ಭಜಿಸುವಾ

ಸಮಸ್ತ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ. ಪ್ರಿಯ ಕೇಳುಗರೇ, ಈ ದಿನ 2026 ಇಸ್ವಿಯ ಜುಲೈ ತಿಂಗಳ 11ನೇ ತಾರೀಕಿನ ಶನಿವಾರ. ನಾನು ನಿಮ್ಮ

ಎಗಳತ್ತೆ ಪ್ರೀತಿ, ಇಂದು ನಮ್ಮ ಜನಧ್ವನಿಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರಗೊಳ್ಳಲಿವೆ ಎಂಬುದರ ಬಗ್ಗೆ ತಿಳಿದು ಬರೋಣ. ಇಂದು ಬೆಳಿಗ್ಗೆ 6:54 ಕರುನಾಳು ಬಾಬೆಳಿಗ್ಗೆ 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, 7:25 ಜ್ಞಾನಸುಧ, 7:35 ಆಕಾಶವಾಣಿ ವಾರ್ತೆಗಳು, 7:45 ಸ್ಫೂರ್ತಿ ಸೆಲೆ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:25 ವಿಜ್ಞಾನ ವಿಸ್ಮಯ, 8:35 ಗೀತಾ ಸುನಾದ, 8:45 ಮಹಿಳೆ ಕಾರ್ಯಕ್ರಮ. ಒಂಬತ್ತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ, 10:20 ಗಾನಗಂಧರ್ವ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡುವಸೆ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ. ಪ್ರಿಯ ಕೇಳುಗರಿ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಜನಧ್ವನಿಯಾದ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣ.

ಇಬ್ರಾಹಿಂ ಅಧಮ್ ಅನ್ನುವಂಥವನು 8ನೇ ಶತಮಾನದ ಬಹುದೊಡ್ಡ ಸೂಫೀಸ್ ಅಂತ, ಮತ್ತು ದೊಡ್ಡ ಸುಲ್ತಾನ್ ಆಗಿದ್ದಂತೆ ಅವನು. ಅತ್ಯಂತ ಶ್ರೀಮಂತಿಕೆಯಲ್ಲಿ ಬದುಕಿದಂಥವನು. ಯಾವುದೋ ಒಂದು ದೈವಿ ಕ್ಷಣ, ಅಮೃತ ಕ್ಷಣ ಅಂತ ಕರಿಬೇಕು, ಅವನು ಜ್ಞಾನೋದಯ ಆಗಿ ಸಂತ ಆಗ್ಬಿಟ್ಟ. ಆದರೆ ಅವನ ತಂದೆ ಇಬ್ರಾಹಿಮನನ್ನ ಮೊದಲಿನಂತೆ ಶ್ರೀಮಂತಿಕೆಯಲ್ಲೇ ಇಟ್ಟಿದ್ದಂತೆ. ಇಬ್ರಾಹಿಂ ಎಲ್ಲಿ ಹೋಗ್ತಾನೋ 100 ಜನ ಸೇವಕರು ಹೋಗಬೇಕು, ಅವನು ವಿಶೇಷವಾದ ಚಪ್ರ ಕಟ್ಟಬೇಕು. ಚಪ್ರ ನಿರ್ಮಿಸುವಾಗ ಕೆಲವು ಕಾವ್ಯಗಳಲ್ಲಿ ಬರ್ತದೆ ಹೇಗಿದ್ದ ಇಬ್ರಾಹಿಂ ಅಂದರೆ, ಚಪ್ರ ಕಟ್ಟಬೇಕಲ್ಲ ಇರೋದಕ್ಕೆ, ಅವನಿಗೆ ಟೆಂಟ್ ಹಾಕ್ಬೇಕಲ್ಲ, ಹಗ್ಗ ಕಟ್ಟಬೇಕಲ್ಲ, ನೆಲಕ್ಕೆ ಗೂಟ ಹೊಡೆದು, ನೆಲಕ್ಕೆ ಹೊಡೆದ ಗೂಟ ಕೂಡ ಬಂಗಾರದಾಗಿರ್ತಿತ್ತಂತೆ. ಇಬ್ರಾಹಿಂ ಯಾವುದಾದ್ರೂ ವಸ್ತುವನ್ನು ಅಪೇಕ್ಷೆ ಮಾಡೋ ಮೊದಲೇ ಸಿದ್ಧ ಆಗ ಅವನ ಮುಂದೆ ಬಂದ್ಬಿಡ್ಬೇಕು. ಅಷ್ಟು ಶ್ರೀಮಂತಿಕೆ ಅವರ ಅಪ್ಪಂದು. ಇಬ್ರಾಹಿಮನ್ ಹಾಗೆ ನಡೆಸ್ಕೊಂಡ. ಒಂದು ಬಾರಿ ಇಬ್ರಾಹಿಂ ತನ್ನ ಅತ್ಯಂತ ದೊಡ್ಡ ಸೈನ್ಯದೊಂದಿಗೆ, ಪರಿವಾರದೊಂದಿಗೆ ಪ್ರವಾಸ ಮಾಡಿಕೊಂಡು ಒಂದೆಡೆ ಬಂದ, ವಾಸ್ತವ್ಯ ಹೂಡಿದ್ದ. ಅವನ ಪರಿವಾರದವ್ರದ ವಾಹನದ್ದು, ಜೊತೆಗೆ ಬಂದ ಒಂಟೆ, ಕುದುರೆ, ಇತರ ಪ್ರಾಣಿಗಳ ಸದ್ದು ಎಲ್ಲ ಪೂರ್ತಿ ವಾತಾವರಣ ತುಂಬಿಬಿಟ್ಟಿತ್ತು. ಅವ ಭಿಕ್ಷುಕ ಬಂದ, ಯಾರೋ ಮಹಾರಾಜ ಬಂದಿದ್ದಾನೆ, ತನಗೇನಾದರೂ ದಾನ ಸಿಕ್ಕಿತ್ತು, ಹೆಚ್ಚಿನ ಭಿಕ್ಷೆ ದೊರಕಿತ್ತು ಅಂತ ಆಸೆಯಿಂದ ಇಬ್ರಾಹಿಂ ಇದ್ದ ಡೇರಿ ಒಳಗೆ ಬಂದ. ಅಲ್ಲಿದ್ದವ್ರು ಕಾವಲುಗಾರ ಹೇಳಿದ್ರು, ಬಂದವನು ರಾಜ ಅಲ್ಲಪ್ಪ, ಅವನು ಸೂಫೀ ಸಂತ ಅಂತ ಹೇಳಿದ್ರು. ಇವಾಗ ಆಶ್ಚರ್ಯವಾಯಿತು, ದುಃಖನೂ ಆಯಿತು. ಏನ್ರಿ ಸಂತ ಹಿಂಗಿರೋಕೆ ಸಾಧ್ಯ ಇದೆಯಾ, ಈ ಪರಿವೈಭವದಲ್ಲಿ ಇರೋ ಸಾಧ್ಯನಾ, ಸರಿನಾ ಅದು, ಸಂತ ಅಂದ್ರೆ ಹಿಂಗಿರ್ಬೇಕಾ, ಇಷ್ಟು ಶ್ರೀಮಂತಿಕೆನಾ? ದ್ವಾರಪಾಲಕರ ಅಪ್ಪಣೆ ತಗೊಂಡು ಇಬ್ರಾಹಿಮಿನ ಡೇರೆ ಒಳಗೆ ಭಿಕ್ಷುಕ ಬಂದ. ಇದನ್ನು ಡೇರೆ ಅಂತ ಯಾರು ಹೇಳ್ಬೇಕ್ರಿ, ಒಂದು ಅರಮನೆ ಇದ್ದಂಗಿದೆ, ಏನು ಪರದೆ, ಏನು ಮೆತ್ತನೆ ಹಾಸುಗಳು ಹಾಕಿದ್ದಾರೆ, ವಜ್ರ ಖಚಿತವಾದ ಸಿಂಹಾಸನಗಳು, ಹೂವಿನ ಕರಂಡಕಗಳು, ಒಂದು ಹಂಸತೂಲಿಕಾ ತಲುಪದ ಮೇಲೆ ಅರ್ಧ ಆಣಿಸ್ಕೊಂಡು ಇಬ್ರಾಹಿಂ ಕೂತಿದ್ದಾನೆ. ಅವನು ಬಟ್ಟೆಗಳೇನ ಸಾಧ್ಯ ಅದು, ಮೈ ಮೇಲೆ ವಜ್ರದ ಆಭರಣಗಳ ಮಿಂಚು ಚಕಚಕ ಚಕ ಹೊಳಿತಾ ಇದೆ. ಆದರೂ

ಮುಖದ ಮೇಲಿನ ಕಾಂತಿ ಅಂತ ಪ್ರಖರ ಆಗಿದೆಯಲ್ಲ. ಭಕ್ಷಕ ಇಬ್ರಾಹಿಮನ್ ಕೇಳಿಬಿಟ್ಟ, ಸ್ವಾಮಿ ನೀವೇನು ಸಂತರೋ ರಾಜರು? ಸಂತರಾಗಿದ್ರೆ ಈ ವೈಭವ ಎಲ್ಲ ಯಾಕೆ ಬೇಕು ನಿಮಗೆ? ಇಬ್ರಾಹಿಂ ಅತ್ಯಂತ ಶಾಂತವಾಗಿ ಹೇಳಿದ, ಹೌದು ಇದೆಲ್ಲ ಬೇಕಿಲ್ಲ, ಇದ್ರೆ ತೊಂದರೆನೂ ಇಲ್ಲ ಅಂದ. ಹೌದೆ ತೊಂದರೆ ಇಲ್ವಾ, ಹಾಗಾದ್ರೆ ಇದನ್ನೆಲ್ಲ ಬಿಟ್ಟು ನನ್ನ ಜೊತೆಗೆ ಬರ್ತೀರಾ, ಮಕ್ಕಕ್ಕೆ ಹೋಗೋಣ ಅಂದ. ನಡಿ ಹೋಗೋಣ ಅಂದ ಇವನು. ಇಬ್ರಾಹಿಂ ತನ್ನ ಆಭರಣಗಳನ್ನು ವಸ್ತ್ರಗಳನ್ನು ತೆಗೆದಿರಿಸಿ ಯಾರಿಗೂ ಹೇಳದೇನೆ ಹಿಂದಿನ ಬಾಗಿಲಿಂದ ಭಿಕ್ಷುಕರನ್ನು ಕರ್ಕೊಂಡು ಹೊರಟೇ ಬಿಟ್ಟ. ಇಬ್ಬರು ಬರ್ಭು ಮೇಲೆ ನಡೀತಾ ಸ್ವಲ್ಪ ದೂರ ಹೋದರು, ಕತ್ಲೆ ಆಗ್ತಾಯಿತ್ತು. ತಕ್ಷಣ ಭಿಕ್ಷುಕ ನೆನಪಾಯಿತು, ಅಯ್ಯೋ ನನ್ನ ಭಿಕ್ಷಾ ಪಾತ್ರೆಯನ್ನು ನಾನು ಡೇರೆಯಲ್ಲೇ ಬಿಟ್ಟು ಬಂದಿದ್ದಾನೆ. ಇಬ್ರಾಹಿಂ ನನ್ನ ಭಿಕ್ಷಾ ಪಾತ್ರೆಯಲ್ಲಿ ಬಿಟ್ಟು ಬಂದಿದ್ದೇನೆ, ತೊಗೊಂಬರೋಣ ಬಾ, ಇದೋದ್ರೆ ನಾಳೆ ನನ್ನ ಊಟಕ್ಕೆ ಕಷ್ಟ ಆಗುತ್ತೆ, ಅಥವಾ ನೀನು ಇಲ್ಲೇ ಕೂತಿರು, ನಾನು ಹೋಗಿ ಬೇಗ ತಂದುಬಿಡ್ತೇನೆ ಅಂತ ಭಿಕ್ಷಕ ಓಡ್ ಹೊರಟ. ಅವನನ್ನು ತಡೆದು ನಕ್ಕ ಹೇಳಿದಂತೆ, ಇಬ್ರಾಹಿಮು ವ್ಯತ್ಯಾಸ ಗೊತ್ತಾಯ್ತೇನಪ್ಪ ಗೆಳೆಯ, ನಿನ್ನಲ್ಲಿದ್ದದ್ದು ಒಂದು ಭಿಕ್ಷಾ ಪಾತ್ರೆ ಮಾತ್ರ, ನೀನು ಅದಕ್ಕೆ ಅಂಟುಕೊಂಡಿದ್ಯಾ, ಭಿಕ್ಷಾ ಪಾತ್ರೆ ಇಲ್ಲ ಅದಿಲ್ಲದೆ ಬದುಕೋದು ಕಷ್ಟ ಆಗತ್ತೆ ಅಂತ. ನಾನು ನನ್ನ ಸುತ್ತಮುತ್ತ ಇದ್ದು ಏನೆಲ್ಲ ಇದ್ರೂ ನನಗೆ ಬೇಕಿಲ್ಲ, ಅವುಗಳನ್ನ ಹಾಗೆ ಬಿಟ್ಟು ಬಂದ್ಬಿಟ್ಟೆ ನಾನು ಅಂತ ಹೇಳಿದಂತೆ. ಆಗ ಭಿಕ್ಷುಕ ಇಬ್ರಾಹಿಮನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದಂತೆ, ಸ್ವಾಮಿ ನಿಜವಾಗ್ಲೂ ತಾವು ಸಂತರೆ, ಸಂತತ್ವ ಅಂದ್ರೆ ಯಾವುದಕ್ಕೂ ಅಂಟ್ಕೊಳ್ಳದೇ ಇರುವಂತಹದ್ದು, ನೀರಿನಲ್ಲಿದ್ದು ಕೂಡ ಅಂಟಿಸಿಕೊಳ್ಳದೇ ಇರುವಂತಹ ಕಮಲದ ಎಲೆ ತರ ಬದುಕಬೇಕು. ನಿಮ್ಮ ಸುತ್ತಲ ಶ್ರೀಮಂತಿಕೆ ಇದೆಯೋ ಬಡತನ ಇದೆಯೋ ಅದು ಯಾವುದೂ ನನ್ನದಲ್ಲ, ಅಂಟದೆ ಬದುಕುವಂತಹ ಗುಣ ಸಂತತ್ವ. ಇಬ್ರಾಹಿಂ ಆ ಸಂತತ್ವಕ್ಕೆ ಮಾದರಿಯಾದಂಥವನು.

0: ಪ್ರಿಯ ಕೇಳುಗರೇ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸಿದ ಕರುನಾಳು ಬಾಬೆಳಿಕೆ ಕಾರ್ಯಕ್ರಮ ಪ್ರಸಾರವಾಯಿತು.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 11/7/2026 ಶನಿವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಅಯ್ಯನರಾಜ್ರವರು ಫಿಸಿಯೋಥೆರಪಿಸ್ಟ್, ರಾಜು ಕೆಎಸ್ರವರು ವಾಕ್ಭಾಷಾ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೇವೆಯು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ರಾಜ್ಯಾದ್ಯಂತ ಮುಂದುವರಿಕೆ. ಡಿಜಿಟಲೀಕರಣಕ್ಕಾಗಿ ಹಾವೇರಿ ಜಿಲ್ಲೆಗೆ ಮೂರನೇ ಸ್ಥಾನ. 14-15 ವರ್ಷದೊಳಗಿನ ಬಾಲಕಿಯರಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆ ಲಸಿಕೆ ನೀಡಿಕೆ ಅಭಿಯಾನದಲ್ಲಿ ವಿಜಯನಗರ ಜಿಲ್ಲೆ ಪ್ರಥಮ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ರಾಜ್ಯ ಮಟ್ಟದ 2 ದಿನಗಳ ಮಲ್ಲಕಂಬ ಸ್ಪರ್ಧೆಗೆ ಬೆಂಗಳೂರಿನಲ್ಲಿ ಇಂದು ಮುಖ್ಯಮಂತ್ರಿ ಚಾಲನೆ. ಯುವಜನತೆಯ ಆಕಾಂಕ್ಷೆಗಳನ್ನು ಅರಿಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಜನಸಂಖ್ಯಾ ದಿನಾಚರಣೆ. ಈಗ ವಾರ್ತೆಗಳ ವಿವರ. ನಾಡಹಬ್ಬ ಮೈಸೂರು ದಸರಾ ಈ ಬಾರಿ 11 ದಿನ ವಿಜೃಂಭಣೆಯಿಂದ ಆಚರಿಸಲು ತೀರ್ಮಾನಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಪ್ರಸಕ್ತ ಸಾಲಿನ ದಸರಾ ಪೂರ್ವ ಸಿದ್ಧತೆ ಸಭೆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಈ ಮಾಹಿತಿ ನೀಡಿದರು. ಆಗಸ್ಟ್ 26ರಂದು ಬೆಳಗ್ಗೆ 10 ಗಂಟೆಗೆ ಗಜಪೂಜೆ ನಡೆಯಲಿದ್ದು ದಸರಾ ಉದ್ಘಾಟನೆ ಅಕ್ಟೋಬರ್ 11ರಂದು ಬೆಳಗ್ಗೆ 11:50ಕ್ಕೆ ನಿಗದಿಯಾಗಿದೆ. ರಾಜ್ಯದ ಸಂಸ್ಕೃತಿ ಪರಂಪರೆಗೆ ಅನುಗುಣವಾಗಿ ಹೊಸ ಕಾರ್ಯಕ್ರಮಗಳನ್ನು ಸಹ ಅಳವಡಿಸಲು ತೀರ್ಮಾನಿಸಲಾಗಿದೆ ಎಂದರು. ಜಂಬೂ ಸವಾರಿಯ ನಂದಿ ಪೂಜೆ ಕಾರ್ಯಕ್ರಮ ಅಕ್ಟೋಬರ್ 21ರಂದು ಮಧ್ಯಾಹ್ನ 1:30ಕ್ಕೆ ನಡೆಯಲಿದ್ದು ಭಾರತೀಯ ವಾಯುಸೇನೆಯಿಂದ ಏರ್ ಶೋ ನಡೆಸುವ ಕುರಿತು ಕೇಂದ್ರಕ್ಕೆ ಸದ್ಯದಲ್ಲೇ ಪ್ರಸ್ತಾವ ಸಲ್ಲಿಸಲಾಗುವುದು.

0: ಎಂದು ಮುಖ್ಯಮಂತ್ರಿ ನುಡಿದರು. ಹಾವೇರಿ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯದ ದಾಖಲೆಗಳ ಡಿಜಿಟಲೀಕರಣಕ್ಕಾಗಿ ನಿನ್ನೆಗೆ ರಾಜ್ಯಕ್ಕೆ 3ನೇ ಸ್ಥಾನ ಹಾಗೂ ಎನ್ಯುಮರೇಷನ್ನಲ್ಲಿ 7ನೇ ಸ್ಥಾನ ಪಡೆದಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾಕ್ಟರ್ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ.
1: ಹಾವೇರಿ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಗತಿ ಚೆನ್ನಾಗಿ ಇದೆ. 335,342 ಮತದಾರರ ಪೈಕಿ ಈಗಾಗಲೇ ನಾವು 325,775 ನೊಮಿನೇಷನ್ ಫಾರ್ಮ್ಸ್ ಅನ್ನ ಹಂಚಿಕೆ ಮಾಡಿದ್ದೇವೆ. ಪ್ರತಿಶತ 99.28 ಪ್ರಗತಿಯಾಗಿದೆ. ಸ್ವೀಕೃತಿ ಮಾಡಿದಂತ ಎನ್ಯುಮರೇಷನ್ ಫಾರ್ಮ್ಸ್ ಗಳನ್ನ ಗಣಕೀಕರಣ ಮಾಡುವಂತ ಕೆಲಸವೂ ಸಹ ಈಗಾಗಲೇ 473,466 ಅರ್ಜಿಗಳು ನಾವು ಮಾಡಿದ್ದೇವೆ. ಪ್ರತಿಶತ 35.46 ಇದೆ.
0: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಇದುವರೆಗೆ 13,87,063 ಗಣತಿ ನಮೂನೆಗಳನ್ನು ವಿತರಿಸಲಾಗಿದ್ದು 85.52% ಗುರಿ ಸಾಧಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಆ ಪೈಕಿ 151,231 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಗದಗ್ ಜಿಲ್ಲೆಯಲ್ಲಿ ಇದುವರೆಗೆ 89,698 ಎನ್ಯುಮರೇಷನ್ ಫಾರ್ಮ್ಗಳನ್ನು ಮತಗಟ್ಟೆ ಅಧಿಕಾರಿಗಳು ವಿತರಿಸಿದ್ದು 96,711 ಎನ್ಯುಮರೇಷನ್ ಫಾರ್ಮ್ ಡಿಜಿಟಲೀಕರಿಸಲಾಗಿದೆ ಎಂದು ಗದಗ್ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ 95% ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ. 17.85% ಫಾರ್ಮ್ಗಳ ಡಿಜಿಟಲೀಕರಣ ಪೂರ್ಣಗೊಂಡಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಚಿತ್ರದುರ್ಗದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಚೇರಿ ಆವರಣದಲ್ಲಿ ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಜನಜಾಗೃತಿಗಾಗಿ ರಂಗೋಲಿ ಸ್ಪರ್ಧೆ ಜರುಗಿತು. ಕೇಂದ್ರ ಪುರಸ್ಕೃತ ಹಾಗೂ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಂಯೋಜಿತ 14-15 ವರ್ಷದೊಳಗಿನ ಹೆಣ್ಣು ಮಕ್ಕಳಿಗೆ ಗರ್ಭಕಂಠದ ಕ್ಯಾನ್ಸರ್ ತಡೆ HPV ಲಸಿಕಾ ಅಭಿಯಾನದಲ್ಲಿ ವಿಜಯನಗರ ಜಿಲ್ಲೆ 95% ಗುರಿ ಸಾಧಿಸಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದೆ. ಪ್ರದೇಶ ಸಮಾಚಾರಕ್ಕಾಗಿ ಮಕ್ಕಳ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಜಂಬಯ್ಯ ಮಾಹಿತಿ ನೀಡಿದ್ದಾರೆ.
2: ವಿಜಯನಗರ ಜಿಲ್ಲೆ ಇಡೀ ರಾಜ್ಯದಲ್ಲಿಯೇ HPV ಲಸಿಕಾ ಕಾರ್ಯಕ್ರಮದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ. ಜಿಲ್ಲೆಯಲ್ಲಿ ಒಟ್ಟಾರೆ 10,793 ಮಕ್ಕಳಿಗೆ HPV ಲಸಿಕೆಯನ್ನು ನೀಡಿ ಇದಕ್ಕೆ ಸಹಕಾರ ನೀಡಿದ ಜಿಲ್ಲೆಯ ಎಲ್ಲ ವೈದ್ಯಾಧಿಕಾರಿಗಳು, ಶುಶ್ರೂಷಣಾಧಿಕಾರಿಗಳು, ಪ್ರಾಥಮಿಕ ಆರೋಗ್ಯ ಸುರಕ್ಷಣಾಧಿಕಾರಿಗಳು, CHO, HIO ಇವರೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಮುಂಬರುವ ದಿನಗಳಲ್ಲಿ ಎಲ್ಲ 14 ವರ್ಷ ತುಂಬಿ 15 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಈ ಲಸಿಕೆಯನ್ನು ಪಡೆದುಕೊಳ್ಳಂತ ಕೇಳ್ಕೊಳ್ತಾ ಇದೆ.
0: ರಾಜ್ಯದ ಎಲ್ಲ ಉಪನೋಂದಣಾಧಿಕಾರಿ ಕಚೇರಿಗಳು ನಾಳೆ 12 ಭಾನುವಾರದಂದು ಸಾರ್ವಜನಿಕರ ಅನುಕೂಲ ಹಾಗೂ ಇಲಾಖೆಯ ಕಾರ್ಯದೊತ್ತಡ ನಿರ್ವಹಣೆಗಾಗಿ ಕಾರ್ಯನಿರ್ವಹಿಸಲಿವೆ ಎಂದು ನೋಂದಣಿ ಹಾಗೂ ಮುದ್ರಾಂಕ ಶುಲ್ಕಗಳ ಇಲಾಖೆ ತಿಳಿಸಿದೆ. ಸಾರ್ವಜನಿಕರು ತಮ್ಮ ಆಸ್ತಿ ನೋಂದಣಿ, ಮುದ್ರಾಂಕ ಖರೀದಿ ಹಾಗೂ ಇಲಾಖೆಗೆ ಸಂಬಂಧಿಸಿದ ಇತರ ಸೇವೆಗಳನ್ನು ದೈನಂದಿನಂತೆ ಪಡೆಯಬಹುದು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ವಿಶ್ವ ಜನಸಂಖ್ಯಾ ದಿನಾಚರಣೆ. ಯುವಜನರ ಭರವಸೆಗಳು ಹಾಗೂ ಆಕಾಂಕ್ಷೆಗಳನ್ನು ಇಂದಿಗೆ ಹಾಗೂ ಭವಿಷ್ಯಕ್ಕಾಗಿ ಅರಿತುಕೊಳ್ಳುವುದು ಎಂಬ ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ. ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಧಾರವಾಡ ಜಿಲ್ಲೆ ಅಧಿಕಾರಿ ಡಾಕ್ಟರ್ FK ಪರಶುರಾಮ್ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ.
6: ವಿಶ್ವ ಜನಸಂಖ್ಯಾ ದಿನಾಚರಣೆ ಮುಖ್ಯ ವಿಶೇಷ ಕೂಡಿಸುತ್ತಿರುವ ಜನಸಂಖ್ಯೆಯಿಂದ ಅತ್ತಂತ ಸಮಸ್ಯೆಗಳನ್ನು ತಡೆಯುತ್ತದೆ. ಆಹಾರ ಕೊರತೆ ಇರಬಹುದು, ನೀರಿನ ಕೊರತೆ ಇರಬಹುದು, ಶಿಕ್ಷಣ ಕೊರತೆ ಆಗಬಹುದು, ಇದ್ದಂತ ಭೂಮಿ ಇದ್ದಷ್ಟೇ ಇದೆ, ಬಟ್ ಜನಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಜಗತ್ತಿನಾದ್ಯಂತ 831 crore ಜನಸಂಖ್ಯೆ ಇದ್ದಾಗ ನಮ್ಮ ಭಾರತದ 140, ಅದರಲ್ಲಿ ಕರ್ನಾಟಕ ತಗೊಂಡಾಗ 6 crore 91 lakh ಜನಸಂಖ್ಯೆ. ಧಾರವಾಡ ನಾವು ತಗೊಂಡಾಗ

0: 20,16,000 ಸಾಮಾಜಿಕ ಸಮಸ್ಯೆಗಳು, ವಸತಿ, ನೀರು, ಆಹಾರ, ಜಾಗ ಇವೆಲ್ಲ ಅಭಾವ ಆಗುವುದರಿಂದ ಜನರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮಗಳು ಬೀರ್ತಾ ಇದೆ. ನಾವು ಜನಸಂಖ್ಯೆಯನ್ನ ಹತೋಟಲ್ಲಿ ಇಟ್ಟುಕೊಳ್ಳೇಬೇಕು.
1: ಹಾಸನ ಜಿಲ್ಲೆ ಅರಸೀಕೆರೆಯಿಂದ ಬೆಂಗಳೂರಿನ ಯಲಹಂಕದವರೆಗೆ ನೂತನ ಮೆಮು ರೈಲು ಸಂಚಾರವನ್ನು ಅನುಮೋದಿಸಿದ್ದಾಗಿ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ. ಭಾನುವಾರ ಹೊರತುಪಡಿಸಿ ವಾರದ 6 ದಿನ ಮೆಮು ರೈಲು ಸಂಚರಿಸಲಿದ್ದು ಪ್ರಯಾಣಿಕರು ಸದುಪಯೋಗಪಡಿಸಿಕೊಳ್ಳಲು ಕೋರಿದ್ದಾರೆ. ಪ್ರತಿಷ್ಠಿತ ಡಾಕ್ಟರ್ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಪ್ರಶಸ್ತಿಯನ್ನು ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಅವರಿಗೆ ರಾಜ್ಯ ಸರ್ಕಾರದ ಹೊಸದಿಲ್ಲಿಯ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಇಂದು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ಗಾಂಧಿ ಭವನದ ಮಹದೇವ ದೇಸಾಯಿ ಸಭಾಂಗಣದಲ್ಲಿ ಪ್ರದಾನಿಸಿ ಗೌರವಿಸಲಿದ್ದಾರೆ. ಡಾಕ್ಟರ್ ಗೋರೂರು ಸಂಸ್ಮರಣೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆಯನ್ನು ನಾಡೋಜ ಡಾಕ್ಟರ್ ಊಡೆ ಪಿ ಕೃಷ್ಣ ವಹಿಸಲಿದ್ದಾರೆ. ರಾಜ್ಯಮಟ್ಟದ ಮಲ್ಲಕಂಬ ಸ್ಪರ್ಧೆ ಬೆಂಗಳೂರಿನ ಜೆಪಿ ನಗರದ ಶ್ರೀ ದುರ್ಗಾಪರಮೇಶ್ವರಿ ಮೈದಾನದಲ್ಲಿ ಇಂದಿನಿಂದ 2 ದಿನಗಳವರೆಗೆ ನಡೆಯಲಿದೆ. 14 ವರ್ಷದೊಳಗಿನ ಹಾಗೂ 14 ವರ್ಷ ಮೇಲ್ಪಟ್ಟ ಬಾಲಕ ಹಾಗೂ ಬಾಲಕಿಯರ ಕಂಬ ಹಾಗೂ ಹಗ್ಗದ ಮಲ್ಲಕಂಬ ಸ್ಪರ್ಧೆಗಳು ವೈಯಕ್ತಿಕ ಹಾಗೂ ಗುಂಪು ವಿಭಾಗಗಳಲ್ಲಿ ನಡೆಯಲಿವೆ. ಮಲ್ಲಕಂಬ ಫೆಡರೇಷನ್ ಆಫ್ ಇಂಡಿಯಾ ನಿಯಮಾವಳಿಗಳ ಪ್ರಕಾರ ಸ್ಪರ್ಧಾವಳಿ ಆಯೋಜಿತವಾಗಿದ್ದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಾರಥ್ಯ ವಹಿಸಿದೆ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಸಾರಥ್ಯದ ಗ್ರಾಮೀಣ ಸೊಗಡಿನ ಮಲ್ಲಕಂಬ ಸ್ಪರ್ಧೆಗಳನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಉದ್ಘಾಟಿಸುವರು. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ತಾಲೂಕಿನ ಬೆಳವಟಕಿ ಗ್ರಾಮದ ಅಥ್ಲೀಟ್ ಶಿವಾಜಿ ಮಾದಪ್ಪಗೌಡ ಚೀನಾದಲ್ಲಿ ನಡೆಯುತ್ತಿರುವ 23 ವರ್ಷದೊಳಗಿನವರ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ 5,000 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಹಳಿಯಾಳ ಶಾಸಕ ಆರ್ವಿ ದೇಶಪಾಂಡೆ ಎಕ್ಸ್ ಖಾತೆಯಲ್ಲಿ ಅಭಿನಂದಿಸಿ ಗ್ರಾಮೀಣ ಪ್ರತಿಭೆ ಶಿವಾಜಿ ಅಂತಾರಾಷ್ಟೀಯ ಮಟ್ಟದಲ್ಲಿ ಮಿಂಚಿದ್ದು ಉತ್ತರ ಕನ್ನಡ ಜಿಲ್ಲೆಯ ಯುವ ಕ್ರೀಡಾಪಟುಗಳಿಗೆ ಸ್ಫೂರ್ತಿದಾಯಕ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಆಧ್ಯಾತ್ಮಿಕ ಚಿಂತಕ ಮೆಹರ್ ಬಾಬಾ ಅವರ ಕುರಿತ ಆಧ್ಯಾತ್ಮಿಕ ಚಿಂತನ ಹಾಗೂ ಮೆಹರ್ ಪ್ರತಿಭಾ ಪುರಸ್ಕಾರ ಸಮಾರಂಭ ಮೆಹರ್ ಚಿಂತನ ಅಮೃತ ಸಿಂಚನ ನಾಳೆ ಬೆಳಗ್ಗೆ 10 ಗಂಟೆಗೆ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹಾ ದೇಶಪಾಂಡೆ ಸಭಾಭವನದಲ್ಲಿ ನಡೆಯಲಿದೆ. ಖ್ಯಾತ ಶಿಕ್ಷಣ ತಜ್ಞ ಸುರೇಶ್ ಕುಲಕರ್ಣಿ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ವಿಶ್ರಾಂತ ಪ್ರಾಚಾರ್ಯ ಡಾ ಚಿತ್ರಾ ನಾಯಕ್ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಹಾವೇರಿ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಇಂದು ರಾಷ್ಟೀಯ ಲೋಕ್ ಅದಾಲತ್ ನಡೆಯಲಿದೆ. ರಾಜಿ ಸಂಧಾನದ ಮೂಲಕ ಕಕ್ಷಿದಾರರ ಒಪ್ಪಿಗೆ ಪಡೆದು ವ್ಯಾಜ್ಯ ಪ್ರಕರಣಗಳನ್ನು ಪರಿಹರಿಸಲಾಗುವುದು ಎಂದು ಪ್ರಧಾನ ಜಿಲ್ಲಾ ನ್ಯಾಯಾಧೀಶ ದೇವೇಂದ್ರಪ್ಪ ಬಿರಾದರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ರಾಜ್ಯಾದ್ಯಂತ ಮುಂದುವರಿಕೆ. ಡಿಜಿಟಲೀಕರಣಕ್ಕಾಗಿ ಹಾವೇರಿ ಜಿಲ್ಲೆಗೆ 3ನೇ ಸ್ಥಾನ. 14-15 ವರ್ಷದೊಳಗಿನ ಬಾಲಕಿಯರಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆ ಲಸಿಕೆ ನೀಡಿಕೆ ಅಭಿಯಾನದಲ್ಲಿ ವಿಜಯನಗರ ಜಿಲ್ಲೆ ಪ್ರಥಮ.

0: ಶೀರ್ಷಕ್ಕೆ.
1: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 72ರ ಕುರಿತು ಎಸ್ವಿಪೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
5: ಗಗನ ತಲೆ ನವಿರಾಗೆ,
6: ಗಗನ ತಲೆ ನವಿರಾಗೆ,
5: ಪೆರೆ ತಾರೆ ಹೂವಾಗೆ,
6: ಪೆರೆ ತಾರೆ ಹೂವಾಗೆ,
5: ಜಗವೆಲ್ಲ ವಪುವಾಗೆ,
6: ಜಗವೆಲ್ಲ ವಪುವಾಗೆ,
5: ಮಾಯೆ ಸತಿಯಾಗೆ,
6: ಮಾಯೆ ಸತಿಯಾಗೆ,
5: ನಗು ನಗುವ ಬೊಬ್ಬಿಡುವ,
6: ನಗು ನಗುವ ಬೊಬ್ಬಿಡುವ,
5: ಜೀವ ತಾಂಡವ ರಸಿಕ,
6: ಜೀವ ತಾಂಡವ ರಸಿಕ,
5: ಭಗವಂತ ಶಿವರುದ್ರ ಮಂಕುತಿಮ್ಮ,
6: ಭಗವಂತ ಶಿವರುದ್ರ ಮಂಕುತಿಮ್ಮ.
4: ಹಿಂದಿನ ಮುಕ್ತಕದಲ್ಲಿ ಸೃಷ್ಟಿಯಲ್ಲಿ ನಾವು ಕಾಣುವಂಥ ಜೀವರಾಶಿಗಳ ನಶ್ವರತೆ ಕ್ಷಣಿಕತೆ ಬಗ್ಗೆ ನಾವು ನೋಡಿದ್ವಿ. ಅಂದರೆ ಹಬೆಗುಳ್ಳೆ ಗಾಳಿ ಬುಡ್ಡೆಯ ರೀತಿ, ಬೆಲೂನಿನ ರೀತಿ ಬರುತ್ತೆ ಹೋಗುತ್ತೆ, ಹಬೆಗುಳ್ಳೆ ಅದು ಅರಳುತ್ತೆ ಮತ್ತೆ ಒಡೆದು ಹೋಗುತ್ತೆ. ಸೊ ಈ ಥರ ಅದು ನಶ್ವರ ಕ್ಷಣಿಕ ಅನ್ನೋ ರೀತಿಯಲ್ಲಿ ಜೀವದ ವೈವಿಧ್ಯದಲ್ಲಿ ಕಂಡು ಬರುವಂಥದ್ದನ್ನು ತೋರಿಸಿದ್ವಿ. ಅದು ಯಾವುದರಿಂದ ಬರುತ್ತೆ ಅನ್ನೋದನ್ನು ನಾವು ಆಲೋಚನೆ ಮಾಡಿದ್ವಿ. ಅದಕ್ಕೂ ಕೂಡ ಹೇಳಿದರು ನಭದ ಬಯಲೊಳ್ ಅನಂತ, ಅನಂತದಿಂದ ಬಂದದ್ದು ಅಂತ. ಸೊ ಈ ಅನಂತದ ಒಂದು ಪರಿಕಲ್ಪನೆಯನ್ನು ಮುಂದಿನ ಮೂರು ಮುಕ್ತಕಗಳಲ್ಲಿ ಡಿವಿಜಿಯವರು ನಮಗೆ ಕೊಡ್ತಾರೆ. ಅದರಲ್ಲಿ ಮೊದಲನೆಯ ಮುಕ್ತಕ ಇದು ಅಂತ ನಾವು ತಗೊಳ್ಬಹುದು. ಸೊ ಇಲ್ಲಿ ಒಬ್ಬ ವ್ಯಕ್ತಿಯನ್ನು ನಾವು ಆಲೋಚನೆ ಮಾಡಿದರೆ ಆ ವ್ಯಕ್ತಿಗೆ ಪರಿಕಲ್ಪನೆ ಹೇಗಿರುತ್ತೆ? ಒಬ್ಬ ಮನುಷ್ಯ ಇರ್ತಾನೆ ಅಂದರೆ ಅವಂಗೊಂದು ತಲೆ ಇರುತ್ತೆ, ತಲೆಯಲ್ಲಿ ಕೂದಲಿರುತ್ತೆ, ಬಾಡಿ, ಸೊ ಈ ಥರ ಒಂದು ಇರುತ್ತೆ ಅಂತ. ಸೊ ನಮ್ಮ ಪರಂಪರೆಯಲ್ಲಿ ಮತ್ತು ಬಹುತೇಕ ಎಲ್ಲ ಪರಂಪರೆಗಳಲ್ಲೂ ಕೂಡ ನಾವು ಯಾವ ಶಕ್ತಿಯನ್ನು ಸೃಷ್ಟಿಕರ್ತ ಅಂತ ಕರೆದಿದ್ದೀವೋ ಆ ಸೃಷ್ಟಿಕರ್ತನಿಗೂ ಮನುಷ್ಯನ ರೂಪವನ್ನೇ ಕೊಟ್ಟಿದ್ದಾರೆ, ಮನುಷ್ಯನ ರೂಪ. ಸೊ ಹಾಗೆ ವಿರಾಟ್ ಪುರುಷ, ವಿಶ್ವ ಪುರುಷ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದರೆ ಅವನ ಒಂದು ಆಕಾರ ಹೇಗಿರಬಹುದು ಅನ್ನುವಂಥ ಕಲ್ಪನೆಯಲ್ಲಿ ಗಗನ ಅಂದರೆ ಆಕಾಶ, ಅದೇನಪ್ಪ ಅಂತಂದರೆ ಅದೇ ತಲೆಯ ಕೂದಲಂತೆ. ಆಕಾಶವೇ ತಲೆ, ಅಲ್ಲಿ ಕೂದಲೆಲ್ಲ ಇದೆ. ನಮ್ಮಲ್ಲಿ ತಲೆ ಕೂದಲು ನಾವು ನೀಟಾಗಿ ಬಾಚಿಕೊಳ್ತಾರೆ, ಹೆಣ್ಮಕ್ಕಳು ಹೂಗು ಇವೆಲ್ಲ ಮುಡ್ಕೋತಾರೆ. ಹಾಗೆ ಆ ಕೂದಲಿಗೆ ಮುಡಿಸಿದಂತಹ ಕೆಲವು ಹೂವುಗಳು ಕೂಡ ಇದೆಯಂತೆ. ಅದೇನು? ಪೆರೆ ಮತ್ತು ತಾರೆ. ಪೆರೆ ಅಂದರೆ ಚಂದ್ರ, ತಾರೆ ಅಂದರೆ ನಕ್ಷತ್ರಗಳು. ಸೊ ಹೀಗೆ ಒಬ್ಬ ವಿರಾಟ್ ಪುರುಷನನ್ನು ನಾವು ಪರಿಕಲ್ಪನೆ ಮಾಡಿಕೊಳ್ಳೋಣ. ಅದು ಹೇಗಪ್ಪ ಅಂದರೆ ಆ ವ್ಯಕ್ತಿ ನಿಂತಿದ್ದಾನೆ, ಅಲ್ಲಿ ಮೇಲೆ ಅವನ ತಲೆ ಇದೆ, ಆ ತಲೆಯಲ್ಲೆಲ್ಲ ಕೂದಲು ಇದೆಲ್ಲ ಇದೆ. ಸೊ ಅದು ಆಕಾಶ. ಆ ಆಕಾಶದಲ್ಲಿ ಅಲಂಕಾರಕ್ಕಾಗಿ ಮುಡಿಸಿರೋವಂಥ ಕೆಲವು ಹೂವುಗಳು ಕೂಡ ಕಾಣಿಸ್ತಾ ಇವೆ. ಅವು ಏನು? ಅವು ನಕ್ಷತ್ರ ಚಂದ್ರಗಳು. ಸೊ ಇವೆಲ್ಲ ಅಲ್ಲಿ ಮೇಲೆ ಕಾಣ್ತಾ ಇದೆ. ಜಗವೆಲ್ಲ ವಪುವಾಗೆ, ವಪು ಅಂದರೆ ದೇಹ, ಇಡೀ ಜಗತ್ತೇ ಆ ವಿರಾಟ್ ಪುರುಷನ ದೇಹ. ಸೊ ಈಗ ನಮಗೆ ಒಬ್ಬ ವ್ಯಕ್ತಿ ಸಿಕ್ಕಿದ, ಹೇಗಿದೆ ಅವನು, ಅವನ ದೇಹ ಇಡೀ ಜಗತ್ತು, ಅವನ ತಲೆಯಲ್ಲಿ ಆಕಾಶ, ಅವನು ನೀಟಾಗಿ ಕೂದಲು ಬಾಚಿಕೊಂಡು ಎಲ್ಲ ಅಲಂಕಾರಕ್ಕೆ ಏನೇನೋ ಮುಡ್ಕೊಂಡಿದ್ದಾನೆ. ಸೊ ಇಂಥ ಒಬ್ಬ ಒಳ್ಳೆಯ ಸ್ಫುರದ್ರೂಪಿ ತರುಣ ಇದ್ದಾನೆ ಅಂತಂದರೆ ನಾವು ಸಾಧಾರಣವಾಗಿ ಮನುಷ್ಯ ಏನು ಯೋಚನೆ ಮಾಡ್ತೀವಿ? ಒಂದು ಮದುವೆ ಆಗಬೇಕು ಅವನಿಗೆ ಅಂತ. ಸೊ ಹಾಗೆ ಈ ವಿರಾಟ್ ಪುರುಷನಿಗೆ ಒಬ್ಬ ಸತಿ ಇದ್ದಾಳಂತೆ, ಒಬ್ಬಳು ಹೆಂಡತಿ. ಆ ಹೆಂಡತಿ ಯಾರು ಅಂದರೆ ಅದೇ ಮಾಯೆ, ಆಕೆನೇ ಮಾಯೆ. ಸೊ ಈ ಜೀವದಲ್ಲಿ ಜೀವ ರೂಪದಲ್ಲಿ ಚೈತನ್ಯವ

ಇದನ್ನೆಲ್ಲ ಪ್ರಕಟ ಮಾಡ್ತಾ ಇರುವಂತಹ ಶಕ್ತಿ ಏನಿದೆಯೋ ಅದು ಮಾಯೆ. ಸೊ ಹಾಗೆ ವಿರಾಟ್ ಪುರುಷ ಮತ್ತು ಅವನ ಸತಿ ಮಾಯೆ, ಪ್ರಕೃತಿ ಮತ್ತು ಪುರುಷ ಇವೆರಡರ ಒಂದು ಪ್ರಕಟಣೆ ನಮಗೆ ಇಲ್ಲಿ ಹೊರಗಡೆ ಎಲ್ಲ ಕಾಣ್ತಾ ಇದೆ. ಈ ಒಂದು ಕಾಣಿಕೆ ಕಾಣಿಸ್ತಾ ಇರೋದು ಒಂದು ಕಡೆ ಆದರೆ ಅಲ್ಲಿ ಅನುಭವವೂ ಕೂಡ ಇದೆ ಅಂತ ನಮ್ಮ ವೈಯಕ್ತಿಕ ಅನುಭವಗಳನ್ನು ಭಗವಂತನ ಮೇಲೂ ಕೂಡ ಆರೋಪಿಸುವಂಥ ಒಂದು ಪ್ರಯತ್ನ ನಾವು ಮಾಡ್ತೀವಿ ಯಾವಾಗಲೂ ಅಷ್ಟೆ. ಈಗ ಶಿವನಿಗೆ ಗಿರಿಜೆಯ ಜೊತೆ ಮದುವೆ ಮಾಡ್ತೀವಿ, ರಾಮನಿಗೆ ಸೀತೆ ಜೊತೆ ಮದುವೆ ಮಾಡ್ತೀವಿ. ಸೊ ಹೀಗೆ ಅದನ್ನು ನಮ್ಮ ಸಂಸಾರದ ಎಲ್ಲ ತಾಪತ್ರಯಗಳನ್ನು ಅವರಿಗೂ ಕೂಡ ನಾವು ಕೊಡ್ತೀವಿ. ಅದೂ ಕೂಡ ಭಗವಂತನ ಲೀಲೆ, ಅದೂ ಕೂಡ ಭಗವಂತನ ಒಂದು ಪ್ರತಿರೂಪ ಅಥವಾ ಪ್ರಕಟಣೆ ಅಂತ. ಸೊ ಅದು ಹೇಗೆ, ಈ ವಿರಾಟ್ ಪುರುಷ ಮತ್ತು ಅವನ ಸತಿ ಮಾಯೆ ಹೇಗೆ ಪ್ರಕಟವಾಗ್ತಾರೆ ಅಂದರೆ ನಗು ನಗುವ ಬೊಬ್ಬಿಡುವ. ಕೆಲವು ಸರ್ತಿ ಬಹಳ ಸಂತೋಷದಲ್ಲಿ ಖುಷಿಯಲ್ಲಿ ನಾವು ನಗ್ತಾ ಇರ್ತೀವಿ, ಕೆಲವು ಸರ್ತಿ ಏನೋ ತೊಂದರೆ ಆರ್ತನಾದ ಕಷ್ಟಗಳು ಇವೆಲ್ಲ ನಮಗೆ ಬರ್ತಾ ಇರುತ್ತೆ. ಸೊ ಹಾಗೆ ಭಗವಂತನ ಒಂದು ಅಸ್ತಿತ್ವದಲ್ಲೂ ಕೂಡ ಆ ರೀತಿಯ ಏರು ಪೇರುಗಳು ಕಾಣಿಸ್ತಾ ಇರ್ತವೆ. ನಾವು ಯಾಕೆ ನಗ್ತೀವಿ, ನಮಗೆ ಸಂತೋಷವಾದಾಗ ನಾವು ನಗ್ತೀವಿ. ನಾವು ನಗ್ತಾ ಇದ್ದೀವಿ ಅಂತಂದರೆ ನಮಗೆ ಸಂತೋಷ ಆಗಿದೆ ಅಂತ ಅರ್ಥ. ನಾವು ಯಾವಾಗ ಅಳ್ತೀವಿ, ನಮಗೆ ಯಾವುದೋ ಬೇಜಾರಾಗಿ ಏನೋ ನಮಗೆ ಇಷ್ಟವಿಲ್ಲದ್ದು ನಮಗಾದಾಗ ನಾವು ಅಳ್ತೀವಿ. ಸೊ ಹಾಗೆ ನಮಗೆ ಯಾವಾಗ ಸಂತೋಷವಾಗುತ್ತೋ ಆಗ ನಾವು ಅಂದ್ಕೊಳ್ತೀವಿ ದೇವರು ಕೂಡ ನಗ್ತಾ ಇದ್ದಾನೆ. ಯಾವಾಗಿರ್ಬೋದು, ಈಗ ಉದಾಹರಣೆಗೆ ವಸಂತ ಕಾಲ, ವಸಂತ ಋತುವಿನ ಆರಂಭದಲ್ಲಿ ಒಣಗೋಗಿದ್ದಂಥ ಎಲ್ಲ ಗಿಡ ಮರಗಳು ಚಿಗುರುತ್ತವೆ, ಅದನ್ನು ನೋಡೋದೇ ಒಂದು ಸೌಂದರ್ಯ. ಅದಾಗಿ ಒಂದು ಸ್ವಲ್ಪ ದಿನಕ್ಕೆ ಆ ಹೂವುಗಳು ಅರಳುತ್ತೆ, ಬಣ್ಣ ಬಣ್ಣದ ಹೂವುಗಳು ಎಲ್ಲ ಕಡೆ ರಾರಾಜಿಸ್ತಾ ಇರುತ್ತೆ, ನೋಡಿದ್ರೆ ಎಷ್ಟು ಚೆನ್ನಾಗಿದೆಯಪ್ಪ ಅಂತ ನಮಗೆ ಖುಷಿಯಾಗುತ್ತೆ. ಆಗ ನಾವು ಅಂದ್ಕೊಳ್ತೀವಂತೆ ಭಗವಂತ ನಗ್ತಾ ಇದ್ದಾನೆ, ದೇವ್ರು ನಗ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ನಾವು ಯಾವಾಗ ಅಳ್ತೀವಿ, ಯಾವಾಗ ನಮಗೆ ಬೇಜಾರಾಗುತ್ತೆ, ನಮಗೇನೋ ಕಷ್ಟ ಬಂದಾಗ. ಸೊ ಹಾಗೆ ಈಗ ಸಪೋಸ್ ವಿಪರೀತ ಬಿಸಿಲಿನ ಝಳ ಅಥವಾ ಬಹಳ ಮಳೆ ಬಂದ್ಬಿಡ್ತಪ್ಪ, ಧಾರಾಕಾರವಾಗಿ ಮಳೆ ಸುಳಿತಿದೆ, ಗುಡುಗು ಮಿಂಚು ಎಲ್ಲ ಹೊಡಿತಾ ಇದೆ ಅಂದಾಗ ನಮಗೆ ಭಯ ಆಗುತ್ತಲ್ಲ, ನಮಗೆ ಬೇಜಾರಾಗತ್ತಲ್ಲ, ಆಗ ನಾವು ಅಂದ್ಕೊಳ್ತೀವಿ ಭಗವಂತ ಬೊಬ್ಬಿಡ್ತಾ ಇದ್ದಾನೆ. ಸೊ ಹಾಗೆ ನಗುವ ಬೊಬ್ಬಿಡುವ, ಇದರಲ್ಲಿ ನಾವು ದ್ವಂದ್ವವನ್ನು ನೋಡ್ತೀವಿ. ಸೊ ಅದು ಒಂದು ಸ್ಪೆಕ್ಟ್ರಮ್ ಅಂತ ನೋಡಿದ್ರೆ ಅದು ಎಡಗಡೆ ತುದಿ ಒಂದಾದರೆ ಬಲಗಡೆಯ ತುದಿ ಇನ್ನೊಂದು. ಸೊ ಹಾಗೆ ಆ ಜೀವದಲ್ಲಿ ಒಂದು ರೀತಿಯ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಟ ಇದೆ. ಆ ಓಡಾಟ ಹೇಗಿದೆಯಪ್ಪ ಅಂದರೆ ಅದೊಂದು ಡ್ಯಾನ್ಸ್ ಇದ್ದಂಗೆ. ನಾವು ತಾಂಡವ ನೃತ್ಯ ಅಂತ ಕೇಳಿದ್ದೀವಿ, ಪ್ರಳಯ ಆದಾಗ ಈಶ್ವರ ಶಿವ ತಾಂಡವ ನೃತ್ಯ ಮಾಡಿ ಎಲ್ಲವನ್ನೂ ಸೃಷ್ಟಿಯ ಲಯ ಮಾಡ್ತಾನೆ ಅಂತ ನಮ್ಮ ಕಲ್ಪನೆ. ಸೊ ಹಾಗೆ ಜೀವದ ಸ್ಫುರಣೆಯೂ ಅಲ್ಲಿದೆ, ತಾಂಡವವೂ ಅಲ್ಲಿದೆ. ಇವೆರಡನ್ನು ನೋಡಿ ಬೇಜಾರು ಮಾಡ್ಕೊಳ್ಳಲ್ವಂತೆ ಭಗವಂತ, ಅವನು ರಸಿಕ, ಅದರಲ್ಲಿರುವಂಥ ರಸವನ್ನು ನೋಡಿ ಆನಂದ ಪಡ್ತಾನೆ. ಯಾವುದರಲ್ಲಿ, ನಗೋದರಲ್ಲೂ ರಸ ಇದೆ, ಬೊಬ್ಬಿಡೋದರಲ್ಲೂ ರಸ ಇದೆ, ಅವೆರಡರ ಒಂದು ಸಮತ್ವ ಇದೆ ಅನ್ನುವಂಥದ್ದು ಇಲ್ಲಿ ನಮಗೆ ಮುಖ್ಯವಾಗಿ ಗೊತ್ತಾಗಬೇಕಾಗಿರೋದು. ಸೊ ಇದು ಕಾಸ್ಮಿಕ್ ಡ್ಯಾನ್ಸ್ ಅಂದರೆ ಒಂದು ತಾಂಡವ ನೃತ್ಯ. ಯಾವುದ್ರದ್ದು, ಜೀವದ ತಾಂಡವ ನೃತ್ಯ, ಜೀವದ ತಾಂಡವ ನೃತ್ಯ, ಅದು ನಿರಂತರವಾಗಿ ನಡೀತಾ ಇರುತ್ತೆ. ಸೊ ಸೃಷ್ಟಿ ಲಯ ಎರಡೂ ಇದೆ, ಸಂತೋಷ ದುಃಖ ಎರಡೂ ಇದೆ. ಹಾಗಾಗಿ ಆ ಭಗವಂತ ಏನಪ್ಪ ಅಂದರೆ ಶಿವ ಮತ್ತು ರುದ್ರ ಏಕಕಾಲಕ್ಕೆ. ಶಿವ ಅಂದರೆ ಒಳ್ಳೆಯದು ಅಂತ, ಶಿವಂ ಭೂಯಾತ್ ಅಂದರೆ ಒಳ್ಳೆಯದಾಗಲಿ ಅಂತ, ರೌದ್ರ ಅಂತಂದರೆ ಕೋಪ ಬರುವಂಥದ್ದು, ಅದು ನಮ್ಗೆ ಗೊತ್ತು. ಸೊ ಶಿವನೂ ಹೌದು ರುದ್ರನೂ ಹೌದು, ಪ್ರಪಂಚದಲ್ಲಿ ನಮಗೆ ಎರಡೂ ಕೂಡ ಏಕಕಾಲಕ್ಕೆ ಕಾಣಿಸ್ತಾ ಇರುತ್ತೆ. ಏಕಕಾಲಕ್ಕೆ ಒಳ್ಳೆಯದು, ಏಕಕಾಲಕ್ಕೆ ಕೆಟ್ಟದ್ದು ಕೂಡ ಎರಡೂ ಕಾಣಿಸ್ತಾ ಇರುತ್ತೆ. ಸೊ ಆ ಯೂನಿವರ್ಸ್ಯಾಲಿಟಿ, ಆ ಸಾರ್ವತ್ರಿಕತೆ, ಅದು ಭಗವಂತನ ವಿಶೇಷತೆ. ಮತ್ತು ಆ ಸಾರ್ವತ್ರಿಕೆಯೇ ಅವನಾಗಿರೋದ್ರಿಂದ ಅದರಲ್ಲಿ ಆ ಸಾರ್ವತ್ರಿಕತೆಯಲ್ಲಿಯೇ ಏಕತೆ ಇದೆ. ಸೊ ಈ ಜಗತ್ ಐಕ್ಯ ಯಾವುದ್ರಲ್ಲಿ ನಾವು ಕಾಣಬೇಕು ಅಂದರೆ ಸುಖ ದುಃಖಗಳ ಸಮೀಕರಣದಲ್ಲಿ, ಸಮನ್ವಯದಲ್ಲಿ. ಅದರ ಮೂಲಕ ನಾವು ಜಗತ್ತಿನಲ್ಲಿ ಸಮತ್ವ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಇದರ ತಾತ್ಪರ್ಯ ಅಂತ ಅನ್ಕೋಬೋದು. ಸೊ ಹಾಗೆ ಭಗವಂತ ಈ ಎರಡು ದ್ವಂದ್ವಗಳ ಏಕರೂಪವಾಗಿ ನಮಗೆ ಕಾಣಿಸ್ಕೊಳ್ತಾ ಇದ್ದಾನೆ, ಅದನ್ನು ಈ ಮುಕ್ತಕದಲ್ಲಿ ಹೇಳಿದ್ದಾರೆ.

ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ದೇಹ ಮನಸ್ಸಿನ ಕಾರ್ಯನಿರ್ವಹಣೆ ಪರಿಶೋಧನೆ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ದೇಹ ಮನಸ್ಸಿನ ಕಾರ್ಯನಿರ್ವಹಣೆ ಪರಿಶೋಧನೆ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ನಿಮಗೆ ಇಷ್ಟವಿಲ್ಲದನ್ನು ನೀವು ನಿಲ್ಲಿಸಲು ಯತ್ನಿಸಿದರೆ ಅದೇ ನಡೆಯುತ್ತದೆ. ಇದು ನಿಮ್ಮ ಮನಸ್ಸಿನ ಸ್ವರೂಪ ಮತ್ತು ಮಾನವ ಮನಸ್ಸಿನ ಸ್ವರೂಪವಾಗಿದೆ. ಯೋಗದ ಇಡೀ ವಿಜ್ಞಾನವಿರುವುದು ನಿಮ್ಮ ದೇಹ ಮತ್ತು ಮನಸ್ಸಿನ ಸ್ವರೂಪವನ್ನು ಅನುಭವಾತ್ಮಕವಾಗಿ ಪರಿಶೋಧಿಸುವ ಬಗ್ಗೆ. ನೀವು ಬೆಳಗ್ಗೆ ಎದ್ದಾಗ ನಿಮ್ಮ ಆಸನಗಳನ್ನು ಮಾಡುವುದು ಪ್ರಪಂಚದಲ್ಲಿ ಹಲವಾರು ಮೂರ್ಖರು ವರ್ಣಿಸುವ ಹಾಗೆ ಮೈ ಬಗ್ಗಿಸುವ ಅಭ್ಯಾಸವೆಂಬ ಕಾರಣಕ್ಕಲ್ಲ. ಹೌದು, ಅದನ್ನು ಮಾಡಲು ನಿಮ್ಮ ಮೈಯನ್ನು ಬಗ್ಗಿಸಬೇಕು. ಆದರೆ ಮೂಲತಃ ಅದು ನಿಮ್ಮ ದೇಹ ಮತ್ತು ಮನಸ್ಸಿನ ಪರಿಶೋಧನೆ. ನಿಮ್ಮ ಜೀವನದಲ್ಲಿನ ಅತಿದೊಡ್ಡ ಸಮಸ್ಯೆ ಇದು. ಭೌತಿಕ ದೇಹ ಮತ್ತು ಮನಸ್ಸು ಜೀವನದಲ್ಲಿ ಅತ್ಯಂತ ಮುಖ್ಯವಾದ ಈ ಎರಡು ಆಧಾರ ಪ್ರಾಯವಾದ ಸಾಧನಗಳ ಬಗ್ಗೆ ಯಾವುದೇ ಗ್ರಹಿಕೆಯಿಲ್ಲದೆ ನೀವು ಜೀವಿಸಲು ಪ್ರಯತ್ನಿಸುತ್ತಿರುವುದು. ನಿಮ್ಮ ಜೀವನದಲ್ಲಿ ನೀವೆಷ್ಟು ಸರಾಗವಾಗಿ ಸಾಗುವಿರಿ ಎನ್ನುವುದು ನೀವು ನಿಮ್ಮ ದೇಹ ಮತ್ತು ಮನಸ್ಸನ್ನು ಎಷ್ಟು ಆಳವಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಆರಾಮದಾಯಕವಾದ ಪ್ರಯಾಣಕ್ಕಾಗಿ ವಾಹನವು ಉತ್ತಮವಾಗಿರಬೇಕು ಮತ್ತು ಅದು ಹೇಗೆ ವರ್ತಿಸುತ್ತದೆ, ಅದೇನು ಮಾಡುತ್ತದೆ, ಯಾಕದನ್ನು ಮಾಡುತ್ತದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಂಡಿರಬೇಕು. ಇದು ಜ್ಞಾನೋದಯವಲ್ಲ, ನೀವು ಅಜ್ಞಾನದ ಜೀವನವನ್ನು ನಡೆಸಬೇಕಿದ್ದರೂ ಇದು ಅವಶ್ಯಕ. ಅಜ್ಞಾನವೇ ಆನಂದ ಎಂದು ಹಿಂದೆ ಹೇಳುತ್ತಿದ್ದರು. ಇದು ನಿಜವಾಗಿದ್ದಲ್ಲಿ ಪ್ರಪಂಚ ಈಗಾಗಲೇ ಆನಂದದಲ್ಲಿ ತೇಲಾಡುತ್ತಿರಬೇಕಿತ್ತು. ಅಜ್ಞಾನವೇ ಆನಂದ ಎಂದುಕೊಂಡಿರುವ ಕಾರಣಕ್ಕೆ ನೀವು ಅಜ್ಞಾನದಿಂದಿರಲು ಆಯ್ಕೆ ಮಾಡಿಕೊಂಡಿದ್ದರು. ಜೀವನವನ್ನು ಸಾಗಿಸಲು ನೀವು ಈ ದೇಹ ಮತ್ತು ಮನಸ್ಸನ್ನು ಅರ್ಥ ಮಾಡಿಕೊಂಡಿರಬೇಕು. ಇಲ್ಲದಿದ್ದರೆ ಏನು ಮಾಡುವುದು ಸಮಸ್ಯೆಯೇ. ಭೌತಿಕವಾಗಿ ನಾನಿರದ ಬಗ್ಗೆ ಹೆಚ್ಚು ಮಾತನಾಡುವುದಿಲ್ಲ. ಹಾಗೆ ಮಾಡಿದರೆ ನಿಮಗೆ ಕಿರುಕುಳವಾಗುತ್ತದೆ. ಅದಕ್ಕಾಗಿಯೇ ಯೋಗದ ವ್ಯವಸ್ಥೆಯು ಅನುಭವಾತ್ಮಕ ಪರಿಶೋಧನೆಯಾಗಿದೆ. ಇದು ಭೌತಿಕವಾಗಿ ಅದರೊಳಗೆ ಹೋಗಲು ಪ್ರಯತ್ನಿಸುವುದಿಲ್ಲ. ನೀವು ಆಸನಗಳನ್ನು ಮಾಡಿದಾಗ ನಿಮ್ಮ ದೇಹ ಮತ್ತು ನಿಮ್ಮ ಮನಸ್ಸಿನ ಸ್ವರೂಪವನ್ನು ಪರಿಶೋಧಿಸುತ್ತೀರಿ. ನಿಮ್ಮ ಬೆರಳುಗಳನ್ನು ನಿರ್ದಿಷ್ಟ ರೀತಿಯಲ್ಲಿ ನೀವು ಚಲಿಸಿದರೆ ನಿಮ್ಮ ಮನಸ್ಸು ಅದಕ್ಕನುಗುಣವಾಗಿ ಕಾರ್ಯನಿರ್ವಹಿಸುತ್ತದೆ. ನೀವು ನಿಮ್ಮ ದೇಹದೊಂದಿಗೆ ಏನನ್ನು ಮಾಡಿದರೂ ಅದು ನಿಮ್ಮ ಮನಸ್ಸಿನಲ್ಲಿ ಏನನ್ನಾದರೂ ಮಾಡುತ್ತದೆ. ನಿಮ್ಮ ಈ ತಿಳುವಳಿಕೆ ಪುಸ್ತಕವನ್ನು ಓದಿ ಬರುವುದಿಲ್ಲ. ಇದು ಪರಿಶೋಧನೆಯಿಂದ ಮಾತ್ರ ನಿಮಗೆ ಅರ್ಥವಾಗುತ್ತದೆ. ನಿಮ್ಮ ಕಣ್ಣನ್ನು ಮುಚ್ಚಿ ನಿಮ್ಮ ಮನಸ್ಸಿನಿಂದ ಬಲವಂತವಾಗಿ ಏನನ್ನಾದರೂ ತೆಗೆಯಲು ಪ್ರಯತ್ನಿಸಿದರೆ ನೀವು ಎಂದಿಗೂ ಯಶಸ್ವಿಯಾಗುವುದಿಲ್ಲ. ಮೂಲಭೂತ ಅಂಶಗಳ ತಿಳುವಳಿಕೆ ನಿಮ್ಮ ಮನಸ್ಸಿನ ಕಾರ್ಯವೈಖರಿ ಭೌತಿಕ ವಿಶ್ಲೇಷಣೆಯಿಂದ ಬರುವುದಿಲ್ಲ. ಅದೊಂದು ಪರಿಶೋಧನೆ. ನೀವು ಮಾಡಬೇಕಿರುವುದು ಇದು: ದೇಹವನ್ನು ಇನ್ನೊಂದು ಭಂಗಿಯಲ್ಲಿರಿಸಿ, ನಿಮ್ಮ ಮನಸ್ಸು ಬೇರೆ ರೀತಿಯಲ್ಲಿ ಕಾರ್ಯನಿರ್ವಹಿಸುವುದನ್ನು ಗಮನಿಸಿ. ನೀವು ಆಸನಗಳನ್ನು ಮಾಡಿದಾಗ ನಿಮ್ಮ ದೇಹ ಮತ್ತು ಮನಸ್ಸಿನ ಸ್ವರೂಪವನ್ನು ಪರಿಶೋಧಿಸುತ್ತೀರಿ. ನೀವು ಒಂದು ಆಸನದ ಭಂಗಿಯಲ್ಲಿದ್ದು ಸರಿಯಾಗಿ ಉಸಿರಾಡುತ್ತಿದ್ದರೆ ಮನಸ್ಸು ವಿವಿಧ ಹಂತಗಳ ಮೂಲಕ ಸಾಗುತ್ತದೆ. ಈ ಪರಿಶೋಧನೆಯು ಯೋಗದ ಅತ್ಯಂತ ಮೂಲಭೂತ ಅಂಶ. ಹಠಯೋಗವು ಉತ್ತುಂಗವಲ್ಲ, ಅದೊಂದು ಪೂರ್ವಸಿದ್ಧತೆ. ಪೂರ್ವಸಿದ್ಧತೆ ಇಲ್ಲದೆಯೇ ನೀವು ಉತ್ತುಂಗಕ್ಕೇರಲು ಪ್ರಯತ್ನಿಸಿದರೆ ನೀವು ಕುಸಿದು ಬೀಳಬಹುದು. 80% ವ್ಯಕ್ತಿಗಳಿಗೆ ಅವರು ಯಾವುದಾದರೊಂದು ರೀತಿಯ ದೈಹಿಕ ಪೂರ್ವಸಿದ್ಧತೆ ಮಾಡಿಕೊಳ್ಳ

ಅದ ಹೊರತು ಯಾವುದೇ ರೀತಿಯ ಧ್ಯಾನವನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಅವರು ಕೂರುವ ರೀತಿ ಮತ್ತು ಅವರ ದೇಹವು ಚಲಿಸುವ ರೀತಿಯನ್ನು ನೋಡಿದರೆ ಅವರಷ್ಟೇ ಪ್ರಯತ್ನಿಸಲಿ ಅವರು ಧ್ಯಾನಸಕ್ತರಾಗಲು ಸಾಧ್ಯವಿಲ್ಲವೆಂದು ಸ್ಪಷ್ಟವಾಗಿ ಕಾಣುತ್ತದೆ. ನಿಮ್ಮ ಕಿರುಬೆರಳಿಗೆ ಏನಾಗುತ್ತದೆಯೋ ಅದು ನಿಮ್ಮ ಮೆದುಳಿಗೂ ಆಗುತ್ತದೆ. ನಿಮ್ಮ ಮೆದುಳಿಗೆ ಏನಾಗುತ್ತದೆಯೋ ಅದು ನಿಮ್ಮ ಕಿರುಬೆರಳಿಗೂ ಆಗುತ್ತದೆ. ಅದು ಎರಡು ರೀತಿಯಲ್ಲೂ ಕೆಲಸ ಮಾಡುತ್ತದೆ. ಮೆದುಳು ಸ್ವತಃ ತಾನೇ ಒಂದು ಘಟಕವಲ್ಲ. ಮೃತದೇಹವನ್ನು ಕತ್ತರಿಸುವ ಮೂಲಕ ವೈದ್ಯರು ದೇಹದ ಬಗ್ಗೆ ತಿಳಿದುಕೊಂಡಿದ್ದಾರೆ. ನೀವು ಮೃತದೇಹವನ್ನು ಕತ್ತರಿಸಿ ಬೇರೆ ಬೇರೆ ಅಂಗಗಳನ್ನು ಬೇರೆ ಬೇರೆ ಜಾಗದಲ್ಲಿಟ್ಟರೆ ಅದು ಪ್ರತ್ಯೇಕವಾಗಿರುತ್ತದೆ. ಆದರೆ ನಿಮ್ಮ ದೇಹವಿರುವುದು ಹಾಗಲ್ಲ, ಅದೆಲ್ಲವೂ ಒಟ್ಟಿಗಿರುತ್ತವೆ. ತಾರತಮ್ಯ ಮಾಡುವ ಒಂದು ಚಿಕ್ಕ ಚಾಕುವಿಗಷ್ಟೇ ಅದು ಪ್ರತ್ಯೇಕ. ಆದರೆ ಒಂದು ಜೀವಂತ ಮಾನವನಲ್ಲಿ ಅದೆಲ್ಲವೂ ಒಟ್ಟಿಗಿರುತ್ತದೆ. ಅದಕ್ಕಾಗಿಯೇ ಯೋಗ ವ್ಯವಸ್ಥೆಯನ್ನು ಅದಿರುವ ರೀತಿಯಲ್ಲಿ ವಿನ್ಯಾಸ ಮಾಡಲಾಗಿರುವುದು. ಒಂದು ಪ್ರಯೋಗ ಮಾಡಿ ನೋಡಿ. ನಿಮಗೆ ಇಷ್ಟವಿರುವ ವಿಷಯಗಳನ್ನು ವಿರೋಧಿಸಲು ಪ್ರಯತ್ನಿಸಿ. ಅವುಗಳನ್ನು ನಿಮ್ಮೊಳಗೆ ಪ್ರಬಲವಾಗಿ ಅಭಿವ್ಯಕ್ತವಾಗುವುದನ್ನು ನೀವು ನೋಡುವಿರಿ. ನಿಮಗೆ ಏನಾದರೂ ಆಗಬೇಕಿದ್ದರೆ ಅದಾಗದಂತೆ ಪ್ರಯತ್ನಿಸಿ. ಅದು ಖಂಡಿತವಾಗಿಯೂ ಆಗುತ್ತದೆ. ಏಕೆಂದರೆ ನೀವೆಂತಹ ಸ್ಥಿತಿಯಲ್ಲಿರುತ್ತೀರಿ ಎಂದರೆ ನಿಮಗೆ ಫಸ್ಟ್ ಗೇರ್ ಆಗಬೇಕಿದ್ದರೂ ಅದು ರಿವರ್ಸ್ ಗೇರ್ಗೆ ಹೋಗುತ್ತದೆ. ಕೆಲಸಗಳನ್ನು ಮಾಡಲು ಅದು ಉತ್ತಮವಾದ ದಾರಿಯಲ್ಲ. ಆದರೆ ನೀವಿದನ್ನು ಅರ್ಥ ಮಾಡಿಕೊಳ್ಳಲು ಈ ತರಹದ ಒಂದು ಪ್ರಯೋಗವನ್ನು ಮಾಡಿ ನೋಡಬಹುದು. ನೀವು ಏನನ್ನಾದರೂ ವಿರೋಧಿಸಿದರೆ ಅದೇ ಸಂಭವಿಸುತ್ತದೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ದೇಹ ಮನಸ್ಸಿನ ಕಾರ್ಯನಿರ್ವಹಣೆ ಪರಿಶೋಧನೆ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ದೇಹ ಮನಸ್ಸಿನ ಕಾರ್ಯನಿರ್ವಹಣೆ ಪರಿಶೋಧನೆ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಯಿತು.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 11/7/2026 ಶನಿವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಅಯ್ಯನರಾಜ್ರವರು ಫಿಸಿಯೋಥೆರಪಿಸ್ಟ್, ರಾಜು ಕೆಎಸ್ ರವರು ವಾಕ್ಭಾಷಾ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೇವೆಯು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

ವಾಣಿ ವಾರ್ತೆಗಳು ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಭಾರತ ನ್ಯೂಜಿಲೆಂಡ್ ನಡುವೆ ರಕ್ಷಣಾ ಪಶುಸಂಗೋಪನೆ ಸೇರಿ 5 ಪ್ರಮುಖ ಒಪ್ಪಂದಗಳಿಗೆ ಸಹಿ. ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಶಾಂತಿ, ಸ್ಥಿರತೆ, ಭದ್ರತೆ ಬಲವರ್ಧನೆಯಲ್ಲಿ ಭಾರತ ನ್ಯೂಜಿಲೆಂಡ್ ಪ್ರಮುಖ ಪಾತ್ರ, ಪ್ರಧಾನಿ ನರೇಂದ್ರ ಮೋದಿ. ದೇಶದ ಕರಾವಳಿಯ ಸಂಪೂರ್ಣ ಭದ್ರತೆಗೆ ಸರ್ಕಾರ ಕಟಿಬದ್ಧ, ಗೃಹ ಸಚಿವ ಅಮಿತ್ ಶಾ ಪ್ರತಿಪಾದನೆ. ಸ್ವದೇಶಿ ನಿರ್ಮಿತ ಮಹೇಂದ್ರಗಿರಿ F-38

0: ನೌಕೆ ನೌಕಾಪಡೆಗೆ ಇಂದು ಸೇರ್ಪಡೆ. ಹಾಗೂ ಫಿಫಾ ವಿಶ್ವಕಪ್, ಬೆಲ್ಜಿಯಂ ವಿರುದ್ಧ ಸ್ಪೇನ್ಗೆ ರೋಚಕ ಗೆಲುವು, ಸೆಮಿಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ರಕ್ಷಣಾ, ಪಶುಸಂಗೋಪನೆ, ಪ್ರವಾಸೋದ್ಯಮ, ಕ್ರೀಡೆ ಹಾಗೂ ವಿಪತ್ತು ನಿರ್ವಹಣೆ ಸೇರಿದಂತೆ 5 ಪ್ರಮುಖ ಒಪ್ಪಂದಗಳಿಗೆ ಭಾರತ ಮತ್ತು ನ್ಯೂಜಿಲೆಂಡ್ ಇಂದು ಸಹಿ ಹಾಕಿವೆ. ನ್ಯೂಜಿಲೆಂಡ್ನ ಆಕ್ಲೆಂಡ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಲ್ಲಿನ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ನಡುವೆ ನಡೆದ ನಿಯೋಗ ಮಟ್ಟದ ಮಾತುಕತೆ ನಂತರ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಸೇನಾ ಸಹಕಾರ ಮತ್ತು ಎರಡೂ ದೇಶಗಳ ನಡುವಿನ ಕಾರ್ಯತಂತ್ರ ಮಾತುಕತೆ ಮುಂದುವರೆಸುವ ಉದ್ದೇಶವನ್ನು ರಕ್ಷಣಾ ಒಡಂಬಡಿಕೆ ಹೊಂದಿದೆ. ಸಂಶೋಧನೆ, ಆವಿಷ್ಕಾರ ಮತ್ತು ಉತ್ತಮ ವಿಧಾನಗಳನ್ನು ಪಶುಸಂಗೋಪನೆ ಕುರಿತ ಒಪ್ಪಂದ ಉತ್ತೇಜಿಸಲಿದೆ. ಪ್ರವಾಸೋದ್ಯಮ ಕುರಿತ ಒಪ್ಪಂದ ಪ್ರವಾಸ ವಲಯದಲ್ಲಿ ಸಹಕಾರವನ್ನು ಬಲಪಡಿಸಲಿದೆ. ಕ್ರೀಡಾಭಿವೃದ್ಧಿ ಮತ್ತು ಅಥ್ಲೀಟ್ಗಳ ವಿನಿಮಯದಲ್ಲಿ ಸಹಭಾಗಿತ್ವವನ್ನು ಬಲಪಡಿಸಲು ಜಂಟಿ ಕಾರ್ಯಯೋಜನೆಯನ್ನು ಸಹ ಎರಡೂ ದೇಶಗಳು ಅನುಮೋದಿಸಿವೆ. ವಿಪತ್ತು ನಿರ್ವಹಣಾ ಕುರಿತ ಒಡಂಬಡಿಕೆಯು ವಿಪತ್ತು ಎದುರಿಸುವ ಸನ್ನದ್ಧತೆ, ತುರ್ತು ನಿರ್ವಹಣೆಯಲ್ಲಿ ಸಹಕಾರವನ್ನು ಹೆಚ್ಚಿಸಲಿವೆ. ಈ 5 ಒಪ್ಪಂದಗಳು ಭಾರತ ನ್ಯೂಜಿಲೆಂಡ್ ನಡುವಿನ ವೃದ್ಧಿಯಾಗುತ್ತಿರುವ ಪಾಲುದಾರಿಕೆಗೆ ಮತ್ತು ಕಾರ್ಯತಂತ್ರ, ಆರ್ಥಿಕ ಮತ್ತು ಜನರ ನಡುವಿನ ಸಂಪರ್ಕ ವಲಯಗಳಲ್ಲಿ ಸಹಕಾರ ಭದ್ರತೆಗೆ ನಿದರ್ಶನವಾಗಿವೆ. ಇದಕ್ಕೂ ಮುನ್ನ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು, ನ್ಯೂಜಿಲೆಂಡ್ನ ತಮ್ಮ ಪ್ರವಾಸ ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಮೈಲುಗಲ್ಲಾಗಲಿದ್ದು ಬಾಂಧವ್ಯಗಳ ವೃದ್ಧಿಗೆ ಹೊಸ ವೇಗ ನೀಡಲಿದೆ. ಕಡಿಮೆ ಅವಧಿಯಲ್ಲಿ ಮುಕ್ತ ವ್ಯಾಪಾರ ಒಪ್ಪಂದ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸುವ ನ್ಯೂಜಿಲೆಂಡ್ನ ಕಾರ್ಯಗಳು ಶ್ಲಾಘನೀಯ. ಎರಡೂ ದೇಶಗಳು ಇದೀಗ ಕಾರ್ಯತಂತ್ರ ಪಾಲುದಾರಿಕೆ ಸ್ಥಾಪನೆಯತ್ತ ಮಹತ್ವದ ಹೆಜ್ಜೆ ಇಟ್ಟಿವೆ ಎಂದು ಹೇಳಿದರು. ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಶಾಂತಿ, ಸ್ಥಿರತೆ ಮತ್ತು ಭದ್ರತೆ ಬಲಪಡಿಸಲು ಭಾರತ ಮತ್ತು ನ್ಯೂಜಿಲೆಂಡ್ ಪ್ರಮುಖ ಪಾತ್ರ ವಹಿಸಿವೆ. ನ್ಯೂಜಿಲೆಂಡ್ನ ತಮ್ಮ ಈ ಪ್ರವಾಸ ದ್ವಿಪಕ್ಷೀಯ ಬಾಂಧವ್ಯಗಳನ್ನು ಮತ್ತಷ್ಟು ವೃದ್ಧಿಸಿ ಜಾಗತಿಕ ಶಾಂತಿ ಮತ್ತು ಸಮೃದ್ಧತೆಯನ್ನು ಹೆಚ್ಚಿಸುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಕ್ರಿಸ್ಟೋಫರ್ ಲಕ್ಸನ್ ಮಾತನಾಡಿ, 40 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಭಾರತೀಯ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ಭೇಟಿ ನೀಡುತ್ತಿರುವುದು ಐತಿಹಾಸಿಕ ಮೈಲುಗಲ್ಲಾಗಿದೆ. ವಾಣಿಜ್ಯ ಕಾರ್ಯಸೂಚಿಯಲ್ಲಿ ಎರಡೂ ದೇಶಗಳಲ್ಲಿ ಮಹತ್ವದ ಪ್ರಗತಿ ಸಾಧಿಸಿವೆ. ಮುಕ್ತ ವ್ಯಾಪಾರ ಒಪ್ಪಂದವನ್ನು ಮೀರಿ ಎರಡೂ ದೇಶಗಳ ಸಂಬಂಧಗಳು ವಿಸ್ತರಿಸುತ್ತಿವೆ ಎಂದು ಹೇಳಿದರು. ಇಂದು ಪ್ರಧಾನಿಯವರು ಪ್ರಮುಖ ವಾಣಿಜ್ಯ ಮತ್ತು ಕ್ರೀಡಾ ಗಣ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ದೇಶದ ಕರಾವಳಿ ಸಂಪೂರ್ಣ ಭದ್ರತೆಗೆ ಸರ್ಕಾರ ಕಟಿಬದ್ಧವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗ ಖಾತೆ ಸಚಿವ ಸರ್ಬಾನಂದ ಸೋನೋವಾಲ್ ಅವರೊಂದಿಗೆ ಬಂದರು ಭದ್ರತೆ ಬ್ಯೂರೋನ ಪ್ರಗತಿ ಪರಿಶೀಲನಾ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಬಂದರು ಭದ್ರತೆಗೆ ಕೇವಲ ಪರವಾನಿಗೆ ಹೊಂದಿದ ಖಾಸಗಿ ಭದ್ರತಾ ಸಂಸ್ಥೆಗಳಿಗೆ ಅವಕಾಶ ನೀಡಲಾಗುವುದು ಮತ್ತು ಕೇಂದ್ರೀಯ ಭದ್ರತಾ ಪಡೆಗಳಿಂದ ತರಬೇತಿ ಹೊಂದಿದ ಸಿಬ್ಬಂದಿಯನ್ನು ಮಾತ್ರ ನಿಯೋಜಿಸಲಾಗುವುದು. ಪ್ರಸ್ತುತ ಇರುವ ಮೂಲ ಸೌಕರ್ಯವನ್ನು ಆರಂಭದಲ್ಲಿಯೇ ಬಳಸಿಕೊಂಡು ಬಂದರು ಭದ್ರತಾ ತರಬೇತಿ ಸಂಸ್ಥೆ ಕಾರ್ಯನಿರ್ವಹಿಸಬೇಕು. ಬಂದರು ಭದ್ರತಾ ಬ್ಯೂರೋ ಅಡಿ ನಿಯೋಜನೆಗೊಂಡ ಎಲ್ಲಾ ಭದ್ರತಾ ಸಿಬ್ಬಂದಿಯ ಸಮಗ್ರ ಮಾಹಿತಿಯನ್ನು ರೂಪಿಸಬೇಕು ಎಂದು ಅಧಿಕಾರಿಗಳಿಗೆ ಸಚಿವರು ಕರೆ ನೀಡಿದರು. ಬಂದರು ಭದ್ರತಾ ಬ್ಯೂರೋ ವ್ಯಾಪ್ತಿಗೆ ಬರುವ ಎಲ್ಲಾ ಬಂದರುಗಳಲ್ಲಿ ಕಂಟೈನರ್ ಸ್ಕ್ಯಾನಿಂಗ್ ವ್ಯವಸ್ಥೆ ಮಾಡಬೇಕು. ವಿಶಾಖಪಟ್ಟಣಂ ಬಂದರು, ಜವಾಹರ್ಲಾಲ್ ನೆಹರು ಬಂದರು ಮತ್ತು ಮುಂದ್ರಾ ಬಂದರು ಸೇರಿದಂತೆ ಪ್ರಮುಖ ಬಂದರುಗಳಲ್ಲಿ ಉದ್ದೇಶಿತ ಭದ್ರತಾ ಸಿದ್ಧತೆಗಳ ಪ್ರಯೋಗಾರ್ಥ ಕಾರ್ಯವನ್ನು ಆರಂಭಿಸುವಂತೆ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಗೆ ಸಚಿವರು ಸೂಚಿಸಿದರು. ಸಭೆಯಲ್ಲಿ ಕೇಂದ್ರ ಗೃಹ ಕಾರ್ಯದರ್ಶಿ, ಬೇಹುಗಾರಿಕೆ ಬ್ಯೂರೋ ನಿರ್ದೇಶಕರು, ಗಡಿ ನಿರ್ವಹಣಾ ಕಾರ್ಯದರ್ಶಿ, ಬಂದರು ಹಡಗು ಜಲಮಾರ್ಗಗಳ ಸಚಿವಾಲಯದ ಕಾರ್ಯದರ್ಶಿ, ಮೀನುಗಾರಿಕೆ ಇಲಾಖೆ ಕಾರ್ಯದರ್ಶಿ, ಸಿಎಎಸ್ಎಫ್ನ ಮಹಾನಿರ್ದೇಶಕರು ಮತ್ತು ಇತರೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರಿಂದು ಬಿಹಾರದ ಗಯಾಕ್ಕೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಬಿಹಾರ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಲ್ಲಿ ಆಯೋಜಿಸಲಾಗಿರುವ ಬಿಹಾರ ವಿಧಾನಸಭೆಯ ಸದಸ್ಯರ ತರಬೇತಿ ಕಾರ್ಯಕ್ರಮದ ಉದ್ಘಾಟನಾ ಅಧಿವೇಶನವನ್ನುದ್ದೇಶಿಸಿ ಉಪರಾಷ್ಟ್ರಪತಿ ಮಾತನಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

0: ಭಾರತೀಯ ನೌಕಾಪಡೆಯ ಸ್ವದೇಶಿ ನಿರ್ಮಿತ ಪ್ರಾಜೆಕ್ಟ್ 17A ಸರಣಿಯ 6ನೇ ಸ್ಟೆಲ್ತ್ ಯುದ್ಧನೌಕೆ ಮಹೇಂದ್ರಗಿರಿ F-38 ಇಂದು ವಿಶಾಖಪಟ್ಟಣದಲ್ಲಿ ಭಾರತೀಯ ನೌಕಾಪಡೆಗೆ ಸೇರ್ಪಡೆಯಾಗಲಿವೆ. ರಕ್ಷಣಾ ಸ್ವಾವಲಂಬನೆ ಮತ್ತು ಸ್ವದೇಶಿ ಯುದ್ಧನೌಕೆ ನಿರ್ಮಾಣದ ಭಾರತದ ಪಯಣದಲ್ಲಿ ಇದು ಮತ್ತೊಂದು ಮಹತ್ವದ ಮೈಲಿಗಲ್ಲಾಗಲಿದೆ. ವಿಶಾಖಪಟ್ಟಣದಲ್ಲಿ ನೌಕಾ ಸಿಬ್ಬಂದಿಯನ್ನುದ್ದೇಶಿಸಿ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು, ಹಿಂದೂ ಮಹಾಸಾಗರ ಪ್ರಾಂತ್ಯದಲ್ಲಿ ಶಾಂತಿ ಮತ್ತು ಸ್ಥಿರತೆಗೆ ಭಾರತ ಬದ್ಧವಾಗಿದೆ. ಸಂಕೀರ್ಣ ಜಾಗತಿಕ ಭದ್ರತಾ ಪರಿಸರದ ನಡುವೆಯೂ ಭಾರತೀಯ ನೌಕಾಪಡೆ ದೇಶದ ಸಾಗರ ವಲಯದ ಹಿತಾಸಕ್ತಿಯನ್ನು ಕಾಪಾಡುತ್ತಿದೆ. ಹಿಂದೂ ಮಹಾಸಾಗರ ಪ್ರಾಂತ್ಯದಲ್ಲಿ ಭಾರತ ಅತಿದೊಡ್ಡ ಮತ್ತು ಅತಿ ಜವಾಬ್ದಾರಿಯುತ ಭಾಗಿದಾರ ದೇಶವಾಗಿದ್ದು, ಈ ಪ್ರಾಂತ್ಯದಲ್ಲಿ ಶಾಂತಿ ಸ್ಥಿರತೆ ಕಾಪಾಡುವುದು ಅಷ್ಟೇ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಸಮುದ್ರ ಮಾರ್ಗಗಳ ಮೂಲಕ ಭಾರತದ ವಾಣಿಜ್ಯದ ಶೇಕಡ 90% ಪ್ರಮಾಣ ಸಾಗುತ್ತಿರುವುದರಿಂದ ದೇಶದ ಆರ್ಥಿಕ ಪ್ರಗತಿ, ಇಂಧನ ಭದ್ರತೆ ಮತ್ತು ದ್ವೀಪಗಳ ರಕ್ಷಣೆಗೆ ಸಾಗರ ಭದ್ರತೆ ಪ್ರಮುಖವಾಗಿದೆ. ಯುದ್ಧ ಸ್ವರೂಪವು ತೀವ್ರ ಬದಲಾವಣೆಯಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಸಂಘರ್ಷಗಳು ಸಹ ಹೊಸ ರೂಪ ಪಡೆಯಲಿವೆ. ಈ ನಿಟ್ಟಿನಲ್ಲಿ ಸಶಸ್ತ್ರ ಪಡೆಗಳು ತಮ್ಮ ಕೌಶಲ್ಯಗಳನ್ನು ಹೆಚ್ಚಿಸಿಕೊಂಡು ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಬೇಕು. ಹೊಸ ಭದ್ರತಾ ಸವಾಲುಗಳನ್ನು ಎದುರಿಸಲು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಿದ್ಧರಾಗಿರಬೇಕು ಎಂದು ಸಚಿವರು ಕರೆ ನೀಡಿದರು. ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್, ಈಸ್ಟರ್ನ್ ನೇವಲ್ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೈಸ್ ಅಡ್ಮಿರಲ್ ಸಂಜಯ್ ಭಲ್ಲಾ ಹಾಗೂ ನೌಕಾಪಡೆಯ ಇತರ ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ಸ್ಟೆಲ್ತ್ ಫ್ರಿಗೇಟ್ ಅನ್ನು ಭಾರತೀಯ ನೌಕಾಪಡೆಯ ಯುದ್ಧನೌಕೆ ವಿನ್ಯಾಸ ಬ್ಯೂರೋ ದೇಶೀಯವಾಗಿ ವಿನ್ಯಾಸಗೊಳಿಸಿದೆ ಮತ್ತು ಮುಂಬೈನ ಮಜ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ನಿರ್ಮಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಪೂರ್ವ ಘಟ್ಟಗಳಲ್ಲಿರುವ ಭವ್ಯ ಮಹೇಂದ್ರಗಿರಿ ಪರ್ವತ ಶ್ರೇಣಿಯ ಹೆಸರನ್ನು ಈ ಯುದ್ಧ ನೌಕೆಗೆ ನಾಮಕರಣ ಮಾಡಲಾಗಿದೆ. ಆಧುನಿಕ ಸಂಯೋಜಿತ ಅನಿಲ ಚಾಲನಾ ವ್ಯವಸ್ಥೆಯನ್ನು ಹೊಂದಿರುವ ಈ ಯುದ್ಧ ನೌಕೆಯು ಸಮುದ್ರ ಕಾರ್ಯಾಚರಣೆಗಳ ಎಲ್ಲಾ ವಿಧದ ಕಾರ್ಯಗಳಲ್ಲಿ ಹೆಚ್ಚಿನ ವೇಗ ಮತ್ತು ದೀರ್ಘಾವಧಿಯ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಹೊಂದಿದೆ. ಶೇಕಡ 75% ಹೆಚ್ಚು ಸ್ವದೇಶಿ ಘಟಕಗಳನ್ನು ಒಳಗೊಂಡಿರುವ ಮಹೇಂದ್ರಗಿರಿ ಯುದ್ಧ ನೌಕೆಯು ಕೇಂದ್ರ ಸರ್ಕಾರದ ಆತ್ಮನಿರ್ಭರ ಭಾರತ ಅಭಿಯಾನದ ಯಶಸ್ಸಿಗೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಮುಂಬರುವ ಮುಂಗಾರು ಅಧಿವೇಶನದ ಸಿದ್ಧತೆಗಳನ್ನು ಸಂಸದೀಯ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಮತ್ತು ಸಚಿವ ಡಾಕ್ಟರ್ ಎಲ್ ಮುರುಗನ್ ಸಂಸತ್ ಭವನದಲ್ಲಿ ನಿನ್ನೆ ಪರಿಶೀಲಿಸಿದರು. ಸಂಸತ್ತಿನ ಮುಂಗಾರು ಅಧಿವೇಶನ ಇದೇ 20ರಂದು ಆರಂಭಗೊಂಡು ಆಗಸ್ಟ್ 13ರವರೆಗೆ ನಡೆಯಲಿದೆ. ಮುಂಬರುವ ಅಧಿವೇಶನಕ್ಕೆ ನಿಗದಿಪಡಿಸಲಾದ ಶಾಸಕಾಂಗ ವ್ಯವಹಾರಗಳ ಸಮಗ್ರ ಪರಿಶೀಲನೆಯನ್ನು ನಡೆಸಲಾಗಿದೆ ಮತ್ತು ಅಗತ್ಯ ಮಾರ್ಗಸೂಚಿಗಳನ್ನು ನೀಡಲಾಗಿದೆ ಎಂದು ಸಚಿವ ಮೇಘವಾಲ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಬೆಲ್ಜಿಯಂ ವಿರುದ್ಧ 2-1 ಗೋಲುಗಳ ಅಂತರದಿಂದ ರೋಚಕ ಜಯ ಸಾಧಿಸಿ ಸೆಮಿಫೈನಲ್ಗೆ ಪ್ರವೇಶಿಸಿದೆ. ಅಮೆರಿಕದ ಲಾಸ್ ಆಂಜಲಿಸ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಪಂದ್ಯದ ಮೊದಲಾರ್ಧದ ಮುಕ್ತಾಯಕ್ಕೆ ಉಭಯ ತಂಡಗಳು 1-1 ಗೋಲುಗಳಿಂದ ಸಮಬಲ ಸಾಧಿಸಿದ್ದವು. ಪಂದ್ಯದ 30ನೇ ನಿಮಿಷದಲ್ಲಿ ಫ್ಯಾಬಿಯನ್ ರೂಯಿಸ್ ಗೋಲು ಗಳಿಸಿ ಸ್ಪೇನ್ಗೆ ಮುನ್ನಡೆ ತಂದುಕೊಟ್ಟರು. ಇದಕ್ಕೆ ತಕ್ಕ ತಿರುಗೇಟು ನೀಡಿದ ಬೆಲ್ಜಿಯಂ ತಂಡ 40ನೇ ನಿಮಿಷದಲ್ಲಿ ಚಾರ್ಲ್ಸ್ ಡಿ ಕೆಟಲೇರಿ ಅವರ ಗೋಲಿನ ಮೂಲಕ ಸಮಬಲ ಸಾಧಿಸಿತು. ತದನಂತರ 88ನೇ ನಿಮಿಷದಲ್ಲಿ ಮೈಕಲ್ ಮೆರಿನೋ ಸ್ಪೇನ್ ಪರ ಗೋಲು ಗಳಿಸಿ ಜಯ ತಮ್ಮದಾಗಿಸಿಕೊಂಡರು. ಇಂದು ರಾತ್ರಿ ಮಿಯಾಮಿ ಗಾರ್ಡನ್ಸ್ನಲ್ಲಿ ನಡೆಯಲಿರುವ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ಸವಾಲನ್ನು ಎದುರಿಸಲಿದ್ದು, ಈ ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 2:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ನ್ಯೂಜಿಲೆಂಡ್ ನಡುವೆ ರಕ್ಷಣಾ ಪಶುಸಂಗೋಪನೆ ಸೇರಿ 5 ಪ್ರಮುಖ ಒಪ್ಪಂದಗಳಿಗೆ ಸಹಿ. ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಶಾಂತಿ, ಸ್ಥಿರತೆ, ಭದ್ರತೆ ಬಲವರ್ಧನೆಯಲ್ಲಿ ಭಾರತ ನ್ಯೂಜಿಲೆಂಡ್ ಪ್ರಮುಖ ಪಾತ್ರ, ಪ್ರಧಾನಿ ನರೇಂದ್ರ ಮೋದಿ. ದೇಶದ ಕರಾವಳಿಯ ಸಂಪೂರ್ಣ ಭದ್ರತೆಗೆ ಸರ್ಕಾರ ಕಟಿಬದ್ಧ, ಗೃಹ ಸಚಿವ ಅಮಿತ್ ಶಾ ಪ್ರತಿಪಾದನೆ. ಸ್ವದೇಶಿ ನಿರ್ಮಿತ ಮಹೇಂದ್ರಗಿರಿ F-38 ಯುದ್ಧ ನೌಕೆ ನೌಕಾಪಡೆಗೆ ಇಂದು ಸೇರ್ಪಡೆ. ಹಾಗೂ ಫಿಫಾ ವಿಶ್ವಕಪ್, ಬೆಲ್ಜಿಯಂ ವಿರುದ್ಧ ಸ್ಪೇನ್ಗೆ ರೋಚಕ ಗೆಲುವು, ಸೆಮಿಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12:00.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸನ್ಯಾಸಿಯ ಬದುಕು ಹಾಗೂ ಅನುರೂಪ ದಾಂಪತ್ಯ ಭಾಗ 5 ಕುರಿತು ಡಾಕ್ಟರ್ ಗುರುರಾಜ ಕರ್ಜಗಿರವರು ನಡೆಸಿಕೊಡುವ ಸ್ಫೂರ್ತಿ ಸೆಲೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಬರ್ತಾ ಬರ್ತಾ ಅವರಲ್ಲಿ ಸ್ತ್ರೀ ಭಾವ ಅನ್ನುವಂಥದ್ದು ಬಹಳ ಗಟ್ಟಿ ಆಗ್ತಾ ಬಂತು. ಅವ್ರಿಗೆ ಅನಿಸ್ಬಿಡೋದು, ಕೃಷ್ಣನ್ ನೆನೆಸ್ಕೊಂಡಾಗ ತಾನು ರಾಧೆ ಆಗಿದ್ದೀನಿ ಅಂತ, ತನ್ನ ರಾಧಾ ಭಾವ ಅಂತ ಬರಬೇಕು ಅನ್ಕೋತಿದ್ರು ಅಂತ. ಎಷ್ಟೋ ಸಲ ನಾನು ಗಂಡ್ಸ ಆಗಬಾರ್ದಾಗಿತ್ತು, ಹೆಂಗ್ಸ ಆಗಿದ್ರೆ ಕೃಷ್ಣನ್ ಪೂಜೆ ಮಾಡೋದಿನ್ನ ಚೆನ್ನಾಗಿರ್ತಿತ್ತು ಅಂತ ಹಾಗೆ ಅನ್ಕೋತಿದ್ರು. ಇನ್ನೊಂದು ವರ್ಷ ಅಥವಾ 14 ವರ್ಷ ಗದಾಧರಗೀಗ, ಆವಾಗ ತೀರ್ಮಾನ ಮಾಡ್ಕೊಂಡ್ಬಿಟ್ಟೆ ಗದಾಧರ, ನಾನು ಶಾಲೆಗೆ ಹೋಗೋದೇ ಇಲ್ಲ, ಇನ್ನು ಹೋದ್ರೆ ಪ್ರಯೋಜನ ಇಲ್ಲ ನನಗೆ ಅಂಥೇಳಿ ಶಾಲೆಗೆ ಹೋಗೋದು ನಿಲ್ಲಿಸಬಿಟ್ಟೆ. ಈಗ ರಾಮ್ಕುಮಾರ್ ಏನು ಮಾಡ್ದ, ಕಲ್ಕತ್ತೆಗೆ ಬಂದಿದ್ದಾನೆ, ಸಂಸ್ಕೃತ ಪಾಠಶಾಲೆ ಶುರು ಮಾಡಿದ, ಅದ್ರ ಜೊತೆ ಪುರೋಹಿತ ವೃತ್ತಿ, ಹಾಗೂ ಬದುಕಬೇಕಲ್ಲ, ಬರೋದೇ ಒಂದು ಕೆಲಸ ಆತನಿಗೆ, ಪೂಜೆ ಮಾಡೋದು, ಪುರೋಹಿತ ವೃತ್ತಿ ಬರ್ತದೆ, ಸಂಸ್ಕೃತ ಬರ್ತದೆ, ಪಾಠಶಾಲೆ ಮಾಡಿದ್ದಾರೆ. ಆ ಪಾಠಶಾಲೆ ಅಂತ ಹೆಸರಿಗೆ ಅಷ್ಟೇ ಅದು, ಅದರಿಂದ ಆದಾಯ ಉತ್ಪನ್ನ ಏನಿರಲಿಲ್ಲ. ಆ ಬರೋ ಹುಡುಗರು ಅಂಥವ್ರೆ, ಅವ್ರು ಸಂಸ್ಕೃತ ಕಲಿಸ್ಬೇಕು. ಉದ್ದೇಶ ಎರಡಿತ್ತು, ಒಂದು ಸಂಸ್ಕೃತ ಪರಿಚಯ, ಮತ್ತೊಂದು ಸಂಸ್ಕೃತಿ ಪ್ರಸಾರ. ಅದ್ರ ಮೂಲಕ ನಮ್ಮ ಸಂಸ್ಕೃತಿ ಪ್ರಸಾರ ಆಗಬೇಕು, ಸಂಸ್ಕೃತ ಪರಿಚಯ ಆಗಬೇಕು ಹುಡುಗರಿಗೆ ಅಂತ ಪಾಠಶಾಲೆ ಮಾಡ್ತಿದ್ರು. ಅದರಿಂದ ಆದಾಯ ಆ ಪಾಠಶಾಲೆ ನಡೆದ್ರೆ ಸಾಕಾಗಿತ್ತು. ಬದುಕಿಗೆ ಏನು ಮಾಡಬೇಕು ಅಂತ ಹೇಳಿ ಕೆಲವು ಶ್ರೀಮಂತರ ಮನೆಯಲ್ಲೆಲ್ಲ ದೇವರ ಮನೆ ಪೂಜೆ ಒಪ್ಕೊಂಡಿದ್ರಂತೆ. ತಾವು ಗಮನಿಸಿರಬೇಕು, ಈಗೂ ಇದೇನು ಗೊತ್ತಿಲ್ಲ, ನಮ್ಮೂರಲ್ಲಿ ಇತ್ತದು. ಒಬ್ಬ ಆಚಾರ್ಯರು ಒಂದು 5-6 ಮನೆಗೆ ಹೋಗಿ ಎಲ್ಲ ಕಡೆ ಪೂಜೆ ಮಾಡ್ಕೊಂಡು ಬರಬೇಕು, ಅವ್ರಿಗೆಷ್ಟು ದಕ್ಷಿಣೆ ತಿಂಗಳಿಗೆ ಅಂತ ಕೊಟ್ಬಿಡೋದು. ಹಳ್ಳಿ ಕಡೆ ಅಂತೂ ದಕ್ಷಿಣೆನೇ ಕೊಡ್ತಿರ್ಲಿಲ್ಲ, ಕೆಲವು ಕಡೆ ಇಷ್ಟು ಜೋಳ, ಇಷ್ಟು ಗೋಧಿ, ಇಷ್ಟು ಅಕ್ಕಿ ಕೊಡಬೇಕು ಅಂತ ಕೊಟ್ಬಿಡೋರು. ಆಗಲ್ಲ ಬಾರ್ಟರ್ ಸಿಸ್ಟಮ್ ಆವಾಗೆಲ್ಲ. ಆ ರೀತಿ ಪಾಪ ಜೀವನ ಮಾಡ್ತಾ ಇದ್ದ. ವರ್ಷಕ್ಕೊಂದ್ಸಲ ಹೋಗೋಕ್ಕೂ ಕಷ್ಟ, ಪಾಠಶಾಲೆ ಬಿಟ್ಟು ವರ್ಷಕ್ಕೊಂದ್ಸಲ ಹೋಗಿ 2 ವಾರ ಹೋಗಿ ಮನೆ ಅಮ್ಮನ್ನ ನೋಡಿಕೊಂಡು ತಮ್ಮನ್ನ ನೋಡಿಕೊಂಡು ಮಗ ಇದ್ನೆಲ್ಲ ನೋಡ್ಕೊಂಡು ಬರಬೇಕು. ಒಂದ್ಸಲ ಹೋದಾಗ ಬಹಳ ವಿಚಾರ ಮಾಡಿದ ಅಣ್ಣ ರಾಮ್ಕುಮಾರ್, ಉಳಿದವರೆಲ್ಲ ಚೆನ್ನಾಗಿದ್ದಾರೆ, ಮಗ ಚೆನ್ನಾಗಿ ಬೆಳೀತಿದ್ದಾನೆ, ಅಜ್ಜಿ ಕಾಳಜಿಯಲ್ಲಿ ಬೆಳೀತಿದ್ದಾನೆ, ಆತನ ಚಿಂತೆ ಆದದ್ದು ಗದಾಧರ ಬಗ್ಗೆ ಚಿಂತೆ. ಯಾಕಂದ್ರೆ ಇವನು ಶಾಲೆಗೂ ಹೋಗಲ್ಲ, ಏನೂ ಕಲಿಯಲು ಇಲ್ಲ, ಮಂತ್ರ ಕಲಿಸೋಕೆ ಯಾರು ಕಲಿಸ್ಬೇಕು, ರಾಮ್ಕುಮಾರ್ ಕಲಿಸ್ಬೇಕಾಯ್ತು, ಅದು ಅಲ್ಲಿ ಕೂತಿದ್ದಾನೆ, ಏನು ಮಾಡಲು, ಬರೀ ಹರಟೆ ಹೊಡ್ಕೊಂಡು ಕೂತ್ಕೋತಾನೆ, ಹಾಡು ಹೇಳ್ತಾನೆ, ಕೇಳ್ಕೊ, ಜೀವನ ಮುಂದೆ ನಡೆಯೋದು ಹೇಗೆ, ಮುಂದೆ ದೊಡ್ಡವನಂದ್ರೆ ಬದುಕು ನಡೆಸ್ತಾನೆ ಹೇಗೆ, ಇವನೇನಾದ್ರೂ ಮಾಡಿ ಕರ್ಕೊಂಡು ಹೋಗ್ಬೇಕು, ಕಲ್ಕತ್ತಾ ಕರ್ಕೊಂಡು ಹೋಗ್ಬಿಡ್ಬೇಕು. ಇದೊಂದು ಬಹುದೊಡ್ಡ ತಿರುವು ಜೀವನದಲ್ಲಿ ಬರುವಂಥದ್ದು. ಕಲ್ಕತ್ತೆಗೆ ಯಾಕೆ ಹೋಗಬೇಕು ಅಂದರೆ ದೊಡ್ಡ ಊರಿಗೆ ಬರಲಿ ಸ್ವಲ್ಪ ಮನಸ್ಸು ವಿಸ್ತಾರ ಆಗ್ತದೆ. ಇದು ದಯವಿಟ್ಟು ಗಮನಿಸಬೇಕಾದದ್ದು. ಒಂದು ಪಾತ್ರೆಯಿಂದ ದೊಡ್ಡ ಪಾತ್ರೆಗೆ ಹೋದಾಗ ನಮ್ಗೆ ಗೊತ್ತಿಲ್ಲದ ಹಾಗೆ ನಮ್ಮ ಚಟುವಟಿಕೆಗಳು ವಿಸ್ತಾರ ಆಗ್ತವೆ, ಬೆಳೀತವೆ. ನನಗೆ ಗೊತ್ತಿರೋ ಒಬ್ಬ ಹುಡುಗಿ ಕತೆ ಹೇಳಬೇಕು. ಧಾರವಾಡದ ಹತ್ರ ಒಂದು ಹಳ್ಳಿ, ಆ ಹುಡುಗಿಗೆ ಮದುವೆ ಮಾಡಿದರು, ಆ ಹುಡುಗಿ ಬಿ ಎಡ್ ಮಾಡಿದ್ದಾಳೆ ಟೀಚರ್ ಆಗಬೇಕು ಅಂತ. ಆ ಊರಲ್ಲಿ ಸಣ್ಣ ಊರಲ್ಲಿ ಒಂದು ಕೆಲಸ ಮಾಡಿದ್ರು, ಟೀಚರ್ ವೃತ್ತಿ ಮಾಡ್ತಾ ಇದ್ರು. ದುರ್ದೈವ, ಮದುವೆ ಆಗಿ 1 ವರ್ಷನೋ 1-2 ವರ್ಷನೋ ಮಗು ಹೆತ್ತಿದ್ದಾಳೆ, ಗಂಡ ಸತ್ತೋಗ್ಬಿಟ್ಟ. ಅಲ್ಲಿ ಅತ್ಯಂತ ಸಂಪ್ರದಾಯದ ಒಂದನದು, ಆಕೆ ತಲೆ ಬೊಳಿಸಿ ಮತ್ತು ಕೆಂಪು ಸೀರೆ ಉಡಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ರು. ಆಕೆ ಬೇಡ ಅನಿಸ್ತು, ಅಪ್ಪ ಸ್ವಲ್ಪ ಮಾಡ್ರನ್ ಬೇಡ ಅಂತ ಹೇಳ್ಕೊಂಡೆ. ಹಾಗಾದ್ರೆ ಆ ಊರಲ್ಲಿ ಇರೋದು ಬೇಡ, ಊರಲ್ಲಿದ್ದರೆ ತುಂಬ ಕಿರಿಕಿರಿ ಆಗುತ್ತೆ ಅಂತ ಬೆಂಗಳೂರಿಗೆ ಬಂದರು. ಬೆಂಗಳೂರು ಬಂದಾಗ ಒಂದು ಯಾವುದೋ ಶಾಲೆಗೆ ನಾನು ಕೆಲಸ ಹಚ್ಚಿಕೊಟ್ಟೆ ಒಂದು ಸ್ವಲ್ಪ ಹೋಗು ಅಂತ, ಅದು ಒಳ್ಳೆ ಶಾಲೆ. ಆ ಸಣ್ಣ ಊರಿಂದ ಈ ಶಾಲೆಗೆ ಬಂದವಳಿಗೆ ಒಂದೇ ಸಲ ಆಕೆಗೆ ಸಣ್ಣ ಊರಿಂದ ಬೆಂಗಳೂರಿಗೆ ಬಂದಂಗೆ ಅನಿಸ್ಬಿಡ್ತು. ಬೆಂಗಳೂರಿಗೆ ಬಂದಿದ್ದಾಳೆ, ಆ ಶಾಲೆ ದೊಡ್ಡದು ಅನಿಸ್ಬಿಡ್ತು. ಸಣ್ಣ ಊರಿತ್ತಲ್ಲ, ಸಣ್ಣ ಊರೇ ಇತ್ತು, ಅಲ್ಲಿ ತುಂಬ ಚೆನ್ನಾಗಿರೋ ಪಾಠ ಮಾಡ್ತಾಳೆ ಅಂತ ಹೆಸರಿತ್ತು. ಆದರೆ ಇಲ್ಲಿ ಬಂದ ಕಾಂಪಿಟೇಷನ್ ತುಂಬ ಜಾಸ್ತಿ ಆಗುತ್ತಲ್ಲ, ಇದು ಬೆಂಗಳೂರಿನ ಅತ್ಯಂತ ಒಳ್ಳೆ ಶಾಲೆ ಅಂತ ಇದ್ದುದು. ಆಕೆ ಗಾಬರಿ ಆಗಿಬಿಡ್ತು, ದಿನ ನನ್ನ ಕಡೆ ಬರೋಳು, ಹೆಂಗೆ ಮಾಡೋದು ಸರ್ ಪಾಠ ಇಲ್ಲೆಲ್ಲ, ನನಗೆ ಗಾಬರಿ ಆಗುತ್ತೆ, ಇವರೆಲ್ಲ ಮಾಡೋ ರೀತಿ ನೋಡಿದಾಗ ನನಗೆ ಆಗೋಲ್ಲ ಅನಿಸುತ್ತೆ ಅಂತ ಕಷ್ಟಪಟ್ಟು ಓದು. ಕಷ್ಟಪಟ್ಟು ಓದಿದ್ದು ಹುಡುಗಿ, ರಾತ್ರಿ ಎಲ್ಲ ಕೂತ್ಕೋಬೇಕು, ಓದಬೇಕು, ತಯಾರಿ ಮಾಡ್ಕೋಬೇಕು, ಪಾಠ ಮಾಡಬೇಕು. ಒಂದು 2-3 ವರ್ಷ ಮಾಡೋದ್ರೊಳಗೆ ಆಕೆಗೆ ಚೆನ್ನಾಗಿ ಪಾಠ ಮಾಡ್ತಾಳೆ ಅಂತ ಧೈರ್ಯ ಬಂತು. ಅಂದರೆ ಬೆಂಗಳೂರಿನ ಒಳ್ಳೆ ಶಾಲೆಯಲ್ಲಿ ಒಳ್ಳೆ ಮೇಷ್ಟ್ರು ಅಂತ ಹೆಸರು ತಗೊಂಡ್ಲು. ಆನಂತರ ನಾನು ಒಂದು ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಆಕೆ ಕರ್ಕೊಂಡೋದೆ, ನೀನಿಲ್ಲಿ ಬಾ ಅಂತ ತಿಳ್ಕೊಂಡು. ಆಕೆಗೆ ಇನ್ನೂ ಎದೆ ಹೊಡೆದಾಯ್ತು. ಇಲ್ಲಿ 15-16 ದೇಶದ ಮಕ್ಕಳಿದ್ದಾರೆ, ಅವ್ರು ಇಂಗ್ಲೀಷ್ ಅದ್ಭುತ, ಅರ್ಥ ಆಗ್ಬೇಕಾದ್ರೆ 3 ತಿಂಗಳು ಬೇಕು. ಅವರು ಅಮೇರಿಕನ್ಸ್ ಆಸ್ಟ್ರೇಲಿಯನ್ಸ್ ಮಾತಾಡ್ತಾ ಇದ್ರೆ ಅವ್ರ ಭಾಷೆ ಅರ್ಥ ಆಗಬೇಕು, ಅವ್ರಿಗೆ ಅರ್ಥ ಆಗೋಂಗಿಕೆ ಮಾತಾಡಬೇಕು. ಮತ್ತು ಅಲ್ಲೆಲ್ಲ ಟೆಕ್ನಾಲಜಿ ಬಹಳ ಯೂಸ್ ಮಾಡುವಂಥದ್ದು. ಈ ಶಾಲೆ ಹೋಗಿ ಕೆಲಸ ಮಾಡ್ತಿ, ಇಲ್ಲಿ ಬಂದಲಲ್ಲ, ಒಂದು 3 ವರ್ಷದಲ್ಲಿ ತುಂಬ ಚೆನ್ನಾಗಿ ಅಲ್ಲಿಯೂ ಹೆಸರು ಮಾಡಿದ್ಲು. ಒಂದ್ಸಲ ಈ ಶಾಲೆ ಬೆಂಗಳೂರು ಶಾಲೆ ಶ್ರೇಷ್ಠ ಶಾಲೆ ಅಂತ ಏನಿತ್ತು ಅಲ್ಲಿಗೆ ಒಂದ್ಸಲ ಕರೆದ್ರೆ ಆಕೆನು ಯಾವುದೋ ಒಂದು ಕಾಂಪಿಟೇಷನಿಗೆ ಜಡ್ಜ್ ಆಗಿ ಬಾ ಅಂತ ಬರೆದ್ರು. ಆಕೆ ಅಲ್ಲಿ ಹೋಗಿ ಬಂದು ನನಗೆ ಹೇಳ್ತಾಳೆ, ಸರ್ ಎಷ್ಟು ಹಿಂದಿದ್ದಾರೆ ಸರ್ ಅವರು, ಗೊತ್ತಾಯ್ತಲ್ಲ ಎಷ್ಟು ಹಿಂದಿದ್ದಾರೆ ಸರ್, ಏನು ಯೂಸೇ ಮಾಡಲ್ಲ ಟೆಕ್ನಾಲಜಿ.

ಏನು ಅಂತ ನಾನು ಹೇಳಿದೆ. ಆದ್ರೆ 3 ವರ್ಷ ಹಿಂದೆ ನೆನಪು ಮಾಡ್ಕೊ ನೀನು. ಅಲ್ಲಿದ್ದಾಗ ಈ ಶಾಲೆ ಬಂದಾಗ ಜ್ವರ ಬಂದ್ಬಿಟ್ಟಿದ್ದೆ ನಿನಗೆ, ಈ ಹುಡುಗರಿಗೆ ಪಾಠ ಹೆಂಗೆ ಮಾಡೋದು, ಭಾಳ ಬುದ್ಧಿವಂತರಿದ್ದಾರೆ ಇವರು ಅಂತಿದ್ದೆ ನೀನು. ಆದರೆ ಇಲ್ಲಿಗೆ ಬಂದಾಗ ಅದು ಸಣ್ಣದನಿಸುತ್ತೆ, ಇಲ್ಲಿದ್ದಾಗ ಅದು ಸಣ್ಣದನಿಸುತ್ತೆ. ಈಗ ಕ್ಷೇತ್ರ ಬದಲಾದಾಗ ನಮ್ಗೆ ಗೊತ್ತಿಲ್ಲದಂಗೆ ಬೇರೆ ಬೇರೆ ಆಯಾಮಗಳು ಬರ್ತವೆ ಜೀವನಕ್ಕೆ, ಬೆಳ್ಕೊಂಡು ಹೋಗುತ್ತೆ ಜೀವ. ರಾಮಕುಮಾರ್ ಮನಸ್ಸಲ್ಲಿ ಇದ್ದದ್ದು ಅದು. ಇಲ್ಲೇ ಕೂತ್ಕೊಂಡ್ರೆ ಕಮಾರ್ ಪುಕ್ಕರಲ್ಲಿ ಹಿಂಗೇ ಇರ್ತಾನೆ ಅವನು, ಏನು ಬದಲಾಯಿಸಲ್ಲ. ಮತ್ತೆ ಹಾಡ್ಕೊಂಡಿರೋದು ಮನಸ್ಸಿಗೆ ಎದುರಾದಾಗ ಒಂದು ಭಾವಾವಿಷ್ಟ ಆಗೋದು ಇದಾಗ್ತಾನೆ. ಅಲ್ಲಿ ಹಚ್ಚೋಣ, ಕೆಲಸಕ್ಕೆ ಹಚ್ಚಬೇಕು. ಮತ್ತೆ ಇನ್ನೊಂದು ನನಗೂ ಅನುಕೂಲ ಆಗತ್ತೆ, ನಾನು ಮಾಡ್ತಾ ಇದ್ದೇನಲ್ಲ ಸಂಸ್ಕೃತ ಪಾಠಶಾಲೆ, ಅದು ನೀವು ನಡೆಸೋಕ್ಕಾಗಲ್ಲ, ಪಾಠಶಾಲೆ ನಾನು ನಡೆಸ್ತೀನಿ. ಇವನು ಪೂಜೆ ವಿಧಾನ ಎಲ್ಲ ಹೇಳಿಕೊಟ್ರೆ, ಇವನು ದೊಡ್ಡ ದೊಡ್ಡವ್ರ ಮನೆಯಲ್ಲಿ ಪೂಜೆ ಮಾಡ್ತಾನೆ, ಅವ್ರು ಕೊಡೋ ದುಡ್ಡಿಂದ ನನಗೂ ಸ್ವಲ್ಪ ಆದಾಯ ಆಯಿತು, ಮನೆ ಕಳಿಸ್ಬೋದು ಅಂತ ಹೇಳ್ದ. ಅಮ್ಮನಿಗೆ ಹೇಳ್ದ ಚಂದ್ರಮಣಿಗೆ, ಕರ್ಕೊಂಡು ಹೋಗ್ಬಿಡ್ಲ ಇವನ್ನ ಅಂತ. ಅವ್ನು ಬರಲ್ವೋ, ವಿಚಿತ್ರ ಹುಡುಗ ಅವನು, ಇಲ್ಲಿ ಹೊಂದ್ಕೊಂಡಿದ್ದಾನೆ ಎಲ್ಲರಿಗೂ, ಬರ್ತಾನೋ ಅಂದ್ಬಿಟ್ಟು ಬರಲ್ಲ ರಾಮೇಶ್ವರ ಅಂತ, ಬರಲ್ಲ ಅಂತ ಕೇಳಿ ನೋಡ್ತೀನಿ ಅಂತ. ಇದು ವಿಚಿತ್ರ ಹೆಂಗಿದೆ ನೋಡಿ, ನೀವು ಕೇಳೋದಕ್ಕಿಂತ ಮೊದಲೇ ಖಾತ್ರಿ ಇದೆ ರಾಮಕುಮಾರ್ಗೆ ಕಲ್ಕತ್ತೆಗೆ ಬರಲ್ಲ ಇವನು ಅಂತ. ಹೋಗಿ ಮಾತಾಡಿದ್ದಂತೆ, ನೋಡೋ ನನ್ನ ಜೊತೆ ಕಲ್ಕತ್ತೆಗೆ ಬಂದ್ಬಿಡೋ ನೀನು, ಚೆನ್ನಾಗಿರ್ತದೆ ಅಂತ. ಓ ಬರ್ತೀನಿ, ನಾಳೆ ಹೋಗೋಣ ನಡಿ ಅಂದ. ಅಂದರೆ ವಿಚಿತ್ರ ಅದು, ಇವರೆಲ್ಲ ತೀರ್ಮಾನ ಮಾಡ್ಕೊಂಡಿದ್ದೇನು ಅಂದರೆ ಬರಲಿಕ್ಕಿಲ್ಲ ಕಲ್ಕತ್ತೆಗೆ, ಬರೋಕ್ಕೆ ಒಪ್ಪಲಿಕ್ಕಿಲ್ಲ, ಆ ಊರಲ್ಲಿ ಚೆನ್ನಾಗಿ ಹೊಂದ್ಕೊಂಡಿದ್ದೀನಿ ಅಂತ. ಅದು ಎಷ್ಟೋ ಕಡೆ ಹಿಂಗೆ ಆದದ್ದು ರಾಮಕೃಷ್ಣ ಜೀವನದಲ್ಲಿ, ಅಂದರೆ ನಾನು ಬರ್ತೀನಿ ಹೋಗೋಣ ನಡಿ ಅಂದ್ಬಿಟ್ರು, ತಕರಾರೇ ಇಲ್ಲ, ಖುಷಿಯಿಂದ ಒಪ್ಕೊಂಡಿದ್ದು. ಅಣ್ಣನ ಜೊತೆ ಹೊರಟೇ ಬಿಟ್ರು, ಕಲ್ಕತ್ತೆ ಬಂದರು. ಬಂದ ಅಣ್ಣ ಕೂಡಿಸ್ಕೊಂಡು ಆ ಗದಾಧರನಿಗೆ ಎಲ್ಲ ಮಂತ್ರಗಳನ್ನು, ಪೂಜಾ ವಿಧಿಗಳನ್ನು ಎಲ್ಲಗಳನ್ನು ಹೇಗೆ ಮಾಡಬೇಕು ಅಂತ ಕಲಿಸಿದ್ರು. ಅದನ್ನು ಬೇಗ ಕಲ್ತ್ಕೊಂಬಿಟ್ರು. ಈಗ ಮನಸ್ಸಿದೆಯಲ್ಲ ಪೂಜೆ ಮಾಡೋ ಮನಸ್ಸಿದೆಯಲ್ಲ, ಅದನ್ನೆಲ್ಲ ಹಿಡ್ಕೊಂಬಿಟ್ರು. ಅದಕ್ಕೇನು ಮಾಡಿದ್ರು, ಒಂದು 5-6 ಜನ ಶ್ರೀಮಂತರ ಮನೆ ಇತ್ತಲ್ಲ ಅಲ್ಲಿ ಹೋದರು. ಪೂಜೆ ಖುಷಿಯಲ್ಲ ಹೇಗಿದ್ರು ಇವರಿಗೆ, ಈಗ ಪ್ರತಿಯೊಂದು ಮನೆಯಲ್ಲಿ ವಿಶೇಷವಾಗಿ ಪೂಜೆ ಮಾಡಬೇಕು, ಚಂದ ಮಾಡಬೇಕು. ಮನೆ ಯಜಮಾನರು ಖುಷಿ, ಅಲ್ಲಿ ಹೆಣ್ಮಕ್ಳಿಗೆ ಭಾಳ ಖುಷಿ, ಮನೆಯಲ್ಲಿ ಹೆಣ್ಮಕ್ಳಿಗೆ. ಅವ್ರಲ್ಲ ಭಾರಿ ಶ್ರೀಮಂತರ ಮನೆ ಹೆಣ್ಮಕ್ಳು, ಹೊರಗಡೆ ಬಂದು ಮಾತಾಡೋರಲ್ಲ. ಆದರೆ ಗದಾಧರನೇ ಸಚ್ಕೊಂಡ್ಬಿಟ್ರು ಅಂದರೆ ಪೂಜೆ ಆದಮೇಲೆ ಕೂತ್ಕೊಳ್ಳಿ ಆಚಾರ್ಯ, ಭಟ್ಟಾಚಾರ್ಯ ಅಂತಾರಲ್ಲ ಪೂಜಾರಿಗೆಲ್ಲ, ಭಟ್ಟಾಚಾರ್ಯ ಅಂತ. ಭಟ್ಟಾಚಾರ್ಯ ಒಂದು ಹಾಡು ಹೇಳಿ ಹೋಗಿ ಅನ್ಬೇಕು. ಇವರೆಲ್ಲ ಹಾಡು ಹೇಳೋರು, ಹಿಂಗಾಗಿ ಆ ಎಲ್ಲ ಹೆಣ್ಮಕ್ಳು ಸಂಕೋಚ ಬಿಟ್ಟು ಇವನ ಹತ್ರ ಮಾತಾಡ್ತಾ ಇದ್ರಂತೆ. ಇವ್ರಿಗೊಂದು ಫ್ಯಾನ್ಸ್ ಕ್ಲಬ್ ಆಯ್ತು ಅಲ್ಲಿ, ಎಷ್ಟು ಜನ ಮನೆಗೆ ಹೋಗ್ತಿದ್ರೋ ಅಷ್ಟು ಎಲ್ಲರ ಮನೆಯಲ್ಲಿ ಎಲ್ಲ ಹೆಣ್ಮಕ್ಳು ಇವನು ಪರಿಚಯ. ಇವು ಒಂದು ದಿವಸ ಪೂಜೆಗೆ ಹೋಗ್ದಿದ್ರೆ ಕೇಳೋದಂತೆ, ಯಾಕೆ ಭಟ್ಟಾಚಾರ್ಯ ಬರಲಿಲ್ಲ ಅಲ್ಲ ನಿನ್ನೆ, ಕಳಿಸ್ಕೊಡಿ. ಒಂದೊಂದ್ಸಲ ಆಭಾಸ ಆಗ್ತಿತ್ತಂತೆ, ರಾಮಕುಮಾರೇ ಹೋಗ್ತಿದ್ರೆ ಯಾವುದೋ ಮನೆಗೆ, ಹೋದಾಗ ಹೇಳ್ತಿದ್ರಂತೆ ಭಟ್ಟಾಚಾರ್ಯ, ಆ ಕಿರಿ ಭಟ್ಟಾಚಾರ್ಯನೇ ಕಳಿಸ್ಬಿಡಿ ನಮ್ಗೆ ಅದು ಹೊಂದುತ್ತೆ ಅಂತ. ಅಂದರೆ ಈ ಬಿಕೆ ಮೋರ್ ಪಾಪ್ಯುಲರ್ ದೆನ್ ಬ್ರದರ್. ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡ್ತಾ ಇದ್ರು. ಅನಂತರ ಮಾಡ್ತಾ ಇರಬೇಕಾದ್ರೆ ಆದಾಯ ಬರೋದು ಸಂಸ್ಕೃತ ಪಾಠಶಾಲೆಯಿಂದ ಏನೂ ಬರ್ತಿಲ್ಲ. ಈ ನಮ್ಮ ಕೊರೋನಾ ಇದ್ದಂಗೆ ಇರಬೇಕದು, ಶಾಲೆಗಳಿಗೆ ಯಾರೂ ಫೀಸೇ ಕಟ್ಟಲ್ಲ, ಹಂಗೆ ಅಲ್ಲಿ ಯಾರೂ ಸಂಸ್ಕೃತ ಪಾಠಶಾಲೆಗೆ ಯಾರೂ ಕಟ್ಟಲಿಲ್ಲ, ಸಂಬಳ ನಡೆಸೋದು ಕಷ್ಟ ಆಯಿತು. ಆದರೆ ಬಿಡೋಕ್ಕಾಗಲ್ಲ, ಈ ಪೂಜೆ ಮನೆಯಿಂದ ಬಂದಿದ್ದು ಎಷ್ಟು ಬರುತ್ತೆ, ಹೇಗೋ ಮಾಡಬೇಕು. ರಾಮಕುಮಾರ್ ತಮ್ಮನ ಹತ್ರ ಮಾತಾಡಿ ಹೇಳಿದ್ದಂತೆ, ನೋಡಪ್ಪ ನನ್ನ ಪರಿಸ್ಥಿತಿ ಹೀಗಿದೆ, ನನಗೆ ಉಳಿದಿರೋದು ಒಂದೇ ಮಾರ್ಗ, ಈಗ ಭಿಕ್ಷೆ ಬಿಡೋದೊಂದೇ. ಈಗ ನನಗಿರೋದು ಎರಡೇ ಕೆಲಸ, ಪೂಜೆ ಮಾಡೋದು, ಸಂಸ್ಕೃತ ಕಲಿಸೋದು. ಆ ಎರಡರಲ್ಲೂ ನಾನು ಬದುಕೋಕ್ಕಾಗಲ್ಲ ಅನಿಸುತ್ತೆ, ನನ್ನ ಜೀವನ ಹೇಗೆ ಆಯಿತು, ಇಷ್ಟು ವರ್ಷ ಇದ್ದೀನಿ ನಾನು, ಈ ಮುಂದೆ ಹೇಗೆ ಜೀವನ ನಾನು ತಿಳಿತಾ ಇಲ್ಲ ಅಂತ ಹೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಅವನೇನಾದರೂ ದಾರಿ ತೋರಿಸ್ತಾನೆ ಬಿಡು ಅಂತ ಗದಾಧರ ಹೇಳಿದ. ಇದು ನನಗೆ ಯಾವಾಗಲೂ ಮುಖ್ಯ ಅನಿಸೋದು, ನಂಬಿಕೆ ಗಟ್ಟಿಯಾಗಿದ್ದರೆ ಪರಿಹಾರಗಳು ದೊರೀತಾರೆ, ನಂಬಿಕೆ ಅಳಕಾಗಿದ್ದರೆ ಯಾರೂ ಸಹಾಯ ಮಾಡಲ್ಲ. ಆಗತ್ತೋ ಇಲ್ಲೋ ನೋಡೋಣ, ದೇವರು ಬರ್ತಾನೋ ಇಲ್ಲೋ ನೋಡೋಣ ಅಂತ ಖಂಡಿತ ಬರಲ್ಲ ಅವನು. ಆ ನಂಬಿಕೆ ಗಟ್ಟಿಯಾಗಿರಬೇಕು. ಗದಾಧರ ನಂಬಿಕೆ ಮತ್ತು ರಾಮಕುಮಾರ್ ನಂಬಿಕೆ ಗಟ್ಟಿಯಾಗಿತ್ತು ಅಂದರೆ ನಮ್ಮ ಜೀವನದಲ್ಲಿ ಏನೋ ಒಂದು ಆಗತ್ತೆ, ನಾವು ಭಕ್ತಿಯಿಂದ ಬದುಕಿದ್ದೀವಿ, ಯಾರೂ ಅನ್ಯಾಯ ಮಾಡಿದವರಲ್ಲ. ಅದಕ್ಕೆ ನಾನು ಯಾವಾಗಲೂ ಈ ಮಾತನ್ನು ಹೇಳ್ತಾ ಇರ್ತೀನಿ, ವೆನ್ ಯುವರ್ ಬಿಲೀಫ್ಸ್ ಆರ್ ಇಂಟೆನ್ಸ್ ಆ್ಯಂಡ್ ಆನೆಸ್ಟ್, ಗಾಡ್ ವಿಲ್ ಸ್ಟ್ಯಾಂಡ್ ನೆಕ್ಸ್ಟ್ ಟು ಯು ಅಂತ. ನಮ್ಮ ನಂಬಿಕೆಗಳು ಗಟ್ಟಿಯಾಗಿರಬೇಕು ಮತ್ತು ಒಳ್ಳೇದಿರಬೇಕು, ಒಳ್ಳೆ ವಿಚಾರಗಳಿರಬೇಕು ಅಂದರೆ ಭಗವಂತ ಇರ್ತಾನೆ ಅಂತ. ಹಾಗೆ ಆಯಿತು, ರಾಮಕುಮಾರ ನಂಬಿಕೊಂಡು ಇನ್ನೇನಾದರೂ ದಾರಿ ಸಿಕ್ಕೀತಾ ಅಂತ ವಿಚಾರ ಮಾಡುವಾಗ ಭಗವಂತನ ಯೋಜನೆಯೇ ಬೇರೆ ಆಗಿತ್ತು. ಕಲ್ಕತ್ತೆ ದೊಡ್ಡ ನಗರ, ಅಲ್ಲೊಂದು ಜಾನ್ ಬಜಾರ್ ಅಂತ ಒಂದಿದೆ. ಜಾನ್ ಬಜಾರ್ ಅಂದರೆ ಶ್ರೀಮಂತರಿರುವಂಥ ಜಾಗ, ನಮ್ಮಲ್ಲಿ ಕೆಲವು ಇದಾವಲ್ಲ ಸದಾಶಿವನಗರ ಅಂತಲ್ಲೆಲ್ಲ, ಅಂದರೆ ಅಲ್ಲೆಲ್ಲ ಬರೀ ಶ್ರೀಮಂತರೇ, ಅದಕ್ಕೆಲ್ಲ ನಾವು ಹೌಸ್ ಆಫ್ ಲಾರ್ಡ್ಸ್ ಅಂತ ಕರಿತೀವಿ. ಹಾಗೆ ಜಾನ್ ಬಜಾರ್ ಅಂದರೆ ಅತ್ಯಂತ ಶ್ರೀಮಂತರು ಮಾತ್ರ ಇರುವಂಥ ಏರಿಯಾ. ಅಲ್ಲಿ ಒಬ್ಬಳು ರಾಸಮಣಿ ಅಂತ ಒಬ್ಬ ಹೆಣ್ಮಗಳಿದ್ಲು. ರಾಸಮಣಿ ಬೇಸಿಕಲಿ ಅಂಬಿಗರ ಹೆಣ್ಮಗಳು, ಭಾರಿ ಆಸ್ತಿ ಆಕೆದು, ಬಹು ದೊಡ್ಡ ಆಸ್ತಿ, ದೊಡ್ಡ ಜಮೀನ್ದಾರ. ಆಕೆ ಕಾಶಿಗೆ ಹೋಗಬೇಕು ಅಂತ ವಿಚಾರ ಆಯಿತು ರಾಸಮಣಿಗೆ. ಗಂಡ ವ್ಯಾಪಾರ ನೋಡ್ಕೋತಾ ಇದ್ದ, ತುಂಬ ದೊಡ್ಡ ಸಾಮ್ರಾಜ್ಯ ಕಟ್ಟದಂಗೆ ಕಟ್ಟಿಬಿಟ್ಟಿದ್ದಾನೆ, ದುಡ್ಡು

ಬೇಕಾದಷ್ಟಿದೆ. ಈಗ ಕಾಶಿಗೆ ಹೋಗ್ಬೇಕು ಅಂತ ತಯಾರು ಮಾಡಿಕೊಂಡು ಎಲ್ಲ ಸಿದ್ಧ ಮಾಡುವಾಗ ಅಕಸ್ಮಾತ್ತಾಗಿ ಏನೋ ಕಾರಣ ಬಂದು ಗಂಡ ತೀರ್ಕೊಂಡ್ಬಿಟ್ಟ, ಕಾಶಿಗೆ ಹೋಗೋದು ಬಿಟ್ಬಿಟ್ಲು. ಅದಕ್ಕೆ ಚಿಂತೆ ಅಂದ್ರೆ ಆಸ್ತಿ ನೋಡ್ಕೊಳ್ಳೋದು ಯಾರು? ಒಂದೊಂದ್ಸಲ ನಮ್ಮನ್ನು ನುಗ್ಗಿ ಬಿಡುತ್ತದೆ ಪರಿಸ್ಥಿತಿ, ನಮ್ಮನ್ನು ನುಗ್ಗಿ ಬಿಡುತ್ತದೆ ಆ ಸಿಚುವೇಶನ್ನಲ್ಲಿ. ಹಾಗೆ ರಾಜಮಣಿ ಏನ್ ಮಾಡಿ ತಾನೇ ನಿಭಾಯಿಸೋಕೆ ಶುರು ಮಾಡಿದ್ವಿ. ಎಷ್ಟು ಚೆನ್ನಾಗಿ ಚಾಕಚಕ್ಯತೆಯಿಂದ ತನ್ನ ವ್ಯಾಪಾರ ನಡೆಸಿದ್ಲು ಅಂದ್ರೆ ಮೊದಲಿನಕ್ಕಿಂತ ಊರ್ಜಿತ ಹಾಕೋಕ್ ಶುರು ಆಯ್ತು. ಗಂಡ ಇದ್ದಾಗ ಏನ್ ಬಿಸಿನೆಸ್ ಆಗ್ತಾ ಇತ್ತು ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಬಿಸಿನೆಸ್ ಬೆಳೆಯೋಕ್ ಶುರು ಆಯ್ತು. ಇನ್ನೊಂದು ವಿಶೇಷ ಆಯ್ತು, ಆಕೆ ನಾಲ್ಕು ಜನ ಹೆಣ್ಮಕ್ಳು, ನಾಲ್ಕು ಜನ ಹೆಣ್ಮಕ್ಳು ಕರೆ, ಅದರಲ್ಲಿ ಮೂರು ಜನದ ಮದುವೆ ಆಗ್ಬಿಟ್ಟಿವೆ. ಮೂರು ಜನ ಮದುವೆ ಆಗಿದೆ. ಮೂರನೇದವಳ ಹೆಸರು ಕರುಣಾಮಯಿ ಅಂತ, ಭಾಳ ಚೆನ್ನಾಗಿರೋ ಹೆಸರು ಕರುಣಾಮಯಿ ಅಂತ. ಆಕೆನ್ನ ಮಥುರನಾಥ್ ವಿಶ್ವಾಸ್ ಅನ್ನೋವನಿಗೆ ಮದುವೆ ಮಾಡಿಕೊಟ್ಟಿದ್ರು. ಈ ಮಥುರಾ ಅನ್ನುವಂಥ ದೊಡ್ಡ ಪಾತ್ರ ಏನು ರಾಮಕೃಷ್ಣನ ಜೀವನದಲ್ಲಿ ಬರುವಂಥದ್ದು, ಮಥುರಾನಾಥ ಅಂತ, ಅಡ್ಡ ಹೆಸರು ವಿಶ್ವಾಸ್ ಅಂತ, ಮಥುರಾನಾಥ್ ವಿಶ್ವಾಸ್ ಅವನು ಮದುವೆ ಮಾಡಿಕೊಟ್ಟಿದ್ರು. ಒಂದು ಮಗು ಹುಟ್ಟಿದ ಮೇಲೆ ಕರುಣಾಮಯಿ ತೀರ್ಕೊಂಡ್ರು. ತೀರ್ಕೊಂಡ್ಮೇಲೆ ಏನು ಮಾಡಬೇಕು, ಇಂಥ ಒಳ್ಳೆ ಹುಡುಗ ಮಥುರಾನಾಥ್, ಒಳ್ಳೆ ಅಳಿಯ, ಚೆನ್ನಾಗಿ ಕೆಲಸ ಮಾಡ್ತಾನೆ, ನನ್ನ ಆಸ್ತಿ ನನಗೆ ಸಹಾಯ ಮಾಡ್ತಾನೆ, ಆಸ್ತಿ ನಿಭಾಯಿಸೋದ್ರಲ್ಲಿ ಸಹಾಯ ಮಾಡ್ತಾನೆ ಅಂದ್ಕೊಂಡು ಆಕೆ ಏನು ಮಾಡಿದ್ಲು, ಈತನ ದೂರ ಮಾಡೋದು ಬೇಡ ಅಂತ ತನ್ನ ನಾಲ್ಕನೇ ಮಗಳು ಜಗದಾಂಬೆ ಅಂತಿದ್ಲು, ಆಕೆನ ಅವನಿಗೆ ಮದುವೆ ಮಾಡಿಕೊಟ್ರು. ಅವಾಗೆಲ್ಲ ಆಗ್ತಿತ್ತು. ತನ್ನ ನಾಲ್ಕನೇ ಮಗಳನ್ನು ಒಂದು ಅಳಿಯನ್ನು ಮದುವೆ ಮಾಡಿಕೊಟ್ಟು ಇಬ್ಬರು ಜೊತೆಗಿರ್ತಾ ಇದ್ರು. ಇನ್ಮೇಲೆ ಬರ್ತಾ ಬರ್ತಾ ಮಥುರಾನಾಥ ರಾಸಮಣಿ ಬಲಗೈ ಬಂಟ ಆಗ್ಬಿಟ್ಟ. ಆಸ್ತಿ ನಿಭಾಯಿಸೋದ್ರಲ್ಲಿ ಅವನ ಕೆಲಸ, ಒಳ್ಳೆ ಮನುಷ್ಯ, ಶಕ್ತಿ ಇದೆ ನೀವು ಕಾಯಿ ನೋಡ್ಕೊಳ್ಳೋಂಥದ್ದು, ಆ ನೋಡ್ಕೋತಾ ಇದ್ದ. ಹೀಗೆ ಶ್ರೀಮಂತೆ ಆದರೂ ಕೂಡ ರಾಸಮಣಿದು ಒಳ್ಳೆ ಗುಣ ಇತ್ತು, ಜಿಬುಣ ಅಲ್ಲಾಕೆ. ಬಂದವ್ರಿಗೆಲ್ಲ ಕೈ ಎತ್ತಿ ದಾನ ಮಾಡಬೇಕು, ಅನ್ನದಾನ ಮಾಡಬೇಕು, ವಸ್ತ್ರದಾನ ಮಾಡಬೇಕು, ಬಂದವ್ರಿಗೆಲ್ಲ ಕೊಡಬೇಕು. ದೈವ ಭಕ್ತಿ ವಿಪರೀತ ಆಕೆ, ದೇವಿ ಕಾಳಿದೇವಿ ಭಕ್ತಿ ಆಕೆ, ಅದಲ್ಲದೆ ಕಾಶಿ ವಿಶ್ವನಾಥನ ಭಕ್ತಿ, ದೇವರಲ್ಲಿ ನಂಬಿಕೆ ಇದೆ, ಬಡವ್ರ ಬಗ್ಗೆ ಕರುಣೆ ಇದೆ, ಮತ್ತು ಸಾಹಸ ಗುಣ ಇದೆ ಸಾಧಿಸಬೇಕು ಅಂತ ಹೇಳಿ ಒಂದು ಊರಲ್ಲಿ ಆ ಜಾನ್ ಬಜಾರ್ಲಿ ಒಂದು ದಂತಕಥೆ ಆಗಿಬಿಟ್ಟಿದ್ದು, ಏನು ಸಮಸ್ಯೆ ಬಂದರೂ ರಾಸಮಣಿ ಕಡೆ ಹೋದರೆ ಸಾಲ್ವ್ ಆಗ್ತದೆ ಅಂತ. ಆದ್ದರಿಂದ ಎಲ್ಲರೂ ಆಕೆನ ರಾಣಿ ರಾಸಮಣಿ ಅಂತ ಕರೀತಾ ಇದ್ರು. ಆಕೆ ರಾಸಮಣಿ ಅಂಬಿಗರ ಹೆಣ್ಮಗಳು, ಶ್ರೀಮಂತೆ, ಆದರೆ ಆಕೆ ನಡುಗೆ ನಡವಳಿಕೆ ನೋಡ್ಬಿಟ್ಟು ಎಲ್ಲ ಜನ ರಾಣಿ ರಾಸಮಣಿ ಅಂತ ಕರೀತಾ ಇದ್ರು. ಅಲ್ಲಿ ಒಂದು ಪ್ರಸಂಗ ಹೇಗೆ ಬಂತು ನೋಡಿ, ನನಗೆ ಯಾವಾಗಲೂ ಇದು ಅನಿಸುತ್ತೆ, ಸಂದರ್ಭಗಳು ಬೇರೆ ಬೇರೆ ಬೇರೆ ಬರ್ತವೆ, ಎಲ್ಲ ಒಂದು ಕಡೆ ಒಟ್ಟುಗೂಡ್ತವೆ. ನಾನು ತಮಾಷೆ ಮಾಡಿತಿದ್ದೆ, ಎಲ್ಲ ಆರ್ಥರ್ ಹ್ಯಾಲಿ ನಾವೆಲ್ ಇದ್ದಂಗೆ ಇದು ಅಂತ. ಇಲ್ಲೊಂದು ಘಟನೆ ಆಗುತ್ತೆ, ಇಲ್ಲೊಂದು ಘಟನೆ, ಇಲ್ಲೊಂದು ಘಟನೆ ಆಗುತ್ತೆ, ಅವೆಲ್ಲವೂ ಒಂದೇ ಕಡೆ ಬಂದು ಸೇರಿಕೊಳ್ತವೆ. ಈ ಜೀವನ ಇರೋದೇ ಹಾಗೆ. ಇಲ್ಲಿ ನೋಡಿ ಏನಾಯಿತು ಅಂದರೆ, ಈ ಕಂಪನಿ ಸರ್ಕಾರ ಇತ್ತಲ್ಲ ಬ್ರಿಟಿಷ್ ಸರ್ಕಾರ, ಅವ್ರು ಏನು ತಲೆಗೆ ಬಂತೋ ಗೊತ್ತಿಲ್ಲ, ಈ ಬಡ ಬೇಸ್ತರು ಇದ್ದಾರಲ್ಲ, ಸಣ್ಣ ಸಣ್ಣ ಬೇಸ್ತರು, ಅವ್ರ ಮೇಲೆಲ್ಲ ಕಂಡಾಪಟ್ಟಿ ತೆರಿಗೆ ಹಾಕ್ಬಿಟ್ರು, ಮೀನು ಹಿಡಿಬೇಕಾದ್ರೆ ಇಷ್ಟು ತೆರಿಗೆ ಕೊಡಬೇಕು ಅಂತ. ಪಾಪ ಬಡ ಬೇಸ್ತರು, ಸಿಕ್ಕೋದೊಂದು ನಾಲ್ಕು ಮೀನು, ಅದನ್ನು ಮಾರಿ ಜೀವನ ಮಾಡೋದು. ಇವರೆಲ್ಲರೂ ಹಿಂಗೆ ಹಾಕಿದ್ಮೇಲೆ ಅವ್ರು ಗಾಬರಿಯಾಗಿ ಹೋಗಿ ರಾಸಮಣಿಗೆ ಬೇಡ್ಕೊಂಡ್ರಂತೆ, ಅಮ್ಮ ನೋಡಿ ನಮ್ಮ ಹೊಟ್ಟೆ ಮೇಲೆ ಸಂಚಕಾರ ಬಂದ್ಬಿಡ್ತು, ಊಟಕ್ಕೆ ದಿಕ್ಕಿಲ್ದಂಗೆ ಆಯ್ತು ನಮ್ಮ ಪರಿಸ್ಥಿತಿ, ಅದಕ್ಕೆ ಏನಾದರೂ ಮಾಡ್ತೀರಾ ಅಂತ. ರಾಸಮಣಿ ಅಂತ ಐಡಿಯಾ ಮಾಡ್ತಾ, ಆಕೆ ಬಿಸ್ನೆಸ್ ವುಮನ್ ನೋಡಿ, ಗೊತ್ತಿದೆ ಆಕೆ ಹೆಂಗೆ ಮಾಡಬೇಕು ಅಂತ. ಐಡಿಯಾ ಏನು ಮಾಡಿದ್ಲು ಅಂದರೆ, ಕಂಪನಿ ಸರ್ಕಾರ ಹತ್ರ ಮಾತಾಡಿದ್ಲು, ನೋಡಿ ಇಷ್ಟು ಪ್ರದೇಶ, ಇಷ್ಟೊಂದು ದೂರ ನದಿ, ಆ ನದಿ ಪ್ರದೇಶಕ್ಕೆ ಮೀನು ನಾನೇ ಹಿಡಿತೇನೆ, ಸರ್ಕಾರದಿಂದ ನನಗೆ ಕಾಂಟ್ರಾಕ್ಟ್ ಕೊಟ್ಬಿಡಿ ಪೂರ್ತಿ ಅದನ್ನು. ಸರ್ಕಾರ ವಿಚಾರ ಮಾಡಿದ್ರು, ರಾಣಿ ರಾಸಮಣಿ ಅಂತ ಶ್ರೀಮಂತ ಹೆಣ್ಮಗಳೇ ಮೀನುಗಾರಿಕೆ ಮಾಡೋಕೆ ಬಂದ್ಬಿಟ್ಮೇಲೆ ಆಕೆ ಸಕ್ಸ್ ಬೇಕಾದಷ್ಟು ಮೀನು ಹಿಡಿತಾಳೆ, ಸರ್ಕಾರಕ್ಕೂ ಆದಾಯ ಬರುತ್ತೆ, ದೊಡ್ಡದಾಗ್ತದೆ ಅಂಥೇಳಿ ಭಾರಿ ಹಣ ಕಟ್ಟಿದ್ಲಕ್ಕೆ, ದೊಡ್ಡ ಪ್ರಮಾಣದ ಹಣ ಕಟ್ಟಿ ಆ ಪೂರ್ತಿ ನದಿ ಇಲ್ಲಿಂದ ಅಲ್ಲಿವರೆಗೂ ಆ ಕಾಂಟ್ರಾಕ್ಟ್ ತೊಗೊಂಡ್ಬಿಟ್ಲು, ಫುಲ್ ಕಾಂಟ್ರಾಕ್ಟ್ ಆಕೆಗೆ. ಜನ ಅಂದ್ಕೊಂಡ್ರೆ ಪಾಪ ಬಡ ಬೆಸ್ತರು ಸತ್ತು ಹೋದ್ರಿನ, ಎಲ್ಲ ಪೂರ್ತಿ ಆಕೆ ತೊಗೊಂಡ್ರೆ ಸಣ್ಣವ್ರು ಏನು ಮಾಡ್ತಾರೆ ಅಂತ ಆಕೆ ಒಂದು ಐಡಿಯಾ ಮಾಡಿದ್ಲು. ಅದು ಬುದ್ಧಿವಂತಿಕೆ ಐಡಿಯಾ ಹೆಂಗಿದೆ ನೋಡಿ, ಎಷ್ಟು ನನಗೆ ಹೆಂಗೆ ಬಂದಿರಬೇಕು ಆಕೆಗೆ ಅಂತ. ನದಿ ಹಿಂಗೆ ಹರಿತಾ ಇದೆಯಲ್ಲ, ಇಲ್ಲಿಂದ ಇಲ್ಲಿವರೆಗೂ ಆಕೆ ನದಿ, ಆಕೆ ಏನು ಮಾಡಿದ್ರು, ಇಲ್ಲಿ ಈ ದಂಡೆಯಿಂದ ಆ ದಂಡೆವರೆಗೂ ಕಂಬ ನಡೆಸಿ ಕಬ್ಬಣ ಸರಪಳಿ ಕಟ್ಸ್ಬಿಟ್ಲು ಅಡ್ಡ ನದಿಗೆ ಅಡ್ಡಾಗಿ. ಯಾಕೆ ಹೆಂಗೆ ಕಟ್ಸಿದ್ಲು ಅಂದರೆ, ಸಣ್ಣ ಸಣ್ಣ ದೋಣಿಗಳು ಕೆಳಗೆ ಹೋಗ್ಬೋದು, ದೋಣಿಗಳು ಕೆಳಗೆ ಹೋಗ್ತವೆ. ಈ ಸರ್ಕಾರದ ಬರ್ತಿತ್ತಲ್ಲ ದೊಡ್ಡ ದೊಡ್ಡ ದೋಣಿಗಳು ಜಹಾಜುಗಳು, ಅವು ಯಾವೂ ಹೋಗೋಕೆ ಸಾಧ್ಯ ಇಲ್ಲ, ಕಟ್ಬಿಟ್ಲು. ಅವ್ರು ತಕರಾರು ಮಾಡೋಕೆ ಶುರು ಮಾಡಿದರು, ನೋಟಿಸ್ ಕೊಟ್ರು ಆಕೆಗೆ, ನೀನು ಕಟ್ಟಿದ್ರೆ ನಮ್ಮ ಹಡಗುಗಳು ಹೋಗೋಕೆ ಸಾಧ್ಯ ಇಲ್ಲ, ಅದ್ಯಾಕೆ ನಿಲ್ಲಿಸ್ತೀಯ ಅಂತ. ಆಕೆ ಹೇಳಿದ್ರು, ನಾನು ನಿಮ್ಮ ದುಡ್ಡು ಕಟ್ಟಿ ಆ ನದಿ ಕೊಂಡ್ಕೊಂಡಿದ್ದೀನಿ ಅಷ್ಟು ಭಾಗ ಮೀನು ಹಿಡಿಬೇಕು ಅಂತ, ನಿಮ್ಮ ಹಡಗೆ ಬಂದ್ರೆ ನಮ್ಮ ಮೀನು ಚೆಲ್ಲಾಪಿಲ್ಲಿಯಾಗಿ ಹೋಗ್ತವೆ. ನೋಡಿ ಹೆಂಗಿದೆ, ನಮ್ಮ ಮೀನುಗಳು ಚೆಲ್ಲಾಪಿಲ್ಲಿಯಾಗಿ ಹೋಗ್ತವೆ, ನಾನೇನು ಹಿಡಿಯೋದು ಅವಾಗ, ನನಗೆ ಲಾಸ್ ಆಗ್ತದೆ ನೀವು ಮಾಡೋದ್ರಿಂದ. ಆದ್ದರಿಂದ ನಿಮ್ಮ ಹಡಗುಗಳನ್ನು ಸರ್ಕಾರಿ ವಾಹನಗಳನ್ನು ಅಲ್ಲಿ ಬಿಡೋಲ್ಲ, ಮತ್ತೇನು ಮಾಡಬೇಕು, ಒಪ್ಪಂದ ಮಾಡ್ಕೊಳ್ಳಿ ನಮ್ಮ ಜೊತೆಗೆ, ನಾನು ನಿಮ್ಮೇನು ದುಡ್ಡೇನು ಕೇಳಲ್ಲ. ಯಾರು ಅಂಬಿಗರ ಮೇಲೆ ನೀವು ತೆರಿಗೆ ಹಾಕೋಲ್ಲ ಅಂದರೆ ಮಾತ್ರ ಸರಪಳಿ ತೆಗೆಯಲ್ಲ ಅಂತ. ನೋಡಿ ಹೇಗಿದ್ರು, ಮೂಗು ಹಿಡಿದ್ರೆ ಬಾಯಿ ತೆಗೀತದೆ.
ಆಕೆ ಕರೆಕ್ಟಾಗಿ ಮಾಡಿದ್ಲು.

ಸರಪಳಿ ಕಟ್ಸ್ಬಿಟ್ಟು ದೊಡ್ಡ ಹಡಗುಗಳು ಬರೋಂಗಿಲ್ಲ. ಸಣ್ಣವ್ರಿಗೇನು ತೊಂದರೆ ಇಲ್ಲ, ಆರಾಮ ಮೀನು ಹಿಡ್ಕೊಂಡು ಹೋಗ್ಲಿ ಅವ್ರು ಬೇಕಾದಷ್ಟು. ಒಂದು ತಿಂಗಳು ಸಾಕಷ್ಟು ಚೌಕಾಶಿ ಆಯ್ತು. ಆಕೆ ಹೇಳಿದ್ಲು, ಇನ್ನೇನಾದ್ರೂ ಹಡಗ ಗಿಡಕ್ಕೆ ಬಂದ್ರೆ ನಿಮ್ದು ನನ್ನ ಮೀನುಗಳಿಗೆ ತೊಂದರೆ ಆಗ್ತದೆ, ನನ್ನ ವ್ಯಾಪಾರಕ್ಕೆ ನಷ್ಟ ಆಗ್ತದೆ ಅಂತ ಹೇಳಿ ನಿಮ್ಮ ಮೇಲೆ ಕಟ್ಲೆ ಹಾಕ್ತೀನಿ ಅಂತ ಹೇಳಿದ್ರು. ಅವ್ರು ಏನು ಮಾಡ್ಲಿಕ್ಕಾಗ್ಲಿಲ್ಲ, ಅದು ವಿಡ್ರಾ ಮಾಡಿಕೊಂಡ್ರು, ಬೆಸ್ತರ ಮೇಲೆ ತೆರಿಗೆ ಎಲ್ಲ ತೆಗೆದು ಹಾಕಿದ್ರು. ಆದ್ರೆ ಸಣ್ಣ ಪುಟ್ಟ ಬೆಸ್ತರಿದ್ರಲ್ಲ ಅವರಿಗೆಲ್ಲ ಆಕೆ ದೇವತೆನೇ ಆಗ್ಬಿಟ್ರು. ಅಷ್ಟು ಪ್ರೀತಿಯಿಂದ, ಅಷ್ಟು ಬುದ್ಧಿ ನೋಡಿ, ಬರೀ ಶಕ್ತಿ ಹಣ ಇದ್ರೆ ಒಂದೇ ಸಾಲದು, ಯುಕ್ತಿನೂ ಬೇಕಾಗತ್ತೆ. ಅದ್ರ ಪ್ರಕಾರ ಮಾಡಿಕೊಂಡ್ರು. ಆಕೆಗೆ ಯಾವ ಜಾತಿ ಮತದ ಭೇದ ಇರಲಿಲ್ಲ, ಎಲ್ಲರೂ ಸಮಾನವಾಗಿ ನೋಡೋಳು. ಬಡವ್ರ ಬಗ್ಗೆ ತುಂಬ ಪ್ರೀತಿ, ಯಾವ ಜಾತಿಯವರಿದ್ರೆ ಮಾಡ್ತಿದ್ರು. ಆಕೆ ಒಂದ್ಸಲ ಆಸೆ ಇತ್ತಲ್ಲ ಕಾಶಿಗೆ ಹೋಗ್ಬೇಕು ಅಂತ, ಗಂಡ ತೀರ್ಕೊಂಡಿದ್ದರಿಂದ ಆಗಿರಲಿಲ್ಲ. ಈಗಂದ್ಲು ಎಲ್ಲ ಗಟ್ಟಿಯಾಗಿದೆ, ಮಥುರಾನಾಥ ದೊಡ್ಡ ನೋಡ್ಕೋತಾನೆ, ಆಸ್ತಿ ಅವನೇ ನೋಡ್ಕೋತಾನೆ, ಹೇಗಿದ್ರು ನನಗೇನು ಆಸೆ, ಹೋಗ್ತೀನಿ ಕಾಶಿಗೆ ಹೋಗ್ಬೇಕು ಅಂತ. ನೀವು ಕಲ್ಪನೆ ಮಾಡ್ಕೊಳ್ಳಿ ಕಾಶಿಗೆ ಹೋಗೋದು ಹೆಂಗಿತ್ತು ಅಂತ. ಆಕೆ ನದಿ ಮೂಲಕ ಕಾಶಿಗೆ ಹೋಗ್ಬೇಕು, ಇರೋದೇ ಗಂಗೆ ದಂಡೆ ಮೇಲೆ, ಅದೇ ಗಂಗೆ ತೋರಿದ್ರೆ ಬರೋಬ್ಬರಿ ಕಾಶಿಗೆ ಹೋಗ್ಬೇಕಲ್ಲ. ಅದು ವರ್ಣನೆ ನೋಡಿದ್ರೆ ಅನ್ನೋತರ ಗಾಬರಿ ಆಗುತ್ತೆ. ಒಂದು ಮೂರ್ನಾಲ್ಕು ಕಡೆ ರೆಫರೆನ್ಸ್ ನೋಡಿದೆ ನಾನು, ನಿಜವಾಗ್ಲೂ ಏನಿದ್ದಿರಬೇಕು ಅಂತ. ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಹುಡುಕಾಡಿ ನೋಡಿದ್ರೆ ಸುಮಾರು 100 ದೋಣಿಗಳು ರೆಡಿಯಾಗಿತ್ತಂತೆ, ಸಣ್ಣದು ದೊಡ್ಡದು ದೋಣಿಗಳು 100. ರಾಣಿ ರಾಸಮಣಿ ಕಾಶಿ ಹೋಗೋದಕ್ಕೆ ನನಗೇನು ಅನ್ನಿಸ್ತು, ಜೋಡಿಸ್ಬಿಟ್ಟಿದ್ರೆ ನಾವಿಗಳನ್ನು ನಡ್ಕೊಂಡು ಹೋಗೋದಾಗಿತ್ತು ಅನ್ನೋದ್ರ ಮೇಲೆ ಕಾಶಿ ತನಕ ಅಂತ. ಅಂದ್ರೆ ಆಕೆ ಹೋಗೋದಕ್ಕೆ ಪ್ಲ್ಯಾನ್ ಅದು, ಆಕೆಗೇನು ಅನಾನುಕೂಲ ಆಗಿರಬಾರ್ದು, ಎಲ್ಲೂ ಇರಬೇಕು ಅಂತ ಹೇಳಿ ಸಣ್ಣ ಪುಟ್ಟ ದೊಡ್ಡ ದೋಣಿಗಳು ಸುಮಾರು 100 ದೋಣಿಗಳಲ್ಲಿ ಸಾಮಾನು ತುಂಬಿಕೊಂಡಿದ್ರಂತೆ. ನಾಳೆ ದಿವಸ ಹೊರಡ್ಬೇಕು ಯಾತ್ರೆಗೆ. ಅವತ್ತಿನ ದಿವಸ ರಾತ್ರಿ ಕನಸಲ್ಲಿ ಕಾಳಿ ಬಂದಂಗ, ಈ ಇಡೀ ನಮ್ಮ ರಾಮಕೃಷ್ಣ ವಿವೇಕಾನಂದರಾಗಲಿ ಅಥವಾ ಶಾರದಾ ಮಾತೆ ನೋಡ್ತಾ ಇದ್ರೆ ಕನಸು ಒಂದು ಬಹುದೊಡ್ಡ ಪಾತ್ರ ವಹಿಸ್ತದೆ. ಎಲ್ಲೋ ಬರೀಬೇಕು ಅನ್ಸ್ಬಿಟ್ಟಿದೆ ನನಗೆ, ದ ರೋಲ್ ಆಫ್ ಡ್ರೀಮ್ಸ್ ಇನ್ ಹಿಸ್ಟಾರಿಕ್ ಕ್ಯಾರೆಕ್ಟರ್ಸ್ ಅಂತ. ಎಲ್ಲದ್ರಲ್ಲೂ ಬರುತ್ತೀರಿ ಅದು ಕನಸು, ಅದನ್ನ ಚೌಕಾಸಿ ಮಾಡ್ಬೋದು ನೀವು. ಕನಸು ಅಂದ್ರೆ ಏನ್ರಿ, ಏನ್ ವಿಚಾರ ಮಾಡ್ತೀರೋ ಅದೇ ಬರುತ್ತೆ ಕನಸಲ್ಲಿ ಅಂತ ಕೆಲವ್ರು ಹೇಳ್ತಾರೆ. ಇನ್ ಕೆಲವ್ ಹೇಳ್ತಾರೆ ಫ್ರಾಯ್ಡ್ ನಂತವರು, ಯುವರ್ ಅನ್ಫುಲ್ಫಿಲ್ಡ್ ಡಿಸೈರ್ಸ್ ಫೈಂಡ್ ಮ್ಯಾನಿಫೆಸ್ಟೇಷನ್ ಇನ್ ಯುವರ್ ಡ್ರೀಮ್ಸ್. ಏನೇನೋ ಆಗ್ಬೇಕಂದಿದ್ರೆ ಆಗಿಲ್ಲ, ಆ ಕನಸುಗಳಲ್ಲಿ ಬರ್ತವೆ. ಒಂದೊಂದ್ಸಲ ನಂಬಕ್ಕೆ ಆಗಲ್ಲ ಆ ತರ ಕನಸು, ನಿಮಗೂ ಕನಸು ಬಿದ್ದಿರ್ತವೆ, ಏನು ಭೋಂತ ಬಿದ್ದಂಗ ಅನ್ಸುತ್ತೆ, ಎಲ್ಲ ಪ್ರಪಾತಕ್ಕೆ ಓ ಅಂತ ಕುಕ್ಕೋತೀವಿ, ಏನೋ ಇರಲ್ಲ ಅದು. ಯಾರನ್ನೋ ನೋಡಿರ್ತೀರಿ, ಯಾರದೋ ನೆನಪಾಗ್ಬಿಡುತ್ತೆ, ಅವ್ರ ಮುಂದೆ ಕಣ್ಮು ನಿಂತಂಗೆ ಅನಿಸ್ಬಿಡುತ್ತೆ. ಯಾಕಾಗತ್ತೆ ಅಂತ ಕೆಲವ್ರು ಹೇಳ್ತಾರೆ, ವೆನ್ ಯುವರ್ ಥಿಂಕಿಂಗ್ ಈಸ್ ಇಂಟೆನ್ಸ್, ಯಾವುದ್ರ ಬಗ್ಗೆ ತುಂಬ ಗಾಢವಾಗಿ ಚಿಂತೆ ಮಾಡ್ತಾ ಮಾಡ್ತಾ ಇದ್ರೆ ಆ ನೆನಪು ಘನೀಭೂತ ಆಗಿ ಕನಸು ಬಿದ್ದಂಗೆ ಬಿಡ್ತದೆ ಅಂತ ಹೇಳ್ತಾರೆ. ಅದು ವೈಜ್ಞಾನಿಕವಾಗಿರಲಿ, ಆದ್ರೆ ನಮ್ಮಲ್ಲಿ ಸ್ವಪ್ನ ಅಂತ ಒಂದು ಮಾತಿದೆ, ಅದು ಕನಸು ಅನ್ನಲ್ಲ. ಅದಕ್ಕೆ ಸ್ವಪ್ನ ಅಂದ್ರೆ ಮುಂದಾಗುವ ಸೂಚನೆ ಅಂತ, ಮುಂದಾಗುವಂಥದ ಸೂಚನೆ ಅದು. ಈಕೆಗೆ ರಾಣಿ ರಾಸಮಣಿಗೆ ಕನಸಲ್ಲಿ ಬಂದಂಗಾಯ್ತು, ಸ್ವಪ್ನ ಆದಂಗಾಯ್ತು. ಕಾಳಿ ಮಾತೆ ಬಂದಂತೆ, ನೋಡು ನೀನು ಕಾಶಿಗೆ ಹೋಗೋ ಕಾರಣ ಇಲ್ಲ, ಕಾಶಿ ಹೋಗ್ಲೇಬೇಕಾಗಿಲ್ಲ ನೀನು, ಅದ್ರ ಬದಲು ಈ ಗಂಗಾ ನದಿ ಇದೆ, ಭಾಗೀರಥಿ ಇದೆಯಲ್ಲ, ಅದ್ರ ದಂಡೆ ಮೇಲೆ ಒಂದು ಸುಂದರವಾದ ಜಾಗ ನೋಡು, ಅಲ್ಲೊಂದು ನನ್ನೊಂದು ಶಿಲಾ ವಿಗ್ರಹ ಮಾಡು, ನನ್ನದೇ ಶಿಲಾ ವಿಗ್ರಹ ಸ್ಥಾಪನೆ ಮಾಡು, ನಾನು ಅಲ್ಲೇ ನೆಲೆಯಾಗಿ ಕೂತ್ಕೋತೀನಿ. ನೆಲೆಯಾಗಿ ಕೂತ್ಕೊಳ್ಳೋದು ಅಷ್ಟೇ ಅಲ್ಲ, ಅಲ್ಲಿ ನಿತ್ಯ ಪೂಜೆ ಆಗಬೇಕು, ದಯವಿಟ್ಟು ಗಮನಿಸ್ಬೇಕಾದಕ್ಕೆ ಹೇಳಿ, ಕನಸಲ್ಲಿ ಕಂಡಿದ್ದು ಅನ್ನ ನೈವೇದ್ಯ ಆಗಬೇಕು, ಅನ್ನ ನೈವೇದ್ಯ ದಿನ ಆಗುವಾಗ ಮಾಡು, ನಾನು ಅಲ್ಲಿ ಇದ್ಕೋತೀನಿ, ಪ್ರಸಾದ ಸ್ವೀಕಾರ ಮಾಡ್ತೀನಿ, ಅಲ್ಲಿ ಎಲ್ಲ ಪೂಜೆ ಸ್ವೀಕಾರದಲ್ಲದೇ ಜಾಗೃತಲಾಗಿರ್ತೇನೆ ಅಂತ ಹೇಳಿದಂಗಾಯ್ತು. ಈ ಕಾಳಿ ಮೇಲೆ ತುಂಬ ನಂಬಿಕೆ ಅಲ್ವಾ, ಕನಸಲ್ಲಿ ಬಂದ್ಮೇಲೆ ಹಾಗಾದ್ರೆ ಕಾಶಿಗೆ ಹೋಗೋದು ಕ್ಯಾನ್ಸಲ್. ಅವೆಲ್ಲ 100 ಬೋಟ್ಗಳು ತಮ್ಮ ತಮ್ಮ ಜಾಗಕ್ಕೆ ಹೋದವು, ಸಾಮಾನುಗಳು ವಾಪಸ್ ಹಚ್ಚಿ.

ಕೇಳುಗರೇ, ಇದುವರೆಗೂ ಸನ್ಯಾಸಿಯ ಬದುಕು ಹಾಗೂ ಅನುರೂಪ ದಾಂಪತ್ಯ ಭಾಗ ಇದರ ಕುರಿತು ಡಾಕ್ಟರ್ ಗುರುರಾಜ ಕರ್ಜಗಿರವರು ನಡೆಸಿಕೊಟ್ಟ ಸ್ಫೂರ್ತಿ ಸೆಲೆ ಕಾರ್ಯಕ್ರಮ ಪ್ರಸಾರವಾಯಿತು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಹನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ವಿಶೇಷಗಳನ್ನ ನೋಡುವುದಾದರೆ, ಭಾರತದ ಸ್ವತಂತ್ರ ಹೋರಾಟಗಾರ, ಭಾರತ ಸ್ವತಂತ್ರದ ಮೊದಲ ರಕ್ಷಣಾ ಸಚಿವ ಬಲದೇವ್ ಸಿಂಗ್ ರವರ ಜನ್ಮ ದಿನಾಚರಣೆ, ಹಾಗೆ ವಿಶ್ವ ಜನಸಂಖ್ಯಾ ದಿನಾಚರಣೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ಮೊದಲಿಗೆ ಬಲದೇವ್ ಸಿಂಗ್ ರವರ ಜೀವನವನ್ನ ನೋಡುವುದಾದರೆ, ಬಲದೇವ್ ಸಿಂಗ್ ರವರು ಜುಲೈ 11

1902 ಹಿಂದಿನ ಪಂಜಾಬ್ ಪ್ರಾಂತ್ಯದ ಲೋಪಾರ್ ಜಿಲ್ಲೆಯ ದೂಮ್ನಾ ಗ್ರಾಮದಲ್ಲಿ ಸಿಖ್ ಕುಟುಂಬದಲ್ಲಿ ಜನಿಸಿದರು. ಇವರು ಅಂಬಾಲದಲ್ಲಿ ಮತ್ತು ಅಮೃತಸರದ ಖಾಲ್ಸಾ ಕಾಲೇಜಿನಲ್ಲಿ ಶಿಕ್ಷಣ ಪಡೆದರು. ಪದವಿಯಲ್ಲಿ ನಂತರ ಮತ್ತು ತಮ್ಮ ತಂದೆಯ ಜೈಮಂಡ್ಪುರದ ಉಕ್ಕಿನ ಕಾರ್ಖಾನೆಯಲ್ಲಿ ಕೆಲಸ ಮಾಡಲು ಆರಂಭಿಸಿದರು. ಸಿಂಗ್ ರವರು 1930ರ ದಶಕದ ಮಧ್ಯಭಾಗದಲ್ಲಿ ಪಂಜಾಬ್ಗೆ ಹಿಂದಿರುಗಿದರು ಮತ್ತು ಅಕಾಲಿಕ ಪಕ್ಷಕ್ಕೆ ಸೇರ್ಪಡೆಯಾದರು. ಅಲ್ಲಿ ಅವರು ಪ್ರಮುಖ ಸಿಖ್ ನಾಯಕಿ ತಾರಾ ಸಿಂಗ್ ರವರೊಂದಿಗೆ ಕೆಲಸವನ್ನ ಮಾಡುತ್ತಿದ್ದರು. ನಂತರ ಅವರು 1937ರಲ್ಲಿ ಅಂಬಾಲ ವಾಯುವ್ಯ ಕ್ಷೇತ್ರದಿಂದ ಪಂಜಾಬ್ ಪ್ರಾಂತೀಯ ಅಸೆಂಬ್ಲಿ ಚುನಾವಣೆಯಲ್ಲಿ ಯಶಸ್ವಿಯಾಗಿ ಸ್ಪರ್ಧಿಸಿದರು. 1942ರ ಪ್ರಾಂತೀಯ ಚುನಾವಣೆಗಳಲ್ಲಿ ಅಕಾಲಿಕ ಪಕ್ಷ ಮತ್ತು ಯೂನಿವರ್ಸಿಟಿ ಮುಸ್ಲಿಂ ಲೀಗ್ ನಡುವೆ ಸಮ್ಮಿಶ್ರ ಸರ್ಕಾರ ರಚನೆಯಲ್ಲಿ ಸಿಂಗ್ ನಿರ್ಣಾಯಕ ಪಾತ್ರ ವಹಿಸಿದರು. 1942ರಿಂದ 1946ರವರೆಗೆ ಪಂಜಾಬ್ನ ಅಭಿವೃದ್ಧಿಯ ಸಚಿವರಾಗಿದ್ದರು. 1942ರಲ್ಲಿ ಕ್ರಿಪ್ಸ್ ಮಿಷನ್ ಜೊತೆಗಿನ ಮಾತುಕತೆಗಳಲ್ಲಿ ಸಿಖ್ ಸಮುದಾಯವನ್ನು ಪ್ರತಿನಿಧಿಸಲು ಸಿಂಗ್ ಆಯ್ಕೆಯಾದರು. 1946ರ ಕ್ಯಾಬಿನೆಟ್ ಮಿಷನ್ ಸಮಯದಲ್ಲಿ ಅದೇ ರೀತಿಯ ಸ್ಥಾನವನ್ನು ಹೊಂದಿದರು. ಅಲ್ಲಿ ಅವರು ವಿಭಜನೆಯನ್ನು ವಿರೋಧಿಸಿದರು ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ರಕ್ಷಣೆಯನ್ನು ಕೇಳಿದರು. ಸಿಂಗ್ ರವರು ಅಕಾಲಿಕ ಪಕ್ಷದ ಟಿಕೆಟ್ನಲ್ಲಿ ಪೂರ್ವ ಪಂಜಾಬ್ನಿಂದ ಸಂವಿಧಾನ ಸಭೆಗೆ ಆಯ್ಕೆಯಾಗಿದ್ದರು. ಅವರು ಚರ್ಚೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿಲ್ಲ. ಜವಾಹರಲಾಲ್ ನೆಹರು ನೇತೃತ್ವದಲ್ಲಿ ಭಾರತದ ಮಧ್ಯಂತರ ಸರ್ಕಾರದಲ್ಲಿ ಸಿಂಗ್ ರವರನ್ನು ಮೊದಲ ರಕ್ಷಣಾ ಸಚಿವರಾಗಿ ನೇಮಿಸಲಾಯಿತು. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರೊಂದಿಗಿನ ವಿಭಜನೆಯ ಸಮಯದಲ್ಲಿ ಭದ್ರತಾ ಮತ್ತು ಪರಿಹಾರ ಕಾರ್ಯಗಳನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ಅವರು ಹೊಂದಿದರು. ಸಿಂಗ್ ಸ್ವತಂತ್ರ ಭಾರತದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಶಸ್ವಿಯಾಗಿ ಸ್ಪರ್ಧಿಸಿದರು ಮತ್ತು ಅಕಾಲಿಕ ಪಕ್ಷದ ಟಿಕೆಟ್ನಲ್ಲಿ ಮೊದಲ ಲೋಕಸಭೆಯ ಸದಸ್ಯರಾದರು. 1957ರಲ್ಲಿ ಅವರು ಹೋಶಿಯಾರ್ಪುರದಿಂದ ಎರಡನೇ ಬಾರಿಗೆ ಸದಸ್ಯರಾಗಿ ಸ್ಪರ್ಧಿಸಿದರು ಮತ್ತು ಈ ಬಾರಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ನಲ್ಲಿ ಗೆದ್ದರು. ಸಿಂಗ್ ರವರು ಜೂನ್ 29, 1960ರಂದು ನಿಧನರಾದರು. ಕೇಳುಗರೆ, ಕೇಳಿದ್ರಲ್ಲ, ಇಷ್ಟೊತ್ತು ಸಿಂಗ್ ರವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೇಳ್ತಾ ಇದ್ರೆ. ಇವತ್ತಿನ ನಮ್ಮ ಇನ್ನೊಂದು ವಿಶೇಷವನ್ನ ನೋಡುವುದಾದ್ರೆ ವರ್ಲ್ಡ್ ಪಾಪ್ಯುಲೇಷನ್ ಡೇ. ವಿಶ್ವ ಜನಸಂಖ್ಯಾ ದಿನವು ವಾರ್ಷಿಕ ಕಾರ್ಯಕ್ರಮವಾಗಿದೆ. ಇದನ್ನು ಪ್ರತಿ ವರ್ಷ ಜುಲೈ 11ರಂದು ಆಚರಿಸಲಾಗುತ್ತದೆ. ಇದು ಜಾಗತಿಕ ಜನಸಂಖ್ಯಾ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಪ್ರಯತ್ನಿಸುತ್ತದೆ. ಈ ಈವೆಂಟ್ ಅನ್ನು 1889ರಲ್ಲಿ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಂನ ಆಡಳಿತ ಮಂಡಳಿಯು ಸ್ಥಾಪಿಸಿತು. ಇದು ಜುಲೈ 11, 1987ರಂದು 5 ಶತಕೋಟಿ ದಿನದ ಸಾರ್ವಜನಿಕ ಹಿತಾಸಕ್ತಿಯಿಂದ ಪ್ರೇರಿತವಾಗಿದೆ. ಇದು ವಿಶ್ವದ ಜನಸಂಖ್ಯೆಯು 5 ಕೋಟಿ ಶತಕೋಟಿ ಜನರನ್ನ ತಲುಪಿದ ಅಂದಾಜು ದಿನಾಂಕವಾಗಿದೆ. ವಿಶ್ವ ಜನಸಂಖ್ಯಾ ದಿನವು ಕುಟುಂಬ ಯೋಜನೆ, ಲಿಂಗ ಸಮಾನತೆ, ಬಡತನ, ತಾಯಿ ಮತ್ತು ಆರೋಗ್ಯ, ಮಾನವ ಹಕ್ಕುಗಳ ಪ್ರಾಮುಖ್ಯತೆಯಂತಹ ವಿವಿಧ ಜನಸಂಖ್ಯಾ ಸಮಸ್ಯೆಗಳ ಕುರಿತು ಜನರಲ್ಲಿ ಜಾಗೃತಿನ ಹೆಚ್ಚಿಸುವ ಗುರಿಯನ್ನ ಹೊಂದಿದೆ. ಡಾಕ್ಟರ್ ಕೆಸಿ ಜಕಾರಿ ರವರು ವಿಶ್ವಬ್ಯಾಂಕ್ನಲ್ಲಿ ಹಿರಿಯ ಜನಶಾಸ್ತ್ರಜ್ಞಕಾರರಾಗಿ ಕೆಲಸ ಮಾಡುತ್ತಿರುವಾಗ ಜನಸಂಖ್ಯೆಯು 5 ಕೋಟಿಯನ್ನ ತಲುಪಿದ ದಿನವನ್ನು ಸೂಚಿಸಿದರು. ಜಾಗತಿಕ ಜನಸಂಖ್ಯೆಯಲ್ಲಿ ಪತ್ರಿಕಾ ಆಸಕ್ತಿ ಮತ್ತು ಸಾಮಾನ್ಯ ಅರಿವು ಇಡೀ ಶತಕೋಟಿ ಜನರ ಹೆಚ್ಚಳದಲ್ಲಿ ಹೆಚ್ಚಾಗುತ್ತಿರುವಾಗ ಪ್ರಪಂಚದ ಜನಸಂಖ್ಯೆಯು ಸರಿಸುಮಾರು ಪ್ರತಿ 14 ತಿಂಗಳಿಗೊಮ್ಮೆ 100 ಮಿಲಿಯನ್ ಹೆಚ್ಚಾಗುತ್ತಿದೆ. ಫೆಬ್ರವರಿ 6, 2016ರಂದು ವಿಶ್ವದ ಜನಸಂಖ್ಯೆಯು 7 ಮಿಲಿಯನ್ ದಾಟಿತು ಎಂದು ಅಂದಾಜಿಸಲಾಗಿದೆ ಮತ್ತು ಏಪ್ರಿಲ್ 24, 2017ರಂದು 7 ಟ್ರಿಲಿಯನ್ ಕೋಟಿಗೆ ತಲುಪಿದೆ. 19ರಲ್ಲಿ ವಿಶ್ವದ ಜನಸಂಖ್ಯೆಯು 700 ಕೋಟಿಯ 70 ಮಿಲಿಯನ್ಗೆ ತಲುಪಿದೆ ಎಂದು ಅಂದಾಜಿವೆ. ನವೆಂಬರ್ 22ರಲ್ಲಿ UNFPA ಕೀನ್ಯಾ ಮತ್ತು ಡೆನ್ಮಾರ್ಕ್ ಸರ್ಕಾರಗಳೊಂದಿಗೆ ನೈಬೀರಿಯಾದಲ್ಲಿ ಈ ಸಾಧಿಸುವ ಗುರಿಗಳನ್ನು ಪ್ರಯತ್ನಿಸುವ ಪ್ರಯತ್ನಗಳನ್ನು ವೇಗಗೊಳಿಸಲು ಉನ್ನತ ಮಟ್ಟದ ಸಮ್ಮೇಳನವನ್ನು ಆಯೋಜಿಸಲಾಯಿತು. ವಿಶ್ವ ಜನಸಂಖ್ಯಾ ದಿನದಂದು ಪ್ರಪಂಚದಾದ್ಯಂತ ವಕೀಲರು, ನಾಯಕರು, ನೀತಿ ನಿರೂಪಕರು, ತಳಮಟ್ಟದ ಸಂಘಟಕರು, ಸಂಸ್ಥೆಯ ಮತ್ತು ಇತರರಿಗೆ ಸಂತಾನೋತ್ಪತ್ತಿ, ಆರೋಗ್ಯ ಮತ್ತು ಹಕ್ಕುಗಳನ್ನು ಎಲ್ಲರಿಗೂ ನಿಜವಾಗುವಂತೆ ಮಾಡಲು ಸಹಾಯ ಮಾಡುತ್ತಾರೆ. ಇತ್ತೀಚೆಗೆ ನವೆಂಬರ್ 15, 2022ರಂದು 8 ಬಿಲಿಯನ್ ಜಾಗತಿಕ ಜನಸಂಖ್ಯೆಯಾಗಿದೆ. ಕೇಳುಗರೆ, ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವ ಜನಸಂಖ್ಯಾ ದಿನಾಚರಣೆ ಹಾಗೂ ಬಲದೇವ್ ಸಿಂಗ್ ರವರ ಜನ್ಮ ದಿನಾಚರಣೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ

ಇಂದು ಎಸ್ಸಿವೈಎಂನ ಸಿಬ್ಬಂದಿ ವರ್ಗದವರಾದ ಸಕ್ಕುಬಾಯಿ ತೋತಪ್ಪರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಆ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗಾಗಿ ಸುಮಧುರ ಗೀತೆ

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 11/7/2026 ಶನಿವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಅಯ್ಯನರಾಜ್ರವರು ಫಿಸಿಯೋಥೆರಪಿಸ್ಟ್, ರಾಜು ಕೆಎಸ್ ರವರು ವಾಗ್ಭಾಷಾ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೇವೆಯು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663618. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 40 ರೂಪಾಯಿ, ಪೆನ್ಸಿಲ್ ಬೀನಿಸ್ 55 ರೂಪಾಯಿ, ಮೆಣಸಿನಕಾಯಿ 15 ರೂಪಾಯಿ, ಸೌತೆಕಾಯಿ 24 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 4 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 35 ರೂಪಾಯಿ, ಹಾಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 66 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 15 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 17 ರೂಪಾಯಿ, ಟೊಮೊಟೊ

ಕೇಳುಗರೇ ಕೇಳಿದಿರಲ್ಲ, ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಶ್ರವಣ ದೋಷಕ್ಕೆ ನಡಿಗೆಯ ಬಲಿ ಎಂಬ ವಿಷಯದ ಕುರಿತು ಕುಮಾರ್ ಸ್ಫೂರ್ತಿರವರು ನಡೆಸಿಕೊಡುವ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಶ್ರವಣ ದೋಷಕ್ಕೆ ನಡಿಗೆಯ ಬಲಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ.

ಪ್ರತಿಷ್ಠಿತ ಪದ್ಮಭೂಷಣ ಪ್ರಶಸ್ತಿಯನ್ನು ಸ್ವೀಕರಿಸಲು ನವದೆಹಲಿಯ ರಾಷ್ಟ್ರಪತಿ ಭವನಕ್ಕೆ ಆಗಮಿಸಿದ ಹೆಸರಾಂತ ಗಾಯಕಿ ಅಲ್ಕಾ ಯಾಕಿಗ್ನೆ ಗಾಲಿ ಕುರ್ಚಿಯಲ್ಲಿ ಬಂದದನ್ನ ನೋಡಿ ಆಕೆಯ ಅಭಿಮಾನಿಗಳು ದಂಗಾದರು. ನಂತರ ಸಂದರ್ಶಕರಲ್ಲಿ ಆಕೆ ತಾನು ಕೇಳುತನದ ಸಮಸ್ಯೆಯಿಂದ ಬಳಲುತ್ತಿರುವುದಾಗಿ ತಿಳಿದಾಗ ಜನ ಮತ್ತಷ್ಟು ಗೊಂದಲಕ್ಕೆ ಒಳಗಾದರು. ಶ್ರವಣ ದೋಷವಿದ್ದರೆ ನಡೆದಾಡಲು ತೊಂದರೆ ಏಕೆ ಎನ್ನುವುದೇ ಅಭಿಮಾನಿಗಳ ಪ್ರಶ್ನೆ. ಹೌದು, ನಮ್ಮ ಪಂಚೇಂದ್ರಿಯಗಳಲ್ಲಿ ಒಂದಾದ ಕಿವಿ ಕೇವಲ ಶ್ರವಣೇಂದ್ರಿಯ ಮಾತ್ರವಲ್ಲ, ಜೊತೆಯಲ್ಲಿನ ಶರೀರದ ಸಮತೋಲನವನ್ನ ನಿರ್ವಹಿಸುವಂತಹ ಮಹತ್ವದ ಕೆಲಸವನ್ನ ಮಾಡುತ್ತದೆ. ಅದು ಹೇಗೆ ಎಂಬುದನ್ನ ತಿಳಿಯಲು ಕಿವಿಗಳ ಅಂಗರಚನೆಯ ಬಗ್ಗೆ ಸ್ವಲ್ಪ ಅರಿವು ಅತ್ಯಗತ್ಯ. ಕಿವಿ ಮೂರು ಭಾಗಗಳನ್ನ ಹೊಂದಿದೆ: ಹೊರಕಿವಿ, ಮಧ್ಯಕಿವಿ ಮತ್ತು ಹೊಳಕಿವಿ. ಧ್ವನಿಯ ಅಂದರೆ ಶಬ್ದದ ತರಂಗಗಳು ಕಿವಿಯೊಳಗೆ ಪ್ರವೇಶಿಸಿದಾಗ ಹೊರಕಿವಿ ಮತ್ತು ಮಧ್ಯಕಿವಿಯನ್ನು ಪ್ರತ್ಯೇಕಿಸುವ ಕಿವಿಯ ಪರದೆ ಕಂಪಿಸುತ್ತದೆ. ಈ ಕಂಪನಗಳು ಮಧ್ಯಕಿವಿಯಲ್ಲಿರುವ ಮೂರು ಸಣ್ಣ ಎಲುಬುಗಳ ಮೂಲಕ ಕಿವಿಯಲ್ಲಿರುವ ಕೋಕ್ಲಿಯಾ ಎಂಬ ದ್ರವಭರಿತ ಚಲನೆಯನ್ನು ತಲುಪುತ್ತವೆ. ಕೋಕ್ಲಿಯಾದೊಳಗೆ ಸಾವಿರಾರು ಸೂಕ್ಷ್ಮ ಕೂದಲಿನಂತಹ ಸಂವೇದಕ ಜೀವಕೋಶಗಳು ಇರುತ್ತವೆ. ಇವು ಧ್ವನಿ ತರಂಗಗಳನ್ನು ವಿದ್ಯುತ್ ಸಂಕೇತಗಳಾಗಿ ಪರಿವರ್ತಿಸಿ ಶ್ರವಣ ನರದ ಮೂಲಕ ಮಿದುಳಿಗೆ ರವಾನಿಸುತ್ತದೆ. ಮಿದುಳು ಈ ಸಂಕೇತಗಳನ್ನು ಅರ್ಥೈಸಿದಾಗ ನಾವು ಧ್ವನಿಯನ್ನು ಗುರುತಿಸಿ ಪ್ರತಿಕ್ರಿಯಿಸುತ್ತೇವೆ. ಒಳಕಿವಿಯಲ್ಲಿರುವ ವೆಸ್ಟಿಬ್ಯೂಲ್ ಎಂಬ ಅಂಗಾಂಶವು ವ್ಯಕ್ತಿಯ ತಲೆಭಾಗದ ಚಲನೆಗಳನ್ನು ಗುರುತಿಸಿ ದಾಖಲೆ ಮಾಡಿಕೊಂಡು ಮಿದುಳಿಗೆ ತಲುಪಿಸುತ್ತದೆ. ಮಿದುಳು ಕಣ್ಣು, ಶ್ರವಣ ನರ, ಮೂಳೆ, ಕೀಲುಗಳು, ಚರ್ಮ ಮೊದಲಾದ ಅಂಗಗಳಿಂದ ಬಂದ ಸಂದೇಶಗಳೊಂದಿಗೆ ಈ ಸಂದೇಶವನ್ನ ಹೊಂದಿಸಿ ಶರೀರದ ಸಮತೋಲನವನ್ನ ನಿರ್ಮಿಸುತ್ತದೆ. ಮೆದುಳಿನ ಸೆಲೆಬ್ರಲ್ ಎಂಬ ಭಾಗವು ವೆಸ್ಟಿಬ್ಯೂಲ್ ಜೊತೆ ಪೂರಕವಾಗಿ ಕೆಲಸ ಮಾಡಿ ಒಟ್ಟಾರೆ ದೇಹವನ್ನ ಸಮತೋಲನದಲ್ಲಿ ಇಡುತ್ತದೆ. ಕಿವಿಯ ಯಾವುದೇ ಭಾಗದಲ್ಲಿ ದೋಷವನ್ನು ಕಂಡುಬಂದರೆ ಅಥವಾ ಕಾರ್ಯಕ್ಷಮತೆಯಲ್ಲಿ ವ್ಯತ್ಯಯ ಉಂಟಾದರೆ ಶ್ರವಣ ಶಕ್ತಿ ಕಡಿಮೆಯಾಗಬಹುದು. ಮುಖ್ಯವಾಗಿ ಎರಡು ಬಗೆಯ ಕಿವಿಡುತನವನ್ನು ಗುರುತಿಸಬಹುದು. ಮೊದಲನೆಯದು, ಶಬ್ದ ತರಂಗಗಳು ಕಿವಿಯ ಮೂಲಕ ಹಾದು ಹೋಗುವ ಪ್ರಕ್ರಿಯೆಯಲ್ಲಿನ ದೋಷವಿದ್ದಾಗ. ಎರಡನೆಯದು, ಒಳಕಿವಿಗಳಲ್ಲಿನ ನರಜೀವ ಕೋಶಗಳಲ್ಲಿ ದೋಷ ಉಂಟಾದಾಗ. ಹೊರಕಿವಿಯಲ್ಲಿ ಸ್ರವಿಸಿದ ಸ್ರಾವ ಅಥವಾ ಇತರೆ ಅಂಶಗಳು ಸೇರಿ ಉಂಟಾಗುವ ಮೇಣದಂತಹ ವಸ್ತು ಸೇರಿಕೊಂಡಾಗ ಸೋಂಕು. ಕಿವಿಯ ಪರದೆಯಲ್ಲಿ ರಂಧ್ರಗಳು ಆದಾಗ. ಮಧ್ಯಕಿವಿಯಲ್ಲಿನ ಮೂಳೆಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿದ್ದಾಗ. ಶಬ್ದ ತರಂಗಗಳು ಸರಿಯಾಗಿ ಒಳಕಿವಿಯನ್ನು ತಲುಪದೆ ವ್ಯಕ್ತಿಯ ಶ್ರವಣ ಶಕ್ತಿ ಕಡಿಮೆಯಾಗುತ್ತದೆ. ತಜ್ಞರು ಪರೀಕ್ಷಿಸಿ ಸಮಸ್ಯೆ ಎಲ್ಲಿದೆ ಎಂದು ಗುರುತಿಸಿ ಸೂಕ್ತ ಚಿಕಿತ್ಸೆಯನ್ನು ಸೂಚಿಸುತ್ತಾರೆ. ಒಳಕಿವಿಯಲ್ಲಿನ ನರಗಳಲ್ಲಿ ದೋಷ ಉಂಟಾದಾಗ ಕಿವುಡುತನದ ಜೊತೆ ವ್ಯಕ್ತಿ ಶರೀರದ ಸಮತೋಲನವನ್ನು ನಿರ್ವಹಿಸಲು ಕಷ್ಟಪಡುತ್ತಾನೆ. ಈ ರೀತಿಯ ಕಿವುಡುತನವನ್ನು ವೈದ್ಯಕೀಯ ಪರಿಭಾಷೆಯಲ್ಲಿ ಸೆನ್ಸರಿ ನ್ಯೂರಲ್ ಶ್ರವಣ ದೋಷ ಎಂದು ಗುರುತಿಸುತ್ತಾರೆ. ಇದಕ್ಕೆ ಕಾರಣಗಳು ಮುಖ್ಯವಾಗಿ ಒಳಕಿವಿಯಲ್ಲಿ ಸೂಕ್ಷ್ಮ ಸಂವೇದಕ ಕೋಶಗಳು ಅಥವಾ ಶ್ರವಣನರ ಹಾನಿಗೆ ಒಳಗಾಗುವುದು, ಸೋಂಕು ಅಥವಾ ವೈರಾಣು, ಬ್ಯಾಕ್ಟೀರಿಯಾ ಅಥವಾ ಸ್ಪೈರೋಟಿಕ್ ಪೆಟ್ಟು, ಜನ್ಮಜಾತ ಸಮಸ್ಯೆಗಳು, ಅನುವಂಶತೆ, ಆಟೋ ಇಮ್ಯೂನಿನ್ ಕಾಯಿಲೆಗಳು, ಔಷಧಿಗಳ ಅಡ್ಡ ಪರಿಣಾಮಗಳು, ಶ್ರವಣ ನರಗಳಲ್ಲಿ ಗಡ್ಡೆಗಳು, ಜೋರಾದ ಶಬ್ದಕ್ಕೆ ತೆರೆದುಕೊಳ್ಳುವುದು ಮೊದಲಾದವು ಮುಖ್ಯ ಕಾರಣಗಳಾಗಿವೆ. ಕೆಲವೊಮ್ಮೆ ಯಾವುದೇ ನಿರ್ದಿಷ್ಟ ಕಾರಣಗಳು ಇಲ್ಲದಿದ್ದರೂ ವ್ಯಕ್ತಿಗೆ ಹಠಾತ್ ಶ್ರವಣ ಶಕ್ತಿ ಕಡಿಮೆಯಾಗುವುದು. ಆದರೆ ತತ್ಕ್ಷಣವೇ ತಜ್ಞರನ್ನ ಭೇಟಿ ಮಾಡಿದರೆ ಪರೀಕ್ಷಿಸಿ ಸೂಕ್ತ ಔಷಧೋಪಚಾರಗಳನ್ನು ಪ್ರಯತ್ನಿಸಬಹುದು. ಹೊರಕಿವಿ ಅಥವಾ ಮಧ್ಯಕಿವಿಯ ಸಮಸ್ಯೆಗಳಿಗೆ ಚಿಕಿತ್ಸೆಯಿಂದ ಪರಿಹಾರ ದೊರೆಯಬಹುದಾದರೂ ಒಳಕಿವಿಯಲ್ಲಿರುವ ವಿಶೇಷ ಕೋಶಗಳಿಗೆ ಅಥವಾ ನರಜೀವ ಕೋಶಗಳಿಗೆ ಪುನರುತ್ಪತ್ತಿಯಾಗುವ ಸಾಮರ್ಥ್ಯ ಅತ್ಯಂತ ಕಡಿಮೆ. ಆದ್ದರಿಂದ ಅವು ಹಾನಿಗೆ ಒಳಗಾದರೆ ಸಂಪೂರ್ಣವಾಗಿ ಗುಣಪಡಿಸುವುದು ಕಷ್ಟಕರ. ಈ ಕಾರಣದಿಂದ ಕೇಳುವ ಸಾಮರ್ಥ್ಯದ ಜೊತೆಗೆ ದೇಹದ ಸಮತೋಲನಕ್ಕೂ ತೊಂದರೆಯಾಗಬಹುದು. ಆದ್ದರಿಂದ ಕೇಳುವ ಸಾಮರ್ಥ್ಯದಲ್ಲಿ ಸ್ವಲ್ಪ ಬದಲಾವಣೆ ಕಂಡುಬಂದರೂ ಅದನ್ನು ನಿರ್ಲಕ್ಷಿಸಬಾರದು. ವಯಸ್ಸಾಗುವಿಕೆ, ನೆಗಡಿ ಅಥವಾ ಶೀತದ ಕಾರಣದಿಂದಾಗಿರಬಹುದು ಎಂದು ತಾವೇ ನಿರ್ಧರಿಸಿ ವೈದ್ಯರ ಭೇಟಿಯನ್ನು ಮುಂದೂಡಬಾರದು. ಸಮಯಕ್ಕೆ ಸರಿಯಾಗಿ ಕಿವಿ, ಮೂಗು ಮತ್ತು ಗಂಟಲು ಅಥವಾ ENT ತಜ್ಞರನ್ನು ಸಂಪರ್ಕಿಸಿ ಶ್ರವಣ ಪರೀಕ್ಷೆಯನ್ನು ಮಾಡಿಸಿಕೊಳ್ಳುವುದು ಅತ್ಯಗತ್ಯ. ತಪಾಸಣೆಗಳನ್ನು ಮಾಡಿ ಉರಿಯೂತ ಎಂಬ ಅಂಶ ಗಮನಕ್ಕೆ ಬಂದರೆ ತಕ್ಷಣ ತಜ್ಞರನ್ನು ಕಿವಿಯ ಪರದೆಯ ಮೂಲಕ ಅಥವಾ ನೇರವಾಗಿ ನರಗಳಿಗೆ ಸ್ಟೆರಾಯ್ಡ್ ಚುಚ್ಚುಮದ್ದನ್ನು ಕೊಡುವುದರಿಂದ ತಕ್ಷಣ ಉರಿಯೂತ ಕಡಿಮೆಯಾಗಿ

ವ್ಯಕ್ತಿ ಸಹಜ ಸ್ಥಿತಿಗೆ ಬರುವ ಸಂಭವ ಹೆಚ್ಚಿರುತ್ತದೆ. ಅಗತ್ಯವಿದ್ದರೆ ಸೂಕ್ತ ಆಂಟಿಬಯೋಟಿಕ್ ಮಾತ್ರೆಗಳನ್ನು ವೈದ್ಯರು ಸೂಚಿಸಬಹುದು. 22 ಗಂಟೆಗಳ ನಂತರವಾದರೆ ಚಿಕಿತ್ಸೆ ಪರಿಣಾಮಕಾರಿಯಾಗದೇ ಇರಬಹುದು. ಹೀಗಾಗಿ ಶ್ರವಣ ದೋಷವನ್ನು ಆರಂಭದಲ್ಲಿ ಗುರುತಿಸಿ ಸೂಕ್ತ ಚಿಕಿತ್ಸೆಯನ್ನು ಪಡೆಯುವುದು ಮುಖ್ಯ. ಹಾಗಾದರೆ ಇಷ್ಟೆಲ್ಲ ಮಾಡಿದರೆ ನಾವು ನೆನಪಿಡಬೇಕಾದ ಅಂಶ ಎಂದರೆ ಶ್ರವಣ ದೋಷದಿಂದ ವ್ಯಕ್ತಿ ಇತರರೊಂದಿಗೆ ಸರಿಯಾಗಿ ಮಾತನಾಡಲು ಹಾಗೂ ಸಂವಹನ ನಡೆಸಲು ಕಷ್ಟವಾಗುತ್ತದೆ. ಕ್ರಮೇಣ ವ್ಯಕ್ತಿ ಸಾಮಾಜಿಕ ಚಟುವಟಿಕೆಗಳಿಂದ ದೂರ ಉಳಿಯಬಹುದು. ಇದರಿಂದ ಆತ್ಮವಿಶ್ವಾಸ ಕುಂಗಿ ಏಕಾಂಗಿ ಭಾವನೆ ಖಿನ್ನತೆ ಹಾಗೂ ನೆನಪಿನ ಶಕ್ತಿಯ ಮೇಲೂ ಪರಿಣಾಮ ಉಂಟಾಗಬಹುದು. ಸೆನ್ಸರಿ ನ್ಯೂರಲ್ ಶ್ರವಣ ದೋಷವಿದ್ದಾಗ ದೇಹದ ಸಮತೋಲನಕ್ಕೂ ಧಕ್ಕೆ ಉಂಟಾಗುವುದರಿಂದ ಬೀಳುವ ಅಪಾಯವು ಹೆಚ್ಚಾಗುತ್ತದೆ. ಒಟ್ಟಾರೆ ಶ್ರವಣ ದೋಷವು ವ್ಯಕ್ತಿಯ ಸಾಮಾಜಿಕ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದರಿಂದ ಈ ಬಗ್ಗೆ ನಿರ್ಲಕ್ಷ್ಯತನ ಒಳ್ಳೆಯದಲ್ಲ. ಕೇಳುಗರೆ, ಕೇಳುಗರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಶ್ರವಣ ದೋಷಕ್ಕೆ ನಡಿಗೆಯ ಬಲಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಜನಧ್ವನಿ. ನಮಸ್ಕಾರ. ಕೇಳುಗರೇ, ಇದುವರೆಗೂ ಶ್ರವಣ ದೋಷಕ್ಕೆ ನಡಿಗೆಯ ಬಲಿ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಯಿತು.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ನಡೆಸಿಕೊಡುವ ಗೀತ ಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ಯೋಗದ 24ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅವ್ಯಯವೂ ಅನುಪಮವೂ ಆದ ನನ್ನ ಪರಭಾವವನ್ನು ಅರಿಯದ ಅವಿವೇಕಿಗಳು ಅವ್ಯಕ್ತವಾಗಿದ್ದೂ ಕೂಡ ವ್ಯಕ್ತಗೊಂಡವನೆಂದು ನನ್ನನ್ನು ಭಾವಿಸುತ್ತಾರೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಶ್ರೀಕೃಷ್ಣನಿಗೆ ಎರಡು ವ್ಯಕ್ತಿತ್ವವಿದೆ. ಒಂದು ಹೊರಗಿನದು, ಸಾಧಾರಣ ಮನುಷ್ಯನಂತೆ ಅವನು ದೇವಕಿ ವಸುದೇವರಿಗೆ ಪುತ್ರನಾಗಿ, ದ್ವಾರಕೆಗೆ ರಾಜನಾಗಿ, ಪಾಂಡವರಿಗೆ ಸ್ನೇಹಿತನಾಗಿದ್ದಾನೆ. ಇದು ಹೊರಗಿನ ಭಾವ. ಆದರೆ ಆಂತರಿಕವಾಗಿ ಅವನೊಬ್ಬ ದೊಡ್ಡ ತತ್ವಜ್ಞಾನಿ, ಮಹಾಕರ್ಮಯೋಗಿ. ಅವನು ಚಾರಿತ್ರಿಕ ವ್ಯಕ್ತಿ. ಕೆಲವು ವರುಷಗಳ ಹಿಂದೆ ಹುಟ್ಟಿ ಕೆಲವು ಕಾಲವಾದ ಮೇಲೆ ಪ್ರಪಂಚವನ್ನ ಇಲ್ಲಿರುವಂಥವರು ಬಿಟ್ಟು ಹೋಗ್ತಾರೆ. ಅಂಥವರು ಅವಿವೇಕ

ಕಿಗಳು ನೋಡುವಂಥದ್ದು ಇಷ್ಟನ್ನೇ. ಅವರು ತಮ್ಮಂತೆಯೇ ಶ್ರೀಕೃಷ್ಣ ಇದ್ದಾನೆ, ಆದರೆ ತಮಗಿಂತ ಸ್ವಲ್ಪ ಮೇಲಿರಬಹುದು ಅಷ್ಟೇ ಅಂಥೇಳಿ ಭಾವಿಸ್ತಾರೆ. ಹೇಗೆ ಅಂದರೆ, ಎಲ್ಲರೂ ಒಂದೇ ಕ್ಲಾಸ್ನಲ್ಲಿ ಓದ್ತಾ ಇರುವಂಥವರು, ಒಬ್ಬನಿಗೆ ಸ್ವಲ್ಪ ಜಾಸ್ತಿ ನಂಬರ್ ಬಂದಿದೆ, ಇನ್ನೊಬ್ಬನಿಗೆ ಸ್ವಲ್ಪ ಕಡಿಮೆ ನಂಬರ್ ಬಂದಿದೆ ಅಷ್ಟೇ ಅಂತ. ಆದರೆ ಅವನು ನಮ್ಮಂತೆ ಹುಟ್ಟುವುದಕ್ಕೆ ಮುಂಚೆ ಅವ್ಯಕ್ತನಾಗಿದ್ದ, ಈಗ ವ್ಯಕ್ತನಾಗಿದ್ದಾನೆ, ಅನಂತರ ಪುನಃ ಅವ್ಯಕ್ತನಾಗುತ್ತಾನೆ ಎಂದು ತಮ್ಮಂತೆಯೇ ಅವನನ್ನ ನೋಡ್ತಾರೆ. ಆದರೆ ಶ್ರೀಕೃಷ್ಣನಿಗೆ ಆ ಚಾರಿತ್ರಿಕ ವ್ಯಕ್ತಿತ್ವದ ಹಿಂದೆ ಇನ್ನೊಂದು ವ್ಯಕ್ತಿತ್ವವಿದೆ, ಅದೇ ಭೌಮ ವ್ಯಕ್ತಿತ್ವ. ಅದು ಅವ್ಯಯವಾದುದು, ಯಾವ ಬದಲಾವಣೆಗೂ ಕೂಡ ಸಿಲುಕದಂಥದ್ದು. ಅವನು ಸಾಕ್ಷಾತ್ ಭಗವಂತ. ಇವನಿಗೆ ಸಮನಾದವರು, ಇವನನ್ನ ಮೀರಿದವರು ಜಗದಲ್ಲಿ ಯಾರೂ ಕೂಡ ಇಲ್ಲ. ಇವನೊಂದು ಆಕಾರವನ್ನು ಧರಿಸಿ ಅವತಾರವನ್ನು ಮಾಡಿದ್ದರೂ ಕೂಡ ತನ್ನ ಹಿಂದಿನದನ್ನ ಮರ್ತಿಲ್ಲ. ಅವನು ಪ್ರಪಂಚಕ್ಕೆ ನಮ್ಮಂತೆ ಕರ್ಮ ಸವೆಸಲು ಬಂದವನಲ್ಲ. ನಾವಾದರೂ ನಮ್ಮ ಹಿಂದಿನ ಕರ್ಮ, ಪೂರ್ವಜನ್ಮದ ಕರ್ಮ, ಸುಕೃತ ಕರ್ಮ ಅನ್ನೋದನ್ನೆಲ್ಲ ತೀರಿಸ್ಲಿಕ್ಕಾಗಿ ಪ್ರತಿ ಬಾರಿ ಇಲ್ಲಿ ಜನ್ಮ ತಾಳ್ತೇವೆ. ಆದರೆ ಕೃಷ್ಣ ಆ ರೀತಿ ತನ್ನ ಹಿಂದಿನ ಕರ್ಮಗಳನ್ನು ಸವೆಸ್ಲಿಕ್ಕೆ ಬಂದವನಲ್ಲ. ನಾವು ಬರಲೇಬೇಕು, ಬರದೇ ಇರ್ತೀನಿ ಅಂತೇಳಂದ್ರೆ ಸಾಧ್ಯವೇ ಇಲ್ಲ. ನಮ್ಮ ವಾಸನೆಗಳೇ ಅಂದರೆ ನಮ್ಮ ಆಕಾಂಕ್ಷೆಗಳು, ನಮ್ಮ ಆಸೆಗಳು ಅನ್ನೋದೆಲ್ಲ ಯಾವುದಿರುತ್ತೆ, ಆ ಆಸೆಗಳೇ ಪ್ರಪಂಚಕ್ಕೆ ನಮ್ಮನ್ನ ಎಳೆದುಕೊಂಡು ಬಂದಿರುವಂಥದ್ದು. ಆದರೆ ಪೂರ್ಣಾತ್ಮನಾಗಿರುವಂತಹ ಭಗವಂತನಿಗೆ ಕಾಮನೆಗಳಾವವೂ ಕೂಡ ಇಲ್ಲ. ಮಾನವ ಕೋಟಿಯ ಮೇಲಿನ ಅನುಕಂಪೆಯಿಂದ ಮಾತ್ರ ಅವನು ಬರುವಂಥದ್ದು. ಅವಾಗ ನಾವು ಯೋಚನೆ ಮಾಡಬೇಕು, ಭಗವಂತನ ದಶಾವತಾರವಿರ್ಬೋದು, ಅದಲ್ಲದೆ ನೂರಾರು ಅವತಾರಗಳು ಏನು ಭಗವಂತ ತಾಳಿಕೊಂಡು ಈ ಭೂಲೋಕಕ್ಕೆ ಬರ್ತಾನೋ ಅವೆಲ್ಲವೂ ಕೂಡ ಈ ಮಾನವ ಕೋಟಿಯ ಅನುಕಂಪದ ಮೇಲೆಯೇ. ಅಂಥ ಕಾರುಣ್ಯಪೂರ್ಣ ಆ ಭಗವಂತ. ಆಮೇಲೆ ಇಲ್ಲಿಗೆ ಬಂದಾದ ಮೇಲೂ ಕೂಡ, ಮಾನವಾಕಾರವನ್ನು ಧರಿಸಿದ ಮೇಲೆಯೂ ಕೂಡ, ಅವನು ತನ್ನ ದೈವತ್ವವನ್ನು ಮಾತ್ರ ಕ್ಷಣ ಕಾಲವೂ ಕೂಡ ಮರೆತಿಲ್ಲ. ಆದರೆ ಇದನ್ನು ನಮ್ಮಂಥ ಮೂಢರು, ಮೂರ್ಖರು ಮಾತ್ರ ಅರಿಯರು. ಅವ್ರಿಗೆ ಅರಿಯೋದಕ್ಕೆ ಗೊತ್ತಾಗೋದೇ ಇಲ್ಲ ಆತ ಭಗವಂತ ಅಂತ. ಆದರೆ ಅವತಾರದ ಹಿಂದೆ ಇರುವ ದೈವತ್ವವನ್ನು ಅರಿಯುವುದು ಎಲ್ಲರಿಗೂ ಸಾಧ್ಯವಿಲ್ಲ. ಅದನ್ನು ಅರಿಯಬೇಕಾದರೆ ಭಗವದಂಶ ಎಂಬುವುದು ನಮ್ಮಲ್ಲಿಯೇ ಜಾಗೃತವಾಗಿರಬೇಕು, ಆಗ ಮಾತ್ರ ಸಾಧ್ಯ. ಇಲ್ಲದೇ ಇದ್ದರೆ ನಾವು ಹೇಗೆ ಇರುವೆವೋ ಹಾಗೆಯೇ ಇನ್ನೊಬ್ಬರನ್ನೂ ಕೂಡ ಅಳೆಯುತ್ತೇವೆ, ಅವತಾರವನ್ನೂ ಕೂಡ ನಾವು ಇದೇ ರೀತಿ ಅಳೆದು ಬಿಡುತ್ತೇವೆ, ನಮ್ಮ ಸೇರು ಪಾವು ಚಟಾಕಿ ಮೂಲಕ. ಶ್ರೀರಾಮ ಹುಟ್ಟಿ ಕೆಲಸ ಮಾಡಿದ ಕಾಲದಲ್ಲಿ ಅವನನ್ನು ಅವತಾರವೆಂದು ತಿಳಿದವರು ಎಲ್ಲೋ ಅಲ್ಪ ಮಂದಿ. ಶ್ರೀಕೃಷ್ಣನೂ ಕೂಡ ಅಷ್ಟೇ, ಜನ್ಮಧಾರಣೆ ಮಾಡಿ ಕರ್ಮದಲ್ಲಿ ನಿರತನಾದಾಗ ನಮ್ಮಂತೆಯೇ ಅವನೂ ಕೂಡ ಟೀಕೆ ನಿಂದನೆಗಳನ್ನು ಕೇಳಬೇಕಾಗಿ ಬಂತು. ಹಾಗೆಯೇ ಇಂದು ಕೂಡ ಹಲವಾರು ಮಂದಿ ನೂರಾರು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಆದರೆ ಅವರೆಲ್ಲರೂ ಕೂಡ ನಾವು ಟೀಕೆ ನಿಂದನೆಗಳನ್ನೇ ಮಾಡ್ತಾ ಹೋಗ್ತೇವೆ. ಆದರೆ ಈಗ ಜನಸಾಧಾರಣರೆಲ್ಲರೂ ಕೂಡ ಅವನನ್ನು ಅವತಾರವೆಂದು ಒಪ್ತಾರೆ. ಶ್ರೀರಾಮನ ಅವತಾರ, ಶ್ರೀಕೃಷ್ಣನ ಅವತಾರ ಅಂತ ಹೇಳಿ ಎಲ್ಲರೂ ಕೂಡ ಅವನ ಅವತಾರ ಪುರುಷನೆಂದು ಒಪ್ಪುತ್ತಾರೆ. ಆದರೆ ಶ್ರೀರಾಮನ ಅಸ್ತಿತ್ವವಿತ್ತಲ್ವ, ತ್ರೇತಾಯುಗ ಅಂತೇಳಿ ನಾವು ಕರೀತಿದ್ವಲ್ವ, ಅಂತಹ ತ್ರೇತಾಯುಗದಲ್ಲಿ ನಿಜವಾಗಿಯೂ ಕೂಡ ಶ್ರೀರಾಮನನ್ನ ಅವತಾರ ಪುರುಷ ಅಂತ ಎಲ್ಲರೂ ಒಪ್ಪಿದ್ರ? ಖಂಡಿತ ಇಲ್ಲ. ಅವನು ಸಾಧಾರಣ ಮನುಷ್ಯನಾಗಿಯೇ ತನ್ನ ದೈವಾಂಶವನ್ನು ನೆನಪಿಟ್ಟುಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದ. ಆದರೂ ಕೂಡ ದುಷ್ಟರು, ದುರಾತ್ಮರು, ಮೂಢರು, ಮೂರ್ಖರು ಅವನನ್ನು ಅವತಾರ ಪುರುಷ ಅಂತ ಒಪ್ಪದೆ ಟೀಕೆ ನಿಂದನೆಗಳಲ್ಲೇ ತನ್ನ ಜನ್ಮವನ್ನು ಕಳೆದು ಬಿಟ್ರು. ಹಾಗೆ ಶ್ರೀಕೃಷ್ಣನ ಅವತಾರದಲ್ಲಿಯೂ ಕೂಡ ಇಡೀ ಕೌರವ ಕುಲವೇ ಶ್ರೀಕೃಷ್ಣನನ್ನ ಶತ್ರು ಅಂತ ಹೇಳಿ ಭಾವಿಸ್ಬಿಡ್ತು.
ಆ ಶತ್ರು ಎಂದು ಭಾವಿಸಿದ ನಂತರ ಅದರ ಪರಿಣಾಮವನ್ನು ಅವರು ಅನುಭವಿಸ್ತಾರೆ.

ಅರೆ, ಆದರೆ ನಾನು ಹೇಳ್ತಾ ಇರುವಂಥದ್ದು ಇಲ್ಲಿ, ಭಗವಂತ ತಾನಾಗಿಯೇ ಈ ಭೂಲೋಕಕ್ಕೆ ಬಂದರೂ ಕೂಡ ಮನುಷ್ಯ ಲೋಕ ಅವನನ್ನು ದೈವಾಂಶ ಸಂಭೂತ ಅಂತೇಳಿ ಒಪ್ಪಲೇ ಇಲ್ಲ. ಅದು ಅವತಾರವಲ್ಲ, ತನ್ನಂತೆಯೇ ಇರುವಂಥ ಒಬ್ಬ ಮನುಷ್ಯ ಅಂತೇಳಿ ತಿಳಿದಂಥವರೇ ಮೂರ್ಖರು. ಯಾಕಂದರೆ ಎಲ್ಲರೂ ಅವರು ಇವರಂತೆಯೇ ಅವರಂತೆಯೇ ಅಂತೇಳಿ ಭಾವಿಸ್ಬಿಡ್ತಾರೆ. ಯಾರಲ್ಲಿ ಭಗವದಂಶ ಅನ್ನುವಂಥದ್ದು ಆಂತರಿಕವಾಗಿ ಇರುತ್ತೋ, ದೈವಾಂಶ ಎನ್ನುವಂಥದ್ದು ಯಾರಿಗೆ ಆಂತರಿಕವಾಗಿ ಇರುತ್ತೋ ಅವರಿಗೆ ಮಾತ್ರ ಅವರೆಲ್ಲರೂ ಕೂಡ ಭಗವತ್ ಪುರುಷರು ಅಂಥೇಳಿ ಕಾಣಿಸ್ಕೊಳ್ತಾರೆ. ಹಾಗಾಗಿ ಒಂದು ವಸ್ತು ಸ್ಥಾಪಿತವಾಗಿ ಹೋದ ಮೇಲೆ ಅದನ್ನು ನಂಬುವಂಥದ್ದು ಸುಲಭ. ಆದರೆ ಅದಕ್ಕಿಂತ ಮುಂಚೆಯೇ ಅದರಲ್ಲಿರುವಂತಹ ದೈವತ್ವಕ್ಕೆ ನಾವು ಮಣಿಬೇಕು ಅಂತಂದರೆ ಆ ಜೀವಿ ನಿಜವಾಗಿಯೂ ಕೂಡ ಆಧ್ಯಾತ್ಮಿಕ ಜೀವನದಲ್ಲಿ ಬಹಳ ಮುಂದುವರೆದಿರಬೇಕು. ಅಂಥ ಮುಂದುವರೆದಾಗ ಮಾತ್ರ ದೈವಾಂಶ ಸಂಭೂತದ ಒಂದು ಜೀವಿ ತಿಳಿಲಿಕ್ಕೆ ಸಾಧ್ಯ. ಅಂಥ ಒಂದು ಮಾತಿಗೆ ಅದು ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಎಂತು ತಂದಿತೋ ಇಂತ ಜೀವಭಾವದ ಬಣ್ಣ, ಎಂತ

0: ಇದು ಬಾನ ಭುವಿ ಸೊಬಗು ಮುದ್ದು ರಾಮ, ಇದು ಬಾನ ಭುವಿ ಸೊಬಗು ಮುದ್ದು ರಾಮ.
1: ಹಾಗಾಗಿ ಈ ಭುವಿಗೆ ಜೀವಭಾವದ ಬಣ್ಣವನ್ನ ತಂದಿರೋರು ಯಾರು? ಮುಂಜಾವಿನ ಒಂದು ಇಬ್ಬನಿಗೆ ಕನಕ ಕಿರಣವನ್ನ ಬೆರೆಸಿರೋರು ಯಾರು? ಭಾವುಕತೆ ಅನ್ನುವಂಥ ಹಿಮಮಣಿಯ ಮಡಿಲಿನಿಂದ ಹರಿತಾ ಇದೆ. ಇದು ಬಾನ ಭುವಿ ಸೊಬಗು ಅಂತ. ಯಾವಾಗ ನಮ್ಮ ದೃಷ್ಟಿ ಸೌಂದರ್ಯಯುತವಾಗಿ ಇರುತ್ತೋ ನಮ್ಮ ನೋಡುವಂತಹ ಸೃಷ್ಟಿಯನ್ನ ಈ ದೃಷ್ಟಿ ಅಷ್ಟೇ ಸೊಬಗಿನಿಂದ ನೋಡುತ್ತೆ. ಹಾಗೆ ಭಗವಂತನನ್ನು ಕೂಡ. ದೈವಾಂಶ ಎನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿದ್ದರೆ ನಿಜವಾಗಿ ಈ ಸಮಾಜದಲ್ಲಿ ಇರುವಂಥ ದೈವಾಂಶ ಪುರುಷರು ನಮ್ಮ ಕಣ್ಣಿಗೂ ಕೂಡ ಗೋಚರವಾಗ್ತಾರೆ. ಆ ಬಾನ ಭುವಿ ಸೊಬಗನ್ನು ದೃಷ್ಟಿಯನ್ನು ಸರಿಯಾಗಿ ಇಟ್ಟುಕೊಂಡಾಗ ಆ ಸೊಬಗು ನಮ್ಮ ಕಣ್ಮುಂದೆ ಕಾಣುತ್ತೆ. ಆ ಬಾನ ಭುವಿಯ ಸೊಬಗನ್ನು ಭಗವಂತನೆಂಬ ಸೃಷ್ಟಿಕರ್ತನಿಗೆ ನಾವು ನಮಿಸುವ ಮೂಲಕ ಸಮರ್ಪಣೆ ಮಾಡಿಕೊಂಡಾಗ ಸರ್ವವೂ ಸರ್ವಶ್ರೇಷ್ಠವಾಗಿ ಕಾಣುತ್ತೆ ಅನ್ನುವಂಥದ್ದೇ ಮುದ್ದುರಾಮನ ಮಾತು ಮತ್ತು ಕೃಷ್ಣನ ಮಾತು. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಪ್ರಿಯ ಕೇಳುಗರೇ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಟ್ಟ ಗೀತ ಸುನಾದ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ನಿಲಯದಿಂದ ಇನ್ನು ಮುಂದೆ ಮಹಿಳೆ ಕಾರ್ಯಕ್ರಮ, ಇಚ್ಚಿಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಬ್ಯೂಟಿಷಿಯನ್ ತರಬೇತಿಯ ಅನುಭವ ಹಂಚಿಕೆಯ ಕುರಿತು ಶ್ರೀಮತಿ ಅಶ್ವಿನಿ, ಶ್ರೀಮತಿ ಪ್ರೀತಿ, ಕುಮಾರಿ ಅಪೂರ್ವ, ಕುಮಾರಿ ನೇತ್ರ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಕಾರೇಶು ದಾಸಿ, ಕರ್ಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮೀ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ, ಶಯನೇ

ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಅಬಲೆಯರಲ್ಲ, ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ. ಮಹಿಳೆಯರು ಸಹ ಸ್ವ ಉದ್ಯೋಗ ಮಾಡುತ್ತಾ, ಸ್ವಾವಲಂಬನೆ ಜೀವನ ನಡೆಸುತ್ತಾ, ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು. ಅದೇ ನಿಟ್ಟಿನಲ್ಲಿ ಹೆಚ್ಚಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರವು ಗ್ರಾಮೀಣ ಮತ್ತು ಸ್ಥಳೀಯ ಜನರಿಗೆ ಅನುಕೂಲವಾಗುವಂತೆ ಹಲವಾರು ರೀತಿಯ ಕೌಶಲ್ಯಾಧಾರಿತ ತರಬೇತಿಗಳನ್ನು ಕೊಡುತ್ತಾ ಯುವಕ ಯುವತಿಯರು ಹಾಗೂ ಮಹಿಳೆಯರಿಗೆ ಸ್ವ ಉದ್ಯೋಗ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಈ ನಿಟ್ಟಿನಲ್ಲಿ ಎಲೆಕ್ಟ್ರಿಕ್ ತರಬೇತಿ, ಕಂಪ್ಯೂಟರ್ ತರಬೇತಿ, ಟೈಲರಿಂಗ್ ತರಬೇತಿ, ಬ್ಯೂಟಿಷಿಯನ್, ಅಣಬೆ ಬೇಸಾಯ, ಸ್ಪೋಕನ್ ಇಂಗ್ಲಿಷ್, ಕುರಿ ಸಾಕಾಣಿಕೆ, ಹೈನುಗಾರಿಕೆ, ರೇಷ್ಮೆ ಹುಳು ಸಾಕಾಣಿಕೆ, ಇನ್ನು ಹಲವು ರೀತಿಯ ತರಬೇತಿಗಳನ್ನು ಪಡೆದು ಸ್ವ ಉದ್ಯೋಗದಲ್ಲಿ ಯಶಸ್ಸನ್ನು ಕಂಡಿರುವ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಬಹುದು.

0: ಮೇಡಮ್ ನಮಸ್ತೆ.
1: ನಮಸ್ತೆ ಮ್ಯಾಮ್.
0: ನಿಮ್ಮ ನಾನು ಪರಿಚಯ ಮಾಡಿಕೊಡಿ ಮ್ಯಾಮ್.
1: ನನ್ನ ಹೆಸರು ಬಂದು ಅಶ್ವಿನಿ ಅಂತ. ಇಲ್ಲೇ ಚಿಕ್ಕಮಗಳೂರಿಂದ ಬರ್ತಿರೋದು. ಬ್ಯೂಟಿಷಿಯನ್ ಬಗ್ಗೆ ನನಗೆ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ಮನೇಲಿ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಹಂಗಾಗಿ ನಾನು ಅದನ್ನು ಹೋಗೋದು ಕಲಿಯೋಕ್ಕಾಗಲ್ಲ ಅಂತ ವಾಪಸ್ ಬರೋದು ಮನೆ ಸ್ವಲ್ಪ ರಿಸ್ಕು, ಅವ್ರ ಜೊತೆ ಜಗಳ ಆಡ್ಕೊಂಡು ಬರೋ ಅವಶ್ಯಕತೆ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ದೆ. ನಾನು ಇಲ್ಲಿಗೆ ನನ್ನ ಫ್ರೆಂಡು ತ್ರಿವೇಣಿ ಅಂತ ಇದ್ದಾಳೆ. ತ್ರಿವೇಣಿ ಅವಳು ಬಂದಮೇಲೆ ಅವಳೆಲ್ಲ ಕಲಿತ್ಮೇಲೆ ಅವಳು ಇವಾಗ ಆರ್ಡ್ರ್ಸ್ ಎಲ್ಲ ತೊಗೊಂಡು ಆರ್ಡ್ರ್ಸ್ ಎಲ್ಲ ಮಾಡ್ತಿದ್ದಾಳೆ. ಹಾಗಾಗಿ ಅವಳ ಕಡೆಯಿಂದ ನನಗೆ ಚೆನ್ನಾಗಿ ಮಾಡ್ತಿದ್ದಾಳಲ್ಲ, ಕಲಿಬೋದಲ್ಲ, ನಾನೇ ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದೀನಿ ಅಂತ ಅಂದಾಗ ನೀನು ಹೋಗಿ ಕಲಿ, ಆ ಥರ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ, ಅದೇನಾದರೂ ಫೇಸ್ ಮಾಡ್ತೀನಿ ಅನ್ನೋ ಧೈರ್ಯದಿಂದ ಹೋಗು ಅಂತಂದಳು. ಹಾಗಾಗಿ ನಾನು ಮಾಡಲೇಬೇಕು ಅನ್ನೋ ಇಲ್ಲಿಗೆ ಬಂದಾಗ ಅವರು ಮ್ಯಾಮು ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ರು, ಯಾಕೆ ಬರ್ತಿಲ್ಲ ಅಶು ಅಂತ. ಇಲ್ಲ ಮ್ಯಾಮ್, ನಾನು ಸ್ವಲ್ಪ ಹೊರಗಡೆ ಇದ್ದೀನಿ, ನೆಕ್ಸ್ಟ್ ಕ್ಲಾಸ್ಗೆ ಬೇಕಾದ್ರೆ ಸೇರ್ಕೋತೀನಿ ಬಿಡಿ ಅಂತ ಅಂದೆ. ಇಲ್ಲ ನೀವು ಬನ್ನಿ ಈ ಬ್ಯಾಚ್ಗೆ ಸೇರ್ಕೊಳ್ಳಿ ನೀವು ಅಂದರು. ಹಂಗೂ ಒಂದು ವಾರ ನನಗೆ ಕ್ಲಾಸ್ ಮಿಸ್ ಆಗೋಯಿತು ಆಚೆ ಇದ್ದೆ ಅಂತ. ಹಾಗಾಗಿ ಸೇರ್ಕೊಂಡ್ಮೇಲೆ ನನಗೆ ಇವಾಗ ಒಪ್ಪಿದೆ. ಈಗ ಯಾರೇ ಫೋನ್ ಮಾಡಿ ಕೇಳಿದ್ರು ಮಾಡ್ತೀನಿ ಅಂತಲೇ ಧೈರ್ಯದಿಂದ ಹೇಳ್ತೀನಿ. ಫಸ್ಟ್ ಆದರೆ ಅಷ್ಟು ಒಪ್ಪಿಂದ ನಾನು ಹೇಳ್ತಾ ಇರಲಿಲ್ಲ, ಮಾಡ್ತೀನಿ ಬನ್ನಿ ಅಂತ ನಾನು ಹೇಳ್ತಾ ಇರಲಿಲ್ಲ. ಫ್ರೆಂಡ್ಸ್ ಕೇಳ್ಬಿಡ್ತಾ ಇದ್ದೆ, ಸರಿ ಬನ್ನಿ ಆಯಿತು ನನ್ನ ಫ್ರೆಂಡ್ಸೇ ಮಾಡಿಕೊಡ್ತಾರೆ ಅಂತ. ಈಗ ನನಗೆ ಒಪ್ಪು ಬಂದಿದೆ, ನನಗೆ ಮಾಡೇ ಮಾಡ್ತೀನಿ, ಏನಾದರೂ ಕಲಿತೇ ಕಲಿತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಹಂಗಾಗಿ ಮೊನ್ನೆ ಒಂದು ಹೇರ್ ಸ್ಟೈಲ್ ಮಾಡಿ 1000 ರುಪೀಸ್ ಅರ್ನ್ ಮಾಡಿದ್ದೀನಿ. ತುಂಬ ಖುಷಿಯಿದೆ, ತುಂಬ ಹೆಮ್ಮೆ ಇದೆ. ಇನ್ನು ನಾನು ಬಿಡಲೇಬಾರದು, ಕಲಿಯಲೇಬೇಕು ಅನ್ನೋ ಒಂದು ಇದ್ದೀನಿ. ಹಂಗಾಗಿ ತುಂಬ ಖುಷಿಯಿದೆ ನನಗೆ, ಇದರಲ್ಲಿ ಕಲಿತೀನಿ.
0: ಏನು ಶಿಕ್ಷಣ ಪಡ್ಕೊಂಡಿದ್ದೀರಿ ಮ್ಯಾಮ್?
1: 9th ಸ್ಟ್ಯಾಂಡರ್ಡ್ ಅಷ್ಟೇ ಓದಿರೋದು ನಾನು. ಅದನಂತರದಲ್ಲಿ ಸ್ಕಿಪ್ ಮಾಡಿದೆ, ಮಾಮೂಲಿ ಮನೇಲಿ ಏನೋ ಪ್ರಾಬ್ಲಮ್ಸ್ ಅನ್ನ ಅಂದ್ಕೊಂಡು ಓದ್ಸೋಕ್ಕಾಗಿಲ್ಲ, ಫೀಸ್ ಕಟ್ಟೋಕ್ಕಾಗಿಲ್ಲ ಅಂದ್ಕೊಂಡು ಹಂಗಾಗಿ ಆ ಟೈಮಲ್ಲಿ ನಾವು ಸ್ಕಿಪ್ ಮಾಡಿದ್ವಿ. ಮನೇಲಿ ಮಾಮೂಲಿ ಮನೇಲಿದ್ದೆ ಸ್ವಲ್ಪ ದಿನ, ಆಮೇಲೆ ಮ್ಯಾರೇಜು, ಆಮೇಲೆ ಮನೆ. ಹಂಗಾಗಿ ನಾನು ಎಲ್ಲೂ ಆಚೆ ಸರಿಗೆ ಹೋಗ್ತಾ

0: ಮನೇಲಿ ಅಷ್ಟು ಸಪೋರ್ಟ್ ಮಾಡಿ ನನಗೆ ಆಚೆ ಕಳಿಸ್ತಾ ಇರಲ್ಲ. ಈಗೀಗ ನಾನು ಏನಾದ್ರು ಮಾಡಲೇಬೇಕು ಅನ್ನೋ ಇದರಿಂದ ನಾನು ಆಚೆ ಬಂದು ಇದನ್ನು ಕಲ್ತ್ಕೊಳ್ಬೇಕು ಅಂತ ಬಂದಿದ್ದೀನಿ.
1: ಇಲ್ಲಿ ಒಂದು ಬ್ಯೂಟಿಷಿಯನ್ ತರಬೇತಿ ಸಿಗ್ತಾ ಇದೆ VRLC ಕಡೆಯಿಂದ ಹುಣಸೂರಿನಲ್ಲಿ ಅಂತ. ಹೇಗೆ ಗೊತ್ತಾಯ್ತು ಮೇಡಮ್?
0: ನನಗೆ ಫ್ರೆಂಡು ಅನ್ನ ತ್ರಿವೇಣಿ ಅಂತ ಇದ್ದಾಳೆ, ಅವಳು ನೆಕ್ಸ್ಟ್ ಲಾಸ್ಟ್ ಬ್ಯಾಚಲ್ಗೆ ಸೇರ್ಕೊಂಡಿದ್ಲು. ಅವಳು ಆ ಬ್ಯಾಚ್ಗೆ ಬರಬೇಕಿತ್ತು. ನಾನು ಆ್ಯಕ್ಚುಲಿ ನಾನು ಮತ್ತೆ ಏಜ್ ಎಲ್ಲ ಕೇಳ್ತಾರೆ, ಶಿವ ನನಗಿಂತ ಸ್ವಲ್ಪ ನಿಂಗೆ ಏಜಾಗೈತೆ, ಅವ್ರು ತೊಗೊಳೋ ಡೌಟು ಅಂತಂದು. ಹೌದಾ ಸರಿ ಬಿಡು ಬೇಡ, ಮತ್ತು ಅವ್ರಿಗೆ ಹೋಗಿ ಫೋರ್ಸಬಲಿ ನಾನು ಕೇಳೋಕ್ಕಾಗಲ್ಲ ಬಿಡು ಅನ್ನೋ, ಸುಮ್ಮನೆ ಆಗಿಬಿಟ್ಟಿದೆ, ಅದು ನಾನು ತೊಗೊಂಡಿರಲಿಲ್ಲ. ಮತ್ತೆ ಹೋಗಿ ಒಂದು ಚಾನ್ಸ್ ಬಿಟ್ಟು ನೋಡಿ ನೋಡೋಣ, ಕೇಳಿ ನೋಡು, ಕೊಟ್ಟರು ಕೊಡ್ಬೋದೇನೋ ಅಂತ ಅಂದಮೇಲೆ ಈ ಬ್ಯಾಚ್ಗೆ ಬಂದು ಸೇರಿಕೊಂಡೆ. ಹಾಗಾಗಿ ನನಗೆ ಅವಳ ವಿಷಯನೇ ವಿಷಯ ಗೊತ್ತಾಗಿದ್ದು, ಅವಳಿಂದ ನಾನು ಇದಕ್ಕೆ ಬಂದಿದ್ದು.
1: ಅಂದರೆ ಎಷ್ಟು ತಿಂಗಳ ತರಬೇತಿ ಆಗಿರುತ್ತೆ ಮೇಡಮ್ ನಿಮಗೆ?
0: 3 months ಆಗುತ್ತೆ ನಮಗೆ.
1: 3 months. ಇವಾಗ ಎಷ್ಟು ದಿನ ಆಗಿದೆ ನೀವು ಬಂದು ಇಲ್ಲಿ ಜಾಯ್ನ್ ಆಗಿ?
0: ಇಲ್ಲ ಆಯ್ತು, 2 ಮಂತ್ 2.5 ಆಯ್ತು ನಮಗೆ.
1: 2.5 ತಿಂಗಳು. 2.5 ತಿಂಗಳಲ್ಲಿ ಏನೇನೆಲ್ಲ ಕಲ್ತಿದ್ದೀರಿ?
0: ನಮಗೆ ಐಬ್ರೋಸ್, ಕ್ಲೀನಪ್ಪು, ಫೇಶಿಯಲು, ಹೇರ್ ಸ್ಟೈಲು. ಹಂಗಾಗಿ ಈಗ ನಾನು ಮಾಡ್ತೀನಿ, ಅದು ತಪ್ಪೋ ಸರಿನೋ ಮಾಡ್ತೀನಿ. ಮೊದಲು ಹೆದರ್ಕೋತಾ ಇದ್ದೆ, ಅಯ್ಯೋ ಏನಾಗ್ಬಿಡ್ತೋ, ಏನು ಬೈದ್ಬಿಡ್ತಾರೋ ಕಸ್ಟಮರ್ಸ್ ಅಂತ. ಈಗೆಲ್ಲ ತಪ್ಪೋ ಸರಿನೋ ಒಟ್ಟು ನಾನು ಮಾಡಲೇಬೇಕು, ಮಾಡ್ತೀನಿ ಅಂದ್ಕೊಂಡು ಕ್ಲಾಸ್ ಅಷ್ಟಂತೂ ಅಟೆಂಡ್ ಅಂತೂ ಮಾಡ್ತೀನಿ.
1: ಓಕೆ, 2.5 ತಿಂಗಳ ತರಬೇತಿ. ಈಗ ಅಂದರೆ ನಿಮಗೆ ಮೊದಲಿಂದನೂ ಇಂಟ್ರೆಸ್ಟ್ ಇತ್ತು?
0: ಇಂಟ್ರೆಸ್ಟ್ ಇತ್ತು ನನಗೆ, ಇಂಟ್ರೆಸ್ಟ್ ನ್ಯೂಟ್ರಿಷನ್ ಆಗಬೇಕನ್ನೋ ಇಂಟ್ರೆಸ್ಟ್ ಇತ್ತು. ಹಂಗಾಗಿ 2 ಸರಿನೂ ಹೋಗಿ ನನಗೆ ಅನಿವಾರ್ಯ ಕಾರ್ಯಗಳಿಂದ ಬಿಟ್ಬಿಟ್ಟಿದೆ ಅದು ನನ್ನಲ್ಲಿ. ನಮ್ಮನೆಯಲ್ಲಿ ಪ್ರಾಬ್ಲಮ್ಮು ಬಿಟ್ಕೊಡೋದಿಲ್ಲ ಅಂತ. ಇಲ್ಲಿಗೂ ನಾನು ಇಲ್ಲ, ನಾನು ಕಲಿಲೇಬೇಕು, ಇದು ಲಾಸ್ಟ್ ಚಾನ್ಸ್ ಅಂದ್ಕೊಂಡು ಧೈರ್ಯ ಮಾಡಿ ಬಂದಿದ್ದೀನಿ, ಕಲಿತೀನಿ. ನಾನು ಫಸ್ಟ್ ಬಂದಾಗ ಅವರು ಆಲ್ರೆಡಿ ಮೆಹಂದಿ ಕ್ಲಾಸ್ ಅಷ್ಟು ಆಗಿತ್ತು ಮ್ಯಾಮ್ ಹತ್ರ. ಹಾಗಾಗಿ ಮೆಹಂದಿ ಕ್ಲಾಸನ್ನು ನನಗೆ ಮಧ್ಯೆ ಮಧ್ಯೆ ಹೇಳ್ಕೊಡೋಕ್ಕೆ ಮ್ಯಾಮ್ ಹೇಳಿದ್ರು ಕಲ್ತ್ಕೊಳ್ಳಿ ಅಷ್ಟು ಅಂತ. ಹಾಗಾಗಿ ಮೆಹಂದಿ ಕ್ಲಾಸಸ್ ಅಟೆಂಡ್ ಮಾಡ್ತಿದ್ದೀನಿ. ಐಬ್ರೋಸ್ ಆಗಿದೆ, ಏರ್ ಕಟ್ ಆಗಿದೆ, ಫೇಷಿಯಲ್ ಆಗಿದೆ, ಕ್ಲೀನಪ್ ಆಗಿದೆ, ವ್ಯಾಕ್ಸ್ ಆಗಿದೆ, ಏರ್ ಮಸಾಜ್ ಆಗಿದೆ, ಏರ್ ಕಲರಿಂಗ್ ಆಗಿದೆ, ಐಲೈಟ್ಸ್ ಆಗಿದೆ. ಹಾಗಾಗಿ ಎಲ್ಲ ಕ್ಲಾಸು ಅಟೆಂಡ್ ಮಾಡಿದ್ದೀನಿ ನಾನು. ಸೈಡ್ ಡ್ರಿಪ್ಪಿಂಗ್ ಇದೆ, ಮೇಕಪ್ ಇದೆ.
1: ಕೈಗೆಟಕೋ ದರದಲ್ಲಿ ಒಂದು ತರಬೇತಿ ಸಿಗ್ತಾ?
0: ಹಾಂ, ಸಿಗ್ತಿದೆ. ಅದಂಗೆ ತುಂಬ ಖುಷಿ ಇದೆ, ಕಲಿಬೋದು. ನಮ್ಮಂಥ ಬಡ ಹೆಣ್ಮಕ್ಳುಗಳಿಗೆ ಇದೊಂದು ಸ್ಟೇಜ್ ಅಂತಲೇ ಹೇಳ್ಬೋದು. ಬೇಕಂದ್ರೆ
1: 3 ತಿಂಗಳ ತರಬೇತಿ ಮುಗಿದ ನಂತರ ಒಬ್ಬ ಉತ್ತಮ ಬ್ಯೂಟಿಷಿಯನ್ ಆಗಿ ಹೊರಹೊಮ್ಮುತ್ತೀನಿ ಅಂತ ಅನ್ಸುತ್ತೆ.
0: ಇದರಲ್ಲಿ ಯಾವುದೇ ಡೌಟ್ಸ್ ಇದೆ ನನಗಿಲ್ಲ. ಮೊದಲು ಡೌಟ್ಸ್ ಇತ್ತು, ಈಗ ನಂಗೆ ಯಾವುದೇ ಡೌಟ್ಸ್ ಇಲ್ಲ, ಆಗ್ತೀನಿ ಅಂತ ಕಾನ್ಫಿಡೆಂಟ್ ಇದೆ ನನಗೆ.
1: ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಬರೀ ಕೆಂಚನಹಳ್ಳಿಗೆ ಅಷ್ಟೇ ಸೀಮಿತ ಆಗಿರ್ದೇನೆ. ಸೊ ಹುಣಸೂರು ತನಕ ಬಂದು ಸ್ಥಳೀಯ ಮಹಿಳೆಯರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಬ್ಯೂಟಿಷಿಯನ್ ತರಬೇತಿ ಆಗಿರ್ಬೋದು, ಫ್ಯಾಷನ್ ಡಿಸೈನಿಂಗ್ ತರಬೇತಿ ಆಗಿರ್ಬೋದು, ಸೊ ಈ ರೀತಿಯ ತರಬೇತಿಗಳನ್ನ ಕೊಟ್ಟು ಅವರನ್ನು ಸ್ವಉದ್ಯೋಗಿಗಳನ್ನಾಗಿ ಮಾಡಿ ಅವರನ್ನು ಸಬಲರಾಗಿ ಅಂದರೆ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇಲ್ಲಿ ಒಂದು ಉಪಕೇಂದ್ರವನ್ನು ಆರಂಭ ಮಾಡಿ ಈ ರೀತಿ ತರಬೇತಿಯನ್ನು ಕೊಡ್ತಾ ಇದೆ. ಇದೆಲ್ಲ ನಿಮ್ಗೆ ಎಷ್ಟು ಅನುಕೂಲ ಆಗ್ತಿದೆ? ಸ್ಥಳೀಯ ಮಹಿಳೆಯರು ಇದನ್ನ ಯಾವ ರೀತಿ
0: ಉಪಯೋಗ ಮಾಡ್ಕೋಬೋದು ಮ್ಯಾಮ್? ಯಾಕಂದ್ರೆ ಇವಾಗ ಎಷ್ಟೋ ಕನ್ಸು ಕಟ್ಕೊಂಡಿರ್ತಾರೆ, ನಾನು ಬ್ಯೂಟಿಷನ್ ಆಗ್ಬೇಕಂತ, ಮನೆ ಪರಿಸ್ಥಿತಿಗೋಸ್ಕರ ಸುಮ್ಮನೆ ಆಗ್ಬಿಟ್ಟಿರ್ತಾರೆ, ಈಗ ಬೇರೆ ಕಡೆ ಕಲಿಯೋಕ್ಕಾಗೋದಿಲ್ಲ, ಅವ್ರು 1,00,000 ರೂಪಾಯಿ ಕೊಟ್ಟು ಕಲಿಯೋಕೆ ಆಗೋದಿಲ್ಲ ಅವ್ರಿಗೆ. ಹಂಗಾಗಿ ಅವರು ಸೋತ್ಬಿಟ್ಟಿರ್ತಾರೆ ಮನೆ ಪರಿಸ್ಥಿತಿನ ಉಟ್ಕೊಂಡು. ಈ ಥರ ಅದೆಲ್ಲ ಸಿಕ್ಕಾಗ ನನಗೇನೋ ಸಂಸ್ಥೆ ಕಡೆಯಿಂದ ನನಗೆ ಒಳ್ಳೆ ಉದ್ದೇಶನ ಇಟ್ಕೊಂಡೆ, ಒಳ್ಳೆ ಉದ್ದೇಶನ ಇಟ್ಕೊಂಡು ಮಾಡ್ತಿದ್ದಾರೆ. ನಮ್ಮಂಥ ಬಡ ಹೆಣ್ಮಕ್ಳಿಗೆ, ಬಡ ಕುಟುಂಬಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಅವರು ಏನೋ ಅಷ್ಟೋ ದುಡಿಬೋದು, ಸಹಾಯ ಮಾಡ್ಬೋದು ಅನ್ನೋದು ಕಾನ್ಫಿಡೆಂಟ್ ತುಂಬ ಇದೆ. ಸಂಸ್ಥೆ ಬಗ್ಗೆ ನನಗೆ ಹೆಮ್ಮೆ ಇದೆ. ಅದೇ ಮ್ಯಾಮ್, ತುಂಬ ಹೆಮ್ಮೆ ಇದೆ ನನಗೆ. ಇದ್ರ ಬಗ್ಗೆ ಗೊತ್ತಿಲ್ಲದಾಗ ಅಲ್ಲಿ ಹೋಗಿ ನಾನೆಲ್ಲ ಪರ್ಟಿಕ್ಯುಲರಾಗಿ ನೋಡಿದಾಗ ನನಗೆ ತುಂಬ ಹೆಮ್ಮೆ ಅನ್ನಿಸ್ತು. ಯಾಕಂದರೆ ಈಗಿನ ಜನ್ರೇಷನಲ್ಲಿ ಮಕ್ಕಳು ಓದಿಸೋದೇ ಕಷ್ಟ ಇರುತ್ತೆ. ಹಂಗಾಗಿ ಮಕ್ಕಳು ಒಂದೊಂದು ಮಕ್ಕಳೆಲ್ಲ SSLC ಬಿಟ್ಬಿಟ್ಟಿರ್ತಾರೆ, 9 ಬಿಟ್ಬಿಟ್ಟಿರ್ತಾರೆ. ಹಾಗಾಗಿ ಈಗ ಅಲ್ಲಿ ಎಜುಕೇಷನಲ್ಲಿ ಸ್ಟಾಪ್ ಮಾಡಿರೋ ಮಕ್ಕಳುಗಳಿಗೆ ಒಂದು ಯಾವುದೇ ಒಂದು ಇದು ಕೊಡ್ಬೋದು, ಎಲೆಕ್ಟ್ರಿಷಿಯನ್ನು ತರಬೇತಿ ಕೊಡ್ಬೋದು, ಅಣಬೆ ತಯಾರಿ ಕೊಡ್ಬೋದು. ಹಂಗೆ ಎಲೆಕ್ಟ್ರಿಷಿಯನ್ ಕೊಡ್ತಿದ್ದೀನಿ ಅಂತ ಹೇಳಿದ್ರು, ಸ್ಪೋಕನ್ ಇಂಗ್ಲೀಷ್ ಕೊಡ್ತಾಯಿದ್ರು. ಹಂಗಾಗಿ ಇವಾಗ ನರ್ಸಿಂಗ್ ಕೋರ್ಸಿಂಗು ಇದೆ ಅಲ್ಲೇ. ಹಂಗಾಗಿ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ನನಗೆ ಅನ್ನಿಸ್ತು. ತುಂಬ ಹೆಲ್ಪ್ ಇದೆ, ನಮ್ಮಂಥವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಸಂಸ್ಥೆ ಬಗ್ಗೆ ಅಂತೂ ಹೇಳಂಗಿಲ್ಲ, ತುಂಬ ಹೆಮ್ಮೆ ಇದೆ ನಮ್ಮಂತೂ.
1: ಓಕೆ, ಇವಾಗ ಈಗ ತರಬೇತಿಯಲ್ಲೇ ನಾನು ಒಂದಷ್ಟು ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತಾ ಇದ್ದೆ, ಅದನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಹಣ ಸಂಪಾದನೆ ಮಾಡೋದಕ್ಕೆ ಅಂತ ಹೇಳಿದ್ರೆ. ಸೊ ಅಂದರೆ ಇವಾಗ 1,000 ಇದು ಫಸ್ಟ್
0: ಎಕ್ಸ್ಪೀರಿಯನ್ಸ್? ಅದೇ ಫಸ್ಟ್ ಫಸ್ಟ್ ನನಗೆ ಅದು ಯಾರಿಗೆ ಏನೋ ಹೇಳಿದ್ರು ನನಗೆ ಭಯ ಆಗ್ತಿತ್ತು, ನಾನು ಮಾಡಲ್ಲ ಅನ್ಬಿಡ್ತಿದ್ದೆ. ಇಲ್ಲಿಗೆ ಬಂದ್ಮೇಲೆ ಇಲ್ಲಿ ಕಸ್ಟಮರ್ ಸಿಕ್ಕಿದ್ರು ನನಗೆ ಒಪ್ಪಿರಲಿಲ್ಲ, ನಾನೇ ಮಾಡ್ತೀನಿ, ನಾನು ಧೈರ್ಯವಾಗಿ ನಾನು ಯಾರಿಗೂ ಹೇಳ್ಕೊತಾ ಇರಲಿಲ್ಲ. ಅಯ್ಯೋ ಏನೋ ತಪ್ಪು ಮಾಡಿಬಿಟ್ರೆ, ಏನೋ ತಪ್ಪಾಗ್ಬಿಟ್ರೆ, ಏನೋ ಅನ್ಕೋತಾರೆ, ಏನೋ ಹೇಳ್ಬಿಡ್ತಾರೆ ಅಂತ ಲೆಕ್ಕಶಾರ ನಾನು ಇಲ್ಲ ಅನ್ಬಿಡ್ತಿದ್ದೆ. ನನಗೆ ಇಲ್ಲಿ ಬಂದಮೇಲೆ ನನ್ನ ಕಾನ್ಫಿಡೆಂಟ್ ಇದೆ, ಇಲ್ಲ ನಾನು ಮಾಡೇ ಮಾಡ್ತೀನಿ, ತಪ್ಪೋ ಸರಿನೋ ಮಾಡೇ ಮಾಡ್ತೀನಿ ಅನ್ನೋ ಲೆಕ್ಕಶಾರ ತಪ್ಪು ಮಾಡಿಲ್ಲ, ಚೆನ್ನಾಗೇ ಮಾಡಿದೆ. ಅವ್ರು ನನಗೆ ಫಸ್ಟ್ ಟೈಮ್ ನನಗೆ 1,000 ರುಪೀಸ್ ಕೊಟ್ಟಿದೆ, ನಂಗೆ ಅದು ಹೆಮ್ಮೆ ಇದೆ. ಅದು 1,00,000ಕ್ಕಿಂತ ನನಗೆ ಅದು 1,000 ರೂಪಾಯಿ ತುಂಬ ಹೆಮ್ಮೆ ಅನಿಸುತ್ತೆ ಫಸ್ಟ್ ಅರ್ನ್ ಮಾಡಿದ್ರು.
1: ನೆಕ್ಸ್ಟ್ 3 ತಿಂಗಳ ತರಬೇತಿ ಮುಗಿದ ನಂತರ ನಿಮ್ಮ ಒಂದು ಗುರಿ ಉದ್ದೇಶ?
0: ಗುರಿ ಉದ್ದೇಶ ಮ್ಯಾಮ್, ನಮ್ಗೆ ಅಷ್ಟು ಆ ಬಂಡವಾಳ ಹಾಕಿ ಇಟ್ಕೊಳ್ಳೋ ಅಂತ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಇಲ್ಲಾಂದ್ರೆ ಫ್ರೆಂಡ್ ಸರ್ಕಲಲ್ಲಿ ನನಗೆ ಆರ್ಡರ್ಸ್ ಬಂದರೆ ಆ ಥರ ಅಂದ್ಕೊಂಡು ಆ ತೋಟಲ್ಲಿದ್ದೀನಿ. ನನಗೆ ಯಾರು ಸಪೋರ್ಟ್ ಮಾಡಿದ್ರೆ ಸಂಸ್ಥೆಯವರು ಅಂದ್ಕೊಂಡಿದ್ದೀನಿ ನೋಡೋಣ.
1: ಅಂದರೆ ಸಂಸ್ಥೆಗಳಿಂದ ಸಹಾಯಧನ ಏನಾದರೂ ಸಿಕ್ಕಿದ್ರೆ ಬ್ಯೂಟಿ ಪಾರ್ಲರ್ನ ಆರಂಭ ಮಾಡ್ಕೊಂಡು.
0: ಹೌದು.

0: ಈ ಒಂದು ತರಬೇತಿಗೆ ಬರೋದಕ್ಕೆ ಏನೆಲ್ಲ ಸವಾಲುಗಳನ್ನ ಏನಾದ್ರು ಎದುರಿಸ್ತಾ ಇದ್ದೀರಾ? ಹೇಗೆ
1: ಅದೇ ಮ್ಯಾಮ್, ಓಕೆ, ಏನಿಲ್ಲ ಮನೇಲಿ ಅದೇ ಮಕ್ಕಳು ಮನೆ ಸಂಸಾರದಲ್ಲಿ ಸ್ವಲ್ಪ ಅವು ಸ್ವಲ್ಪ ಇಲ್ಲಿ ಹೋಗ್ಬೇಡ ಆಚೆ ಇಲ್ಲಿ ಆ ಥರ ಇರೋದ್ರಿಂದ ಏನು ಅದನ್ನ ಎದುರಿಸ್ಕೊಂಡು ನಾನು ಡೈಲಿ ಮುನ್ನುಗ್ತಿದ್ದೀನಿ. ಏನೇ ಆದರೂ ಆಗಲೇಬೇಕು ಅನ್ನೋದೇ ಒಂದು ಇದೆ ಮನಸ್ಸಲ್ಲಿ, ಹಾಗೆ ಆಗಬೇಕು, ಅವ್ರು ತೋರಿಸೇ ತೋರಿಸ್ಬೇಕು ಅನ್ನೋದಿದೆ. ನಾನು ಮಾಡೇ ಮಾಡಿ
0: ಅಂದರೆ ಈ ಒಂದು ತರಬೇತಿ ಬರೋದಕ್ಕೆ ನಿಮಗೆ ಕುಟುಂಬದ
1: ಸಹಕಾರ ಇಲ್ಲ?
0: ಸೊ ಸಾಕಷ್ಟು ಸವಾಲುಗಳನ್ನ ಎದುರಿಸಿ ತರಬೇತಿ ಪಡ್ಕೊಳ್ಳೋದಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರಿ. ಅಂದ್ರೆ ಈ ಮುಂಚೆ ಏನ್ ಮಾಡ್ತಾ ಇದ್ರಿ ಮೇಡಮ್ ಈ ತರಬೇತಿ?
1: ಏನಿಲ್ಲ ಮ್ಯಾಮ್, ಮುಂಚೆ ಏನಿಲ್ಲ, ಇಂಟ್ರೆಸ್ಟ್ ಇತ್ತು ನನಗೆ ಹೋಗ್ಬೇಕಂತ, ಇಲ್ಲೂ ಹೋಗ್ತಿರ್ಲಿಲ್ಲ, ಎಲ್ಲೂ ಕಳಿಸ್ತಾನೆ ಇರಲಿಲ್ಲ, ಹಂಗಾಗಿ ಮನೇಲೇ ಇದ್ದೆ, ಎಲ್ಲೂ ಹೋಗ್ತಿರ್ಲಿಲ್ಲ.
0: ಇನ್ನಷ್ಟು ಮಹಿಳೆಯರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಮೇಡಮ್?
1: ಎದ್ರಕೊಂಡು ಕೂತ್ಕೋಬೇಡಿ, ಇದ್ದಿದ್ದೆ, ಮನೆ ಯಾರು ಸಪೋರ್ಟ್ ಮಾಡಿಲ್ಲ. ಒಬ್ರು ಸಪೋರ್ಟ್ ಮಾಡ್ತಾರೆ, ಸಪೋರ್ಟ್ ಮಾಡೋರು ಇರ್ತಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಸಪೋರ್ಟ್ ಮಾಡಿಲ್ಲ ಅಂತಂದ್ರೂ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡಿ, ನಾನು ಮಾಡ್ತೀನಿ ಏನಾದರೂ ನಿಮಗೂ ನಿಮಗೂ ಏನಾದರೂ ನಾನು ನಮ್ಮ ಕಡೆಯಿಂದ ಹೆಲ್ಪ್ ಮಾಡೋಕ್ಕಾಗುತ್ತೆ ಮಾಡ್ತೀನಿ ಅಂತ ಕನ್ವಿನ್ಸ್ ಮಾಡಿ. ಕನ್ವಿನ್ಸ್ ಮಾಡೋಕ್ಕಾಗಿಲ್ಲ, ಅವ್ರು ಒಪ್ಕೊಂಡೇ ಇಲ್ಲ ಅಂದರೆ ನೋಡಿ, ನಿಮ್ಮ ಪ್ರಯತ್ನ ಅದರಿಂದ ನೀವು ಮಾಡಿದ್ರು ಮಾಡ್ಬೋದು, ಬನ್ನಿ. ಚೆನ್ನಾಗಿದೆ, ಹೆಣ್ಮಕ್ಳಿಗೆ ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಬೇಕಂದರೆ ಹಾಗಾಗಿ ನೀವು ಅರ್ನ್ ಮಾಡಿ, ನೀವು ಸ್ವಾವಲಂಬಿಯಾಗಿ ಉದ್ದೇಶದಿಂದ ಸಂಪಾದನೆ ಮಾಡ್ಬೋದು ಅಂತ ತಿಳಿಸ್ತೀನಿ.
0: ಅಂದ್ರೆ ಈಗ ಮನೆ ನಿರ್ವಹಣೆ ಪಡ್ಕೊಂಡು ಬರ್ತಾ ಇದ್ದೀರಿ, ಹಂಗಾಗಿ ಮಹಿಳೆಯರಿಗೆ ಈ ಸಂದೇಶನ ತಿಳಿಸ್ತಾ ಇದ್ದೀರಿ. ನನ್ನ ಕೈಲಾಗಿದೆ, ನೀವು ಮಾಡ್ಬೋದು
1: ಮಾಡ್ಬೋದು ಮಾಡ್ಬೋದು.
0: ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಸಲಹೆಯನ್ನ ತಿಳಿಸೋದಾದ್ರೆ ಮೇಡಮ್?
1: ನನ್ನದೊಂದು ಮನವಿ ಏನಂತಂದರೆ, ಯಾರು ಅಷ್ಟಾಗಿ ಈಚೆ ಆಚೆ ಹೋದರೆ ಏನೋ ಮಾಡಿಬಿಡ್ತಾರೆ, ಏನೋ ಮಾಡ್ಕೊಂಡಿರ್ತಾರೆ ಹೆಣ್ಮಕ್ಳು ಈಗಿನ ಕಾಲದಲ್ಲಿ ಆಚೆ ಹೋಗ್ಬಾರ್ದು, ದುಡಿಬಾರ್ದು ಅನ್ನಂಥದ್ದೆಲ್ಲ ಮೊದಲಿತ್ತು. ಈಗ ಆ ಥರ ಯಾವುದೂ ಇಲ್ಲ, ಮಹಿಳೆಯೂ ದುಡಿಬೋದು ಮಾಡ್ಬೋದು, ಅವ್ರನ್ನ ಅರ್ನ್ ಮಾಡ್ಬೋದು, ಗಂಡ್ರಿ ಸಪೋರ್ಟ್ ಮಾಡೋರು ಇದ್ದಾರೆ. ಹಾಗಾಗಿ ನೀವು ಎಲ್ಲರಿಗೂ ಸಪೋರ್ಟ್ ಮಾಡಲೇಬೇಕು, ಅದು ನಿಮ್ಮ ಕೈಲಿ ಇದೆ ಅಂತ ಹೇಳ್ಕೊತೀನಿ.
0: ಬಹಳ ಸಂತೋಷ ಮೇಡಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಬ್ಯೂಟಿಷಿಯನ್ ತರಬೇತಿ ಅನುಭವವನ್ನು ಹಂಚ್ಕೊಂಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್, ನಿಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು.
0: ಮೇಡಮ್ ನಮಸ್ತೆ.
2: ನಮಸ್ತೆ ಮೇಡಮ್,
0: ನಿಮ್ಮದೊಂದು ಪರಿಚಯ ಮಾಡ್ಕೊಳ್ಳಿ ಮ್ಯಾಮ್.
2: ನನ್ನ ಹೆಸರು ಪ್ರೀತಿ ಅಂತ, ನಾನು 10th ವರೆಗೂ ಓದಿದ್ದೀನಿ. ಹುಣಸೂರು ತಾಲೂಕು, ಇಲ್ಲೇ ಮಾರುತಿ ಬಡಾವಣೆಯಲ್ಲೇ ಇರೋದು.
0: ಹುಣಸೂರಿನಲ್ಲಿ ಒಂದು VRLC ಸೆಂಟರ್ ಉಪ ಕೇಂದ್ರವನ್ನು ಆರಂಭ ಮಾಡಿ ಒಂದು ಬ್ಯೂಟಿಷಿಯನ್ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಗೆ ಗೊತ್ತಾಯ್ತು ಮೇಡಮ್?
2: ನಾನು ಇಲ್ಲೇ ಹುಣಸೂರಲ್ಲಿ 31 ವರ್ಷದಿಂದ ವಾಸವಾಗಿದ್ದೀನಿ. ನನಗೆ ಇದ್ರ ಬಗ್ಗೆ ನನಗೆ ಗೊತ್ತೇ ಇಲ್ಲ, ಇಲ್ಲೇ ಇದ್ರೂ ಸಹ ನಂಗೆ ಗೊತ್ತಾಗಿಲ್ಲ. ಬಟ್ ಪಲ್ಲವಿ ಮೇಡಮ್ಮು ಇನ್ಸ್ಟಾಗ್ರಾಮಲ್ಲಿ ಇದು ಮೇಕವರ್ ಮಾಡಿದ್ದು ಈ ವಿಡಿಯೋಗಳೆಲ್ಲ ಹಾಕ್ತಾಯಿದ್ರು, ಅವ್ರ ಪರಿಚಯದಿಂದ ನಾನು ಈ ಸಂಸ್ಥೆನ ಹುಡ್ಕೊಂಡು ಮ್ಯಾಮ್ನ ಮೀಟ್ ಮಾಡಿ ನಾನು ಬಂದೆ ಇಲ್ಲಿಗೆ. ಅದರಲ್ಲಿ ನನಗೆ ತುಂಬ ಹೆಮ್ಮೆ ಇದೆ.
0: ಯಾವಾಗ ತರಬೇತಿ ಕೊಡ್ತಾ
2: ಇದ್ದಾರೆ? ನಾನೀಗ 2.5 ತಿಂಗಳಾಯಿತು ಟ್ರೈನಿಂಗ್ ತಗೋತಾ ಇದ್ದೀನಿ. ಮತ್ತೆ ಹೇಗೆ ಗೊತ್ತಾಯಿತು ಅಂದರೆ, ಮ್ಯಾಮು ಈ ಸಂಸ್ಥೆ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ, ಅದ್ರ ಮೂಲಕ ನಾನು ಬಂದಿದ್ದು.
0: ಈಗ 2.5 ತಿಂಗಳಿಂದ ಏನೇನೆಲ್ಲ ಕಲ್ತಿದ್ದೀರಿ ಮೇಡಮ್?
2: ಮೆಹಂದಿ ಆಗಿರ್ಬೋದು, ಐಬ್ರೋ ಆಗಿರ್ಬೋದು, ವ್ಯಾಕ್ಸು, ಫೇಷಿಯಲ್ಲು, ಡಿಟ್ಯಾನು, ಹೇರ್ ಕಟ್ಟು, ಬೇಬಿ ಕಟ್ಟು, ಮತ್ತು ಹೇರ್ ಕಲರಿಂಗು, ಹೇರ್ ಡ್ರೈ, ಪ್ರತಿಯೊಂದು ಸಹ ಕಲಿತಾ ಇದ್ದೀವಿ, ಕಲ್ತಿದ್ದು ಕೂಡ ಇದ್ದೀವಿ. ಮತ್ತು ಇನ್ನು ಬ್ಯಾಲೆನ್ಸು ಇನ್ನು 3 ಕೋರ್ಸ್ ಏನೋ ಇದೆ.
0: ಹೇಗೆ ನಡೀತಾ ಇದೆ ತರಬೇತಿಯೆಲ್ಲ?
2: ತುಂಬ ಚೆನ್ನಾಗಿ ನಡೀತಾ ಇದೆ. ತುಂಬ ಚೆನ್ನಾಗಿ ಸಂಸ್ಥೆ ಕಡೆಯಿಂದ ಏನೇನು ಸೌಲಭ್ಯಗಳು ಕೊಡಬೇಕು, ಐಟಮ್ಸ್ ಆಗಿರ್ಬೋದು, ಬೇರೆ ಒಂದು ಆಗಿರ್ಬೋದು, ಎಲ್ಲನೂ ನಮಗೆ ಬಡ ಕುಟುಂಬದಿಂದ ಬಂದಿರೋಕ್ಕೆ ಕಾರಣದಿಂದ ಎಲ್ಲನೂ ಫ್ರೀಯಾಗಿ ನಮಗೆ ಕೊಡ್ತಾ ಇದ್ದಾರೆ. ಇದು ತುಂಬ ಖುಷಿ ಪಡೋಂಥ ವಿಷಯ ಅಂತ ನಾನು ಹೇಳ್ಕೊತೀನಿ.
0: ಅಂದರೆ ಈಗ 2.5 ತಿಂಗಳಿಂದ ನೀವು ಇಲ್ಲಿ ಬರ್ತಾ ಇದ್ದೀರಲ್ವಾ, ಸೊ ಮಹಿಳೆಯರೇ ಒಂದು ಫ್ಯಾಷನ್ ಡಿಸೈನಿಂಗ್ ತರಬೇತಿ ಆಗಿರ್ಬೋದು, ಬ್ಯೂಟಿಷಿಯನ್ ತರಬೇತಿಯನ್ನು ಪಡ್ಕೊತಾ ಇದ್ದೀರಿ. ಸೊ ಹೆಣ್ಮಕ್ಳು ಇರೋವಂಥ ಒಂದು ದೃಷ್ಟಿಯಿಂದ ಏನೆಲ್ಲ ಸೇಫ್ಟಿ ನಿಮಗೆ ವ್ಯವಸ್ಥೆಗಳಿದೆ ಮೇಡಮ್?
2: ತುಂಬ ಚೆನ್ನಾಗಿ ಸೇಫ್ಟಿ ಐತೆ. ಬೆಳಿಗ್ಗೆ ನಾವು ಒಳಗಡೆ ಬಂದರೆ ನಾವು ಆಚೆ ಹೋಗಲ್ಲ, ರೂಲ್ಸ್ ಇರುತ್ತೆ, ಸರ್ಗಳಿರ್ತಾರೆ, ಎಲ್ಲರಿಗೂ ಇನ್ಫಾರ್ಮೇಷನ್ ಮಾಡಿ ನಾವು ರಿಜಿಸ್ಟ್ರ್ ಕಲಿ ಸೈನ್ ಆಗಿರ್ಬೋದು, ಟೈಮಿಂಗ್ಸ್ ಆಗಿರ್ಬೋದು, ಎಲ್ಲನೂ ಪ್ರತಿಯೊಂದು ಮೆನ್ಷನ್ ಮಾಡಿ ನಾವು ಹೊರಗಡೆ ಹೋಗಬೇಕು. ಸೇಫ್ಟಿ ಮಾತ್ರ ನಮ್ಮ ಒಳಗಡೆ ನಾವು ರೂಮ್ಸಲ್ಲಿ ನಾವು ಏನು ವರ್ಕ್ ಮಾಡ್ತಾಯಿರ್ತೀವಿ ಅಲ್ಲಿಗೆ ಸರ್ಗಳಾಗಿರ್ಬೋದು, ಮ್ಯಾನೇಜರ್ ಆಗಿರ್ಬೋದು, ಯಾರೇ ಪರ್ಮಿಷನ್ ಇಲ್ಲದೆ ನಮ್ಮ ಕ್ಲಾಸ್ ಒಳಗಡೆ ಬರೋದೇ ಇಲ್ಲ. ಅದು ತುಂಬ ಸೌಲಭ್ಯಗಳು ಮಾತ್ರ ಇದೆ, ಸೇಫ್ಟಿನ ತುಂಬ ಇದೆ.
0: ಓಕೆ, ಅಂದರೆ ನೆಕ್ಸ್ಟ್ ಮುಂದಿನ ಒಂದು ದಿನಗಳಲ್ಲಿ ಮಹಿಳೆಯರು ಬಂದು ಕಲಿಯೋದಕ್ಕೆ ಎಲ್ಲ ಥರ ಅನುಕೂಲಗಳಿದೆ ಅನ್ನೋದನ್ನು ಹೇಳ್ತಾ
2: ಇದ್ದೀನಿ. ಹೌದು ಮೇಡಮ್, ಖಂಡಿತ ಇದೆ.
0: ಓಕೆ, ನಿಮಗೆ ಒಂದು ಕೈಗೆಟುಕುವ ದರದಲ್ಲಿ ಒಂದು ತರಬೇತಿ ಸಿಗ್ತಾ ಇದೆಯಾ ಮೇಡಮ್?
2: ತುಂಬ ಹೇಳ್ಕೊಳಕ್ಕಾಗದಿರೋಷ್ಟು ಕಲ್ತಿದ್ದೀವಿ, ತುಂಬ ಒಳ್ಳೆ ತರಬೇತಿ ಸಿಕ್ಕಿದೆ ನಮಗೆ. ತುಂಬ ಹೆಮ್ಮೆ ಅನಿಸುತ್ತೆ ನಮಗೆ, ಸ್ವಾಮಿ ವಿವೇಕಾನಂದ ತರಬೇತಿ ನಮಗೆ ಸಿಕ್ಕಿರೋದು, ಇಷ್ಟು ವರ್ಷ ಆದಮೇಲೆ ನನಗೆ ಸಿಕ್ಕಿದೆ ಅಲ್ಲ ಅಂತ ನನಗೆ ತುಂಬ ಗ್ರೇಟ್ ಅನ್ಕೋ.
0: ಓಕೆ, ಅಂದರೆ ಈಗ ಬ್ಯೂಟಿಷಿಯನ್ ತರಬೇತಿಯನ್ನು ಪಡ್ಕೋಬೇಕು ಅಥವಾ ಬ್ಯೂಟಿಷಿಯನ್ ಆಗಬೇಕು ಅಂತ ಆಸಕ್ತಿ ಇತ್ತಾ ಮೇಡಮ್ ನಿಮಗೆ?
2: ಹೌದು, ತುಂಬ ಇತ್ತು. ನಾನು ಎಜುಕೇಷನ್ ಕಮ್ಮಿ ಮಾಡಿದ್ದೀನಿ ಅಂತ ಬೇರೆ ಕಡೆ ನಾನು ಟ್ರೈ ಮಾಡಲಿಲ್ಲ. ಆಮೇಲೆ ಅಮೌಂಟು ತುಂಬ ಜಾಸ್ತಿ ಇತ್ತು.

0: ಐವತ್ತು ಒಂದು ಲಕ್ಷ ಬೇರೆ ಕಡೆ ಬರೀ ಬ್ರೈಡಲ್ ಒಂದು ತಿಂಗಳು ಎರಡು ತಿಂಗಳು ಕೋರ್ಸ್ ಮಾಡ್ತೀನಿ ಅಂದ್ರೆ 60,000 ಕೇಳ್ತಾ ಇದ್ರು. ಅದರಿಂದ ನಾನು ಅದರಿಂದ ಹೋಗೋಕ್ಕಾಗಲಿಲ್ಲ. ಈ ಸಂಸ್ಥೆ ನನಗೆ ಫ್ರೀಯಾಗಿ ನನಗೆ ಅವಕಾಶ ಕೊಟ್ಟಿರೋದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ.
1: ಅಂದ್ರೆ ಈ ಮುಂಚೆ ಏನ್ ಮಾಡ್ತಾ ಇದ್ರಿ? ಒಂದು ತರಬೇತಿಗೆ ಬರೋದಕ್ಕೆ ಮುಂಚೆ
0: ಹೌಸ್ ವೈಫ್ ಆಗಿದ್ದೆ.
1: ಮನೆಯಲ್ಲೇ ಇದ್ರಿ, ಸೊ ಆಸಕ್ತಿ ಬಂದು ಇದನ್ನ ನೋಡಿ ಇದನ್ನ ತರಬೇತಿ ಪಡ್ಕೋಬೇಕು ಅಂತ ಬಂದ್ರಿ. ಏನೆಲ್ಲ ಸವಾಲುಗಳನ್ನ ಎದುರಿಸ್ತಾ ಇದ್ದೀರಿ ಮೇಡಮ್ ಈ ಒಂದು ತರಬೇತಿಗೆ ಬರೋದಕ್ಕೆ?
0: ಇದು ಮಕ್ಕಳಾಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಬೆಳಗ್ಗೆ 4 ಗಂಟೆ ರಾತ್ರಿಗೆ ಎದ್ದು ಅವ್ರ ಕೆಲಸನೂ ಮುಗಿಸಿ ಮಕ್ಕಳ ಕೆಲಸನೂ ಮುಗಿಸಿ ನಾನು ಈ ತರಬೇತಿ ಮಾಡಲೇಬೇಕು, ಈ ಸಂಸ್ಥೆ ನನಗೆ ಒಂದು ಅವಕಾಶ ಕೊಟ್ಟಿದೆ ಅಂತ ನಾನು ಮಾಡ್ತಾ ಇದ್ದೀನಿ.
1: ಸೊ ಸಾಕಷ್ಟು ಸವಾಲುಗಳಿದೆ, ಸೊ ಅದನ್ನೆಲ್ಲ ತಲೆಗೆ ಹಾಕೊಳ್ತೇನೆ.
0: ಹೌದು,
1: ಸೊ ಏನಾದರೂ ಒಂದು ಮಾಡಬೇಕು,
0: ಸಾಧನೆ ಮಾಡಲೇಬೇಕು. ಬಡವ್ರ ಕುಟುಂಬಕ್ಕೆ ಒಂದು ಸಂಸ್ಥೆ ನಮಗೆ ಕೊಟ್ಟಿದೆ ಅಂತ ಅಂದಮೇಲೆ ನಾವು ಅದನ್ನು ದುರುಪಯೋಗ ಪಡಿಸ್ಕೋಬಾರ್ದು, ಯೂಸ್ ಮಾಡ್ಕೋಬೇಕಂತ ಹೇಳಿ ನಾನು ಸವಾಲುಗಳನ್ನೆಲ್ಲ ಹೊರಗಡೆನೇ ಇಟ್ಟು ನಮ್ಮ ಸಂಸ್ಥೆ ಒಳಗಡೆ ಕಾಲಿಟ್ಟು ಬರ್ತಾ ಇದ್ದೀನಿ.
1: ನೆಕ್ಸ್ಟ್ ನೀವು ಒಂದು ಮುಂದಿನ ಗುರಿ ಉದ್ದೇಶನ ತಿಳಿಸೋದಾದ್ರೆ ಮೇಡಮ್?
0: ಗುರಿ ಉದ್ದೇಶ ತಿಳಿಸೋದಾದರೆ ನಾನು ಈ ಸಂಸ್ಥೆಗೆ ಕೃತಜ್ಞತೆ ಹೇಳ್ತೀನಿ. ಫಸ್ಟು ಬಡವ್ರ ಕುಟುಂಬದಿಂದ ಬಂದಿರೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ, ಮತ್ತು ನಾವಿಲ್ಲಿ ಕಲ್ತ ಮೇಲೆ ನಾವೊಂದು ಸಾಧನೆ ಮಾಡಲೇಬೇಕು, ಸಂಸ್ಥೆಗೆ ಒಂದು ಹೆಸರು ಕೊಡಲೇಬೇಕು, ಕಲ್ತಿದ್ದು ನಾವು ವ್ಯರ್ಥ ಮಾಡ್ಕೋಬಾರ್ದು ಅನ್ನೋದು ಒಂದು ಉದ್ದೇಶ ಐತೆ. ನನ್ನಿಂದ ಒಂದು 4 ಜನಕ್ಕೆ ಹೆಲ್ಪ್ ಆಗಬೇಕು, ನಂತರ ಇಲ್ಲೇ ಇದ್ದು ನಾವು ಗೊತ್ತಾಗದೆ ಇರೋ ಥರ ನಾವು ಮಾಡಬಾರ್ದು, ನಮಗೂ ಬೇರೆ ಜನಕ್ಕೆ ನಾವು ಪಬ್ಲಿಸಿಟಿ ಮಾಡಬೇಕು.
1: ಸೊ ನಿಮ್ಮ ಥರನೇ ಇರೋವಂಥ ಮಹಿಳೆಯರು ಯಾವುದಾದ್ರೂ ಒಂದು ತರಬೇತಿಯನ್ನು ಪಡ್ಕೋಬೇಕು ಅಥವಾ ಸ್ವ ಉದ್ಯೋಗನ ಆರಂಭ ಮಾಡಬೇಕು, ಆರ್ಥಿಕವಾಗಿ ಸಬಲರಾಗಬೇಕು ಅಂತ ಇರುವಂಥ ಮಹಿಳೆಯರಿಗೆ ನಿಮ್ಮ ಒಂದು ಕಿವಿ ಮಾತನ್ನು ತಿಳಿಸೋದಾದ್ರೆ ಮೇಡಮ್?
0: ಆ ಥರ ತಿಳಿಸೋದಾದರೆ ಸ್ವಾಮಿ ವಿವೇಕಾನಂದ ಸಂಸ್ಥೆಯಲ್ಲಿ ತುಂಬ ತುಂಬ ತುಂಬ ಸೌಲಭ್ಯಗಳಿದೆ. ಅದನ್ನು ಗೊತ್ತಾದ ಕಾರಣ ಫ್ಯಾಮಿಲಿಲಿ ನಾವು ಒಳಗಡೆನೇ ಇರ್ತೀವಿ ಹೌಸ್ ವೈಫ್ ಆಗಿ, ಅದನ್ನು ಯೂಸ್ ಮಾಡ್ಕೋಬೇಕು. 4 ಜನಕ್ಕೆ ತಿಳ್ಕೊಂಡು ನಾವು ತಿಳಿಸ್ಬೇಕು ಅವ್ರಿಗೆ. ಖಂಡಿತ ಇಲ್ಲಿ ಒಳ್ಳೆಯ ಸಂಸ್ಥೆ, ಇಲ್ಲಿ ಯಾವುದೇ ರೀತಿ ಬೇರೆ ಥರ ಮಾತಾಡೋಂಥ ಜನಗಳು ಥರ ಇಲ್ಲ. ಒಳಗಡೆ ಬಂದು ನೋಡಿದ್ರೆ ಸಂಸ್ಥೆ ಒಳಗಡೆ ನಿಮಗೆ ಗೊತ್ತಾಗುತ್ತೆ. ಹಂಗಾಗಿ ಬನ್ನಿ, ಜನಗಳಿಗೆ ಈ ಸಂಸ್ಥೆನ ಟ್ರೈನಿಂಗ್ ಮಾಡ್ಬೋದು ಅಂತ ಹೇಳ್ತೀನಿ.
1: ಅಂದರೆ ವಿ ಆರ್ ಎಲ್ ಸಿ ಸೆಂಟರ್ ಬರೀ ಅಲ್ಲಿಗಷ್ಟೇ ಸೀಮಿತ ಆಗಿರ್ದಾನೆ, ಕೆಂಚನಹಳ್ಳಿಗಷ್ಟೇ ಸೀಮಿತ ಆಗಿರ್ದಾನೆ, ಹುಣಸೂರು ತನಕ ಬಂದು ಸ್ಥಳೀಯ ಮಹಿಳೆಯರಿಗೆ ಆಗಿರ್ಬೋದು ಅಥವಾ ಜನತೆಗೆ ಆಗಿರ್ಬೋದು ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ನಾನಾ ರೀತಿಯ ತರಬೇತಿಗಳನ್ನ ಕೊಡ್ತಾ ಇದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸೋದಾದ್ರೆ ಮೇಡಮ್?
0: ಸ್ವಾಮಿ ವಿವೇಕಾನಂದ ಸಂಸ್ಥೆಯಲ್ಲಿ ತುಂಬ ತುಂಬ ಸೌಲಭ್ಯಗಳಿದೆ. ಕಂಪ್ಯೂಟರ್ ತರಬೇತಿ ಆಗಿರ್ಬೋದು, ಮೊಬೈಲ್ ತರಬೇತಿ ಆಗಿರ್ಬೋದು, ಜೇನು ಸಾಗಾಣಿಕೆ ಆಗಿರ್ಬೋದು, ಮತ್ತು ಹಣಬೆ ತರಬೇತಿ ಆಗಿರ್ಬೋದು, ಹಸು ಸಾಗಾಣಿಕೆ ಆಗಿರ್ಬೋದು, ಮತ್ತು ಮೊಬೈಲ್ ರಿಪೇರಿ, ಟೈಲರಿಂಗು, ಬ್ಯೂಟಿಷನು, ಇದೇ ರೀತಿ ನರ್ಸಿಂಗು, ಮತ್ತು ಹೋಮ್ ನರ್ಸಿಂಗು, ಮತ್ತು ಆಯುರ್ವೇದಿಕ್ ನರ್ಸಿಂಗು, ತುಂಬ ತುಂಬ ಸೌಲಭ್ಯಗಳಿದ್ದಾವೆ. ಅದನ್ನೆಲ್ಲ ಖಂಡಿತವಾಗಿ ಎಲ್ಲರೂ ಸಮಾಜದಲ್ಲಿ ಅದನ್ನು ಯೂಸ್ ಮಾಡ್ಕೋಬೇಕು. ನಮ್ಮಂಥ ಬಡವ್ರ ಕುಟುಂಬದವರು ಇದು ಇರೋವಂಥವ್ರಿಗೇ ಇದು ಆ ಸಂಸ್ಥೆ ನಡೆಸ್ತಾ ಇರೋದು. ಹಾಗಾಗಿ ತಪ್ಪದೇ ನಮ್ಮ ಸಂಸ್ಥೆಗೆ ಬಂದು ಎಲ್ಲರೂ ತರಬೇತಿ ತಗೊಳ್ಳಿ ಅಂತ ನನ್ನ ಕಡೆಯಿಂದ ಒಂದು ಆಶಿಸ್ತೀನಿ.
1: ನನ್ನ ಧ್ವನಿ ಕೇಳುಗರಿಗಾಗಿರ್ಬೋದು ಅಥವಾ ಮಹಿಳೆಯರಿಗಾಗಿರ್ಬೋದು ಒಳ್ಳೆ ಸಂದೇಶನ ಮತ್ತು ಕಿವಿ ಮಾತನ್ನು ತಿಳಿಸ್ಕೊಟ್ಟಿದ್ದೀರಿ, ಅದಕ್ಕಾಗಿ ತುಂಬಿರೋದೇ ಧನ್ಯವಾದ.
0: ಥ್ಯಾಂಕ್ ಯು.
1: ಸೊ ಇನ್ನಷ್ಟು ನೀವು ಒಂದು ಸ್ವ ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣಲಿ ಅಂತ ಆಶಿಸ್ತಾ, ಸೊ ಇದುವರೆಗೂ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಸಲಹೆಯನ್ನು ತಿಳಿಸ್ಕೊಂಡಿದ್ದಕ್ಕೆ, ನಿಮ್ಮ ತರಬೇತಿಯ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು.
0: ಥ್ಯಾಂಕ್ ಯು ಮ್ಯಾಮ್.

0: ಮೇಡಮ್ ನಮಸ್ತೆ.
1: ನಮಸ್ತೆ.
0: ನಿಮ್ಮ ಹೆಸರು ಮ್ಯಾಮ್?
1: ಅಪೂರ್ವ.
0: ಯಾವೂರು ಮ್ಯಾಮ್?
1: ಮುಂಬೈ ಕವಲ್ ಪಿರಿಯಾಪಟ್ಟಣ ತಾಲೂಕು.
0: ಪಿರಿಯಾಪಟ್ಟಣದಿಂದ ಬರ್ತಾ ಇದ್ದೀರಿ. ಏನು ಶಿಕ್ಷಣ ಪಡ್ಕೊಂಡಿದ್ದೀರಿ?
1: ಬಿ ಎ ಡಿಗ್ರಿ ಆಗಿದೆ.
0: ಬಿ ಎ ಮಾಡಿದ್ದೀರಿ. ಸೊ ಬಿ ಎ ಮುಗಿದ ನಂತರದಲ್ಲಿ ನೀವು ಬೇರೆ ಬೇರೆ ಅವಕಾಶಗಳಿತ್ತು. ಸೊ ಬೇರೆ ಕಡೆ ಕೆಲಸ ಮಾಡೋದಿರ್ಬೋದು ಅಥವಾ ವರ್ಕ್ ಮಾಡೋದಿರ್ಬೋದು, ಆದರೆ ಬ್ಯೂಟಿಷಿಯನ್ ತರಬೇತಿಯನ್ನು ಪಡ್ಕೊಬೇಕು ಅಂತ ಯಾಕೆ ಅನ್ನಿಸ್ತು ಮೇಡಮ್?
1: ಮ್ಯಾಮ್, ಫಸ್ಟಿಂದ ನನಗೆ ಬ್ಯೂಟಿಷಿಯನ್ ಕಲಿಬೇಕಂತ ತುಂಬ ಇಂಟ್ರೆಸ್ಟ್ ಇತ್ತು. ಅದಕ್ಕೋಸ್ಕರ ಇದೇ ಚೂಸ್ ಮಾಡ್ತಿದ್ದೆ. ಓನ್ ಬಿಸ್ನೆಸ್ ಮಾಡಬೇಕು ಅಂತಲೇ ಇತ್ತು, ಆದರೆ ಬ್ಯೂಟಿಷಿಯನ್ನೇ ಆಗಬೇಕಂತಿತ್ತು, ಅದಕ್ಕೆ ಇದೇ ಚೂಸ್ ಮಾಡಿದ್ದು.
0: ಓಕೆ. ಇಲ್ಲಿ ವಿ ಆರ್ ಎಲ್ ಸಿ ಸೆಂಟರ್ ಹುಣಸೂರಿನಲ್ಲಿ ಒಂದು ಕೇಂದ್ರವನ್ನು ಆರಂಭ ಮಾಡಿ ಸೊ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಗೆ ಗೊತ್ತಾಯ್ತು ಮೇಡಮ್?
1: ಮ್ಯಾಮ್, ನಮಗೆ ಇಲ್ಲಿಂದ ಒಬ್ಬರು ಸಂಗೀತಾ ಮ್ಯಾಮ್ ಅಂತ ವರ್ಕ್ ಮಾಡೋರಿದ್ರು, ಅವರು ಮನೆ ಮನೆಗೆ ಬಂದು ಹೇಳ್ತಿದ್ರು, ಅವರಿಂದ ಗೊತ್ತಾಯಿತು.
0: ಇಲ್ಲಿ ಬಂದು ಸೇರ್ಕೊಂಡು ಎಷ್ಟು ದಿನ ಆಯಿತು ಮೇಡಮ್?
1: 2.5 months ಆಗೈತೆ.
0: 2.5 months. ಏನೇನೆಲ್ಲ ಕಲ್ತಿದ್ದೀರಿ ಮೇಡಮ್?
1: ನಮ್ಮ ಇಲ್ಲಿ ಮೆಹಂದಿ, ಐಬ್ರೋಸ್, ಮೆಡಿಕ್ಯೂರ್, ಪೆಡಿಕ್ಯೂರ್, ಹೇರ್ ಕಟ್, ಹೇರ್ ಕಲರಿಂಗು, ಆಲ್ಮೋಸ್ಟ್ ಬೇಸಿಕ್ ಎಲ್ಲ ಕಂಪ್ಲೀಟ್ ಆಗಿದೆ ಮ್ಯಾಮ್. ಇನ್ನು ಬ್ರೈಡಲ್ ಮೇಕಪ್ ಅದನ್ನು ಕಂಪ್ಲೀಟ್ ಆಗಬೇಕು.
0: ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಅಂದರೆ, ನಿಮ್ಮ ಈ 3 ತಿಂಗಳ ತರಬೇತಿ ಮುಗಿದ ನಂತರ ನಿಮ್ಮ ಒಂದು ಗುರಿ ಉದ್ದೇಶನ ತಿಳಿಸೋದಾದ್ರೆ ಮೇಡಮ್?
1: ಮ್ಯಾಮ್, ಓನಾಗೆ ಸ್ಟಾರ್ಟ್ ಮಾಡಬೇಕು ಅಂತ, ಪಾರ್ಲರ್ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ.
0: ಅಂದರೆ ಈ ತರಬೇತಿ ಮುಗಿದ ನಂತರ ಪಾರ್ಲರ್ ಶುರು ಮಾಡ್ತೀರಿ?
1: ಅಂದರೆ ಇನ್ನೂ ಮದುವೆ ಆಗಿಲ್ವಲ್ಲ, ಅದಕ್ಕೆ ಆನ್ಲೈನ್ದು ಸ್ಟಾರ್ಟ್ ಮಾಡೋದು. ಮದುವೆ ಆದಮೇಲೆ ಪರ್ಮನೆಂಟ್ ಆದ

0: ಮನೇಲಿ ಇರೋದ ಅಂತ ಅನ್ಕೊಂಡಿದ್ದೆ.
1: ಓಕೆ, ಆನ್ಲೈನ್ ಅಂತಂದ್ರೆ ಈಗ ಎಲ್ಲಿ ಎಲ್ಲಿ ಹೋಗಿ ಅವರು ಹೇಳ್ತಾರೆ ಬುಕ್ ಮಾಡ್ಕೊಳ್ತಾರೆ ಅಲ್ಲಿ ಸರ್ವಿಸ್ ಕೊಡುವಂಥದ್ದು. ಸೊ ನಂತರ ನೀವು ಒಂದು ಮದುವೆ ಆದ ನಂತರ ಗಂಡನ ಮನೆಯಲ್ಲಿ ಪಾರ್ಲರ್ನ ಇಡಬೇಕು ಅಂತ ಅನ್ಕೊಂಡಿದ್ದೀರಿ. ಸೊ ಒಟ್ಟಾರೆ ಬ್ಯೂಟಿಷಿಯನ್ಸ್ ಕ್ಷೇತ್ರದಲ್ಲೇ ನೀವು ಮುಂದುವರಿಬೇಕು.
0: ಹೌದು.
1: ಈ ಮುಂಚೆ ಓದ್ತಾ ಇದ್ದೀರಾ?
0: ಇಲ್ಲ, ಬಿ ಎ ಕಂಪ್ಲೀಟ್ ಆಗಿದ್ದು. ಒನ್ ಇಯರ್ ವರ್ಕ್ ಮಾಡಿದ್ದೀನಿ ಟಿ ವಿ ಎಸ್ ಕಂಪ್ನಿಯಲ್ಲಿ, ಅದಾದಮೇಲೆ ಇಲ್ಲಿಗೆ ಬಂದಿದ್ದು. ಬೇರೆ ಕಡೆ ಎಲ್ಲ ವಿಚಾರಿಸಿದ್ವಿ, ತುಂಬ ಅಮೌಂಟ್ ಇತ್ತು, ಮತ್ತು ಅದಕ್ಕೋಸ್ಕರನೇ ಪಿ ಎಫ್ ಅಮೌಂಟ್ ತೊಗೊಂಡು ಹೋಗಿ ಕಲಿಬೇಕು ಈ ಕೋರ್ಸ್ನ ಅಂತ ಹೋಗಿದ್ದು. ಅದಾದಮೇಲೆ ಮೈಸೂರಲ್ಲೇ ಕೋರ್ಸ್ ಮಾಡ್ತಿದ್ದೆ ನಾನು, 1 month ಮಾಡಿದ್ದೀನಿ. ಆಮೇಲಿಂದ ಏನಕ್ಕೋ ರಾಜ್ಯಕ್ಕೆ ಅಂತ ಮನೆಗೆ ಬಂದಿದ್ದೆ. ಅವಾಗ ಈ ಸಂಸ್ಥೆಯವ್ರು ಬಂದು ಈ ರೀತಿ ಇದೆ ಅಂತ ಹೇಳಿದ್ರು, ಅವಾಗ ಇಲ್ಲಿ ಬಂದು ಜಾಯ್ನ್ ಆಗಿದ್ದೆ.
1: ಅಂದರೆ ಪಿ ಎಫ್ ಅಮೌಂಟ್ ಅಲ್ಲಿ ಕಟ್ಟಿದ್ರ?
0: ಕಟ್ಟಿರಲಿಲ್ಲ ಇನ್ನು, ಅಲ್ಲಿ ಬೇಸಿಕ್ ಫ್ರೀ ಇತ್ತು, ಅದಕ್ಕೋಸ್ಕರ ಬೇಸಿಕ್ ಮಾಡ್ತಿದ್ದೆ. ಇನ್ನೂ 1 month ಆಗಿತ್ತು ಅಷ್ಟೇ, ಕಟ್ಟಬೇಕು ಅಂತಲೇ ಇದ್ದು. ಆಮೇಲೆ ಇವ್ರು ಹೇಳಿದ್ಮೇಲೆ ಇಲ್ಲಿಗೆ ಬಂದು ಜಾಯ್ನ್ ಆಗಿದ್ದು.
1: ಹೇಗೆ ಅನ್ನಿಸ್ತು ಮೇಡಮ್, ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಅಮೌಂಟದ್ದಿರ್ಬೋದು ಅಥವಾ ಟ್ರೈನಿಂಗ್ದಿರ್ಬೋದು?
0: ಮ್ಯಾಮ್, ಅಮೌಂಟ್ ಅಂದರಲ್ಲಿ 65,000 ತುಂಬ ಜಾಸ್ತಿ ಇತ್ತು. ಮತ್ತು ಇಲ್ಲಿ ರೀತಿ ಟ್ರೈನಿಂಗ್ ಅವ್ರಿಗೆ ನಮಗೆ ಏನು ನಾಲೆಡ್ಜ್ ಏನು ಕೊಡಲ್ಲ, ಅಲ್ಲಿ ಜಸ್ಟ್ ಅವ್ರು ಮಾಡ್ತಿರ್ತಾರೆ, ಅದನ್ನ ನೋಡ್ಕೊಂಡು ನಾವು ನೆಕ್ಸ್ಟ್ ಮಾಡಬೇಕಷ್ಟೇ. ಇದೇನು ಅಂತಲೂ ಗೊತ್ತಿರಲ್ಲ ನಮಗೆ, ಇದು ಯಾವ ಕ್ರೀಮ್ ಏನಕ್ಕೆ ಯೂಸ್ ಮಾಡಬೇಕು ಏನು ಗೊತ್ತಿರಲ್ಲ. ಅವರು ಎಷ್ಟು ಹಾಕೊತಾರೆ ಏನು ಮಾಡ್ತಾರೆ ಅದನ್ನ ನೋಡ್ಕೊಂಡು ನೆಕ್ಸ್ಟ್ ನಾವು ಮಾಡಬೇಕಿತ್ತು ಅಷ್ಟೇ. ಈ ರೀತಿ ಏನು ಹೇಳ್ಕೊಡ್ತಿರ್ಲಿಲ್ಲ ಮ್ಯಾಮ್ ಅಲ್ಲಿ.
1: ಇಲ್ಲಿ ಅಂದರೆ ಯಾವ ರೀತಿ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಮ್ಯಾಮ್?
0: ಮ್ಯಾಮ್, ಇಲ್ಲಿ ಅಂದರೆ ಒಬ್ಬೊಬ್ರಿಗೂ ಚೆಕ್ ಮಾಡ್ತಾರೆ ಕಲ್ತಿದ್ದಾರಾ ಇಲ್ವಾ, ಇದು ಯಾವ ಪ್ರಾಡಕ್ಟು, ಯಾವ ಬ್ರ್ಯಾಂಡು, ಯಾರಿಗೆ ಹೆಂಗೆ ಯೂಸ್ ಮಾಡಬೇಕು ಪ್ರತಿಯೊಂದು ಹೇಳ್ಕೊಡ್ತಾರೆ ಮ್ಯಾಮ್.
1: ಒಟ್ಟಾರೆ ಅಲ್ಲಿ ಒಂದು ತರಬೇತಿಗಿಂತ ಇಲ್ಲಿ ಒಂದು ತರಬೇತಿ ತುಂಬ ಅನುಕೂಲ ಆಗ್ತದೆ.
0: ತುಂಬ ಡಿಫ್ರೆಂಟ್ ಇದೆ ಮ್ಯಾಮ್, ಅಲ್ಲಿಗೂ ಇಲ್ಲಿಗೂ ತುಂಬ ಡಿಫ್ರೆಂಟ್ ಇದೆ.
1: ಅಂದರೆ ಈಗ ಒಂದು ಸ್ವಉದ್ಯೋಗ ಮಾಡಬೇಕು ಅಂತ ಹೊರಟಿರೋರಿಗೆ ಒಂದು ತುಂಬ ಅಂದರೆ 3 ತಿಂಗಳ ಮುಗಿದ ನಂತರನೇ ಒಂದು ಸ್ವಉದ್ಯೋಗ ಆರಂಭ ಮಾಡೋ ಅಷ್ಟು ತರಬೇತಿ ಇಲ್ಲಿ
0: ಕೊಡ್ತಾರೆ ಮ್ಯಾಮ್. ಬೇಕಾದ್ರೆ ನಾವು ಬೇರೆ ಕಡೆ ಕಲ್ತಿರೋರು ಕಾಂಪೀಟ್ ಮಾಡ್ಬೋದು, 3 months ಆದ್ಮೇಲೆ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಮ್ಯಾಮ್.
1: ಒಂದು ಉತ್ತಮ ಟ್ರೈನಿಂಗ್ ಸಿಗ್ತಿದೆ. ಸೊ ಅನುಕೂಲದ ಬಗ್ಗೆ ಮಾತಾಡೋದಾದ್ರೆ ಮೇಡಮ್, ನಿಮಗೆ ಇಷ್ಟಪಡ್ತೀನಿ
0: ಅಂತಂದ್ರೆ, ಇವಾಗ ನಾವು ಸ್ಟಾರ್ಟಿಂಗ್ ಕಲಿಯೋದು ಸ್ವಲ್ಪನ ನಾಲೆಡ್ಜ್ ಇರಲ್ಲ ಅದರಲ್ಲಿ, ಹಿಂಗೆ ಮಾಡ್ತಾರೆ ಅಂತ ಗೊತ್ತಿರುತ್ತೆ ಅಷ್ಟೇ. ಬಟ್ ಇಲ್ಲಿ ಬಂದು ಈ ಥರ ಹೇಳ್ಕೊಡ್ತಿರೋದ್ರಿಂದ ತುಂಬ ಯೂಸ್ ಆಗ್ತಿದೆ ನಮಗೆ. ಕಲಿಬೇಕಂತಂದ್ರೆ ಕಲಿಯಬೇಕು ಮ್ಯಾಮ್. ಬೇರೆಯವ್ರಿಗೆ ನಾವು ಇವಾಗ ಏನು ನಾಲೆಡ್ಜ್ ಇರುತ್ತೆ ಅವ್ರಿಗೆ ಮಾಡೋದಕ್ಕೂ ಆಗಲ್ಲ ಅಲ್ವಾ, ಅದಕ್ಕೋಸ್ಕರ ಕಲಿಬೇಕು.
1: ಉತ್ತಮ ರೀತಿಯ ತರಬೇತಿ
0: ಸಿಗ್ತಿದೆ.
1: ಇದಕ್ಕೆಲ್ಲ ಕುಟುಂಬದ ಸಹಕಾರ ಹೇಗಿದೆ ಮೇಡಮ್?
0: ನಮ್ಮ ಮನೆ ತುಂಬ ಸಪೋರ್ಟ್ ಮಾಡ್ತಾರೆ, ನಾನು ಏನು ಮಾಡ್ತೀನಿ ಅಂತೀನಿ ಅದನ್ನೇ ಮಾಡು ಅಂತ ಹೇಳಿದರೆ, ಇಷ್ಟು ವರ್ಷ ಅವ್ರು ವೆಯ್ಟ್ ಮಾಡಿದ್ದು, ನಾನು ಇದಕ್ಕೋಸ್ಕರನೇ ವೆಯ್ಟ್ ಮಾಡ್ತಿದ್ದೆ. ಈ ಆಪರ್ಚುನಿಟಿ ಸಿಕ್ಕಿರೋದಕ್ಕೆ ಅವರು ಫುಲ್ ಖುಷಿಯಾಗಿದ್ದಾರೆ. ಇಷ್ಟು ಕಮ್ಮಿ ಅಮೌಂಟಲ್ಲಿ ಯಾರೂ ಹೇಳ್ಕೊಡಲ್ಲ ಮ್ಯಾಮ್, ನಾನು ತುಂಬ ಕಡೆ ವಿಚಾರಿಸಿದ್ದೀನಿ.
1: ಕುಟುಂಬದಲ್ಲಿ ಯಾರ್ಯಾರಿದ್ದೀರಿ ಮೇಡಮ್?
0: ನಮ್ಮ ಮನೆ ನಮ್ಮ ಪಪ್ಪ, ಅಮ್ಮ, ನಮ್ಮ ಅಜ್ಜಿ, ನಂಗೆ ಇಬ್ಬರು ತಂಗಿರಿದ್ದಾರೆ, ನಾನೊಬ್ಳು.
1: ಓಕೆ, ಇದಕ್ಕೆಲ್ಲ ಕುಟುಂಬದ ಸಹಕಾರ ಚೆನ್ನಾಗಿದೆ. ನಿಮ್ಮ ಥರನೇ ಹಲವಾರು ಜನ ಯುವತಿಯರಾಗಿರ್ಬೋದು ಅಥವಾ ಮಹಿಳೆಯರಾಗಿರ್ಬೋದು ಯಾವುದಾದ್ರೂ ಒಂದು ತರಬೇತಿಯನ್ನು ಪಡ್ಕೊಂಡು ಸ್ವ ಉದ್ಯೋಗವನ್ನು ಆರಂಭ ಮಾಡಿ ಆರ್ಥಿಕವಾಗಿ ಸಬಲರಾಗಬೇಕು ಅಂತಿರೋಂಥ ಮಹಿಳೆಯರಿಗೆ ನಿಮ್ಮ ಒಂದು ಕಿವಿ ಮಾತನ್ನು ಹೇಳೋದಾದ್ರೆ ಮ್ಯಾಮ್?
0: ಮ್ಯಾಮ್, ಅವ್ರು ಮನೇಲೇ ಇಟ್ಕೊಂಡು ಅನ್ಕೊತಾರೆ ನಾವೇನು ಓದಿಲ್ಲ, ನಮಗೇನು ನಾಲೆಡ್ಜ್ ಇರಲ್ಲ. ಹೋಗ್ಬಿಟ್ಟು ಕೇಳಿದ್ರೆ ಅವ್ರು ಏನು ಅನ್ಕೋತಾರೋ, ನಮ್ಮನ್ನ ಬೇರೆ ಥರ ನೋಡ್ತಾರೆ, ಓದಿರೋರನ್ನೇ ಬೇರೆ ಥರ ನೋಡ್ತಾರೆ, ಆ ರೀತಿ ಎಲ್ಲ ಯೋಚನೆ ಮಾಡ್ತಾರೆ. ಇನ್ನು ಬೇರೆ ಕಡೆನೂ ಆ ರೀತಿನೇ ನೋಡ್ಬೋದು ಮ್ಯಾಮ್, ಬಟ್ ಇಲ್ಲಿ ಆ ರೀತಿ ಏನೂ ಇರಲ್ಲ ಮ್ಯಾಮ್. ಎಲ್ಲರೂ ಒಂದೇ ಥರ ನೋಡ್ತಾರೆ, ಓದಿರೋರು, ಓದಿಲ್ಲದೆ ಇರೋರು, ತಿಳ್ಕೊಂಡಿರೋರು, ತಿಳ್ಕೊಳ್ದೆ ಇರೋರು, ಎಲ್ರಿಗೂ ಒಂದೇ ರೀತಿ ನೋಡ್ತಾರೆ, ಒಂದೇ ರೀತಿ ಶಿಕ್ಷಣ ಕೊಡ್ತಿದ್ದಾರೆ ಅಂತ ಹೇಳ್ತೀನಿ.
1: ಸೊ ಈ ಅನುಕೂಲನ ಬಳಸ್ಕೊಳ್ಳಿ.
0: ಹಾಂ, ಬಳಸ್ಕೊಳ್ಳಿ ಮ್ಯಾಮ್, ಡೆಫಿನೆಟ್ ಆಗಿ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ, ಬಳಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ.
1: ಈಗ ವಿ ಆರ್ ಎಸ್ ಎಸ್ ಸೆಂಟರ್ ಅಲ್ಲಿಗಷ್ಟೇ ಸೀಮಿತ ಆಗಿರುತ್ತೆ, ಇಲ್ಲಿ ತನಕ ಬಂದು ಟ್ರೈನಿಂಗ್ನ ಕೊಡ್ತಾ ಇರೋದು ಸ್ಥಳೀಯ ಮಹಿಳೆಯರಿಗೆ ಆಗಿರ್ಬೋದು ಅಥವಾ ಯುವಕ ಯುವತಿಯರಿಗೆ ಎಷ್ಟು ಅನುಕೂಲ ಆಗ್ತಾರೆ?
0: ತುಂಬ ಅನುಕೂಲ ಆಗ್ತಿದೆ ಮ್ಯಾಮ್. ನಾವು ಹೇಳ್ದಂಗೆ ಓನಾಗಿ ಸ್ಟಾರ್ಟ್ ಮಾಡ್ಬೋದು ಅನ್ನೋಷ್ಟು ನಾಲೆಜ್ ಕೊಡ್ತಾರೆ ನಮಗೆ, ಅದನ್ನು ತುಂಬ ಅನುಕೂಲ ಆಗ್ತಿದೆ ಮ್ಯಾಮ್. ಫ್ರೀಯಾಗಿ ಕೋರ್ಸ್ ಮಾಡ್ತಿರೋದು ತುಂಬ ಅನುಕೂಲ ಇದೆ, ನಮ್ಮಂಥ ಬಡ ಕುಟುಂಬದವ್ರಿಗೆ ಬಂದವ್ರಿಗೆ ತುಂಬ ಅನುಕೂಲ ಆಗುತ್ತೆ.
1: ಬಹಳ ಸಂತೋಷ ಮೇಡಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು, ನಮ್ಮ ಜನ ಕೇಳುವರಿಗೆ ಆಗಿರ್ಬೋದು ಅಥವಾ ಮಹಿಳೆಯರಿಗೆ, ಯುವಕರಿಗೆ, ಯುವತಿಯರಿಗೆ ಒಳ್ಳೆ ಕಿವಿ ಮಾತನ್ನು ಹೇಳೋದ್ರ ಜೊತೆಗೆ ನಿಮ್ಮ ಅನುಭವವನ್ನು ಹಂಚ್ಕೊಂಡಿದ್ದಕ್ಕೆ ತುಂಬ ಇರೋದಿಲ್ಲ. ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು.
1: ಮೇಡಮ್ ನಮಸ್ತೆ.
2: ನಮಸ್ತೆ ಮೇಡಮ್.
1: ನಿಮ್ಮದೊಂದು ಪರಿಚಯನ ಮಾಡ್ಕೊಳ್ಳಿ ಮ್ಯಾಮ್.
2: ನನ್ನ ಹೆಸರು ನೇತ್ರಾ ಅಂತ, ನಂದು ಡಿಗ್ರಿ ಕಂಪ್ಲೀಟ್ ಆಗೈತೆ, ನನಗೆ ಬ್ಯೂಟಿಷಿಯನ್ ಕೋರ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ಅದರಿಂದ ಬಂದಿದ್ದೀನಿ.
1: ಏನು ಶಿಕ್ಷಣ ಪಡ್ಕೊಂಡಿದ್ದೆ?
2: ನಂದು ಡಿಗ್ರಿ ಕಂಪ್ಲೀಟ್ ಆಗೈತೆ, ಬಿ ಎ ಆಗೈತೆ.
1: ಬಿ ಎ. ಕುಟುಂಬದಲ್ಲಿ ಯಾರ್ಯಾರಿದ್ದೀರಿ ಮೇಡಮ್?
2: ಮ್ಯಾಮ್, ನಮ್ಮಪ್ಪ, ನಾನು, ನನ್ನ ತಮ್ಮ, ಅಮ್ಮ.
1: ಅಂದರೆ ಈಗ ನೀವು ಓದಿರೋಂಥ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ಬೋದಿತ್ತು, ಆದರೆ ಬ್ಯೂಟಿಷಿಯನ್ ತರಬೇತಿಯನ್ನು?
2: ಮ್ಯಾಮ್, ನಂಗೆ ತುಂಬ ಇಂಟ್ರೆಸ್ಟ್ ಇತ್ತು ಇದರಲ್ಲಿ. ಅಂದರೆ ಡಿಗ್ರಿ ಆದಮೇಲೆ ನಮ್ಮ ಮನೆಯಲ್ಲೂ ಕಳಿಸ್ತಿರ್ಲಿಲ್ಲ, ಬೇಡ ಸಾಕು ಮದುವೆ ಮಾಡಿಬಿಡೋಣ ಅಂತ ಇದ್ರು. ನನಗೆ ಮದುವೆ ಆಗೋಕ್ಕೆ ಇಷ್ಟ ಇರಲಿಲ್ಲ, ಯಾಕಂದ್ರೆ

0: ನಮ್ಮ ತಂದೆ ಸ್ವಲ್ಪ ಮಾತು ಬರಲ್ಲ, ಅದರಿಂದ ನನ್ನ ತಂಗಿನ ಮದುವೆ ಮಾಡ್ಬಿಟ್ಟು ಆಮೇಲೆ ನಾನು ಮದುವೆ ಆಗೋಣ ಅಂದ್ಬಿಟ್ಟು ಬ್ಯೂಟಿಷಿಯನ್ ಸೇರಿಕೊಂಡೆ. 2 ವರ್ಷ ಆಯಿತು ಅವಳು ಮದುವೆ ಆಗಿ. ನಾನೇ ಜವಾಬ್ದಾರಿ ತಗೊಂಡು ಸ್ವಲ್ಪ ಮಾಡ್ತಾ ಇದ್ದೀನಿ.
1: ಮುಂಚೆ ಏನು ಮಾಡ್ತಾ ಇದ್ರಿ?
0: ಮನೇಲಿ ಇದ್ದೆ ಸ್ವಲ್ಪ, ಅದೇ ಸ್ಯಾರಿ ಕುಚ್ಚ ಹಾಕೋದು, ಆಮೇಲೆ ಬಟ್ಟೆ ಹೊಲಿಯೋದು, ಆ ಥರ ಎಲ್ಲ ಮಾಡ್ತಿದ್ದೆ.
1: ಅಂದ್ರೆ ಬ್ಯೂಟಿಷಿಯನ್ ಕಲಿಬೇಕು ಅಂತ ಆಸಕ್ತಿ ಈಗ ಬಂತು ಮೇಡಮ್?
0: ನನ್ಗೆ ಅವಾಗಲಿಂದ ತುಂಬ ಇಷ್ಟ,
1: ಅದೇ ಅವಕಾಶಗಳಿರಲಿಲ್ಲ. ಈಗ ಬ್ಯೂಟಿಷಿಯನ್ ತರಬೇತಿ ಸಿಗ್ತಾ ಇರುತ್ತೆ ಗೊತ್ತಾಯ್ತು.
0: ನಾನು ಇಲ್ಲೇ ತಾಲೂಕು ಆಫೀಸ್ಗೆ ಹೋಗ್ತಾ ಇದ್ವಿ, ರೋಡಲ್ಲಿ ಮೇನ್ ರೋಡಲ್ಲಿ ಬರ್ಬೇಕಾದ್ರೆ ಇದನ್ನ ನೋಡಿದೆ. ಅವಾಗ ಬಂದು ಒಂದ್ಸಲ ವಿಚಾರಿಸ್ಕೋದೆ ಪಲ್ಲವಿ ಮ್ಯಾಮ್ನ, ಅವ್ರು ಆಯ್ತು ನಾನು ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು, ಕಾಲ್ ಮಾಡಿದ್ರು ಮ್ಯಾಮ್. ಅದರಿಂದ ಬಂದು
1: ಈಗ ಬಂದು 2.5 ತಿಂಗಳು.
0: ಹಾಂ, 2.5 ತಿಂಗಳಾಯ್ತು. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಯಾವುದೇ ಆದರೂ ಒಂದ್ಸಲ ಅಲ್ಲ ಒಂದು 10 ಸಲ ಕೇಳಿದ್ರು ಹೇಳ್ಕೊಡ್ತಾರೆ ಮ್ಯಾಮ್, ತುಂಬ ಚೆನ್ನಾಗೈತೆ.
1: ಈ 3 ತಿಂಗಳ ತರಬೇತಿ ಮುಗಿದ ನಂತರ ಒಬ್ಬ ಉತ್ತಮ ಬ್ಯೂಟಿಷಿಯನ್ ಆಗಿ ಹೊರಹೊಮ್ಮುತ್ತೀನಿ ಅಂತ?
0: ಹೌದು ಮ್ಯಾಮ್, ನಾನು ಪರ್ಫೆಕ್ಟಾಗಿ ಕಲ್ತಿದ್ದೀನಿ, ಹಾಗೇ ಆಗ್ತೀನಿ ಮ್ಯಾಮ್.
1: ಓಕೆ, ಏನೇನೆಲ್ಲ ಕಲ್ತಿದ್ದೀರಾ
0: ಮ್ಯಾಮ್? ಇದು ಮೆಹಂದಿ ಆಗೈತೆ, ಆಮೇಲೆ ಪೆಡಿಕ್ಯೂರ್ ಮೆನಿಕ್ಯೂರು, ಥ್ರೆಡ್ಡಿಂಗ್ ಐಬ್ರೋ, ಆಮೇಲೆ ಇದು ಡಿಟ್ಯಾನು, ಕ್ಲೀನಪ್ಪು, ಫೇಶಿಯಲ್ಲು, ಹೇರ್ ಕಟ್ಟು ಎಲ್ಲ ಆಗೈತೆ ಮ್ಯಾಮ್. ಬೇಸಿಕ್ ಏನೈತೆ ಅದೆಲ್ಲ ಆಗೈತೆ. ಇನ್ನೇನಿದ್ರು ಮೇಕಪ್ ಕ್ಲಾಸ್ ನಡೀತಾ ಇತ್ತು, ಅದೊಂದು ಆಗಬೇಕು.
1: ಈ 3 ತಿಂಗಳ ತರಬೇತಿ ಮುಗಿದ ನಂತರ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ ಮೇಡಮ್?
0: ಮ್ಯಾಮ್, ಪಾರ್ಲರ್ ಅಂತೂ ಇವಾಗ ಸದ್ಯಕ್ಕೆ ಹಿಡಿಯೋಕ್ಕಾಗಲ್ಲ, ಇದು ಮೇಕಪ್ಗೆ ಹೋಗ್ತೀನಿ ಮ್ಯಾಮ್.
1: ಬೇರೆ ಕಡೆ ಕೆಲಸಕ್ಕೆ ಹೋಗ್ತೀರಿ?
0: ಹಾಂ, ಬೇರೆ ಕಡೆ ಕೆಲಸಕ್ಕೆ ಹೋಗ್ತೀವಿ. ಆರ್ಡ್ರ್ ಸಿಕ್ಕಿದ್ರೆ ಹೋಗಿ ನಾವೇ ಓನಾಗಿ ಆನ್ಲೈನಿಂದ ಬುಕ್ ಮಾಡ್ಕೊಂಡು ಹೋಗ್ತೀವಿ ಮ್ಯಾಮ್.
1: ಇವಾಗ ಏನಾದರೂ ನಿಮಗೆ ಬರ್ತಾ ಇದೆಯಾ ಆರ್ಡರ್ಸ್?
0: ಸದ್ಯಕ್ಕೆ ಯಾವುದು ಬಂದಿಲ್ಲ ಮ್ಯಾಮ್. ಅದೇ ಐಬ್ರೋಗೆಲ್ಲ ಬರ್ತಾರೆ, ನಮಗೆ ಅಭ್ಯಾಸ ಆಗಬೇಕಲ್ಲ, ನಾವು ಫ್ರೀನೇ ಮಾಡ್ಕೊಡ್ತೇವೆ. ಮನೆ ಹತ್ರ ಬರ್ತಾರೆ, ಹೇರ್ ಕಟ್ಟು, ಐಬ್ರೋ ಎಲ್ಲ ಬರ್ತಾರೆ,
1: ಮಾಡ್ಕೊಡ್ತಾರೆ.
0: ಪ್ರಾಕ್ಟೀಸ್ ಆಗಲಿ, ಅಮೌಂಟ್ ಏನು ಇಸ್ಕೊಂತಲ್ಲ ಮ್ಯಾಮ್, ಅಕ್ಕಪಕ್ಕದ ಮನೆಯವರಲ್ವಾ, ಫಸ್ಟ್ ಇಸ್ಕೊಬಾರ್ದು ಹಂಗೆಲ್ಲ ಅಂತ ಕಾನ್ಫಿಡೆಂಟ್ ಐತೆ ಮ್ಯಾಮ್. ನಾನು ಚೆನ್ನಾಗಿ ಮಾಡ್ತಾ ಇದ್ದೀನಿ ಮ್ಯಾಮ್ ಹೇಳ್ತಿರ್ತಾರೆ, ನೀನು ಪರ್ಫೆಕ್ಟ್ ಆಗಿ ಮಾಡ್ತಾ ಇದೀಯಾ, ಚೆನ್ನಾಗಿ ಮಾಡ್ತಾ ಇದೀಯಾ ಅಂತ ಹೇಳ್ತಾರೆ.
1: ಇದಕ್ಕೆಲ್ಲ ಕುಟುಂಬದ ಸಹಕಾರ ಹೇಗಿದೆ ಮೇಡಮ್?
0: ಫಸ್ಟು ನಮ್ಮ ಅಮ್ಮಂಗೆ ಇಷ್ಟ ಇರಲಿಲ್ಲ, ಯಾಕೆ ಹೋಗ್ತೀಯಾ ಮನೇಲೇ ಇರೋ ಅಂತಿದ್ರು. ನನಗೆ ಇಷ್ಟ ಇದು ಬ್ಯೂಟಿಷಿಯನ್ ಅಂದರೆ, ನನಗೆ ಯಾರ ಮೇಲೂ ಡಿಪೆಂಡ್ ಆಗೋಕ್ಕೆ ಇಷ್ಟ ಇಲ್ಲ, ನಾನು ಓನಾಗೆ ನನ್ನ ಮೇಲೆ ನಾನೇ ಡಿಪೆಂಡ್ ಆಗಬೇಕು ಅಂತ ಇದ್ದೀನಿ.
1: ಏನೇನೆಲ್ಲ ಮಾಡ್ತೀರಿ ಮೇಡಮ್ ಇದ್ರ ಜೊತೆಗೆ? ಈ ಒಂದು ತರಬೇತಿ ಬರ್ತಾ ಇದ್ದೀರಾ, ಇದ್ರ ಜೊತೆಗೆ ಬೇರೆ ಏನೆಲ್ಲ ಕೆಲಸನ ನಿರ್ವಹಿಸ್ತಾ ಇದ್ದೀರಿ
0: ಮ್ಯಾಮ್? ಅದೇ ಸ್ಯಾರಿ ಕುಚ್ಚಿ ಹಾಕೋದು, ಸ್ಟಿಚಿಂಗ್ ಮಾಡ್ತೀನಿ, ಮನೆಗೆ ಮಾಡ್ಕೊತೀನಿ, ಎಷ್ಟು ಬೇಕು ಅಷ್ಟು ಮಾಡ್ಕೊತೀನಿ, ಮನೆ ಕೆಲಸ ಮಾಡ್ಕೊಂಡು ಅದು ಅದು ಎಲ್ಲ ಮ್ಯಾನೇಜ್ ಮಾಡಬೇಕಲ್ಲ, ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ.
1: ನೆಕ್ಸ್ಟ್ ಒಬ್ಬ ಉತ್ತಮ ಬ್ಯೂಟಿಷಿಯನ್ ಆಗಬೇಕು
0: ಅಂತ ಅಂದ್ಕೊಂಡಿದ್ದೀನಿ, ಆಗಬೇಕು ಅಂದ್ಕೊಂಡಿದ್ದೀನಿ, ಹಾಗೆ ಆಗ್ತೀನಿ ಮ್ಯಾಮ್. ನನಗೆ ಇಷ್ಟ ಇದೆ ಒಟ್ಟಲ್ಲಿ, ಈ ಸಂಸ್ಥೆಯಿಂದ ತುಂಬ ಅನುಕೂಲ ಆಗೈತೆ ಮ್ಯಾಮ್, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಏನಿಲ್ಲ ಮ್ಯಾಮ್, ಬೇರೆ ಕಡೆನೂ ನಾನು ವಿಚಾರಿಸಿದ್ದೀನಿ, ಅಲ್ಲೆಲ್ಲ ತುಂಬ ಕಾಸ್ಟ್ಲಿ ದುಡ್ಡು ಹೇಳಿದರೆ 50,000 1,00,000 ಎಲ್ಲ ಆಗೈತೆ ಮ್ಯಾಮ್, ಬಟ್ ಇಲ್ಲಿ ಕಮ್ಮಿ ಐತೆ ಅಂತ ಗೊತ್ತಾದ್ಮೇಲೆ ಈ ಆಪರ್ಚುನಿಟಿನ ನಾವು ಮಿಸ್ ಮಾಡ್ಕೊಬಾರ್ದು ಅಂತ ಬಂದಿದ್ದೆ. ಅದೇ ಮ್ಯಾಮ್, ಅದೇ ಈ ಸಂಸ್ಥೆಯಲ್ಲಿ ಬೇರೆ ಬೇರೆ ನಾನಾ ರೀತಿದು ಹೇಳ್ಕೊಡ್ತಾ ಇದ್ದಾರೆ, ಯಾವುದೇ ಬೇಸಿಕ್ ಅಂದರೆ ಕಂಪ್ಯೂಟರ್ ಇರ್ಬೋದು, ಸ್ಪೋಕನ್ ಇಂಗ್ಲೀಷ್ ಇರ್ಬೋದು, ಟೈಲರಿಂಗು, ಮತ್ತು ಬ್ಯೂಟಿಷಿಯನು, ಎಲ್ಲ ರೀತಿದು ಹೇಳ್ಕೊಡ್ತಾ ಇದ್ದಾರೆ. ಅದನ್ನು ಮಿಸ್ ಮಾಡ್ಕೊಬೇಡಿ, ಯೂಸ್ ಮಾಡ್ಕೊಳ್ಳಿ, ಯಾರ ಮೇಲೂ ಡಿಪೆಂಡ್ ಆಗಬೇಡಿ, ನಿಮ್ಮ ಮೇಲೆ ನೀವು ಡಿಪೆಂಡ್ ಆಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
1: ಮಹಿಳೆಯರಿಗೆ ಒಳ್ಳೆ ಸಂದೇಶವನ್ನು ತಿಳಿಸಿದ್ರೆ ಮ್ಯಾಮ್ ಭಾಳ ಸಂತೋಷ. ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಆಗಿರ್ಬೋದು ಅಥವಾ ನಿಮ್ಮ ಬ್ಯೂಟಿಷಿಯನ್ ತರಬೇತಿಯ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು.

0: ಕೇಳುಗರೆ, ಇದುವರೆಗೂ ಮಹಿಳೆ ಕಾರ್ಯಕ್ರಮ ಪ್ರಸಾರವಾಯಿತು.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ.
3: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
3: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನ ತಿಂತಾನೆ ಇರ್ತಾನೆ. ಯಾಕೋ
1: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು.

0: ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
0: ಸಿದ್ದಣ್ಣ, ನೀ ಸೇವ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹ ಕೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವಾ?

0: ಕುಣಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತಮ ಬಿಡ್ತೀನಿ ನಾನು. ನಾನು ಈ ಬೀಡಿ, ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211.
0: ಧನ್ಯವಾದಗಳು.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ನ್ಯಾಷನಲ್ ಟ್ರಸ್ಟ್ ಆಕ್ಟ್ 1999 ಅಡಿಯಲ್ಲಿ ವಿಶೇಷಚೇತನರಿಗೆ ಲಭ್ಯವಿರುವ ಸೇವೆಗಳ ಕುರಿತು ಮೈಸೂರಿನ ಜಿಲ್ಲಾ ವಿಶೇಷಚೇತನರ ಪುನರ್ವಸತಿ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ವಕೀಲರಾದ ಶ್ರೀ ವೈದ್ಯನಾಥ್ ಎಸ್ಎಸ್ ರವರ ಜೊತೆಗಿನ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಆರೋಗ್ಯಮಂತನ ವೈದ್ಯರೊಂದಿಗಿನ ನೇರ ಸಂದರ್ಶನ. ಮಾನಸಿಕವಾಗಿ, ದೈಹಿಕವಾಗಿ ಹಾಗೂ ದೀರ್ಘ ಕಾಯಿಲೆಗಳ ಕುರಿತು ತಜ್ಞ ವೈದ್ಯರ ಜೊತೆ ಚರ್ಚಿಸಿ ಸೂಕ್ತ ಮಾಹಿತಿ ಮತ್ತು ಸಮಾಲೋಚನೆಯನ್ನ ನೀಡುವ ಮೂಲಕ ಸಮುದಾಯ ಸ್ವಾಸ್ಥ್ಯ ಕಾಪಾಡುವ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು.
2: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧಿನಿ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ನ್ಯಾಷನಲ್ ಟ್ರಸ್ಟ್ ಆಕ್ಟ್ನಲ್ಲಿ ವಿಶೇಷಚೇತನರಿಗೆ ಇರುವ ಸೇವೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದ

0: ಆದರೆ ಹಿರಿಯ ವಕೀಲರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ವಿಶೇಷಚೇತನರ ಪುನರ್ವಸತಿ ಕೇಂದ್ರ ಮೈಸೂರು, ಶ್ರೀ ವೈದ್ಯನಾಥ್ ಅವರು, ಸರ್ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
1: ನಮಸ್ಕಾರ
0: ಸರ್. ಮೊದಲನೇದಾಗಿ ಇವತ್ತು ಈ ಒಂದು ನ್ಯಾಷನಲ್ ಟ್ರಸ್ಟ್ ಸಂಬಂಧಪಟ್ಟಂತೆ ಅದರಲ್ಲಿ ಈ ಒಂದು ಹಡಿನಲ್ಲಿ ಆ ವಿಶೇಷಚೇತನರಿಗೆ ಏನೇನು ಸೇವೆಗಳು ಸಿಗ್ತಾ ಇದೆ ಮತ್ತು ಏನೇನು ಯೋಜನೆಗಳಿದೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತೀವಿ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಮಾತನಾಡೋದಾದ್ರೆ ಈ ನ್ಯಾಷನಲ್ ಟ್ರಸ್ಟ್ ಅಂತಂದ್ರೆ ಏನು, ಈ ಒಂದು ಟ್ರಸ್ಟ್ನ ಮುಖ್ಯ ಗುರಿ ಉದ್ದೇಶಗಳೇನು ಸರ್?
1: ಈ ಪ್ರಶ್ನೆ ಬಹಳ ಉತ್ತಮವಾದ್ದು. ಈ ಟ್ರಸ್ಟು 1999 ಇಸ್ವಿನಲ್ಲಿ ಕೇಂದ್ರ ಸರ್ಕಾರ ಪಾರ್ಲಿಮೆಂಟಲ್ಲಿ ಎನಾಕ್ಟ್ಮೆಂಟ್ ಮುಖಾಂತರ, ಅಂದರೆ ಒಂದು ನಾವೇನು ಲೆಜಿಸ್ಲೇಷನ್ ತರ್ತೀವಿ ಅದ್ರ ಮುಖಾಂತರ ತಂತು. ಇದರಲ್ಲಿ ಮೂಲತಃ ನಮಗೆ ಅಂಗವಿಕಲರ ಒಂದು ಇವರಿಗೆ ಸುಮಾರು ಒಂದು 60 ಕೋಟಿ ರೂಪಾಯಿಗಳ ಮೊತ್ತವನ್ನು ಅಲ್ಲಿ ಇಟ್ಟು, ಆ ಟ್ರಸ್ಟಲ್ಲಿ ಇಟ್ಟು, ಆ ಟ್ರಸ್ಟು ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಅದಕ್ಕೆ ಒಂದು ಎಕ್ಸಿಕ್ಯೂಟಿವ್ ಆಫೀಸರ್ ಬರ್ತಾರೆ, ಚೇರ್ಮನ್ ಬರ್ತಾರೆ. ಅದು ಇಡೀ ದೇಶಾದ್ಯಂತ ಆರ್ಟಿಸಮ್, ಸೆರೆಬಲ್ ಪಾಲ್ಸಿ ಮತ್ತು ಮಲ್ಟಿಪಲ್ ಡಿಸೇಬಿಲಿಟಿ, ಈ ಮೂರು ಈ ಮಾನಸಿಕ ಕಾಯಿಲೆಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ವಿಶೇಷ ಕಾಯ್ದೆಯನ್ನು ಜಾರಿ ಮಾಡುತ್ತದೆ 1999. ಈ ಟ್ರಸ್ಟ್ ಬಂದಾಗ ಇದಕ್ಕೆ ಒಂದು ಮೊತ್ತ ಏನು ದುಡ್ಡಿಟ್ಟಿರ್ತಾರೆ, 60 ಕೋಟಿ ರೂಪಾಯಿ. ಅದರಲ್ಲಿ ಈ ಮಾನಸಿಕ ವಿಶೇಷ ಚೇತನರು ಅಂತ ಹೇಳಬೇಕು, ಮಾನಸಿಕವಾಗಿ ಅವ್ರಿಗೆ ಹೆಚ್ಚಿಗೆ ಇದ್ದಿರಲ್ಲ, ನಮ್ಮ ಥರ ನಿಮ್ಮ ಥರ ಅವ್ರಿಗೆ ಗೊತ್ತಾಗಲಿಲ್ಲ, ಅವ್ರಿಗೆ ಆ ಉದ್ದೇಶಕ್ಕಾಗಿ ಈ ಒಂದು ಟ್ರಸ್ಟನ್ನು ನ್ಯಾಸ ಅಂತ ಹೇಳ್ತೀವಿ ಕನ್ನಡದಲ್ಲಿ ತಂದರು. ಅದಕ್ಕೆ ತಂದಿರೋ ಸದುದ್ದೇಶ ಏನಪ್ಪ ಅಂತಂದರೆ ಈ ಡಿಸೇಬಿಲಿಟಿನಲ್ಲೇ ಒಂದು ಸಪ್ರೇಟ್ ಆಗಿ ಈಗ ಮಾನಸಿಕ ಅಸ್ವಸ್ಥರು, ಆಟಿಸಮು, ಸೆರೆಬಲ್ ಪಾಲ್ಸಿ ಅವರನ್ನು ನೋಡ್ಕೊಳ್ಳೋದು ಬಹಳ ಕಷ್ಟ.
0: ಹೌದು ಹೌದು,
1: ಅದು ನಾನು ಈ ದಿನನಿತ್ಯದಲ್ಲಿ ಯಾರು ಒಬ್ಬರು ಬಂದು ನೋಡಿದಾಗ ಅವರ ಪೇರೆಂಟ್ಸು, ಅವ್ರ ಪರಿಸ್ಥಿತಿ ಎಲ್ಲವುದನ್ನು ನಾವು ಗಮನಿಸಿದಾಗ ಅದಕ್ಕೆ ಆಗಿ ಒಂದು ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನೋ ಸದುದ್ದೇಶದಿಂದ 1999 ಆ್ಯಕ್ಟ್ ತಂದ. ಅದಕ್ಕೆ ಏನು ಬೇಕು ಒಂದು ಲೆಜಿಸ್ಲೇಷನ್ ಮಾಡಿದ್ರು, ಅದು ಕೂಡ ಒಂದು ಒಳ್ಳೆ ಉದ್ದೇಶದಿಂದ 60 ಕೋಟಿ ರೂಪಾಯಿನ ಕೂಡ ಅವಾಗಿಟ್ಟು ಅದರಲ್ಲಿ ಬರೋ ಲಾಭದಲ್ಲಿ ಅಥವಾ ಅದರಲ್ಲಿ ಬರೋ ಬಡ್ಡಿನಲ್ಲಿ ಇವರಿಗೆ ವಿಶೇಷವಾಗಿ ಆರ್ಥಿಕವಾಗಿ ಬೆನ್ನೆಲುಬು ಕೊಡಬೇಕು, ಮತ್ತು ಇಂಥ ಮಕ್ಕಳಿಗೆ ಅಥವಾ ಇಂಥ ಒಂದು ಸಮಸ್ಯೆಯಿಂದ ಬಳಲ್ತಿರುವ ಯಾವುದೇ ವ್ಯಕ್ತಿಗೆ ಇದನ್ನು ಕೊಡೋವಂಥ ಒಂದು ತೀರ್ಮಾನವನ್ನು ಕೇಂದ್ರ ಸರ್ಕಾರ ಮಾಡಿತು. ಇದಕ್ಕೆ ಒಬ್ಬರು ಚೇರ್ಮನ್ ಇರ್ತಾರೆ, ಅದು ಸರ್ಕಾರ ಅದು ಆಮೇಲೆ ಅಪಾಯಿಂಟ್ಮೆಂಟ್ ಮಾಡುತ್ತೆ, ಅವರು ಮತ್ತೆ ಎಕ್ಸಿಕ್ಯೂಟಿವ್ ಆಫೀಸರ್ ಬರ್ತಾರೆ, ಅದು ಒಂದು ದೊಡ್ಡ ಹುದ್ದೆ ಅಲ್ಲಿ. ಅದಾದಮೇಲೆ ಲೋಕಲ್ ಸೆಂಟರ್ಸ್ ಅಂತ ಮಾಡ್ತಾರೆ, ಅದು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಪ್ರತಿಯೊಂದು ಜಿಲ್ಲೆಯ ಅಲ್ಲಿ ಆ ಲೋಕಲ್ ಸೆಂಟರ್ಸ್ ಮುಖಾಂತರ ಈ ಒಂದು ಟ್ರಸ್ಟ್ಗೆ ನೀವೇನು ಈ ಸೆರೆಬಲ್ ಪಾಲ್ಸಿ, ಆಟಿಸಮು, ಮಲ್ಟಿಪಲ್ ಡಿಸೇಬಿಲಿಟಿ ಏನಿದೆ ಅಂತಹ ಮಕ್ಕಳಿಗೆ ಅಂಥ ಇವರಿಗೆ ಈ ಸೌಲಭ್ಯವನ್ನು ಕೊಡಬೇಕು. ಅವ್ರಿಗೆ ಏನಪ್ಪ ಅಂತಂದರೆ ಕಾಂಪ್ರಹೆನ್ಸಿವ್ ಆಗಿ ಸಮಗ್ರವಾಗಿ ಅವರಿಗೆ ಒಂದು ನೋಡ್ಕೊಳ್ಳೋವಂಥ ವ್ಯವಸ್ಥೆ ಆಗಬೇಕು. ಆ ನಿಟ್ಟಿನಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಜಿಲ್ಲಾ ವಿಕಲಚೇತನ ಕಲ್ಯಾಣ ಇಲಾಖೆಯಲ್ಲಿ ಆ ಒಂದು ಅಡಿಯಲ್ಲಿ ಅಲ್ಲೊಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಆಗಿರುತ್ತೆ. ಆ ಕಮಿಟಿನ ಅವರು ಜಿಲ್ಲಾಧಿಕಾರಿಗಳು ಮತ್ತು ಅವರು ಕಾನ್ಸ್ಟಿಟ್ಯೂಟ್ ಮಾಡಿರ್ತಾರೆ. ಅದಕ್ಕೆ 5 ಜನ ಸದಸ್ಯರು ಸಂಘ ಸಂಸ್ಥೆಗಳಿಂದ ಇರೋರು ಒಬ್ಬರನ್ನ ನೇಮಕ ಮಾಡಿ ಅವರಿಗೆ ಒಂದಷ್ಟು ಕಾರ್ಪಸ್ ಫಂಡ್ ಕೊಟ್ಟಿರುತ್ತೆ. ಒಂದು ಜಿಲ್ಲೆಗೆ 1-5 ಲಕ್ಷ, ಅದು ಡಿಪೆಂಡಿಂಗ್ ಅಪಾನ್ ದಿ ಅವೈಲೇಬಲ್ ಫಂಡ್ಸ್ ಯುಟಿಲೈಸ್ ಮಾಡೋದಕ್ಕೆ ಅದನ್ನ ಕೊಡ್ತಾರೆ. ಅಂತಹ ಸಂದರ್ಭದಲ್ಲಿ ಈಗ ಅಂಥವ್ರಿಗೆ ಡೇ ಕೇರ್ ಕರ್ಕೊಂಡು ಹೋಗೋದು, ತುಂಬಾ ಬಡ ಮಕ್ಕಳಿಗೆ ಏನೂ ಆಗದೆ ಇದ್ದವ್ರಿಗೆ ಅವ್ರಿಗೆ 1400 ರೂಪಾಯಿ ಮಾಸಿಕ ಭತ್ಯೆ ಕೊಡುವಂಥದ್ದು. ಅವರ ಆಮೇಲೆ ಇದು ಪೇರೆಂಟು ಮತ್ತು ಗಾರ್ಡಿಯನ್

0: ಅಂತ ಏನು ಹೇಳ್ತೀವಿ, ಪೋಷಕರು ಅವರಿಗೆ ಒಂದು ಆರ್ಥಿಕವಾಗಿ ಸರ್ಕಾರ ಬೆನ್ನೆಲುಬು ನಿಲ್ಲಬೇಕು ಅನ್ನೋ ಅಂತ ಒಂದು ಉದ್ದೇಶದಿಂದ ಅದನ್ನು ಮಾಡ್ತಾ
1: ಇದ್ದಾರೆ. ಓಕೆ ಸರ್, ಇದ್ರ ಬಗ್ಗೆ ನಾವು ಮಾತನಾಡೋಣ. ಒಂದು ಕರೆ ಇದೆ. ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ನನ್ನ ಹೆಸರು ಪುಟ್ರಾಜ್ ಅಂತ.
1: ಪುಟ್ರಾಜ್ ಅವರು ತಮ್ಮೂರು
2: ಪರಿಸರ ವಿಶೇಷ ಕ್ಷೇತ್ರ ಸಂಘದಿಂದ ಸರ್ಗುರದಿಂದ ಮಾತಾಡ್ತಾ
1: ಸರ್. ಹೇಳಿ, ನಮ್ ಜೊತೆ ಇವತ್ತು ವೈದ್ಯನ ಸರ್. ಹೇಳಿ, ತಮ್ಮ ಪ್ರಶ್ನೆ ಏನಂತ ಹೇಳಿ
2: ಸರ್. ನಮ್ ಸಂಘದಲ್ಲಿ 3-4 ತಿಂಗಳಿಂದ ಪಿಂಚಣಿ ದುಡ್ಡು ಬಂದಿಲ್ಲ. ಅದ ಇನ್ಕಮ್ ಜಾಸ್ತಿ, ಒಂದು 32,000 ಒಳಗಡೆ ಇರ್ಬೇಕು ಅಂತ ಹೇಳ್ತಾರ. ಸ್ವಲ್ಪ ಜಾಸ್ತಿ ಆಗ್ತದೆ ಇನ್ಕಮ್, ಒಂದು 9,000 ಆಗ್ತದೆ. ಏನು ಏನು ಸರ್ ಸರ್
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
2: ಪೆನ್ಷನ್.
0: ನಮಸ್ಕಾರ ಪುಟ್ರಾಜ್ ಅವರೇ. ನಮಸ್ತೆ. ನಮಸ್ತೆ ನಮಸ್ತೆ. ನಿಮಗೆ ಇನ್ನೊಂದ್ಸತಿ ನಿಮ್ಮ ಪ್ರಶ್ನೆ ಹೇಳಿ. ನಿಮ್ಮ ಪ್ರಶ್ನೆ ಏನು ಮತ್ತೆ ಸ್ಪಷ್ಟವಾಗಿ ಹೇಳಿ. ನಿಮ್ಗೆ ಆತರ ಪೆನ್ಷನ್ ಇದಕ್ಕೆ ಇನ್ಕಮ್ ಜಾಸ್ತಿ ಆಗಿದೆ ಅಂತ ಏನಾದ್ರು ಅವ್ರು ಲೆಟರ್ ಕೊಟ್ಟಿದಾರ?
2: ಏನು ಕೊಟ್ಟಿಲ್ಲ ಸರ್. ಇನ್ಕಮ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಲ್ಲ
0: ಸಂಘದ. ಸಂಘದಲ್ಲಿ ಇರೋರ್ಗೆ ನಿಮ್ಮ ಆದಾಯ, ನೀವು ಏನ್ ಕೆಲಸ ಮಾಡ್ಕೊಂಡಿದ್ದೀರಾ?
2: ಅವರು ಏನು ಇಲ್ಲ, ಮನ್ಲೆ ಅವರು.
0: ಅವ್ರು ಇದಾರೆ. ಸರಿ,
2: ಅವ್ರಿಗೆ 1,400 ಗೊತ್ತಾಗ ತಿಂಗಳ. ಈಗ ಒಂದು 3-4 ತಿಂಗಳ ಗೊತ್ತಿಲ್ಲ ಈಗ ಅವ್ರಿಗೆ ದುಡ್ಡು.
0: ಅದಕ್ಕೆ ನಿಮ್ಗೇನು ಕಾರಣ ಇಲ್ಲದೆ ಇರೋದ್ರಿಂದ ತಡ ಆಗಿರ್ಬೋದೇ ಹೊರ್ತು ಅದು ನಿಮಗೆ ಬರೋದಿಲ್ಲ ಅಂತ ಏನು ನಿಮ್ಗೇನು ಒಂದು ಪತ್ರ ಮುಖಾಂತರ ಏನು ಹೇಳಿಲ್ಲ ಅಲ್ವಾ? ಕರೆಕ್ಟ್ ತಾನೆ, ಏನು ಹೇಳಿಲ್ಲ ತಾನೆ. ನೀವೇ ಡಿಕ್ಲರೇಷನ್.
2: ಕೆಲವರು ಅರ್ಜಿಗಳನ್ನ ಕೊಡ್ತಾವ್ರ, ಆಧಾರ್ ಕಾರ್ಡ್, ಮಾಮೂಲಿ ಆಧಾರ್ ಕಾಪಿ ಇವೆಲ್ಲ ಕೊಡ್ತಾವ್ರ ಅವ್ರನಲ್ಲಿ.
0: ಈಗ ನೀವು ನೀವು ಅದಕ್ಕೆ ಸಂಬಂಧಪಟ್ಟಂಗೆ ಯಾವ್ರು ನಿಮ್ದು? ಸರ್ಗೂರು. ಸರ್ಗೂರು ತಾಲೂಕ್ ಆಫೀಸ್ ಅಲ್ಲಿ ಹೋಗಿ ಒಂಚೂರು ವಿಚಾರಿಸಿ, ಅದನ್ನ ವಿಚಾರಿಸಿ ನೀವೇ ಒಂದು ತೀರ್ಮಾನಕ್ಕೆ ಬರಬೇಡಿ. ಅವ್ರ ಕಾರಣ ಏನು ಅಥವಾ ಕೆಲಸತಿ ಡಿಲೇ ಆಗ್ತಾ ಇದೆ ಈಗ ನಮ್ಮ ಸರ್ಕಾರದ ಯೋಜನೆಗಳಲ್ಲಿ. ಅಲ್ಲಿ ಬೇರೆಯವ್ರು ಹೇಳ್ತಿದ್ದಾರೆ, ಸರ್ಕಾರದ ಅಧಿಕಾರ ಮಟ್ಟದಲ್ಲಿ ಯಾರು ಹೇಳಿಲ್ಲ ಅಲ್ವಾ ಈ ಮಾತನ್ನ? ಹೇಳಿಲ್ಲ ತಾನೆ ಅದನ್ನ? ಹಾ, ಹಾಗಾಗಿ ನೀವು ಬೇರೆಯವ್ರು ಯಾರು ಹೇಳೋ ಮಾತನ್ನ ಇದು ಮಾಡ್ಕೋಬೇಡಿ. ನೀವು ಈ ಥರ ನಂಗೆ ಪೆನ್ಷನ್ ಬಂದಿಲ್ಲ ಅಂಥೇಳಿ ನಿಮ್ದು ಏನು ಡಾಕ್ಯುಮೆಂಟ್ ಏನಿದೆ, ನಿಮ್ಮ ಪೆನ್ಷನ್ ಬರ್ತಾ ಇರ್ತಲ್ಲ ನಂಬರು, ಅದನ್ನು ತೊಗೊಂಡೋಗಿ ಸಂಬಂಧಪಟ್ಟ ಇಲಾಖೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳಿ. ಓಕೆ, ಆಯ್ತು, ಅಷ್ಟು ಮಾಡಿ. ಒಳ್ಳೆ
2: ಮೈಸೂರಲ್ಲಿ
0: ಸ್ವಲ್ಪ ಸರ್ ಕೆಲಸ ಮಾಡ್ತಾ ಇರಲಿಲ್ಲ, ಅದು ಬೇರೆ ಬೇರೆ ಕಾರಣಗಳಿದೆ, ಅದು ಸದ್ಯದಲ್ಲೇ ಓಪನ್ ಆಗುತ್ತದೆ.
1: ಸರ್, ತಾವು ಮಾತನಾಡ್ತಾ ಇದ್ರಿ ಈ ಒಂದು ನ್ಯಾಷನಲ್ ಟ್ರಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಏನು ಇದಕ್ಕೆ ಈ ಒಂದು ಇಲಾಖೆಯ ಒಂದು ಪ್ರಮುಖ ಉದ್ದೇಶದ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಸೊ ಈ ಒಂದು ಟ್ರಸ್ಟ್ ಅಲ್ಲಿ ಯಾವ್ಯಾವ ಅಂಗವೈಕಲ್ಯತೆಗಳನ್ನ ಒಳಗೊಂಡಿದೆ ಸರ್?
0: ಅದೇ ಇದು ಮೂಲತಃವಾಗಿ ನ್ಯಾಷನಲ್ ಟ್ರಸ್ಟ್ ಅಲ್ಲಿ ಮೂರು, ಆರ್ಟಿಸಮ್, ಸೆರೆಬಲ್ ಪಾಲ್ಸಿ ಮತ್ತೆ ಮಲ್ಟಿಪಲ್ ಡಿಸಬಿಲಿಟಿ, ಮೂರು ಮುಖ್ಯವಾದ. ಇದು ಎರಡು ಮೆದುಳಿಗೆ ಸಂಬಂಧಪಟ್ಟಂತಹ ಕಾಯಿಲೆ. ಮಲ್ಟಿಪಲ್ ಡಿಸಬಿಲಿಟಿ ಏನಂದ್ರೆ ಕೈ ಸರಿರಲ್ಲ, ಮತ್ತೆ ಅವ್ರಿಗೆ ಮಾತಾಡಕ್ ಬರಲ್ಲ, ಮತ್ತೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ನ್ಯೂನ್ಯತೆ, ದೈಹಿಕ ನ್ಯೂನ್ಯತೆಗಳಿರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಮೂರು. ಇದಕ್ಕೆ ಮೂರಕ್ಕೆ ಮಾತ್ರ ವಿಶೇಷವಾಗಿ ರಾಷ್ಟ್ರೀಯ ನ್ಯಾಸ ನ್ಯಾಷನಲ್ ಟ್ರಸ್ಟ್ 1999 ರಚನೆ ಆಯಿತು. ಅವತ್ತಿನದಲ್ಲಿ ಕಾರ್ಪಸ್ ಫಂಡ್ ಅಂತ 60 ಕೋಟಿ ರೂಪಾಯಿನ ಕೊಡ್ತು.
1: ಓಕೆ ಸರ್, ಅದರ ಬಗ್ಗೆ ತಾವು ಮುಂದುವರಿಸೋಣ. ಮತ್ತೊಂದು ಕರೆ ಇದೆ. ಹಲೋ
3: ಹಲೋ ಸರ್, ನಮಸ್ತೆ.
1: ನಮಸ್ತೆ, ತಮ್ಮ ಹೆಸರು?
3: ನನ್ನ ಹೆಸರು ರಶ್ಮಿ ಅಂತ ಸರ್, ನಾನು ತುಂಬಪಟ್ಟಿಂದ ಕಾಲ್ ಮಾಡ್ತಿದ್ದೀನಿ.
1: ಹೇಳಿ, ನಮ್ಮ ಜೊತೆ ವೈದ್ಯನಾಥ್ ಸರ್ ಇದ್ದಾರೆ. ತಮ್ಮ ಪ್ರಶ್ನೆ ಏನು ಅಂತ?
3: ಹಲೋ,
1: ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ? ನಮ್ಮ ಜೊತೆ ವೈದ್ಯನಾಥ್ ಸರ್ ಇದ್ದಾರೆ.
3: ಸರ್, ನನ್ನ ಮಕ್ಕಳಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ.

0: ನಿಮ್ದು ಎನ್ ಜಿ ಒ ಕಾಂಟ್ಯಾಕ್ಟ್ ಇಲ್ಲ ಎಲ್ಲಿ ನಿಮ್ದು?
1: ಅಲ್ಲ, ನೀವು ಎನ್ ಜಿ ಒ ಇದು ಬಗ್ಗೆ ಮಾತಾಡ್ಬೇಕು ಅಥವಾ ಸರ್ ಜೊತೆ ಏನಾದ್ರು ಮಾತನಾಡ್ಬೇಕು, ವೈದ್ಯನಾಥ್ ಸರ್ ಜೊತೆ ಏನಾದ್ರು ಮಾತನಾಡ್ಬೇಕು ಅಥವಾ ಎನ್ ಜಿ ಒ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ತಿಳ್ಕೊಬೇಕು ಹೇಗೆ?
0: ನನ್ನ ಮಕ್ಕಳು ಅನಿಮಿಯಾ ಪೇಷಂಟ್ ಸರ್, ಅವ್ರಿಗೆ ಏನಾದ್ರು ಬೆನಿಫಿಟ್ ಸಿಗ್ಬೋದಾ?
1: ಅನಿಮಿಯಾ ಇಂದನಾ? ಓಕೆ ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ. ಹಾ,
2: ನೀವು ಅಮ್ಮ ಇದು ಅಂಗವಿಕಲರಿಗೆ ಸಂಬಂಧಪಟ್ಟ ಅಂತ ಒಂದು ಇದು ನೇರ ಫೋನಿನ ಕಾರ್ಯಕ್ರಮ ಆಗಿದೆ. ಹಲೋ ಹಲೋ, ಇದರಲ್ಲಿ 21 ಬಗೆ ಡಿಸೇಬಿಲಿಟಿ ಬಗ್ಗೆ, ಇದರಲ್ಲಿ ಅನಿಮಿಯಾ ಬಗ್ಗೆ ಇಲ್ಲಮ್ಮ, ನಾನು ಸ್ಪಷ್ಟವಾಗಿ ಹೇಳಬೇಕು. ಏಕೆಂದರೆ ಇಲ್ಲಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪು, ಲೆಪ್ರಸಿ ಕ್ಯೂರ್ಡ್ ಅಂಥೇಳಿ ಒಟ್ಟು 21 ಬಗೆಯ ಕಾಯಿಲೆಗಳಿಂದ ಶಾಶ್ವತವಾಗಿ ತೊಂದರೆ ಅನುಭವಿಸ್ತಾರವ್ರಿಗೆ, ನಾಟ್ ಟೆಂಪ್ರರಿ,
1: ಓಕೆ,
2: ಶಾಶ್ವತವಾಗಿ ಅನುಭವಿಸ್ತಾರವ್ರಿಗೆ PWD ಆ್ಯಕ್ಟ್ ಪ್ರಕಾರ ಅವರಿಗೆ ಸೌಲಭ್ಯಗಳಿರುತ್ತೆ ಅಂಥವ್ರಿಗೆ ಮಾತ್ರ. ಮೇಡಮ್ ಅದನ್ನು
1: ಅದೇ ಈಗ ನಾವು ನೀವು ಒಂದ್ಸಲಿ ಡಿಸ್ಟಿಕ್ ಆಸ್ಪತ್ರೆನ ಒಂದ್ಸಲ ಭೇಟಿ ಮಾಡಿ, ನಿಮ್ದು ಸೋಮವಾರ ಅಲ್ಲಿ ಯಾವುದು ಜಿಲ್ಲಾಸ್ಪತ್ರೆ ಯಾವ್ದು ಬರುತ್ತಾ ಅಲ್ಲಿ ಅಥವಾ ತಾಲೂಕು ಆಸ್ಪತ್ರೆನಲ್ಲಿ ಹೋಗ್ಬಿಟ್ಟು ಒಂದ್ಸಲ ಕೇಳಿ ನೋಡಿ. ಅಥವಾ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಕೂಡ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ, ಸೊ ಅಲ್ಲಿ ಕಾರ್ಯಕರ್ತರು ಯಾರು ಇದ್ರೆ ನಿಮಗೆ ನಿಮ್ಮ ನಂಬರ್ನ ಕೊಟ್ಟಿರ್ತೀವಿ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಅಂತ. ಅಲ್ಲಿ ನೋಡ್ಬಿಟ್ಟು ಅವ್ರು ಏನಾದರೂ ಈ ಒಂದು ಇದಕ್ಕೆ ಬರ್ತಾರೋ ಅಥವಾ ಇಲ್ವೋ ಅಂತ ಒಂದ್ಸಲ ಚೆಕ್ ಮಾಡಕ್ಕೆ ಹೇಳ್ತೀವಿ, ಆಯ್ತಾ? ನಿಮ್ಮ ನಂಬರ್
0: ಎಲ್ಲ ಕಡೆ ವಿಚಾರಿಸ್ತೀವಿ.
1: ಹಾಂ, ಈಗ ನಮ್ಮ ಸ್ಟಾಫ್ ಇದಾರೆ ಈಗ ಅಲ್ಲಿ ಕೊಡಗಿನಲ್ಲಿ, ಈಗ ನಮ್ಮಲ್ಲಿ ಎನ್ ಜಿ ಒದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕೆಲವೊಂದು ವರ್ಕರ್ಗಳಿದ್ದಾರೆ. ಸೊ ನಿಮ್ಮ ನಂಬರ್ನ ಅವ್ರಿಗೆ ತಲುಪಿಸಿರ್ತೀವಿ, ನಿಮ್ಮನ್ನು ಭೇಟಿ ಮಾಡ್ತಾರೆ, ಭೇಟಿ ಮಾಡಿ ಏನು ಅಂತಕ್ಕಂಥದ್ದನ್ನು ಅವ್ರು ಖುದ್ದು ಪರಿಶೀಲನೆ ಮಾಡಿಬಿಟ್ಟು ತಮಗೆ ಮಾಹಿತಿಯನ್ನು ಕೊಡ್ತಾರೆ, ಆಯ್ತಾ? ಓಕೆ ಓಕೆ, ಧನ್ಯವಾದಗಳು. ಓಕೆ ಸರ್, ಈಗ ತಾವು ಹೇಳ್ತಾ ಇದ್ರಿ ಈ ಒಂದು ಪ್ರಮುಖವಾಗಿ ಈ ಒಂದು 3 ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಆಕ್ಟ್ ಕೆಲಸ ಮಾಡ್ತಿದೆ ಅಂತ ಹೇಳಿದ್ರೆ, ಅದ್ರಲ್ಲಿ ಸುಮಾರು 60 ಕೋಟಿಯಷ್ಟು ಹಣವನ್ನು ಸರ್ಕಾರ ನೀಡಿದೆ ಅಂತ. ಅಂದರೆ ಇದು ಪ್ರತಿ ವರ್ಷನೂ ಕೂಡ ಈ ಒಂದು ಹಣವನ್ನು ನೀಡುತ್ತಾ, ಅಥವಾ ಹೇಗೆ ಯಾವ ಥರ ಇದನ್ನು ನಾವು ಬಳಕೆ ಮಾಡ್ಕೊಳ್ಬೋದು, ಅಥವಾ ವಿಶೇಷ ಚೇತನರು ಹೇಗೆ ಇದರ ಒಂದು ಯೋಜನೆಗಳನ್ನು ಪಡ್ಕೊಳ್ಬೋದು ಸರ್?
2: ಅಂದರೆ ಈ ವಿಚಾರದಲ್ಲಿ ಏನಪ್ಪ ಅಂತಂದರೆ, ನಿರಾಮಯಾನ್ ಸ್ಕೀಮ್ ಅಂತ ಇದೆ, ಅದ್ರ ಪ್ರಕಾರ ಏನಪ್ಪ ಅಂತಂದರೆ ಇವರಿಗೆ ಹೆಲ್ತ್ ಇನ್ಶೂರೆನ್ಸ್ಗೆ ಅಂತ ಹೇಳಿ 1 ಲಕ್ಷ ರೂಪಾಯಿ ಇದನ್ನು ಕೊಡ್ತಾರೆ. ಆ 1 ಲಕ್ಷ ರೂಪಾಯಿನಲ್ಲಿ ನಿಮಗೇನು ಹೆಲ್ತಿಗೆ ಸಂಬಂಧಪಟ್ಟಂಥ ಯಾವುದೇ, ಇವರು ಅದಕ್ಕಿಂತ ಮುಂಚೆ ಇವರು ಈ ಒಂದು ಅಂಗವಿಕಲತೆ ಇದೆ ಅಂತ ಹೇಳಿ ಪ್ರೂವ್ ಮಾಡಿ, ಅದಕ್ಕೆ ಲೋಕಲ್ ಕಮಿಟಿ ಇದೆ, ಆ ಕಮಿಟಿನಲ್ಲಿ ಇವ್ರದ್ದು ಒಂದು ಮೆಂಬರ್ಶಿಪ್ ಆಗಬೇಕು. ಅವಾಗ ಏನಪ್ಪ ಅಂತಂದರೆ ಅವ್ರ ಕೈಯಲ್ಲಿ BPL ಕಾರ್ಡ್ ಹೋಲ್ಡರ್ಗೆ ಜಸ್ಟ್ ರಿಜಿಸ್ಟ್ರೇಷನ್ಗೆ ಅಂತ 250 ರೂಪಾಯಿ ಸ್ವೀಕರಿಸ್ತಾರೆ. ಅದು 250 ರೂಪಾಯಿ ಇಸ್ಕೊಂಡ್ಮೇಲೆ ಅದು ಆದಮೇಲೆ ಇವರಿಗೆ 1 ಲಕ್ಷ ರೂಪಾಯಿ ತನಕ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸನ್ನು ಕೊಡ್ತಾರೆ.
1: ಈ ಒಂದು ನಿರಾಮಯ ಯೋಜನೆಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅಲ್ಲದೆ ಬೇರೆ ಹೇಗೆ ಸರ್ ಇನ್ಯಾವ ಥರ ಒಂದು ಯೋಜನೆಗಳು?
2: ಅದಲ್ಲದೆ ನಮ್ಮ ರಾಜ್ಯ ಸರ್ಕಾರ 1400 ರೂಪಾಯಿಗಳ ಒಂದು ಮಾಸಿಕ ಗೌರವಧನ ಅಂತ, ಅದನ್ನು ಎಲ್ಲರೂ ಪೆನ್ಷನ್ ಅಂತ ಹೇಳ್ತೀವಿ, ಬಟ್ ಅದು ಆ್ಯಕ್ಚುಲಿ ಇಟ್ ಈಸ್ ನಾಟ್ ಎ ಪೆನ್ಷನ್. ನಾವೆಲ್ಲದರಲ್ಲೂ ಅದನ್ನು ತಪ್ಪು ತಪ್ಪಾಗಿ ಇದು ಮಾಡ್ತೀವಿ. ಪೆನ್ಷನ್ ಅಂತ ಬರೋದೇನೆಂದರೆ ಯಾವುದಾದ್ರು ಒಂದು ರಿಟೈರ್ಮೆಂಟ್ ಆದಮೇಲೆ ಬರುವಂತಹದ್ದು ಒಂದು ಸೌಲಭ್ಯ. ಇದನ್ನು ನಾವು ಯಾವ ರೀತಿ ಗೌರವಧನ ಅನ್ನೋ ಥರ, ಈಗ ಅದರಲ್ಲೂ ಏನು ಮಾಡಿದ್ದಾರೆ, ಈ PWD ಆ್ಯಕ್ಟ್ ಬಂದಮೇಲೆ ಕೆಲವರಿಗೆ ಈಗ 1000 ರೂಪಾಯಿ ಮಾಡಿದ್ದಾರೆ, ಮತ್ತೆ 80% 70% ಮೇಲೆ ಡಿಸೇಬಿಲಿಟಿ ಇದ್ದವ್ರಿಗೆ 1400 ರೂಪಾಯಿ ಮಾಡಿದ್ದಾರೆ. ಕೆಲವರು ಅದು ಡಿಸೇಬಿಲಿಟಿ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾರೆ, ತಮಗೆ ಎಲ್ಲ ಗೊತ್ತಿರೋ ವಿಚಾರಗಳ. ಆದರೆ ಇದು ಏನಪ್ಪ ಅಂತಂದರೆ, ಈ ಒಂದು 21 ಬಗೆ ಡಿಸೇಬಿಲಿಟಿ ಬಂದಿದ್ದೆ 2016 ಇಸ್ವಿನಲ್ಲಿ. ಮುಂಚೆ ಪರ್ಸನ್ಸ್ ವಿತ್ ಡಿಸೇಬಿಲಿಟಿ ಆ್ಯಕ್ಟ್ ಅಂತ 1995 ಬಂದಿದ್ದು. ಮುಂಚೆ ಇವ್ರಿಗೇನೂ ಇರಲಿಲ್ಲ, ವಿಶೇಷ ಚೇತನರು ಹಾಗೆ ಹೀಗೆ ಅನ್ನೋದು ಏನೂ ಇರಲಿಲ್ಲ. ಕಾಮನ್ ಪೀಪಲ್ ಏನಿತ್ತು ಅವ್ರ ಜೊತೆನೇ ಹೊಡೆದಾಡ್ಕೊಂಡಿದ್ರು. ಬಟ್ ಈ 1995 ಆ್ಯಕ್ಟಲ್ಲಿ ಬರೀ ಒಂಥರ ಸೋಷಿಯಲ್ ಆಬ್ಲಿಗೇಷನ್ ಟೈಪು ಸರ್ಕಾರ ಏನೋ ಒಂದು ಇದು ಮಾಡೋ ಪರಿಸ್ಥಿತಿನಲ್ಲಿ ಮಾಡ್ತು. ಆದರೆ 2015

0: ಎನ್ಆರ್ಅಲ್ಲಿ ಏನಪ್ಪ ಅಂತಂದ್ರೆ ರೈಟ್ ಟು ಪರ್ಸನ್ ವಿತ್ ಡಿಸಬಿಲಿಟಿ ಅಂತ. ಇಲ್ಲಿ ಏನಂದ್ರೆ ಅದನ್ನ ಚಾರಿಟಿ ಟೈಪ್ ಸರ್ಕಾರ ಕೊಡೋ ಸ್ಥಿತಿ ಅಲ್ಲ, ಇದು ಅವ್ರ ಹಕ್ಕು, ವಿಶೇಷ ಚೇತನ ಹಕ್ಕು ಆಗಿ ಮಾರ್ಪಾಡು ಮಾಡ್ತು. 2016 ಈ ಲೆಜಿಸ್ಲೇಷನ್ ಪಾಸ್ ಮಾಡಿದಂತ ಸಂದರ್ಭದಲ್ಲಿ ಈ ಇದನ್ನ ಸರ್ಕಾರ ಕೊಡಬೇಕು ಅಂತಲ್ಲ, ನೀವೆಲ್ಲ ಒಂದು ಇದಕ್ಕೆ ಹೋಗ್ತೀರಾ, ನೀವು ನಿಮ್ಗೆ ಏನೋ ಕುಂಟ ಕುರುಡ ಹಾಗೆ ಹೀಗೆ ಅಂತ ಬೈತಾರೆ. ಈಗ ಬೇರೆ ನಮ್ಮ ಇವ್ರಿಗೆ SC ST ಅವ್ರಿಗೆ ಆ ಥರ ಅಂದಾಗ ಇಲ್ಲೂ ಕೂಡ ಅವರಿಗೆ ಏನು ದೈಹಿಕವಾಗಿ ಮಾನಸಿಕವಾಗಿ ಬೇಜಾರಾಗಿರುತ್ತೆ, ಆ ರೈಟ್ ಮುಖಾಂತರ ಇವರು ಅವರನ್ನ ಶಿಕ್ಷೆಗೊಳಪಡಿಸುವಂತಹ ಕಾನೂನ 2016 ತಂದಿದೆ. ಇದು ರೈಟ್ ಓರಿಯೆಂಟೆಡ್ 2000 PWD Act of 2016. ಮುಂಚೆ ಅದು ಬರೀ ಸೋಷಿಯಲ್ ಅಬ್ಲಿಗೇಶನ್, ಮಾಡಿದ್ರೆ ಮಾಡ್ಬೋದಿತ್ತು ಇಲ್ಲ. ಹಾಗಾಗಿ ಇದ್ರ ಬದಲಾವಣೆ ಏನಪ್ಪ ಅಂತಂದ್ರೆ ಬೋತ್ ಸೋಷಿಯಲ್ ಮತ್ತೆ ಒಂದು ರೈಟ್ ಓರಿಯೆಂಟೆಡ್, ನನ್ನ ಹಕ್ಕಿದು, ನೀವು ಅದನ್ನು ಚಾರಿಟಿ ಟೈಪ್ ಅಂತ ನೀವು ಕೊಟ್ಟರು ಕೊಡ್ಬೋದು ಬಿಟ್ಟರೆ ಬಿಡ್ಬೋದು ಅನ್ನೋದಿಲ್ಲ. ಇದರಲ್ಲಿ ಏನಪ್ಪ ಅಂತಂದ್ರೆ ಎಲ್ಲ ಕಡೆ ಈಗ ನೀವೊಂದು ಯಾವುದೋ ಒಂದು ದೊಡ್ಡ ಆಫೀಸು ಅಥವಾ ಒಂದು ಕಾರ್ಪೊರೇಷನ್ ಇರ್ಬೋದು, ಒಂದು ಯೂನಿವರ್ಸಿಟಿ ಇರ್ಬೋದು, ಅಲ್ಲೆಲ್ಲ ಬಜೆಟ್ ಅಂತ ನಾವೇನು ಮಂಡನೆ ಮಾಡ್ತೀವಿ, ಇದರಲ್ಲಿ 5% ಈ ಪರ್ಸನ್ ಇದಕ್ಕೆ ಆಕ್ಟಿವಿಟಿಗೆ ಇಟ್ಕೋಬೇಕು ಅಂತೇಳಿ ಇದು ಮಾಡಿದ್ರಲ್ಲ. ಈಗ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ, ದೊಡ್ಡ ದೇವಸ್ಥಾನ, ಅಲ್ಲಿ ನಿಮಗೆ ನೋಡ್ಬಿಟ್ರೆ ನೀವು ಅಂಗವಿಕಲರನ್ನ ಒಳಗಡೆನೆ ಬಿಡಲ್ಲ. ಈಗ ಅವೆಲ್ಲ ಬದಲಾವಣೆ ಆಗಿದೆ. ಈಗ ಏನಪ್ಪ ಅವ್ರಿಗೆ ವಿಶೇಷವಾದ ಶೌಚಾಲಯಗಳಿರುತ್ತೆ, ಇವೆಲ್ಲ ಬಂದಿರೋದು 2016 ಆದಮೇಲೆ. ಆಮೇಲೆ ಇವರಿಗೆ ವಿಶೇಷವಾದ ಒಂದು ನ್ಯಾಯಾಲಯ ಇದೆ ನಮ್ಮ ಎಲ್ಲ ಜಿಲ್ಲಾ ಮಟ್ಟದಲ್ಲಿ, ಒಂದೊಂದು ವಿಶೇಷ ಜಿಲ್ಲಾ ಮಟ್ಟದ ನ್ಯಾಯಾಲಯ. ಆ ನ್ಯಾಯಾಲಯದಲ್ಲಿ ಇವರಿಗೆ ಯಾವುದೇ ನ್ಯೂನ್ಯತೆಗಳು ಉಂಟಾದ್ರೆ ಸರ್ಕಾರದ ಮಟ್ಟದಲ್ಲಿ ಸಾರ್ವಜನಿಕ ಮಟ್ಟದಲ್ಲಿ ಇವರಿಗೆ ನಿಂದನೆ ಮಾಡೋದು ಇಂಥ ಮಾಡೋದು ಅಥವಾ ಇವ್ರಿಗೆ ಮೋಸ ಮಾಡೋದು ಇಂಥದ್ದಾದಾಗ ಇವರು ಅದರಲ್ಲಿ ದೂರು ಸಲ್ಲಿಸಿದ್ರೆ ಅವ್ರ ವಿರುದ್ಧ ಏನು ನ್ಯಾಯ ಕ್ರಮ ತೆಗೆದುಕೊಳ್ಳೋದಕ್ಕೆ ನನ್ನ ರೈಟ್, ನನ್ನ ಹಕ್ಕಿದು.
1: ಹೌದು ಹೌದು,
0: ಆ ಥರ ಲೆಜಿಸ್ಲೇಷನ್ ಪಾಸ್ ಮಾಡಿದ್ದಾರೆ.
1: ಸರ್, ಇದ್ರ ಜೊತೆಗೆ ಈ ಒಂದು ವಿಶೇಷ ಚೇತನರಿಗೆ ಅಂದರೆ ಈ ಥರ ಒಂದು ನ್ಯಾಷನಲ್ ಆ್ಯಕ್ಟ್ ಮುಖಾಂತರ ಅಂದರೆ ಅವ್ರಗಳಿಗೆ ವಿಶೇಷ ಚೇತನರಿಗೆ ಒಂದು ವೇಳೆ ಸರ್ವಿಸ್ ಕೊಡಬೇಕು ಅಥವಾ ಸೇವೆ ನೀಡಬೇಕು ಅಂತಕ್ಕಂಥ NGOಗಳೇನಾದರೂ ನೋಂದಣಿ ಮಾಡ್ಕೊಳ್ಬೇಕಾ, ಹೇಗೆ ಸರ್, ಯಾವ ಥರ?
0: ಹೌದು, NGOಗಳು ನೋಂದಣಿ ಮಾಡ್ಕೊಂಡಿರೋರು ಇದ್ದಾರೆ, ಮಾಡ್ಕೊಂಡೇ ಇರೋರು ಸುಮಾರು ಇದರಲ್ಲಿ ಇದ್ದಾರೆ. ನೋಂದಣಿ ಮಾಡ್ಕೊಂಡಿರೋರಿಗೆ ಏನಪ್ಪ ಅಂದ್ರೆ ಸರ್ಕಾರದಿಂದ ಅನುದಾನ ಬರುತ್ತೆ, ಗ್ರ್ಯಾಂಟ್ ಬರುತ್ತೆ. ಆ ಗ್ರ್ಯಾಂಟ್ ಮುಖಾಂತರ ಕೆಲವು ಕಡೆ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಹಾಸ್ಟೆಲ್ಗಳನ್ನು ಓಪನ್ ಮಾಡಿದ್ದಾರೆ. ವಿಶೇಷ ಚೈತನ್ಯರಿಗೆ ಹಾಸ್ಟೆಲ್ಗಳಿದೆ, ಮತ್ತೆ ಅವ್ರಿಗೆ ಸಂಬಂಧಪಟ್ಟ ಸೌಲಭ್ಯಗಳಿದೆ. ಆಮೇಲೆ ಇವರಿಗೆ ಸರ್ಕಾರಿ ಮಟ್ಟದಲ್ಲಿ 3% ರಿಸರ್ವೇಷನ್ ಇದೆ, ಅದರಲ್ಲೂ ಬ್ಲೈಂಡ್ಸು ಇದು ಅಂತೆಲ್ಲ ಡಿಮಾರ್ಕ್ ಮಾಡಿದ್ದಾರೆ, ಯಾರ್ಯಾರಿಗೆ ಎಲ್ಲೆಲ್ಲಿ ಪರ್ಸೆಂಟೇಜು ಇವರಿಗೆ ಅಲಾಟ್ ಆಗಬೇಕು ಅಂತ ಪ್ರತಿಯೊಂದು ವಿಭಾಗದಲ್ಲೂ ಈ ಒಂದು ರಿಸರ್ವೇಷನನ್ನು ಫಾಲೋ ಮಾಡುವಂಥದ್ದು ಕೇಂದ್ರ ಸರ್ಕಾರದಿಂದನೇ ಗೈಡ್ಲೈನ್ಸ್ ಮುಖಾಂತರ ಬಂದಿದೆ. ನಮ್ಮ ರಾಜ್ಯ ಸರ್ಕಾರದಲ್ಲಿ ಅನದರ್ 2% ಆ್ಯಡ್ ಆಗಿದೆ, ಟೋಟಲ್ 5% ರಿಸರ್ವೇಷನ್ನು ವಿಶೇಷ ಚೇತನರಿಗೆ ಇದೆ. ಅಂದರೆ ಅದು ಒಟ್ಟಿಗೆ 5% ಡಿಮಾರ್ಕ್ ಮಾಡೋದಿಲ್ಲ, ಅಲ್ಲೇ ಸಮಸ್ಯೆ ಉಂಟಾಗುತ್ತೆ. 24ನೇವ್ರೊಬ್ರು 48ನೇವ್ರೊಬ್ರು ಈ ಥರ ಬಂದಾಗ ಏನಾಗುತ್ತೆ, ಕೆಲವು ಇನ್ಸ್ಟಿಟ್ಯೂಷನಲ್ಲಿ 20 ಜನನೇ ಇರಲ್ಲ.
1: ಹೌದು,
0: ಒಂದು ಇನ್ಸ್ಟಿಟ್ಯೂಷನಲ್ಲಿ 20 ಜನನೇ ಇರಲ್ಲ, ನಿಮಗೆಲ್ಲ ರಿಸರ್ವೇಷನ್ ಸಿಗುತ್ತೆ. ಅವಾಗ 24ನೇ ಒಂದು ಬಂದಾಗ ಅವನು ಅಂದನಿಗೆ ಅಂತಾನೆ ಬಂದಿರುತ್ತೆ. ಸೊ ಈ ಥರ ನಾನಾ ನ್ಯೂನ್ಯತೆಗಳಿದೆ.
1: ಓಕೆ ಸರ್, ಅದರ ಬಗ್ಗೆ ಮುಂದುವರ್ಸೋಣ. ಹಲೋ, ಹಾಂ ನಮಸ್ತೆ, ತಮ್ಮ ಹೆಸರು? ಶ್ರೀಧರ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಎಚ್ಡಿಕೋಟೆ ಹೆಬ್ಬೂರು ಗ್ರೂಪಿಂದ ಸರ್ ಕಾಲ್ ಮಾಡಿರೋದು.
1: ಹೇಳಿ ಹೇಳಿ, ತಮ್ಮ ಪ್ರಶ್ನೆ ಏನಂತ ಹೇಳಿ.
2: ಹಾ, ಪ್ರಶ್ನೆ ಏನಂದ್ರೆ ಸರ್, ಈಗ ಆರ್ಟಿಸಮ್, ಬುದ್ಧಿಮಂದತೆ, ಮಲ್ಟಿ ಡಿಸಬಿಲಿಟಿ ಇದೆ ಅಂತ ವ್ಯಕ್ತಿಗಳಿಗೆ ನಿರಾಮಯ ಆಕ್ಟ್ ಅಂಡರ್ ಅಲ್ಲಿ ನಿರಾಮಯದ್ದು ಒಂದು ಹೆಲ್ತ್ ಇನ್ಶೂರೆನ್ಸ್ ಕೊಡ್ತಿದ್ದಾರೆ. ಸೊ ಅದರಲ್ಲಿ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಎಲ್ಲಾ ವಿಶೇಷತನ ಮಕ್ಕಳಿರುವಂತಹ ವ್ಯಕ್ತಿಗಳಿಗೆಲ್ಲ ಸಮಸ್ಯೆ ಆಗ್ತಿದೆ. ಆನ್ಲೈನ್ ಅಪ್ರೂವಲ್ ಪ್ರೊಸೆಸ್ ಮಾಡಬೇಕು, ಅದ್ರದ್ದು ರಿಲೇಟೆಡ್ ಸಪೋರ್ಟ್ ಡಾಕ್ಯುಮೆಂಟ್ ಕೊಡಬೇಕು ಅಂತ ಹೇಳ್ತಾರೆ. ಸೊ ಅವ್ರು ಹೇಗಾಗ್ತಿದೆ ಅಂತಂದ್ರೆ ಪೇರೆಂಟ್ಸ್ಗಳಿಗೆ ಅದ್ರದ್ದು ಪ್ರೊಸೆಸಿಂಗ್ ಮಾಡೋದು ಗೊತ್ತಾಗ್ತಿಲ್ಲ. ಹಲೋ.

0: ಹೇಳಿ ಹೇಳಿ ಹೇಳಿ ಹೇಳಿ ಹೇಳಿ.
1: ಅದಕ್ಕೆ ಏನಾದ್ರೂ ಆ ತರ ಇರ್ತಕ್ಕಂಥ ಮಕ್ಕಳು ಪೋಷಕರಿಗೆ ಅದ್ರದ್ದು ರಿಲೇಟೆಡ್ ನಿಯರ್ ಬೈ ಏನಾದ್ರೂ ಅವ್ರಿಗೆ ಸಪೋರ್ಟಿವ್ ಹೇಗ್ ಮಾಡ್ಬೋದು ಅಂತ ಒಂದು ಕೇಳಬೇಕ.
0: ಅದು ಈಗ ನೀವ್ ಹೇಳಿದ ಸಮಸ್ಯೆ ಕರೆಕ್ಟ್, ಆನ್ಲೈನ್ ಅಲ್ಲೇ ಅದನ್ನು ರಿಜಿಸ್ಟರ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ ಅಲ್ವಾ? ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಲೈನ್ ಅಲ್ಲಿ ನೀವು ಏನೇ ಮಾಡಕ್ ಹೋದ್ರು ಪಾಪ ಇವ್ರಿಗೆ ವಿದ್ಯಾನೇ ಇರೋದಿಲ್ಲ. ಆನ್ಲೈನ್ ಅಲ್ಲಿ ಸಪೋರ್ಟಿಂಗ್ ಮಾಡೋ ಅಂತ ಹಾಗೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಅವರಲ್ಲಿ ಜೊತೆ ಮಾತಾಡಿ ಅದಕ್ಕೇನಾದ್ರು ಸಾಧ್ಯವಾದ್ರೆ ಆನ್ಲೈನ್ ರಿಜಿಸ್ಟ್ರೇಷನ್ ಅಲ್ಲಿ ಏನ್ ನ್ಯೂನ್ಯತೆಗಳಿದೆ ಅದನ್ನ ಒಂದು ದಿನದ ಮಟ್ಟದಲ್ಲಿ ಮಾಡಿಸಿ ಮಾಡುವಂತ ಏರ್ಪಾಡು ಮಾಡಕ್ ನನ್ನ.
1: ಮತ್ತೆ ಅದರಲ್ಲ ಸರ್ ಇನ್ನೊಂದು ಏನಾಗ್ಬಿಟ್ಟಿದೆ ಅಂದ್ರೆ ಬಿಲ್ಸ್ ರಿಲೇಟೆಡ್ ಸರ್ ಕ್ಲೈಮ್ ಮಾಡೋದಿಕ್ಕೆ ಅವ್ರಿಗೆ ಏನಾಗ್ತಿದೆ ಅಂದ್ರೆ ಒಂದು 6 ಮಂತ್ ತನಕ ಮಡಿಕೊಂಡ್ಬಿಡ್ತಾರೆ. ಅದು ಹೇಗೆ ಒಂದ್ ಇಯರ್ ಕ್ಲೈಮ್ ಮಾಡ್ಬೋದ ಅಥವಾ ಮಂತ್ಲಿ ಮಂತ್ಲಿ 2 ಮಂತ್ಸ್ ಒಂದ್ಸಲ 3 ಮಂತ್ಸ್ ಒಂದ್ಸಲ ಆತರ ಕ್ಲೈಮ್ ಮಾಡ್ಬೋದ?
0: ಆಕ್ಚುಲಿ ಹಾಗಿಲ್ಲ, ಒಂದು ಒಂದು ಇದರಲ್ಲಿ 1 ಲಕ್ಷ ರೂಪಾಯಿ ತನಕ ಅದನ್ನ ಹೆಲ್ತ್ ಇನ್ಶೂರೆನ್ಸ್ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಕೊಡ್ಬೋದು ಅಂತ. ನೀವು ಇನ್ಶೂರೆನ್ಸ್ ಮಾಡಿರ್ಬೇಕು ಅದನ್ನ ಪ್ರಥಮವಾಗಿ. ಇನ್ಶೂರೆನ್ಸ್ ಮಾಡ್ದೇನೆ ನಾನು ಈ ಥರ ಆಟಿಸಮ್ ಇದ್ದೀನಿ ಅಂತ ಹೇಳಿ ಇದಾಗಿದ್ರೆ ನಿಮಗೆ ಬರಲ್ಲ, ಅದು ಆ ಸಮಸ್ಯೆ ಉಂಟಾಗತ್ತೆ. ಕರೆಕ್ಟಾ? ನಾನು ಹೇಳ್ತಾ ಇರೋದು ತಮಗೆ ಅಸ್ಪಷ್ಟತೆ ಗೊತ್ತಾಗ್ತಾ ಇದೆಯಾ? ಆದ್ರಿಂದ ರಿಜಿಸ್ಟರ್ ಮಾಡಿ ಅವ್ರಿಗೊಂದು ಕಾರ್ಡ್ ಕೊಡ್ತಾರೆ ರಿಜಿಸ್ಟರ್ ಅಲ್ವಾ, ಅದಾದ್ಮೇಲೆ ನಿಮಗೆ ಏನು ನೀವು ಆ್ಯಕ್ಚುಲಿ ನೀವು ಯಾವ ಆಸ್ಪತ್ರೆನಲ್ಲೂ ಕೂಡ ಅದನ್ನು ಮಾಡಿಸ್ಬೇಕು ಅನ್ನೋದು ಸ್ಪಷ್ಟತೆ ಇರುತ್ತೆ. ನಿಯರ್ ಬೈ ಯಾವ್ಯಾವ ಹಾಸ್ಪಿಟ್ಲಲ್ಲಿ ಈ ನಿರಾಮ ಯೋಜನೆಯ ಪ್ರಕಾರ ಇವ್ರಿಗೆ ಕೊಡ್ಬೋದು ಅಂತ. ಅದಕ್ಕಾಗಿ ನಾನೀಗ ನೀವು ಹೇಳಿದ್ರಲ್ಲ ಇದು ಆನ್ಲೈನ್ ರಿಜಿಸ್ಟ್ರೇಷನ್ ಸಮಸ್ಯೆ ಉಂಟಾಗಿದೆ, ನಾನು ಸಂಬಂಧಪಟ್ಟವ್ರ ಜೊತೆ ಒಂಚೂರು ಮಾತಾಡೋದಕ್ಕೆ ಏನಾದ್ರು ವ್ಯವಸ್ಥೆ ಮಾಡಿ. ಧನ್ಯವಾದ.
1: ಅದೇ
0: ತರ ಮಾಡ್ಬೇಕು ಅಂತ ಹೇಳಿ ನಾವು ಮೊನ್ನೆ ಕೂಡ ಬೆಂಗಳೂರಲ್ಲಿ ಒಂದು ಮೀಟಿಂಗ್ ಆದಾಗ ನಾವು ಇವರಿಗೆ ಕಮಿಷನ್ರಿಗೂ ಕೂಡ ಮಾತಾಡಿದೀವಿ, ಡಿಸೇಬಿಲಿಟಿ ಕಮಿಷನ್ರಿಗೂ ಇದು ಭಾರಿ ಸಮಸ್ಯೆ ಆಗ್ತಾ ಇದೆ ಇದ್ರ ಬಗ್ಗೆ ಇದೆ ಇದೆ ಅಂತ. ಅದಕ್ಕೆ ಸಂಬಂಧಪಟ್ಟ ನಮ್ಮ ವಿಶೇಷಚೇತನರ ಇಲಾಖೆ ಇದೆಯಲ್ಲ ಡೈರೆಕ್ಟ್ರು, ಅವ್ರಿಗೂ ಇದ್ರ ಬಗ್ಗೆ ಸಂಬಂಧಪಟ್ಟವ್ರಿಗೆ ನಾವು ಕೊಟ್ಟಿದ್ದೀವಿ, ನೋಡೋಣ ಅದೇನಾಗುತ್ತೆ ಅಂತ.
1: ಧನ್ಯವಾದ.
0: ಅಲ್ಲ ಅದು ಅದು ಏನಪ್ಪ ಅಂದ್ರೆ ಟೋಟಲಿ 1 ಲಕ್ಷ ಅಂತ ಹೇಳ್ತಾರೆ, ಅದು ಟರ್ಮ್ ಹೇಳಿಲ್ಲ ಅದನ್ನ. 6 ಮಂತ್ಸ್ 1 ಇಯರ್ ಅಂತ ಎಲ್ಲೂ ಟರ್ಮ್ ಹೇಳಿಲ್ಲ. 1 ಲಕ್ಷ ರೂಪಾಯಿ ನಿರಾಮಯ ಯೋಜನೆಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅಂತ ಮಾಡಿದ್ದಾರೆ. ಅದು ಇನ್ಶೂರೆನ್ಸ್ ಕಾರ್ಡ್ ಎಲ್ಲ ಇರ್ಬೇಕಲ್ಲ, ಈ ಟರ್ಮು ಇಷ್ಟು ಇಷ್ಟಕ್ಕೆ ವ್ಯಾಲಿಡ್ ಅಂತ ಅದರಲ್ಲಿ ಹೇಳಿಲ್ಲ. ನಾವು ನೋಡಿರ್ಬೋದು ಅಲ್ವೇ? ಅದಕ್ಕೆ ಅದ್ರ ಸ್ಪಷ್ಟತೆ ಇಲ್ಲ, ಅದಕ್ಕೆ ಅದು ಸ್ಪಷ್ಟ ರೂಪ ಕೊಡಿ ಅಂತ ಕೂಡ. ಇದು ಏನಮ್ಮ ನಿರಾಮಯ ಸ್ಕೀಮ್ ಮಾಡಿರೋದೆ ನಮ್ಮ ಟ್ರಸ್ಟ್ ಆಕ್ಟ್ ಇಂದ ಬಂದಿರೋದು. ಅದಾದ್ಮೇಲೆ ಇಲ್ಲಿ ಲೋಕಲ್ ಕಮಿಟಿನವರು ಅವ್ರು ಹೇಳ್ದಂಗೆ ಇಲ್ಲಿ ಫಾಲೋ ಮಾಡ್ಬೇಕಾಗತ್ತೆ. ಹಾಗಾಗಿ
1: ಅಲ್ಲ,
0: ಖಂಡಿತ ನಿಮ್ಮ ಈ ಇದೆಯಲ್ಲ ತಮ್ಮ ಏನು ತಾವು ಮುತುವರ್ಜಿ ಏನು ವಹಿಸ್ಕೊಂಡಿದ್ದೀರಾ, ಭಾರಿ ಸಂತೋಷ ಆಯ್ತು. ಬಟ್ ಇದಕ್ಕೆ ಸಮಸ್ಯೆಯನ್ನ ನಿವಾರಣೆ ಮಾಡ್ಬೇಕಾದ ಕರ್ತವ್ಯನೂ ಕೂಡ ಇರುತ್ತಲ್ವಾ? ಹಾಗಾಗಿ ಅದಕ್ಕೆ ಹೇಳಿದೆ, ಅದಕ್ಕೆ ಸಂಬಂಧಪಟ್ಟಂಗೆ ಆದಷ್ಟು ಬೇಗ. ಆಮೇಲೆ ನೀವು ಹೇಳ್ದಂಗೆ ಅದು ಏನು ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಇಲ್ಲಿ ಗ್ರಾಮೀಣ ಮಟ್ಟದಲ್ಲಿ ತೊಂದರೆ ಆಗುತ್ತೆ ಅಂತ ನಾನು ಅದಕ್ಕೆ ಸಂಬಂಧಪಟ್ಟವ್ರಿಗೆ ಹೇಳಿ ಅದು ಏನಾಗುತ್ತೆ ನೋಡಿ ಪ್ರಯತ್ನ ಮಾಡಿ. ಧನ್ಯವಾದ.
2: ಧನ್ಯವಾದಗಳು ಸಿದ್ದಾರ್ಥ ಸರ್. ಈಗ ತಾವು ಮಾತನಾಡ್ತಾ ಇದ್ರೆ ಈಗ ನಿರಾಮಯ ಯೋಜನೆ ಅಡಿಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದೆ, ಅದಲ್ದೇ ಏನಾದರೂ ವಿಶೇಷ ಚೇತನರು ಒಂದು ಸ್ವಾವಲಂಬಿ ಜೀವನವನ್ನು ನಡೆಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಏನಾದರೂ ಈ ಒಂದು ನ್ಯಾಷನಲ್ ಆಕ್ಟ್ ಮೂಲಕ ಏನಾದರೂ ನೆರವು ಪಡಿಬಹುದಾ ಅಥವಾ ಹೇಗೆ ಸರ್?
0: ಈಗ ಅದೇ ಸಮಸ್ಯೆ ಆಗಿರೋದು, ದುಡ್ಡಿದೆ, ಏನು ಮಾಡ್ತೀವ? ಆಮೇಲೆ ಡೇ ಕೇರ್ಗೆ ಕೊಡ್ತೀವಿ ಅಂತಾರೆ, ಯಾರು ದುಡ್ಡು ಕೊಟ್ಟರು ಅಲ್ಲಿ ಹೋಗಿ ಡೇ ಕೇರ್ ಮಾಡೋರು ಇರಲ್ಲ, ಅವ್ರಿಗೆ 800 ರೂಪಾಯಿ ಏನೋ ಒಂದು ಸೆಷನ್ಗೆ ಇದು ಮಾಡ್ತೀವಿ ಅಂತೆಲ್ಲ ಫಿಕ್ಸ್ ಮಾಡಿರ್ತಾರೆ. ಅದೆಲ್ಲ ಟ್ರಸ್ಟ್

0: ಅವರೇ ಕೊಡಬೇಕು, ಲೋಕಲ್ ಕಮಿಟಿನವ್ರು ಕೊಡಬೇಕು. ಅಲ್ಲಿ ಹೋಗಕ್ಕೆ ರೆಡಿ ಇರಲ್ಲ ಹೆಲ್ತ್ ವರ್ಕರ್ಸ್ ಆಗಲಿ ಅಥವಾ ಟ್ರೈನ್ಡ್ ಪರ್ಸನ್ಸ್ ಯಾರು ಇರ್ತಾರೆ ಅವ್ರಿಗೆ ಆ ಅಮೌಂಟು ಸಾಕಾಗಲ್ಲ. ಅದೆಲ್ಲ ಸಮಸ್ಯೆಗಳು ತುಂಬ ಇದೆ ಇದರಲ್ಲಿ. ಇದು ಅದು ಆ ಮನುಷ್ಯನಿಗೆ ಹೋಗಿ ತಲುಪ್ತಾ ಇಲ್ಲ, ಅದೇ ತನ ಮಿಸ್ಯೂಸ್ ಆಗ್ತಾ ಇದೆ. ಅದು 400-800 ರೂಪಾಯಿ ಬರುತ್ತೆ ಅಂತ ಸುಮ್ ಸುಮ್ಮನೆ ಬಿಲ್ ಮಾಡೋದು ಅದು ಆಗ್ತಾ ಇದೆ. ಅದು ನಾವು ಗಮನಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಈ ಇದು ಒಂದು ಒಳ್ಳೆ ಯೋಜನೆ, ಆದರೆ ಕ್ಲಿಯರ್ ಕಟ್ ಇದಿಲ್ಲ. ನಿರಾಮಯದಲ್ಲಿ ಒಂದು ಸಮಸ್ಯೆ, ಈ ಪಾಪ ನಾನು ಹೇಳೋದು 100,000 ರೂಪಾಯಿ ಸಣ್ಣ ಮೊತ್ತ ಅಲ್ಲ.
1: ಹೌದು,
0: ಹಾಗಿದ್ರೂ ಆ ಅಮೌಂಟ್ ನಾನು ತಗೊಳ್ಳೋದಕ್ಕೆ ಎಷ್ಟು ಕಷ್ಟ ಪಡಬೇಕು ಅಂದರೆ ನಿಮ್ಮ ಬ್ರೈನನ್ನು 200,000 ಈಗ ಪಾಪ ಅವ್ರು ಹೇಳಿದ್ರಲ್ಲ ಈ ಮೂರು ಏನು ಇದಾಗಲ್ಲ ಅಂತ. ಈಗ ಅಂಥದ್ದಿಗೆ ನಾವು ಆನ್ಲೈನಲ್ಲಿ ಅವ್ರದ್ದು ರಿಕ್ವೈರ್ಮೆಂಟ್ ಏನು, ಅದು ಏನು ಮಾಡಬೇಕು ಅವ್ರಿಗೇನು ಗೊತ್ತಿರಲ್ಲ. ಪೇರೆಂಟ್ಸ್ ಇಲ್ಲಿ ಏನಾಗುತ್ತೆ ಅಂದರೆ ಗ್ರಾಮೀಣ ಮಟ್ಟದಲ್ಲಿ ಅವ್ರಿಗೆ ಎಜುಕೇಷನ್ ಕಡಿಮೆ ಇರುತ್ತೆ, ಮತ್ತೆ ಬಡತನ ಎರಡೂ ಒಟ್ಟಿಗೆ ಇರುತ್ತೆ. ಇವೆರಡು ಮತ್ತೆ ಜೊತೆಗೆ ಅಂಗವಿಕಲತೆ, ಆ ಮಗುನ ಸಾಕೊಂಡು ಇದು ಮಾಡಿಕೊಂಡು ಈಗ ಬರೋ ಒಂದು ಇದಕ್ಕೆ ಒಂದಿನ ಬರೋದೇ ಕಷ್ಟ ಆಗತ್ತೆ ಅವರು.
1: ಹೌದು,
0: ಹೀಗಿದ್ದಾಗ ಇದು ಬರೀ ಯೋಜನೆಗಳು ಯೋಜನೆ ಹೆಸರಲ್ಲಿ ಉಳ್ಕೊಳ್ಳುತ್ತೆ. ಅದಕ್ಕೊಂದು ಶಾಶ್ವತ ಪರಿಹಾರ ಮಾಡೋದಕ್ಕೆ ಈ ತರ ಅವರು ಅದನ್ನ ಸ್ಪಷ್ಟತೆ ಕೊಡಲ್ಲ. ಈ ಸರ್ಕಾರದಲ್ಲಿ ಒಂದು ಸಮಸ್ಯೆಗಳು ಏನಾಗುತ್ತೆ ಅಂದ್ರೆ ಯಾವ್ದೋ ಒಂದು 8 ರೂಪಾಯಿ ಅದನ್ನ ಅಷ್ಟಕ್ಕೆ ನೋಡ್ತಾರೆ ಗೈಡ್ಲೈನ್ಸ್. ಈಗ ಎನ್ ಜಿ ಒಗಳಾದ್ರೆ ಹಂಗ ಮಾಡಲ್ಲ, ಸಣ್ಣ ಪುಟ್ಟ ಇದನ್ನ ಬಿಟ್ಟು ಅದನ್ನ ಅವ್ರಿಗೆ ಸಹಾಯ ಮಾಡ್ತಾರೆ. ಗೌರ್ಮೆಂಟ್ ಅಲ್ಲಿ ಹಂಗಾಗಲ್ಲ. ಇದು ಮಹಾ ಸಮಸ್ಯೆ.
1: ಸರಿ, ಇದ್ರ ಜೊತೆಗೆ ಈ ಒಂದು ಆಕ್ಟ್ ಸಂಬಂಧಪಟ್ಟದ ಈಗ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ವಿಶೇಷ ಚೇತನರು ಹೇಗೆ ಈ ಒಂದು ಸೇವೆಗಳನ್ನು ಪಡಿಬಹುದು? ಸರಿ, ಯಾಕಂದ್ರೆ ತಾವು ಹೇಳಿದಂಗೆ ಕೆಲವರುಗಳಿಗೆ ಅರಿವಿರಲ್ಲ, ಕೆಲವರಿಗೆ ಯೋಜನೆಗಳ ಬಗ್ಗೆ
0: ನಮ್ಮ ರಾಜ್ಯ ಸರ್ಕಾರದಲ್ಲಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಅಂತ ಹೇಳ್ತೇವೆ. MRWಗಳು VRWಗಳು ಅಂತಾರೆ. ಒಂದೊಂದು ಇದಕ್ಕೆ ಗ್ರಾಮಕ್ಕೆ ಒಬ್ಬೊಬ್ಬರು ನೇಮಕ ಮಾಡಿದ್ದಾರೆ. ಅವರಿಗೆ ಸರ್ಕಾರದ ಅದೆಲ್ಲ ಅದರ ಜವಾಬ್ದಾರಿ ಅವ್ರದ್ದೇ ಇರುತ್ತೆ. ಅವರೇ ಐಡೆಂಟಿಫೈ ಮಾಡಬೇಕು, ಇದು ಮಾಡಬೇಕು, ಅವ್ರಿಗೆ ಸಂಬಂಧಪಟ್ಟು ಏನೇನು ರಿಕಾರ್ಡ್ಸ್ ಬೇಕು ಅದನ್ನು ಮಾಡ್ಕೋಬೇಕು. ಅದು ಮಾಡಿದ ಮೇಲೆ ಇದಾಗುತ್ತೆ. ಈ ಜೊತೆಗೆ
1: ಓಕೆ ಸರ್, ಅದ್ರ ಬಗ್ಗೆ ನಾವು ಮಾತನಾಡೋಣ. ಒಂದು ಕರೆ ಇದೆ. ಹಲೋ
2: ಹಲೋ,
1: ಹಾಂ ನಮಸ್ತೆ, ತಮ್ಮ ಹೆಸರು?
2: ನನ್ನ ಹೆಸರು ಮೌರ್ಯ ಅಂತ.
1: ಎಲ್ಲಿಂದ ಮಾತನಾಡ್ತಿರೋದು ಮೌರ್ಯ ಅವರೇ? ಎಲ್ಲಿಂದ ಮಾತನಾಡ್ತಿರೋದು?
2: ಮೈಸೂರಿಂದ.
1: ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ಹೇಳಿ. ನಮ್ಮ ಜೊತೆ ವೈದ್ಯನಾಥ್ ಸರ್ ಇದ್ದಾರೆ.
2: ಅದೇ ನನ್ನ ಫ್ರೆಂಡ್ ಅವ್ರ ಮಗುಗೆ ನಡೆಯಕ್ ಆಗ್ತಿರಲಿಲ್ಲ, ಕಾಲೆಲ್ಲ ಉದ್ದಾಗ್ಲಿಂದ ಕಾಲೆಲ್ಲ ಸೊಟ್ಟೊಟ್ಟಿತ್ತು. ಅದಕ್ಕೆ ಅವ್ರ ಏನು ತೋರಿಸಿರ್ಲಿಲ್ಲ, ಮಾಡಿರಲಿಲ್ಲ. ಯಾರು ಕೇಳಾಗ ಇಲ್ಲಿ ಮೈಸೂರದ DDSP ಆಫೀಸ್ ಇದೆ, ಅಲ್ಲಿ ಹೋಗಿ ನೋಡ್ತಾರೆ ಅಂತೆಲ್ಲ ಹೇಳಿದ್ರು. ಈಗ ಅಲ್ಲಿ ಹೋಗಿ ಕ್ಲೋಸ್ ಆಗಿತ್ತು. ಇಲ್ಲಿ ಅಮ್ಮ ಕೇಳಾಗ ನಂಬರ್ ಕೊಟ್ಟರು, ಅದಕ್ಕೆ ಇಲ್ಲಿ ಕಾಲ್ ಮಾಡಿದೆ ಸರ್.
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
0: ಮೌರ್ಯ ಅವರೇ ನಮಸ್ಕಾರ.
2: ಹಾಂ ನಮಸ್ತೆ.
0: ಈಗ ಅದು ಎಷ್ಟು ವರ್ಷ ಮಗುಗೆ?
2: 4 ವರ್ಷ ಸರ್.
0: 4 ವರ್ಷ. ಈಗ ಮುಖ್ಯವಾಗಿ ನೀವೇನ್ ಮಾಡ್ಬೇಕು ಅಂದ್ರೆ, ಏನ್ ಕಾಲ್ ಓಡಾಡಕ್ ಆಗ್ತಾ ಇಲ್ವಾ, ಏನು ಸಮಸ್ಯೆ ಏನು? ನೀವು ಇಲ್ಲಿ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ ಇದೆಯಲ್ಲ KR ಹಾಸ್ಪಿಟಲ್ ಅಲ್ಲಿ, KR ಹಾಸ್ಪಿಟಲ್ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ ಹೋಗಿ ಅಲ್ಲಿ ಒಂದು ಆ ಮಗುನ್ ತೋರಿಸಿದ್ರೆ ಒಂದು ಡಾಕ್ಟರ್ ಸರ್ಟಿಫಿಕೇಟ್ ಸರ್ಟಿಫೈ ಮಾಡ್ತಾರೆ. ಆಯ್ತಾ? ಅದು ಬೇಸಿಕ್ ಆಗಿ ಬೇಕಾಗಿರುವಂತದ್ದು. ಈಗ ನಿಮ್ಗೆ ಏನು ಸರ್ಕಾರದ ಏನೇ ಸೌಲಭ್ಯ ಬೇಕು ಅಂದ್ರೆ ಅಲ್ಲಿ ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ತಾರೆ. ಅದರಲ್ಲಿ KR ಹಾಸ್ಪಿಟಲ್ ಅಲ್ಲಿ ಈಗ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ ಬಂದು ನಿಮ್ಗೆ ದೊಡ್ಡ ಆಸ್ಪತ್ರೆ ಅಂದ್ರೆ ಈ ಮೇಟ್ಗಲ್ಲಿ ರೋಡ್ ಇದೆಯಲ್ಲ ಅಲ್ಲಿ ಬರುತ್ತೆ, ಜಯದೇವ ಪಕ್ಕ ಟ್ರಾಮಾ ಕೇರ್ ಅಲ್ಲಿ. ಅಲ್ಲಿ ಈಗ ಶಿಫ್ಟ್ ಆಗಿದೆ. ಇದು ಮೂಳೆ ಮತ್ತು ಕೀಳು ತಜ್ಞರು ಅಲ್ಲಿ ಅಲ್ಲಿ ಒಂದು ಸರ್ಟಿಫಿಕೇಟ್ಗೆ ಸೈನ್ ಹಾಕಿ ಕೊಡ್ತಾರೆ. ಮೆಡಿಕಲ್ ಬೋರ್ಡ್ ಅಂತ ವೈದ್ಯಕೀಯ ಮಂಡಳಿ ಅಂತ ಇದೆ ಅಲ್ಲಿ, ಅವರು ಸೈನ್ ಹಾಕಿ ನಿಮ್ಮ ಮಗುಗೆ 40%ಗಿಂತ ಜಾಸ್ತಿ ಇದೆ ಅಂತಂದ್ರೆ ಅಲ್ಲೇ ಒಂದು ನಿಮ್ಮ ಇದರಲ್ಲಿ UDID ಕಾರ್ಡ್ ಕೊಡ್ತಾರೆ, ಅಂಗವಿಕಲತೆ ಹೊಂದಿದೆ ಅಂತ ಹೇಳಿ. ಅದು ಆನ್ಲೈನಲ್ಲಿ ರಿಜಿಸ್ಟರ್ ಮಾಡಬೇಕು. ಅದನ್ನು ಮಾಡಿದ್ಮೇಲೆ ನಿಮಗೆ ಸರ್ಕಾರದಿಂದ ಬರುವಂತ

0: ಸೌಲಭ್ಯಗಳು ಏನೇನಿರುತ್ತೆ ಅದೆಲ್ಲ ನ್ಯಾಚುರಲಾಗಿ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಇನ್ನೂ ಒಂದು ಕೆಲಸ ಮಾಡ್ಬೋದು ನೀವು,
1: ಈ
0: ತಿಲಕ್ ನಗರದಲ್ಲಿ ಈಗ ನೀವು ಡಿ ಡಿ ಆರ್ ಸಿ ಅಂತ ಹೇಳಿದ್ರಲ್ಲ, ಅದ್ರ ಪಕ್ಕದಲ್ಲೇ ಡಿ ಡಿ ಆರ್ ಸಿ ಜಿಲ್ಲಾ ಅಂಗವಿಕಲರ ಇಲಾಖೆ ಅಂತಿದೆ, ವಿಶೇಷ ಚೇತನ ಮತ್ತು ಹಿರಿಯ ನಾಗರಿಕ ಇದೆ, ಅಲ್ಲಿ ಹೋಗಿ ಈ ಥರ ಆಗಿದೆ ಅಂತ ಹೇಳಿದ್ರೆ ಅವರು ಕೆ ಆರ್ ಹಾಸ್ಪಿಟ್ಲಿಗೆ ಡೈರೆಕ್ಟ್ ಮಾಡ್ತಾರೆ, ಒಂದು ಮೆಡಿಕಲ್ ಸರ್ಟಿಫಿಕೇಟು ಫಾರ್ಮೆಟ್ ಕೊಡ್ತಾರೆ.
1: ಹಾಂ,
0: ಅದನ್ನು ಇಸ್ಕೊಂಡು ನೀವು ಅದನ್ನು ನೀವು ಕೆ ಆರ್ ಹಾಸ್ಪಿಟ್ಲಲ್ಲಿ ಮಾಡಿಸಿದ್ಮೇಲೆ ಆ ಯು ಡಿ ಐ ಡಿ ಕಾರ್ಡ್ಗೆ ಏನು ಮಾಡ್ಕೋಬೇಕೋ ಅದು ಆನ್ಲೈನಲ್ಲಿ ಮಾಡಿಸ್ಕೊಡ್ತಾರೆ. ಅದು ವಿ ಆರ್ ಡಬ್ಲ್ಯೂಗಳ ಸಂಬಂಧಪಟ್ಟ ನಿಮ್ಮ ಮನೆ ಇದೆಯಲ್ಲ ಅಲ್ಲಿ ಯಾರು ಅಂತ ಅವ್ರಿಗೆ ಹೇಳ್ತಾರೆ, ಅವ್ರಿಗೆ ಹೇಳಿದರೆ ಮಾಡಿಕೊಡ್ತಾರೆ. ಅವರೆಲ್ಲ ಅದನ್ನು ಹೇಳ್ತಾರೆ, ಯಾಕೆ ಅವ್ರಿಗೆ ಲೇಟೆಸ್ಟ್ ಏನಿದೆ ಅಂತ ಅವ್ರಿಗೆ ಗೊತ್ತಿರುತ್ತೆ, ಯಾಕಂದ್ರೆ ಅದೇ ಇಲಾಖೆಯಲ್ಲಿ ಕೆಲಸ ಮಾಡ್ತಿರ್ತಾರೆ ಡಿ ಡಿ ಡಬ್ಲ್ಯೂ ಅಂತ, ಅವ್ರಿಗೆ ಗೊತ್ತಿರುತ್ತೆ. ಅವ್ರಿಗೆ ಈ ಥರ ತೋರಿಸಿದ್ರೆ ಅಲ್ಲಿ ನಿಮಗೆ ಸಂಬಂಧಪಟ್ಟ ನಿಮ್ಮ ಏರಿಯಾ ಯಾವುದು ಎಲ್ಲಿ ಮೈಸೂರಲ್ಲಿ, ಅಲ್ಲಿಗೆ ಒಬ್ರು ವಿ ಆರ್ ಡಬ್ಲ್ಯೂ ಇರ್ತಾರೆ, ಅವ್ರ ಮುಖಾಂತರ ನಿಮಗೆ ಅದೇ ನೀವು ಫಸ್ಟ್ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸ್ಕೋಬೇಕು. ಅದು ಮಾಡಿಸ್ಕೊಂಡ್ಮೇಲೆ ನಿಮಗೆ ಸಂಬಂಧಪಟ್ಟಂಗೆಲ್ಲ ಇದು ಬರುತ್ತೆ. ಧನ್ಯವಾದ.
2: ಓಕೆ, ಧನ್ಯವಾದಗಳು ಮೌರ್ಯ ಅವರೇ ಕರೆ ಮಾಡಿದ್ದಕ್ಕೆ. ಸರಿ, ಈಗ ತಾವು ಮಾತನಾಡ್ತಾರೆ, ಈಗ ಮೌರ್ಯವ್ರು ಕರೆ ಮಾಡೋಕ್ಕಿಂತ ಮುಂಚೆ ಮಾತನಾಡ್ತಾಯಿದ್ರೆ ಏನು ಸ್ವಾವಲಂಬ ಜೀವನಕ್ಕೆ ಸಂಬಂಧಪಟ್ಟಂತ ಏನು ನ್ಯಾಷನಲ್ ಟ್ರಸ್ಟ್ ಆ್ಯಕ್ಟ್ನಲ್ಲಿ ಈಗ ವಿಶೇಷ ಚೇತನರಿಗೆ ಹೇಗೆ ಏನು ಅನ್ನೋದ್ರ ಬಗ್ಗೆ ದಯವಿಟ್ಟು ಅದ್ರ ಬಗ್ಗೆ ತಾವು ತಿಳಿಸಿ ಸರ್.
0: ಅದೇ ಒಂದು ಅಂಗಡಿ ಇಟ್ಕೋಬಹುದು.
2: ಹೌದು.
0: ಆಮೇಲೆ ಅದಕ್ಕೆ 10,000 ರೂಪಾಯಿ ಒಂದು ಇದು ಕೊಡ್ತಾ ಇದ್ರು, ಅದಕ್ಕೆ 5,000 ಸಹಾಯಧನ ಕೊಡೋರು, ಇವೆಲ್ಲ ಸರ್ಕಾರ ಸ್ಕೀಮ್ಗಳು ಆಯ್ತು. ಅದನ್ನು ಕಾಯ್ತಾ ಕೂತ್ಕೊಂಡ್ರೆ ವರ್ಷಾನ್ಗಟ್ಲೆ ಆಗಿದೆ. ಅದು ನಾನು ಹೇಳೋದು ಸರ್ಕಾರ ಮಟ್ಟದಲ್ಲಿ ಈಗ ಈ ವಿಶೇಷ ಚೇತನರ ಇಲಾಖೆನೇ ಏನಿದೆ ಅದಕ್ಕೆ ಅಂಗವಿಕಲತೆ ಅನ್ನೋ ಥರ ಆಗೋಗಿರುತ್ತೆ. ಅವ್ರ ತಪ್ಪು ಅಂತ ನಾನು ಹೇಳೋಕ್ಕಾಗಲ್ಲ, ಅವ್ರ ಸೇವೆ ಮಾಡೋಕ್ಕೆ ಬಂದಿರ್ತಾರೆ, ಆದರೆ ಸರ್ಕಾರದಿಂದ ಎಲ್ಲ ರೀತಿಯ ಕಂಡೀಷನ್ಸ್ ಇದೆಯಲ್ಲ, ಅದರಿಂದ ಅದು ಎಲ್ಲ ಸಮಸ್ಯೆಗಳು ಉಂಟಾಗುತ್ತೆ. ಬಟ್ ಇದಕ್ಕಿಂತ ಬೇಸಿಕ್ ಆಗಿ ಒಬ್ಬ ಡಿಸೇಬಲ್ಡ್ ಪರ್ಸನ್ ಅಂತ ಹೇಳ್ಕೊಳ್ಳೋದೇ ಒಂದು ಬಹಳ ದುಃಖ ಆಗ್ಬಿಡುತ್ತೆ. ಅದು ಭಾರಿ ಸಮಾಜದಲ್ಲಿ ನಾವು ಭಾರಿ ಬದಲಾವಣೆ ಆಗಿದೆ ಅಂತ ಹೇಳ್ತೀವಲ್ಲ, ಕೆಲವು ವಿಚಾರಗಳನ್ನ ನಾನು ಈ ಸಂದರ್ಭದಲ್ಲಿ ಯಾಕೆ ಹೇಳಬೇಕು ಅಂದ್ರೆ ಎಲ್ಲ ಅಂಗವಿಕಲರು ಇದನ್ನು ಫೇಸ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ರು, ನೀವೊಂದು ಅಂಗವಿಕಲರು ಅಂತಲ್ಲ, ಒಂದು ಬಸ್ಗೆ ಹೋಗಿ, ಒಂದು ಮೆಟ್ರೋಗೆ ಹೋಗಿ, ಅಲ್ಲಿ ಅಂಗವಿಕಲರು ಒಂದು ಬೋರ್ಡ್ ಇರುತ್ತೆ, ಕಾಲೇಜ್ ಹುಡುಗಿರು ಕೂತಿರ್ತಾರೆ, ಆಮೇಲೆ ಏನಾದ್ರು ಹೇಳಿದ್ರೆ ಅವ್ನು ನೋಡ್ಬಿಟ್ಟುವೆ ನೀವು ಹಿಂದ್ಗಡೆ ಹೋಗಿ ಅಂತಾರೆ. ಬಟ್ ಆ ಬಸ್ಸಲ್ಲಿ ಯಾತಕ್ಕೆ ಎದುರುಗಡೆ ಸೀಟ್ ಮಾಡಿರ್ತಾರೆ ಅಂದರೆ ಅವನು ಹತ್ತಿದ್ರೆ ಪಕ್ಕದಲ್ಲೇ ಕೂತ್ಕೋಬೇಕು, ಅದು ಹಿಂದ್ಗಡೆ ಹೋಗಕ್ಕಾಗಲ್ಲ ಅಂತಲ್ಲಿ ಡಿಮಾರ್ಕ್ ಮಾಡಿರ್ತಾರ.
2: ಹೌದು.
0: ಬರ್ದೇ ಇದ್ದಾಗ ಅವ್ರು ಕೂತ್ಕೊಳ್ಳಿ, ಯಾರೂ ಇಲ್ಲ ಅಂತಂದಾಗ ಲೆಟ್ ದೆಮ್ ಸೀಟ್.
2: ಓಕೆ.
0: ಕೂತಿದ್ದಾಗ ಡ್ರೈವರ್ ಬಂದು ಹೇಳಿದ್ರು, ಕಂಡಕ್ಟರ್ ಬಂದು ಹೇಳಿದ್ರು, ಹೇಳಿದವರ ಪರಿಸ್ಥಿತಿ ನನಗೂ ಅಂಗವಿಕಲತೆ ಇದೆ. ಅದೇ ಥರ ನಮ್ಮ ಮೆಟ್ರೋದಲ್ಲಿ ಹೋಗಿ ನಿದ್ದೆ ಮಾಡ್ತಿರ್ತಾರೆ ಸೀನಿಯರ್ ಸಿಟಿಸನ್ನು, ಏಜ್ಡು, ಲೇಡಿ, ಕ್ಯಾರಿಯಿಂಗ್ ಲೇಡಿ ಅಂತವ್ರಿಗೆ ಅಂತ ಕೊಟ್ಟಿರ್ತಾರೆ ಮೆಟ್ರೋದಲ್ಲಿ, ಅಲ್ಲೂ ಇದೆ ಗೋಳು.
2: ಓಕೆ ಸರ್, ನನ್ನ ಕರೆ ಇದೆ. ಹಲೋ.
3: ಹಲೋ.
2: ಹಾಂ, ನಮಸ್ತೆ, ತಮ್ಮ ಹೆಸರು?
3: ದೇವನಾಯಕ್ ಅಂತ.
2: ಹಾಂ, ದೇವನಾಯಕ್ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
3: ನಮ್ಮ ಹುಡುಗ ಫಿಸಿಕಲ್ ಹ್ಯಾಂಡಿಕ್ಯಾಪ್ದು ಇದು ಶ್ರವಣ ದೋಷ ಉಳ್ಳವನು. ಅದೇ ಆತನಿಗೆ 24 ಆಗಿದೆ, ಒಂದು ಎಜುಕೇಶನ್ ಐ ಟಿ ಓ ಮುಗಿದಿದೆ. ಅವನಿಗೆ ಯಾವ್ದೇ ತರದ ಜಾಬ್ ಅವಕಾಶ ಯಾವ ಕಡೆ ಹೋದ್ರು ಕೂಡ ಸಕ್ಸಸ್ ಆಗ್ತಾ ಇಲ್ಲ ಸರ್. ಹಂಗಾಗಿ ನಾನ್ ನಿಮ್ದು ಫೋನ್ ಇನ್ ಕಾರ್ಯಕ್ರಮ ಐತಲ್ಲ, ಹಾಗಾಗಿ ನೋಡಿ ಈ ಭಕ್ತನ ಮಾಡಿದೆ ಸರ್. ಅವ್ರಿಗೆ ಒಂದು ಸರ್ಕಾರದಿಂದ ಯಾವ್ದು ಕೂಡ ಈ ತರ ಆಗಿರೋರಿಗೆ ನೇರ
2: ಕೇಳಿಸ್ಕೊಳ್ಳಿ.
0: ನಮಸ್ಕಾರ ಇವ್ರೆ. ಈಗ ನೀವ್ ಹೇಳಿದ್ರಲ್ಲ ಅವನಿಗೆ ಯಾವ ಏನು ಓದಿದ್ದಾರೆ? ಐ ಟಿ ಐ ಮುಗ್ದಿದ್ಯಾ? ಐ ಟಿ ಐ ಮುಗ್ದಿದೆ ಅಂತಂದ್ರೆ ಈಗ ಕಳೆದ 2-3 ವರ್ಷಗಳಿಂದ ಒಂದೊಂದು ವರ್ಷಕ್ಕೆ ಒಂದೊಂದ್ಸತಿ ವಿಶೇಷ ಉದ್ಯೋಗ ಮೇಳ ಅಂತ ಹೇಳಿ ಮೈಸೂರಲ್ಲಿ ಮಾಡ್ತಾ ಇದ್ದಾರೆ. ತಾವೇನಾರು ಅದಕ್ಕೆ ಅದಕ್ಕೂ ಪಾರ್ಟಿಸಿಪೇಟ್ ಮಾಡಿದ್ರಾ?
3: ನಾವು 4 ಸರಿ ನಾನೇ ಕರ್ಕೊಂಡೋಗಿದ್ದೀನಿ. ಜಿಎಸ್ಎಸ್ ಐತಲ್ಲ ಮೈಸೂರು, ಜಿಎಸ್ಎಸ್ ಅಲ್ಲಿ ಒಂದು ಪಾಲಿಟೆಕ್ನಿಕ್ ಐತಲ್ಲ ಅಲ್ಲಿಗೂ ನಾನು 3 ಸರ್ತಿ ಕರ್ಕೊಂಡೋಗಿದ್ದೀನಿ.
0: ಅವರೇ ಒಂದ್ಸತಿ ಮಾಡಿದ್ರು. ಹೇಳಿ ಹೇಳಿ ಹೇಳಿ.
3: ಹಂಗಾಗಿ ಅಲ್ಲಿ ಯಾವ ಕಡೆನೂ ಆಗ್ತಾ ಇಲ್ಲ ಸರ್. ಅದಕ್ಕೆ ನಾವು
0: ಅಲ್ಲಿ ಏನಾಯ್ತು, ಅಲ್ಲಿ ಏನಾಯ್ತು ನೀವು ಕರ್ಕೊಂಡು ಹೋದಾಗ?
3: ಇಂಟರ್ವ್ಯೂ ಮಾಡಿ ಕಳಿಸ್ತೀವಿ.

0: ಅಂತಾರೆ, ಮತ್ತೆ ಹಾಕಿದ್ರೆ ಯಾವ್ದೇ ರೆಸ್ಪಾನ್ಸ್ ಇಲ್ಲ ಸರ್.
1: ಈಗ ನೀವು ಹೇಳಿದ ಸಮಸ್ಯೆ ನಿಜವಾಗ್ಲೂ ಸಮಸ್ಯೆನೆ ಅದು. ಅದಕ್ಕೆ ಅದು ಪೇಪರ್ ಅಲ್ಲಿ ಎಲ್ಲ ಹಾಕಿದ್ದಾರೆ, ಎಲ್ಲ ಮಾಡಿದ್ರೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿರ್ತಾರೆ. ಆದ್ರೆ ಸೂಕ್ತವಾದ ಉದ್ಯೋಗ ಅವರಿಗೆ ಕೊಡುವಂತ ಉದ್ಯೋಗ ಅವ್ರು ಅಲ್ಲಿ ಇಲ್ಲದೆ ಇದ್ರೆ ಯಾವ್ಯಾವ್ದೋ ಕೆಲಸ ಕೊಡಕ್ಕೂ ಬರಲ್ವಲ್ಲ, ಅದೊಂದು ಸಮಸ್ಯೆ ಇದೆಯಲ್ಲ. ಅಲ್ಲ, ಕಾನೂನು ಪ್ರಕಾರ ಮಾಡಕ್ ಉದ್ಯೋಗ ತಗೊಳಕ್ ಆಗಲ್ವಲ್ಲ. ಈಗ ಏನೇ ಆದ್ರೂ ಯಾವ್ದಾರ ಒಂದು ಉದ್ಯೋಗ ಅನ್ನೋದು ಇರ್ಬೇಕಲ್ಲ, ಖಾಲಿ ಇರ್ಬೇಕಲ್ಲ, ಸಮಸ್ಯೆ ಅದಲ್ ತಾನೆ. ಅದು ಸರ್ಕಾರದ ಮಟ್ಟದಲ್ಲಿ ಯಾವ ಉದ್ಯೋಗನು ಕಾಲ್ ಮಾಡಿಲ್ವಲ್ಲ ಇದುವರೆಗೆ.
0: ಅಲ್ಲ ಸರ್, ನಾನು ಅದೇ ಹೇಳ್ತಲ್ಲ ನಿಮ್ಗೆ, ಪ್ರತಿ ಒಂದು ಈ ಕಾಲ್ ಫರ್ ಆದಾಗ ಅವ್ರಿಗಾಗಿ ಮೀಸಲು ಇಲ್ವಲ್ಲ ಯಾಕೆ ಅಂತ ಯಾವ ಕಡೆ ಸಾಮಾನ್ಯಗೆ
1: ಇಲ್ಲ ಇಟ್ಟಿರ್ತಾರಲ್ಲ. ಎಲ್ಲ ಉದ್ಯೋಗ ಕಾಲಾದಾಗ ಅಂಗವಿಕಲರಿಗೆ ವಿಶೇಷ ಚೇತನರಿಗೆ ಅಂತಾನೆ ಮೀಸಲು ಇಟ್ಟಿರ್ತಾರೆ. ಅದು ಯಾವ್ಯಾವ್ದು ಉದ್ಯೋಗಗಳು ಅನ್ನೋದು ಅದ್ರಲ್ಲಿ ನಮೂದು ಮಾಡಿರ್ತಾರೆ, ನೀವು ನೋಡಿಲ್ಲ. ಬಟ್ ಇದು ಇದು ಇದು ಟೆಕ್ನಿಕಲ್ ಆಗಿರೋದ್ರಿಂದ, ನೀವು ಐ ಟಿ ಐ ಮಾಡಿರೋದ್ರಿಂದ ಟೆಕ್ನಿಕಲ್ಗೆ ಸಂಬಂಧಪಟ್ಟಂತೆ ಏನು ಉದ್ಯೋಗ ಮಾಡ್ಬೋಲ್ಲ ಅದಕ್ಕೆ ಮಾತ್ರ ನಮೂದು ಮಾಡ್ತಾರೆ. ಈಗ ಕಾರ್ಕೂನ ಜವಾನ ಇಂಥದ್ದಕ್ಕೆಲ್ಲ ಆದರೆ ಅಥವಾ ಅಂಥದ್ದಕ್ಕೆ ಖಂಡಿತ ಕ್ಲಿಯರ್ ಕಟ್ಟಾಗಿ ಸರ್ಕಾರದಿಂದ ನಮೂದು ಮಾಡಿ ಅದನ್ನ ನೋಟಿಫಿಕೇಶನ್ ಅನ್ನ ನೋಟಿಫೈ ಮಾಡ್ತಾರೆ.
0: ಕೆಲವರು ಐ ಟಿ ಮಾಡಿದ್ದಾರೆ ನಿಜ, ಆದ್ರೆ ಅವ್ರಿಗೆ ಸೂಟಬಲ್ ಆಗಿರಲ್ಲ, ಯಾಕಂದ್ರೆ ಕೇಳಲ್ಲ ಒಬ್ಬರಿಗೆ, ಒಬ್ಬರೊಬ್ರು ಕಾಂಬಿನೇಷನ್ ಮಾತಾಡಕ್ ಬರಲ್ವಲ್ಲ, ಹಂಗಾಗಿ ಅವ್ರಿಗೆ ಬೇರೆ ಅವಕಾಶಗಳು ಪಿ ಒನ್ ಕ್ಲರ್ಕ್ ಅಟೆಂಡರ್ ಈ ತರದ ಜಾಬ್ಗಳಿಗೆ ಅವಕಾಶ ಇಲ್ವೇ.
1: ಅಲ್ಲ ಇದೆ, ಈಗ ಕೆಲವು ಕಡೆ ಇನ್ಫೋಸಿಸ್ ಅಲ್ಲೆಲ್ಲ ತಗೊಂಡಿದ್ದಾರೆ ಐ ಟಿ ಐ ಮಾಡಿದವ್ರನ್ನೆಲ್ಲ, ಇನ್ಫೋಸಿಸು ಟಾಟಾ ಇದು ಇವೆಲ್ಲದರಲ್ಲೂ ತಗೊಂಡಿದ್ದಾರೆ ಅವರ. ಅದನ್ನ ನೀವು ಏನಪ್ಪ ಅಂತಂದ್ರೆ ಪ್ರೈವೇಟ್ ಆಗಿ ಏನಾರ ಕನ್ಸಲ್ಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಮಾಡಬೇಕು. ಸಾಧ್ಯವಾದ್ರೆ ನಾನು ನೋಡಿ ನಿಮಗೆ ನಿಮ್ಮ ನಂಬರ್ ಕೊಟ್ಟಿರಿ, ತಗೊಂಡು ಯಾರಿಗಾರು ಹೇಳಿರ್ತೀನಿ, ಸಾಧ್ಯವಾದ್ರೆ ಅದನ್ನು ಮಾಡಿಸ್ಕೊಡ್ತೀನಿ ನನ್ನ ಪ್ರಯತ್ನ. ಧನ್ಯವಾದ.
2: ಧನ್ಯವಾದಗಳು. ಅದೇನಕ್ಕೆ ಕರೆ ಮಾಡಿದೆ ಸರ್. ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರೆ ಏನು ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಗ್ರಾಮೀಣ ಪ್ರದೇಶದ ವಿಶೇಷ ಚೇತನರಿಗೆ ಹೇಗೆ ಈ ಸೌಲಭ್ಯಗಳನ್ನು ನಾವು ತಲುಪಿಸ್ಬೋದು ಅಥವಾ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಾವು ಹೇಳ್ತೀವಿ. ವಿ ಆರ್ ಡಬ್ಲ್ಯೂ ಪ್ರತಿ ಒಂದು ಗ್ರಾಮ ಪಂಚಾಯತ್ನಲ್ಲೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವ್ರ ಮುಖಾಂತರ ಹೇಗೆ ಈ ಒಂದು ಸೌಲಭ್ಯಗಳನ್ನು ಪಡೋದಕ್ಕೆ ವಿಶೇಷ ಚೇತನರನ್ನು ಯಾವ ಥರ ಅವರು ಅಪ್ರೋಚ್ ಮಾಡಬೇಕು ಅಥವಾ ಈ ಒಂದು ಸೌಲಭ್ಯಗಳನ್ನು ಪಡೆದುಕೊಳ್ಳೋ ನಿಟ್ಟಿನಲ್ಲಿ ಅವ್ರು ಯಾವ ರೀತಿ ಒಂದು ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ ಸರ್?
1: ಪ್ರತಿಯೊಂದು ಗ್ರಾಮ ಅಂದಮೇಲೆ ಆ ಗ್ರಾಮದಲ್ಲಿ ಯಾರು ವಿ ಆರ್ ಡಬ್ಲ್ಯೂ ಅನ್ನೋದು ಎಲ್ರಿಗೂ ಗೊತ್ತಿದೆ ಸಾಮಾನ್ಯವಾಗಿ. ಅವ್ರು ಕಾಂಟ್ಯಾಕ್ಟ್ ಮಾಡೋದು ಏನು ಸಮಸ್ಯೆ ಉಂಟಾಗದೆ. ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅವರು ಯಾವ ರೀತಿ ಇವ್ರ ಜೊತೆ ವ್ಯವಹರಿಸ್ತಾರೆ ಅದ್ರ ಮೇಲೂ ಕೂಡ ಇದಾಗಿರುತ್ತೆ. ಕೆಲವು ದಾಖಲಾತಿಗಳಿರಲ್ಲ.
2: ಹೌದು,
1: ನೀವು ಸೀದಾ ನಾನು ಅಂಗವಿಕಲ ಅಂತ ಹೋಗಿ ಆ ವಿ ಆರ್ ಡಬ್ಲ್ಯೂ ಮುಂದೆ ನಿಂತ್ಕೊಂಡ್ರೆ ವಿ ಆರ್ ಡಬ್ಲ್ಯೂನು ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಸಂಬಂಧಪಟ್ಟಂಗೆ ಒಂದು ಆಧಾರ್ ಕಾರ್ಡ್ ಇರಬೇಕು, ಆಧಾರ್ ಕಾರ್ಡ್ ಇರುತ್ತೆ. ಎರಡನೇದು ವಿಶೇಷ ಚೇತನರದ್ದು ಐ ಡಿ ಕಾರ್ಡ್, ಯು ಡಿ ಐ ಡಿ ಕಾರ್ಡ್ ಇರಬೇಕು. ಈಗ ನಮ್ಮ ಮೈಸೂರು ಜಿಲ್ಲೆನಲ್ಲೇ ನಾವು ಇದು ಮಾಡಿಕೊಂಡಂಥ ಒಂದು ಡ್ರೈವ್ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 12,500 ಜನ ವಿಶೇಷ ಚೇತನರಿಗೆ ಯು ಡಿ ಐ ಡಿ ಕಾರ್ಡೇ ಇರಲಿಲ್ಲ. ಈಗೆಷ್ಟು ಅದನ್ನು ಡ್ರೈವ್ ಮಾಡಿದ್ದಾರೆ ಅನ್ನೋದು ನನಗೂ ಮಾಹಿತಿ ಇಲ್ಲ. ಹಾಗಾಗಿ ಈ ಎಲ್ಲ ಸಮಸ್ಯೆಗಳಿರುತ್ತೆ. ನಾವು ಹೇಳ್ತೀವಿ ನೀವು ಮಾಡ್ತಾ ಇರೋ ಕಾರ್ಯಕ್ರಮದಲ್ಲಿ ಪಾಪ ಅವರಿಗೆ ಈ ಒಂದು ಬೇಸಿಕ್ ಆಗಿ ಬೇಕಾ ಮೂಲಭೂತವಾಗಿ ಏನು ಬೇಕು ಅನ್ನೋದು.
2: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ, ಹಾಂ ನಮಸ್ತೆ, ತಮ್ಮ ಹೆಸರು?
3: ನಾನು ಜೀವನ್ ಜ್ಯೋತಿ ಚೇತನ ಸಂಘದ ಅಧ್ಯಕ್ಷ, ಕಿಡಿಕೋಟೆ ತಾಲೂಕು, ನಾಗರಾಜ್ ಅಂತ.
2: ಹಾಂ ನಾಗರಾಜ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನಂತ?
3: ಸರ್, ನಮಗೆ ಚೇತನರು ಹೊರಗಡೆ ಬರೋದು ಕಷ್ಟ, ಅಂಥದನ್ನು ಹೊರಗಡೆ ಬಂದಾಗ ಜನಸ್ಪಂದನೆಗಳು ಮತ್ತೆ ಈ ಅಧಿಕಾರಿಗಳು ಸ್ಪಂದನೆ ಬಹಳ ಕಷ್ಟ ಕೊಡ್ತಾ ಇದ್ದಾರೆ. ಅವರು ಸ್ವಲ್ಪ ಗೌರವದಿಂದ ವರ್ತನೆ ಮಾಡಿದ್ರೆ ಚೇತನರಿಗೆ ಒಂದು ತಾಳ್ಮೆ ಆಗಿ ಒಂದು ಶಕ್ತಿ ಸಿಕ್ಕುವಂತ ಯೋಜನೆ ಆಯ್ತಾ ಅದ. ಮತ್ತೆ ಬಸ್ ಹೋಗುವಾಗ ವಿಶೇಷ ಕಂಡಾಗ ಅವರು ನಿಲ್ಸದೆ ಬಸ್ಗಳ ಮುಂದೆ ಓಡ್ಬಿಟ್ಟರೆ ಲೇಟ್ ಆಯ್ತಾ ಬಸ್ ಅಂತ, ಅವ್ರಿಗೆ ಬೇಕಾದ ಜಾಗದಲ್ಲಿ ಗಂಟೆಗಳು ಇಟ್ಕೊಂಡಿರ್ತಾರೆ. ಈ ತರದ ಸಮಸ್ಯೆಗಳು ವಿಶೇಷರು ತನ್ನಿಟ್ಟು ಅವ್ರು ತಲುಪಬೇಕು. ಎಲ್ಲಾದ್ರೂ ಹೊರಗಡೆ ಇರೋಕ್ ಆಗಲ್ಲ, ಬಹಳ ಕಷ್ಟ ಆಯ್ತದೆ. ಅಂತ ದೃಷ್ಟಿಯಲ್ಲಿ ಬಸ್ಗಳನ್ನ ಬಹಳ ಮಿಸ್ ಮಾಡ್ತಾ ಇರ್ತಾರೆ. ಅವರು ಪರ್ದಾಡ್ಕೊಂಡು ಪರದಾಡ್ಕೊಂಡು ಎಲ್ಲೆಲ್ಲೋ ಶ್ರಮ ಪಡ್ತಾರೆ. ಇಲ್ಲಿ ಗ್ರಾಮಾಂತರದಲ್ಲಿ ತುಂಬಾ ಬಡವರಾಗಿದ್ದಾರೆ ಸರ್. ಇಲ್ಲಿ ನಮ್ಮ

0: ತಾಲೂಕು ಸಾಗರ ತಾಲೂಕಿನಲ್ಲಿ ತುಂಬಾ ಬಡವರೇ ವಿಶೇಷತೆ ತಂದಿದ್ದಾರೆ. ನನ್ನ ಅಧ್ಯಕ್ಷನಾಗಿ ಇದುವರೆಗೂ ಸರ್ವೆ ಮಾಡಿದ ಪ್ರಕಾರ ಅವರು ಹೊರಗಡೆ ಬರೋದು ಕಷ್ಟವಾಗ್ತಾ ಇದೆ. ಅವರು ನಾಚಿಕೊಂಡು ಒಂಥರ ಬೇಸರ ಪಟ್ಕೊಂಡು ಹೊರಗಡೆ ಬರೋಲ್ಲ. ನಾವು ಸುಮಾರು ಹೊರಗೆ ತಂದಿದ್ದೀವಿ, ಮನೆಯಿಂದ ಹೊರಗೆ ಜೇನಲ್ಲಿದ್ದೇ ಇದ್ದು.
1: ಓಕೆ ಸರ್, ಮಾತನಾಡ್ತಾರೆ ಓಕೆ ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ ನಾಗರಾಜ್ ಅವ್ರೆ.
2: ನಮಸ್ಕಾರ ಇವ್ರೆ, ನೀವ್ ಹೇಳಿದ ಸಮಸ್ಯೆ ನೀವ್ ಹೇಳಿದ್ದ ಎಲ್ಲ ಉತ್ತರದ ಪ್ರಶ್ನೆನಲ್ಲೇ ಉತ್ತರ ಇದೆ ನಿಮ್ಮಲ್ಲಿ. ನಿಮ್ ಪ್ರಶ್ನೆ ಏನೈತೆ ಅದರಲ್ಲೇ ಉತ್ತರ ಇದೆ. ನಾನು ವಿಶೇಷ ಏನು ಈ ಬಸ್ಗಳ ಬಗ್ಗೆ ಅವ್ರು ಹತ್ತಕ್ಕೆ ಆಗಲ್ಲ ಕೆಲವ್ರಿಗೆ, ನಂಗೂ ಗೊತ್ತಿದೆ ಸಮಸ್ಯೆ ಇದೆ. ಹತ್ತಿ ನಿಂತವ್ರಿಗೆ ಸೀಟ್ ಕೊಡಲ್ಲ, ಇನ್ನು ಹತ್ತಕ್ಕೆ ಆಗದೆ ಇದ್ದವ್ರಿಗೆ ಎಲ್ಲಿ ಬಸ್ನಲ್ಲಿ ನಿಲ್ಲಿಸ್ತಾರೆ. ಆ ಸಮಸ್ಯೆ ಇದೆ, ನೀವು ಹೇಳಿದ ಸತ್ಯ ಅದು, ನಿಮ್ಮ ಮಾತಲ್ಲಿ ಇದಿದೆ. ಅದಕ್ಕೆ ನಮ್ಮ ಮನಸ್ಥಿತಿ, ಸರ್ಕಾರ ಎಲ್ಲದನ್ನು ಮಾಡೋಕ್ಕಾಗಲ್ವಲ್ಲ. ಅದು ನಮ್ಮ ಜನ ತಾನೆ, ಈಗ ನಮ್ಮ ಜೊತೆ ಸುತ್ತಾಡು ಓಡಾಡ್ಕೊಂಡಿರೋ ನಮ್ಮ ಅಣ್ಣ ತಮ್ಮಂದ್ರೆ ತಾನೆ ಎಲ್ಲ ಸರಿ ಇರೋರು. 10 ಜನದಲ್ಲಿ 5-6 ಜನ ಒಳ್ಳೆಯವರು ಇರ್ತಾರೆ, ಏನೋ ಒಂದು ಹೆಲ್ಪ್ ಮಾಡ್ತಾರೆ. ಹಾಗಾಗಿ ಇದನ್ನು ನಾನು ಯಾವ ಥರ ಉತ್ತರ ಕೊಡಬೇಕು ಅಂತ ನೀವೇ ಯೋಚನೆ ಮಾಡಿ. ಸ್ವಲ್ಪ ನೀವೇ ಹೇಳಲ್ಲ, ಪ್ರಶ್ನೆ ಎಲ್ಲ ಉತ್ತರ ಕೊಟ್ಕೊಂಬಿಟ್ಟಿದ್ದೀರ. ಅವೇರ್ನೆಸ್ ಮಾಡ್ಬೇಕು, ಕರೆಕ್ಟ್. ಅವೇರ್ನೆಸ್ ಮಾಡ್ತಾನೆ ಇದಾರೆ ನಮ್ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ನವರು ಪಾಪ, ಈಗ ಎಲ್ಲಾ ತರ ಅವೇರ್ನೆಸ್ ಮಾಡ್ತಾ ಇದಾರೆ. ಐತೆ ಈಗ ಎನ್ ಜಿ ಖಂಡಿತ ಅಂತ ಅಂತ ದೇವ್ರ ಕೆಲಸ ಮಾಡಿದ್ದಾರೆ ಇವರು. ಈಗ ನಮ್ಮ ಇವರೆಲ್ಲ ದೇವ್ರ ಮಕ್ಕಳು ಅಂತ ಹೇಳ್ತಾರೆ. ಅದೇ ದೇವಸ್ಥಾನ ದೇವ್ರ ಮಕ್ಕಳ ಗರ್ಭಗುಡಿನಲ್ಲಿ ಕೂರಿಸ್ಬಿಟ್ಟು ದೇವ್ರ ಮಕ್ಕಳು ಅಂತ ಹೇಳ್ತಾ ಇದ್ದಾರೆ. ಅದೇ ಒಂದು ದೊಡ್ಡ ಸಮಸ್ಯೆ. ಅಯ್ಯೋ ಪಾಪ ಅಂತ ಬಾಯಲ್ಲಿ ಅಂತಾರೆ, ಸೀಟ್ ಕೊಡಪ್ಪ ಅಂತಾನೆ ಹಿಂದಕ್ಕೆ ಹೋಗಪ್ಪ ಅಂತಾರೆ. ಏನ್ ಮಾಡ್ತೀರಾ, ಈ ಸಮಸ್ಯೆ ಇದೆ. ಆದರೆ ನಾವು ಸದೃಢರಾಗಬೇಕು ಅಂತಂದರೆ ನಾವು ಅವನ್ನ ಕ್ವಶನ್ ಮಾಡಿ ಕೇಳಿ ನಾವು ಅವನ ಜಾಗ ಗಿಟ್ಟಿಸ್ಕೊಳ್ಳೋವಂಥ ಒಂದು ಪಾಠ ನಮ್ಮಲ್ಲಿ ಬರಬೇಕು. ಆವಾಗ ಕಂಡಕ್ಟ್ರು ಇದ್ದವನು ಅವನು ಕೂಡ ನಮ್ಮ ಮಾತು ಕೇಳಲ್ಲ ನೀವು ಹೇಳ್ದಂಗೆ. ಹಾಂ, ಹೀಗಿರುತ್ತೆ. ಕೆಲವು ಸತಿ ನೋಡ್ತಿದ್ದಂಗೆ ಕೆಲವು ಜನ ಬಿಟ್ಟು ಇದ್ದಾರೆ, ಸೀಟನ್ನು ಬಿಟ್ಟಿದ್ದಾರೆ. ಅದು ಇದೆ, ಎರಡು ತರನೂ ಇದೆ. ಹಾಗಾಗಿ ಸಮಸ್ಯೆ ನಮ್ ನಾವೇ ಸಾಲ್ವ್ ಮಾಡ್ಕೋಬೇಕಾಗ್ತದೆ ಅಂತ ಅನ್ಸುತ್ತೆ. ಖಂಡಿತ. ಬಟ್ ನೀವ್ ಈ ತರದ ಈ ಹೋರಾಟದಲ್ಲಿ ಇದ್ದೀರಲ್ಲ, ಮುಂಚೂಣಿನಲ್ಲಿ ಇದ್ದೀರಲ್ಲ, ನಿಮಗ್ ಧನ್ಯವಾದ ಸಲ್ಲಿಸ್ತೇನೆ. ಜೊತೆಗೆ ನೀವ್ ಇನ್ನ ಅದರಲ್ಲಿ ಸ್ವಲ್ಪ ಇನ್ನ ಒಂದು ಕಾರ್ಯೋನ್ಮುಖವಾಗಿ ಆಕ್ಟಿವ್ ಆಗಿ ಒಂದಷ್ಟು ಜನಕ್ಕೆ ಅನುಕೂಲ ಮಾಡಿಕೊಡಿ, ಅದರಿಂದ ಒಳ್ಳೇದಾಗುತ್ತೆ. ಧನ್ಯವಾದಗಳು, ನಮಸ್ಕಾರ.
1: ಸರ್, ಈಗ ನಾಗರಾಜ್ ಅವ್ರು ಹೇಳಿದಂಗೆ ಈಗ ವಿಶೇಷ ಚೇತನರು ಪ್ರಮುಖವಾಗಿ ಏನೇನು ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ ಸರ್?
2: ಇದು ಬಹಳ ಪ್ರಶ್ನೆ, ತುಂಬ ಉತ್ತಮವಾದ್ದು. ಸವಾಲು ಮನೆಯಿಂದನೇ ಶುರುವಾಗುತ್ತೆ. ಮನೆಯಲ್ಲಿ ಒಂದು ಮಗು ಹುಟ್ಟುತ್ತೆ, ಒಂದು ಮಗು ಕಾಲು ಕೈ ಕಾಲು ಸರಿ ಇರಲ್ಲ, ಕಣ್ಣಿರಲ್ಲ, ಇನ್ನೊಂದು ಒಳ್ಳೆ ಮಗು ಹುಟ್ಟುತ್ತೆ.
1: ಹೌದು,
2: ಅಲ್ಲಿ ಶುರುವಾಗುತ್ತೆ ತಾಯಿ ತಂದೆಯಿಂದನೇ ಆ ಮಗುವಿನ ಆರೈಕೆ. ಒಬ್ಬೊಬ್ರು ಮನೇಲಿ 4-5 ಜನ ಮಕ್ಕಳಿರ್ತಾರೆ, ಒಂದೋ ಎರಡೋ ಅಂಗವಿಕಲತೆಯಿಂದ ಹೊಂದಿರುತ್ತೆ. ಕೆಲವು ಮನೆಗಳಲ್ಲಿ ಏನಾಗುತ್ತೆ, ಆ ವಿಕಲಚೇತನ ಮಗುಗೆ ವಿಶೇಷವಾದ ಆಸಕ್ತಿ ಇದನ್ನು ತೋರಿಸ್ತಾರೆ. ಅವಾಗ ಏನಾಗತ್ತೆ, ಆ ಮಗು ಸೋಮಾರಿ ಆಗುತ್ತೆ, ಈ ಮಕ್ಕಳಿಗೆ ಯಾವ್ದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ, ನನ್ನ ಮೇಲೆ ಇದಿಲ್ಲ ಅನ್ನೋದು ಒಂದು ದ್ವಿಪ ಗುಣ ಸ್ಥಿತಿ ಆಗತ್ತೆ. ಎರಡು ಮಕ್ಕಳಿಗೂ ಅದು ಸಮಸ್ಯೆ ಉಂಟಾಗುತ್ತೆ. ಆ ಸಮಸ್ಯೆನೆ ಯಾರು ಸರಿ ಮಾಡಬೇಕು, ತಾಯಿ ತಂದೆನೇ ಸರಿ ಮಾಡಬೇಕು.
1: ಹೌದು,
2: ತಾಯಿಯೇ ಮೊದಲ ಇದು ಗುರು ಅಲ್ವೇ. ಅವಳು ಏನಂದ್ರೆ

0: ಈ ವಿಶೇಷ ಚೇತನರಿಗೆ ನಾವು ಮೋಟಿವೇಟ್ ಮಾಡಬೇಕು, ಫಸ್ಟ್ ಬೇಸಿಕ್ ಆಗಿ ಮೋಟಿವೇಟ್ ಮಾಡಬೇಕು. ಅಯ್ಯೋ ನಿನ್ಗೆ ಹಿಂಗ ಆಗೋಯ್ತು ಅಂತೇಳಿ ನೀವು ಮೂಲೆಯಲ್ಲಿ ಕೂರಿಸ್ಬಿಟ್ರೆ ಮುಗದೇ ಹೋಯ್ತು ಜೀವನ. ಮೋಟಿವೇಶನ್ ಅನ್ನೋದು
1: ಇರಬೇಕು,
0: ಪೋಷಕರಲ್ಲಿ ಫಸ್ಟ್ ಇರಬೇಕು. ಆ ಮೋಟಿವೇಟ್ ಮಾಡಿದಾಗ ಇಬ್ರು ಸಮಾನವಾಗಿ ನೋಡಿ, ಇಬ್ರು ಈ ಕಾಲು ಸರಿ ಇಲ್ಲ ಅನ್ನೋ ಹುಡುಗಂಗೆ ಅಥವಾ ಕಿವಿ ಕೇಳಲ್ಲ ಅನ್ನೋನಿಗೆ ಅತಿಯಾದ ಆಸಕ್ತಿ ತೋರೋದು ಆ ಮಗು, ಅದು ಅಂಗವಿಕಲತೆ ಆಗ್ಬಿಡತ್ತಾಗ.
1: ಹೌದು,
0: ಎರಡನ್ನೂ ಒಂದೇ ಸಮಾನವಾಗಿ ನೋಡ್ಬೇಕಾಗ. ಆವಾಗ ನಾವು ಜಾಗೃತಿ ಮೂಡಿಸ್ಬೇಕು. ಈಗ ನಾನು ಎಲ್ಲೇ ಹೋದ್ರು ಇದನ್ನ ತಾಯಿಯಿಂದ್ರಲ್ಲಿ ಕೇಳ್ಕೊಳ್ಳೋದು ಮೊದಲನೇ ಆದ ಒಂದು ಹೌದು. ನೀವು ಅವನು ಅಂಗವಿಕಲನ ಅಂತ ಕನ್ಸಿಡ್ರೇ ಮಾಡಬೇಡಿ. ನಾನು ಈಗ ಅಲ್ಲಿ ತನಕ ಹೋಗ್ತೀನಿ ಅಂದ್ರೆ ಇನ್ನೊಂದಷ್ಟು ದೂರ ಹೋಗೋದು ವ್ಯವಸ್ಥೆ ಮಾಡಿ, ಅವಾಗ ಮೋಟಿವೇಶನ್ ಸಿಕ್ಕುತ್ತೆ.
1: ಹೌದು,
0: ಅದು ಮೋಸ್ಟ್ ಫಸ್ಟ್ ಒನ್. ಆಮೇಲೆ ಸೌಲಭ್ಯಗಳಲ್ಲೂ ಅಷ್ಟೆ. ಈಗ ಅವನಿಗೂ ಇವನಿಗೆ ಕಾಲು ಸರಿ ಇಲ್ಲ ಅನ್ಬಿಟ್ಟು ಅವನಿಗೆ ನೀವು ಬೆಟ್ಟ ಹತ್ತು ಅಂತ ಹೇಳಕ್ಕಾಗಲ್ಲ. ಆದ್ರೆ ಅವನಿಗೆ ಏನ ಬೆಟ್ಟ ಹತ್ತಕ್ಕೆ ಏನ್ ಸೌಲಭ್ಯ ಬೇಕು ಅದನ್ನ ನಾವು
1: ಮಾಡ್ಕೊಡ್ಬೇಕು. ಹೌದು,
0: ನೀನ್ ಬೆಟ್ಟ ಹತ್ಬೇಡ ಕೂತ್ಕೊಳ್ಳಪ್ಪ ಅಂತ ಅಲ್ಲ. ಅಲ್ಲಿ ಅವನ ವಿದ್ಯಾಭ್ಯಾಸಕ್ಕೆ, ಅವನ ಮುಂದಿನ ಪುನರುಜ್ಜೀವನಕ್ಕೆ, ಅವನ ಮುಂದಿನ ಉದ್ಯೋಗಕ್ಕೆ ಫಸ್ಟ್ ಬೇಸಿಕ್ ಆಗಿ ಎಜುಕೇಶನ್. ಈ ಎಜುಕೇಶನ್ನಲ್ಲಿ ಏನಾಗಿದೆ, ಎಲ್ಲ ಕಡೆ ನಮಗೆ ವಿಶೇಷವಾದ ರಿಸರ್ವೇಶನ್ ಇದೆ, ಯಾರೂ ನಿರಾಕರಣೆ ಮಾಡೋಂಗಿಲ್ಲ. ಫಸ್ಟ್ ನೀವು ಅವರಿಗೆ ಎಜುಕೇಶನ್ ಕೊಡಿಸಿ. ಈಗ ಅವನೇನು ಈಗ ಕಾರ್ ಡ್ರೈವ್ ಮಾಡ್ಕೊಂಡೇ ಜೀವನ ಮಾಡಬೇಕು ಅನ್ನೋದೇನಿಲ್ಲ. ಎಂತೆಂಥ ಅವರಿಗೆ ಒಬ್ಬ ಕೈಕಾಲು ಇಲ್ಲದೆ ಇರೋ IAS ಆಫೀಸರ್ಗಳಾಗಿದ್ದಾರೆ, DCಗಳಾಗಿದ್ದಾರೆ, ಕಣ್ಣಿಲ್ಲದೆ ದೊಡ್ಡ ನಮ್ಮ ಈ ಇವತ್ತು ಡಿಸೇಬಲ್ಡ್ ಕಮಿಷನರ್ ಆಗಿದ್ದಾರೆ, ಎಲ್ಲ ರಂಗದಲ್ಲೂ ಇದ್ದಾರೆ, ರಾಜಕೀಯದಲ್ಲೂ ಇದ್ದಾರೆ. ಹಾಗಾಗಿ ಅವರಿಗೆ ಮೋಟಿವೇಟ್ ಮಾಡುವಂಥ ಒಂದು ಕಾರ್ಯಕಲ್ಪ ಮಾಡಬೇಕು. ಆರ್ಥಿಕವಾಗಿ ಸಾಮಾಜಿಕವಾಗಿ ಅವನನ್ನು ಎಲ್ಲೂ ನಿಂದನೆ ಮಾಡದೇ ಇರೋಂಥಾಗೆ.
1: ಹೌದು,
0: ಆಮೇಲೆ ಅವನು ಈಗೇನೋ ಅವನೇ ತಪ್ಪು ಮಾಡ್ದ ಅಂದಾಗ ಇಟ್ ಈಸ್ ನಾಟ್ ಹಿಸ್ ಪರ್ಸನಲ್, ಅವನು ಜನರಲ್ ಆಗಿ ತಪ್ಪು ಮಾಡಿದಾಗ ಅವನಿಗೂ ಶಿಕ್ಷೆ ಆಗಬೇಕು. ಅವಾಗಲೇ ಅದು ಕೈ ಕಾಲು ಸರಿ ಇಲ್ಲ ಅಂದರೆ ಬ್ರೈನ್ ಸರಿ ಇರುತ್ತಲ್ಲ, ಹೀಗೆ ಮಾಡಿ ಅನ್ನೋದು ನನ್ನ ಒಂದು ವೈಯಕ್ತಿಕವಾದ ಸಂದೇಶ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ,
2: ಹಲೋ ಸರ್.
1: ಹಾಂ ನಮಸ್ತೆ, ತಮ್ಮ ಹೆಸರು? ತಮ್ಮ ಹೆಸರು ಮತ್ತೊಂದು ಸರ್ ಹೇಳ್ತೀರಾ? ಹೇಳಿ ಹೇಳಿ, ತಮ್ಮ ಹೆಸರೇನು?
2: ಕೆಪಿ ಮಹೇಶ್ ಅಂತ ಸರ್.
1: ಕೆಪಿ ಮಹೇಶ್ ಅವರು, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ಸರ್ ನಮಗೆ ಏನಂದ್ರೆ ಸ್ವಲ್ಪ ಯಾವುದು ಉದ್ಯೋಗ ಮಾಡಕ್ಕೆ ಯಾವ್ದು ಒಂದು ಇದಿಲ್ಲ ಸರ್, ಅಷ್ಟೇ.
1: ತಮ್ಗೆ ಏನ್ ಸಮಸ್ಯೆ
2: ಮಾಡ್ಬೇಕು ಅಂತ ಸರ್, ನಿರುದ್ಯೋಗ ಕುಂತಿದ್ದೀವಿ.
1: ತಮ್ದು ಏನ್ ಸಮಸ್ಯೆ
2: ಸರ್? ಏನು ಸರ್
1: ತಮ್ದು ಏನ್ ಸಮಸ್ಯೆ? ತಮ್ಗೆ ಏನ್ ಸಮಸ್ಯೆ ಆಗಿದೆ
2: ಸರ್? ನಮ್ಗೆ ಕಣ್ಣು ಸರ್, ಕಣ್ಣು ಸಮಸ್ಯೆ ಇದೆ. ಅದಕ್ಕೆ ನಮ್ಗೆ ಅದೇ ಸರ್, ಆರ್ಥಿಕವಾಗಿ ಇದು ಯಾವ್ದಾರ ಒಂದು ಉದ್ಯೋಗ ಮಾಡಕ್ಕೆ ಬೇಕಾದ್ರೆ ಕುಳಿತು ನಮ್ಗೆ ಅನ್ನ ತಿನ್ನಕ್ ಆಯ್ತಾ ಇಲ್ಲ, ಕೆಲಸ ಮಾಡ್ಬೇಕು ಅಂತ ಸರ್.
1: ಓಕೆ ಸರ್, ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
0: ನಮಸ್ತೆ ಮಹೇಶ್ ಅವ್ರಿಗೆ.
2: ನಮಸ್ಕಾರ.
0: ನಿಮ್ದು ಎಷ್ಟು ಪರ್ಸೆಂಟೇಜ್ ಇದೆ ಕಣ್ಣಿನ ಸಮಸ್ಯೆ?
2: ಸರ್ ನಮ್ಗೆ 80% ಇದೆ ಸರ್.
0: ನಿಮ್ಗೆ UDID ಕಾರ್ಡ್ ಇದೆಯಾ?
2: ಇದೆ ಸರ್.
0: ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ತಂಗ್ ಮಾಡಿದ್ದೀರಾ? ವಿದ್ಯಾಭ್ಯಾಸ ಎಲ್ಲಿ ತಂಗ್
2: ಮಾಡಿದ್ದೀರಾ?
0: ಟೆಂತ್ ಮಾಡಿದ್ರಿ? ಎಲ್ಲಿ ಮಾಡಿದ್ರಿ? ಮೈಸೂರು ಬ್ಲೈಂಡ್ ಸ್ಕೂಲ್ ಅಲ್ಲಿ ಮಾಡಿದ್ರ?
2: ಇಲ್ಲ ಸರ್, ನಾವು ಇಲ್ಲಿ ಮಾಡಿದ್ ಸರ್, ನಮ್ಮ ಲೋಕಲ್ ಆಗಿ.
0: ಎಲ್ಲಿ?
2: ಇಲ್ಲಿ ನನ್ನ ತಗಡೂರು ಅಂತ ಬರ್ತದೆ ಸರ್, ಅಲ್ಲಿ ಮಾಡಿದ್ವಿ.
0: ಎಷ್ಟು ವಯಸ್ಸು ನಿಮ್ಗೀಗ?
2: ಸರ್ ನಮ್ಗೆ 46 ಸರ್. ಇವಾಗ
0: ಇಷ್ಟು ವರ್ಷ ಏನು ಕೆಲಸ ಮಾಡ್ಲಿಲ್ವಾ?
2: ಮಾಡ್ತಾ ಇದ್ವಿ, ಆದ್ರೆ ಏನು ಇದಾಗ್ಲಿಲ್ಲ ಸರ್. ಮಾಡ್ತಾ ಸ್ವಲ್ಪ ಕೃಷಿ ಕಿಸಿ ಇದಕ್ಕೆ ಮಾಡ್ತಾ ಇದ್ವಿ.
0: ಏನ್ ಕೆಲಸ ಮಾಡ್ತಿದ್ರಿ
2: ಸರ್? ಅದೇ ನಮ್ದು ಸ್ವಂತ ಜಮೀನ್ ಇತ್ತು, ಅದರಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದ ಸರ್ ಅಷ್ಟೇ.
0: ಅಲ್ಲ 80% ಈಗ ನಿಮ್ಗೆ ರಾತ್ರಿ ಹೊತ್ಕೊಂಡು ಕಾಣಲ್ಲ ಟೋಟಲಿ ಅಲ್ವಾ?
2: ಹೌದು ಸರ್.
0: ಮಧ್ಯಾಹ್ನ ಬೆಳಗ್ಗೆ ಎಲ್ಲ ನಿಮ್ಗೆ ಸ್ವಲ್ಪ ಕಾಣುತ್ತೆ, ಕರೆಕ್ಟಾ? ಹಾಗಾಗಿ ನೀವು ಬೆಳಗ್ಗೆ ಎಲ್ಲ ವ್ಯವಸಾಯದಲ್ಲೆಲ್ಲ ಕೆಲಸ ಮಾಡ್ಕೊಂಡು ತಲ್ಲೀನರಾಗಿದ್ರಿ ಅಲ್ವಾ?
2: ಹೌದು ಸರ್.
0: ಈಗ ಅದೇ ಉದ್ಯೋಗ ಮಾಡ್ಕೊಂಡಿದ್ದೀರಲ್ವಾ?
2: ಇಲ್ಲ ಸರ್, ನಮ್ಗೆ ಏನು ಅದರಲ್ಲಿ ಲಾಭ ಮನೆಗೆ ಏನು ಮಾಡಕ್ಕಾಯ್ತಿಲ್ಲ ಸರ್.
0: ನಿಮ್ಗೆ ಈಗ ಪೆನ್ಷನ್ ಬರ್ತಾ ಇರ್ಬೇಕಲ್ವಾ? ಅಂದ್ರೆ ಮಾಸಿಕ ವೇತನ?

0: ಬರುತ್ತೆ? ಈಗ ನಿಮ್ಮ ವಯಸ್ಸು ಈ ಕಡೆಯೂ ಇಲ್ಲ ಆ ಕಡೆಯೂ ಇಲ್ಲ, ಸರ್ಕಾರದವರು ಅಂತೂ ಯಾವ ಕೆಲಸನೂ ಕೊಡಲ್ಲ. ಏಜ್ ಬಾರ್ ಆಗಿದೆ ನಿಮ್ಗೆ, 46 ವರ್ಷ ಆಗಿದೆ. ಮದುವೆ ಆಗಿದೆಯಾ ನಿಮ್ಗೆ? ಮದುವೆ ಆಗಿಲ್ಲ. ಅದೇ ನಿಮ್ಗೆ ಯಾವ್ದಾರು ಸ್ವಯಂ ಸೇವಾ ಸಂಸ್ಥೆಯಿಂದ ಒಂದು ಪೆಟ್ಟಿಗೆ ಅಂಗಡಿನೋ ಆ ಥರ ಇಟ್ಕೊಳ್ಳೋವಂಥದ್ದು ವ್ಯವಸ್ಥೆನ ಯಾರು ಸಹಾಯ ಮಾಡಿದ್ರೆ ಮಾಡಿಸ್ಕೊಡ್ಬೋದು. ಅದು ಮುಖಾಂತರ, ಅದು ನಿಮ್ಮ ನಂಜನಗೂಡು ನಿಮ್ಮ VRW ಇದಾರಲ್ಲ ಅವ್ರ ಮುಖಾಂತರ ಅದನ್ನು ಅಪ್ಲಿಕೇಶನ್ ಹಾಕಿ ಅದು ಒಂದು ಸ್ವಯಂ ಉದ್ಯೋಗ ಯೋಜನೆ ಅಡಿ ಅದಕ್ಕೆ 25,000 ರೂಪಾಯಿನ ಸಹಾಯದ ಮುಖಾಂತರ ಕೊಡ್ತಾರೆ. ಅದರಲ್ಲಿ ನೀವು ಅಂಗಡಿ ಗಿಂಗಡಿ ಇಟ್ಕೋಬೋದು.
1: ಅದೇ
0: ಅದು ನಿಮ್ಮ VRW ಅವರನ್ನ MRW ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ.
2: ಓಕೆ, ಧನ್ಯವಾದಗಳು ಮಹೇಶ್ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಾ ಇದ್ರಿ ಈ ಒಂದು ನ್ಯಾಷನಲ್ ಟ್ರಸ್ಟ್ಗೆ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇದ್ರಿ, ಈ ಒಂದು ಟ್ರಸ್ಟ್ನ ಸೇವೆಗಳ ಕುರಿತು ಏನಾದ್ರು ಹೆಚ್ಚಿನ ಮಾಹಿತಿಯನ್ನು ಪಡಿಬೇಕು ಅಂದಾಗ ಹೇಗೆ ಯಾರನ್ನು ಸಂಪರ್ಕ ಮಾಡಬೇಕು, ಹೇಗೆ ಸರ್?
0: ಅದು ಆನ್ಲೈನಲ್ಲಿ ಸಿಕ್ಕತ್ತೆ, ನ್ಯಾಷನಲ್ ಟ್ರಸ್ಟ್ ಇದನ್ನು ನಿರಾಮಯ ಸ್ಕೀಮ್ದು ಈ ಲೋಕಲ್ ಆಗಿ ಇಲ್ಲ NGOs ಅದನ್ನು ಅಪ್ಡೇಟ್ ಮಾಡ್ತಾ ಇರ್ತಾರೆ. ಬಟ್ ಈಗ ಒಂದು ವರ್ಷ ಒಂದೂವರೆ ವರ್ಷದಿಂದ ಆ ನಿರಾಮಯ ಸ್ಕೀಮಲ್ಲೂ ತುಂಬ ಲೂಪ್ ಹೋಲ್ಸ್ ಇದೆ, ನಿಮ್ಮ ಇದಕ್ಕೆ ಬರ್ತಾ ಇರ್ತಾರೆ ಬೇಕಾದಷ್ಟು. ಅದಕ್ಕೆ ಅದೇ ಹೇಳಿದ್ನಲ್ಲ, ಆ ಟ್ರಸ್ಟ್ನವ್ರು ಕೆಲವು ಗೈಡ್ಲೈನ್ಸ್ ಮಾಡಿರ್ತಾರೆ, ಅದನ್ನು ಬಿಟ್ಟೇನು ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲೋ ದುಡ್ಡು ಬೇರೆ ಇದಕ್ಕೆ ಯುಟಿಲೈಸೇಷನ್ಗೆ ಬರ್ತಾ ಇಲ್ಲ. ಈ ಥರ ಡೇ ಕೇರು ಅದಕ್ಕೆಲ್ಲ ಅವ್ರು ಕೊಡ್ತಾ ಇದ್ದಾರೆ, ಕೆಲವರು ಹೇಳ್ತಾರೆ ಅದು ತಲುಪ್ತಾ ಇಲ್ಲ. ಇದು ವಾಸ್ತವಾಂಶ.
2: ಓಕೆ ಸರ್, ಮುಂದಿನ ದಿನಗಳಲ್ಲಿ ಏನಾದರೂ ಈ ಒಂದು ನ್ಯಾಷನಲ್ ಟ್ರಸ್ಟ್ನ ಹೊಸ ಕಾರ್ಯಕ್ರಮಗಳು ಅಥವಾ ಹೊಸ ರೂಪುರೇಷೆಗಳನ್ನ ಮಾಡಬೇಕು ಅಂತಕ್ಕಂಥ ಏನಾದರೂ ಒಂದು ಯೋಜನೆ ಇದೆಯಾ ಅಥವಾ ಹೇಗೆ ಸರ್?
0: ಅದು ಮಾಡಬೇಕು ಅಂದರೆ ಅದು ಅಮೆಂಡ್ ಆಗಬೇಕು. ಅಮೆಂಡ್ ಮಾಡ್ಕೋಬೇಕು ಅಂತಂದರೆ ಈ ಥರ NGOs ಪ್ರೆಷರ್ ಗ್ರೂಪ್ ಆಗಿ ವರ್ಕ್ ಮಾಡಿ ಈ ಥರ ಸಮಸ್ಯೆಗಳಿದೆ ಅಂತ ಹೇಳಿ ಆ ಟ್ರಸ್ಟ್ಗೆ ಹೇಳಿ, ಆ ಟ್ರಸ್ಟ್ನ ಮೇಯ್ನ್ ಯಾರಿದ್ದಾರೆ ಅವ್ರ ಮುಖಾಂತರ ಇದನ್ನು ದೇಶಾದ್ಯಂತ, ಇದು ಬರೀ ನಮ್ಮ ಕರ್ನಾಟಕಕ್ಕೆ ಸೀಮಿತ ಆಗಿದ್ದಲ್ಲ, ಇಡೀ ದೇಶದಲ್ಲಿ ಇರುವಂಥದ್ದು, ಇದು ಅದಕ್ಕೆ ಒಂದು ಕಾರ್ಯಕಲ್ಪ ಕೊಡಬೇಕಾಗುತ್ತೆ.
2: ಓಕೆ ಸರಿ, ಈಗ ತಾವು ಹೇಳ್ದಂಗೆ ಏನಾದರೂ ವಿಶೇಷ ಚೇತನನ್ನ ಕೆಲವರು ಕನಿಕರ ಇದರಿಂದ ನೋಡಬಾರ್ದು, ಅವ್ರಿಗೆ ಒಂದು ದಾರಿ ತೋರಿಸ್ಕೊಡ್ಬೇಕು, ಅವ್ರಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿದ್ರಿ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಹೇಳೋದಾದರೆ ಈ ಒಂದು ಸಮಾಜದ ಸಹಭಾಗಿತ್ವ ಹೇಗಿರಬೇಕು ಸರ್?
0: ಇದು ಏನಪ್ಪ ಅಂದರೆ ಸಮಾಜದ ಸಹಭಾಗಿತ್ವ ಚೆನ್ನಾಗೇ ಇದೆ, ನಾವು ನೋಡ್ತಾ ಇದ್ದೀವಲ್ಲ ಎಲ್ಲರ ಮನೆಯಲ್ಲೂ ಅವ್ರ ಕುಟುಂಬ ಅಂದಮೇಲೆ ಒಬ್ಬ ಅಂಗವಿಕಲ ಇದ್ದೇ ಇರ್ತಾನೆ, ಇಟ್ ಈಸ್ ಸರ್ಟನ್. ಈಗ ಟೆಂಪ್ರರಿ ಆಗಿ ಆಗಿರ್ಬೋದು, ಪರ್ಮನೆಂಟ್ ಆಗಿ ಆಗಿರ್ಬೋದು, ಈಗ ಅದು ಆಕ್ಸಿಡೆಂಟಲ್ ಆಗ್ಬೋದು, ಈ ಥರ ಆವಾಗ ಅಥವಾ ಏನೋ ಒಂದು ಕಾರಣಗಳಿಂದ ಅಥವಾ ಹುಟ್ಟದಾಗ್ಲಿಂದಾನೇ ಆಗಿರ್ಬೋದು, ಒಂದು ಅಂಗವಿಕಲತೆ ಇದ್ದೇ ಇರ್ತಾನೆ. ಈಗ ಅದರಲ್ಲಿ ನಾವು ಒಂದನ್ನ ಎಲ್ಲ ಸಮಸ್ಯೆಗಳನ್ನ ಸಮಾಜ ಮೇಲೆ ಹೊತ್ತಾಕೋದು ತಪ್ಪು. ಈಗ ನಾನು ಒಬ್ಬ ಅಂಗವಿಕಲನಾಗಿದ್ದೇನೆ ಅಂದಾಗ ನಂದೇನ್ ತಪ್ಪುಗಳಿರುತ್ತೆ ಅದನ್ನು ನಾನು ಯೋಚನೆ ಮಾಡಬೇಕಲ್ವಾ?
2: ಹೌದು,
0: ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಈಗ ಅಂಗವಿಕಲ ಅಂತಿದ್ದಂಗೆ ಅವನು ಯಾವುದೋ ಒಂದು ಭಾಗದಲ್ಲಿ ಯಾವುದೋ ಒಂದು ದೋಷ ನ್ಯೂನ್ಯತೆ ಆ ಭಾಗ ಸಂಪೂರ್ಣವಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಅಷ್ಟೇ ಮಾತ್ರ ನಮಗೆ ಬೆಳಕಿಗೆ ಬರ್ತದೆ ಹೊರತು ನಮ್ಮ ಮಾನಸಿಕ ವಿಕಲತೆ ಏನಿರುತ್ತೆ ಅಂತಂದ್ರೆ ನಾವು ಬಿಟ್ಟು ಹಾಕ್ಬೇಕಾಗುತ್ತೆ. ಅದು ಫಸ್ಟ್. ಆಮೇಲೆ ಸಮಾಜದಲ್ಲಿ ಈಗ ಎಲ್ಲ ಪ್ರೊಫೆಷನ್ನಲ್ಲೂ ಅಂಗವಿಕಲರಿದ್ದಾರೆ, ಯಾವ್ದ್ರಲ್ಲಿ ಇಲ್ಲ ಅನ್ನೋದಿಲ್ಲ. ಅಂದ್ರೆ ಎಲ್ಲರ ಜೊತೆ ನಾವು ಗುದ್ದಾಡ್ಬೇಕು, ಗುದ್ದಾಡ್ದಾಗ್ಲೇ ನಮಗೆ ಜಾಗ ಸಿಕ್ಕೋದು. ಈಗ ಸರಿ ಇರೋರು ಎಲ್ಲರ ಜೊತೆ ಗುದ್ದಾಡಲ್ವೇ, ಹಾಗೆ ನಾವು ಕೂಡ ಗುದ್ದಾಡ್ಬೇಕು. ನಾವು ಗುದ್ದಾಡೋದಕ್ಕೆ ಒಂದು ವೆಪನ್ಸ್ ಬೇಕು, ಆ ವೆಪನ್ಸ್ ಅನ್ನ ಸರ್ಕಾರ ಏನ್ ಕೊಡ್ತಾ ಇದೆ ಅದು ಎಲ್ಲದನ್ನು ಕೊಡಕ್ ಸಾಧ್ಯನೇ ಇಲ್ಲ, ಯಾವ ಸರ್ಕಾರನೂ ಕೊಡಕ್ ಆಗಲ್ಲ. ಸೋಷಿಯಲ್ ಓರಿಯೆಂಟೆಡ್ ಸರ್ಕಾರಗಳಿದೆ, ಕೆಲವು ಸತಿ ಏನಾಗ್ತದೆ ಈ ಸರ್ಕಾರ ಕೊಡುವಂತ ಸೌಲಭ್ಯಗಳಿಂದ ನಾವು ಅಲ್ಲಿಗೆ ತೃಪ್ತರಾಗಿ ಅಲ್ಲಿಗೆ ನಿಂತು ಬಿಡ್ತೀವಿ. ಈಗ ನೀವು 10,000 25,000 ಸಂಪಾದನೆ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮಷ್ಟೇ ನಾನು ಸಂಪಾದನೆ ಮಾಡಬೇಕು ಅನ್ನೋ ಒಂದು ನಾನು ಮನಸ್ಸನ್ನ
2: ಬೆಳೆಸ್ಕೊಳ್ಬೇಕು,
0: ಆ ಚಾಲೆಂಜ್ ತಗೋಬೇಕು. ಅವಾಗ ನಾನು 20,000 ಬಂದು ನಿಂತ್ಕೋತೀನಿ. ಆ ಭಾವನೆ ಬೆಳೆಸ್ಕೋಬೇಕಾದ್ರೆ ಅದು ವಿಶೇಷ ಚೇತನದಲ್ಲಿ ಆ ಸಮುದಾಯದಲ್ಲಿ ಬೆಳವಣಿಗೆ ಆಗ್ಬೇಕು. ಟ್ಯಾಲೆಂಟೆಡ್ ಸಿಕ್ಕಾಪಟ್ಟೆ ಇದ್ದಾರೆ ಅದರಲ್ಲಿ, ನೋ ಡೌಟ್. ಅದನ್ನ ಸಮಾಜ ಪರಿಗಣಿಸುತ್ತೆ, ಯಾವತ್ತೂ ಇದು ಮಾಡಲ್ಲ, ಪರಿಗಣಿಸೂ ಇದೆ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಸಮಾಜ

0: ಜೊತೆ ವಿಶೇಷ ಚೇತನರು ಅಷ್ಟೇ ಆಕ್ಟಿವ್ ಆಗಿರ್ಬೇಕು.
1: ಹೌದು.
0: ಈಗ ನೀನು ನಾನು ಚಾಮುಂಡಿ ಬೆಟ್ಟ ಹತ್ತಕ್ಕಾಗಲ್ಲ ಅಂದ್ರೆ ನಾನು ಹತ್ತುತ್ತೀನಿ ನಿನ್ನ ಜೊತೆ ಅಂತ. ಈಗ ಸ್ನೇಹಿತರು ಯಾರು ಜೊತೆಗೆ ಹೋದಲ್ಲಿ ಯಾರೋ ಅವನ ಜೊತೆ ಇದು ಮಾಡ್ಕೊಂಡು ಅವನ ಕಾಫಿ ಕುಡ್ಕೊಂಡು ತಿಂಡಿ ತಿನ್ಕೊಂಡು ಅವನ ದುಡ್ಡಲ್ಲೇ ಎಂಜಾಯ್ ಮಾಡ್ಕೊಂಡು ಬರೋರು ಇದ್ದಾರೆ.
1: ಹೌದು.
0: ಅಲ್ಲಿ ಅಂಗವಿಕಲತೆ ಬರಲ್ಲ. ಆ ಗುಣ ನಮ್ಮ ಮಣ್ಣಿನ ಗುಣ, ಅದು ಮಣ್ಣಿನ ಇದು, ಅದು ಚೈತನ್ಯ. ಒಬ್ಬಂಗಾಗಲ್ಲ ಅಂದ್ರೆ ಅವನಿಗೆ ಇನ್ನೊಬ್ಬ ಸಹಾಯ

0: ಖಂಡಿತ.
1: ಹಾಗಾಗಿ ನಾನು ಹೇಳೋದು ವಿಶೇಷ ಚೇತನರಿಗೆ ಏನು ಹೇಳೋದಪ್ಪ ಅಂತಂದರೆ, ಸಮಸ್ಯೆಗಳು ಈಗ ನಿನಗೆ 40 ನಂಬರ್ ತಗೊಂಡ್ರೆ ಪಾಸ್ ಆಗ್ತೀಯ ಅಂದರೆ ವಿಶೇಷ ಚೇತನಿಗೆ 60 ನಂಬರ್ ಬೇಕು. 60 ನಂಬರ್, 20 ನಂಬರ್ ಯಾವುದಪ್ಪ ಅಂದರೆ ಅವನ ಮನಸ್ಸು. ಆ ಮನಸ್ಸಿದೆಯಲ್ಲ, ಆ ಮನಸ್ಸು 20 ನಂಬರ್ ಜಾಸ್ತಿ ತಗೊಳ್ಬೇಕು. ಆವಾಗ ನೀವು ಸಮಾಜದ ಎಲ್ಲರ ಜೊತೆ ಬೆಳೀತೀರ, ಎಲ್ಲರಂತೆ ಗೌರವ ಸ್ವೀಕರಿಸ್ತೀರ, ಎಲ್ಲರಿಗಿಂತ ಹೆಚ್ಚಿಗೆ ಪ್ರಕಾಶಿಸ್ತೀರ.
0: ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಏನು ಈ ಒಂದು ನ್ಯಾಷನಲ್ ಟ್ರಸ್ಟ್ ವಿಶೇಷ ಚೇತನರಿಗೆ ಏನೆಲ್ಲ ಒಂದು ಅವಕಾಶಗಳನ್ನು ಅಥವಾ ಸೇವೆಗಳನ್ನು ಕಲ್ಪಿಸ್ಕೊಡ್ತಾ ಇದೆ, ಅದನ್ನು ನಾವು ಪಡ್ಕೊಳ್ಬೇಕು ಅಂದಾಗ ಹೇಗೆ ಯಾವ ರೀತಿಯಲ್ಲಿ ಪಡ್ಕೊಳ್ಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ, ನಮ್ಮ ಮತ್ತು ವಿಶೇಷ ಚೇತನ ಕುಟುಂಬಗಳಿಗೆ ಮತ್ತು ನಮ್ಮ ಸಾರ್ವಜನಿಕರಿಗೆ ತಮ್ಮ ಕೊನೆಯ ಸಂದೇಶ ಅಥವಾ ಸಲಹೆ ಏನು ಸರ್?
1: ಇದರಲ್ಲಿ 50% ಸಾರ್ವಜನಿಕರು, 60% ಸಾರ್ವಜನಿಕರು ತಪ್ಪಿದ್ರು, 40% 50% ಸಾರ್ವಜನಿಕರು ನಮ್ಮ ಜೊತೆಗೆ ಇದ್ದಾರೆ. ನಾವು ವಿಶೇಷ ಚೇತನರಾದವರು, ಅವರನ್ನು ಹೇಗೆ ನಾವು ಉಪಯೋಗಿಸ್ಕೊಳ್ಬೇಕು ಅನ್ನೋದು ನಂದು ಇಂಪಾರ್ಟೆಂಟು. ಬಟ್ ನಾವು ಇದುವರೆಗೆ ಅಬ್ಸರ್ವ್ ಮಾಡಿದಂಗೆ ಎಲ್ಲೂ ಅಂಗವಿಕಲ ಅನ್ನೋ ಥರ ಎಲ್ಲೂ ಯಾರೋ ನೋಡಿದ್ರು. ಆ ಭಾವನೆಯನ್ನು ನಾವು ರೂಢಿಸ್ಕೋಬೇಕು ಅಂದರೆ ನಿಮ್ಮಷ್ಟೇ ಸ್ಟ್ರಾಂಗ್ ಇದನ್ನು ಮೆಂಟಲ್ ಆ್ಯಟಿಟ್ಯೂಡನ್ನು ಬೆಳೆಸ್ಕೋಬೇಕು. ಅದು ಅದಕ್ಕೆ ಸಂಬಂಧಪಟ್ಟ ಪರಿಸರ ಕೂಡ ನಿರ್ಮಾಣ ಆಗಬೇಕು. ಆ ನಿರ್ಮಾಣ ಆಗೋದಕ್ಕೆ ನಮ್ಮ ಎನ್ ಜಿ ಒಗಳು ಏನು ಮಾಡಬೇಕು ಆ ಸೇವೆನಲ್ಲಿ? ಏನಪ್ಪ ಈಗ ಏನು ಸರ್ವಿಸಸ್ ಮಾಡ್ತಾ ಇದ್ದೀರಾ? ವಿವೇಕಾನಂದ ಯೂತ್ ಮೂಮೆಂಟ್ನವರು ಎಲ್ಲ ಥರ ರಿಹ್ಯಾಬಿಟೇಷನಲ್ಲೂ ಇದು ಮಾಡ್ತಾ ಇದ್ದಾರೆ. ಅದರಲ್ಲಿ ನೀವು ನಿಮ್ಮ ಈ ಮೂಮೆಂಟಲ್ಲಿ ಯಾರೋ ಒಬ್ಬ ಐ ಎ ಎಸ್ ಆಫೀಸರ್ ಆದ್ರೆ ದಟ್ ಈಸ್ ಎ ಗ್ರೇಟ್. ಎಲ್ಲರೂ ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ವ್ಯವಸ್ಥೆಯಲ್ಲಿ ಅವ್ಯವಸ್ಥೆಗಳಿದ್ರು ಅವ್ಯವಸ್ಥೆಗಳ ಮುಖಾಂತರನೇ ವ್ಯವಸ್ಥೆನ ಸರ್ವಿ ಮಾಡುವಂತಹ ಒಂದು ಕಲ್ಪನೆ ವಿಶೇಷ ಚೇತನರಲ್ಲೂ ಇರಬೇಕು. ನಮ್ಮಲ್ಲೂ ಕೂಡ ನ್ಯಾಯ, ನೀತಿ, ಧರ್ಮ, ಸಹಬಾಳ್ವೆ ನನ್ನ ಮನಸ್ಸಲ್ಲೂ ಇರಬೇಕು, ವಿಶೇಷ ಚೇತನರಲ್ಲೂ ಇರಬೇಕು. ಆವಾಗ ಅವರಲ್ಲಿರೋ ತಳಮಳವನ್ನು ನಾವು ಕ್ಲೀನ್ ಮಾಡುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಅದೇ ಸಮಾಜದ ಮುಖ್ಯವಾಹಿನಿಗೆ ಬರೋಕ್ಕೆ ಸಾಧ್ಯ ಅಂತ ಹೇಳಿ.
0: ಓಕೆ ಸರ್, ಕೊನೆಯದಾಗಿ ಒಂದು ಕರೆ ಇದೆ ಸರ್. ಹಲೋ ಹಲೋ
2: ಹಲೋ
0: ಹಾಂ ನಮಸ್ತೆ, ತಮ್ಮ ಹೆಸರು?
2: ಸರ್, ನಮ್ಮ ಹೆಸರು ಮಹದೇಸ್ವಾಮಿ ಅಂತ.
0: ಮಹದೇಸ್ವಾಮಿ ಅವರು ಎಲ್ಲಿಂದ ಮಾತನಾಡ್ತಿದ್ದೀರಾ?
2: ಸರ್, ನಮ್ಮ ಮೈಸೂರಿಂದ.
0: ಹಾಂ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್, ಏನಿದೆ ಅಂಗವಿಕಲರಿಗೆ
0: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ, ಏನೇನು ಯೋಜನೆಗಳಿದೆ ಅಂಗವಿಕಲರಿಗೆ ಅಂತನಾ?
1: ಸರ್ ನಮಸ್ತೆ, ಮಾದೇಸ್ವಾಮಿ ಅವರೇ.
2: ನಮಸ್ಕಾರ.
1: ಮೈಸೂರಲ್ಲಿ ಎಲ್ಲಿಯವರು ಸರ್ ತಾವು?
2: ಸರ್, ಮೈಸೂರಲ್ಲಿ
1: ನೀವು ಅಂಗವಿಕಲರ ಸರ್?
2: ಹೌದು, ನಾವು ಅಂಗವಿಕಲರು.
1: ನಿಮ್ಮ ಹತ್ರ ಇದು UDID ಕಾರ್ಡ್ ಇದೆಯಾ? ಈಗ ನಿಮ್ಗೆ ಇದು ಮಾಸಿಕ ವೇತನ ಬರ್ತಾ ಇದೆಯಾ?
2: ಮಾಸಿಕ ವೇತನ ಬರ್ತೈತಿ, ಇವಾಗ
1: ಏನಕ್ ಸ್ಟಾಪ್ ಮಾಡಿದ್ದಾರೆ? ನಿಮ್ಮಲ್ಲಿ ಒಬ್ರು VRW ಅಂತ ಇರ್ತಾರಲ್ವಾ, ಅವ್ರನ್ನ ಕೇಳಿದ್ರೆ ಮಾಹಿತಿಗಳು ಖಂಡಿತ ಕೊಡ್ತಾರೆ. ಇದಕ್ಕೆ ಹೇಳಬೇಕು ಅಂತಂದ್ರೆ ಮಾದೇಸ್ವಾಮಿ ಅವ್ರ ಸುಮಾರು ಸೌಲಭ್ಯಗಳಿದೆ, ಆಯ್ತಾ? ಅವ್ರ ಹತ್ರ ಎಲ್ಲ ಸಿಕ್ಕತ್ತೆ, ಆಯ್ತಾ? ಅದನ್ನ ಅವರಿಂದ ಪಡ್ಕೊಳ್ಳಿ, ಆಯ್ತಾ? ಹಾಗಾದ್ರೆ ನೀವೇನ್ ಮಾಡಿ ಅಂದ್ರೆ, ತಿಲಕ್ ನಗರದಲ್ಲಿ ಜಿಲ್ಲಾ ವಿಕಲಚೇತನರ ಆಫೀಸ್ ಇದೆಯಲ್ಲ, ಅಲ್ಲಿ ಹೋಗಿ ಮಾಹಿತಿಗಳಿಗೆ ಒಂದು ಪುಸ್ತಕ ಮಾಡಿದ್ದಾರೆ ವಿಶೇಷ ಚೇತನರಿಗೆ, ಅದು ಕೊಡ್ತಾರೆ ನಿಮಗೆ. ಖಂಡಿತ ಕೊಡ್ತಾರೆ. ಧನ್ಯವಾದಗಳು, ನಮಸ್ಕಾರ.
0: ಓಕೆ, ಧನ್ಯವಾದಗಳು ಮಹದೇಶ್ವಾಮಿ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ತಮಗೂ ಕೂಡ ತುಂಬ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾಂಧವ್ಯ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ನ್ಯಾಷನಲ್ ಟ್ರಸ್ಟ್ ಮೂಲಕ ವಿಶೇಷ ಚೇತನರಿಗೆ ಇರತಕ್ಕಂಥ ಒಂದು ಸೇವೆಗಳ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಕೇಳುಗರಿಗೆ ಮತ್ತು ಸಮುದಾಯಕ್ಕೆ ತಾವು ತಿಳಿಸ್ಕೊಡ್ರಿ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ಮತ್ತೊಮ್ಮೆ ತುಂಬಿರುವುದೇ ಧನ್ಯವಾದಗಳು ಸರ್.
1: ಧನ್ಯವಾದಗಳು. ನೀವು ನನ್ನನ್ನು ಇಷ್ಟು ದೂರ ಕರೆಸಿ ನನಗೆ ತಿಳಿದಿರುವ ಮಾಹಿತಿಗಳನ್ನು ತಿಳಿಸ್ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿಮ್ಮ ಜನಧ್ವನಿ ಕೇಂದ್ರಕ್ಕೆ ನಾನು ಕೂಡ ಅತ್ಯಂತ ಚಿರೋಣಿ ಧನ್ಯವಾದ.
0: ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಪ್ರಿಯ ಕೇಳುಗರೆ,

0: ಇದುವರೆಗೂ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ನ್ಯಾಷನಲ್ ಟ್ರಸ್ಟ್ ಆಕ್ಟ್ನಲ್ಲಿ ವಿಶೇಷಚೇತನರಿಗೆ ಲಭ್ಯವಿರುವ ಸೇವೆಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರಿನ ಹಿರಿಯ ವಕೀಲರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ವಿಶೇಷಚೇತನರ ಪುನರ್ವಸತಿ ಕೇಂದ್ರದ ಶ್ರೀ ವೈದ್ಯನಾಥ್ ಅವರು. ಇದು ಇವತ್ತಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ. ನಮಸ್ಕಾರ.
1: ಆರೋಗ್ಯ ಮಂಥನ, ವೈದ್ಯರೊಂದಿಗಿನ ನೇರ ಸಂದರ್ಶನ. ಮಾನಸಿಕವಾಗಿ, ದೈಹಿಕವಾಗಿ ಹಾಗೂ ದೀರ್ಘ ಕಾಯಿಲೆಗಳ ಕುರಿತು ತಜ್ಞ ವೈದ್ಯರ ಜೊತೆ ಚರ್ಚಿಸಿ ಸೂಕ್ತ ಮಾಹಿತಿ ಮತ್ತು ಸಮಾಲೋಚನೆಯನ್ನ ನೀಡುವ ಮೂಲಕ ಸಮುದಾಯ ಸ್ವಾಸ್ಥ್ಯ ಕಾಪಾಡುವ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ಸರಗೂರು.
2: ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ರೇಡಿಯೋ ಕೇಂದ್ರದಿಂದ ಇನ್ನು ಮುಂದೆ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ, ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳಿ ಬರೋಣ.

ಪ್ರಿಯ ಕೇಳುಗರೇ, ಇದುವರೆಗೂ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 40 ರೂಪಾಯಿ, ಪೆನ್ಸಿಲ್ ಬೀನಿಸ್ 55 ರೂಪಾಯಿ, ಮೆಣಸಿನಕಾಯಿ 15 ರೂಪಾಯಿ, ಸೌತೆಕಾಯಿ 24 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 4 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 35 ರೂಪಾಯಿ, ಹಾಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 66 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 17 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 17 ರೂಪಾಯಿ, ಟೊಮೊಟೊ 11 ರೂಪಾಯಿ. ಕೇಳುಗರೆ, ಕೇಳಿದಿರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ

0: ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
1: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
0: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
1: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
0: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
1: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311, ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
1: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 11/7/2026 ಶನಿವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಅಯನ ರಾಜ್ರವರು ಫಿಸಿಯೋಥೆರಪಿಸ್ಟ್, ರಾಜು ಕೆ ಎಸ್ ರವರು ವಾಕ್ಭಾಷಾ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೇವೆಯು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಸುಮಧುರ ಭಾವಗೀತೆಗಳನ್ನು ಕೇಳಿ ಬರೋಣ.

0: ಪ್ರಿಯ ಕೇಳುಗರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮ, ಮೈಸೂರಿನ ಬುದ್ಧ ಗಾಯನ ಮಹಿಳಾ ತಂಡ ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739071311 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739071311
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

ಧ್ವನಿಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಹನಲ್ಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರೆ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ವಿಶೇಷಗಳನ್ನ ನೋಡುವುದಾದರೆ, ಭಾರತದ ಸ್ವತಂತ್ರ ಹೋರಾಟಗಾರ, ಭಾರತ ಸ್ವತಂತ್ರದ ಮೊದಲ ರಕ್ಷಣಾ ಸಚಿವ ಬಲದೇವ್ ಸಿಂಗ್ ರವರ ಜನ್ಮ ದಿನಾಚರಣೆ, ಹಾಗೆ ವಿಶ್ವ ಜನಸಂಖ್ಯಾ ದಿನಾಚರಣೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ಮೊದಲಿಗೆ ಬಲದೇವ್ ಸಿಂಗ್ ರವರ ಜೀವನವನ್ನ ನೋಡುವುದಾದರೆ, ಬಲದೇವ್ ಸಿಂಗ್ ರವರು ಜುಲೈ 11, 1902 ಹಿಂದಿನ ಪಂಜಾಬ್ ಪ್ರಾಂತ್ಯದ ಲೋಪಾರ್ ಜಿಲ್ಲೆಯ ದೂಮ್ನಾ ಗ್ರಾಮದಲ್ಲಿ ಸಿಖ್ ಕುಟುಂಬದಲ್ಲಿ ಜನಿಸಿದರು. ಇವರು ಅಂಬಾಲದಲ್ಲಿ ಮತ್ತು ಅಮೃತಸರದ ಖಾಲ್ಸಾ ಕಾಲೇಜಿನಲ್ಲಿ ಶಿಕ್ಷಣ ಪಡೆದರು. ಪದವಿಯಲ್ಲಿ ನಂತರ ಮತ್ತು ತಮ್ಮ ತಂದೆಯ ಜೈಮಂಡ್ಪುರದ ಉಕ್ಕಿನ ಕಾರ್ಖಾನೆಯಲ್ಲಿ ಕೆಲಸ ಮಾಡಲು ಆರಂಭಿಸಿದರು. ಸಿಂಗ್ ರವರು 1930ರ ದಶಕದ ಮಧ್ಯಭಾಗದಲ್ಲಿ ಪಂಜಾಬ್ಗೆ ಹಿಂದಿರುಗಿದರು ಮತ್ತು ಅಕಾಲಿಕ ಪಕ್ಷಕ್ಕೆ ಸೇರ್ಪಡೆಯಾದರು. ಅಲ್ಲಿ ಅವರು ಪ್ರಮುಖ ಸಿಖ್ ನಾಯಕಿ ತಾರಾ ಸಿಂಗ್ ರವರೊಂದಿಗೆ ಕೆಲಸವನ್ನ ಮಾಡುತ್ತಿದ್ದರು. ನಂತರ ಅವರು 1937ರಲ್ಲಿ ಅಂಬಾಲ ವಾಯುವ್ಯ ಕ್ಷೇತ್ರದಿಂದ ಪಂಜಾಬ್ ಪ್ರಾಂತೀಯ ಅಸೆಂಬ್ಲಿ ಚುನಾವಣೆಯಲ್ಲಿ ಯಶಸ್ವಿಯಾಗಿ ಸ್ಪರ್ಧಿಸಿದರು. 1942ರ ಪ್ರಾಂತೀಯ ಚುನಾವಣೆಗಳಲ್ಲಿ ಅಕಾಲಿಕ ಪಕ್ಷ ಮತ್ತು ಯೂನಿವರ್ಸಿಟಿ ಮುಸ್ಲಿಂ ಲೀಗ್ ನಡುವೆ ಸಮ್ಮಿಶ್ರ ಸರ್ಕಾರ ರಚನೆಯಲ್ಲಿ ಸಿಂಗ್ ನಿರ್ಣಾಯಕ ಪಾತ್ರ ವಹಿಸಿದರು. 1942ರಿಂದ 1946ರವರೆಗೆ ಪಂಜಾಬ್ನ ಅಭಿವೃದ್ಧಿಯ ಸಚಿವರಾಗಿದ್ದರು. 1942ರಲ್ಲಿ ಕ್ರಿಪ್ಸ್ ಮಿಷನ್ ಜೊತೆಗಿನ ಮಾತುಕತೆಗಳಲ್ಲಿ ಸಿಖ್ ಸಮುದಾಯವನ್ನು ಪ್ರತಿನಿಧಿಸಲು ಸಿಂಗ್ ಆಯ್ಕೆಯಾದರು. 1946ರ ಕ್ಯಾಬಿನೆಟ್ ಮಿಷನ್ ಸಮಯದಲ್ಲಿ ಅದೇ ರೀತಿಯ ಸ್ಥಾನವನ್ನು ಹೊಂದಿದರು. ಅಲ್ಲಿ ಅವರು ವಿಭಜನೆಯನ್ನು ವಿರೋಧಿಸಿದರು ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ರಕ್ಷಣೆಯನ್ನ ಕೇಳಿದರು. ಸಿಂಗ್ ರವರು ಅಕಾಲಿಕ ಪಕ್ಷದ ಟಿಕೆಟ್ನಲ್ಲಿ ಪೂರ್ವ ಪಂಜಾಬ್ನಿಂದ ಸಂವಿಧಾನ ಸಭೆಗೆ ಆಯ್ಕೆಯಾಗಿದ್ದರು. ಅವರು ಚರ್ಚೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿಲ್ಲ. ಜವಾಹರಲಾಲ್ ನೆಹರು ನೇತೃತ್ವದಲ್ಲಿ ಭಾರತದ ಮಧ್ಯಂತರ ಸರ್ಕಾರದಲ್ಲಿ ಸಿಂಗ್ ರವರನ್ನು ಮೊದಲ ರಕ್ಷಣಾ ಸಚಿವರಾಗಿ ನೇಮಿಸಲಾಯಿತು. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರೊಂದಿಗಿನ ವಿಭಜನೆಯ ಸಮಯದಲ್ಲಿ ಭದ್ರತಾ ಮತ್ತು ಪರಿಹಾರ ಕಾರ್ಯಗಳನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ಅವರು ಹೊಂದಿದರು. ಸಿಂಗ್ ಸ್ವತಂತ್ರ ಭಾರತದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಶಸ್ವಿಯಾಗಿ ಸ್ಪರ್ಧಿಸಿದರು ಮತ್ತು ಅಕಾಲಿಕ ಪಕ್ಷದ ಟಿಕೆಟ್ನಲ್ಲಿ ಮೊದಲ ಲೋಕಸಭೆಯ ಸದಸ್ಯರಾದರು. 1957ರಲ್ಲಿ ಅವರು ಹೋಶಿಯಾರ್ಪುರದಿಂದ ಎರಡನೇ ಬಾರಿಗೆ ಸದಸ್ಯರಾಗಿ ಸ್ಪರ್ಧಿಸಿದರು ಮತ್ತು ಈ ಬಾರಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ನಲ್ಲಿ ಗೆದ್ದರು. ಸಿಂಗ್ ರವರು ಜೂನ್ 29, 1960ರಂದು ನಿಧನರಾದರು. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ಸಿಂಗ್ ರವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ.

0: ಕೇಳ್ತಾ ಇದ್ರಿ. ಇವತ್ತಿನ ನಮ್ಮ ಇನ್ನೊಂದು ವಿಶೇಷವನ್ನ ನೋಡುವುದಾದ್ರೆ ವರ್ಲ್ಡ್ ಪಾಪ್ಯುಲೇಷನ್ ಡೇ. ವಿಶ್ವ ಜನಸಂಖ್ಯಾ ದಿನವು ವಾರ್ಷಿಕ ಕಾರ್ಯಕ್ರಮವಾಗಿದೆ. ಇದನ್ನು ಪ್ರತಿ ವರ್ಷ ಜುಲೈ 11 ಆಚರಿಸಲಾಗುತ್ತದೆ. ಇದು ಜಾಗತಿಕ ಜನಸಂಖ್ಯಾ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಪ್ರಯತ್ನಿಸುತ್ತದೆ. ಈ ಈವೆಂಟ್ ಅನ್ನು 1889 ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಂನ ಆಡಳಿತ ಮಂಡಳಿಯು ಸ್ಥಾಪಿಸಿತು. ಇದು ಜುಲೈ 11 5 ಶತಕೋಟಿ ದಿನದ ಸಾರ್ವಜನಿಕ ಹಿತಾಸಕ್ತಿಯಿಂದ ಪ್ರೇರಿತವಾಗಿದೆ. ಇದು ವಿಶ್ವದ ಜನಸಂಖ್ಯೆಯು 5 ಕೋಟಿ ಶತಕೋಟಿ ಜನರನ್ನ ತಲುಪಿದ ಅಂದಾಜು ದಿನಾಂಕವಾಗಿದೆ. ವಿಶ್ವ ಜನಸಂಖ್ಯಾ ದಿನವು ಕುಟುಂಬ ಯೋಜನೆ, ಲಿಂಗ ಸಮಾನತೆ, ಬಡತನ, ತಾಯಿ ಮತ್ತು ಆರೋಗ್ಯ, ಮಾನವ ಹಕ್ಕುಗಳ ಪ್ರಾಮುಖ್ಯತೆಯಂತಹ ವಿವಿಧ ಜನಸಂಖ್ಯಾ ಸಮಸ್ಯೆಗಳ ಕುರಿತು ಜನರಲ್ಲಿ ಜಾಗೃತಿಯನ್ನು ಹೆಚ್ಚಿಸುವ ಗುರಿಯನ್ನ ಹೊಂದಿದೆ. ಡಾಕ್ಟರ್ ಕೆಸಿ ಜಕಾರಿರವರು ವಿಶ್ವಬ್ಯಾಂಕ್ನಲ್ಲಿ ಹಿರಿಯ ಜನಶಾಸ್ತ್ರಜ್ಞಕಾರರಾಗಿ ಕೆಲಸ ಮಾಡುತ್ತಿರುವಾಗ ಜನಸಂಖ್ಯೆಯು 5 ಕೋಟಿಯನ್ನ ತಲುಪಿದ ದಿನವನ್ನು ಸೂಚಿಸಿದರು. ಜಾಗತಿಕ ಜನಸಂಖ್ಯೆಯಲ್ಲಿ ಪತ್ರಿಕಾ ಆಸಕ್ತಿ ಮತ್ತು ಸಾಮಾನ್ಯ ಅರಿವು ಇಡೀ ಶತಕೋಟಿ ಜನರ ಹೆಚ್ಚಳದಲ್ಲಿ ಹೆಚ್ಚಾಗುತ್ತಿರುವಾಗ ಪ್ರಪಂಚದ ಜನಸಂಖ್ಯೆಯು ಸರಿಸುಮಾರು ಪ್ರತಿ 14 ತಿಂಗಳಿಗೊಮ್ಮೆ 100 ಮಿಲಿಯನ್ ಹೆಚ್ಚಾಗುತ್ತಿದೆ. ಫೆಬ್ರವರಿ 6, 2016 ವಿಶ್ವದ ಜನಸಂಖ್ಯೆಯು 7 ಮಿಲಿಯನ್ ದಾಟಿತು ಎಂದು ಅಂದಾಜಿಸಲಾಗಿದೆ ಮತ್ತು ಏಪ್ರಿಲ್ 24, 2017 7 ಟ್ರಿಲಿಯನ್ ಕೋಟಿಗೆ ತಲುಪಿದೆ. 19 ವಿಶ್ವದ ಜನಸಂಖ್ಯೆಯು 700 ಕೋಟಿಯ 70 ಮಿಲಿಯನ್ಗೆ ತಲುಪಿದೆ ಎಂದು ಅಂದಾಜಿವೆ. ನವೆಂಬರ್ 22 UNFPA ಕೀನ್ಯಾ ಮತ್ತು ಡೆನ್ಮಾರ್ಕ್ ಸರ್ಕಾರಗಳೊಂದಿಗೆ ನೈಬೀರಿಯಾದಲ್ಲಿ ಈ ಸಾಧಿಸುವ ಗುರಿಗಳನ್ನು ಪ್ರಯತ್ನಿಸುವ ಪ್ರಯತ್ನಗಳನ್ನು ವೇಗಗೊಳಿಸಲು ಉನ್ನತ ಮಟ್ಟದ ಸಮ್ಮೇಳನವನ್ನು ಆಯೋಜಿಸಲಾಯಿತು. ವಿಶ್ವ ಜನಸಂಖ್ಯಾ ದಿನದಂದು ಪ್ರಪಂಚದಾದ್ಯಂತ ವಕೀಲರು, ನಾಯಕರು, ನೀತಿ ನಿರೂಪಕರು, ತಳಮಟ್ಟದ ಸಂಘಟಕರು, ಸಂಸ್ಥೆಯ ಮತ್ತು ಇತರರಿಗೆ ಸಂತಾನೋತ್ಪತ್ತಿ, ಆರೋಗ್ಯ ಮತ್ತು ಹಕ್ಕುಗಳನ್ನು ಎಲ್ಲರಿಗೂ ನಿಜವಾಗುವಂತೆ ಮಾಡಲು ಸಹಾಯ ಮಾಡುತ್ತಾರೆ. ಇತ್ತೀಚೆಗೆ ನವೆಂಬರ್ 15, 2022 8 ಬಿಲಿಯನ್ ಜಾಗತಿಕ ಜನಸಂಖ್ಯೆಯಾಗಿದೆ. ಕೇಳುಗರೆ, ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವ ಜನಸಂಖ್ಯಾ ದಿನಾಚರಣೆ ಹಾಗೂ ಬಲದೇವ್ ಸಿಂಗ್ ರವರ ಜನ್ಮ ದಿನಾಚರಣೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.
1: ಇನ್ನು ಮುಂದೆ ಕೇಳಿ ಬರೋಣ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 71 ಕುರಿತು. SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
0: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVJ ಅವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ನಭದ ಬಯಲೊಳ್ ಅನಂತ,
4: ನಭದ ಬಯಲೊಳ್ ಅನಂತ,
3: ಮನದ ಗುಹೆಯೊಳ್ ಅನಂತ,
4: ಮನದ ಗುಹೆಯೊಳ್ ಅನಂತ,
3: ಉಭಯದ ನಡುವೆ,
4: ಉಭಯದ ನಡುವೆ
3: ಸಾಧ್ಯಂತ ಜೀವಕಥೆ,
4: ಸಾಧ್ಯಂತ ಜೀವಕಥೆ,
3: ವಿಭು ಒಬ್ಬನೀ,
4: ವಿಭು ಒಬ್ಬನೇ
3: ಗಾಳಿ ಬುಡ್ಡೆಗಳನ್ ಊದುವನು,
4: ಗಾಳಿ ಬುಡ್ಡೆಗಳನ್ ಊದುವನು,
3: ಹಬೆಗುಳ್ಳೆಯೋ ಸೃಷ್ಟಿ ಮಂಕುತಿಮ್ಮ,
4: ಹಬೆಗುಳ್ಳೆಯೋ ಸೃಷ್ಟಿ ಮಂಕುತಿಮ್ಮ.
3: ನಭ ಅಂದ್ರೆ ಆಕಾಶ. ಆಕಾಶವನ್ನು ನೋಡಿದಾಗ ಅದಕ್ಕೆ ಎಲ್ಲಿ ಸ್ಟಾರ್ಟಿಂಗು ಎಲ್ಲಿ ಎಂಡಿಂಗು ನಮ್ಗೆ ಗೊತ್ತಾಗಲ್ಲ. ಅನಂತ ಅಂತ ಇಲ್ಲ, ಅದಕ್ಕೆ ಆದಿಯೂ ಇಲ್ಲ ಅಂತವೂ ಇಲ್ಲ. ಇದು ನಮ್ಗೆ ಅರ್ಥ ಮಾಡ್ಕೊಳ್ಳೋದು ಸುಲಭ.

ವಿಸ್ತಾರವಾದಂತ ಒಂದು ಭೂಪ್ರದೇಶವನ್ನು ನೋಡಿದಾಗ ಓ ಇದು ದೊಡ್ಡದಪ್ಪ ಅನ್ಸುತ್ತೆ. ಅದಕ್ಕಿಂತ ದೊಡ್ಡದಾದಂತ ಒಂದು ಪ್ರದೇಶವನ್ನು ನೋಡಿದಾಗ ಓ ಇದು ಅದಕ್ಕಿಂತ ದೊಡ್ಡದು ಅಂತ ಗೊತ್ತಾಯ್ತು. ಸೊ ನಾವು ಅಂತಗಳನ್ನ ಹೆಚ್ಚಿಸ್ತಾ ಹೋಗ್ತಾ ಇದೀವಿ. ಇಲ್ಲಿಂದ ಇಲ್ಲಿಗೆ ಅಂತ ಇರುವಂತ ಒಂದು ಸೀಮಿತವಾದಂತ ಪರಿಕಲ್ಪನೆಯನ್ನ ಹೆಚ್ಚಿಸ್ತಾ ಆ ಸೀಮೆಗಳನ್ನ ದೊಡ್ಡದ್ ಮಾಡ್ತಾ ಹೋದಾಗ ಓ ಇದಕ್ಕಿಂತ ಇದ್ ದೊಡ್ಡದು ಇದಕ್ಕಿಂತ ಇದ್ ದೊಡ್ಡದು ಅಂತ ನಾವು ಅನ್ಕೊಳ್ಳೋದು ಕಲ್ಪಿಸ್ಕೊಳ್ಳೋದು ಸುಲಭ ಆಗುತ್ತೆ. ಹಾಗೆ ಆಕಾಶವನ್ನ ನೋಡಿದಾಗ ಇದಕ್ಕೆ ಅಂತವೇ ಇಲ್ವಲ್ಲ ಅಂತ ಅನ್ಸುತ್ತೆ. ಸೊ ಅನಂತ ಯಾವುದಕ್ಕೂ ನಿಲುಕದಂತಹ ಒಂದು ವಿಸ್ತೀರ್ಣ ಅಲ್ಲಿದೆ ಅನ್ನೋದನ್ನ ನಾವು ಯಾವ್ದಾದ್ರು ಕಲ್ಪನೆ ಮಾಡ್ಕೊಳ್ಬೇಕಾದ್ರೆ ಅದು ಆಕಾಶ ಅಂತ ಹೇಳ್ತೀವಿ. ಸೊ ನಭದ ಬಯಲಿನಲ್ಲಿ ಅನಂತವಿದೆ. ಇದು ಒಂದು ದೃಷ್ಟಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭ. ಆದ್ರೆ ಇನ್ನೊಂದು ಕೂಡ ಇದೆ, ಮನದ ಗುಹೆಯಲ್ಲಿ ಅನಂತ. ಒಂದು ಗುಹೆ ಅಂತಂದ್ರೆ ನಾವೇನ್ ಅನ್ಕೋತೀವಿ, ಅದೊಂದು ಚಿಕ್ಕ ಜಾಗ ಅಲ್ವಾ, ಯಾವುದೋ ಬೆಟ್ಟ ಇದೆ, ಆ ಬೆಟ್ಟದಲ್ಲಿ ಒಂದು ಗುಹೆ ಇದೆ ಅಂದ್ರೆ ಆ ಗುಹೆ ಒಳಗಡೆ ನಾವು ಹೋಗ್ತೀವಿ, ಅದು ಎಂಡ್ ಆಗುತ್ತೆ, ಅಲ್ಲಿಗೆ ವಾಪಸ್ ಬರ್ತೀವಿ, ಅದನ್ನ ನಾವು ಗುಹೆ ಅಂತ ನಮ್ಮ ಪರಿಕಲ್ಪನೆ. ಮನಸ್ಸಿನಲ್ಲಿಯೂ ಕೂಡ ಒಂದು ಗುಹೆ ಇದೆಯಂತೆ. ಅದು ನಮ್ಮ ಉಪನಿಷತ್ತುಗಳಲ್ಲಿ ಇದರಲ್ಲೆಲ್ಲ ಬಹಳ ಸಾಮಾನ್ಯವಾಗಿ ಉಪಯೋಗಿಸುವಂತ ಒಂದು ಎಕ್ಸ್ಪ್ರೆಷನ್, ಮನ ಅನ್ನುವಂಥ ಒಂದು ಗುಹೆಯ ಒಳಗಡೆ ಭಗವಂತ ಇದ್ದಾನೆ ಅಂತೆಲ್ಲ ನಾವು ಮಾತಾಡ್ತೀವಿ. ಸೊ ಮನದ ಗುಹೆಯಲ್ಲಿ ಅನಂತ ಹೇಗೆ ತುಂಬಿಸೋದಕ್ಕೆ ಸಾಧ್ಯ, ಇದು ಸ್ವಲ್ಪ ಕಷ್ಟ. ಇದನ್ನ ನಾವು ವಿವರಿಸೋದಕ್ಕೆ ನಮ್ಮ ಸೀಮಿತವಾದಂತ ದೃಷ್ಟಿಗೆ ಹೆಚ್ಚು ಬಲವನ್ನ ಕೊಡುವಂತ ಕೆಲವು ಪರಿಕರಗಳಿರುತ್ತೆ, ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ. ಈಗ ದೂರದಲ್ಲಿ ಏನೋ ಯಾರೋ ಬರ್ತಾ ಇದಾರಪ್ಪ, ಅವ್ರು ನಮ್ಗೆ ಕಾಣಿಸ್ಬೇಕು ಅಂತಂದ್ರೆ ನಾವು ಯಾವ ಪರಿಕರವನ್ನು ಉಪಯೋಗಿಸ್ಬೋದು? ನಾವು ಒಂದು ಬೈನಾಕ್ಯುಲರ್ಸ್ ಉಪಯೋಗಿಸ್ತೀವಿ, ಅಂದ್ರೆ ದೂರದ್ದು ನಮ್ಗೆ ಹತ್ತಿರ ಕಾಣುತ್ತೆ. ಹಾಗೆ ಟೆಲಿಸ್ಕೋಪ್ ನ ಉಪಯೋಗಿಸಿದ್ರೆ ಅಲ್ಲೆಲ್ಲೋ ಇರುವಂತ ಚಂದ್ರ, ಅಲ್ಲೆಲ್ಲೋ ಇರುವಂತ ನಕ್ಷತ್ರ ಇವೆಲ್ಲ ನಮಗೆ ಹತ್ತಿರದಲ್ಲಿ ಕಾಣುತ್ತೆ. ಸೊ ಆ ಟೆಲಿಸ್ಕೋಪಿನ ಶಕ್ತಿಯನ್ನ ಹೆಚ್ಚಿಸ್ತಾ ಹೆಚ್ಚಿಸ್ತಾ ಹೋದಂತೆ ಕೇವಲ ಸಾವಿರಾರು ಮೈಲಿ ದೂರ ಅಲ್ಲ, ಲಕ್ಷಾಂತರ ಮೈಲಿ, ಕೋಟ್ಯಾಂತರ ಮೈಲಿ ದೂರ ಇರುವಂತ ಪ್ರಕೃತಿಯ ವಿಚಿತ್ರಗಳು ಕೂಡ ನಮಗೆ ಕಾಣಿಸೋದಕ್ಕೆ ಸಾಧ್ಯ ಆಗುತ್ತೆ, ರೈಟ್? ಸೊ ಅದು ಅನಂತವನ್ನ ನಮಗೆ ತೋರಿಸ್ತಾ ಇದೆ. ಹಾಗೆ ಈಗ ಒಂದು ಎಲೆ ಅಥವಾ ನಮ್ಮ ಚರ್ಮ, ಒಂದು ಕೂದಲು, ಇದು ಸಣ್ಣದು ಅಂತ ನಮಗೆ ಗೊತ್ತು. ಕೂದಲು ಸಣ್ಣದು ಅಂತ ನಮಗೆ ಗೊತ್ತು. ಚರ್ಮದ ಒಂದು ಸಣ್ಣ ಭಾಗವನ್ನು ತಗೊಂಡ್ರೆ ಅದು ಸಣ್ಣದು, ಒಂದು ಚಿಕ್ಕ ಎಲೆ ಅದು ಚಿಕ್ಕದು ಅಂತ ಗೊತ್ತು. ನಭದ ಅನಂತವನ್ನು ನೋಡಿದ ನಂತರ ಇದ್ಯಾವುದೋ ಒಂದು ಸಣ್ಣ ಎಲೆಯನ್ನು ನಾವು ನೋಡಿದಾಗ ಓ ಇದೇನಪ್ಪ ಇಷ್ಟು ಚಿಕ್ಕದು ಅಂತ ಅನ್ಸುತ್ತೆ. ಆದರೆ ಅದನ್ನ ಒಂದು ಲೆನ್ಸ್ ಇಟ್ಕೊಂಡು ನೋಡೋಣ, ಒಂದು ಮ್ಯಾಗ್ನಿಫೈಯಿಂಗ್ ಗ್ಲಾಸ್, ಅದನ್ನ ಇಟ್ಕೊಂಡು ನೋಡಿದಾಗ ಏನಾಯ್ತು, ಸಣ್ಣದಾಗಿದ್ದಂತ ಎಲೆ ನಮಗೆ ದೊಡ್ಡದಾಗಿ ಕಾಣಿಸಕ್ ಪ್ರಾರಂಭ ಆಯ್ತು. ಆ ಲೆನ್ಸಿನ ಪವರ್ನ ನಾವು ಜಾಸ್ತಿ ಮಾಡೋಣ, ಮೈಕ್ರೋಸ್ಕೋಪ್. ಆ ಮೈಕ್ರೋಸ್ಕೋಪ್ ಅಲ್ಲಿ ಇಟ್ಕೊಂಡು ನೋಡಿದಾಗ ಮೊದಲು ಇಷ್ಟು ಕಾಣಿಸ್ತಾ ಇದ್ದಿದ್ದು ಈಗ ಅದಕ್ಕೆ ಹತ್ತರಷ್ಟು ದೊಡ್ಡದಾಗಿ ಕಾಣಿಸಕ್ ಶುರು ಆಯ್ತು. ಈ ಮೈಕ್ರೋಸ್ಕೋಪಿನ ಪವರ್ನ ಜಾಸ್ತಿ ಮಾಡಿದ್ರೆ ಅದರ ನೂರರಷ್ಟು ಜಾಸ್ತಿ ಕಾಣಿಸಕ್ ಶುರು ಆಯ್ತು. ಸೊ ಹಾಗೆ ನಾವು ಸಣ್ಣ ವಸ್ತುವನ್ನ ನೋಡೋದಕ್ಕೆ ಸರಿಯಾದ ಕಣ್ಣುಗಳನ್ನು ಇಟ್ಕೊಂಡು, ಕಣ್ಣುಗಳ ಶಕ್ತಿಯನ್ನ ಹೆಚ್ಚಿಸುವಂತ ಸರಿಯಾದ ಪರಿಕರಗಳನ್ನು ಇಟ್ಕೊಂಡು ನೋಡಕ್ ಪ್ರಾರಂಭ ಮಾಡಿದ್ರೆ ಆ ಸಣ್ಣದ್ದು ಕೂಡ ದೊಡ್ಡದಾಗಿ ಅವರು ಇರೋ ಹಂಗೆ ಕಾಣಿಸಕ್ ಪ್ರಾರಂಭ ಆಗುತ್ತೆ. ಸೊ ಅದನ್ನ ಆಳಕ್ಕೆ ನಾವು ಇಳಿತಾ ಇಳಿತಾ ಇಳಿತಾ ಹೋದ್ರೆ ಇಷ್ಟೇ ಆಗಲ್ಲ ಅಂತ ನಾವು ಮೊದಲು ಯಾವ ಎಲೆಯನ್ನ ಅನ್ಕೊಂಡ್ವೋ ಆ ಎಲೆಯ ಒಂದು ಲಕ್ಷದಲ್ಲಿ ಒಂದು ಭಾಗವನ್ನ ನೋಡಿದಾಗ್ಲೂ ಕೂಡ ಓ ಇಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆಯಲ್ಲ ಅಂತ ನಮಗನ್ಸುತ್ತೆ. ಅದು ಒಂದು ಸಣ್ಣ ಜೀವಕೋಶ, ಆ ಜೀವಕೋಶದಲ್ಲಿ ಅದೆಷ್ಟೋ ಲಕ್ಷಾಂತರ ಅಣುಗಳು. ಸೊ ಹೀಗೆ ನಮ್ಮ ದೃಷ್ಟಿಕೋನವನ್ನ ವ್ಯೂ ಪಾಯಿಂಟ್ ಅಂತ ಹೇಳ್ತೀವಿ, ನಮ್ಮ ಆಟಿಟ್ಯೂಡ್, ಆ ಆಟಿಟ್ಯೂಡ್ ಮತ್ತೆ ಪಾಯಿಂಟ್ ಆಫ್ ವ್ಯೂ ಅದನ್ನ ನಾವು ಸರಿ ಇಟ್ಕೊಂಡ್ರೆ ನಭದ ವಿಸ್ತೀರ್ಣವು ಅನಂತ ಅನ್ನೋದು ನಮಗ್ ಗೊತ್ತಾಗುತ್ತೆ. ಹಾಗೆ ಈ ಸಣ್ಣ ಎಲೆಯಲ್ಲೂ ಕೂಡ ಆ ಅನಂತ ಅನ್ನೋದನ್ನ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗೆ ಮನದಲ್ಲೂ ಕೂಡ ಆಂತರಿಕವಾಗಿ ನಮ್ಮನ್ನ ನಾವು ನೋಡ್ಕೊಳ್ಳಕ್ಕೆ ಪ್ರಾರಂಭ ಮಾಡಿದಾಗ ಅದರಲ್ಲೂ ಕೂಡ ಈ ಅನಂತ ಅನ್ನುವಂತ ಪರಿಕಲ್ಪನೆಯನ್ನ ನಾವು ನೋಡಬಹುದು. ಈಗ ಆ ಅನಂತ ಒಂದು ಕಡೆ, ಈ ಅನಂತ ಒಂದು ಕಡೆ, ಈ ಎರಡರ ಮಧ್ಯದಲ್ಲಿ ನಮ್ಮ ಜೀವನ, ಹೊರಗಡೆ ನಮಗೆ ಕಾಣಿಸುವಂತ ಪ್ರಕೃತಿಯಲ್ಲಿರುವಂತ ಅನಂತ, ನಮ್ಮ ಕಣ್ಣಿಗೆ ಕಾಣಿಸದೇ ಇರುವಂತ ಮನಸ್ಸಿನಲ್ಲಿರುವಂತ ಅನಂತ, ಈ ಎರಡರ ಮಧ್ಯೆ
ನಮ್ಮ ಜೀವ ಕಥೆ. ಈ ಜೀವ ಕಥೆಗೆ ಏನಪ್ಪ ಹೇಗಪ್ಪ

0: ಅಂತಂದ್ರೆ ಅದು ಅನಂತವ ಅಂದ್ರೆ ಅದು ಅನಂತ ಅಲ್ವಂತೆ, ಅದು ಸಾಧ್ಯಂತ ಅಂದ್ರೆ ಸ ಆದಿ ಅಂತ. ಸ ಅಂದ್ರೆ ಜೊತೆಗೆ, ಯಾವುದ್ರ ಜೊತೆ ಇದೆ ಅದು? ಆದಿಯ ಜೊತೆ, ಅಂತದ ಜೊತೆ ಇರೋಂತ ಒಂದು ತಾತ್ಕಾಲಿಕವಾದಂತ ಜೀವಕಥೆ ನಮ್ಮ ಜೀವನ. ಇದಿರೋದೆಲ್ಲಿ? ಒಳಗಡೆ ಇರೋಂತ ಅನಂತ, ಹೊರಗಡೆ ಇರೋಂತ ಅನಂತದ ಮಧ್ಯದಲ್ಲಿ. ಸೊ ಹಾಗೆ ತಾತ್ಕಾಲಿಕವಾದಂತ ಈ ಜೀವಿಗಳನ್ನ ಇಲ್ಲಿ ಡಿ ವಿ ಜಿ ಅವರು ಬೆಲೂನ್ಗೆ ಹೋಲಿಸ್ತಾರೆ. ಬೆಲೂನ್ ಗಾಳಿ ಬುಡ್ಡೆ, ಈ ಬೆಲೂನ್ ಮಕ್ಕಳಿಗೆ ಆಟ ಇದೆಲ್ಲ ಆಡುವಾಗ, ಯಾವುದೋ ಒಂದು ಸೆಲೆಬ್ರೇಷನ್, ಯಾವುದೋ ಒಂದು ಇದನ್ನ ನಾವು ಮಾಡುವಾಗ, ಹಬ್ಬವನ್ನು ಏನೋ ಆಚರಿಸುವಾಗ ಅದಕ್ಕೆಲ್ಲ ಕಟ್ತೀವಿ. ಗಣಪತಿ ಹಬ್ಬ ಮಾಡುವಾಗ ಗಣೇಶನ ಇದ್ರ ಸುತ್ತೂರು ಬೆಲೂನ್ ಕಟ್ಟೋದು ಇವೆಲ್ಲ ಮಾಡ್ತೀವಿ. ಅದು ಹೇಗೆ ಮಾಡ್ತೀವಿ? ಒಂದು ಬೆಲೂನ್ ತಗೊಂಡು ಅದರಲ್ಲಿ ಗಾಳಿಯನ್ನು ಊದ್ತೀವಿ. ಸಣ್ಣದಾಗಿದ್ದಂಥ ಬೆಲೂನು ದೊಡ್ಡದಾಯ್ತು, ಅದನ್ನ ಹಾಗೆ ಬಿಟ್ಬಿಟ್ರೆ ಏನಾಯ್ತು? ಗಾಳಿ ಇಟ್ಟು ಸಾಚೆ ಹೋಯ್ತು, ತಿರ್ಗಾ ಅದು ಕೊಲ್ಯಾಪ್ಸ್ ಆಗೋಯ್ತು. ಸೊ ಅದಾಗಬಾರ್ದು ಅನ್ನೋದಕ್ಕೆ ನಾವೇನು ಮಾಡ್ತೀವಿ? ಅದರ ಬಾಯಿಗೆ ಒಂದು ದಾರವನ್ನು ಕಟ್ತೀವಿ. ಸೊ ಈಗ ಒಳಗಡೆ ಇರುವಂತ ಗಾಳಿ ಹೊರಗಡೆಗೆ ಬರಕ್ಕಾಗದೆ ಇರೋದ್ರಿಂದ ಸಣ್ಣದಾಗಿದ್ದ ಗಾಳಿ ಬುಡ್ಡೆ ಬೆಲೂನು ದೊಡ್ಡದಾಗಿ ಕಾಣಿಸ್ತಾ ಇದೆ. ಅದನ್ನ ಹಾಗೆ ಇಟ್ಟರೆ ಪರ್ಮನೆಂಟ್ ಆಗಿರುತ್ತಾ ಅಂದ್ರೆ ಪರ್ಮನೆಂಟ್ ಆಗಿರಲ್ಲ. ಅದನ್ನ ಮಕ್ಕಳಿಗೆ ಬೆಲೂನ್ ಕೊಡಿಸಿದ ನಂತರ ಯಾವುದೋ ಜಾತ್ರೆ ಮಕ್ಕಳಿಗೆ ಬೆಲೂನ್ ತಗೊಂಡ್ರು, ಬೆಲೂನಲ್ಲಿ ಖುಷಿಯಾಗಿ ಆಟ ಆಡ್ತಾ ಇದ್ರು, ಸಾಯಂಕಾಲ ಎಲ್ಲ ಆಟ ಆಡಿ ರಾತ್ರಿ ಓ ಇನ್ ಸುಸ್ತಾಗಿ ಮಲ್ಕೊಂಡ್ರು, ಬೆಳಿಗ್ಗೆ ಎದ್ದು ನೋಡಿದಾಗ ಬೆಲೂನ್ ಏನಾಯ್ತು? ಟುಸ್ ಎಲ್ಲ ಗಾಳಿ ಎಲ್ಲ ಹೊರಟೋಯ್ತು. ಯಾಕೆ ಹೋಯ್ತು? ಸಣ್ಣದಾಗಿರೋಂತ ರಂಧ್ರದಿಂದ ಅದು ಗಾಳಿ ನಿಧಾನಕ್ಕೆ ಆಚೆ ಬರ್ತಾ ಬರ್ತಾ ಬರ್ತಾ ಬರ್ತಾ ಅದರ ಗಾತ್ರ ಚಿಕ್ಕದಾಗ್ತಾ ಬಂತು. ಕಡೆಗೆ ಗಾಳಿ ಬುಡ್ಡೆ ದೊಡ್ಡದಾಗಿದ್ದಂತ ಬೆಲೂನು ಕುಸಿದು ಸಣ್ಣದಾಗ್ತಾ ಬಂತು, ಸಣ್ಣದಾಗೋಯ್ತು. ಸೊ ತಾನಾಗಿಯೇ ಶ್ರಿಂಕ್ ಆಗುತ್ತೆ. ಸೊ ಅದಕ್ಕೊಂದು ಆದಿ ಇತ್ತು, ತಾನಾಗಿಯೇ ಅದಕ್ಕೊಂದು ಅಂತವೂ ಬಂತು. ಕೆಲವು ಸರ್ತಿ ಬಹಳ ಉತ್ಸಾಹದಿಂದ ಇನ್ನೂ ದೊಡ್ಡದಾಗಿ ಮಾಡೋಣ ಅಂತ ನಾವು ಜೋರಾಗಿ ಊದ್ತೀವಿ. ಜೋರಾಗಿ ಊದ್ದಾಗ ಏನಾಗುತ್ತೆ? ಬೆಲೂನು ಒಡೆದೇ ಹೋಗುತ್ತೆ, ಪಟ್ ಅಂತ ಒಡೆದೇ ಹೋಯ್ತು. ಸೊ ಹಾಗೆ ಏನೇ ಆದರೂ ಕೂಡ ಆ ಗಾಳಿ ಬುಡ್ಡೆಗೆ ಆದಿ ಇದೆ, ಅಂತ್ಯವೂ ಇದೆ. ಕೆಲವು ಸರ್ತಿ ತಾನಾಗಿಯೇ ನಿಧಾನವಾಗಿ ಕ್ಷೀಣಿಸ್ತಾ ಅದು ಒಂದು ಅಂತ್ಯವನ್ನ ಕಾಣುತ್ತೆ, ಕೆಲವು ಸರ್ತಿ ಪಟ್ ಅಂತ ಸ್ಫೋಟಗೊಂಡು ಅದು ಒಡೆದು ಹೋಗುತ್ತೆ. ಎರಡರಲ್ಲೊಂದು ಆಗ್ಬೇಕು, ಒಟ್ಟಲ್ಲಿ ಆದಿ ಅಥವಾ ಅಂತ. ಹಾಗೆ ಇಲ್ಲಿ ನಮಗೆ ಕಾಣುವಂತ ಜೀವಿಗಳ ಎಲ್ಲರ ಒಂದು ವಿಷಯವೂ ಅಷ್ಟೆ, ಗಾಳಿ ಬುಡ್ಡೆಯಂತೆ. ಕೆಲವ್ರು ಜಾಸ್ತಿ ದಿನ ಇರ್ತಾರೆ, ಕೆಲವ್ರು ಬೇಗ ಹೋಗ್ತಾರೆ, ಬಟ್ ಆದರೆ ಅದಕ್ಕೆ ಆದಿ ಇದೆ, ಅಂತ್ಯವೂ ಇದೆ. ಹಾಗೆ ನಮ್ಮ ಜೀವನ. ಸೊ ಅದನ್ನ ನಾವು ನೆನ್ಪಿಟ್ಕೋಬೇಕು. ನಮ್ಮ ಜೀವನ ಚಿಕ್ಕದು ಅಂತ ಅನ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ಅದನ್ನ ನಾವು ಕೀಳು ಅಂತ ಅನ್ಕೊಳ್ಳೋಂಥದ್ದು ಸರಿಯಲ್ಲ. ಅದಕ್ಕೆ ತನ್ನದೇ ಆದಂತ ಒಂದು ಸ್ಥಾನ ಇದೆ. ಆ ಸ್ಥಾನವನ್ನ ನಾವು ಸರಿಯಾದ ಪರಿಕಲ್ಪನೆಯಲ್ಲಿ ಗೌರವಯುತವಾಗಿ ನೋಡುವಂಥದ್ದು ಮುಖ್ಯ. ಆ ಗೌರವ ನಮಗೆ ಎಲ್ಲಿಂದ ಬರುತ್ತಪ್ಪ ಅಂತಂದ್ರೆ, ನಭದ ಅನಂತ ಮನದ ಗುಹೆಯ ಅನಂತ ಇವೆರಡರ ಒಂದು ಭಾಗ ನಾನು ಅಂತ ಅನ್ಕೊಂಡಾಗ ನಮಗೆ ಸಾರ್ಥಕತೆ ಬರುತ್ತೆ. ನಾವು ಕೇವಲ ಒಂದು ಗಾಳಿ ಬುಡ್ಡೆ, ಒಂದು ಬೆಲೂನು ಅಂತ ಅನ್ಕೊಂಡ್ರೆ ಆಗ ಓ ಇದೇನ್ ಮಹಾ ಅಂತ ಅನ್ಸುತ್ತೆ. ಆದರೆ ಇದೆಲ್ಲವೂ ಕೂಡ ನಾನು ಯಾವ ಒಂದು ವ್ಯವಸ್ಥೆಯ ಭಾಗವೋ ಆ ವ್ಯವಸ್ಥೆಯ ವೈಭವ ಅದು. ಸೊ ಹಾಗಾಗಿ ಆ ವೈಭವದ ಭಾಗ ನಾನು ಅಂತ ಅನ್ಕೊಂಡಾಗ ನಾನು ಚಿಕ್ಕದಾದರೂ ಕೂಡ ನನ್ನ ಬಗ್ಗೆ ತಿಳ್ಕೊಳ್ತಾ ತಿಳ್ಕೊಳ್ತಾ ಈ ವೈವಿಧ್ಯ ಪರಮಾತ್ಮನ ಬಗ್ಗೆ ನನಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 71 ಕುರಿತು ಎಸ್ ವಿ ವೈ ಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ ಎಂ ಆರ್ ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026 ಇಸವಿಯ ಜುಲೈ ತಿಂಗಳ 11 ತಾರೀಕಿನ ಶನಿವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖಾಂಶಗಳು: ಕಾವೇರಿ ಕಣಿವೆಗೆ ಮೋಡ ಬಿತ್ತನೆ, ಜಲಾನಯನ ಪ್ರದೇಶಗಳ ಶಾಸಕರ ಒತ್ತಡ, ತಜ್ಞರ ಸಲಹೆ ಪಡೆಯಲು ನಿರ್ಧಾರ. E20 ಶೇಕಡ 5% ಮೈಲೇಜ್ ಕುಸಿತ, ಸಂಜೆ ಸಫಾರಿ 8-10.

ದಿನಗಳಿಂದ ಕಣ್ಣಿಗೆ ಬೀಳದೆ ನಿರಾಸೆ ಮೂಡಿಸಿದ್ದ ಮೃಗಗಳು ಕಾಕನಕೋಟೆ ಹುಲಿ ಚಿರತೆ ದರ್ಶನ. ಈಕ್ವಿಟಿ ಎಂಎಫ್ ಶೇಕಡಾ 26% ಏರಿಕೆ. ಸೆನ್ಸೆಕ್ಸ್ 827% ಹೆಚ್ಚಳ. ವಾಟ್ಸಪ್ ಟೆಲಿಗ್ರಾಂನಿಂದ ಕೇಂದ್ರಕ್ಕೆ ಉತ್ತರ, ಪರಿಶೀಲಿಸಿ ನಿರ್ಧಾರ ಕೇಂದ್ರ. ಭಾರಿ ದಂಡ ತರಬೇಕಾದಿತ್ತು, ಮೆಟಾಕಿ ಐರೋಪ್ಯ ಒಕ್ಕೂಟ ಎಚ್ಚರಿಕೆ, ವ್ಯಸನಕಾರಿ ಫೀಚರ್ ತೆಗೆದುಹಾಕಲು ಸೂಚನೆ. ನ್ಯೂಜಿಲೆಂಡ್ನಲ್ಲಿ ಮೋದಿ. ಬಂಗಾಳ ಹಿಮಾಚಲ ಮಳೆ ಅಬ್ಬರ, ಜುಲೈ 15ರವರೆಗೆ ಮಳೆ ಮುಂದುವರಿಯುವ ಸಾಧ್ಯತೆ, ಹವಾಮಾನ ಇಲಾಖೆ ಸೂಚನೆ. ಸೆಮಿಫೈನಲ್ನಲ್ಲಿ ಮುಗ್ಗರಿಸಿದ ವೈಲ್ಡ್ ಕಾರ್ಡ್ ಆಟಗಾರ ಆರ್ಥರ್ ಫೇರಿ, ಲಿಂಬಲ್ಟನ್ ಫೈನಲ್ಗೆ ಜ್ವಾರೆವ್ ಲಗ್ಗೆ. ಸತತ 3ನೇ ಬಾರಿ ಸೆಮಿಗೆ ಫ್ರಾನ್ಸ್. ನಾರ್ವೆ ವಿರುದ್ಧ ಕ್ವಾರ್ಟರ್ ಫೈನಲ್ ಇಂದು, ಇಂಗ್ಲೆಂಡ್ಗೆ ಹೋಲ್ ಇನ್ ಪರೀಕ್ಷೆ. ಟಿ20 ಕ್ರಿಕೆಟ್ ಭಾರತ ಇಂಗ್ಲೆಂಡ್ ಅಂತಿಮ ಹಣಾಹಣಿ ಇಂದು, ವೈಟ್ ವಾಶ್ ತಪ್ಪಿಸುವುದೇ ಶ್ರೇಯಸ್ ಪಡೆ. ಪ್ರಮುಖ ಅಂಶಗಳ ವಿವರಣೆ. ಕಾವೇರಿ ಕಣಿವೆಗೆ ಮೋಡ ಬಿತ್ತನೆ, ಜಲಾನಯನ ಪ್ರದೇಶಗಳ ಶಾಸಕರ ಒತ್ತಡ, ತಜ್ಞರ ಸಲಹೆ ಪಡೆಯಲು ನಿರ್ಧಾರ. ಬೆಂಗಳೂರು. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ತೀವ್ರ ಮಳೆಯ ಕೊರತೆಯಿಂದಾಗಿ ಜಲಾಶಯಗಳು ಬರಿದಾಗುತ್ತಿರುವ ಕಾರಣ ಮೋಡ ಬಿತ್ತನೆ ಮಾಡುವ ಬಗ್ಗೆ ಸರ್ಕಾರ ಚಿತ್ತ ಹರಿಸಿದೆ. ಕೆಆರ್ಎಸ್, ಕಬಿನಿ, ಹಾರಂಗಿ ಮತ್ತು ಹೇಮಾವತಿ ಜಲಾಶಯಗಳ ಸ್ಥಿತಿಗತಿಗಳ ಬಗ್ಗೆ ಚರ್ಚಿಸಲು ಮೈಸೂರು, ಮಂಡ್ಯ ಜಿಲ್ಲೆಗಳ ಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಸಭೆಯು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಶುಕ್ರವಾರ ವಿಧಾನಸೌಧದಲ್ಲಿ ನಡೆಯಿತು. ಮೋಡ ಬಿತ್ತನೆ ಮಾಡುವ ಬಗ್ಗೆ ವಿಷಯ ತಜ್ಞರಿಂದ ಸಲಹೆ ಪಡೆದು ಮುನ್ನಡೆ ಇಡಿಯಲು ಈ ಸಭೆ ನಿರ್ಧರಿಸಿತು. ಇ20 ಶೇಕಡಾ 5%ವರೆಗೆ ಮೈಲೇಜ್ ಕುಸಿತ. ನವದೆಹಲಿ. ಶೇಕಡಾ 20%ರಷ್ಟು ಎಥೆನಾಲ್ ಮಿಶ್ರಣವಿರುವ ಪೆಟ್ರೋಲ್ ಬಳಕೆಯಿಂದ ಕೆಲವು ವಾಹನಗಳ ಇಂಧನ ದಕ್ಷತೆಯ ಸಾಮರ್ಥ್ಯವು ಶೇಕಡಾ 3ರಿಂದ ಶೇಕಡಾ 5%ರಷ್ಟು ಕಡಿಮೆಯಾಗಬಹುದು ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ಆದರೆ ಇ20 ಪೆಟ್ರೋಲ್ ಬಳಕೆಯಿಂದ ವಾಹನಗಳಲ್ಲಿ ಇಂಧನದ ದಹನ ಶಕ್ತಿ ಹೆಚ್ಚಾಗಿ ಕಾರ್ಯಕ್ಷಮತೆಯು ಹೆಚ್ಚಾಗುತ್ತಿದೆ. ಇಂಜಿನ್ ಕಾರ್ಯಾಚರಣೆ ಸುಗಮವಾಗುವುದರ ಜೊತೆಗೆ ಇಂಗಾಲ ಹೊರಸೂಸುವಿಕೆ ತಗ್ಗುವುದರಿಂದ ಪರಿಸರ ಮೇಲಿನ ಹೊರೆಯೂ ಕಡಿಮೆಯಾಗುತ್ತದೆ ಎಂದು ತಿಳಿಸಿದೆ. ಸಂಜೆ ಸಫಾರಿ. 8ರಿಂದ 10 ದಿನಗಳಿಂದ ಕಣ್ಣಿಗೆ ಬೀಳದೆ ನಿರಾಸೆ ಮೂಡಿಸಿದ್ದ ಮೃಗಗಳು ಕಾಕನಕೋಟೆ ಹುಲಿ ಚಿರತೆ ದರ್ಶನ. ಹಂಪಾಪುರ, ಹೆಚ್ಡಿಕೋಟೆ. ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದ ಕಾಕನಕೋಟೆ ಸಂಜೆ ಸಫಾರಿಯಲ್ಲಿ ಕಳೆದ 8ರಿಂದ 10 ದಿನಗಳಿಂದ ಕಣ್ಣಿಗೆ ಬೀಳದೆ ನಿರಾಸೆ ಮೂಡಿಸಿದ್ದ ಹುಲಿ ಮತ್ತು ಚಿರತೆ 2 ದಿನಗಳಿಂದ ತೀರ ಹತ್ತಿರದಿಂದ ಕಾಣಿಸಿಕೊಳ್ಳುತ್ತಿರುವುದು ಪ್ರವಾಸಿಗರಲ್ಲಿ ಪುಳಕ ತಂದಿದೆ. ಕಳೆದ ಕೆಲವು ದಿನಗಳಿಂದ ಸಫಾರಿಗೆ ತೆರಳುತ್ತಿದ್ದ ಪ್ರವಾಸಿಗರು ಹುಲಿ ಕಾಣದೆ ನಿರಾಸೆಯಿಂದ ಹಿಂತಿರುಗುತ್ತಿದ್ದರು. 2 ದಿನಗಳ ಹಿಂದೆ ಸಂಜೆ ಸಫಾರಿಯಲ್ಲಿ ಮೊದಲು ಚಿರತೆ ಕಾಣಿಸಿಕೊಂಡಿದೆ, ಬಳಿಕ ಹೆಣ್ಣು ಹುಲಿಯು ರಸ್ತೆ ಬದಿ ನಿಂತು ಕೆಲಕಾಲ ಪ್ರವಾಸಿಗರಿಗೆ ದರ್ಶನ ನೀಡಿ ತೆರಳಿದೆ. ಮಗ್ಗೆ, ಹೆಣ್ಣು ಹುಲಿ. ಈ ಹೆಣ್ಣು ಹುಲಿ ಕಾಕನಕೋಟೆಯ ಹಳೆಯ ಮಗ್ಗೆ ರಸ್ತೆ ಪ್ರದೇಶದಲ್ಲಿ ಪದೇ ಪದೇ ಕಾಣಿಸಿಕೊಳ್ಳುತ್ತಿರುವ ಕಾರಣ ಅರಣ್ಯ ಸಿಬ್ಬಂದಿ ಹಾಗೂ ಸ್ಥಳೀಯರು ಇದಕ್ಕೆ ಮಗ್ಗೆ ಹೆಣ್ಣು ಹುಲಿ ಎಂದು ನಾಮಕರಣ ಮಾಡಿದ್ದಾರೆ. ಈ ಭಾಗದಲ್ಲಿ ಆಗಾಗ ಕಾಣಿಸಿಕೊಳ್ಳುವ ಕಾರಣ ವನ್ಯಜೀವಿ ಛಾಯಾಗ್ರಾಹಕರಿಗೂ ಇದು ಪರಿಚಿತವಾಗಿದೆ. ಮಗ್ಗೆ ಬಳಿ ಕಾಣಿಸಿಕೊಂಡ ಈ ಹುಲಿಯ ಚಲನವಲನಗಳನ್ನು ವನ್ಯಜೀವಿ ಛಾಯಾಗ್ರಾಹಕ ಜಿಎಸ್ ರವಿಶಂಕರ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ. ಸಂಜೆ ಸುರಿಯುತ್ತಿದ್ದ ತುಂತುರು ಮಳೆ ನಡುವೆ ಹೆಣ್ಣು ಹುಲಿ ಹಾಗೂ ಚಿರತೆ ಸ್ವಚ್ಛಂದವಾಗಿ ಕಾಡಿನಲ್ಲಿ ವಿಹರಿಸುತ್ತಿರುವ ಚಿತ್ರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿವೆ. ಸಂಜೆ ಸಫಾರಿಯಲ್ಲಿ ಹುಲಿ ಮತ್ತು ಚಿರತೆ ಹತ್ತಿರದಿಂದ ಕಾಣಿಸಿಕೊಂಡ ಸುದ್ದಿ ಕೇಳಿ ಸಫಾರಿಗರಿಗೆ ಆಗಮಿಸುವ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುತ್ತಿದೆ. ಈಕ್ವಿಟಿ ಎಂಎಫ್ ಶೇಕಡಾ 26% ಏರಿಕೆ. ಜಾಗತಿಕ ಮಟ್ಟದಲ್ಲಿ ಉಂಟಾಗುತ್ತಿರುವ ಬಿಕ್ಕಟ್ಟು ಇಳಿಕೆಯಿಂದ ಹೆಚ್ಚಿದ ಒಳಹರಿವು. ನವದೆಹಲಿ. ಜೂನ್ ತಿಂಗಳಿನಲ್ಲಿ ಈಕ್ವಿಟಿ ಆಧಾರಿತ ಮ್ಯೂಚುವಲ್ ಫಂಡ್ನ ಯೋಜನೆಗಳಲ್ಲಿ 28,973 ಕೋಟಿ ಬಂಡವಾಳ ಒಳಹರಿವು ಆಗಿದೆ. ಇದೇ ವರ್ಷದ ಮೇ ತಿಂಗಳಿನಲ್ಲಿ 22.908 ಕೋಟಿ ಹೂಡಿಕೆಯಾಗಿತ್ತು. ಇದಕ್ಕೆ ಹೋಲಿಸಿದರೆ ಒಳಹರಿವು ಪ್ರಮಾಣದಲ್ಲಿ ಶೇಕಡಾ 26.5% ಏರಿಕೆಯಾಗಿದೆ ಎಂದು ಭಾರತೀಯ ಮ್ಯೂಚುವಲ್ ಫಂಡ್ ಕಂಪನಿಗಳ ಒಕ್ಕೂಟದ ಅಂಕಿಅಂಶಗಳು ಶುಕ್ರವಾರ ತಿಳಿಸಿದೆ. ಜಾಗತಿಕ ಮಟ್ಟದಲ್ಲಿ ಉಂಟಾಗುತ್ತಿರುವ ಬಿಕ್ಕಟ್ಟು ಇಳಿಕೆಯಾಗುತ್ತಿರುವುದು ದೇಶದ ಆರ್ಥಿಕತೆಯ ಸ್ಥಿತಿಗತಿ ಮತ್ತು ಷೇರುಪೇಟೆಯಲ್ಲಿ ಹೂಡಿಕೆದಾರರು ಸಕ್ರಿಯವಾಗಿ ಭಾಗವಹಿಸುತ್ತಿರುವುದು ಒಳಹರಿವು ಹೆಚ್ಚಳಕ್ಕೆ ಕಾರಣ ಎಂದು ತಿಳಿಸಿದೆ. ಸೆನ್ಸೆಕ್ಸ್ 827% ಹೆಚ್ಚಳ. ಮುಂಬೈ. ರಿಲಯನ್ಸ್ ಇಂಡಸ್ಟ್ರೀಸ್, ಐಸಿಐಸಿಐ ಬ್ಯಾಂಕ್ ಮತ್ತು HDFC ಬ್ಯಾಂಕ್ಗಳ ಷೇರುಗಳ ಖರೀದಿ ಹೆಚ್ಚಳದಿಂದ ದೇಶದ ಷೇರುಪೇಟೆ ಸೂಚ್ಯಂಕಗಳು ಶುಕ್ರವಾರದ ವಹಿವಾಟಿನಲ್ಲಿ ಏರಿಕೆ ಕಂಡಿವೆ. ಕಚ್ಚಾ ತೈಲ ದರ ಇಳಿಕೆ ಮತ್ತು ಹೂಡಿಕೆದಾರರು ಮಾಹಿತಿ ತಂತ್ರಜ್ಞಾನ ವಲಯದ ಕಂಪನಿಗಳ ಷೇರು ಖರೀದಿಸಲು ಮುಂದಾಗುತ್ತಿರುವುದು ಸಹ ಸೂಚ್ಯಂಕಗಳ ಏರಿಕೆಗೆ ನೆರವಾಗುವುದು ಎಂದು ಮಾರುಕಟ್ಟೆ ತಜ್ಞರು ತಿಳಿಸಿದ್ದಾರೆ. ವಾಟ್ಸಪ್ ಟೆಲಿಗ್ರಾಂನಿಂದ ಕೇಂದ್ರಕ್ಕೆ ಉತ್ತರ, ಪರಿಶೀಲಿಸಿ ನಿರ್ಧಾರ ಕೇಂದ್ರ. ನವದೆಹಲಿ.
ಮೊಬೈಲ್ ದೂರವಾಣಿ ಸಂಖ್ಯೆಯನ್ನು ಬಹಿರಂಗಪಡಿಸದೆ ಬಳಕೆದಾರರ ಹೆಸರು ಮಾತ್ರ ಬಳಸಿ ಸಂದೇಶ ರವಾನಿಸುವ ಅವಕಾಶ ನೀಡುವುದಾಗಿ ಹೇಳಿರುವ ವಾಟ್ಸ್ಆಪ್ ಟೆಲಿಗ್ರಾಂನ ಉತ್ತರಗಳನ್ನು ಸ್ವೀಕರಿಸಿದ್ದು ಪರಿಶೀಲನೆ ನಡೆಸಲಾಗುತ್ತಿದೆ ಎಂದು ಎಲೆಕ್ಟ್ರಾನಿಕ್ ಹಾಗೂ ಮಾಹಿತಿ

ತಂತ್ರಜ್ಞಾನ ಸಚಿವಾಲಯವು ತಿಳಿಸಿದೆ. ಯೂಸರ್ ನೇಮ್ ಸೌಲಭ್ಯದ ಕುರಿತಂತೆ ಮುಂದಿನ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಅಧಿಕಾರಿಗಳು ವಿಸ್ತೃತವಾಗಿ ಪರಿಶೀಲನೆ ನಡೆಸುವ ಸಾಧ್ಯತೆ ಇದೆ. ಯೂಸರ್ ನೇಮ್ ಸೌಲಭ್ಯವು ಬಳಕೆದಾರರಿಗೆ ನಮ್ಮ ಮೊಬೈಲ್ ದೂರವಾಣಿ ಸಂಖ್ಯೆಯನ್ನು ಬಹಿರಂಗಪಡಿಸಿದೆ, ಇತರರ ಜೊತೆ ಸಂವಹನ ನಡೆಸುವ ಅವಕಾಶ ಕಲ್ಪಿಸುತ್ತದೆ. ಈ ಸೌಲಭ್ಯವು ಆನ್ಲೈನ್ ವಂಚನೆ ಡಿಜಿಟಲ್ ಬಂಧನದ ಹೆಸರಿನಲ್ಲಿ ಬೆದರಿಸಿ ಸುಲಿಗೆ ಕೃತ್ಯ ಎಸಗುವ ಸಾಧ್ಯತೆಗಳನ್ನು ಹೆಚ್ಚಿಸಬಹುದು ಎಂದು ಕೇಂದ್ರ ಸರ್ಕಾರವು ಈ ಕಂಪನಿಗಳಿಂದ ವಿವರಣೆ ಕೇಳಿತ್ತು. ಭಾರಿ ತಂಡ ತರಬೇಕಾದೀತು, ಮೆಟಾಗೆ ಐರೋಪ್ಯ ಒಕ್ಕೂಟ ಎಚ್ಚರಿಕೆ, ವ್ಯಸನಕಾರಿ ಫೀಚರ್ ತೆಗೆದುಹಾಕಲು ಸೂಚನೆ. ಲಂಡನ್. ಬಳಕೆದಾರರು ವ್ಯಸನಿಗಳಾಗುವ ರೀತಿಯಲ್ಲಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅನ್ನು ವಿನ್ಯಾಸಗೊಳಿಸುವ ಮೂಲಕ ಮೆಟಾ ಕಂಪನಿಯು ಸಾಮಾಜಿಕ ಮಾಧ್ಯಮ ಕಾನೂನನ್ನು ಉಲ್ಲಂಘಿಸಿದ್ದು ಇದಕ್ಕೆ ಭಾರಿ ತಂಡ ತೆರಬೇಕಾದೀತು ಎಂದು ಐರೋಪ್ಯ ಒಕ್ಕೂಟ ಎಚ್ಚರಿಕೆ ನೀಡಿದೆ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ನೀಡಲಾಗಿರುವ ಮಿತಿ ಇಲ್ಲದ ಸ್ಕ್ರೋಲಿಂಗ್ ಸೇರಿದಂತೆ ಕೆಲವು ವ್ಯಸನಕಾರಿ ಫೀಚರ್ಗಳನ್ನು ನಿಷ್ಕ್ರಿಯಗೊಳಿಸುವಂತೆಯೂ ಒಕ್ಕೂಟ ಶುಕ್ರವಾರ ತಿಳಿಸಿದೆ. ನ್ಯೂಜಿಲೆಂಡ್ನಲ್ಲಿ ಮೋದಿ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ 3 ರಾಷ್ಟ್ರಗಳ ಪ್ರವಾಸದ ಕೊನೆಯ ಹಂತವಾಗಿ ಶುಕ್ರವಾರ ನ್ಯೂಜಿಲೆಂಡ್ಗೆ ಬಂದಿಳಿದರು. 2 ದಿನ ನ್ಯೂಜಿಲೆಂಡ್ ಪ್ರವಾಸದಲ್ಲಿರುವ ಮೋದಿ ಅಲ್ಲಿನ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದಾರೆ. ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸ್ವಲ್ಪ ಸಮಯದ ಹಿಂದೆ ಆಕ್ಲೆಂಡ್ ತಲುಪಿದೆ. ವಿಮಾನ ನಿಲ್ದಾಣದಲ್ಲಿ ನೀಡಿದ ಆತ್ಮೀಯ ಸ್ವಾಗತಕ್ಕಾಗಿ ನ್ಯೂಜಿಲೆಂಡ್ ಪ್ರಧಾನಿಗೆ ಅಭಿನಂದನೆಗಳು ಎಂದು ಮೋದಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಬಂಗಾಳ ಹಿಮಾಚಲ ಮಳೆ ಅಬ್ಬರ. ಜುಲೈ 15ರವರೆಗೆ ಮಳೆ ಮುಂದುವರಿಯುವ ಸಾಧ್ಯತೆ, ಹವಾಮಾನ ಇಲಾಖೆ ಸೂಚನೆ. ಕೋಲ್ಕತ್ತಾ. ಪಶ್ಚಿಮ ಬಂಗಾಳ, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಮಹಾರಾಷ್ಟ್ರದಲ್ಲಿ ನೈಋತ್ಯ ಮುಂಗಾರು ಬಿರುಸುಗೊಂಡಿದ್ದು ಹಲವೆಡೆ ಧಾರಾಕಾರ ಮಳೆಯಾಗಿದೆ. ಪಶ್ಚಿಮ ಬಂಗಾಳದ ಕೋಚ್ ಬಿಹಾರ್ ಪಟ್ಟಣದಲ್ಲಿ ಶುಕ್ರವಾರ ಬೆಳಿಗ್ಗೆ ಕೊನೆಗೊಂಡಂತೆ 24 ಗಂಟೆಗಳಲ್ಲಿ 14.3 ಸೆಂಟಿಮೀಟರ್ನಷ್ಟು ಮಳೆಯಾಗಿದೆ. ರಭಸಿದ ಮಳೆಯಿಂದಾಗಿ ಶುಕ್ರವಾರ ಬೆಳಿಗ್ಗೆ ಕೋಲ್ಕತ್ತಾ ನಗರ ಭಾಗಶಃ ಜಲಾವೃತಗೊಂಡಿದ್ದು ಶಾಲಾ ಕಾಲೇಜುಗಳಿಗೆ ಹೊರಟ ವಿದ್ಯಾರ್ಥಿಗಳು, ಕಚೇರಿಗೆ ಹೊರಟ ಸಿಬ್ಬಂದಿ ಪರಿದಾಡಿದರು. ಐಟಿ ವಲಯದ ಸೆಕ್ಟರ್ 4 ಮತ್ತು ಸಾಲ್ಟ್ ಲೇಕ್ ಪ್ರದೇಶಗಳಲ್ಲಿ ಹಲವು ಗಂಟೆಯವರೆಗೆ ವಾಹನ ದಟ್ಟಣೆ ಮುಂದುವರೆದಿತ್ತು. ಸೆಮಿಫೈನಲ್ನಲ್ಲಿ ಮುಗ್ಗರಿಸಿದ ವೈಲ್ಡ್ ಕಾರ್ಡ್ ಆಟಗಾರ ಆರ್ಥರ್ ಫೇರಿ ವಿಂಬಲ್ಟನ್ ಫೈನಲ್ಗೆ ಜ್ವಾರೆವ್ ಲಗ್ಗೆ. ಲಂಡನ್. 1 ತಿಂಗಳ ಹಿಂದಷ್ಟೇ ಫ್ರೆಂಚ್ ಓಪನ್ ಕಿರೀಟ ಜಯಿಸಿದ್ದ ಜರ್ಮನಿಯ ಅಲೆಕ್ಸಾಂಡರ್ ಜ್ವಾರೆವ್ ಈಗ ಮತ್ತೊಂದು ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿಯ ಸನಿಹ ಬಂದು ನಿಂತಿದ್ದಾರೆ. ಆಲ್ ಇಂಗ್ಲೆಂಡ್ ಕ್ಲಬ್ನಲ್ಲಿ ನಡೆಯುತ್ತಿರುವ ವಿಂಬಲ್ಟನ್ ಟೆನ್ನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ಫೈನಲ್ಗೆ ಅವರು ಲಗ್ಗೆ ಇಟ್ಟಿದ್ದಾರೆ. ಶುಕ್ರವಾರ ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಜ್ವಾರೆವ್ 7-6, 6-2, 6-4 ಬ್ರಿಟನ್ ವೈಲ್ಡ್ ಕಾರ್ಡ್ ಆಟಗಾರ ಆರ್ಥರ್ ಫೇರಿ ಅವರನ್ನು ಸೋಲಿಸಿದರು. ಸತತ 3ನೇ ಬಾರಿ ಸೆಮಿಗೆ ಫ್ರಾನ್ಸ್. ಕ್ವಾಲಿಯನ್ ಇಂಬಾಪಿ, ಬಾಸ್ಮನ್ ಡೆಂಬೆಲೆ ಗೋಲು, ಮೊರಾಕೋ ತಂಡಕ್ಕೆ ಸೋಲು. ಲಾಸ್ ಏಂಜಲೀಸ್. ಸತತ 2ನೇ ವಿಶ್ವಕಪ್ನಲ್ಲಿ ಫ್ರಾನ್ಸ್ ತಂಡ ಮೊರಾಕೋ ತಂಡದ ಕನಸನ್ನು ಭಗ್ನಗೊಳಿಸಿತು. ಗುರುವಾರ ನಡೆದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ 2-0 ಜಯಿಸಿದ ಫ್ರಾನ್ಸ್ ಸತತ 3ನೇ ಬಾರಿ ಸೆಮಿಫೈನಲ್ ತಲುಪಿತು. ತಂಡದ ಸ್ಟಾರ್ ಆಟಗಾರರಾದ ಕೈಲಿಯನ್ ಎಂಬಾಪೆ ಮತ್ತು ಬಾಸ್ಮನ್ ಡೆಂಬಲೆ ಅವರು ಅವಕಾಶಗಳಲ್ಲಿ ಗುರಿ ತಪ್ಪಲಿಲ್ಲ. 4 ವರ್ಷಗಳ ಹಿಂದೆ ಕಾತಾರ್ನಲ್ಲಿ ನಡೆದ ವಿಶ್ವಕಪ್ನಲ್ಲಿ ಮೊರಾಕೋ ಸೆಮಿಫೈನಲ್ನಲ್ಲಿ ಎದುರಾದ ಫ್ರಾನ್ಸ್ ಇದೇ ಅಂತರದಿಂದ ಜಯಿಸಿತ್ತು. ಟಿ20 ಕ್ರಿಕೆಟ್ ಭಾರತ ಇಂಗ್ಲೆಂಡ್ ಅಂತಿಮ ಹಣಾಹಣಿ. ಇಂದು ವೈಟ್ ವಾಶ್ ತಪ್ಪಿಸುವುದೇ ಶ್ರೇಯಸ್ ಪಡೆ. ಸತತ 5 ಟಿ20 ಪಂದ್ಯಗಳಲ್ಲಿ ಸೋತು ಸುಣ್ಣವಾಗಿರುವ ಭಾರತದ ತಂಡದ ಮುಂದೆ ಈಗ ವೈಟ್ ವಾಶ್ ಭೂತ ಬಂದು ನಿಂತಿದೆ. ಶಾರ್ಟ್ ಪಿಚ್ ಎಸೆತಗಳನ್ನು ಎದುರಿಸುವಲ್ಲಿ ಬ್ಯಾಟರ್ಗಳು ಸತತವಾಗಿ ವಿಫಲವಾಗಿರುತ್ತಿದ್ದಾರೆ. ಶನಿವಾರ ಇಲ್ಲಿ ನಡೆಯುತ್ತಿರುವ ಸರಣಿಯ ಕೊನೆಯ ಪಂದ್ಯದಲ್ಲಿ ಗೆದ್ದು 4-0 ಸರಣಿ ಜಯವನ್ನು ತನ್ನದಾಗಿಸಿಕೊಳ್ಳುವ ಛಲದಲ್ಲಿ ಆತಿಥೇಯ ಇಂಗ್ಲೆಂಡ್ ಇದೆ. 5 ಪಂದ್ಯಗಳ ಈ ಸರಣಿಯ ಮೊದಲ ಪಂದ್ಯವು ಮಳೆಗೆ ಆಹುತಿಯಾಗಿತ್ತು. ಗುರುವಾರ ರಾತ್ರಿಯ ಪಂದ್ಯವು ಸೇರಿದಂತೆ 3 ಸೆಣಸಾಟಗಳಲ್ಲಿ ಶ್ರೇಯಸ್ ಅಯ್ಯರ್ ನಾಯಕತ್ವದ ಭಾರತ ತಂಡವು ಮುಗ್ಗರಿಸಿದೆ. ಇದರಿಂದಾಗಿ ಆತಿಥೇಯರು 3-0 ಸರಣಿ ಕೈವಶ ಮಾಡಿಕೊಂಡಿದ್ದಾರೆ. ಈ ದಿನದ ಶುಭಾಷಿತ: ಗುಣವನ್ನು ತಿಳಿದರೆ ಸಾಲದು, ಅದನ್ನು ಉಳ್ಳವನಾಗಲು ಪ್ರಯತ್ನಿಸಬೇಕು. ಅರಿಸ್ಟಾಟಲ್.

ಇಂದು ಎಸ್ಸಿವೈಎಂನ ಸಿಬ್ಬಂದಿ ವರ್ಗದವರಾದ ಸಕ್ಕುಬಾಯಿ ತೋತಪ್ಪರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಆ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗಾಗಿ ಸುಮಧುರ ಗೀತೆ

ಇನ್ನು ಮುಂದೆ ಕೇಳಿ ಬರೋಣ. ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಎಂಬ ವಿಷಯದ ಕುರಿತು ಮೊರಬ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀ ಗಂಗಪ್ಪ ಈಶ್ವರಪ್ಪ ಕಾಲವಾಡರ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.

ನನ್ನ ಹೆಸರು ಮಂಜುನಾಥ್ ಕಾಲ್ ಅಂತೇಳಿ. ನಾನು ಕೂಡ ಮೊರದಲ್ಲಿ ಕೃಷಿಯನ್ನೇ ಅವಲಂಬಿಸಿ ಕೃಷಿಯ ಜೊತೆಗೆ ಉಪಕಸಬುಗಳನ್ನ ಮಾಡ್ತಾ ಅಂದ್ರೆ ಸಮಗ್ರವಾಗಿ ಕೃಷಿಯನ್ನು ಮಾಡ್ತಾ ಒಂದು 20 ವರ್ಷಗಳಾಯ್ತು. ಪಿ ಯು ಸಿ ಮುಗಿದ ನಂತರ 2 ವರ್ಷ ಒಂದು ಟ್ಯಾಕ್ಟರ್ ಕಂಪನಿಯಲ್ಲಿ 2 ವರ್ಷ ಕೆಲಸ ಮಾಡ್ತಿದ್ದೆ. ಅದಾದ ನಂತರ 2004 ಏನು ಪೂರ್ವಜರು ನಮ್ಮ ಪೂರ್ವಜರು ಮಾಡ್ಕೊಂಡು ಬಂದಿರತಕ್ಕಂತ ಕೃಷಿಯನ್ನೇ ಅವಲಂಬಿಸಿ ಅಂದ್ರೆ ಕೃಷಿನೇ ಮಾಡ್ಬೇಕು ಅಂತೇಳಿ 2004 ಕೃಷಿಯನ್ನ ಆ ಕೃಷಿ ಶುರು ಮಾಡಾಗ ನಾವು ಸಾಕಷ್ಟು ಚಾಲೆಂಜ್ ಎದುರಿಸಿದ್ವಿ. ಆರ್ಥಿಕವಾಗಿ ಅಥವಾ ಸದೃಢರಲಿಕ್ಕೆ ಒಂದು ಕೃಷಿ ಚಾಲು ಮಾಡಿದಾಗ ಬರೀ ಕೃಷಿ ಮಾಡಿದ್ರೆ ಇದೇ ಬರ್ತಾ ಇದ್ವು, ಬರೀ ಕೃಷಿ ಅಂತೇಳಿ ಅನ್ಕೊಂಡಿದ್ರೆ ಅದಕ್ಕೆ ಅದ್ರ ಜೊತೆ ಜೊತೆಗೆ ಏನಾದ್ರೂ ಉಪಕಸ ಮಾಡ್ಬೇಕು ಕೃಷಿಯನ್ನ ಸಮಗ್ರವಾಗಿ. ಅಂದ್ರೆ ಸಮಗ್ರ ಅಂದ್ರೆ ಹೆಂಗಂದ್ರ ಈಗ ನಮ್ ಭಾಗದಾಗ ನಾವು ನವರ್ಗುಂದ ತಾಲೂಕು ಭಾಗದಾಗ ನಾವು ಬಿಸಿ ಸಾಯಿಲ್ ಅಂದ್ರೆ ಏನು ಎರಿ ಮಣ್ಣು ಇರೋದ್ರಿಂದ ಆಮೇಲೆ ಮಳೆ ಆಶ್ರಿತನ ಜಾಸ್ತಿ ನಮ್ದು. ಮಲಪ್ರಭಾ ನೀರ್ ಬರ್ತೈತಿ, ಅದು ಏನು ಸೀಸನ್ ವೈಸ್ ಯಾವಾಗಾರ ಹೊಳಿ ತುಂಬಿದ್ರೆ ಸ್ವಲ್ಪ ಮಾತ್ರ ನೀರ್ ಬಿಡ್ತಾರ, ಅದು ನಮ್ದು 25% ಅಷ್ಟೇ ನೀರಾವರಿ ಇರೋದ್ರಿಂದ ನಾವು ಬರೇ ಕೃಷಿಯನ್ನೇ ಅವಲಂಬಿಸಿದ್ರೆ ಅದ್ರೊಳಗ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದನ್ನ ಮನಗೊಂಡು ಅವತ್ತಿನ ದಿವಸ ನಾವು 2004 ಗುಜರಾತ್ದ NDDP ಹೋಗಿ 7 ದಿನ ತರಬೇತಿಯನ್ನ ಪಡೆದು ಏನು ಹೈನುಗಾರಿಕೆ ಬಗ್ಗೆ 7 ದಿನಗಳ ತರಬೇತಿಯನ್ನ ಪಡೆದು ಬಂದು ನಂತರ ನಾನು ಹೈನುಗಾರಿಕೆ ಮಾಡಬೇಕು ಅಂತೇಳಿ ಒಂದು ಇಚ್ಛೆಯನ್ನು ಇಟ್ಕೊಂಡು ಈ ಕೃಷಿ ಜೊತೆಗೆ ಅಂದ್ರ ಕೃಷಿಯಲ್ಲಿ ನಾವು ಸಾಕಷ್ಟು ನಮ್ಮ ಭಾಗದಾಗ ಜೋಳ ಗೋಧಿ ಕಡಿ ಈ ತರ ಎಲ್ಲ ಬೆಳೆಯೋದ್ರಿಂದ ಸಾಕಷ್ಟು ಮೇವುಗಳು ಸಿಗುತ್ತೆ ನಮ್ಗೆ. ಆ ಮೇವನ್ನ ಬಳಕೆ ಮಾಡಿಕೊಂಡು ನಾವು ಅದ್ರ ಜೊತೆಗೆ ಹೈನುಗಾರಿಕೆ ಕೂಡ ಮಾಡಬಹುದು ಅಂತೇಳಿ ಮನಗೊಂಡು ಅವತ್ತಿನ ದಿವಸ ಹೈನುಗಾರಿಕೆ ತರಬೇತಿಯನ್ನು ಪಡೆದುಕೊಂಡು ಬಂದು ಕೃಷಿಯ ಜೊತೆಗೆ ಹೈನುಗಾರಿಕೆಯನ್ನ ಶುರು ಮಾಡಿದ್ವಿ. ಹೈನುಗಾರಿಕೆ ಕೃಷಿಯನ್ನು ಮಾಡ್ತಿರ್ಬೇಕಾದ್ರೆ ಹೈನುಗಾರಿಕೆ ಲಾಭದಾಯಕ ನಿಜ, ಆದ್ರೆ ಕೆಲಸ ಜಾಸ್ತಿ. ಹೈನುಗಾರಿಕೆ ಒಳಗ ಸಾಕಷ್ಟು ಕೆಲಸ ಮಾಡ್ಬೇಕಾಗತ್ತೆ ನಾವು, ಅಂದ್ರೆ ಬೇರೆ ಅದಕ್ಕೆ ಮತ್ತೆ ಅದಕ್ಕೂ ಟೈಮ್ ಕೊಡಕ್ ಆಗೋದಿಲ್ಲ. ಅಂದ್ರೆ ಮತ್ತೇನಾರು ಮಾಡ್ಬೇಕು ಇದ್ರ ಜೊತೆಗೆ ಕೃಷಿ ಜೊತೆಗೆ ಅಂದಾಗ ಹೈನುಗಾರಿಕೆ ಒಂದು 4 ಆಕಳ ಕಟ್ಕೊಂಡು ಸಾಕಾಣಿಕೆ ಮಾಡಿದಾಗ ಬೆಳಿಗ್ಗೆ ಎದ್ದು ಅದ್ರದ್ದೆಲ್ಲ ಕೆಲಸ ಮಾಡಬೇಕು, ಹೆಂಡಿ ಕಸ ತೆಗಿಬೇಕು, ಮೈ ತೊಳಿಬೇಕು, ಹಿಂಕೋಬೇಕು, ಮತ್ತೆ ಸಾಯಂಕಾಲ ಆದ್ರೆ ಸಾಯಂಕಾಲವರೆಗೂ ಮೇಯಿಸ್ಬೇಕು, ಸಾಯಂಕಾಲ ಆದ್ರೆ ಸೇಮ್ ಪ್ರೊಸೀಜರ್. ಹಾಗಾಗಿ ಕೆಲಸ ಜಾಸ್ತಿ, ಹೈನುಗಾರಿಕೆದಲ್ಲಿ ಪ್ರಾಫಿಟ್ ಇದೆ ಆದ್ರೆ ಕೆಲಸ ಜಾಸ್ತಿ ಆಗ್ತದೆ. ಹಾಗೆ ಮಾಡ್ತಾ ಏನು ಹೈನುಗಾರಿಕೆ ಮತ್ತು ಈ ಕೃಷಿಯನ್ನು ಮಾಡ್ತಾ ಸುಮಾರು ವರ್ಷಗಳ ಕಳೆದ ನಂತರ ಈ 2020 ಕೊರೋನಾ ಅಂತೇಳಿ ಏನು ಬಂತಲ್ಲ ಆ ಸಂದರ್ಭದಲ್ಲಿ ಹೈನುಗಾರಿಕೆ ಜೊತೆ ಜೊತೆಗೆ ನಾವು ಈ ಕುರಿ ಸಾಕಾಣಿಕೆಯನ್ನ ಶುರು ಮಾಡಿದ್ವಿ. ನನ್ನ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿದ್ದು ಕೊರೋನಾ ಅಂತ ಹೇಳಿದ್ರೆ ಏನು ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ನಾವು ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಖಾಲಿ ಕೂತ್ಕೊಂಡು ಅಂತೇಳಿ ಅಂತ ವಿಚಾರ ಮಾಡುವ ಸಂದರ್ಭದಲ್ಲಿ ನಾವು ಕುರಿಯ ಬಗ್ಗೆ ನನಗೇನು ಗೊತ್ತಿರ್ಲಿಲ್ಲ, ಆದ್ರೂ ಕೂಡ ಕುರಿ ಸಾಕಾಣಿಕೆ ಮಾಡಬೇಕು ಅಂತೇಳಿ ಆವತ್ತಿನ ದಿವಸ ಒಂದು 4 ಕುರಿಯಿಂದ ಏನು ಕುರಿ ಸಾಕಾಣಿಕೆ ಶುರು ಮಾಡಿದೆ. ಅದಕ್ಕೆ ಮುಂಚೆ ನಾನು ಹೈನುಗಾರಿಕೆ ಅಂತ ಹೇಳಿದೆ, ಹೈನುಗಾರಿಕೆ ಒಳಗೆ ಸಾಕಷ್ಟು ಹೇಳ್ಬೀಳ. ಯಾಕಂದ್ರೆ ನಮ್ಮಲ್ಲಿ ಇರತಕ್ಕಂಥ ಹಾಲು ಉತ್ಪಾದಕರ ಸಹಕಾರ ಸಂಘ ಅವತ್ತಿನ ದಿವಸ ಒಂದಾಗಿತ್ತು. ನಾವು ಹಾಲಿಗೆ ಹೋಗ್ಬೇಕು, ಹಾಲಿಗೆ ಮಾರುಕಟ್ಟೆ ಅಂದ್ರೆ KNF ಹಾಲು ಉತ್ಪಾದಕರ ಸಹಕಾರದಿಂದ KNF ಹಾಲು ಹೋದಾಗ ಮಾತ್ರ ನಮ್ಗೆ ಅಂದ್ರೆ ಯಾಕಂದ್ರೆ 2 ದಿನನಿತ್ಯ ಮಾರುಕಟ್ಟೆ ಒಳ್ಳೆ ಒಂದು ಮಾರುಕಟ್ಟೆ ಇರೋದು KNF, ಅವರು ಒಳ್ಳೆ ಸರ್ವಿಸ್ ಕೊಡೋರು. ಅದೇ KMF ಹಾಲು ಉತ್ಪಾದಕರ ಸಹಕಾರ ಸಂಘ ಮೊರಗದಲ್ಲಿ ಇರೋದು ಬಂದ್ ಆಗಿತ್ತು. ಆಗ ಏನ್ ಮಾಡ್ಬೇಕು ಅನ್ಕೊಂಡಾಗ ನಾವು ಎಷ್ಟು ಹಾಲು ಬರ್ತಾವಲ್ಲ 7-10 ಲೀಟರ್ ಹಾಲು

ಬಂದದನ್ನ 2 ಹೊತ್ತು ಹೋಗಿ ಶಿವಳ್ಳಿ ಪಕ್ಕದ 13 ಕಿಲೋಮೀಟರ್ ನಲ್ಲಿ ಇರುವಂತ ಶಿವಳ್ಳಿಗೆ ಹೋಗಿ ಹಾಲಿಟ್ಟು ಬರ್ತಿದ್ವಿ ನಾವು ಅವತ್ತಿನ ದಿವಸ. ಆ ಒಂದು ಸಂದರ್ಭದಲ್ಲಿ ಇದನ್ನ ಹೆಂಗಾರ ಮಾಡಿ ನಮ್ಗೆ ಒಬ್ಬಂದ ಪರಿಸ್ಥಿತಿ ಎಲ್ಲರದು ನಮ್ಮೂರಲ್ಲಿರುವಂತ ಎಲ್ಲ ಹಾಲು ಉತ್ಪಾದಕರದ ಸಮಸ್ಯೆನ ಬಗೆಹರಿಸ್ಬೇಕು ಅನ್ಕೊಂಡು ಆ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನ ಮರುಸ್ಥಾಪನೆ ಮಾಡಿ ಅಂದ್ರೆ ಅದೇನು ಅವತ್ತಿನ ಬಂದ್ ಆಗಿತ್ತು ಆ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನ ಮರುಸ್ಥಾಪನೆ ಮಾಡಿ ಇವತ್ತಿಗೆ

ಸಾವಿರ ಲೀಟರ್ ಹಾಲು ನಮ್ಮಲ್ಲಿಂದ ಕಲೆಕ್ಷನ್ ಆಗತೈತಿ. ಅಂದ್ರ ಸಾಕಷ್ಟು ಜನ ಅಲ್ಲಿ ಅದಕ್ಕೆ ಮಾರುಕಟ್ಟೆ ಐತಿ ಅಂದ್ರ ಹೈನುಗಾರಿಕೆ ಮಾಡೇ ಮಾಡ್ತಾರ. ಅವತ್ತಿನ ದಿವಸ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷನಾಗಿ ಅಲ್ಲಿಂದ ಇಲ್ಲಿವರೆಗೆ ಐದನೇ ಬಾರಿಗೆ ಹಾಲು ಉತ್ಪಾದಕರ ಸಂಘದ ಸಹಕಾರ ಸಂಘದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಮತ್ತು ಸಾಕಷ್ಟು ರೈತರಿಗೆ ಅದರಿಂದ ಅನುಕೂಲ ಆಗೈತಿ. ಮತ್ತ ಕೃಷಿ ಜೊತೆಗೆ ಹೈನುಗಾರಿಕೆ ಮಾಡೋದ್ರಿಂದ ರೈತರ ಸ್ವಲ್ಪ ಏನು ಅಂದ್ರೆ ಖರ್ಚುಗಳು ಏನ್ ಇರ್ತಾವಲ್ಲ ನಮ್ಗ ಸಗಣಿ ಬೇಕಾಗತಿ, ಆಮೇಲೆ ಹೊಲದಾಗ ಬೆಳೆದಿರ್ತಕ್ಕಂತ ಏನು ಮೇವು ಹೊಟ್ಟು ಇಂಥವೆಲ್ಲ ಮೇವು ಇರ್ತಾವಲ್ಲ ಅವ್ನ ನಾವು ನಮ್ಮ ಭಾಗದಾಗ ಏನ್ ಮಾಡ್ತಾರ ಗೊಂಜಾಳ ಮೇವು ಇಂಥವು ಜೋಳದ ಮೇವು ಉಳಿದದ್ದನ್ನ ಅಲ್ಲೇ ಸುಟ್ಟು ಬರುವಂತ ಪ್ರವೃತ್ತಿ ನಡೆದತಿ ತಿಂತೇವೆ ನಾವು. ಅದಕ್ಕೆ ಅದನ್ನೆಲ್ಲವನ್ನು ಹೋಗಲಾಡಿಸ್ಬೇಕು. ಅದರಿಂದ ನಾವು ಮತ್ತೆ ಬೈಬೇಕಾಗಿ ಏನಾದ್ರು ಮಾಡ್ಬೇಕು ಅಂದಾಗ ಹೈನುಗಾರಿಕೆ ಒಳ್ಳೆ ಒಂದು ಪ್ಲಾಟ್ಫಾರ್ಮ್ ಆಗಿ ಅವತ್ತು ನಮ್ಗೆ ಸಿಕ್ತು. ಅದತ್ತ ಹೈನುಗಾರಿಕೆ ಮಾಡಕ್ ಶುರು ಮಾಡಿದ್ದು ಇವತ್ತು ನಮ್ಮೂರಲ್ಲಿ ಸಾಕಷ್ಟು ಜನ ಪರಿವರ್ತನೆಗೊಂಡು ಹೈನುಗಾರಿಕೆ ಕೂಡ ಮಾಡ್ತಾ ಇದ್ದಾರೆ. ಈ ಕೊರೋನಾ ಸಂದರ್ಭದಿಂದ ನಾವು ಹೈನುಗಾರಿಕೆ ಜೊತೆ ಜೊತೆಗೆ ಕುರಿ ಸಾಕಾಣಿಕೆಯನ್ನ ಚಲೋ ಮಾಡಿದ್ವಿ. ಅಂದ್ರೆ ಅವತ್ತು ನಾನು ಪ್ಯಾಟ್ನಿಂಗಿಗೋಸ್ಕರ ಕುರಿ ಸಾಕಾಣಿಕೆ ಚಲೋ ಮಾಡಿದೆ. ಅಂದ್ರೆ ಏನು ಮರಿ ತಗೊಂಬಂದು ಅದನ್ನ ಮೇಯಿಸಿ ತೂಕಕ್ಕೆ ಜಾಸ್ತಿ ವೇಟ್ ಮಾಡಿ ಅದನ್ನ ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡುವಂತ ಕೆಲಸ ಅವತ್ತಿನ ದಿವಸ ಚಾಲೂ ಮಾಡಿದೆ. ಕೆಳಗಡೆನ ಮನೆ ಮುಂದ್ಗಡೆನ ಸ್ವಲ್ಪ ಜಾಗದಲ್ಲಿ ಒಂದು ನಾಲ್ಕು ಮರಿಯಿಂದ ಶುರುವಾಗಿದ್ದ ನಮ್ಮ ಕುರಿ ಸಾಕಾಣಿಕೆಯನ್ನು ಇವತ್ತಿಗೆ ನಾನು 550 ಕುರಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ದೀನಿ. ಅದು ಹೆಂಗಪ್ಪ ಅಂದ್ರೆ 4-8, 8-16 ಹೀಗೆ ಪ್ಲಸ್ ಆಗ್ತಾ ಹೋಗ್ತು. ಹಾಗೆ ಕೆಳಗಡೆ ಸಾಕಾಕ ನಮ್ಗೆ ಸ್ವಲ್ಪ ಕಷ್ಟ ಆಯ್ತು. ಆ ಸಂದರ್ಭದಲ್ಲಿ ಕೆಳಗಡೆ ಸಾಕೋದು ಬೇಡ, ಅಟ್ಟದ ಮಾದರಿ ಒಳಗೆ ಸಾಕಿದ್ರೆ ಇನ್ನೂ ಸ್ವಲ್ಪ ಈಸಿ ಆಕೈತಿ, ಅಂದ್ರೆ ಕೆಲಸ ಕಡಿಮೆ ಆಕೈತಿ, ನಮ್ಗೆ ಈಸಿಯಾಗಿ ಸಾಕಾಣಿಕೆ ಮಾಡ್ಬೋದು ಅಂತೇಳಿ ನಾವು ಒಂದು 30-40 ಸೈಜ್ನಾಗ ಒಂದು 100 ಮರಿ ಸಾಕಾಣಿಕೆ ಮಾಡುವಷ್ಟು ಒಂದು ಅಟ್ಟದ ಮಾದರಿ ಒಳಗೆ ಕುರಿ ಸಾಕಾಣಿಕೆ ಶೆಡ್ ಅನ್ನ ಕಟ್ಟಿಗೆ ಒಳಗಡೆ ನಿರ್ಮಾಣ ಮಾಡಿದ್ವಿ. ಅವತ್ತಿನ ದಿವಸ ಏನು ಆ ಕಟ್ಟಿಗೆ ಒಳಗಡೆ ನಿರ್ಮಾಣ ಮಾಡಿ ಅಲ್ಲೇ ಕುರಿ ಸಾಕಾಣಿಕೆ ಅಂದ್ರೆ ಮರಿ ಸಾಕಾಣಿಕೆ ಏನ್ ಚಾಲೂ ಮಾಡಿದೀವಿ. ಅದು ಬರ್ತಾ ಬರ್ತಾ ನಾವೇನು ಸಾಕಷ್ಟು ಜನರ ಸಜೆಷನ್ ತಗೊಂಡು ಅಂದ್ರೆ ಸಾಕಷ್ಟು ಕಡೆ ಎಲ್ಲೆಲ್ಲಿ ಕುರಿ ಸಾಕಾಣಿಕೆ ಮಾಡ್ಯಾರ ಅಲ್ಲಿ ಹೋಗಿ ನೋಡೋದಿರ್ಬೋದು, ಹಾಗೆ ನಮ್ಮ ಕಿವಿಗೆ ಧಾರವಾಡದವರು ಅಲ್ಲಿ ನಾನು ತರಬೇತಿಯನ್ನು ಪಡೆದೆ ಅಲ್ಲಿಂದ. ಇಲ್ಲ ಕುರಿ ಮರಿ ಸಾಕಾಣಿಕೆ ಮಾಡೋದಕ್ಕಿಂತ ಆಡು ಸಾಕಾಣಿಕೆಯಲ್ಲಿ ಹೆಚ್ಚು ಲಾಭ ಐತಿ. ಒಂದ್ ಸತಿ ಹಾಕಿದ್ರೆ 2-3 ಮರಿ ಹಾಕ್ತವು, ಹಾಗೆ ಒಂದ್ ವರ್ಷದಲ್ಲಿ 2 ಮರಿ ಹಾಕ್ತವು, ಅಂದ್ರೆ ನಮ್ಗೆ ಸಾಕಷ್ಟು ಲಾಭ ಐತಿ ಅಂತೇಳಿ ಅದ್ರ ಬಗ್ಗೆ ಸಾಕಷ್ಟು ಜನ ಹೇಳಾಗ ನಾನು ಆ 30-40 ಸೈಜಿನ ಶೆಡ್ ನಲ್ಲಿ ಒಂದು 100 ಆಡು ಸಾಕಾಣಿಕೆಯನ್ನ ಮಾಡ್ತಾ ಇದ್ದೀನಿ. ಆಡು ಸಾಕಾಣಿಕೆ ಮಾಡೋದೇನು ನಿಜ, ಅದರಿಂದ ಲಾಭನೂ ಐತಿ. ಬಟ್ ನಮ್ಗೆ ಹೆಂಗಾತಂದ್ರೆ ಅದಕ್ಕೆ ಒಳ್ಳೆ ಮಾರುಕಟ್ಟೆ ಸಿಗ್ಲಿಲ್ಲ. ಆಡು ಸಾಕಾಣಿಕೆ ಮಾಡ್ಬೇಕಾದ್ರೆ ಅಲ್ಲಿ ಒಳ್ಳೆ ಒಂದು ಮಾರುಕಟ್ಟೆ ನಮ್ಗೆ ಸಿಗ್ಲಿಲ್ಲ. ಅದಕ್ಕೆ ನಾವು ಏನ್ ಮಾಡಿದೀವಿ ಅವತ್ತಿನ ದಿವಸ ಆಡು ಸಾಕಾಣಿಕೆಯನ್ನ ಸಂಪೂರ್ಣವಾಗಿ ತೆಗಿಬೇಕು ಅಂತೇಳಿ ಒಂದ್ ತೀರ್ಮಾನವನ್ನು ತೆಗೆದುಕೊಂಡಿವಿ. ಯಾಕಂದ್ರೆ ಅದು ಒಂದ್ ಮರಿ ಮಾರಾಟ ಆಗ್ಬೇಕಂದ್ರೆ 5-6 ಸಮಯ ತಗೋತಾ ಇತ್ತು. ಹಾಗೆ ಆ ಮರಿ ನಮ್ ಭಾಗದಾಗ ಇಲ್ಲಿ ಎಲ್ಲೂ ಸುತ್ತಮುತ್ತ ಧಾರವಾಡ ಇರ್ಬೋದು, ಕೇರೂರು ಇರ್ಬೋದು, ಅಥವಾ ಕಿತ್ತೂರು ಇರ್ಬೋದು, ಹುಬ್ಬಳ್ಳಿ ಇರ್ಬೋದು, ಇಲ್ಲಿ ಎಲ್ಲಾರ ಮಾರುಕಟ್ಟೆ ಮಾಡ್ಬೇಕಂದ್ರ ಅದ್ರದ್ದು ಬಹಳ ಕಷ್ಟದ ಕೆಲಸ ಆಗತ್ತೆ ನಮ್ಗೆ ಸುತ್ತಮುತ್ತ ಭಾಗದಾಗ. ಅದಕ್ಕೆ ಆ ಆಡು ಸಾಕಾಣಿಕೆಯನ್ನ ಅವತ್ ಬಿಟ್ಟು ನಾವು ಏನು ಕುರಿ ಸಾಕಾಣಿಕೆ ಮಾಡ್ಬೇಕು ಅನ್ಕೊಂಡಿವಿ. ಆ ಆಡುಗಳನ್ನೆಲ್ಲ ತೆಗೆದ್ಬಿಟ್ಟು ಕುರಿ ಸಾಕಾಣಿಕೆ ಶುರು ಮಾಡಿದ್ವಿ. ಈ ಕುರಿ ಸಾಕಾಣಿಕೆ ಶುರು ಮಾಡಿದ ಸಂದರ್ಭದಲ್ಲಿ ನಾವು ಕೃಷಿ ಸಮೃದ್ಧಿ ರೈತ ಉತ್ಪಾದಕರ ಕಂಪ್ನಿ ಅಂತೇಳಿ ಒಂದು ಕಂಪ್ನಿ ಮಾಡಿದ್ವಿ. ಆ ಕಂಪ್ನಿ ಬಗ್ಗೆ ನಿಮ್ಗೆ ನಂತರ ಹೇಳ್ತೀನಿ. ಕೃಷಿ ಸಮೃದ್ಧಿ ರೈತ ಉತ್ಪಾದಕರ ಕಂಪ್ನಿ ಒಂದು ಮೀಟಿಂಗ್ ಅನ್ನು ನಮ್ಮ ಮನೆಯಲ್ಲೇನ ಅರೇಂಜ್ ಮಾಡಿದ್ವಿ. ನಮ್ದು ಹೊಲದಾಗನ ಒಂದು ಫಾರ್ಮ್ ಹೌಸ್ ಟೈಪ್ ಮಾಡಿದ್ವಿ. ಆ ಮನೆಯೊಳಗನ ಎಲ್ಲಾ ರೈತರನ್ನ ಕರೆದು ಕೃಷಿ ಸಮೃದ್ಧಿ ರೈತ ಉತ್ಪಾದಕರ ಕಂಪ್ನಿಯ ಒಂದು ಮೀಟಿಂಗ್ ಅರೇಂಜ್ ಮಾಡಿದ್ವಿ. ಅಲ್ಲಿಗೆ ನಮ್ಮ ನಬಾರ್ಡ್ DDM ಈಗ ಸದ್ಯ ಇರತಕ್ಕಂತ ಮಯೂರ್ ಕಂಬಳೇಶ್ವರ ಅವರು ಬಂದಿದ್ರು. ಇಲ್ಲಿ ಕೃಷಿ ಸಮೃದ್ಧಿ ಉತ್ಪಾದಕರ ಕಂಪ್ನಿ ಮೀಟಿಂಗ್ ಈಗ ಬಂದಿದ್ರು. ಅವ್ರು ಬಂದಾಗ ನೋಡಿ ಏನು ಮಂಜುನಾಥ್ ಅವ್ರೆ, ನೀವು ಕುರಿ ಸಾಕಾಣಿಕೆ ಮಾಡಿದ್ದೀರಾ, ಇದು NLM ಅಂತೇಳಿ ಒಂದು ಸ್ಕೀಮ್ ಇದೆ ಅಂತೇಳಿ ನನಗೆ ಅದ್ರ ಬಗ್ಗೆ ವಿಸ್ತಾರವಾಗಿ ಹೇಳಿದ್ರು. ಅದು ಅವಾಗ ಹೆಂಗಿತ್ತಂದ್ರೆ NLM ಸ್ಕೀಮು ನಾವು ಮಿನಿಮಮ್ 1 crore ಮಾಡ್ಬೇಕಿತ್ತು ಅಂದ್ರೆ 500 ಕುರಿ 25 ಸಾಕಾಣಿಕೆ ಮಾಡಬೇಕಾಗಿತ್ತು ಈ NLM ಸ್ಕೀಮ್ ಅಂದ್ರೆ. ಇಲ್ಲ ಸರ್, ನನಗೆ 1 crore ಪ್ರೊಜೆಕ್ಟ್ ಮಾಡಕ್ ನನ್ನ ಕೈಲಿ ಆಗೋದಿಲ್ಲ, ನಾನು ಸಣ್ಣ ರೈತ ಇದ್ದೀನಿ, ನಂದು 12 acres ಹೊಲ ಇಷ್ಟೇ ಇದೆ, ನನಗೆ ಅಷ್ಟು ಲೋನು ಬ್ಯಾಂಕ್ ಕೊಡ್ತೈತಿ ಇಲ್ಲೋ ನಂಗೆ ಗೊತ್ತಿಲ್ಲ, ಆದ್ರೆ ಅಷ್ಟು ದೊಡ್ಡ ಧೈರ್ಯ ಮಾಡಕ್ ನಂಗೆ ಸಾಧ್ಯಲ್ಲ, ಹೆಂಗೋ 100 crore ಸಾಕಾಗಿ ಮಾಡ್ಕೊಂಡು ನಾನು ಇದ್ದೀನಿ, ಬಿಟ್ಬಿಡಿ ಸರ್ ಅಂತ ಹೇಳಿದೆ. ಇಲ್ಲ ಮಂಜುನಾಥ್ ಅವರೇ, ನಿಮ್ಮ ಕಡೆಯಿಂದ ಸಾಧ್ಯ ಐತಿ, ನೀವು ಮಾಡೇ ಮಾಡ್ತೀರಿ, ಒಂದು ಅಪ್ಲಿಕೇಶನ್ ಹಾಕ್ರಿ ಅಂತೇಳಿ ಅವರೇ ಒಬ್ರು DRP ನಂಬರ್ ಕೂಡ ಕೊಟ್ಟರು.
ಗೌತಮ್ ತುಮಕೂರ್ ಅಂತೇಳಿ, ಅವರು ರಿಟೈರ್ಡ್ KVG ಬ್ಯಾಂಕ್ ಮ್ಯಾನೇಜರ್. ಅವ್ರು ನಂಬರ್

ಅವರನ್ನ ಕೊಟ್ಟು ನನಗೆ ಇಲ್ಲ ನೀವು ಕುರಿ ಸಾಕಾಣಿಕೆ ಇದ್ದು NLM ಯೋಜನೆ ಒಳಗಡೆ ಅಪ್ಲೈ ಮಾಡಿ, ಅದರಲ್ಲಿ 50% ಸಬ್ಸಿಡಿ ಐತಿ. ನೀವು 1 ಕೋಟಿ ರೂಪಾಯಿ ಪ್ರೊಜೆಕ್ಟ್ ಮಾಡಿದ್ರ 50 ಲಕ್ಷ ರೂಪಾಯಿ ಸಬ್ಸಿಡಿ ಆಗಿ ಬರ್ತೈತಿ. ಸರ್ ಸಬ್ಸಿಡಿ ಏನೋ ಬರ್ತೈತಿ ಸರ್, ನನಗೆ ಅಷ್ಟು ಮಾಡಾಕ ನೀವು ಬೇಕಲ್ರಿ, 100 ಕುರಿ ಸಾಕಾಣಿಕೆ ಮಾಡಕ್ ನಾ ಸ್ಯಾಟಿಸ್ಫೈಡ್ ಅದೇನಿ, ನನಗೆ ಅಷ್ಟು ತೃಪ್ತಿ ಹಾಕ್ಬಿಡ್ರಿ ಸರ್ ಅಂದ್ರು ಕೂಡ ನನಗೆ ಇಲ್ಲ ನೀವು ಮಾಡ್ತೀರಿ ಮಾಡ್ರಿ, ಧೈರ್ಯ ಮಾಡಿ ಮಾಡ್ರಿ, ನೀವು ಏನಾರ ಸಾಧನೆ ಮಾಡ್ತೀರಿ ಅಂತೇಳಿ ಅವತ್ತಿನ ದಿವಸ ನನಗೆ NLM ಯೋಜನೆ ಒಳಗೆ 2022 ಫೆಬ್ರವರಿ ಒಳಗೆ ಅಪ್ಲಿಕೇಶನ್ ಹಾಕಕ್ಕೆ ಶ್ರೀ ನಬಾರ್ಡ್ DDM ಆಗಿರತಕ್ಕಂತ ಶ್ರೀ ಮಯೂರ್ ಕಾಂಬ್ಳೆ ಸರ್ ಅವರು ಅವತ್ತಿನ ದಿವಸ ನಮಗೆ ಪ್ರಚೋದನೆ ಮಾಡಿ ಅಪ್ಲಿಕೇಶನ್ ಹಾಕ್ಸಿದ್ರು. ಅದು ಸುಮಾರು 1 ವರ್ಷಗಳ ಕಾಲ. ಅಂದ್ರೆ ನನಗೆ NLM ಅಂದ್ರೆ ಏನು ಗೊತ್ತಿಲ್ಲ, ಅದೆಲ್ಲಿ ಹೋಗ್ಬೇಕು, NLM ಆನ್ಲೈನ್ ಆಗಿ ಅಪ್ಲಿಕೇಶನ್ ಹಾಕಿದೀವಿ, ಯಾವ ಆಫೀಸಿಗೆ ಹೋಗಿ ಕೇಳಬೇಕು, ಏನೋ ಅದ್ರ ಬಗ್ಗೆ ಗೊತ್ತಿಲ್ದನ. 1 ವರ್ಷಗಳ ಕಾಲ ಅದು ಲೆಂದಿ ಪ್ರೊಸೆಸ್. ಅದು ಅಂದ್ರೆ 7-8 ಸ್ಟೆಪ್ ನಲ್ಲಿ NLM ಬಗ್ಗೆ ಅಂದ್ರೆ NLM ಅಲ್ಲಿ ಅದು ಪಾಸ್ ಆಗ್ತಾ ಹೋಗ್ತೈತಿ. ಮೊದಲಿಗೆ DD ಅವ್ರ ಕಡೆ ಹೋಗುತ್ತೆ, ಅಲ್ಲಿಂದ SIA, ಅಲ್ಲಿಂದ SLEC, ಅಲ್ಲಿಂದ CEC, ಆಮೇಲೆ ಬ್ಯಾಂಕು, ಆಮೇಲೆ ಡಿಸ್ಬರ್ಸ್, ಹಂಗೆ 7 ಸ್ಟೆಪ್ಗಳಲ್ಲಿ ಆ NLM ಯೋಜನೆಯಿಂದ ಒಂದು ಇದು ಏನು ಅಂತೀವಿ ನಾವು, ಒಂದು NLM ಯೋಜನೆದ್ದು ಒಂದು 7 ಸ್ಟೆಪ್, ಅದೆಲ್ಲ ಮುಗಿಬೇಕಂದ್ರೆ ಸುಮಾರು 1 ವರ್ಷಗಳ ಕಾಲ ಬಂತು. ಅಂದ್ರೆ 2023 ಫೆಬ್ರವರಿ ಒಳಗೆ ಒಂದು NLM ಯೋಜನೆ ಸ್ಯಾಂಕ್ಷನ್ ಆಗಿ ಬಂತು. ಆ ಸ್ಯಾಂಕ್ಷನ್ ಆಗಿ ಬಂದ ನಂತರ ಅದನ್ನ ಮಾಡ್ಬೇಕು ನಾನು. 500 ಕುರಿ ತರಬೇಕು, 25 ಟಗರ್ ತರಬೇಕು, ಅದಕ್ಕೆಲ್ಲ ಸುಸಜ್ಜಿತವಾದ ಒಂದು ಏನು ಶೆಡ್ ನಿರ್ಮಾಣ ಮಾಡಬೇಕು, ಅದಕ್ಕೆ ನೀರಿನ ವ್ಯವಸ್ಥೆ, ಮೇವಿನ ವ್ಯವಸ್ಥೆ, ಇದೆಲ್ಲ ಕೂಡ ಒಂದು ನನಗೆ ಚಾಲೆಂಜ್ ಆಯ್ತಾವ. ದಿವಸ ಅಲ್ಲೇ ಊರು ನಾಲ್ಕೂವರೆ ಜಮೀನಲ್ಲಿ ಒಂದು ಸಣ್ಣ ಒಂದು ಬೋರ್ವೆಲ್, ಅಂದ್ರೆ ಒಂದು 2.5 ಇಂಚ್ ನೀರಿನ ಬೋರ್ವೆಲ್ ಕೂಡ ಐತಿ. ಅದ ಅಲ್ಲೇ ಶೆಡ್ ನಿರ್ಮಾಣ ಮಾಡ್ಬೇಕು. ಏನ್ ಮೊದಲಿತ್ತ ಶೆಡ್ ಮೊದಲು ಇನ್ನೂ ಒಂದು ಶೆಡ್ ನಿರ್ಮಾಣ ಮಾಡಬೇಕು. ಅದನ್ನೇ ಅಂತೇನೆ ನಾನು ಆ ಪ್ರೊಜೆಕ್ಟ್ ಹೆಂಗೈತಲ್ಲ ಆ ತರ ಎಲ್ಲಾನು ಶೆಡ್ ರೆಡಿ ಮಾಡ್ಬೇಕು ಅಂತೇಳಿ ಅವತ್ತಿನ ದಿವಸ ನಾವೇ ಸ್ವತಃ ಅಂದ್ರೆ ಒಬ್ರು ಯಾರು ಕಾರ್ಪೆಂಟರ್ನ ಕರ್ಕೊಂಡು, ಅಂದ್ರೆ ವೆಲ್ಡಿಂಗ್ ಮಾಡೋವನ್ನ ಮತ್ತೆ ಒಬ್ಬನ್ನ ಕಟ್ ಮಾಡೋವನ್ನ, ಇಬ್ಬರನ್ನ ಲೇಬರ್ ಕರ್ಕೊಂಡು ನಾವೇ ಡಿಸೈನ್ ಮಾಡಿ, ಅಂದ್ರೆ ಸಾಕಷ್ಟು ಕಡೆ ಹೋಗಿ ಅವ್ರನ್ನಿಬ್ಬರನ್ನು ಕರ್ಕೊಂಡು ಹೋಗಿ ತೋರಿಸ್ಕೊಂಡ್ಬಂದು ನಾವೇ ಡಿಸೈನ್ ಮಾಡಿ ಆ ಒಂದು ಶೆಡ್ ಅನ್ನ ಅಂತಿಮವಾಗಿ ಒಂದು ಏನು ಸೈಂಟಿಫಿಕ್ ಆಗಿ ಒಂದು ಶೆಡ್ ಅನ್ನ ನಿರ್ಮಾಣ ಮಾಡಿದ್ವಿ. 300 ಅಳತೆಯಲ್ಲಿ ಒಂದು ಶೆಡ್ ಅನ್ನ ಮಾಡಿದೀವಿ. ಅದಕ್ಕೆ ಬೇಕಾಗಿರತಕ್ಕಂತ ಪ್ರೋಟೀನ್ ಶೆಡ್ ಇರ್ಬೋದು, ಅಂದ್ರೆ ಫೀಡ್ ಸ್ಟಾಕ್ ಶೆಡ್ ಅಂತ ಹೇಳ್ತೀವಿ, ಆಮೇಲೆ ಕ್ವಾರಂಟೈನ್ ಅಂತ ಹೇಳಿ ಒಂದು ಮಾಡ್ಬೇಕು ಶೆಡ್ಡು, ಅದು 34 ಸೈಜ್ ನಲ್ಲಿ ಇರತಕ್ಕಂತ ಒಂದು ಶೆಡ್ ಅನ್ನು ಕ್ವಾರಂಟೈನ್ ಶೆಡ್ ಆಗಿ, ಹಾಗೆ ಲೇಬರ್ ಶೆಡ್ ಅಂತ ಹೇಳಿ ಒಂದು ಮಾಡ್ಬೇಕಾಗುತ್ತೆ. ಅಂದ್ರೆ ಲೇಬರ್ಗಳಿಗೆ ಇಲ್ಲಕ್ಕೆ ಆ ಲೇಬರ್ ಶೆಡ್ ಅನ್ನ ಎಲ್ಲಾನು ಪ್ರೊಜೆಕ್ಟ್ ನಲ್ಲಿ ಏನೇನಿದೆ ಅದನ್ನೆಲ್ಲ ಮಾಡಿಕೊಂಡು ಇವತ್ತು ನಾವು ಸಕ್ಸಸ್ಫುಲ್ ಆಗಿ 3ನೇ ವರ್ಷ ಆಯ್ತು. ನಾವು ಇವತ್ತು ಸಕ್ಸಸ್ಫುಲ್ ಆಗಿ 550 ಕುರಿಗಳನ್ನು ಮಾತ್ರ ಸದ್ಯಕ್ಕಿಲ್ಲ, 50 ಕುರಿಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದೀವಿ. ಅಂದ್ರೆ ಇಲ್ಲಿ ಎಲ್ಲಿ ಅಂದ್ರೆ ನಾವು ಕೃಷಿ ಒಳಗೆ ಏನೇನು ಮಾಡೋಕ್ಕೆ ಸಾಧ್ಯ ಐತಿ, ನಾವು ಏನು ಮಾಡಿದ್ರೆ ಕೃಷಿ ಒಳಗೆ ಲಾಭದಾಯಕ ಆಗ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಆಯಿತು. ಅಂದ್ರೆ ಈ ಕೃಷಿ ಬರೀ ಅಗ್ರಿಕಲ್ಚರ್ ಬಿತ್ತುವುದು ಬೆಳೆಯುವುದು ಇದಷ್ಟೇ ಅಲ್ಲ, ಇದರ ಜೊತೆ ಜೊತೆಗೆ ಕುರಿ ಸಾಕಾಣಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಸಾಕಷ್ಟು ನಮ್ಗೆ ಯಾವ್ದ್ಯಾವ್ದು ನಮ್ಗೆ ಕಂಫರ್ಟ್ ಅನ್ನಿಸ್ತೈತಿ ಅದನ್ನೆಲ್ಲಾನು ಮಾಡ್ಕೊಂತ ಹೋದಾಗ ಮಾತ್ರ ಕೃಷಿಯಲ್ಲಿ ನಾವು ಸಮಗ್ರವಾಗಿ ಕೃಷಿಯಲ್ಲಿ ಮಾಡಿದಾಗ ಮಾತ್ರ ಲಾಭವನ್ನು ಪಡೆದುಕೊಳ್ಬಹುದು ಅಂತೇಳಿ ಒಂದು ಭಾಗ. ಹಾಗೆ ಕೃಷಿಯ ಜೊತೆಗೆ ಈ ಕುರಿ ಕೋಳಿ ಹೈನುಗಾರಿಕೆ ಕೂಡ, ಅಂದ್ರೆ ನಾವು ಏನು ಕುರಿ ಸಾಕಾಣಿಕೆ ಮಾಡ್ತಾ ಇದ್ವಿ, ಕುರಿ ಸಾಕಾಣಿಕೆ ಮಾಡುವಂತ ಸಂದರ್ಭದಲ್ಲಿ ನಮ್ಗ ಏನಾಯ್ತು ಮೇವು ಬೆಳಿಬೇಕು, ಮೇವು ಬೆಳೆದ್ವಿ, ಮೇವು ಸ್ಟಾಲ್ ಫೀಡಿಂಗ್ ಮಾಡ್ತಾ ಇದ್ವಿ. ಅಂದ್ರೆ ಒಳಗೆ ಕೊಟ್ಟಿಗೆ ಮಾದರಿ ಒಳಗೆ ಒಳಗಡೆ ಕೂಡ ಹಾಕಿನ ಮೇವು ಹಾಕಿ ಅವನು ಮೇಯಿಸ್ತಾ ಇದ್ವಿ. ಬೆಳಿಗ್ಗೆ ಕುರಿ ಯಾವ ತರ ಮೇವು ಕೊಡ್ಬೇಕಂದ್ರೆ ಬೆಳಿಗ್ಗೆ ಒಂಥರ ಡ್ರೈ ಪೌಡರ್ ಅಂದ್ರೆ ಒಣ ಮೇವನ್ನ ಏನು ನಾವು ಕಡ್ಲಿ ಹೊಟ್ಟತೀವಿ ಜೋಳದ ಮೇವು ಚಾಪಿಂಗ್ ಮಾಡಿ ಇಟ್ಕೊಂಡದ್ದು ಇರ್ಬೋದು, ಅಥವಾ ಇದು ಸೋಯಾಬೀನ್ ಹೊಟ್ಟೆ ಇರ್ಬೋದು, ಶೇಂಗಾ ಹೊಟ್ಟೆ ಇರ್ಬೋದು, ಎಲ್ಲ ಸಮತೋಲನವಾಗಿ ಮಿಶ್ರಣ ಮಾಡಿ ಇಟ್ಕೊಂಡಿರ್ತೀವಿ. ಆ ಮೇವನ್ನ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಬಾರಿ ಅಂದ್ರೆ ಅದರ ಡೈಜೆಷನ್ ಪ್ರಕ್ರಿಯೆ ಕರೆಕ್ಟ್ ಆಗ್ಬೇಕಂದ್ರೆ ಬೆಳಿಗ್ಗೆ ಒಂದ್ಸತಿ ಒಣ ಮೇವನ್ನು ಕೊಡೋದ್ರಿಂದ ಸ್ಟಾರ್ಟ್ ಆಗಿದ್ದು ನಮ್ದು ಮೇವಿಂದ ಏನು ಫೀಡಿಂಗ್ ಸ್ಟಾರ್ಟ್ ಆತಂದ್ರೆ ನಂತರ 10 ಗಂಟೆಯಿಂದ ಹಸಿ ಮೇವನ್ನ 4 ಸಮ ಅಂದ್ರೆ ಪ್ರತಿ 2.5 ತಾಸಿಗೊಮ್ಮೆ 2.5 ತಾಸಿಗೆ ಯಾಕೆ ಕೊಡ್ತೇವೆ ಅಂತ ಅಂದ್ರೆ ಅದರದ ಏನು ತಿಂದದ್ದನ್ನ ಅದು ಅರಗಿಸ್ಕೊಳಕ್ಕೆ ಅಂದ್ರೆ ಡೈಜೆಷನ್ ಮಾಡ್ಕೊಳಕ್ಕೆ ನಮ್ಗೆ 1.5 ತಾಸ ಅವಧಿ ಬೇಕಾಗತ್ತೆ.
ಆ ಅವಧಿ ಒಳಗಡೆ ಅದು ಡೈಜೆಷನ್

ಕುಂತೈತಿ. ಅದಕ್ಕ ಪ್ರತಿ ಎರಡೂವರೆ ತಾಸಿಗೆ ಒಂದ್ಸತಿ ಪೆಡಿಂಗ್ ಮಾಡಬಹುದು. ಅಂದ್ರ ಹಸೆ ಮೇವನ್ನ ನಾವು ಹಸೆ ಮೇವ ಅಂದ್ರ ಬಹುವಾರ್ಷಿಕ ಮೇವಿನ ಜೋಳ CO31 ಅಂತ ಹೇಳ್ತೀವಿ. ಅದು ನೇಪಿಯರ್ ಸೂಪರ್ ನೇಪಿಯರ್ ಅಂತ ಹೇಳ್ತೀವಿ, ಅದು ಇರ್ಬೋದು. ಹಾಗೆ ಕುದುರೆ ಮೆಂತೆ, ಬೇಲಿ ಮೆಂತೆ, ಮತ್ತ ಅದ್ರ ಜೊತೆಗೆ ದ್ವಿದಳ ಧಾನ್ಯವಾಗಿ ಅಲಸಂದಿ, ಈ ತರ ಗೋವಿನ ಜೋಳ ಇರ್ಬೋದು. ಇವೆಲ್ಲವನ್ನು ಸಮತೋಲನವಾಗಿ ಸಮೀಪವಾಗಿ ಕಟ್ ಮಾಡ್ಕೊಂಡು ಒಂದು ಬೆಳಿಗ್ಗೆ ಅವನ್ನೆಲ್ಲಾನು ಸೇರಿಸಿ ಮಾಡಿ ಎಲ್ಲಾನು ಮಿಕ್ಸ್ ಮಾಡಿ ಪ್ರತಿ ಎರಡು ಸತಿ ಹಸಿ ಒಂದ್ಸತಿ ಏನೋ ಅವಕ್ಕೆ ಫೀಡಿಂಗ್ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಈಗ ಒಂದು ವರ್ಷದಿಂದ ನಾವು ಹೊರಗಡೆ ಏನಾದ್ರ ಮೇವು ಇದ್ದಾಗ ಗ್ರೇಸಿಂಗ್ ಕೂಡ ಅಂದ್ರೆ ಹೊರಗಡೆ ಮೇಯಿಸ್ಲಿಕ್ಕೆ ಕೂಡ ಬಿಡ್ತಾ ಇದೀವಿ. ಅಂದ್ರೆ ಈಗ ಹೊರಗಡೆ ಎಲ್ಲ ಕಡಿರ್ತಾವೆ, ಹೆಸರು ಇರ್ಬೋದು, ಯಾವಾಗ ಕೂಲಕ್ಕೋ ಅಲ್ಲೆಲ್ಲ ಮೇಯಕ್ ಅನುಕೂಲತೆ ಇದ್ದಾಗ ಹೊರಗಡೆ ಹೋಗಿ ಮೇಯಿಸ್ಕೊಂಡು ಬರುವಂತ ಪ್ರವೃತ್ತಿ. ಅಂದ್ರೆ ಹೊರಗಡೆ ಹೋಗಿ ಬರುವುದರಿಂದ ಹಾಲು ಕೂಡ ಜಾಸ್ತಿ ಆಗುತ್ತೆ, ಹಾಗೆ ಹೊರಗಡೆ ಹೋಗಿ ಬರೋದ್ರಿಂದ ಅವು ಬಹಳ ಆರೋಗ್ಯವಂತವಾಗಿರ್ತಾವ. ಈ ಮಳೆಗಾಲ ಮತ್ತು ಜಾಸ್ತಿ ಮಳೆ ಇರುವಾಗ ಮತ್ತೆ ಎಲ್ಲ ಜಮೀನುಗಳಲ್ಲಿ ಬಿತ್ತನೆ ಆಗಿರುವ ಸಂದರ್ಭದಲ್ಲಿ ಅವನು ಒಳಗಡೆನ ಕೂಡ ಹಾಕಿ ಮೇಯಿಸುವಂತ ಕೆಲಸ ಮಾಡ್ತೇವೆ. ಎಲ್ಲಿ ಹೊರಗಡೆ ಮೇವು ಸಿಕ್ಕಾಗ ಅಂದ್ರೆ ಅಡ್ಡಾಡಕ್ಕೆ ಜಾಗ ಇದ್ದಾಗ ಮೇವು ಸಿಕ್ಕಾಗ ಮಾತ್ರ ಹೊರಗಡೆ ಹೋಗಿ ನಾವು ಫೀಡಿಂಗ್ ಮಾಡುವಂತ ಕೆಲಸ ಕೂಡ ಅಂದ್ರೆ ಗ್ರೇಸಿಂಗ್ ಮಾಡ್ಕೊಂಡ್ ಬರುವಂತ ಕೆಲಸ ಕೂಡ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಈ ಕುರಿ ಸಾಕಾಣಿಕೆ ಅಂದ್ರ ನಾವು ಈ ಲೈಫ್ ಸ್ಟಾಕ್ ಇದು 500 ಕುರಿಗಳ ಜೊತೆ ಅಂದ್ರೆ 550 ಕುರಿಗಳ ಜೊತೆಗೆ ನಾವು ದಿನನಿತ್ಯ ನಮ್ಮ ಹೋರಾಟ ಹೆಂಗಿರ್ತೈತೆ ಅಂತೇಳಂದ್ರೆ ಒಂದ್ ಎಮ್ಮೆ ಆಕಳ ಇದ್ರೆ ಅದು ಬೇರೆ, ಎಮ್ಮೆ ಆಕಳದ ರೇಜಿಸ್ಟ್ರೇಷನ್ ಪವರ್ ಬೇರೆ ಇರ್ತೈತಿ, ಮತ್ತೆ ಈ ಕುರಿ ಮತ್ತು ಆಡಿಂದು ರೇಜಿಸ್ಟ್ರೇಷನ್ ಪವರ್ ಬೇರೆ ಇರ್ತೈತಿ. ಹೆಂಗಿರ್ತೈತೆ ಅಂದ್ರೆ ಒಂದು ಕುರಿಗೆ ಏನಾರ ಆರಾಮ ಇಲ್ತ ಒಂದ್ 3 ದಿನ ಕಳೀತ ಅಂದ್ರೆ ಅದು ಯಾವುದೇ ರೋಗ ಇರ್ಬೋದು, 3 ದಿನ ಕಳೀತ ಅಂದ್ರೆ ಎಂಥ ಸರ್ಜನ್ ಕೂಡ ಬಂದ್ರು ಅದನ್ನು ಉಳಿಸ್ಕೊಳಕ್ ಆಗೋದಿಲ್ಲ. ಯಾಕಂದ್ರೆ ಅದು ಪ್ರೈಮರಿ ಆಗಿ ಅದಕ್ಕೆ ಏನ್ ಬೇಕು ಡೇ 1 ದಿಂದ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಅವು ಜಲ್ದಿ ಕ್ಯೂರ್ ಆಗ್ತಾವ, ಆಮೇಲೆ ಅದ ಹರಡುವಿಕೆ ಕೂಡ ಕಡಿಮೆ ಆಗ್ತದೆ. ಅದಕ್ಕ ಪ್ರತಿಯೊಂದನ್ನು ಪ್ರತಿದಿನ ಅಬ್ಸರ್ವ್ ಮಾಡ್ಬೋದು ನಾವು. ಈ ಕುರಿ ಸಾಕಾಣಿಕೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಅಥವಾ ಈ ಕೃಷಿ ಇರ್ಬೋದು, ಅದ್ರ ಜೊತೆಗೆ ಕೋಳಿ ಸಾಕಾಣಿಕೆ ಇರ್ಬೋದು, ಇವು ಎಲ್ಲವನ್ನು ಮೊದಲ ನಾವು ತಿಳ್ಕೊಂಡಿರ್ಬೇಕು. ನಾವು ಎಲ್ಲಾರ ನಮ್ಮ ಕಡೆ ದುಡ್ಡು ಐತೆ ಅಂತೇಳಿ ನಾವು ಯಾರದರ ಮ್ಯಾಗ ಡಿಪೆಂಡ್ ಆಗಿ ಅಂದ್ರೆ ಆಳುಗಳ ಮೇಲೆ ನಾವು ಆಳ ರೊಕ್ಕ ಕೊಟ್ಬೇಕಾದಷ್ಟು ಆಳು ಇಡ್ಬೋದು. ಹಾಗೆ ಮಾಡಿದ್ರ ಇದರಲ್ಲಿ ಲಾಭ ಮಾತ್ರ ಖಂಡಿತ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಹೇಗೆ ಅಂತ ಕೂಡ ಹೇಳ್ಬಿಡ್ತೀನಿ. ಇವತ್ತ ನಾವೊಂದು 3 ಆಳು ತೊಗೊಂಬಂದಿಟ್ಟಿವಿ, ಒಂದ್ 4 ಆಳು ಕರ್ಕೊಂಬಂದೆ ಇಟ್ಟೇವಿ, ಅವ್ರಿಗೆ ಪೇಮೆಂಟ್ ಕೊಡ್ತೀವಿ, ಊಟ ಕೊಡ್ತೀವಿ, ಎಲ್ಲ ಮಾಡ್ತೀವಿ ಅಂದ್ರು ಕೂಡ ಅವ್ರಿಗೆ ಅವರ ಎಕ್ಸ್ಪೀರಿಯನ್ಸ್ ಇರ್ತೈತಿ, ಅವ್ರ ಎಕ್ಸ್ಪೀರಿಯನ್ಸ್ ಮೇಲೆ ಅವ್ರು ಮಾಡ್ತಾ ಇರ್ತಾರ. ಬಟ್ ಅದ್ ಹೆಂಗಾಗತ್ತ ಅಂದ್ರೆ ನಮಗೇನು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ಅವ ಡಿಮ್ಯಾಂಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಆ ಲೇಬರ್ ಏನಿರ್ತಾನ ಅವ ನಮಗೆ ಡಿಮ್ಯಾಂಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಇಲ್ರಿ ಸರ ನನಗೆ ನೀವು ಕೊಡ್ತಕ್ಕಂತ ಪಗಾರ ಕಡಿಮೆ ಆಕತಿ ಅಂದ್ರೆ ಪೇಮೆಂಟ್ ಕಡಿಮೆ ಆಕತಿ, ನಾನು ಬೇರೆ ಕಡೆ ಹೋಗ್ತೀನಿ ಅಂತ ಹೇಳ್ದ. ಯಾಕಂದ್ರೆ ನಾವೊಮ್ಮೆ ಡಿಪೆಂಡ್ ಆಗಿರ್ತೀವಿ, ನಮ್ಮ ಅಷ್ಟೇ ಎಕ್ಸ್ಪೀರಿಯನ್ಸ್ ಹೇಳ್ದಂಗ ಕೇಳ್ಬೇಕಾಗಿರ್ತೈತಿ. ಅವ ಹೊಂದ್ಕೊಂಡಾಗ ಇನ್ನೊಂದ್ ಬಂದ ಹೊಂದ್ಕೋಬೇಕಾದ್ರೆ ಅದಕ್ಕೆ ಟೈಮ್ ಹಿಡಿತೈತಿ. ಅದಕ್ಕೆ ನಾ ದಯಮಾಡಿ ಯಾರ ಕೂಡ ಈ ಕೃಷಿ ಒಳಗೆ ಇನ್ವಾಲ್ವ್ಮೆಂಟ್ ಐತಿ ಅಥವಾ ಮಾಡ್ತಾರೋ ಅಂದ್ರೆ ನಾನು ಎಲ್ಲರಿಗೂ ಒಂದು ವಿನಂತಿ ಮಾಡ್ಕೊಂತೀನಿ, ನೀವು ಅದರಲ್ಲಿ ಮೊದಲ ಇನ್ವಾಲ್ವ್ ಆಗ್ರಿ. ಅಂದ್ರೆ ನಿಮ್ಮನ್ನ ನೀವು ತೊಡಗಿಸ್ಕೊರಿ ಅದ್ರೊಳಗೆ. ಪ್ರತಿಯೊಂದು ಗೊತ್ತಿರ್ಬೇಕು ನಿಮ್ಗೆ, ಉಳುಮೆ ಆ ಟೈಮ್ನಲ್ಲಿ ಮಾಡ್ತಾರ, ಉಳುಮೆ ಹೇಗೆ ಮಾಡ್ಬೇಕು, ಸಾಲಿಂದ ಸಾಲಿಗೆ ಅಂತರ ಎಷ್ಟಿರ್ಬೇಕು, 1 ಎಕರೆಗೆ ಯಾವ ಬೀಜ ಎಷ್ಟು ಹೋಗ್ಬೇಕು ಅನ್ನೋದು, ಅಥವಾ ಈ ಕುರಿ ಸಾಕಾಣಿಕೆ ಮಾಡ್ತಾರ ಅಂದ್ರೆ ಕುರಿ 1 ದಿನಕ್ಕೆ ಎಷ್ಟು ಸಲ ಆಹಾರ ಹಾಕ್ಬೇಕು, ಅದಕ್ಕೆ 1 ವರ್ಷಕ್ಕೆ ಎಷ್ಟು ಸಲ ವ್ಯಾಕ್ಸಿನ್ ಮಾಡ್ಬೇಕು, ಡಿವಾರ್ಮಿಂಗ್ ಮಾಡೋದು ಯಾವಾಗ, ವ್ಯಾಕ್ಸಿನ್ ಮಾಡೋದು ಯಾವಾಗ, ಹಾಗೆ ಅವ್ರ ರೋಗಗಳು ಬಂದ್ರೆ ಅವನ್ನ ಹೆಂಗ್ ಗುರುತಿಸ್ಬೇಕು, ಅವಕ್ಕೆ ಯಾವ್ಯಾವ ರೀತಿ ಏನು ಟ್ರೀಟ್ಮೆಂಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಆಮೇಲೆ ನಮ್ಗೆಲ್ಲಾನು ಗೊತ್ತಿರ್ಬೇಕು. ಯಾಕಂದ್ರೆ ಅವು ಬಾಯಿಲ್ಲದ ಮೂಕು ಪ್ರಾಣಿಗಳು, ಅವಕ್ಕೆ ನನಗೆ ಜ್ವರ ಬಂದವು, ನನ್ನ ಹೊಟ್ಟೆ ಉಸಾತೈತಿ ಅಂತ ಹೇಳಕ್ ಆಗೋದಿಲ್ಲ. ಅದನ್ನ ನಾವೇ ಕಂಡುಹಿಡಿದು, ಈಗ ಕುರಿಗಾರೆಲ್ಲ ಹೊರಗಡೆ ಇರ್ತಾರಲ್ಲ, ಹೊರಗಡೆ ಮೇಯಿಸ್ತಿರ್ತಾರ, ಅವ್ರಿಗೆಲ್ಲಾನು ಗೊತ್ತಿರ್ತೈತಿ, ಅವ್ರು ಡಾಕ್ಟರ್ಕಿಂತ ಬಹಳ ಶಾಣಿರ್ತಾರ. ಹೌದು, ನಾವು ಅದನ್ನ ಕಲ್ತಿಲ್ಲ, ನಾವು ಕಲಿಬೇಕು. ಆಮೇಲೆ ಪ್ರತಿನಿತ್ಯ ಅವ್ರ ಜೊತೆ ಮಾತಾಡ್ಬೇಕು ನಾವು, ಬೆಳಿಗ್ಗೆ 1 ಟೈಮ್ ಅಥವಾ ಸಾಯಂಕಾಲ ಯಾವಾಗಾದ್ರೂ 1 ಟೈಮ್ ಹೋಗಿ ಹೆಂಗ್ ಮಾತಾಡ್ಬೇಕಂದ್ರೆ ಪ್ರತಿನಿತ್ಯ ಮೇವು ಹಾಕುವಾಗ ನಾವು 1 ಟೈಮ್ ಮೇವು ಹಾಕುವಾಗ ಅದು ಅವ್ರ ಜೊತೆಗೆ ಇರ್ಬೇಕು. ಮೇವು ಹಾಕುವಂತ ಹೋದಾಗ ಅವೆಲ್ಲಾನು ಓಡ್ ಬಂದು ಈಸಿಯಾಗಿ ತಿನ್ನತಾವು, ತಿಂದಾದ ನಂತರ ಎಲ್ಲಾನು ಅದನ್ನ ಡೈಜೆಷನ್ ಮಾಡ್ಕೊಳತಾವ ಇಲ್ಲ. ಈ ಅಬ್ಸರ್ವೇಷನ್ ಮಾಡಿದಾಗ ಮಾತ್ರ ನಮಗೆ ಅವಕ್ಕೆ ಏನಾಗೈತಿ, ಏನಿಲ್ಲ, ಯಾವ್ದು ಆರಾಮಿಲ್ಲ, ಯಾವ್ದು ಆರಾಮೈತಿ ಅನ್ನೋದು ಗೊತ್ತಾಗೈತಿ. ಇದು ನಮಗೆ ಎಲ್ಲ ಗೊತ್ತಿದ್ರೆ ಇವತ್ತು ಹೋಗ್ಕೇನಂದ್ರವ ನಾವ ಹೇಳಿ ಮಾಡಿಸ್ತಿರ್ಬೇಕು ಅವ್ರ ಕಡೆಯಿಂದ ಕೆಲಸ. ಇವತ್ತು ಹೋಗ್ಕೇನಂದ್ರೆ ಈಗ ನನ್ನ ಕಡೆ ಇರುವ ಹಂಗಾಗತ್ತ, ನಾವ್
ಇವತ್ತು ಹೊಕ್ಕೇನೆ ಅಂದ್ರೆ ನಾವು ತಗೊಂಡೇನ್ ಪಗಾರ ಹೋಗ್ಬಿಡ್ತಾನೆ.

ನಾವು ಮಾಡ್ಕೊಂತೇವೆ, ನಮ್ಗೆ ಸಾಧ್ಯ ಐತಿ ಅಂದಾಗ ಮಾತ್ರ ಈ ಕುರಿ ಸಾಕಾಣಿಕೆ ಇರ್ಬೋದು, ಕೃಷಿ ಇರ್ಬೋದು, ಕೋಳಿ ಇರ್ಬೋದು, ಹೈನುಗಾರಿಕೆ ಇರ್ಬೋದು ಮಾಡಕ್ ಸಾಧ್ಯ ಐತಿ. ನಾವೆಲ್ಲರ ಆಳಿನ ಮ್ಯಾಗ ಡಿಪೆಂಡ್ ಆದ್ರೆ ಈ ಎಲ್ಲ ಸಾಧನೆ ಅಥವಾ ಈ ಎಲ್ಲವನ್ನ ನಿರ್ವಹಿಸ್ಲಕ್ಕ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಹಾಗಾಗಿ ನಾವು ಕುರಿಗೆ ವರ್ಷದಲ್ಲಿ ಒಂದು 4 ಸಲ ಡಿವಾರ್ಮಿಂಗ್ ಮಾಡ್ತೇವೆ. ಡಿವಾರ್ಮಿಂಗ್ ಅಂದ್ರೆ ಜಂತು ಎಣ್ಣೆಗಳನ್ನ ನಾವು 4 ಸತಿ ವರ್ಷದಲ್ಲಿ 4 ಸತಿ ಹಾಕ್ತೇವೆ. ಯಾವಾಗ ಅಂದ್ರೆ ವ್ಯಾಕ್ಸಿನ್ ಯಾವಾಗ ಮಾಡ್ತೇವಲ್ಲ ಅದಕ್ಕಿಂತ ಬಿಫೋರ್ 8 ದಿವಸ, ವ್ಯಾಕ್ಸಿನ್ ಮಾಡೋದಕ್ಕಿಂತ 8 ದಿನ ಬಿಫೋರ್ ನಾವು ಡಿವಾರ್ಮಿಂಗ್ ಮಾಡ್ತೀವಿ. ಡಿವಾರ್ಮಿಂಗ್ ಮಾಡಿದ 8 ದಿವಸಕ್ಕೆ ವ್ಯಾಕ್ಸಿನೇಷನ್ ಅನ್ನು ಮಾಡ್ತೀವಿ. ವ್ಯಾಕ್ಸಿನೇಷನ್ ಸೀಸನ್ ವೈಸ್ 4 ಸತಿ ಮಾಡ್ತೀವಿ. ವಿಇಟಿ, ಒಂದು ಪಿಪಿಆರ್, ಒಂದು HS, ಒಂದು ಬ್ಲೂಟಂಗ್ ಅಂತೇಳಿ. ಇದನ್ನ ಸೀಸನ್ ವೈಸ್, ಮಳೆಗಾಲದಾಗ ಒಂದು ವ್ಯಾಕ್ಸಿನೇಷನ್ ಇರ್ತೈತಿ, ಆಮ್ಯಾಗ ಚಳಿಗಾಲದಾಗ ಒಂದು ಇರ್ತೈತಿ, ಆಮ್ಯಾಗ ಬೇಸಿಗೆ ಕಾಲದಲ್ಲಿ ಇರ್ತೈತಿ. ಇದೆಲ್ಲವನ್ನು ಮೀರಿ ಮೂರು ಕಾಲ ಆದ ನಂತರ ಒಂದು ಬ್ಲೂಟಂಗ್ ಅಂತೇಳಿ ಹೊಸದಾಗಿ ಬಂದೈತಿ. ಅದು ಯಾವಾಗ ಬರ್ತೈತಿ ಅಂತೇಳಿ ನಮಗ ಏನು ವೆಟರ್ನರಿ ಅವರು ನಮಗ ಬಿಫೋರ್ ಆಗಿ ಹೇಳ್ತಾರ, ಈಗ ಇನ್ನೊಂದು 15-20 ದಿವಸದಾಗ ನಾವು ವ್ಯಾಕ್ಸಿನ್ ಮಾಡ್ಕೋಬೇಕು, ಅಷ್ಟು ಒಳಗಡೆ ವ್ಯಾಕ್ಸಿನ್ ಮಾಡ್ಕೊಂಡ್ರೆ ಮಾತ್ರ ಬ್ಲೂಟಂಗ್ ಅನ್ನ ಎದುರಿಸಬೇಕು, ಬ್ಲೂಟಂಗ್ ಆ ಭಾಗದಾಗಲಿ ಬಹಳ ಬರತೈತಿ, ಸ್ವಲ್ಪ ವ್ಯಾಕ್ಸಿನೇಷನ್ ಮಾಡ್ಕೊಂಡ್ಬಿಡ್ರಿ ಅಂತೇಳಿ. ಈ ಎಲ್ಲಾ ವ್ಯಾಕ್ಸಿನೇಷನ್ ಕೂಡ ನಮ್ಗೆ ವೆಟರ್ನರಿ ಡಿಪಾರ್ಟ್ಮೆಂಟ್ ನಲ್ಲಿ ಫ್ರೀ ಆಗಿ ಕೊಡ್ತಾರೆ. ಇದು ಹೊರಗಡೆ ಎಲ್ಲಿ ಕೂಡ ಸಿಗುದಿಲ್ಲ ವ್ಯಾಕ್ಸಿನೇಷನ್. ವ್ಯಾಕ್ಸಿನೇಷನ್ ಎಲ್ಲಾನು ನಮ್ಗೆ ಎಷ್ಟು ಅನಿಮಲ್ ಅದಾವ ನಮ್ ಕಡೆ ಅವನ್ನ ಕೌಂಟ್ ಮಾಡ್ಕೊಂತಾರೋ ಅಷ್ಟು ವ್ಯಾಕ್ಸಿನೇಷನ್ ಅನ್ನ ನಮ್ಗೆ ವೆಟರ್ನರಿ ಡಿಪಾರ್ಟ್ಮೆಂಟ್ ಫ್ರೀ ಆಗಿ ಕೊಡ್ತೈತಿ. ಮತ್ತೆ ಇದಕ್ಕಿಂತ ಹೆಚ್ಚಿಂದ ನಾವು ಡಾಕ್ಟರ್ ಅಲ್ಲ, ಹೆಚ್ಚಿನ ಏನಾರ ಆಗೈತೆ ಅಂದ್ರೆ ಪಶು ವೈದ್ಯಾಧಿಕಾರಿಗಳ ಜೊತೆ ನಾವು ಸಂಪರ್ಕದಲ್ಲಿ ಇರ್ಬೇಕು. ಇಂಥದೊಂದು ಆಗೈತಿ, ಯಾಕಂದ್ರೆ ಇದಕ್ಕ ನಾವು ಮನುಷ್ಯರಿಗೆ ಡಾಕ್ಟರ್ ಸಿಕ್ಕಂಗ ಎಲ್ಲ ಕಡೆನೂ ಡಾಕ್ಟರ್ ಸಿಗೋದಿಲ್ಲ. ಈಗ ಎಲ್ಲಿ ಎಷ್ಟೊತ್ತಿದ್ರು ನಾವು ಸರ್ಕಾರಿ ಆಸ್ಪತ್ರೆಗಳಿಗೆ, ನಾವು ಪಶು ವೈದ್ಯಕೀಯ ಆಸ್ಪತ್ರೆಗಳಿಗೆ ನಾವು ಹೋಗ್ಬೇಕು. ಅವರು ಏನು ವರ್ಕಿಂಗ್ ಡೇ, ವರ್ಕಿಂಗ್ ಅವರ್ ಮಾತ್ರ ಕೆಲಸ ಮಾಡ್ತಿರ್ತಾರ. ಈಗ ನೈಟ್ ಏನಾರ ಆಯ್ತು ಅಥವಾ ಇವತ್ತು ಸಂಡೇ ಐತಿ, ಹಾಲಿಡೇ ಐತಿ, ಏನೋ ಆಯ್ತು ಅಂದ್ರೆ ನಮಗೆ ಅವತ್ತು ಅವ್ರಿಗೆ ಅಷ್ಟು ಈಸಿಯಾಗಿ ಸಿಗುದಿಲ್ಲ. ಅದಕ್ಕೆ ನಮ್ಗೆ ಅಟ್ಲೀಸ್ಟ್ ಫಸ್ಟ್ ಏಡ್ ಮಾಡಕ್ಕಾರ ಬರ್ತಿರ್ಬೇಕಂದ್ರೆ ಕಾಮನ್ ಆಗಿ ಇಂಜೆಕ್ಷನ್ ಮಾಡೋದಿರ್ಬೋದು, ಏನಾರಾದ್ರೂ ಫಸ್ಟ್ ಏಡ್ ಮಾಡೋದಿರ್ಬೋದು, ಇವೆಲ್ಲ ಗೊತ್ತಿರ್ಬೇಕು. ಆಮ್ಯಾಗೆ ಜನರಲ್ ಆಗಿ ನಮ್ಗೆ ಗೊತ್ತಿರ್ಬೇಕು ಯಾವಕ್ಕೆ ಯಾವ್ಯಾವ ಮೆಡಿಸನ್ ಮಾಡ್ಬೇಕು ಅವಕ್ಕೆ. ಆಮ್ಯಾಗೆ ಅದಾಗಿನೂ ನಮ್ಗೆ ಗೊತ್ತಾಗಿಲ್ಲ ಅದ್ರದ್ದು ಏನಾಗತೈತಿ ಸೀರಿಯಸ್ ಐತೆ ಅಂದ್ರೆ ಆ ಡಾಕ್ಟರ್ ಜೊತೆಗೆ ವಿಡಿಯೋ ಕಾಲ್ ಮಾಡಿ ಮಾತಾಡೋದಿರ್ಬೋದು, ಫೋಟೋಸ್ ಹಾಕೋದಿರ್ಬೋದು, ಅವ್ರು ಏನ್ ಹೇಳ್ತಾರೆ ಅದನ್ನ ಟ್ರೀಟ್ಮೆಂಟ್ ಮಾಡುವಂಥದ್ದು ನಮ್ಗೆ ಅಷ್ಟರ ಮಾಡುವಷ್ಟು ಕೆಪಾಸಿಟಿ ನಮ್ಮ ಕಡೆ ಇರಬೇಕು. ಅಂದಾಗ ಮಾತ್ರ ಇವೆಲ್ಲವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಐತಿ. ಇದ್ರ ಜೊತೆಗೆ ಏನು ಈ ಕುರಿ ಕೋಳಿ ಹೈನುಗಾರಿಕೆ ಅಂದ್ರೆ ನಮಗೆ ಟೈಮ್ ಸಿಗತ್ತೆ ಜಾಸ್ತಿ. ಈ ಹೈನುಗಾರಿಕೆಯನ್ನ ನಾವು ಸಂಪೂರ್ಣವಾಗಿ ಕುರಿ ಸಾಕಾಣಿಕೆ ಮಾಡಿದ ನಂತರ ಬಿಟ್ಟಿದ್ದೀವಿ. ನಮ್ಮಲ್ಲಿ ಈಗ ಮೂರು ಮಂದಿ ಲೇಬರ್ ಕೆಲಸ ಮಾಡ್ತಾರೆ. ಆ ಮೂರು ಮಂದಿ ಲೇಬರ್ ಮತ್ತೆ ನಾವು ಮನೆಯವರಿಬ್ರು ಜೊತೆಗೊಡ್ಕೊಂಡು ಒಂದು 5 ಜನ ಆಗಿ ಬೆಳಿಗ್ಗೆ 10 ಗಂಟೆವರೆಗೂ ಮೇವು ಹೋದ್ರೆ ಒಂದಿನಕ್ಕೆ ಆಗುವಷ್ಟು ಮೇವು ನಾವು ಸಾಕಾಗಿಬಿಡ್ತೈತಿ. 10 ಗಂಟೆವರೆಗೂ ನಾವು ಎಲ್ಲ ಕೆಲಸ ಮುಗಿತ್ತು, ಮೇವು ಕೊಯ್ದು ಚಾಪಿಂಗ್ ಮಾಡೋದು ಎಲ್ಲ ಕೆಲಸ ಮುಗೀತು. ಆ ನಂತರ 2.5 ತಾಸಿಗೊಮ್ಮೆ ನಾವು ಫೀಡಿಂಗ್ ಮಾಡೋದು ಅಷ್ಟೇ ಕೆಲಸ. ಫೀಡಿಂಗ್ ಮಾಡೋದು ಎಷ್ಟು 10 ನಿಮಿಷದ ಕೆಲಸ, 500 ಕುರಿಗೆ 10 ನಿಮಿಷದಾಗ ಒಂದು 2-3 ಮಂದಿ ಇದ್ದವ್ರು ಫೀಡಿಂಗ್ ಮಾಡಿಬಿಟ್ರೆ ಮುಗಿತ 10 ನಿಮಿಷದಾಗ. ಮತ್ತೆ ನಾವು 2 ತಾಸು 20 ನಿಮಿಷ ಖಾಲಿನನ, ಅದಕ್ಕೆ ಖಾಲಿ ಟೈಮ್ನಾಗ ಏನ್ ಮಾಡ್ಬೇಕು ಅಂತೇಳಿ ವಿಚಾರ ಮಾಡತ್ತಾಗ ನಮ್ಗೆ ಎತ್ತುಗಳಿರ್ಬೋದು, 2 ಎತ್ತು ತಂದಿದ್ವಿ, ಜವಾರಿ ಆಕಳ, ಜವಾರಿ ಬಾಯಿ ಹಾಕ್ತೀವಿ ಅಂದ್ರೆ ಅವ್ರ ಗೋಮೂತ್ರದಿಂದ ಜೀವಾಮೃತ ಮಾಡೋದಿರ್ಬೋದು. ಈ ತರ ಅನೇಕ ಒಂದರಿಂದ ಒಂದು ಅಂದ್ರೆ ಈಗ ನಾವು ಒಂದ್ ಮಾಡಿ ಖಾಲಿ ಕುಂತೀವಿ, ಆ ಖಾಲಿ ಕೊಟ್ಟಿರ್ಬಾರ್ದು. ಆ ಸಮಯದಲ್ಲಿ ಏನಾದ್ರು ಮಾಡ್ಬೇಕು, ನಾನು ಅವಾಗ್ಲಿಂದ ಹೇಳತ್ತೀನಿ, ಕೃಷಿಯ ಜೊತೆಗೆ ಉಪಕಸಗಳನ್ನ ಮಾಡಿದಾಗ ಮಾತ್ರ ರೈತ ಇಲ್ಲಿ ಏನು ಆರ್ಥಿಕವಾಗಿ ಸಬಲರಾಗ್ಲಿಕ್ಕೆ ಸಾಧ್ಯ ಐತಿ ಅಂತೇಳಿ ಅವಾಗ್ಲಿಂದ ಹೇಳತ್ತೀನಿ. ಹಂಗ ಅದ್ರ ಜೊತೆಗೆ ಕುರಿಯ ಜೊತೆಗೆ ಮತ್ತೆ ಹೈನುಗಾರಿಕೆಯನ್ನ ಚಾಲೂ ಮಾಡಿದ್ವಿ ನಾವು. ಅಂದ್ರೆ ಜವಾರಿ ಎಮ್ಮೆ ಇರ್ಬೋದು, ಈಗ ಹಳಿಕಾರ ಅಂತ ಏನ್ ಹೇಳ್ತೀವಿ, ಹಳಿಕಾರ ಆಕಳ, ಕಿಲಾರಿ, ಮೂಡ್ಲ, ಆಮೇಲೆ 2 ಹಳಿಕಾರ, ಎತ್ತು, ಈ ತರ ಎಲ್ಲವನ್ನು ಒಂದು 10 ಆಕಳ ಮತ್ತು ಎತ್ತುಗಳನ್ನ ನಾವು ಇವತ್ತು ಸಾಕಾಣಿಕೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಆ ಗ್ಯಾಪ್ ನಲ್ಲಿ ಅವು ಕುರ್ದ ಚಾಕರಿ ಕೂಡ ಮಾಡ್ಬೋದು. ಅದು ಕೂಡ ಒಂದು ನಮಗೆ ಏನು ಅದರದ್ದು ಕೂಡ ಸಾಕಷ್ಟು ತಮಗೆಲ್ಲ ಗೊತ್ತೈತಿ. ಇವತ್ತಿನ ದಿವಸ ಎಲ್ಲರೂ ಜವಾರಿ ಅಂದ್ರೆ ಮಿಲೇಟ್ಸ್, ಈಗ ನಾವು ಮೊದಲೆಲ್ಲ ಸಣ್ಣವರಿದ್ದಾಗ ನಮ್ಮ ಮನೆಯೊಳಗ ಈ ಅಮಾಸಿಗೆ ಹುಣ್ಣಿಮೆಗೆ ಅಷ್ಟೇ ಅಕ್ಕಿ ಅನ್ನ ಮಾಡ್ತಿದ್ರು. ನನಗೀಗ 42 ವಯಸ್ಸು, ನಾ ಸಣ್ಣವರಿದ್ದಾಗ ಇದನ್ನೆಲ್ಲ ನೋಡೇವು ನಾವು. ಅಕ್ಕಿ ಅನ್ನ ಆ ಟೈಮ್ನಾಗ ಅಷ್ಟೇ ಮಾಡ್ತಿದ್ರು, ಯಾವಾಗ ಅಮಾಸಿ ಮತ್ತು ಹುಣ್ಣಿಮೆಗೆ. ಇವತ್ತು 3 ಅನ್ನ ಮಾಡ್ಕೊಂಡು ಉಣ್ಣುವಂತ ಪರಿಸ್ಥಿತಿ ಇವತ್ತು ಬಂದೈತಿ. ಆದ್ರೆ ಅವತ್ತಿನ ದಿವಸ ಎಲ್ಲರ ಮನೆಯಾಗ ನವಣಿ ಅನ್ನ ಅಂತಿದ್ವಿ. ಸಾಕಷ್ಟು ಮಂದಿ ಮನೆಯಾಗ ಮಜ್ಜಿಗೆ ಹಾಕೊಂಡು ನವಣಿ

ಅವಾಗ ಅವತ್ತಿನ ಆರೋಗ್ಯನ ಬೇರೆ ಐತಿ. ಇವತ್ತಿಗೂ 89 ವಯಸ್ಸಾದವ್ರ ಆರೋಗ್ಯ ಹೆಂಗ ಅದಾರ ಅಂದ್ರೆ ನಮ್ಕಿಂತ ಫುಲ್ ಹೆಲ್ದಿ ಅದಾರ ಅವ್ರು. ಇವತ್ತಿನ ನಮ್ಮ ಆಯಸ್ ಎಷ್ಟಾಗೈತಂದ್ರೆ 40-50-60 ಲಾಸ್ಟ್ ಆಗ್ಬಿಟ್ಟೈತಿ. ಅದಕ್ಕೆ ಎಲ್ಲರೂ ಜವಾರಿ ಕಡೆ ಇವತ್ತಿನ ದಿವಸ ಎಲ್ಲರೂ ದೇಶೀಯ ತಳಿಗಳಿರ್ಬೋದು, ದೇಶೀಯ ಆಹಾರ ಪದ್ಧತಿ ಇದನ್ನೆಲ್ಲರೂ ಕಡೆ ಒಂದು ಮಿಲೆಟ್ಸ್ ಅಂತ ಏನು ಈಗ 7 ಸಿರಿಧಾನ್ಯಗಳನ್ನ ಏನ ನಾವು ಹೇಳ್ತೀವಿ ಅದೆಲ್ಲದ್ರ ಕಡೆ ನಮ್ಮ ದೇಶ ವಾಲಕತ್ತೈತಿ. ಕಾರಣ ಇಷ್ಟ, ನಮಗ ಸದೃಢವಾದ ಶರೀರ ಮತ್ತು ಆರೋಗ್ಯವನ್ನು ಕಾಪಾಡ್ಕೋಬೇಕಾಗೈತಿ. ಆ ಕಾರಣಕ್ಕಾಗಿ ನಾವೆಲ್ಲರೂ ಜವಾರಿ ಕಡೆ ಹೊಂತೇವಿ. ಅದಕ್ಕೆ ಇದನ್ನೆಲ್ಲಾನು ಮಾಡಿಕೊಂಡು ನಾವು ಈಗೇನು ಜರ್ಸಿ ಆಕಳ ಸಾಕಿ ದಬಾಶ್ ಹಿಂಡಿ ಹಾಲು ಹಾಕಿ ಲಾಭ ತಗೋದಕ್ಕಿಂತ ಜವಾರಿ ದನಗಳನ್ನ ನಮ್ಮ ಮನೆ ಒಳಗಡೆ ಸಾಕಿದ್ರೆ ನಮಗೆ ಕಡಿಮೆ ಖರ್ಚಿನಾಗ ಸಾಕಾಣಿಕೆನೂ ಕೂಡ ಆಕತಿ. ಯಾಕಂದ್ರೆ ಒಂದ್ ಜರ್ಸಿ ಆಕಳ ತಿನ್ನೋದನ್ನ 3 ಜವಾರಿ ಆಕಳ ತಿಂತಾವ. ಒಂದ್ ಹಾಕಿದ್ರೆ ಒಂದ್ ಜಲ್ಲಿ ಹೊಟ್ಟಬೇಕು ಜರ್ಸಿ ಆಕಳಿಗೆ. ಇವು 3 ದನಗಳು ತಿಂತಾವ. ನಮ್ಗೆ ಹಾಲಿನಿಂದ ಏನೋ ಉಪಯೋಗ ಇಲ್ಲ ಅಂದ್ರು ಕೂಡ ಅದ್ರದ್ದು ಗೋಮೂತ್ರ ಇರ್ಬೋದು. ಆಮೇಲೆ ಕರು ಹಾಕಿದ್ರೆ ಇವತ್ತಿನ ದಿವಸ ಜವಾರಿಗೆ ಎಂತ ಡಿಮ್ಯಾಂಡ್ ಬಂದಂದ್ರೆ ನಮ್ಮಲ್ಲಿ ಒಂದು ಹಳ್ಳಿ ಕರು ಆಕಳು ಕರ ತಗೊಂಡಿದ್ದೆ ಅದು ಇವತ್ತು ಕರು ಹಾಕೈತಿ. ಆ ಕರುನನ 40,000 ರೂಪಾಯಿ ಕೇಳತ್ತಾರೆ. ಇವತ್ತು ಸಣ್ಣ ಕರು ಐತಿ, ಒಂದು 6 ತಿಂಗಳ ಕರು ಐತಿ. ಅಷ್ಟು ಡಿಮ್ಯಾಂಡ್ ಬಂದೈತಿ. ನಾವು ಹಾಲು ಹಾಕಿದ್ರು ಕೂಡ ಒಂದ್ ಸತಿ ಏನು ಪೀರಿಯಡ್ ಮಾಡ್ತೀವಿ, ಹಿಡಿದಿಂದಾಗ 3-4 ತಿಂಗಳು ನಾವು ಹಾಲು ಉತ್ಪಾದನೆ ಮಾಡಿ ಹಾಲು ಹಾಕಿದ್ರು ಕೂಡ ನಾವು 40,000-50,000 ರೂಪಾಯಿ ಪ್ರಾಫಿಟ್ ಮಾಡ್ಬೇಕಾದ್ರೆ ಮುಗಬೇಕೈತಿ. ಇಲ್ಲಿ ಕೆಲಸನೂ ಕಡಿಮೆ, ಹಿಂಗಂದ್ರೆ ಮೇವು ಕಡಿಮೆ ತಿಂತೈತಿ, ಅದರಿಂದ ಮೂತ್ರ ಸಿಗ್ತೈತಿ, ಸಗಣಿ ಗೊಬ್ಬರ ಸಿಗ್ತೈತಿ, ಆಮ್ಯಾಗೆ ಏನು ಹಿಂಡೋದು ಆ ತರ ಏನು ಕೆಲಸನೂ ಕಡಿಮೆ ಇರ್ತೈತಿ. ಅದ್ರ ಜೊತೆಗೆ ಕರುವಿಂದ ಅದ್ರದ್ದು ಎಷ್ಟು ಪ್ರಾಫಿಟ್ ಬರ್ಬೇಕು ಅಷ್ಟು ಪ್ರಾಫಿಟ್ ಕೂಡ ಬರ್ತೈತಿ. ಹಾಗಾಗಿ ಜವಾರಿ ಒಂದು 10 ಆಕಳುಗಳನ್ನ, ಕೆಳಗಡೆ ಜವಾರಿ ಕೋಳಿಗಳನ್ನ ಕೂಡ ಸಾಕಿದೆ ನಾವು. ಮೊದಲೆಲ್ಲ ಒಂದ್ 200 ಕೋಳಿ ಇದ್ದು ನಮ್ಮ, ಈಗೀಗ ಒಂದು 50 ಕೋಳಿಗೆ ನಾವು ಬಂದಿದ್ವಿ. ಒಂದು 50 ಕೋಳಿ ಜವಾರಿ ಕೋಳಿಯನ್ನ ಸಾಕಿದ್ವಿ. ಈ 50 ಕೋಳಿ ಜವಾರಿ ಕೋಳಿಯಿಂದ ಬಂದಿರತಕ್ಕಂತ ತತ್ತಿಯನ್ನ ಈಗ ನಮ್ಮಲ್ಲಿ ಮೊದಲಿಗೆ ಸ್ವಲ್ಪ ಮಾರ್ಕೆಟಿನ ತೊಂದರೆ ಆಯ್ತು, ಅದಕ್ಕೆ ನಾ ಕೋಳಿ ಕಡಿಮೆ ಮಾಡಿದ್ದೆ. ಇವತ್ ನಮ್ಗೆ ಮಾರ್ಕೆಟ್ ಬಹಳ ಬೇಡಿಕೆ ಐತಿ. ಅದಕ್ಕೆ ಇವತ್ತಿನ ದಿವಸ ಅದ್ರದ್ದು ಮಾರ್ಕೆಟ್ ಹೆಂಗೈತೆ ಅಂದ್ರೆ ನಾಳೆ ತತ್ತಿ ಬೇಕಂತೇಳಿ ಇವತ್ತ ನಮ್ಮ ಮನ್ಯಾಗ ರೊಕ್ಕ ಕೊಟ್ಟು ಕ್ಯೂಗೆ ಏನಾದ್ರೂ ಡಬ್ಬಿ ಈ ತರ ಇಟ್ಟೋಗಿರ್ತಾರೆ. ಆ ತರ ಒಂದು ಮಾರ್ಕೆಟ್ ಅನ್ನ ಅಂದ್ರೆ ಜವಾರಿಗೆ ಅಷ್ಟು ಜನ ಮೊರೆ ಹೋಗ್ತಾರೆ, ಇವತ್ತಿನ ದಿನ ಅದಕ್ಕೆ ಅಷ್ಟು ಬೇಡಿಕೆ ಬಂದೈತಿ. ಅದಕ್ಕೆ ಎಲ್ಲಾ ಮಾರ್ಕೆಟ್ ಇದಕ್ಕೆ ಎಲ್ಲದಕ್ಕೂ ಇದನ್ನೆಲ್ಲಾನು ಮಾಡಬಹುದು. ಇದಕ್ಕೊಂದು ಮಾರುಕಟ್ಟೆ ಬಹಳ ಮುಖ್ಯ ಪಾತ್ರ ವಹಿಸ್ತೈತಿ. ಯಾಕಂದ್ರೆ ಎಲ್ಲಾನು ನಾವು ಕುರಿ ಸಾಕಾಣಿಕೆ ಮಾಡ್ಬೋದು, ಕೋಳಿ ಸಾಕಾಣಿಕೆ ಮಾಡ್ಬೋದು, ಹೈನುಗಾರಿಕೆ ಮಾಡ್ಬೋದು, ಎಲ್ಲ ಬೆಳೆಗಳನ್ನು ಕೂಡ ಬೆಳಿಬಹುದು. ಇದಕ್ಕೊಂದು ಮಾರ್ಕೆಟ್ ಬೇಕಲ್ಲ. ಈಗೆಲ್ಲ ನಡೆಯತ್ತದ್ದು ಏನು ಹೆಂಗ್ ನಡೆದತ್ತ ಅಂದ್ರೆ ದಲ್ಲಾಳಿಗಳ ಹಾವಳಿ ನಡೆಯತ್ತದೆ. ಅದಕ್ಕೆ ಆ ಮಾರುಕಟ್ಟೆಯನ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಯಾರು ನಮಗ್ ಮಾರುಕಟ್ಟೆ ಒದಗಿಸ್ಕೊಡುದಿಲ್ಲ ಅಷ್ಟು ಸರಳ. ಈಗ ನಾ ಹೇಳಿನಲ್ಲ, ಮೊದಲಿಗೆ ನಾನು ತತ್ತಿ ಮಾರಾಟ ಹಾಕಿದ್ದಿಲ್ಲ. ನಾನು ಇಲ್ಲಿ ಧಾರವಾಡಕ್ಕೆ ಬಂದು ಜ್ಯೋತಿ ತಾಲೀಮು ಮಾರುತಿ ತಾಲೀಮ್ಗೆ ಅಡ್ಡಾಡಿ ತತ್ತಿ ಕೊಟ್ಟೋಗಿದ್ದೆ. ದಿನ 50-60 ತತ್ತಿ ಕೊಡ್ತಿದ್ವಿ. ಏನ್ ಮಾಡ್ಬೇಕು ನಾವು ಅಲ್ಲಿಗೆ ತಂದು ಕೊಟ್ಟೋಗಿದ್ನಿ. ಅವ್ರು ಹೆಂಗ್ ಮಾಡಾತ್ರು, ನಾನು 15 ರೂಪಾಯಿ ಮೊದಲು ಕೊಡ್ತಿದ್ದೆ, 12 ರೂಪಾಯಿ ಕೊಡ್ಬೇಕ್ರಿ ನೀವು ಅಂತ ಹೇಳಿದ್ರು. ಭಾಳ ತತ್ತಿ ನನ್ ಕಡೆ ಸಿಗ್ತಾವ ಅಂತ ಗೊತ್ತಾದ್ಮೇಲೆ 12 ಇದ್ದವ್ರು 10ಕ್ಕೆ ಬಂದ್ರು, 10 ಇದ್ದವ್ರು 8 ರೂಪಾಯಿ ಕೊಡು ಅಂತ ಕೇಳಾತ್ರಿ. ಅವತ್ ನನಗೆ ಯಾಕೋ ಬೇಜಾರಾತ. ಜವಾರಿ ತತ್ತಿ 8 ರೂಪಾಯಿ ಎಲ್ಲಿ ಮಾರಾಟ ಮಾಡೋದು, 8 ರೂಪಾಯಿ ಕೇಳಾತಾರಲ್ಲ ಬೇಜಾರಾಗಿ ನಾ ಏನ್ ಮಾಡಿದೆ, ಒಂದು ಹೋಮ್ ಮೇಡ್ ಇನ್ಕ್ಯೂಬೇಟರ್ನ ತಗೊಂಡ್ಬಂದು ಕೋಳಿನ ಕುಂಡ್ರಿಸಿ ಮರಿ ಮಾಡೋದ್ರಿಂದ ಅಲ್ಲಿ ಟೈಮ್ ವೇಸ್ಟ್ ಆಗತಿ, ಮತ್ತು ತತ್ತಿ ಕೂಡ ಒಂದು 5-6 ತಿಂಗಳು ಅವ್ರು ತತ್ತಿನ ಹಾಕೋದ್ರು ಬಾಳ ಕೋಳಿ ಜವಾರಿ ಕೋಳಿಗಳು. ಅದಕ್ಕೆ ಅದನ್ನು ಬಿಟ್ಟು ಒಂದು ಹೋಮ್ ಮೇಡ್ ಇನ್ಕ್ಯೂಬೇಟರ್ ಆನ್ಲೈನ್ನಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡು ಆ ಇನ್ಕ್ಯೂಬೇಟರ್ನಿಂದ ಮರಿ ಮಾಡ್ಸಕತ್ತೆ ನಾನು ಸಂದರ್ಭ. ಅಂದ್ರೆ ನಮಗೆ ಪ್ರತಿಯೊಂದು ಗೊತ್ತಿರಬೇಕು. ಇಲ್ಲೇ ನಮ್ಮ ಬೆಳೆದದ್ದು ಏನೇ ಇರಲಿ, ಅಲ್ಲ ನಮಗೆ ಹೊಲದಲ್ಲಿ ಬೆಳೆದಿರತಕ್ಕಂಥ ದವಸ ಧಾನ್ಯಗಳಿರಲಿ, ಕಾಯಿಪಲ್ಯ ಇರಲಿ, ಅಥವಾ ಇಂಥ ಏನು ಈಗ ನಾವು ಕೋಳಿ ತತ್ತಿ ಇರ್ಬೋದು ಅಥವಾ ಏನೇ ಇರಲಿ, ಅವು ಮೌಲ್ಯವರ್ಧನೆ ಆದಾಗ ಮಾತ್ರ ಅವಕ್ಕೆ ದೊಡ್ಡ ಬೇಡಿಕೆ ಬರ್ತದೆ. ಅದಕ್ಕೆ ನಮಗೆ ಗೊತ್ತಿರಬೇಕು ಮಾರ್ಕೆಟ್ ಹೆಂಗೆ ಮಾಡ್ಬೇಕಂತ ಗೊತ್ತಿರಬೇಕು. ಹಾಗೆ ನಮ್ಮೆಲ್ಲ ರೈತರಿಗೆ ನಾವು ಕೇಳ್ಕೊಳ್ಳೋದಿಷ್ಟ, ನಾವು ಆಹಾರವನ್ನ ಈ ಧಾನ್ಯವನ್ನು ಏನು ಬೆಳಿತೀವಿ ಹಾಗೆ ಮಾರಾಟ ಮಾಡಿ ಬಂದ್ಬಿಡ್ತೀವಿ. ಅವತ್ತಿನ ದಿವಸ ದಲ್ಲಾಳಿಗಳು ಸಾಕಷ್ಟು ಲಾಭವನ್ನು ಪಡ್ಕೊಂತಾರೆ. ಅದಕ್ಕೆ ಯಾವುದೇ ಆಹಾರ ಧಾನ್ಯಗಳಿರಲಿ ಅಥವಾ ಏನೋ ನಾವು ಬೆಳೀತಿರ್ಕಂತ ಅದು ಏನೇ ಇರಲಿ, ಅದನ್ನ ಮೌಲ್ಯವರ್ಧನೆ ಮಾಡುವಂತ ಕೆಲಸ ಆಗ್ಬೇಕು. ಅಂದಾಗ ಮಾತ್ರ ನಮ್ಮ ರೈತರಿಗೆ ಸಾಕಷ್ಟು ಲಾಭ ಸಿಗ್ತೈತಿ. ಹಾಗೆ ಅದನ್ನ ಸಂಸ್ಕರಣೆ ಮಾಡಿ ಇಟ್ಕೋಬೇಕು, ಅದನ್ನ ಜೋಪಾನ ಮಾಡಿ ಇಟ್ಕೋಂತ ಕೆಲಸ ಕೂಡ ಆಗ್ಬೇಕು. ರೇಟ್ ಬಂದಾಗ ಮಾರಾಕ ಬರ್ತೈತಿ. ಆದ್ರೆ ಇವತ್ತಿನ ದಿವಸ ಹೆಂಗಾಗೈತೆ ಅಂದ್ರೆ ಇಲ್ಲಿ ಕುತ್ಕೊಂಡು ಹೇಳೋದು ಸರಳ ಆಕತಿ. ಅಲ್ಲಿ ಪರಿಸ್ಥಿತಿ ಹೆಂಗಾಗಿರ್ತದೆ ಅಂದ್ರೆ ಒಬ್ಬ ರೈತ ಒಂದ್ ವರ್ಷ ಅದನ್ನೆಲ್ಲ ಬೆಳೆದು ತೆಗಿಬೇಕಂದ್ರೆ ಅದನ್ನ ಮಾರಿದ್ರೆ ಹರಿಯಲಾರ್ದಷ್ಟು ಸಾಲ ಮಾಡಿರ್ತಾರೆ. ಅವತ್ತಿನ ದಿವಸ ಅದನ್ನೆಲ್ಲ ಮಾರಿದ್ರೆ ನಾವು ಬೆಳೆದಿರತಕ್ಕಂಥ ಎಲ್ಲ ಮಾಲು ಹೋದ್ ಮಾರಿದ್ರು ಕೂಡ ನಮ್ಮ ಸಾಲ ಹರಿಯೋದಿಲ್ಲ, ಅಷ್ಟು ಸಾಲನ ಮಾಡಿಬಿಟ್ಟಿರ್ತೀವಿ. ಕಾರಣ ಇಷ್ಟ, ಯಾಕಂದ್ರೆ ನಮಗೆ ಇವತ್ತು ಎಲ್ಲರೂ ಹೆಂಗಾಗಿ ಬಿಟ್ಟೆ ಅಂದ್ರೆ ರೈತರು ನನ್ನ ಬಾಜು ಹೊಲ್ದ

0: ನೋಡಿ ಅವನಿಗಿಂತ ಒಂದ್ ಚೀಲ ಹೆಚ್ಚಿಗೆ ಗೊಬ್ಬರ ಹಾಕಿದ್ರೆ ನನ್ನ ಹೊಲ ಬೆಳಿತೈತಿ ಅನ್ನೋ ಒಂದು ಮೈಂಡ್ ಸೆಟ್ಗೆ ನಾವು ಸೆಟ್ ಆಗಿಬಿಟ್ಟಿವಿ ಅಂತ. ಅದಕ್ಕೆ ದಯಮಾಡಿ ರೈತರಲ್ಲಿ ಏನಂತಿ, ನಾವು ಹೆಚ್ಚು ಹೆಚ್ಚು ರಾಸಾಯನಿಕವನ್ನು ಬಳಸಿ ನಾವು ಇವತ್ತು ಏನ್ ಮಾಡಾಕತ್ತೇವೆ ಅಂದ್ರೆ ಮಣ್ಣನ್ನ ಬಹಳ ಕಲುಷಿತ ಮಾಡಾಕ ಸಾವಿಡಾತೇವೆ, ಕೊಲ್ಲಾಕತ್ತೇವೆ ನಾವು ಇವತ್ತು ಮಣ್ಣನ್ನ. ಅದಕ್ಕೆ ದಯಮಾಡಿ ಎಲ್ಲ ರೈತರಲ್ಲೂ ಏನಂತಿ, ಗೊಬ್ಬರ ಹಾಕಕ್ ಬೇಡ ಅನ್ನೋದಿಲ್ಲ, ಮೊದಲಿಗೆ ಮಣ್ಣು ಪರೀಕ್ಷೆ ಮಾಡ್ರಿ. ಮಣ್ಣು ಪರೀಕ್ಷೆ ಮಾಡಿ, ಮಣ್ಣು ಪರೀಕ್ಷೆ ಆದ ನಂತರ ನಮ್ಮ ಭೂಮಿಗೆ ಅಂದ್ರೆ ನಮ್ಮ ಈ ಹೊಲದಾಗಿದ್ದು ಈ ಹೊಲದಾಗಿರುವುದಿಲ್ಲ, ಈ ಹೊಲದಾಗಿದ್ದು ಈ ಹೊಲದಾಗಿರುವುದಿಲ್ಲ, ಪ್ರತಿಯೊಂದು ಹೊಲದ ಮಣ್ಣು ಪರೀಕ್ಷೆ ಬೇರೆ ಬೇರೆ ಆಗಿರ್ತೈತಿ. ಅಲ್ಲೇ ಆಜುಬಾಜು ಅದಾವ ಅಂದ್ರೂ ಮಣ್ಣು ಪರೀಕ್ಷೆ ಬೇರೆ ಬೇರೆ ಆಗಿರ್ತೈತಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಬೇರೆ ಬೇರೆ ಆಗಿರ್ತಾವೆ. ಅದಕ್ಕೆ ದಯಮಾಡಿ ಅದೇನು ಫ್ರೀ ಆಗಿನ ನಮ್ಮ ಅಗ್ರಿಕಲ್ಚರ್ ಆಫೀಸ್ನಾಗೆಲ್ಲ ಫ್ರೀ ಆಗಿನ ಮಣ್ಣು ಪರೀಕ್ಷೆ ಮಾಡಿ ಕೊಡ್ತಾರೆ. ಯಾವ ರೀತಿ ಆ ಮಣ್ಣನ್ನು ಕಲೆಕ್ಟ್ ಮಾಡ್ಬೇಕು ಅನ್ನೋದನ್ನು ಕೂಡ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಾಗ ಹೇಳ್ತಾರೆ. ಅದೇ ರೀತಿಯಾಗಿ ಆ ಸ್ಯಾಂಪಲ್ ಅಂತ ತಕ್ಕೊಂಡು ಹೋಗಿ ಆ ಮಣ್ಣು ಪರೀಕ್ಷೆಯನ್ನು ಮಾಡಿಸಿ ಆ ಮಣ್ಣಿಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು, ನಮ್ಗೆ ಸಾಯಿಲ್ ಟೆಸ್ಟ್ ಕಾರ್ಡ್ ಇತ್ತು ಅಂದ್ರೆ ನಮ್ಗೆ ಇದಕ್ಕೆ ಏನೇನು ಪೋಷಕಾಂಶ ಕಡಿಮೆ ಐತಿ ಅದನ್ನ ಮಾತ್ರ ಹಾಕೋದ್ರಿಂದ ನಾವು ಚೆನ್ನಾಗಿ ಬೆಳಿಬಹುದು. ಈಗ ನಮ್ಮ ಭಾಗದಾಗ ಚೆಕ್ ಮಾಡಿಸಿದಾಗ ಜಾಸ್ತಿ ಪೊಟ್ಯಾಶ್ ಬೇಕಾಕತಿ, ಮತ್ತು ಪೊಟ್ಯಾಶ್ ಬೇಕಾದಾಗ ನಾವು ಯೂರಿಯಾ ಯಾಕೆ ಹಾಕ್ಬೇಕು, ಡಿ ಎ ಪಿ ಯಾಕೆ ಹಾಕ್ಬೇಕು, ಬೇಕಾಗಿರೋದನ್ನ ಹಾಕಿದ್ರೆ ಅಲ್ಲಿ ಖರ್ಚು ಕಡಿಮೆ ಆಯ್ತು, ಅದ್ರ ಜೊತೆಗೆ ಇನ್ನೂ ಹೆಚ್ಚಿನ ಇಳುವರಿ ಬಂದು, ಬ್ಯಾಡಾಗಿದ್ದನ್ನ ಹಾಕಿದ್ರೆ ಅದು ಇಳುವರಿ ಇಲ್ಲಿ ಬರ್ಬೇಕು. ಬರೇ ಎಗ್ ರೈಸು ಗೋಬಿ ಇಂಥವೆಲ್ಲ ತಿನ್ಕೊಂತ ಹೋದಾಗ ನಮ್ಮ ಆಹಾರ ರಕ್ತ ಇಲ್ಲದಿಂದ ಆಗ್ಬೇಕು. ಅದಕ್ಕೆ ಹಾಗೆ ಮಣ್ಣು ಕೂಡ ನಮಗ ಅನ್ನ ನೀಡುವಂತ ಭೂತಾಯಿ ಕೂಡ ಒಂದು ಜೀವನ, ಅದರ ಒಳಗಡೆ ಕೋಟ್ಯಾನು ಕೋಟಿ ಜೀವಾಣು ರಾಶಿಗಳು ಇರ್ತವೆ, ಅವನ್ನೆಲ್ಲರೂ ನಾವು ಇವತ್ತು ಸಾವಿಡಾತೀವಿ, ಕೊಲ್ತಾ ಇದ್ದೀವಿ. ಅದಕ್ಕೆ ದಯಮಾಡಿ ಮಣ್ಣು ಪರೀಕ್ಷೆ ಮಾಡಿಸಿ ಆ ಮಣ್ಣಿಗೆ ಅವಶ್ಯವಿರುವಂತ ಗೊಬ್ಬರಗಳನ್ನ ಮಾತ್ರ ಬಳಕೆ ಮಾಡಿ, ಗೊಬ್ಬರ ಬಳಕೆ ಮಾಡ್ರಿ ಸಂಪೂರ್ಣವಾಗಿ ಬಿಡ್ರಿ ಅಂತ ನಾವು ಹೇಳತ್ತಿಲ್ಲ, ಅದಕ್ಕೆ ಬೇಕಾಗಿರುವಂತದನ್ನ ಬಳಕೆ ಮಾಡ್ರಿ. ಹೆಚ್ಚು ಹೆಚ್ಚು ನಾವು ಕೊಟ್ಟಿಗೆ ಗೊಬ್ಬರವನ್ನ ಬಳಸುವಂತದ್ದು ಆಗ್ಬೇಕು. ಅಂದ್ರೆ ಇವೆಲ್ಲನೂ ಎದಕ್ಕೆ ಪೂರಕವಾಗಿದಾವ ಅಂದ್ರೆ ಕುರಿ ಕೋಳಿಯ ಅಥವಾ ಹಸು ಸಾಕಾಣಿಕೆ ಹೈನುಗಾರಿಕೆ ಇವೆಲ್ಲನೂ ಎದಕ್ಕೆ ಪೂರಕವಾಗಿದಾವ ಅಂದ್ರೆ ನಮಗೆ ಬೇಕಾಗಿರ್ತಕ್ಕಂತ ಕೊಟ್ಟಿಗೆ ಗೊಬ್ಬರವನ್ನ, ಹೊಲಕ್ಕೆ ಬೇಕಾಗಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರವನ್ನ ಅವು ಪೂರೈಕೆ ಮಾಡ್ತಾವ. ಅವನ್ನ ಹೋದ್ ನಮ್ಮ ಹೊಲಗಳಿಗೆ ಹಾಕೋಬಹುದು, ಅಲ್ಲಿ ಬೆಳೆದಿರ್ತಕ್ಕಂಥ ವೇಸ್ಟೇಜ್ ಮೇವನ್ನ ತೊಗೊಂಡು ಇವುಗಳಿಗೆ ಏನು ನಾವು ಮಾಡ್ತಾ ಇದೀವಿ ಇವುಗಳಿಗೆ ನಾವು ಹಾಕೋಬಹುದು.
1: ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಎಂಬುದರ ಕುರಿತು ಮರಬ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀ ಗಂಗಪ್ಪ ಈಶ್ವರಪ್ಪ ಕಾಲವಾಡರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿಬರೋಣ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಯುದ್ಧಕ್ಕೂ ಸಿದ್ಧವಾದ ಎಐ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಯುದ್ಧಕ್ಕೂ ಸಿದ್ಧವಾದ ಎಐ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಎಲ್ಲೆಲ್ಲೂ ಯುದ್ಧದ ಛಾಯೆ, ಎರಡು ದೇಶಗಳ ನಡುವಿನ ಯುದ್ಧ ನಿಂತರೆ ಮತ್ತೆರಡು ಬಣಗಳ ನಡುವೆ ಪ್ರಾರಂಭವಾಗುತ್ತದೆ. ಅಮಾಯಕರ ಪ್ರಾಣಗಳು ಜೊತೆಗೆ ಭೂಮಿಯ ಭವಿಷ್ಯವನ್ನು ಪಣಕ್ಕಿಟ್ಟು ಹಣ, ರಾಜಕೀಯ, ಧರ್ಮ ಎಂಬ ಹಸ್ತಂಗತ ಅಸ್ಮಿತತೆಯ ಹುಚ್ಚಿನ ಹಿಂದೆ ಬಿದ್ದು ಸಮರ ಸಾಗುತ್ತಿದೆ. ತಮ್ಮನ್ನ ರಕ್ಷಿಸಿಕೊಳ್ಳುವ ಸಲುವಾಗಿ ಶತ್ರುವಿನ ಮೇಲೆ ಪ್ರತಿದಾಳಿ ಮಾಡಲು ಎಲ್ಲ ದೇಶಗಳು ಸನ್ನದ್ಧವಾಗಿರಬೇಕಲ್ಲ. ಅಪರಿಮಿತ ಹಣವನ್ನ ರಕ್ಷಣಾ ಕ್ಷೇತ್ರದ ಸಂಶೋಧನೆಯಲ್ಲಿ ಹೂಡಿಕೆ ಮಾಡಲಾಗುತ್ತಿದೆ. ಜಗತ್ತಿನೆಲ್ಲೆಡೆ ವಿಜ್ಞಾನಿಗಳು, ತಂತ್ರಜ್ಞಾನಿಗಳು ಹೊಸ ಸಾಧ್ಯತೆಗಳಿಗೆ ಎಡೆ ಮಾಡಿಕೊಡುತ್ತಿದ್ದಾರೆ. ಕೃತಕ ಬುದ್ಧಿಮತ್ತೆಯ ಬಳಕೆ ರಕ್ಷಣಾ ಕ್ಷೇತ್ರದಲ್ಲಿ ಬಳಸುವ ತಂತ್ರಜ್ಞಾನವನ್ನ ಹೊಸ ದಿಕ್ಕಿನಡೆಗೆ ಕರೆದೊಯ್ಯಿದೆ. ಆದರೆ ಕೃತಕ ಬುದ್ಧಿಮತ್ತೆಯಂತಹ ಪ್ರಬಲ ತಂತ್ರಜ್ಞಾನವನ್ನ ಸಂಪೂರ್ಣವಾಗಿ ಸ್ವಾಯತ್ತವಾಗಿಸಿ ತನ್ನ ನಿರ್ಧಾರ ತಾನೇ ತೆಗೆದುಕೊಳ್ಳುವಂತೆ ಅದಕ್ಕೆ ತರಬೇತಿ ನೀಡುವುದು ಎಷ್ಟು ಸರಿ ಎಂಬುದು ಈ ಕ್ಷಣಕ್ಕೆ ಜಗತ್ತನ್ನೇ ಕಾಡುತ್ತಿರುವ ಒಂದು ಕಷ್ಟಕರ ಪ್ರಶ್ನೆ. ಅದರಲ್ಲೂ ಮನುಷ್ಯನನ್ನು ಕೊಲ್ಲುವ ಸ್ವಾಯತ್ತವಿಗೆ ತಾನೇ ನಿರ್ಧಾರ ಮಾಡುತ್ತದೆ ಎಐ ಎಂದರೆ ಅದು ನಮ್ಮ ಗೋರಿಗೆ ನಾವೇ ಹಳ್ಳವನ್ನು ತೋಡಿದಂತೆಯೇ ಅಲ್ಲವೇ? ಇಂಥದ್ದೇ ಭಯಂಕರ ಸುದ್ದಿಯೊಂದು ಇತ್ತೀಚೆಗಷ್ಟೇ ಹೊರಬಿದ್ದಿದೆ. ವಿಜ್ಞಾನ ತಂತ್ರಜ್ಞಾನದ ಬಗ್ಗೆ ಲೇಖನಗಳನ್ನು ಪ್ರಕಟಿಸುವ ನ್ಯೂಸೆನ್ಸ್ ನಿಯತಕಾಲಿಕೆಗೆ ಉಕ್ರೇನಿನ ಸಂರಕ್ಷಣಾ ಕ್ಷೇತ್ರದ ಡ್ರೋನ್ ತಯಾರಕ ಅಲೆಕ್ಸಾಂಡರ್ ಕೋಕಾನೋವಿಸ್ ನೀಡಿದ ಸಂದರ್ಶನದಲ್ಲಿ ಈಗಾಗಲೇ 2 ವರ್ಷದ ಹಿಂದೆ ಸಂಪೂರ್ಣ ಸ್ವಾಯತ್ತ ಡ್ರೋನ್ಗಳನ್ನು ಬಳಸಲಾಗಿದೆ ಮತ್ತು ಇದು ಮೊದಲ ಬಾರಿ ಮಾನವ ಸೈನಿಕನನ್ನು ಕೊಂದಿದೆ.

0: ಎಂದು ದೃಢಪಡಿಸಿದ. ಈಗಂತೂ ಮದುವೆ ಮನೆಗಳಂತೂ ಡ್ರೋನ್ಗಳು ಅಪರೂಪವಲ್ಲ. ಇನ್ನು ಯುದ್ಧ ಭೂಮಿಗಳಲ್ಲಿ ಮಿಲಿಟರಿ ಡ್ರೋನ್ಗಳು ಸೈನಿಕ ಪ್ರಾಣಗಳನ್ನು ಉಳಿಸುವಲ್ಲಿ ಈಗಾಗಲೇ ಹಲವು ವರ್ಷಗಳಿಂದ ಸಹಾಯ ಮಾಡುತ್ತಿವೆ. ಮಾನವನೇ ಸೃಷ್ಟಿಸಿದ ತಂತ್ರಜ್ಞಾನವು ಹೀಗೆ ಮನುಕುಲದ ಒಳಿತಿಗೆ ಕಾರ್ಯನಿರ್ವಹಿಸಲೇಬೇಕೇ ಹೊರತು ಈಗಾಗಲೇ ಉರಿಯುತ್ತಿರುವ ವಿನಾಶದ ಜ್ವಾಲೆಗೆ ತುಪ್ಪ ಸುರಿಯುವುದಲ್ಲ. ಯುದ್ಧ ಭೂಮಿಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಡ್ರೋನ್ಗಳನ್ನು ಮಾನವ ಪೈಲಟ್ಗಳು ನಿಯಂತ್ರಿಸುತ್ತಾರೆ. ಆದರೆ ಮಾನವನ ಮೇಲ್ವಿಚಾರಣೆಯನ್ನು ಮೆರೆದ ಸಂಪೂರ್ಣ ಸ್ವಾಯತ್ತ ಡ್ರೋನ್ಗಳು ಮೊದಲ ಬಾರಿಗೆ ಯುದ್ಧ ಭೂಮಿಯಲ್ಲಿ ಸೈನಿಕರನ್ನು ಕೊಂದಿವೆ. ಉಕ್ರೇನ್ ನಡೆಸಿದ ಪರೀಕ್ಷೆಯಲ್ಲಿ 10 AI ನಿಯಂತ್ರಿತ ಟರ್ಮಿನೇಟರ್ ಡ್ರೋನ್ಗಳನ್ನು ಬಳಸಲಾಗಿದ್ದು ರಷ್ಯಾದ ಕೆಲವು ಸೈನಿಕರನ್ನು ಕೊಲ್ಲಲ್ಪಟ್ಟರು ಎನ್ನುತ್ತಾರೆ ಕೋಕಾನೋವಿಸ್. ಈ ಪರೀಕ್ಷೆಯಲ್ಲಿ ಕ್ವಾಡ್ ಕ್ಯಾಪ್ಟರ್ ಡ್ರೋನ್ಗಳನ್ನು ಬಳಸಲಾಗಿತ್ತು. ಸದ್ಯದ ಮುಂಚೂಣಿಯಲ್ಲಿರುವ ಸೈನಿಕರ ಕಡೆಗೆ ಹಾರಲು ಇದನ್ನು ಪ್ರೋಗ್ರಾಂ ಮಾಡಲಾಗಿತ್ತು. AI ಬಳಕೆಯಲ್ಲಿರುವ ಕಾಂಪೌಂಡ್ ಗೇಮ್ ಆಗಿದ್ದರೆ ನಿಮಗಿದು ಮತ್ತಷ್ಟು ಚೆನ್ನಾಗಿ ಅರ್ಥವಾಗಬಹುದು. ಈ ಆಟಗಳಲ್ಲಿರುವಂತೆಯೇ ಇಲ್ಲೂ ಡ್ರೋನ್ ತಾನೇ ತಾನಾಗಿ ಶತ್ರುವನ್ನು ಗುರಿಯಾಗಿಸಿ ತನ್ನ ನೋಟವನ್ನು ಲಾಕ್ ಮಾಡುತ್ತದೆ. ಆನಂತರ ಶೇಕಡ 100% ಖಚಿತವಾಗಿ ಗುರಿಯನ್ನು ನಾಶಪಡಿಸುತ್ತದೆ. ಹೀಗೆ ಕಂಪ್ಯೂಟರ್ ಸಿಮ್ಯುಲೇಷನ್ ಮತ್ತು ಆಟಗಳಲ್ಲಿ ಸ್ವಾಯತ್ತ ಡ್ರೋನ್ಗಳ ಬಳಕೆ ಬಗ್ಗೆ ತಕರಾರಿಲ್ಲ. ಆದರೆ ನಿಜ ಜೀವನದಲ್ಲಿ ಸಂಪೂರ್ಣ ಸ್ವಾಯತ್ತತೆ ಡ್ರೋನ್ಗಳು ಶತ್ರುವನ್ನೇ ಗುರಿಯಾಗಿಸುತ್ತವೆ. ಏನಿದು, ಏನು ಗ್ಯಾರಂಟಿ? ಅದೇ AIಯನ್ನು ಮತ್ಯಾರು ಗುರಿಯಾಗಿಸುವಂತೆ ಪ್ರೋಗ್ರಾಂ ಮಾಡಿದರೆ ಅದನ್ನು ಫಲಿತಾಂಶವೇನಾಗಬಹುದು ಎಂದು ಊಹಿಸಬಹುದಾಗಿದೆ. AI ಬಳಕೆ ಬಗ್ಗೆ ಕಠಿಣ ನೀತಿಯನ್ನು ರೂಪಿಸುವಲ್ಲಿ ಒತ್ತಾಯಿಸುವ ವಿಜ್ಞಾನಿಗಳು ಇದ್ದಾರೆ. ಉಕ್ರೇನಿನಲ್ಲಿ ಪ್ರತಿದಾಳಿಯ ಭಾಗವಾಗಿ ಬಕುತ್ ಮತ್ತು ಜಾಸಿಯಾರ್ ನಗರಗಳ ಬಳಿ ಹೆಸರಿಸಿದ ಮಿಲಿಟರಿ ಘಟಕದಿಂದ ಈ ಸ್ವಾಯತ್ತ ಡ್ರೋನ್ ಬಳಿ ದಾಳಿ ನಡೆಸಲಾಗಿದ್ದು, ಈ ಟರ್ಮಿನೇಟರ್ ಡ್ರೋನ್ಗಳು ಅವುಗಳನ್ನು ಚಾಲು ಮಾಡಿದ ನಂತರ 10 ನಿಮಿಷಗಳಲ್ಲಿ 3-5 ಕಿಲೋಮೀಟರ್ ವರೆಗೆ ಕ್ರಮಿಸಿ ಗುರಿಗಳನ್ನು ಹುಡುಕಿ ನಾಶಪಡಿಸುವಂತೆ ಈ ಸ್ವಾಯತ್ತ ಡ್ರೋನ್ ಒಮ್ಮೆ ಬಿಟ್ಟ ಬಾಣದಂತೆ ಹೊರಟರೆ ಗುರಿ ತಪ್ಪುವ ಮಾತೇ ಇಲ್ಲ. ನಡುವೆ ಅದರ ಗುರಿ ಬದಲಾಯಿಸಬೇಕೆಂದರೂ ಸಾಧ್ಯವಿಲ್ಲ. ಏಕೆಂದರೆ ಈಗ ಹೊರಟ AI ಚಾಲಿತ ಡ್ರೋನ್ಗೆ ಅದನ್ನು ಚೂಪ್ ಬಿಟ್ಟುವರ ಜೊತೆಗೆ ಯಾವುದೇ ಸಂಪರ್ಕ ಇರುವುದಿಲ್ಲ. ಜೊತೆಗೆ ಸಂಪರ್ಕ ಇಲ್ಲದ ಮೇಲೆ ಆ ಸ್ವಯಂ ಚಾಲಿತ ಸ್ವಾಯತ್ತ ಡ್ರೋನನ್ನು ನಿಯಂತ್ರಿಸುವ ಮಾತಿಲ್ಲದೆ ಹೇಳಿ ಮಾನವ ಹಸ್ತಕ್ಷೇಪವಿಲ್ಲದೆ ಕೊಲ್ಲಬಲ್ಲ ಸ್ವಾಯತ್ತ ಶಸ್ತ್ರಾಸ್ತ್ರಗಳ ಮೇಲೆ ಯಾವುದೇ ಅಧಿಕೃತ ಅಂತರ ರಾಷ್ಟ್ರೀಯ ನಿಷೇಧವಿಲ್ಲದಿದ್ದರೂ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯಾ ಗುಟೆರೆಸ್ ತಮ್ಮ ಜಗತ್ತಿನ ಮಾರಕ ಸಶಸ್ತ್ರ ಸ್ವಾಯತ್ತ ಶಸ್ತ್ರಾಸ್ತ್ರಗಳ ವ್ಯವಸ್ಥೆಗಳಲ್ಲಿ ಸ್ಥಳವಿಲ್ಲ ಎಂದು ಹೇಳತೊಡಗಿದ್ದಾರೆ. ಪ್ರಬಲ ತಂತ್ರಜ್ಞಾನದ ಅವಿವೇಕಿ ಬಳಕೆಯ ವಿರುದ್ಧ ಎಲ್ಲರೂ ಕೈ ಜೋಡಿಸುವಂತೆ ಒತ್ತಾಯಿಸಿದ್ದಾರೆ. ಜೀವ ಮರಣದ ಆಯ್ಕೆಗಳನ್ನು ಯಂತ್ರಗಳ ಕೈಗೆ ನೀಡುವುದು ಅತ್ಯಂತ ಅಪಾಯಕಾರಿ ಹುಚ್ಚು ನಿರ್ಧಾರ ಅಲ್ಲವೇ? ಅಸ್ತವ್ಯಸ್ತವಾಗಿರುವ ಅನಿರೀಕ್ಷಿತ ಪರಿಸರದಲ್ಲಿ ಯಂತ್ರಗಳು ಹೇಗೆ ವರ್ತಿಸುತ್ತವೆ ಎಂಬುದನ್ನು ಅದೆಷ್ಟು ನಿರ್ದಿಷ್ಟವಾಗಿ ಲೆಕ್ಕ ಹಾಕಲು ಸಾಧ್ಯ ಹೇಳಿ? ಜೊತೆಗೆ ಸ್ವಾಯತ್ತ ಕೃತಕ ಬುದ್ಧಿಮತ್ತೆಯನ್ನು ಬಳಸುವಲ್ಲಿ ಹೊಣೆಗಾರಿಕೆಯ ಕೊರತೆ ಎದ್ದು ಕಾಣುತ್ತದೆ. ಸ್ವಾಯತ್ತ ಡ್ರೋನ್ ತಪ್ಪು ಮಾಡಿದರೆ, ಅಂತಾರಾಷ್ಟ್ರೀಯ ಕಾನೂನನ್ನ ಉಲ್ಲಂಘಿಸಿದರೆ ಅಥವಾ ನಾಗರಿಕರನ್ನ ಕೊಂದರೆ ಯಾರ ಮೇಲೆ ನೈತಿಕ ದೂಷಣೆಯನ್ನು ಹೊರಿಸುತ್ತೀರಿ? ಯಾರಿಗೆ ಶಿಕ್ಷೆ ನೀಡುತ್ತೀರಿ? ಹ್ಯಾಕಿಂಗ್ ಅಥವಾ ಸೈಬರ್ ದಾಳಿಗೆ ಸಿಲುಕಿ ಸಾರ್ವಜನಿಕರ ವಿರುದ್ಧವೇ ಇದು ಆಯುಧವಾಗಿ ಬಳಕೆಯಾಗಬಹುದಲ್ಲವೇ? ಹೀಗಾಗಿ ಕೃತಕ ಬುದ್ಧಿಮತ್ತೆಯ ಬಳಕೆ, ತಂತ್ರಜ್ಞಾನದ ಸುಧಾರಣೆ ಬಗ್ಗೆ ಅಂತಾರಾಷ್ಟ್ರೀಯ ನೀತಿ ನಿಯಮಗಳ ಫುಲ್ ಪ್ರೂಫ್ ರಚನೆ ಮತ್ತು ಕಟ್ಟುನಿಟ್ಟಾದ ಅನುಷ್ಠಾನಕ್ಕೆ ವಿಶ್ವದ ಎಲ್ಲ ನಾಗರಿಕರು ಒತ್ತಾಯಿಸಬೇಕಿಲ್ಲ. ಆದ್ದರಿಂದ AI ಬಂಧನದಿಂದ ಬಿಡಿಸಲು AIನ ಮೊರೆ ಹೋಗಬೇಕಾದೀತು. ಕೇಳುಗರೆ, ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಯುದ್ಧಕ್ಕೂ ಸಿದ್ಧವಾದ AI ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನ ಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಯುದ್ಧಕ್ಕೂ ಸಿದ್ಧವಾದ AI ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
2: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
3: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ

0: ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
1: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
0: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
1: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
0: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
1: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
1: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760299921.
0: ಧನ್ಯವಾದಗಳು.
2: ಇನ್ನು ಮುಂದೆ ಕೇಳಿ ಬರೋಣ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಕಾಶಿಯ ಅವಿಮುಕ್ತ ಕ್ಷೇತ್ರ ಮತ್ತು ಡುಂಡಿ ಗಣೇಶನ ರಹಸ್ಯ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಕಾಶಿಯ ಹವಿಮುಕ್ತ ಕ್ಷೇತ್ರ ಮತ್ತು ಡುಂಡಿ ಗಣೇಶನ ರಹಸ್ಯ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ.

ಕಾಶಿ ಎಂದರೆ ಕೇವಲ ಒಂದು ಧಾರ್ಮಿಕ ತಾಣವಲ್ಲ, ಅದು ದಿವ್ಯ ಲೀಲೆಗಳ ಮತ್ತು ಮುಕ್ತಿಯ ಮಹಾಕ್ಷೇತ್ರ. ಕಾಶಿಯಾತ್ರೆ ಕೈಗೊಳ್ಳುವ ಪ್ರತಿಯೊಬ್ಬ ಭಕ್ತನು ವಿಶ್ವನಾಥನ ಸನ್ನಿಧಿಗೆ ಮುನ್ನ ಡುಂಡಿ ಗಣೇಶನ ದರ್ಶನ ಮಾಡಬೇಕು ಎಂಬ ನಿಯಮವಿದೆ. ಇದಕ್ಕೆ ಶಿವಪುರಾಣ ಮತ್ತು ಕಾಶಿಖಂಡದಲ್ಲಿ ಒಂದು ಪೌರಾಣಿಕ ಕಥೆಯಿದೆ. ತಾರಕಸೂರನ ಸಂಹಾರದ ನಂತರ ಹಿಮಾಲಯದಲ್ಲಿ ಶಿವ ಪಾರ್ವತಿಯರ ಕಲ್ಯಾಣವಾಯಿತು. ಆದರೆ ಸತಿಯ ನೆನಪಿನಲ್ಲಿದ್ದ ಶಿವನಿಗೆ ಹಿಮಾಲಯದಲ್ಲಿರಲು ಮನಸ್ಸಿಲ್ಲದೆ ಸಂಸಾರ ಹೂಡಲು ಶ್ರೇಷ್ಠ ಸ್ಥಳ ಹುಡುಕಲು ತನ್ನ ಗಣಗಳಿಗೆ ತಿಳಿಸಿದನು. ಗಣಗಳು ಇಡೀ ಭೂಮಿಯನ್ನು ಜಾಲಾಡಿ ಪ್ರಕೃತಿ ಸೌಂದರ್ಯದಿಂದ ತುಂಬಿದ, ಋಷಿ ಮುನಿಗಳು ನೆಲೆಸಿದ್ದ ಅದ್ಭುತ ಜಾಗವನ್ನು ಹುಡುಕಿದರು. ಆ ಕ್ಷೇತ್ರಕ್ಕೆ ಕಾಲಿಡುತ್ತಿದ್ದಂತೆ ಆನಂದ ಭರಿತನಾದ ಶಿವನು ಅದಕ್ಕೆ ಆನಂದ ಕಾನನ, ಅಂದರೆ ಇಂದಿನ ಕಾಶಿ ಎಂದು ಹೆಸರಿಟ್ಟನು. ಕಾಲಕ್ರಮೇಣ ಭೂಮಿಯಲ್ಲಿ ಭೀಕರ ಬರಗಾಲ ಬಂದಾಗ ಬ್ರಹ್ಮದೇವನು ಜಗತ್ತಿನ ಒಳಿತಿಗಾಗಿ ದಕ್ಷ ಪ್ರಜಾಪತಿಯ ವಂಶಸ್ಥನಾದ ರಿಪುಂಜನಿಗೆ ಭೂಪಾಲನೆ ಮಾಡಲು ಕೋರಿದನು. ಆದರೆ ತಪಸ್ಸಿನಲ್ಲಿದ್ದ ರಿಪುಂಜಯನು ಒಂದು ಕಠಿಣ ಷರತ್ತನ್ನು ಇಟ್ಟನು. ನನ್ನ ಆಳ್ವಿಕೆಯಲ್ಲಿ ದೇವಲೋಕದವರು ಯಾರು ಭೂಮಿಯಲ್ಲಿ ಇರಬಾರದು. ಅನಿವಾರ್ಯತೆಯಿಂದ ಬ್ರಹ್ಮನು ಇದಕ್ಕೆ ಒಪ್ಪಿದಾಗ ಶಿವನು ಕೂಡ ಕಾಶಿಯನ್ನು ಬಿಟ್ಟು ಮಂದರ ಪರ್ವತಕ್ಕೆ ಹೋಗಬೇಕಾಯಿತು. ಆದರೆ ಕಾಶಿಯನ್ನು ಅಗಲಲು ಮನಸ್ಸಿಲ್ಲದ ಮಹಾದೇವನು ಗುಟ್ಟಾಗಿ ತನ್ನ ಆತ್ಮಲಿಂಗವನ್ನು ಅಲ್ಲಿಯೇ ಸ್ಥಾಪಿಸಿದನು. ಹೀಗಾಗಿ ಕಾಶಿಗೆ ಅವಿಮುಕ್ತ ಕ್ಷೇತ್ರ ಎಂಬ ಹೆಸರು ಬಂತು. ರಿಪುಂಜಯನು ದೇವದಾಸ ಎಂಬ ಹೆಸರಿನಿಂದ ಕಾಶಿಗೆ ಬಂದು ಅತ್ಯಂತ ಸುಭಿಕ್ಷವಾಗಿ ರಾಜ್ಯಭಾರ ಮಾಡತೊಡಗಿದನು. ದೇವದಾಸನ ಆಳ್ವಿಕೆ ಎಷ್ಟು ಶ್ರೇಷ್ಠವಾಗಿತ್ತೆಂದರೆ ದೇವತೆಗಳ ಸಹಾಯವಿಲ್ಲದೆಯೇ ಪ್ರಜೆಗಳು ಸುಖವಾಗಿದ್ದರು. ದೇವತರಾಧನೆ ಮರೆತ ಜನರಿಂದಾಗಿ ಹವಿಸ್ಸು ಸಿಗದೆ ದೇವತೆಗಳು ಕಂಗೆಟ್ಟರು. ಶಿವನು ತನ್ನ ಕಾಶಿಯನ್ನು ಮರಳಿ ಪಡೆಯಲು ಕಳುಹಿಸಿದ ಗಣಗಳೆಲ್ಲ ಕಾಶಿಯ ಸೌಂದರ್ಯಕ್ಕೆ ಮರುಳಾಗಿ ಅಲ್ಲೇ ಉಳಿದುಕೊಂಡರು. ಕೊನೆಗೆ ಬ್ರಾಹ್ಮಣ ವೇಷದಲ್ಲಿ ಬಂದ ಬ್ರಹ್ಮದೇವನು ರಾಜನ ಧರ್ಮನಿಷ್ಠೆಯಲ್ಲಿ ಲೋಪ ಹುಡುಕಲು 10 ಅಶ್ವಮೇಧ ಯಾಗಗಳನ್ನು ಮಾಡಲು ಕೇಳಿದನು. ರಾಜನು ಯಾವುದೇ ಲೋಪವಿಲ್ಲದೆ ಯಶಸ್ವಿಯಾಗಿ ಯಾಗಗಳನ್ನು ನೆರವೇರಿಸಿದ ಸ್ಥಳವೇ ಇಂದಿನ ಜಗತ್ ಪ್ರಸಿದ್ಧ ದಶಾಶ್ವಮೇಧ ಘಾಟ್ ಆಗಿದೆ. ಯಾರಿಂದಲೂ ಸಾಧ್ಯವಾಗದ ಈ ಕಾರ್ಯ ಕೊನೆಗೆ ಗಣಪತಿಯ ಹೆಗಲೇರಿತು. ದೇವದಾಸನ ಸಾತ್ವಿಕ ಅಹಂಕಾರವನ್ನು ಮುರಿಯಲು ಗಣೇಶನು ಡುಂಡಿ ಎಂಬ ಹೆಸರಿನ ಜ್ಯೋತಿಷಿಯ ವೇಷಧರಿಸಿ ಕಾಶಿಯನ್ನು ಪ್ರವೇಶಿಸಿದನು. ಸಂಸ್ಕೃತದಲ್ಲಿ ಡುಂಡೆಂದರೆ ಹುಡುಕುವುದು ಎಂದರ್ಥ. ರಾಜನ ಆಡಳಿತದಲ್ಲಿದ್ದ ಸಣ್ಣ ತಪ್ಪುಗಳನ್ನು ಹುಡುಕುತ್ತಾ ಬಂದ ಈತನು ರಾಜನ ಅರಮನೆಯನ್ನು ತಲುಪಿದನು. ಅದೇ ಸಮಯದಲ್ಲಿ ರಾಜನ ಮಗನೇ ನವರತ್ನದ ಹಾರವನ್ನು ಕಳ್ಳತನ ಮಾಡಿ ಸಿಕ್ಕಿ ಬಿದ್ದಿದ್ದರಿಂದ ರಾಜನು ಚಿಂತಿತನಾಗಿದ್ದನು. ಜ್ಯೋತಿಷಿ ಡುಂಡಿಯು ರಾಜನ ಹಸ್ತ ನೋಡಿ, ಇನ್ನು 18 ದಿನಗಳಲ್ಲಿ ಒಬ್ಬ ಮಹಾನ್ ಪಂಡಿತನ ಬಂದು ನಿನ್ನ ಗೊಂದಲಗಳಿಗೆ ದಾರಿ ತೋರುತ್ತಾನೆ ಎಂದು ಧೈರ್ಯ ತುಂಬಿ ಹೊರಟನು. ತನ್ನ ಕಾರ್ಯ ಮುಗಿಸಿದ ಗಣೇಶನು ಕಾಶಿ ವಿಶ್ವನಾಥನ ಸನ್ನಿಧಿಯ ಮುಂದೆ ಇಂದಿಗೂ ಡುಂಡಿ ಗಣೇಶನಾಗಿ ನೆಲೆಸಿದ್ದಾನೆ. ನಿಗದಿತ ದಿನದಂದು ಮಹಾವಿಷ್ಣುವು ಪಂಡಿತನ ವೇಷದಲ್ಲಿ ಬಂದು ಗಂಗೆಯಲ್ಲಿ ಕಾಲು ತೊಳೆದನು. ಈ ಸ್ಥಳವೇ ಪಾದೋದಕ ತೀರ್ಥ ಅಥವಾ ಆದಿಕೇಶವ ಘಾಟ್ ಎಂದು ಕರೆಯುತ್ತಾರೆ. ಆತನು ರಾಜನಿಗೆ ದಾನ ಧರ್ಮದ ಮಹತ್ವ ಹಾಗೂ ನನ್ನ ತಪಸ್ಸಿನಿಂದಲೇ ಎಲ್ಲವೂ ಸಾಧ್ಯ ಎಂಬ ಅಹಂಕಾರದ ಪತನವನ್ನು ಮನದಟ್ಟು ಮಾಡಿಸಿದನು. ತಪ್ಪಿನ ಅರಿವಾದ ರಿವೋದಾಸನು ವಿಷ್ಣುವಿನ ಸೂಚನೆಯಂತೆ ಶಿವಲಿಂಗವನ್ನು ಸ್ಥಾಪಿಸಿ ಶಿವಲೋಕವನ್ನು ಸೇರಿದನು. ಅಧಿಕಾರ ಅಥವಾ ತಪಸ್ಸಿನ ಶಕ್ತಿ ಎಷ್ಟೇ ಇದ್ದರೂ ಭಗವಂತನಿಗೆ ಶರಣಾಗದಿದ್ದರೆ ಮುಕ್ತಿ ಸಾಧ್ಯವಿಲ್ಲ. ಕಾಶಿಗೆ ಹೋದಾಗ ಡುಂಡಿ ಗಣೇಶನನ್ನು ಪ್ರಾರ್ಥಿಸಿದರೆ ನಮ್ಮೊಳಗಿನ ಅಹಂಕಾರದ ಲೋಪಗಳನ್ನು ಆತನೇ ಹುಡುಕಿ ನಿವಾರಿಸಿ ವಿಶ್ವನಾಥನ ಕೃಪೆಗೆ ನಮ್ಮನ್ನು ಪಾತ್ರರನ್ನಾಗಿಸುತ್ತಾನೆ ಎಂಬುದು ಈ ಕಥೆಯ ದಿವ್ಯ ಸಂದೇಶ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಕಾಶಿಯ ಅವಿಮುಕ್ತ ಕ್ಷೇತ್ರ ಮತ್ತು ಡುಂಡಿ ಗಣೇಶನ ರಹಸ್ಯ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ

ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಕಾಶಿಯ ಅವಿಮುಕ್ತ ಕ್ಷೇತ್ರ ಮತ್ತು ಡುಂಡಿ ಗಣೇಶನ ರಹಸ್ಯ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಕ್ಷಯ ರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯ ರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಭಾರತ ನ್ಯೂಜಿಲೆಂಡ್ ನಡುವಿನ ದ್ವಿಪಕ್ಷೀಯ ಸಂಬಂಧ ಕಾರ್ಯತಂತ್ರ ಪಾಲುದಾರಿಕೆಗೆ ಎತ್ತರಿಸಲು ಪ್ರಧಾನಿ ನರೇಂದ್ರ ಮೋದಿ, ನ್ಯೂಜಿಲೆಂಡ್ ಪ್ರಧಾನಿ ನಿರ್ಧಾರ. ಸ್ವದೇಶಿ ನಿರ್ಮಿತ ಗುಪ್ತ ಯುದ್ದ ನೌಕೆ ಐಎನ್ಎಸ್ ಮಹೇಂದ್ರಗಿರಿ ಇಂದು ನೌಕಾಪಡೆಗೆ ಸೇರ್ಪಡೆ. ಇಂದು ವಿಶ್ವ ಜನಸಂಖ್ಯಾ ದಿನ, ಯುವಜನರ ನಿರೀಕ್ಷೆ ಆಕಾಂಕ್ಷೆ ಅರಿತುಕೊಳ್ಳುವುದು ಈ ವರ್ಷದ ಘೋಷವಾಕ್ಯ. ಹಾಗೂ ಫಿಫಾ ವಿಶ್ವಕಪ್ ಮೂರನೇ ಕ್ವಾರ್ಟರ್ ಫೈನಲ್ನಲ್ಲಿಂದು ನಾರ್ವೆ ಇಂಗ್ಲೆಂಡ್ ಸೆಣಸು. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಮತ್ತು ನ್ಯೂಜಿಲೆಂಡ್ನ ಪ್ರಧಾನಮಂತ್ರಿ ಕ್ರಿಸ್ಟೋಫರ್ ಲಕ್ಸನ್ ನಡುವೆ ಆಕ್ಲೆಂಡ್ನಲ್ಲಿ ನಡೆದ ಮಾತುಕತೆ ನಂತರ ಭಾರತ ಮತ್ತು ನ್ಯೂಜಿಲೆಂಡ್ ಇಂದು ದ್ವಿಪಕ್ಷೀಯ ಸಂಬಂಧಗಳನ್ನು ಕಾರ್ಯತಂತ್ರದ ಪಾಲುದಾರಿಕೆಗೆ ಏರಿಸಿವೆ. ಅಲ್ಲದೆ 2030 ವೇಳೆಗೆ ಸರಕು ಮತ್ತು ಸೇವೆಗಳಲ್ಲಿ ವಾರ್ಷಿಕ ದ್ವಿಪಕ್ಷೀಯ ವಾಣಿಜ್ಯ ವಹಿವಾಟು 35,000 ಕೋಟಿ ರೂಪಾಯಿಗಳಿಗೆ ದ್ವಿಗುಣಗೊಳಿಸುವ ಗುರಿ ಹೊಂದಿವೆ. ಮಹತ್ವದ ಈ ಸಭೆಯು ಅನೇಕ ನಿರ್ದಿಷ್ಟ ಫಲಿತಾಂಶಗಳನ್ನು ನೀಡಿದೆ. ಮುಂದಿನ 4 ವರ್ಷಗಳಲ್ಲಿ ಬಾಂಧವ್ಯವನ್ನು ವಿಸ್ತರಿಸುವ ಮಾರ್ಗಸೂಚಿ, ಇಂಡೋ ಪೆಸಿಫಿಕ್ ಕಡಲ ಸಹಕಾರ ಹೆಚ್ಚಿಸುವ ಚೌಕಟ್ಟು ಮತ್ತು ಭಾರತೀಯ ನೌಕಾಪಡೆ ಹಾಗೂ ನ್ಯೂಜಿಲೆಂಡ್ ರಕ್ಷಣಾ ಪಡೆಗಳ ನಡುವಿನ ಪರಸ್ಪರ ಲಾಜಿಸ್ಟಿಕ್ಸ್ ಬೆಂಬಲ ಒಪ್ಪಂದವು ಇವುಗಳಲ್ಲಿ ಪ್ರಮುಖವಾಗಿದೆ. ಮಾತುಕತೆ ನಂತರ ಜಂಟಿ ಹೇಳಿಕೆಯಲ್ಲಿ ಉಭಯ ನಾಯಕರು ಇಂಡೋ ಪೆಸಿಫಿಕ್ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡಿದ್ದು ಮುಕ್ತ ಮತ್ತು ಸಮೃದ್ಧ ಪ್ರದೇಶಕ್ಕಾಗಿ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದ್ದಾರೆ. ಸಾರ್ವಭೌಮತ್ವ, ಪ್ರಾದೇಶಿಕ ಸಮಗ್ರತೆ ಮತ್ತು ನಿಯಮ ಆಧಾರಿತ ಅಂತಾರಾಷ್ಟೀಯ ಅನುಸರಣೆಯನ್ನು ಕಾಪಾಡುವ ಮಹತ್ವವನ್ನು ಪ್ರತಿಪಾದಿಸಿದರು. ಅಂತಾರಾಷ್ಟೀಯ ಕಾನೂನಿಗೆ ಅನುಸಾರ ನೌಕಾಯಾನ ಮತ್ತು ಕಡಲ ಮೇಲಿನ ಹಾರಾಟ ಸ್ವಾತಂತ್ರ್ಯ ಹಾಗೂ ಸಮುದ್ರಗಳ ಇತರ ಕಾನೂನುಬದ್ಧ ಬಳಕೆಗೆ ಉಭಯ ನಾಯಕರು ಕರೆ ನೀಡಿದ್ದಾರೆ. ಅಲ್ಲದೆ ಇಂಡೋ ಪೆಸಿಫಿಕ್ನಲ್ಲಿ ಸಹಕಾರ ಹೆಚ್ಚಿಸುವ ನಿಟ್ಟಿನಲ್ಲಿ ಸಮನ್ವಯ ಮತ್ತು ಮಾಹಿತಿ ವಿನಿಮಯವನ್ನು ಬಲಪಡಿಸಲು ಒಪ್ಪಿಗೆ ಸೂಚಿಸಿದ್ದಾರೆ. ಸಮತೋಲಿತ, ಸಮಗ್ರ ಹಾಗೂ ಪರಸ್ಪರ ಪ್ರಯೋಜನಕಾರಿ ಭಾರತ ನ್ಯೂಜಿಲೆಂಡ್ ಮುಕ್ತ ವ್ಯಾಪಾರ ಒಪ್ಪಂದದ ಅಂಗೀಕಾರವನ್ನು ಉಭಯ ನಾಯಕರು ಸ್ವಾಗತಿಸಿದ್ದಾರೆ. ಒಪ್ಪಂದದ ಆರಂಭಿಕ ಜಾರಿ ಮತ್ತು ಪರಿಣಾಮಕಾರಿ ಅನುಷ್ಠಾನವನ್ನು ಖಚಿತಪಡಿಸಿಕೊಳ್ಳುವುದಕ್ಕಾಗಿ ಒಟ್ಟಾಗಿ ಕಾರ್ಯನಿರ್ವಹಿಸಲು ಅವರು ಒಪ್ಪಿಕೊಂಡಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಪುನರಾವರ್ತನೆಗೊಳ್ಳುತ್ತಿರುವ ಉದ್ವಿಗ್ನತೆ ಕುರಿತು ಕಳವಳ ವ್ಯಕ್ತಪಡಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕ್ರಿಸ್ಟೋಫರ್ ಲಕ್ಸನ್ ಸಂಯಮ ಕಾಪಾಡಿಕೊಂಡು ನಾಗರಿಕರ ರಕ್ಷಣೆಯನ್ನು ಖಾತರಿಪಡಿಸಿಕೊಳ್ಳುವಂತೆ ಕರೆ ನೀಡಿದ್ದಾರೆ. ಹಡಗು ಸಾಗಣೆಯ ಮೇಲಿನ ಯಾವುದೇ ನಿರ್ಬಂಧಗಳನ್ನು ವಿರೋಧಿಸಿದ ಉಭಯ ನಾಯಕರು ಹಡಗು ಸಂಚಾರಕ್ಕೆ ಸ್ವಾತಂತ್ರ್ಯ ಮತ್ತು ಹೊರ್ಮುಸ್ ಜಲಸಂಧಿಯ ಮೂಲಕ ಜಾಗತಿಕ ವಾಣಿಜ್ಯ ಹರಿವನ್ನು ಸಂಪೂರ್ಣವಾಗಿ ಪುನರ್ ಸ್ಥಾಪಿಸಲು ಕರೆ ನೀಡಿದ್ದಾರೆ. ಅಲ್ಲದೆ ವಿಶ್ವಸಂಸ್ಥೆಯ ಪರಿಣಾಮಕಾರಿ ಸುಧಾರಣೆ ಮತ್ತು ಭದ್ರತಾ ಮಂಡಳಿಯ ವಿಸ್ತರಣೆಗೆ ತಮ್ಮ ಬೆಂಬಲವನ್ನು ದೃಢಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ನ್ಯೂಜಿಲೆಂಡ್ ಪ್ರಧಾನಿಯವರು ಆಕ್ಲೆಂಡ್ನಲ್ಲಿಂದು ನಡೆದ ಭಾರತ ನ್ಯೂಜಿಲೆಂಡ್ ವಾಣಿಜ್ಯ ಮಾತುಕತೆ 2026 ಭಾಗವಹಿಸಿ ಉಭಯ ದೇಶಗಳ ನಡುವಿನ ಆರ್ಥಿಕ ಸಂಬಂಧಗಳನ್ನು ಬಲಪಡಿಸುವ ಬದ್ದತೆಯನ್ನು ಪುನರುಚ್ಚರಿಸಿದರು. ವಾಣಿಜ್ಯೋದ್ಯಮಿಗಳನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದವು ದಾಖಲೆಯ 9 ತಿಂಗಳಲ್ಲಿ ಮುಕ್ತಾಯಗೊಂಡಿದೆ. ಇದು ದ್ವಿಪಕ್ಷೀಯ ಸಂಬಂಧದಲ್ಲಿನ ಬಲವಾದ ವಿಶ್ವಾಸ ಮತ್ತು ವೇಗವನ್ನು ಪ್ರತಿಬಿಂಬಿಸುತ್ತದೆ. 2030 ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವು ದ್ವಿಗುಣಗೊಳ್ಳುವ ನಿರೀಕ್ಷೆ ಇದೆ. ಮುಂದಿನ 15 ವರ್ಷಗಳಲ್ಲಿ ಭಾರತದಲ್ಲಿ $20 ಶತಕೋಟಿ ಹೂಡಿಕೆ ಮಾಡುವ ನ್ಯೂಜಿಲೆಂಡ್ನ ಬದ್ದತೆ ಸ್ವಾಗತಾರ್ಹ. ಹೆಚ್ಚಳವಾಗುತ್ತಿರುವ ಆರ್ಥಿಕ ಪಾಲುದಾರಿಕೆಯಲ್ಲಿ ಇದೊಂದು ಪ್ರಮುಖ ಮೈಲಿಗಲ್ಲು ಎಂದು ಬಣ್ಣಿಸಿದರು. ಭಾರತವನ್ನು ಅವಕಾಶಗಳ ನೆಲ ಎಂದ ಪ್ರಧಾನಿಯವರು, ಭಾರತ ಕೇವಲ ಮಾರುಕಟ್ಟೆಯಲ್ಲ,

0: ಜಾಗತಿಕ ಬೆಳವಣಿಗೆಗೆ ಒಂದು ಪ್ರಮುಖ ವೇದಿಕೆಯಾಗಿದೆ. ನೀತಿ ಸುಧಾರಣೆಗಳು, ಉತ್ಪಾದನಾ ಪ್ರೋತ್ಸಾಹ, ವಿಶ್ವದರ್ಜೆಯ ಮೂಲಸೌಕರ್ಯ ಮತ್ತು ಸುಧಾರಿತ ಸಂಪರ್ಕವು ಭಾರತವನ್ನು ಜಾಗತಿಕ ಹೂಡಿಕೆಗೆ ಆಕರ್ಷಕ ತಾಣವನ್ನಾಗಿ ಮಾಡಿದೆ. 35 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಉದ್ಯಮಿಗಳನ್ನು ಒಳಗೊಂಡ ವ್ಯಾಪಾರ ನಿಯೋಗಗಳು ದೀರ್ಘಾವಧಿಯ ಪಾಲುದಾರಿಕೆಗಾಗಿ ನಿಯಮಿತವಾಗಿ ಪರಸ್ಪರ ದೇಶಗಳಿಗೆ ಭೇಟಿ ನೀಡಬೇಕು. ಯುವ ಆವಿಷ್ಕಾರರು ಮತ್ತು ಉದ್ಯಮಿಗಳು ಭಾರತ ನ್ಯೂಜಿಲೆಂಡ್ ಆರ್ಥಿಕ ಸಹಕಾರದ ಭವಿಷ್ಯವನ್ನು ರೂಪಿಸುತ್ತಾರೆ ಎಂದು ಹೇಳಿದರು. ಪ್ರಧಾನಿಯವರು ಆಕ್ಲೆಂಡ್ನಲ್ಲಿಂದು ಅಲ್ಲಿನ ಭಾರತೀಯರ ಬೃಹತ್ ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಸಾಂಪ್ರದಾಯಿಕ ರಕ್ಷಣಾ ಸಾಮರ್ಥ್ಯ ಮತ್ತು ಸುಧಾರಿತ ತಂತ್ರಜ್ಞಾನ ಎರಡನ್ನೂ ಬಲಪಡಿಸುವ ಬಲಿಷ್ಠ, ಸ್ವಾವಲಂಬಿ ಹಾಗೂ ಭವಿಷ್ಯಕ್ಕೆ ಸಜ್ಜುಗೊಂಡ ರಕ್ಷಣಾ ಪಡೆಯನ್ನು ನಿರ್ಮಿಸುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ವಿಶಾಖಪಟ್ಟಣದಲ್ಲಿಂದು ಪ್ರಾಜೆಕ್ಟ್ 17A ಸರಣಿಯ 6ನೇ ಸ್ವದೇಶಿ ಗುಪ್ತ ಯುದ್ದ ನೌಕೆ INS ಮಹೇಂದ್ರಗಿರಿಯನ್ನು ಪೂರ್ವ ನೌಕಾಪಡೆಗೆ ಸೇರ್ಪಡೆಗೊಳಿಸಿ ಮಾತನಾಡಿದ ಅವರು, ಈ ನೌಕೆಯ ಸೇರ್ಪಡೆಯು ದೇಶದ ಕಡಲ ಶಕ್ತಿ ಮತ್ತು ಸ್ವದೇಶಿ ರಕ್ಷಣಾ ಸಾಮರ್ಥ್ಯದ ಮತ್ತೊಂದು ಮೈಲಿಗಲ್ಲಾಗಿದೆ. ಕಳೆದ 1.5 ವರ್ಷಗಳಲ್ಲಿ 6 ಮುಂಚೂಣಿ ಯುದ್ದ ನೌಕೆಗಳನ್ನು ನೌಕಾಪಡೆಗೆ ಸೇರ್ಪಡೆಗೊಳಿಸಿರುವುದು ದೇಶದ ವಿಸ್ತರಿಸುತ್ತಿರುವ ಹಡಗು ನಿರ್ಮಾಣ ಸಾಮರ್ಥ್ಯ ಮತ್ತು ರಕ್ಷಣಾ ಆಮದುಗಳ ಮೇಲಿನ ಅವಲಂಬನೆಯಿಂದ ಮುಕ್ತಿ ಪಡೆದಿರುವುದಕ್ಕೆ ನಿದರ್ಶನವಾಗಿದೆ ಎಂದು ಸಚಿವರು ಹೇಳಿದರು. ಆತ್ಮನಿರ್ಭರ ಭಾರತ ಉಪಕ್ರಮದಡಿ 75%ಕ್ಕಿಂತ ಹೆಚ್ಚು ಸ್ವದೇಶಿ ಸಾಮಗ್ರಿಗಳಿಂದ ನಿರ್ಮಾಣವಾಗಿರುವ INS ಮಹೇಂದ್ರಗಿರಿಯು ಬ್ರಹ್ಮೋಸ್ ಕ್ಷಿಪಣಿ, ಸುಧಾರಿತ ರಾಡಾರ್ ಸೇರಿದಂತೆ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತದ ರಕ್ಷಣಾ ವ್ಯಾಪ್ತಿಯನ್ನು ಹೆಚ್ಚಿಸಲಿದೆ ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಮಹಾಸಾಗರ್ ಪರಿಕಲ್ಪನೆಯಡಿ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಭಾರತ ನಂಬಿಕಸ್ಥ ಭದ್ರತಾ ಪಾಲುದಾರ ದೇಶವಾಗಿ ಹೊರಹೊಮ್ಮಿದೆ. ನೈಸರ್ಗಿಕ ವಿಕೋಪಗಳು ಹಾಗೂ ಇತ್ತೀಚಿನ ಪಶ್ಚಿಮ ಏಷ್ಯಾ ಸಂಘರ್ಷದ ವೇಳೆ ವಾಣಿಜ್ಯ ಹಡಗುಗಳ ಸುರಕ್ಷಿತ ಸಂಚಾರವನ್ನು ಖಚಿತಪಡಿಸುವಲ್ಲಿ ನೌಕಾಪಡೆಯ ಪಾತ್ರ ಮಹತ್ವದ್ದಾಗಿತ್ತು ಎಂದರು. ಮ್ಯಾರಿಟೈಮ್ ಇಂಡಿಯಾ 2030 ಅಡಿಯಲ್ಲಿ ಭಾರತ ಜಾಗತಿಕ ಹಡಗು ನಿರ್ಮಾಣದ ಕೇಂದ್ರವಾಗಲಿದ್ದು ದೇಶದ ಯುವಜನತೆ ಹಾಗೂ ನವೋದ್ಯಮಗಳು ಮುಂದಿನ ಪೀಳಿಗೆಯ ರಕ್ಷಣಾ ತಂತ್ರಜ್ಞಾನ ಅಭಿವೃದ್ಧಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ಸಚಿವ ರಾಜನಾಥ್ ಸಿಂಗ್ ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಬಿಹಾರದ ಗಯಾದಲ್ಲಿ 18ನೇ ಬಿಹಾರ ವಿಧಾನಸಭೆಯ ಸದಸ್ಯರಿಗೆ ಆಯೋಜಿಸಿರುವ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಕಾರ್ಯಕ್ರಮವನ್ನು ಬಿಹಾರ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಆಯೋಜಿಸಿದೆ. ಇಂದು ವಿಶ್ವ ಜನಸಂಖ್ಯಾ ದಿನ. ಪ್ರತಿ ವರ್ಷ July 11 ಆಚರಿಸಲಾಗುವ ಈ ದಿನ ಹೆಚ್ಚುತ್ತಿರುವ ಜನಸಂಖ್ಯೆಯಿಂದ ಉಂಟಾಗುವ ಸವಾಲುಗಳು ಮತ್ತು ಅವಕಾಶಗಳ ಬಗ್ಗೆ ಬೆಳಕು ಚೆಲ್ಲುತ್ತದೆ. ಅಲ್ಲದೆ ಜನಸಂಖ್ಯೆಗೆ ಸಂಬಂಧಿಸಿದ ಕಾಳಜಿಗಳನ್ನು ಪರಿಹರಿಸಲು ಮತ್ತು ಸುಸ್ಥಿರ ಭವಿಷ್ಯದತ್ತ ಕೆಲಸ ಮಾಡುವುದನ್ನು ನೆನಪಿಸುತ್ತದೆ. ಇಂದು ಮತ್ತು ಭವಿಷ್ಯಕ್ಕಾಗಿ ಯುವಜನರ ನಿರೀಕ್ಷೆ ಹಾಗೂ ಆಕಾಂಕ್ಷೆಗಳನ್ನು ಅರಿತುಕೊಳ್ಳುವುದು ಈ ವರ್ಷದ ವಿಶ್ವ ಜನಸಂಖ್ಯಾ ದಿನದ ಘೋಷವಾಕ್ಯವಾಗಿದೆ. 1989 ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮದ ಆಗಿನ ಆಡಳಿತ ಮಂಡಳಿಯಿಂದ ಸ್ಥಾಪಿಸಲ್ಪಟ್ಟ ವಿಶ್ವ ಜನಸಂಖ್ಯಾ ದಿನವು ಜನಸಂಖ್ಯಾ ಸಮಸ್ಯೆಗಳ ಕುರಿತು ತುರ್ತು ಗಮನ ಸೆಳೆಯುವ ಉದ್ದೇಶ ಹೊಂದಿದೆ. 1990 ಡಿಸೆಂಬರ್ನಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಜನಸಂಖ್ಯಾ ದಿನ ಆಚರಿಸುವ ನಿರ್ಣಯ ಅಂಗೀಕರಿಸಿತ್ತು. ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಮಹಾರಾಷ್ಟದ ನಾಗ್ಪುರದಲ್ಲಿಂದು ನಡೆದ 3ನೇ ಬ್ರಿಕ್ಸ್ ಒಕ್ಕೂಟ ರಾಷ್ಟಗಳ ಸಾರಿಗೆ ಸಚಿವರ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವರು, ರಸ್ತೆ, ರೈಲು, ವಿಮಾನಯಾನ ಮತ್ತು ಜಲಮಾರ್ಗ ಸಾರಿಗೆಗೆ ಪರ್ಯಾಯ ಜೈವಿಕ ಇಂಧನಗಳು ಮತ್ತು ಮಾಲಿನ್ಯ ಮುಕ್ತ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವ ಬಗ್ಗೆ ಪ್ರತಿನಿಧಿಗಳು ಒಪ್ಪಿದ್ದಾರೆ ಎಂದು ತಿಳಿಸಿದರು. ಇತ್ತೀಚಿನ ತಲಾ ಆದಾಯ ದತ್ತಾಂಶದ ವಿಶ್ಲೇಷಣೆಯಂತೆ ಸಿಕ್ಕಿಂ ರಾಜ್ಯ ಮತ್ತೊಮ್ಮೆ ದೇಶದಲ್ಲಿ ಅತಿ ಹೆಚ್ಚು ತಲಾದಾಯ ಹೊಂದಿರುವ ಅತ್ಯಂತ ಶ್ರೀಮಂತ ರಾಜ್ಯವಾಗಿ ಹೊರಹೊಮ್ಮಿದೆ. ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಕೇವಲ .05% ಎರಡು ಸಾವಿರದ 2024-25 ಹಣಕಾಸು ವರ್ಷದಲ್ಲಿ ಸಿಕ್ಕಿಂ ರಾಜ್ಯದ ತಲಾ ಆದಾಯ 6.46 ಲಕ್ಷ ರೂಪಾಯಿಗಳಿಗಿಂತಲೂ ಅಧಿಕ ದಾಖಲಾಗಿದೆ. ಇದು ದೇಶದ ಸರಾಸರಿ ತಲಾ ಆದಾಯಕ್ಕಿಂತ ಸುಮಾರು 3 ಪಟ್ಟು ಹೆಚ್ಚಾಗಿದೆ. ಕಳೆದ ಕನಿಷ್ಠ 1 ದಶಕದಿಂದಲೂ ಸಿಕ್ಕಿಂ ಈ ಸ್ಥಾನವನ್ನು ಕಾಯ್ದುಕೊಂಡು ಬಂದಿದ್ದು ವೈಯಕ್ತಿಕ ಆದಾಯದ ಆಧಾರದ ಮೇಲೆ ಭಾರತದ ಅತ್ಯಂತ ಸಮೃದ್ಧ ರಾಜ್ಯ ಎಂಬ ತನ್ನ ಹೆಗ್ಗಳಿಕೆಗೆ ಪುನಃ ಪಾತ್ರವಾಗಿದೆ.

ಇಂದು ರಾತ್ರಿ ಮಿಯಾಮಿ ಗಾರ್ಡನ್ಸ್ನಲ್ಲಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೂರನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ನ ಸವಾಲನ್ನು ಎದುರಿಸಲಿದ್ದು, ಪಂದ್ಯವು ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 2:30 ಆರಂಭವಾಗಲಿದೆ. ನಾಳೆ ಕಾನ್ಸಾಸ್ ಸಿಟಿಯಲ್ಲಿ ನಡೆಯಲಿರುವ ನಾಲ್ಕನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ತಂಡ ಸ್ವಿಟ್ಜರ್ಲೆಂಡ್ ತಂಡವನ್ನು ಎದುರಿಸಲಿದೆ. ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡವು ಬೆಲ್ಜಿಯಂ ವಿರುದ್ದ 2-1 ಗೋಲುಗಳ

0: ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಭಾರತ ನ್ಯೂಜಿಲೆಂಡ್ ನಡುವಿನ ದ್ವಿಪಕ್ಷೀಯ ಸಂಬಂಧ ಕಾರ್ಯತಂತ್ರ ಪಾಲುದಾರಿಕೆಗೆ ಎತ್ತರಿಸಲು ಪ್ರಧಾನಿ ನರೇಂದ್ರ ಮೋದಿ, ನ್ಯೂಜಿಲೆಂಡ್ ಪ್ರಧಾನಿ ನಿರ್ಧಾರ. ಸ್ವದೇಶಿ ನಿರ್ಮಿತ ಗುಪ್ತ ಯುದ್ಧ ನೌಕೆ ಐಎನ್ಎಸ್ ಮಹೇಂದ್ರಗಿರಿ ಇಂದು ನೌಕಾಪಡೆಗೆ ಸೇರ್ಪಡೆ. ಇಂದು ವಿಶ್ವ ಜನಸಂಖ್ಯಾ ದಿನ, ಯುವಜನರ ನಿರೀಕ್ಷೆ ಆಕಾಂಕ್ಷೆ ಅರಿತುಕೊಳ್ಳುವುದು ಈ ವರ್ಷದ ಘೋಷವಾಕ್ಯ. ಹಾಗೂ ಫಿಫಾ ವಿಶ್ವಕಪ್ ಮೂರನೇ ಕ್ವಾರ್ಟರ್ ಫೈನಲ್ನಲ್ಲಿಂದು ನಾರ್ವೆ ಇಂಗ್ಲೆಂಡ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
2: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಮೈಸೂರಿನ ಲಕ್ಷ್ಮೀರಾಮ್ ಮತ್ತು ತಂಡದವರು ಹಾಡಿರುವ ಹಾಡುಗಳನ್ನು.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ನಾವು ಮಾತನಾಡಲಿರುವ ವಿಷಯ ಫೇಕ್ ಜಾಬ್ ಆಫರ್, ಅಂದರೆ ನಕಲಿ ಉದ್ಯೋಗಾವಕಾಶಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ. ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್, ತಿಂಗಳಿಗೆ 50,000 ಸಂಬಳ, ಯಾವುದೇ ಅನುಭವ ಬೇಡ ಎಂಬ ಸಂದೇಶಗಳು ವಾಟ್ಸಪ್, ಟೆಲಿಗ್ರಾಮ್, SMS, ಇಮೇಲ್ ಮೂಲಕ ಬರುತ್ತಿವೆ. ಹಲವರು ಉದ್ಯೋಗದ ಆಸೆಯಿಂದ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಹಾಗಾದರೆ ಈ ಫೇಕ್ ಜಾಬ್ ಆಫರ್ಗಳು ಹೇಗೆ ನಡೆಯುತ್ತವೆ ಮತ್ತು ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ನೋಡೋಣ.
1: ಫೇಕ್ ಜಾಬ್ ಆಫರ್ ಎಂದರೇನು? ನಕಲಿ ಕಂಪನಿಗಳ ಹೆಸರಿನಲ್ಲಿ ಅಥವಾ ಪ್ರಸಿದ್ಧ ಕಂಪನಿಗಳ ಲೋಗೋ ಬಳಸಿ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿ ಹಣ ಕಸಿದುಕೊಳ್ಳುವುದು, ಇದನ್ನೇ ಫೇಕ್ ಜಾಬ್ ಆಫರ್ ಎನ್ನುತ್ತಾರೆ. ಅವರು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನಿಮ್ಮ ರೆಸ್ಯೂಮ್ ಆಯ್ಕೆಯಾಗಿದೆ, ಇಂಟರ್ವ್ಯೂನ ಅಗತ್ಯವಿಲ್ಲ, ಮೊದಲು ರಿಜಿಸ್ಟ್ರೇಷನ್ ಫೀಸ್ 2,000 ರು ಪಾವತಿಸಿ, ಟ್ರೈನಿಂಗ್ ಫೀಸ್, ಪ್ರೊಸೆಸಿಂಗ್ ಫೀಸ್ ಕೊಡಿ. ಹೀಗೆ ಹೇಳಿ ಹಣ ಕೊಟ್ಟ ನಂತರ ಫೋನ್ ಸ್ವಿಚ್ ಆಫ್ ಮಾಡಿ, ಇಮೇಲ್ ಬ್ಲಾಕ್ ಮಾಡಿ, ಮೆಸೇಜ್ಗಳಿಗೆ ಉತ್ತರವೇ ಇಲ್ಲದ ಹಾಗೆ ಮಾಡುತ್ತಾರೆ. ಸಾಮಾನ್ಯ ಫೇಕ್ ಜಾಬ್ ಸ್ಕ್ಯಾಮ್ಗಳ ವಿಧಗಳು ಹೀಗಿವೆ: ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್, ಡೇಟಾ ಎಂಟ್ರಿ, ಲೈಕ್ ಶೇರ್ ಕೆಲಸ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುವ ಕೆಲಸ ಎಂದು ಹೇಳಿ ಹಣ ಕೇಳುವುದು. ಪಾರ್ಸಲ್ ಅಥವಾ ಕೊರಿಯರ್ ಜಾಬ್ ಸ್ಕ್ಯಾಮ್, ಕಂಪನಿಯ ಪಾರ್ಸಲ್ ನಿಮ್ಮ ಮನೆಗೆ ಬರುತ್ತದೆ, ಅದನ್ನು ಮುಂದಕ್ಕೆ ಕಳುಹಿಸಿ ಎಂದು ಹೇಳಿ KYC ಮಾಹಿತಿ ಪಡೆದುಕೊಳ್ಳುವುದು. ನಕಲಿ ಕಂಪನಿ ಇಮೇಲ್ಗಳು, ಪ್ರಸಿದ್ಧ ಕಂಪನಿಗಳ ಹೆಸರಿನಲ್ಲಿ ನಕಲಿ ಇಮೇಲ್ ID ಬಳಸಿ ಆಫರ್ ಲೆಟರ್ ಕಳಿಸುವುದು. ವಿದೇಶ ಉದ್ಯೋಗ ಸ್ಕ್ಯಾಮ್, ದುಬೈ ಅಥವಾ ಕೆನಡಾ ಜಾಬ್ ಹೆಸರಿನಲ್ಲಿ ವೀಸಾ, ಮೆಡಿಕಲ್, ಪ್ರೊಸೆಸಿಂಗ್ ಫೀಸ್ ಕೇಳುವುದು. ಟಾಸ್ಕ್ ಬೇಸ್ಡ್ ಆ್ಯಪ್ ಸ್ಕ್ಯಾಮ್, ಮೊದಲು ಚಿಕ್ಕ ಹಣ ಕೊಡುತ್ತಾರೆ, ನಂತರ ದೊಡ್ಡ ಮೊತ್ತದ ಹಣವನ್ನು ಹೂಡಲು ಹೇಳುತ್ತಾರೆ.
2: ಎಚ್ಚರಿಕೆಯ ಸೂಚನೆಗಳು ಹೀಗಿವೆ: ಇಂಟರ್ವ್ಯೂ ಇಲ್ಲದೆ ನೇರ ಉದ್ಯೋಗ ಕೊಡುವುದು, ಮೊದಲು ಹಣ ಕೇಳುವುದು, ಜಿಮೇಲ್ ಅಥವಾ ಯಾಹೂ ಇಮೇಲ್ ಮೂಲಕ ಅಧಿಕೃತ ಆಫರ್ ಕಳುಹಿಸುವುದು, ತುಂಬ ಹೆಚ್ಚು ಸಂಬಳದ ಭರವಸೆ ನೀಡುವುದು ಹಾಗೂ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಒತ್ತಡ ಹೇರುವುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಜವಾದ ಕಂಪನಿ ಕೆಲಸ ಕೊಡುವ ಮೊದಲು ಹಣ ಕೇಳುವುದಿಲ್ಲ.
3: ಯುವಕರು ಯಾಕೆ ಹೆಚ್ಚು ಗುರಿಯಾಗುತ್ತಾರೆ? ನಿರುದ್ಯೋಗ ಸಮಸ್ಯೆ, ಬೇಗ ಹಣ ಗಳಿಸುವ ಆಸೆ, ಸಾಮಾಜಿಕ ಜಾಲತಾಣಗಳ ಪ್ರಭಾವ, ವಿದೇಶದಲ್ಲಿ ಕೆಲಸ ಮಾಡುವ ಕನಸು, ಸ್ಕ್ಯಾಮರ್ಗಳು ನಮ್ಮ ಕನಸುಗಳನ್ನು ಬಳಸಿಕೊಳ್ಳುತ್ತಾರೆ.
1: ಹಾಗಾದರೆ ಹೇಗೆ ಸುರಕ್ಷಿತರಾಗಬೇಕು? ಕಂಪನಿಯ ಅಧಿಕೃತ ವೆಬ್ಸೈಟನ್ನು ಪರಿಶೀಲಿಸಬೇಕು, ಕಂಪನಿಯ ಅಧಿಕೃತ ಡೊಮೇನ್ ಇಮೇಲ್ ಇದೆಯಾ ನೋಡಬೇಕು, ಗೂಗಲ್ನಲ್ಲಿ ಕಂಪನಿಯ ಬಗ್ಗೆ ಮಾಹಿತಿ ಹುಡುಕಬೇಕು, ಲಿಂಕ್ಡ್ಇನ್ ಪ್ರೊಫೈಲ್ ಪರಿಶೀಲಿಸಬೇಕು, ಯಾವುದೇ ಫೀಸ್ ಪಾವತಿಸಬಾರದು, ಕುಟುಂಬದವರ ಜೊತೆ ಚರ್ಚಿಸಬೇಕು. ಒಂದು ಸರಳ ನಿಯಮ, ಯಾವುದೇ ಉದ್ಯೋಗಕ್ಕಾಗಿ ಹಣವನ್ನು ಕೊಡಬಾರದು. ಹಾಗಾಗಿಯೂ ಮೋಸವಾದರೆ ಏನು ಮಾಡಬೇಕು? ತಕ್ಷಣ ಬ್ಯಾಂಕ್ಗೆ ಮಾಹಿತಿಯನ್ನು ನೀಡಬೇಕು, 1930 ಸೈಬರ್ ಕ್ರೈಂ ಹೆಲ್ಪ್ಲೈನ್ಗೆ ಕರೆ ಮಾಡಿ ವಿಷಯ ತಿಳಿಸಬೇಕು, cybercrime.gov.in ದೂರು ದಾಖಲಿಸಬೇಕು, ಎಲ್ಲ ಚಾಟ್, ಇಮೇಲ್, ಪಾವತಿಸಿದ ರಸೀದಿಯನ್ನು ಉಳಿಸಿಕೊಳ್ಳಬೇಕು. ಬೇಗ ಕ್ರಮ ತೆಗೆದುಕೊಂಡರೆ ಹಣ ಮರಳಿ ಸಿಗುವ ಸಾಧ್ಯತೆ ಇರುತ್ತದೆ.
0: ಇದಕ್ಕೆ ಒಂದು ನೈಜ ಉದಾಹರಣೆ, ಒಬ್ಬ ವಿದ್ಯಾರ್ಥಿಯು ಡೇಟಾ ಎಂಟ್ರಿ ಜಾಬ್ ಹೆಸರಿನಲ್ಲಿ ಸಂದೇಶ ಬಂತು, 3,000 ರು ರಿಜಿಸ್ಟ್ರೇಷನ್ ಫೀಸ್ ಕೊಟ್ಟರು, ನಂತರ 15,000 ಪೆನಲ್ಟಿ ಹಾಕಿದರು, ಕೊನೆಗೆ ಒಟ್ಟು 50,000 ರು ಕಳೆದುಕೊಂಡರು. ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಸ್ನೇಹಿತರೆ, ಉದ್ಯೋಗ ಜೀವನದಲ್ಲಿ ಬಹುಮುಖ್ಯ, ಆದರೆ ತಪ್ಪು ನಿರ್ಧಾರ ಜೀವನ ಪೂರ್ತಿ ನಷ್ಟ ಕೊಡಬಹುದು. ಹೆಚ್ಚು ಸಂಬಳ, ಕಡಿಮೆ ಕೆಲಸ ಎಂಬ ಮಾತು ಕೇಳಿದಾಗ ಜಾಗರೂಕರಾಗಿರಿ, ಪರಿಶೀಲಿಸಿ, ಯೋಚಿಸಿ, ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ, ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿ. ಇಂದಿನ ಕಾರ್ಯಕ್ರಮವು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಅನಿತಾ. ಧನ್ಯವಾದಗಳು.

0: ಇನ್ನು ಮುಂದೆ ಕೇಳಿಬರೋಣ ಮುಕ್ತವ್ಯಸನ ಬದುಕುವಸನ ಕಾರ್ಯಕ್ರಮದಲ್ಲಿ ಕುಡಿತವನ್ನ ಬಿಟ್ಟು ಸಕಾರಾತ್ಮಕವಾಗಿ ಉತ್ತಮ ಜೀವನ ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ಸರಗೂರು ತಾಲೂಕು ನೆಟ್ಕಲಹುಂಡಿ ಹಾಡಿಯ ಶ್ರೀಯುತ ಕುಮಾರ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.
1: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಮದ್ಯಪಾನದ ಜೀವನದ ಅನುಭವ ಕುರಿತ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಈ ಕುಡಿತವನ್ನು ಬಿಟ್ಟು ಹಾಗೂ ಈ ಕುಡಿತದ ಅನುಭವ ಕುರಿತು ಮತ್ತು ಈ ಕುಡಿತವನ್ನು ಬಿಟ್ಟ ನಂತರ ಅವರ ಜೀವನ ಶೈಲಿಯಲ್ಲಾದ ಬದಲಾವಣೆಗಳನ್ನು ಕುರಿತು ಹಾಗೂ ಈ ಕುಡಿತಕ್ಕೆ ಒಳಗಾಗಲು ಪ್ರಮುಖ ಕಾರಣ ಏನಿತ್ತು, ಇವರು ಕುಡಿತ ಸಂದರ್ಭದಲ್ಲಿ ಇವರ ಆರೋಗ್ಯದ ಮೇಲೆ ಯಾವ ರೀತಿಯ ಒಂದು ದುಷ್ಪರಿಣಾಮವನ್ನು ಉಂಟು ಮಾಡುತ್ತಿತ್ತು, ನಂತರದಲ್ಲಿ ಇವರೇ ಒಂದು ಸ್ವಂತ ಬುದ್ಧಿವಂತಿಕೆಯಿಂದ ಈ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿಯೂ ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಗೂರು ತಾಲೂಕಿನ ನೆಟ್ಕಲದಹುಂಡಿ ಆಡಿಯ ನಿವಾಸಿಗರಾದ ಶಿವತ ಕುಮಾರ್ ಅವರು. ಬನ್ನಿಯಾಗಿದ್ದರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಈ ಕುಡಿತದ ಅನುಭವದ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ಕುಮಾರ್ ಅವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೊಡ್ತಿದ್ದೀನಿ. ನಮಸ್ಕಾರ.
2: ನಮಸ್ಕಾರ ಸರ್.
1: ತಮ್ಮದೊಂದು ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುವವರಿಗೆ ಮಾಡಿಕೊಡೋದ್ರೆ.
2: ಕುಮಾರ್ ಅಂತ ನೆಟ್ಕೊಂಡು ಆಡಿ ಸರ್.
1: ಕುಮಾರ್ ಅವರೇ, ಆಗಿನ ತಾವು ಈ ಕುಡಿತವನ್ನು ಬಿಟ್ಟ ನಂತರ ಇವಾಗಿನ ತಮ್ಮ ಒಂದು ಜೀವನ ಹೇಗಿದೆ, ಹೇಗೆ ನಡ್ಕೊಂಡು ಹೋಗ್ತಾ ಇದೆ?
2: ನಾನು ಸುಮಾರು ಒಂದು 25 ವರ್ಷ ನಾನು ಕುಡಿತಾ ಇದ್ದೆ. 25 ವರ್ಷದಿಂದ ನಾನು ಸ್ವಲ್ಪ ಮುಂದೆ ನನಗೆ ಏಜ್ ಒಂದು 21-22 ಒಂದು 25-21 ಅಷ್ಟೇ ಏಜ್ ದಾಟದಾಗಿ ನಾನು ತಾನೇ ತಾನೇ ಆಟೋಮೆಟಿಕಲಿ ಈಗ ಹುಡುಗರ ಜೊತೆ ಸೇರ್ಕೊಂಡು ಕುಡಿಯೋದು ಕಲ್ತ್ಕೊಂಡಿದ್ದಾನೆ. ಅಲ್ಲಿ ತಂದುಕೊಂಡು ನಾನು ಈಗ ನಾನು ಒಂದೂವರೆ ವರ್ಷ ಆಗಿದೆ ಈಗ ಬಿಟ್ಟು. ನಾನು
1: ಒಂದೂವರೆ ವರ್ಷ
2: ಆಗಿದೆ ನಾನು ಬಿಟ್ಟು. ನಾನು ಎಲ್ಲಿ ಕುಡಿತಿದೆ, ಎಲ್ಲಿ ಮಲಿಕೋತಿದೆ ನನಗೆ ಗೊತ್ತಿಲ್ಲ ಸರ್. ಅದು ನಾನು ಬೆಳಿಗ್ಗೆ ಜವ 4:30-5 ಗಂಟೆಗೆ ನಾನು ಡ್ರಿಂಕ್ಸು ಎಣ್ಣೆ ಹೊಡಿಯೋಕೆ ಶುರು ಮಾಡಿದ್ರೆ ಸಂಜೆ ಮಲಿಕಲ್ಲಿ ತಗೊಂಡು ಎಣ್ಣೆ ಹೊಡಿತಿದ್ದೆ. ನಾನು ಬೈಕಲ್ಲಿ ಬರಬೇಕಾದ್ರೆ ಎಷ್ಟೋ ಸರಿ ನನಗೆ ಆಕ್ಸಿಡೆಂಟ್ಗಳೆಲ್ಲ ಆಗಿದೆ. ನನಗೆ ಸರ್ಗೂರಲ್ಲೆಲ್ಲ ಆಕ್ಸಿಡೆಂಟ್ ಆಗಿದೆ, 2-3 ಸರಿ ಆಕ್ಸಿಡೆಂಟ್ ಆಗಿದೆ. ನನಗೆ ಆಕ್ಸಿಡೆಂಟ್ ಆಗಿ ನಾನು ವಿವೇಕಾನಂದ ಹಾಸ್ಪಿಟ್ಲು ಕೂಡ ಬಂದಿದ್ದೀನಿ. ನಾನು ಅಲ್ಲಿ ಅಲ್ಲೂ ಬಂದು ಒಂದು 3 ದಿನ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ. ಅಲ್ಲಿ ನಾನು ಕುಡಿತದ್ರಿಂದ ನನ್ನ ಆರೋಗ್ಯ ಎಲ್ಲ ಸುಮಾರು ಹಾಳಾಗ್ತಿತ್ತು ನನಗೆ. ಆಮೇಲೆ ಊಟ ಸೇರಂಗಿಲ್ಲ, ಊಟ ಮಾಡೋಂಗಿಲ್ಲ, ಒಂದಿನ ತಿಂದ್ರೆ 3 ದಿನ ಊಟ ಮಾಡೋಂಗಿಲ್ಲ, ವಾಮಿಟ್ ಜಾಸ್ತಿ. ಈ ಡ್ರಿಂಕ್ಸ್ ಮಾಡೋದ್ರಿಂದ ವಾಮಿಟ್ ಜಾಸ್ತಿ. ಆಮೇಲೆ ಯಾರು ಯಾವುದೇ ಕೆಲಸ ಕಾರ್ಯಗಳು ಮಾಡ್ಬೇಕಾದ್ರೂ ಆಗಂಗಿಲ್ಲ. ಒಂದು ವ್ಯವಸಾಯ ಮಾಡೋಕ್ಕೋದ್ರೂ ಆಗಲ್ಲ, ಕೂಲಿ ಮಾಡೋಕ್ಕೋದ್ರೂ ಆಗಂಗಿಲ್ಲ. ನನಗೆ ಒಂದು ಯಾವ್ದಾರ ಒಂದು ಪಂಚಾಯತಿಗೆ ಒಂದು ಮಾತಾಡಬೇಕು ಅಂದ್ರೆ ಹೊರಗಡೆ ಹೋಗಿ ಒಂದು ಕೆಲಸ ಕಾರ್ಯಕ್ರಮ ಮಾಡ್ಬೇಕು ಅಂದ್ರೂ ಆಗಲ್ಲ. ಈಗ ಏನಪ್ಪ ಡ್ರಿಂಕ್ಸ್ ಮಾಡ್ಕೊಬರ್ತಿದ್ದೆ ನೀನು, ನೀನು ಡ್ರಿಂಕ್ಸ್ ಮಾಡ್ಕೊಬರ್ತೀನಿ ಬೆಳಿಗ್ಗೆ ಡ್ರಿಂಕ್ಸ್ ಮಾಡ್ತಿದ್ದಿಲ್ಲ ಅಂತ ಅನ್ನೋದು. ಸರ್ ಡ್ರಿಂಕ್ಸ್ ಮಾಡಿ ನೀನು ತಿಳಿಬಿಡ್ತಿದ್ದೆ, ಎಲ್ಲ ವಾಸನೆ ಗೊತ್ತಾಗ್ಬಿಡ್ತಿದ್ದಿಲ್ಲ. ಅದು ಅದನ್ನ ಡ್ರಿ ಒಪ್ಕೊಬಿಡ್ತೀನಿ ನಾನು. ಪಂಚಾಯತಿ ಅಧಿಕಾರಿ ಆಗಲಿ ಮತ್ತು ತಾಲೂಕು ಎಫ್ಸ್ಗೆ ಹೋಗಲಿ ಯಾವುದೇ ಕೆಲಸಕ್ಕೆ ಹೋಗಲಿ ಒಪ್ಕೊಬಿಡ್ತಿದ್ದೆ ನೇರವಾಗಿ. ಹಾಗಾಗಿ ನಾನು ಯಾವ ಕೆಲಸ ಮಾಡೋಕ್ಕೋದ್ರೂ ಹೋಗ್ತಿದ್ದಿಲ್ಲ. ಈಗ ಡ್ರಿಂಕ್ಸ್ ಮಾಡ್ಕೊಳ್ತಿಲ್ಲ, ಡ್ರಿಂಕ್ಸ್ ಮಾಡ್ಕೊಂಡ್ರೆ ಯಾವ ಕೆಲಸ ನಮ್ಮ ಬೈತಾರಲ್ಲಿ ಅಧಿಕಾರಿಗಳು ಬೈತಾರ, ಹೋಗೋದೇ ಬೇಡ ಅನ್ಕೊಂಡು ಹೋಗ್ತಿದ್ದಿಲ್ಲ. ನೀವು ಒಂದು ಊರಲ್ಲಾದ್ರೆ ಯಾರಷ್ಟು ಜನಗಳು ನಮ್ಗೆ ನಂಬಿಕೆ ಇರಲಿಲ್ಲ, ನಂಬ್ಕೊತಿದ್ದಿಲ್ಲ. ಡ್ರಿಂಕ್ಸ್ ಮಾಡ್ತಾನ, ನಿಮ್ಮ ಜೊತೆಗೆ ಜಾಸ್ತಿ ಏನು ಮಾತಾಡೋದು, ಯಾವುದೇ ಕೇಳಿದ್ರೆ ರೆಸ್ಪಾನ್ಸ್ ಕೊಡ್ತಿದ್ದಿಲ್ಲ. ಈಗ ಹಂಗಾಗಿ ನಾನು 1 ವರ್ಷದಿಂದ ಹಿಂಗೆ ಬಿಟ್ಬಿಡ್ತೀನಿ. ಹಿಂಗೆ ನನಗೆ ಅದ್ರ ಮೇಲೆ ತಾನಾಗಿ ತಾನೇ ಬಿಟ್ಟಿದ್ದು. ಯಾವುದಾದ್ರೆ ನಾನು ಇಂಜೆಕ್ಷನ್ ತಗೊಳ್ಳೋದ್ರಲ್ಲಿ, ಟ್ಯಾಬ್ಲೆಟ್ ತಗೊಳ್ಳೋದ್ರಲ್ಲಿ ಯಾವುದೇ ಥರದ್ದು ಇಲ್ಲ ನನಗೆ. ನನ್ನ ವೈಯಕ್ತಿಕ ನಾನೇ ಬಿಟ್ಬಿಟ್ಟಿದ್ದೀನಿ. ಈಗ ನಾನು ಸಂಸಾರ ಚೆನ್ನಾಗಿದೆ, ನನಗೆ ಚೆನ್ನಾಗಿ ನೋಡ್ಕೋತಿದ್ದೀನಿ. ಈಗ ಅಷ್ಟೇ ದುಡ್ಡು ನಾನು ಅದೇ ಲೆಕ್ಕ ಹಾಕ್ತೀನಿ. ಈಗ ಒಂದು ದಿನಕ್ಕೆ ನನಗೆ 1,000-1,500 ರೂಪಾಯಿ ಖರ್ಚು ಮಾಡ್ತಿದ್ದೀನಿ. ಒಂದು 1,000 ರಿಂದ ಮ್ಯಾಕ್ಸಿಮಮ್ ಒಂದು 500 ರೂಪಾಯಿ ಖರ್ಚು ಮಾಡ್ತಿದ್ದೀನಿ
1: ಕುಡಿತರ ಸಮಯದಲ್ಲಿ.
2: ಕುಡಿತಿದ್ದಾಗ ನಾನು ಕುಡಿಯಬೇಕಾದ್ರೆ 500 ರೂಪಾಯಿ ಕಡಿಮೆ ಆದ್ರೆ 500 ರೂಪಾಯಿ ಖರ್ಚು ಮಾಡ್ತಿದ್ದೆ. ಇಲ್ಲ ಅಂದ್ರೆ ಸಾಲ ಮಾಡ್ತಿದ್ದೆ ಅರ್ಥ ಬರೋ. ನಾನು ಸಾಲ ಮಾಡಿ ನಾವು ಒಬ್ಬನೇ ಕುಡಿತಿದ್ದಿಲ್ಲ, ನನ್ನ ಜೊತೆ ಇನ್ನೂ ಒಂದಿಬ್ರು ಕುಡಿಯೋರು ಇದ್ರೆ ಯಾರು
1: ಸ್ನೇಹಿತರು
2: ಕುಡಿತಿದ್ರು. ಇಲ್ಲ ಅವ್ರು ಯಾರು ನನ್ನಂತರ ದುಡ್ಡಿಲ್ಲ ಅಂದ್ರೆ ಅವ್ರ ಕರ್ಕೊಂಡು ಕುಡಿಸ್ಬಿಡ್ತಿದ್ರು. ಬೆಳಿಗ್ಗೆ 5 ಗಂಟೆಗೆ ಶುರು ಮಾಡಿದ್ರೆ ಸಂಜೆ ಮಲಿಕಳ 10 ಗಂಟೆಗೆ ತಂದ್ಕೊಂಡು ಊಟ ಮಾಡೋಂಗಿಲ್ಲ.

0: ಜಾಸ್ತಿ ಆಯ್ತು ಅಂದಾಗ ವಾಮಿಟ್ ಆಗೋದು, ಯಾವ ಕೆಲಸನೂ ಮಾಡಂಗಿಲ್ಲ. ಮನೇಲಿ ನಮ್ಮ ತಂದೆಗೆ ಆಗಲಿ ನಮ್ಮ ತಾಯಿಗೆ ಹುಷಾರಿಲ್ಲ ಅಂದ್ರೆ ಯಾರು ನೋಡೋರು ಇಲ್ಲ. ಈಗ ನಾನು ನೋಡ್ಕೋಬೇಕು ಅಂದಾಗ ನಮ್ಗೆ ಏನೋ ಡ್ರಿಂಕ್ಸ್ ಮಾಡ್ಬಿಡ್ತೀವಿ, ನಾವು ಯಾರು ಕರ್ಕೊ ಹೋಗಿಲ್ಲ. ಒಂದ್ಸರಿ ಏನಾಗಿತ್ತು, ಹಂಗೆ ಸಮಸ್ಯೆ ಆಗ್ಬಿಟ್ಟು ನಮ್ಮ ತಾಯಿಗೆ ಸೀರಿಯಸ್ ಆಗ್ಬಿಟ್ಟು ನಾನು ಡ್ರಿಂಕ್ಸ್ ಜಾಸ್ತಿ ಮಾಡಿದೆ, ಕರ್ಕೊ ಹಾಸ್ಪಿಟ್ಲಿಗೆ ಕರ್ಕೊ ಹೋಗ್ತಾಯಿದ್ದೆ. ಆಗ ನಮ್ಮ ತಮ್ಮ ಬಂದಲ್ಲಿಂದ ಕರ್ಕೊಂಡು ಅವನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಮೈಸೂರು ಕರ್ಕೊಂಡು ಇಲ್ಲಿ ಸರ್ಗೂರು ಕರ್ಕೊಂಡು ಸರ್ಗೂರು ಕರ್ಕೊಂಡು ಸರ್ಗೂರು ಆಗಲಿ ಮೈಸೂರು ಕರ್ಕೊಂಡು ಮೈಸೂರು ಕರ್ಕೊಂಡು ಡಿಮೆಂಡ್ ಮಾಡಿದವನು. ನನಗೆ ಕರ್ಕೋಗಿರೋದೆ ಗೊತ್ತಿಲ್ಲ ನನಗೆ, ನಾನು ಕುಡಿಬೇಕಾದ್ರೆ ಅಷ್ಟು ಪರಿಸ್ಥಿತಿ ಇತ್ತು. ಆಗ ಆವತ್ತಿನ ಸ್ವಲ್ಪ ನಾನು ನಮ್ಮ ತಾಯಿಗೆ ಯಾವಾಗ ಹಿಂಗಾಗ್ತು, ನಮ್ಮ ತಾಯಿ ಸ್ವಲ್ಪ ಎಲ್ಲ ನನಗೆಲ್ಲ ಹೇಳಿ ನನ್ನ ಎಲ್ಲ ರೀತಿ ಪರಿಸ್ಥಿತಿ ಹೇಳ್ಕೊಂಡ್ರೆ ನಮ್ಮ ತಾಯಿ ನೀನು ಈ ಥರ ಎಲ್ಲ ಕುಡಿಯಬಾರ್ದು, ನಮ್ಮ ತಾಯಿ ಹೇಳ್ತಾ ಹೇಳ್ತಾ ಹೇಳ್ಸೋರು ಹೇಳ್ಕೊಂಡು ನನಗೆ ಆವತ್ತಿನ ಸ್ವಲ್ಪ ನಾನು ಈ ಕುಡ್ತೇನಂದ್ರೆ ಬಿಟ್ಟಾಕ್ಬಿಟ್ರೆ ನನಗೆ ಎಲ್ಲ ಜೀವನ ನನಗೆ ಸರಿ ಅಂದ್ಬಿಟ್ಟು ಅವತ್ತೇ ನಿರ್ಧಾರ ಮಾಡಿದೆ ನಾನು. ಅವತ್ತು ನಿರ್ಧಾರ ಮಾಡಿದೆ ನಾನು, ಇವತ್ತಿನ ಕಡೆ ಹೋಗ್ತೀನಿ, ಎಲ್ಲ ಕಡೆ ಹೋಗ್ತೀನಿ, ಹುಡುಗ್ರ ಜೊತೆಗೆ ಹೋಗ್ತೀನಿ, ಫ್ರೆಂಡ್ಸ್ ಜೊತೆಗೆ ಹೋಗ್ತೀನಿ, ನಾನು ಅವ್ರ ಹತ್ರ ಹೋಗಿ ಕೂತ್ಕೊಂಡ್ರು ಕೂಡ ಅವ್ರ ಜೊತೆ ಕೂತ್ಕೊಂಡ್ರು ಕೂಡ ಅದ್ರ ನಾನು ಕುಡಿಯೋಕೆ ಹೋಗಲ್ಲ. ಹಿಂಗೆ ಎಷ್ಟೋ ಸರಿ ಸ್ಟಾರ್ಟಿಂಗಲ್ಲ ಒಂದು ತಿಂಗಳು 2 ತಿಂಗಳಾದ್ರೆ ನಮ್ಮ ಹುಡುಗಲ್ಲ ಹಿಂಗೆ ಕುಡಿ ಏನು ತೊಂದರೆ ಇಲ್ಲ ಅಂತಂದ್ರು. ನಾನು ಕುಡಿಯೋದು ನನಗೆ ಬೇಡ ಅಂತಂದ್ರೆ ಬೇಡಪ್ಪ, ನನಗೆ ಬೇಕಾದ್ರೆ ಕೂತ್ಕೊತೀನಿ ಜೊತೆಲೆ, ನೀನು ಬೇಕಾದ್ರೆ ಕುಡಿ ಈ ಥರ ಹೇಳ್ಬಿಡಿ. ನಾನು ಯಾವಾಗ ಗೊತ್ತಾಗ್ತೀನಿ ಇವನು ಕುಡಿಯಲ್ಲ ಇನ್ನು ಅಂತ ಗೊತ್ತಾಗ, ನನ್ನ ಜೊತೆಗೆ ಯಾರೂ ಬರೋದು ಇಲ್ಲ, ಈಗ ಸ್ನೇಹಿತರು ಬರಲ್ಲ, ಅಕ್ಕಪಕ್ಕದವರು ಬರೆಯಲ್ಲ. ಈಗ ಈಗ ನಾನು ಆತಾಪಿಂದ ನನ್ನ ಪಾಟ ನನ್ನ ಯಾವ ಏನಾಯ್ತು, ನನ್ನ ಕೆಲಸ ಏನಾಯ್ತು, ಯಾವ ಕೆಲಸ ಯಾವ ಯಾವ ಆಫೀಸ್ಗೆ ಹೋದ್ರು ಈಗ ನನ್ನ ಜೊತೆಗೆ ರೆಸ್ಪಾನ್ಸ್ ಕೊಟ್ಟು ಚೆನ್ನಾಗಿ ಮಾತಾಡ್ತಾರೆ ಎಲ್ಲ ಅಧಿಕಾರಿಗಳು, ಗೌರವ ಕೊಟ್ಟು ಮಾತಾಡ್ತಾರೆ ನನ್ನ. ತಾಲೂಕು ಕಪ್ಸ್ಗೆ ಹೋಗಲಿ, ಸಾಮಾಜಿಕ ಇಲಾಖೆಗೆ ಹೋಗಲಿ, ಅದೊಂದು ಪಂಚಾಯತಿಗೆ ಹೋಗಲಿ, ಇನ್ನೊಂದು ಬೇರೆ ಊರಿಂದ ಕಾರ್ಯಕ್ರಮ ಆಗಲಿ ಯಾವುದೇ ಆಗಲಿ ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟು ಮಾತಾಡ್ತಾರೆ. ಹಂಗಾಗಿ ನಾನಾಗ ನಾನೇ ಬಿಟ್ಟಿರೋ ಸರ್ ಅದು.
1: ಮತ್ತೆ ಕುಡಿತ ಸಂದರ್ಭದಲ್ಲಿ ಗೌರವನ ಕೊಡ್ತಾರಲ್ಲ,
0: ಯಾರು ಯಾರು ಗೌರವ ಕೊಡ್ತಿದ್ದಿಲ್ಲ, ಅವನು ಕುಡಿತಾನಲ್ಲ ಅವನು ಏನ ಅವ್ನು ಕುಡ್ಕೊಳ್ಳೋದು ಮಾತ್ರ, ಕುಡಿಯೋದು ತಿನ್ನೋದು ಮಾತ್ರ ಗೊತ್ತು ಅವನಿಗೆ ಅಷ್ಟೇ, ಅವ್ನಿಗೇನು ಅವ್ನಿಗೆ ಅವ್ನ ಜೊತೆ ಏನು ಮಾತಾಡೋದು ಅಂತ ಎಲ್ಲರೂ ನಮ್ಮ ಕಂಡ್ರೆ ದೂರ ಇರ್ತಿದ್ರು. ಹಂಗೆ ಫಸ್ಟ್ ಅಲ್ಲ.
1: ಅಂದ್ರೆ ತಾವು ಎಷ್ಟು ವರ್ಷಗಳಿಂದ ಕುಡಿತಾ ಇದ್ರಿ ಮೊದಲು?
0: ನಾನು 20 ವರ್ಷದಿಂದ ಕುಡಿತಿದ್ದೆ.
1: 20 ವರ್ಷದಿಂದ
0: ನಾನು.
1: ಹಾಗಿದ್ರೆ ಏನಾದ್ರು ಕಾರಣಗಳಿತ್ತ ಈ ಕುಡಿದಕ್ಕೆ, ಏನಕ್ಕೋಸ್ಕರ ಕುಡಿದಕ್ಕೆ ಪ್ರಾರಂಭ ಮಾಡಿದ್ರಿ ತಾವು?
0: ಇಲ್ಲ ಇಲ್ಲ, ಕಾರಣ ಅಂತ ಏನಿಲ್ಲ, ನಾನು ಸ್ವಯಚ್ಛಿಂದ ನಾನು ಕಲ್ತ್ಕೊಂಡು ಬಿಡೋದು. ಈಗ ಸ್ನೇಹಿತರ ಸರ್ಕಲಿಂದ, ಹುಡುಗರು ನಮ್ಮ ಫ್ರೆಂಡ್ಶಿಪ್ ಸರ್ಕಲಿಂದ ಈಗ ಸ್ವಲ್ಪ ಸ್ವಲ್ಪ ಸ್ವಲ್ಪ ಅನ್ಕೊಂಡು ಸ್ವಲ್ಪ ಜಾಸ್ತಿ ಆಗ್ಬೇಕು, ಜಾಸ್ತಿ ಆಯಿತು. ಇನ್ನು ಬೇರೆ ಥರ ಕಾರಣ ಅಂತೇನಿಲ್ಲ, ಈ ಸ್ನೇಹಿತರು ಫ್ರೆಂಡ್ಸ್ ಸರ್ಕಲಿಂದ ಸ್ವಲ್ಪ ಕಲ್ತ್ಕೊಬಿಟ್ಟು ಸ್ವಲ್ಪ ಸ್ವಲ್ಪ ಅನ್ಕೊಂಡು ಜಾಸ್ತಿ ಆಗ್ಬೇಕು. ಅದು ಬಿಡೋಕೆ ಆಗ್ತಿದ್ರು ನನಗೆ, ನಾನು ಎಷ್ಟೋ ಸರಿ ಬಿಡಬೇಕು ಅಂತ ಮಧ್ಯದಲ್ಲಿ ಮಾಡಿದೆ, ಬಿಡೋಕಾನಿಲ್ಲ. ಅವಾಗೆಲ್ಲ ಎಷ್ಟೋ ಹಾಸ್ಪಿಟ್ಲಿಗೆಲ್ಲ ತೋರಿಸ್ತೀವಿ, ಎಲ್ಲ ಸುಮಾರು ನಿಬೇಕನ್ನಿಸ್ಬಿಡೋದು ಮೊದಲು ಕುಡ್ತೆ ಬಿಡಿಸ್ಕೊಡ್ತೀವಿ ಬನ್ನಿ ಕ್ಯಾಂಪ್ ಇದೆ ಅಂತ ಎಲ್ಲ ಕರೆದ್ರು. ನಾನೇ ಹೇಳ್ತಿದ್ದೆ ಕ್ಯಾಂಪ್ ತಾನಾಗ ತಾನೇ ಬಿಡಬೇಕು, ಕ್ಯಾಂಪಿಗೆಲ್ಲ ಬರಲ್ಲ, ನಾನು ನಾನಾಗ ತಾನೇ ಬಿಡಬೇಕು, ನಾನು ಸ್ವಯಚ್ಛೆ ಬಿಡಬೇಕು ಅಂತ ನಾನು ಹೋಗ್ತಿದ್ದೆ, ಕ್ಯಾಂಪ್ಗೆಲ್ಲ ಹೋಗ್ತಿದ್ರೆ ನಾನು ಅವಾಗೆಲ್ಲ.
1: ಅದೇ ತಾವು ಹೇಳ್ತಿದ್ದೀರ, ನಾನು ಕುಡಿಯೋದಕ್ಕೆ ಯಾವುದೇ ರೀತಿಯ ಕಾರಣಗಳಿರಲಿಲ್ಲ, ಈ ಒಂದು ಸ್ನೇಹಿತರ ಸಾಹಸದಿಂದ ನಾನು ಈ ಕುಡಿಯೋದಕ್ಕೆ ಪ್ರಾರಂಭ ಮಾಡಿದೆ ಅಂತ ಹೇಳ್ತಾ ಇದ್ರಿ ತಾವು. ಇವಾಗ ಯಾವುದು ಕೂಡ ಈ ರೀತಿ ನಮ್ಮ ಸ್ನೇಹಿತರು ಕುಡಿಯೋದಕ್ಕೆ ಕರಿತಾ ಇದ್ದಾರೆ, ನಾನು ಈ ರೀತಿ ಹೋಗೋದು ಸರಿನೇ ತಪ್ಪು? ಅಕಸ್ಮಾತಾಗಿನ ಈ ಕುಡಿಯೋದ್ರಿಂದ ನನ್ನ ಆರೋಗ್ಯದ ಮೇಲೆ ಏನಾದರೂ ತೊಂದರೆಗಳು ಉಂಟಾಗ್ಬೋದು, ಯಾವುದಕ್ಕೂ ಸತಿ ಯೋಚನೆ ಮಾಡಿ ಕುಡಿಯೋಣ ಅಂತ ಅನಿಸ್ತಿರ್ಲಿಲ್ವ ಅವಾಗ ನಿಮ್ಗೆ ಹೇಗೆ?
0: ಇಲ್ಲ ಇಲ್ಲ, ನನಗೆ ಅದ್ರ ಬಗ್ಗೆ ಒಂದ್ಸರಿ ನಿರ್ಧಾರ ತಗೊಂಡ್ಮೇಲೆ ಅದ್ರ ಬಗ್ಗೆ ಎಷ್ಟಾರು ಕರೆದ್ರು ಅವರು, ನನಗೆ ಬೇಡಪ್ಪ, ನಾನು ಒಂದ್ಸರಿ ನನಗೆ ನನಗೆ ಬೇಡ ಅಂತಂದ್ಮೇಲೆ ಅದನ್ನು ನಾನು ಇಚ್ಛೆಯಿಂದ ಬಿಟ್ಬಿಡ್ತೀನಿ, ಬೇಡ ನಾನು, ನೀನು ಬೇಕಾದ್ರೆ ತಗೋ, ನೀನು ನಾನು ಅದ್ರ ಹತ್ರಕ್ಕೂ ಬರಲ್ಲ, ನಾನು ಬೇಕಾದ್ರೆ ಅದು ನಿನ್ಗೆ ಬೇಗ ನಾನು ಫ್ರೆಂಡ್ಸ್ ಬೇಕಾದ್ರೆ ಜೊತೆಲಿ ಕೂತ್ಕೊತೀನಿ, ಬೇಕಾದ್ರೆ ಕೂತಿರ್ತೀನಿ, ನೀನು ತಗೋಬೇಕಾರ 5 ನಿಮಿಷ 10 ನಿಮಿಷ ಕೂತಿರ್ತೀನಿ, ಬೇಕಾರೆ ನೀನು ತಗೋಣ. ಅದು ಅದ್ರ ಸಮಸ್ಯೆ ಗೆಲೀವಾಗಿ ಎಲ್ಲ ಗೊತ್ತಾಗೋದು, ಹಂಗಾಗಿ ಯಾರೂ ಕೂಡ ಕರೆಯಲ್ಲ, ಈಗ ಯಾರೂ ಕರೆಯೋಕ್ಕಲ್ಲ. ಏನಪ್ಪ ಏನು ಕೇಳ್ತಾರೆ ಅಷ್ಟೇ, ಊಟ ಮಾಡಿದ ತಿಂಡಿ ಮಾಡಿದೆ ಇದು ಕೇಳ್ತಾರೆ ಅಷ್ಟೇ. ಕಾರಣ ಅವ್ರಿಗೆ ಬೇಕಾದ್ರೆ ನನಗೆ ನನಗೆ ದುಡ್ಡೇನು ಬೇಕು ಅಂತ 50 ಕೊಟ್ಬಿಡ್ತೀನಿ, ಬೇಕಾದ್ರೆ ಅಷ್ಟೇ. ಮೊದಲಾದಂಥ 1,000 ಇದ್ರೂ ಖರ್ಚು ಮಾಡ್ತಿದ್ವಿ, ನಾನು ಕುಡಿಬೇಕಾದ್ರೆ 1,000 ಇದ್ರೂ ನಮಗೆ ಸಾಲ ಮಾಡಿ ಕೊಡ್ತಿದ್ವಿ. ನಾನು
1: ಮೊದಲು ಕುಡಿದ ಸಂದರ್ಭದಲ್ಲಿ ಎಷ್ಟು ಸಂಪಾದನೆ ಮಾಡ್ಕೋಬೇಕಿದ್ರಿ ದಿನದಲ್ಲಿ?
0: ಸಂಪಾದನೆ ಅಂದರೆ ಏನು ಸಂಪಾದನೆ ಇಲ್ಲ ಸರ್, ಈಗ ಯಾರ ಹತ್ರ ಈಗ ಬೇಕಾದ್ರೆ ಈಗ ಫ್ರೆಂಡ್ ಈಗ ಫೋನ್ ಮಾಡೋದು, ಫೋನ್ ಮಾಡ್ತೀನೋ, ಫೋನ್ ಮಾಡಿದಾಗ 500 ರೂಪಾಯಿ ಒಂದು 500 ರೂಪಾಯಿ ಫೋನ್ಪೇ ಮಾಡ್ಕೊಡು ಅಂತ ಕೇಳೋದು, ನಾಳೆ ಕೊಡ್ತೀನಿ ಅಂತ ಹೇಳೋದು. ಅವ್ನು ನಾಳೆ ಕೊಡೋಂಗಿಲ್ಲ, ಪುನಃ ಇನ್ನೊಂದು ವಾರ ಮುಂದಕ್ಕೆ ಹೋಗ್ತಿದ್ದು, ಅವ್ನಿಗೆ ಪುನಃ ಒಂದು ವಾರ ಬಿಟ್ಟು ಹೆಂಗಿಲ್ಲ ಬೇರೆ ಕಡೆಯಿಂದ ರೊಟೇಷನ್ ಮಾಡಿ ಕುಡಿಯಬೇಕಾದ್ರೆ ಕೊಡ್ತಿದ್ದು ನಾವು ಫಸ್ಟ್ ಕುಡಿಯಬೇಕಾದ್ರೆ. ಈವಾಗ ನನಗೆ ಏನಾಗುತ್ತೆ, ಅದೇ ದುಡ್ಡು ಇದ್ದರೆ ನನಗೆ ಒಂದು ಮನೆಗೆ ರೇಷನ್ ಆಗಲಿ, ಮಕ್ಳಿಗೆ ಬಟ್ಟೆಯನ್ನಾಗಲಿ ಅಥವಾ ಇನ್ನೊಂದೇ ಆಗಲಿ, ನಮ್ಮ ಹೆಂಡತಿಗಾಗಲಿ, ಒಂದು ಯಾವುದೇ ಆದರೂ ಅದೇ ದುಡ್ಡಿನ ಮನೆಗೆ ಸಾಮಾನು ತಂದು ಹಾಕ್ಕೊತೀನಿ. ಅದೇ 500 ರೂಪಾಯಿ ಇದ್ದಿದ್ರೆ ಅದೇ ಯೋಚನೆ ಮಾಡ್ತೀನಿ ನಾನು, ಒಂದು 500 ರೂಪಾಯಿ ದುಡ್ಡಿದ್ರೆ ಅದೇ ದುಡ್ಡಿಂದ ಮನೆ ತಂದು ಹಾಕ್ತೀನಿ.
1: ಅದೇ ಕುಡಿಯೋ ಸಂದರ್ಭದಲ್ಲಿ ತಾವು ಸಂಪಾದನೆ ಮಾಡಿ ದುಡ್ಡಿಲ್ಲ, ಈ ಕುಡಿಯೋದಕ್ಕೆ ಸಂಪೂರ್ಣವಾಗಿ ಬಳಸ್ಕೊತಾ ಇದ್ರಿ?
0: ಕುಡಿಯೋದಕ್ಕೆ ಸಂಪೂರ್ಣ ಬಳಸ್ಕೊತಿದ್ದೆ. ಇವಾಗ ನಾನು ಏನ ಮಾಡೋದು, ಸಂಪಾದನೆ ಮಾಡಿದ್ರೂ ಈ ಮನೆಗೆ ನನಗೆ ರೇಷನ್ ಆಗಲಿ ಮತ್ತು ಕಾಳು ಆಗಲಿ ಮತ್ತು ಉಪ್ಪಾಗಲಿ ಯಾವುದೋ ಪ್ರತಿಯೊಂದು ಮನೆಗೆ ರೇಷನ್ ತಗೋಬರ್ತೀನಿ, ಅದೇ ಅದೇ 500 ರೂಪಾಯಿಗೆ ಮನೆ ಒಂದು ವಾರ ಊಟಕ್ಕಾಗುತ್ತೆ ನಮಗೆ ರೇಷನ್ ಅದು.
1: ಹಾಗಿದ್ರೆ ತಮ್ಮ ಕುಟುಂಬದಲ್ಲಿ ಎಷ್ಟು ಜನ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
0: ನಮ್ಮ ಕುಟುಂಬದಲ್ಲೇ ನನ್ನ ತಮ್ಮ, ನನ್ನ ತಮ್ಮನ ಹೆಂಡತಿ, ನನ್ನ ತಮ್ಮ, ಇನ್ನೊಬ್ಬ ಚಿಕ್ಕವನು, ನನ್ನ ಹೆಂಡತಿ, ನಮ್ಮ ಮಕ್ಕಳು, ನಮ್ಮ ತಾಯಿ ತಂದೆ.
1: ಮೊದಲು ಮನೆಯ ಒಂದು ಜೀವನವನ್ನು ಯಾರು ನೋಡ್ಕೊಂಡು ಹೋಗ್ತಿದ್ರು ಅವಾಗ ನೀವು ಕುಡಿಯೋಂಥ ಸಮಯದಲ್ಲಿ?
0: ನನ್ನ ತಾಯಿ, ನಮ್ಮ

0: ತಂದೆ ತಮ್ಮ ಅವ್ರು ಮೂರು ಜನ ನೋಡ್ಕೋತೀವಿ.
1: ಮನೆ ನಿರ್ವಹಣೆ ಒಂದು ರೂಪಾಯಿ ಕೊಡ್ತಾ ಇರಲಿಲ್ಲ ಅವಾಗ.
0: ಮನೆಗೆ ನಾನು ಒಂದು ರೂಪಾಯಿ ಕೊಡ್ತಿದ್ದಿಲ್ಲ. ನಾನು ನಾವೇನೇ ಮಾಡಿದ್ರು ಮನೆಗೆ ಕೊಡ್ತಿದ್ದಿಲ್ಲ. ನಾನು ಹೆಂಡತಿಗೂ ನನ್ನ ಮಕ್ಳಿಗೂ ಕೂಡ ಏನು ಮಾಡ್ತಿದ್ದಿಲ್ಲ, ಹೆಂಡತಿಗೂ ಕೂಡ ಮಾಡ್ತಿದ್ದಿಲ್ಲ. ನಾನು
1: ಈಗ ಈ ಕುಡಿತನ ಬಿಟ್ಟಂದ್ರೆ ಇವಾಗ ಸಂಪಾದನೆ ಮಾಡಿ ದುಡ್ಡನ್ನೆಲ್ಲ ಉಳಿತಾಯ ಮಾಡ್ಕೊಂಡು ಹೋಗ್ತಾ ಇದ್ದೀರಿ?
0: ಉಳಿತಾಯ ಉಳಿತಾಯ ಮಾಡ್ಕೊಂಡು ಹೋಗ್ತೀನಿ. ನಾನೆಲ್ಲ ಕುಡಿದ ಬಿಟ್ಟೋರಿಂದ ಎಲ್ಲ ನಾನು ಮನೆಗೆ ವ್ಯವಹಾರಕ್ಕೆ ಹಾಕ್ತೀನಿ. ಮತ್ತು ಮನೆಗೆ ಯಾವಾಗ ಇವಾಗೆಲ್ಲ
1: ಸೌಲಭ್ಯ ಮಾಡ್ಕೊಂಡಿದ್ರೆ ಇವಾಗ ಕುಡಿದನ್ನು ಬಿಟ್ಟಂತರ
0: ಕುಡಿದ ಬಿಟ್ಟಿರ್ತಾರೆ. ಬೇರೆ ಥರ ಅಂದ್ರೆ ಮನೆಗೆ ಯಾವ್ದಿನ ನಮ್ಗೆ ನನಗೆ ಏನಾಗಬೇಕು ಅಂತ ಅದು ಮಾಡ್ಕೋತೀನಿ. ಇನ್ನು ಬೇರೆ ಥರ ಏನೂ ಇಲ್ಲ. ನನ್ನ ಮಕ್ಳಿಗೆ ಬಟ್ಟೆ ಆಗಲಿ ಅಥವಾ ಇನ್ನೊಂದು ನಿಮ್ಮ ಹೆಂಡತಿಗೆ ಆಗಲಿ ನಮ್ಮ ತಾಯಿಗೆ ಆಗಲಿ ಒಂದು ಹಾಸ್ಪಿಟ್ಲ್ಗೆ ಹೋಗೋದಕ್ಕೆ ಆಗಲಿ ಒಂದು ಖರ್ಚು ವೆಚ್ಚಿಗೆ ಕೊಡ್ತೀನಿ. ಈಗ ನಾನು ಒಂದು ಹಾಸ್ಪಿಟ್ಲ್ ತೋರಿಸ್ಕೊಂಡು 500 ರೂಪಾಯಿ ಕೊಡ್ಬೇಕು, 1,000 ಕೊಡ್ಬೇಕಾ ಕೊಡ್ತೀನಿ. ನಾನು ನನ್ನ ಹೆಂಡತಿಗೆ ತೋರಿಗೆ ಹೋಗ್ಬೇಕಾದ್ರು ಕರ್ಕೊಂಡು ಹೋಗ್ಬೇಕಾ, ಅವ್ಳಿಗೆ ಏನು ಬಟ್ಟೆ ಕೊಡಿಸ್ಬೇಕಾ, ಮಕ್ಳು ಕೊಡಿಸ್ಬೇಕಾ, ಸರ್ಗೋರಿಗೆ ಕರ್ಕೊಂಡು ಹೋಗ್ತೀನಿ. ಎಲ್ಲ ಅವ್ರಿಗೆ ಏನು ಬೇಕಾಗುತ್ತೆ ಕರ್ಕೊಂಡು ವಾರಕ್ಕೆ 15 ದಿನ ಕರ್ಕೊಂಡು ಹೋಗ್ತೀನಿ. ಕೊಡಿಸ್ಕೊಂಡು ಏನು ಬೇಕೋ ಅವ್ರು ಕೊಡಿಸ್ಕೊಂಡು ಬಟ್ಟೆ ಎಲ್ಲ ಕೊಡಿಸ್ಕೊಂಡು ಬರ್ತೀನಿ.
1: ಇವಾಗ ನೀವು ಈ ಕುಡಿತನ ಬಿಟ್ಟು ಹಾಡಿಯಲ್ಲಿ ಪ್ರಸ್ತುತವಾಗಿಯೂ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಒಂದು ಒಳ್ಳೆ ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗ್ತಿದ್ದೀರಾ. ತಮ್ಮ ಹಾಡಿಯಲ್ಲಾಗಿರ್ಬೋದು, ತಮ್ಮ ಒಂದು ಕುಟುಂಬದಲ್ಲಾಗಿರ್ಬೋದು, ಯಾವ ರೀತಿಯ ಒಂದು ಸಹಕಾರವನ್ನು ನೀಡುತ್ತಿದ್ದಾರೆ ಈಗ ನಿಮಗೆ?
0: ಈಗ ನನಗೆ ನಮ್ಮ ಹಾಡಿಲ್ಲಂದ್ರೆ ನಮಗೆ ಎಲ್ಲ ಥರನು ಬೆಂಬಲ ಕೊಡ್ತಾರೆ. ನಾವು ಮಾತಾಡಿದ್ರು ಅಷ್ಟೇ ನಮ್ಗೆ ಅದೇ ಥರ ರೆಸ್ಪಾನ್ಸ್ ಕೊಡ್ತಾರೆ. ಪ್ರತಿಯೊಬ್ಬರು ಅಷ್ಟೇ, ಎಲ್ಲರೂ ಕೂಡ ನಮ್ಮ ಹಾಡಿಲಿ. ನಾನು ಹೇಳ್ತೀನಿ, ಯಾವುದೇ ಒಂದು ಫಂಕ್ಷನ್ ಆಗಲಿ, ಒಂದು ಯಾವುದೋ ಒಂದು ಫೋನ್ ಮುಖಾಂತರ ತಿಳಿಸ್ತಾರೆ, ಈಗ ಅಟೆಂಡ್ ಮಾಡೋಕೆ ಎಲ್ಲರೂ ಇರ್ತಾರೆ. ಮೊದಲು ನಮಗೆ ಆ ಥರ ರೆಸ್ಪಾನ್ಸ್ ಸಿಗ್ತಿದ್ದಿಲ್ಲ. ಅವ್ನು ಪಾಡು ಮಾಡ್ಕೋತಾನೆ ಮಾಡ್ಕೊಲ್ಲಿ ಹೋಗ್ಲಿ ಅಂತಿರು. ಈವಾಗ ಏನಂತಾರೆ ಗೊತ್ತು, ಎಲ್ಲರೂ ಗೊತ್ತು, ಈಗ ಕುಡ್ದಾ ಬಿಟ್ಟಾನ ಅಂತ ಗೊತ್ತಲ್ಲ. ಎಲ್ಲ ನಮಗೆ ಯಾರು ಯಾರು ಕೂಡ ಕರೆದ್ರು ರೆಸ್ಪಾನ್ಸ್ ಕೊಟ್ಟು ಕೆಲಸಗಳು ಮಾಡ್ತಾರೆ. ಆಮೇಲೆ ಅಧಿಕಾರಿಗಳು ಅಷ್ಟೇ ಚೆನ್ನಾಗಿ ಮಾತಾಡ್ತಾರೆ ಸರ್.
1: ಇವಾಗ ಅವಳು ಮೊದಲು ಹೆಚ್ಚು ಹೆಚ್ಚು ಕೊಟ್ಕೊಂಡು ಬರೋ ಸಂದರ್ಭದಲ್ಲಿ ಇವಾಗ ಅಕ್ಕಪಕ್ಕದ ಮನೆಯವರಾಗಿರ್ಬೋದು ಅಥವಾ ನಿಮ್ಮ ಮಾಡಿಯವರಾಗಿರ್ಬೋದು ಹಾಗೆ ನಿಮ್ಮ ಸ್ನೇಹಿತರಾಗಿರ್ಬೋದು, ಯಾವ ರೀತಿ ಒಂದು ಪ್ರತಿಕ್ರಿಯೆ ನೀಡ್ತೀವಿ ನಿಮ್ಮನ್ನು ನೋಡಿ ಅವಾಗ?
0: ನಮ್ಮ ಅಕ್ಕಪಕ್ಕದ ಮನೆಯವ್ರಾದ್ರೆ ನಮ್ಗೆ ನೋಡಿ ನಮ್ಗೆ ನಗ್ತಿರು ಅವರೆಲ್ಲ. ಏನಪ್ಪ ಇವನಿಗೆ ಕುಡ್ಕೊಂಡು ಬಂದ್ರು ಇಷ್ಟು ನಡ್ಕ ಬರೋ ಸಿಗ್ತೀನಿ ಇಲ್ವಲ್ಲ, ಇವ್ನು ನಡ್ಕೊಂಡು ಬಂದ್ರೆ ನಾವು ಆ ಕಡೆ ಕಡೆ ಬರ್ತಿದ್ವಲ್ಲ, ನಮ್ಮ ನೋಡಿ ಅವರೇ ಎದುರ್ಕೊತಿರೋರು. ಇಷ್ಟು ಡ್ರಿಂಕ್ಸ್ ಮಾಡ್ಕೊಂಡು ಬರ್ತಾನೆ ಏನು, ಹೆಂಗೆ ಬರ್ತಿದ್ದಾನೇನೋ, ಇವನು ಪ್ರಜ್ಞೆನೇ ಇಲ್ಲ, ಮನುಷ್ಯನ ಮೇಲೆ ಬಟ್ಟೆ ಮೇಲೆ ಲೀಗ ಇಲ್ಲ ಅವನಿಗೆ, ಅಷ್ಟು ಎಣ್ಣೆ ಕೊಡ್ಕೊಂಡು ಬರ್ತಾನೆ. ಅದು ಅವರು ನಮ್ಮನ್ನೇ ಒಂಥರ ಕೀಳಾಗಿ ನೋಡ್ಕೋತಿರೋದು ಅಕ್ಕಪಕ್ಕದ ಮನೆ ವರ್ಷ. ನಮ್ಗೆ
1: ಇವಾಗ ಅದೇ ವ್ಯಕ್ತಿಗಳು ಇವಾಗ ಯಾವ ರೀತಿ ಪ್ರತಿಕ್ರಿಯಿಸಿದ್ದಾರೆ?
0: ಅದೇ ವ್ಯಕ್ತಿಗಳು ನಮ್ಮ ಕಂಡ್ರೆ ಈಗ ಏನಪ್ಪ ಅಷ್ಟು ಕುಡಿತಿದ್ದ ಇವನು, ಈ ದಾರಿ ಮೇಲೆ ಬರೋಕ್ಕೆ ಗೊತ್ತಿ ಅಷ್ಟು ಗೊತ್ತಿದ್ದಿಲ್ಲ, ಇವಾಗ ಕುಡಿತಾ ಬಿಟ್ಬೋದು ಚೆನ್ನಾಗಿ ಅವನ ಇವನು ಚೆನ್ನಾಗಿರಪ್ಪ ಅಂತ ಹೇಳ್ತಾರೆ.
1: ಏನಾದರೂ ಈ ಥರ ನೀವು ಸಡನ್ ಆಗಿ ಕುಡಿತವನ್ನ ಬಿಟ್ಟಿರೋದನ್ನ ನಿಮ್ಮ ಮಾಡಿಲಿ ಯಾರಾದರೂ ಕೇಳಿದಾರ, ಹೇಗೆ ಬಿಟ್ಟ ಈ ಕುಡಿತವನ್ನ ನೀನು?
0: ನಮ್ಮ ಮಾಡಿಲೆಲ್ಲ ಕೇಳಿದ್ರು, ಏನಾದ್ರೂ ಮಾತ್ರ ಟ್ಯಾಬ್ಲೆಟ್ ತಗೋತಿಯ, ಏನಾದ್ರು ತಗೋತಿಯ, ಇಂಜೆಕ್ಷನ್ ತಗೊಂಡೆ, ಏನಾದ್ರು ಎಲ್ಲ ಮಾಡ್ತಿ ಇದು ಮಾಡಿದೆ, ಅಥವಾ ಇಲ್ಲ ಕೈ ಮದ್ದುಗಳು ಏನಾದ್ರು ಏನು ತಗೊಂಡೆ, ಎಲ್ಲ ಮಾಮೂಲು ನಮ್ಮ ಆಡಿ ಜನಗಳು ಕೈ ಮದ್ದೆಲ್ಲ ಕೊಡ್ತಾರೆ, ಏನಾದ್ರು ತಗೋತಿದೆ ನೀನು? ಹಂಗೆ ನಮಗೂ ಏನೋ ಗೊತ್ತು ಕುಡಿತಾರಲ್ಲ, ಅವರು ಕೇಳಿದ್ರು ಕೈ ಮದ್ದೇನು ತಗೋತಿ ನಮಗೂ ಕೊಡಿಸು ಅಂತ ಹೇಳ್ತಾರೆ. ಇಲ್ಲಪ್ಪ ನಾನು ಕೈ ಮದ್ದು ಏನೋ ತಗೋತಿಲ್ಲ ನಾನು, ಅಥವಾ ಮೆಡಿಸನ್ ತಗೋತಿಲ್ಲ, ಟ್ಯಾಬ್ಲೆಟ್ ಏನೋ ತಗೋತಿಲ್ಲ ನಾನು, ನನ್ನ ಇಚ್ಛೆಯಿಂದ ನಾನು ಸ್ವಯಚ್ಛೆಯಿಂದ ನಾನು ಬಿಟ್ಟಿರೋದು,
1: ವೈಯಕ್ತಿಕವಾಗಿ ತಾವೇ
0: ವೈಯಕ್ತಿಕ ಬಿಟ್ಟಿರೋದು ನಾನು ಅಂತ ಹೇಳಿಕೆ ಕೊಟ್ಟೆ ಅವನು. ಹಾಗೆ ಹೇಳುತ್ತೆ ಅಂತ ಸಂಜೆ ನಮ್ಗೆ ಹಂಗೆ ನಮ್ಗೆ ಬಿಡಕ್ಕೆ ಆಯ್ತಲ್ಲ ಅಂತಂದ್ರೆ, ನಮ್ಮ ಮನಸ್ಫೂರ್ತಿ ಹಿಂಗೆ ಬಿಟ್ಟೆ ಹಂಗೆ ನೀನು ಅದ್ರ ಮೇಲೆ ನೀನು ಹಂಗೆ ಬಿಡಬೇಕು ಅಂದ್ರೆ ಯಾರು ಜೊತೆನೂ ಸೇರ್ಬೇಡ, ನೀನು ವೈಯಕ್ತಿಕ ಒಬ್ಬನೇ ಇದ್ಬಿಡು, ತಾನಾಗ ತಾನೇ ಆಟೋಮೆಟಿಕ್ಕಿಗೆ ಬಿಡ್ಬೋದು, ನೀನು ಯಾರು ಎಲ್ಲಿಗೂ ಹೋಗ್ಬಾರ್ದು, ಒಂದು ಸ್ವಲ್ಪ ದಿನ ಸ್ವಲ್ಪ ರೀಸೆಂಟ್ ಆಗಿ ತಾನಾಗಿ ಇದ್ಬಿಡು, ಒಂದು ವಾರ ಎಲ್ಲಿ ಹೋಗ್ಬಾರ್ದು, ಹನ್ಸೂರ್ಗೆ ಹೋಗ್ಬಾರ್ದು, ಮುಳೂರ್ಗೆ ಹೋಗ್ಬಾರ್ದು, ಒಂದು ವಾರ ರೀಸೆಂಟ್ ಆಗಿ ತಾನಾಗಿ ತಾನಾಗಿ ಇದ್ಬಿಟ್ರೆ ಸ್ವಯಚ್ಛೆಯಿಂದ ಸ್ವಲ್ಪ ಅದು ಆ ಟೈಮಿಂಗ್ಸು ಅದು ತಪ್ಪೋಗುತ್ತೆ. ಅದು ನಾವು ಬೆಳಿಗ್ಗೆ ಮಾರ್ನಿಂಗ್ ಎದ್ದೋದಾಗ ನಾವು ನಮಗೆ ಚಾನಲ್ ಕಡೆ ಮುಳೂರ್ ಕಡೆ ಹೋಗ್ಬೇಕು ಅಂದಾಗ ಎದ್ದೋದಾಗ ನಾವು ಮುಳೂರ್ಗೆ ಹೋಗ್ಬೇಕು, ನಮ್ಗೆ ನಮ್ಗೆ ಯಾವ ಅಷ್ಟೊತ್ತು ಅದೇ ನೆನಪಿರ್ತೀವಿ ನಮಗೆ, ಆ ಟೈಮಿಗೆ ನಾನೇ ಮಾಡಿದ್ರೆ ಅದೇ ಟೈಮ್ಸ್ ತಪ್ಪಿಸ್ತಾ ಇದೆ. ಬೆಳಿಗ್ಗೆ ಹೋಗೋದು ಆ ಕಡೆಗೆ ಬಿಟ್ಟು ಒಂದು ವಾರ ಬಿಟ್ಟು ಆ ಕಡೆ ರೂಟ್ ತಪ್ಪಿತು ನಮ್ಗೆ, ಯಾವ ಆ ಕಡೆಗೆ ಮನಸ್ಸಿಲ್ಲ ಆ ಕಡೆಗೆ. ಸರ್ಗೂರ್ಗೆ ಹೋದಾಗ ಸರ್ಗೂರ್ಗೂ ನಾನು ಕೋಟೆಗೆ ಬರ್ತಿದ್ದಾಗಲೂ ಬಿಟ್ಟಿದ್ದಾಗ ಒಂದು ವಾರ ಒಂದು ಹತ್ತಿನದಲ್ಲಿ ಸರ್ಗೂರ್ಗೆ ಹೋದಾಗ ನನಗೆ ನೆನಪು ಆ ವೈನ್ಸ್ ಎಲ್ಲ ನೋಡಿದಾಗ ಎಲ್ಲ ಆ ಹೋಯ್ತಾಗೆ ನನಗೆ ಅದು ಒಂದು ಸ್ವಲ್ಪ ಹೊತ್ತಾಗ್ಲು ನಾನು ಹೋಗಿದ್ದು ಒಂದು ಸ್ವಲ್ಪ ತಗೊಳ್ಬೇಕು ಅನ್ಸ್ಬಿಡ್ದಾಗ್ಲು ಒಂದು ವಾರ ಬಿಟ್ಟಿದ್ರು ಸರ್ಗೂರ್ ಕೋಟೆ ಬಂದಾಗ. ಏ ಬೇಡ, ಯಾಕೆ ಮುನ್ಸರಿ ಅದಕ್ಕೆ ನಿರ್ಧಾರ ತಗೊಂಡ್ಮೇಲೆ ಹೋಗೋದೇ ಬೇಡ ತಿರ್ಕ ಬಂದ್ಬಿಟ್ಟು ಒಂದು ವಾರ ಅದು ಸರ್ಗೂರ್ ಕೋಟೆಗೆ ಹೋಗ್ತೀನಿ, ಅಲ್ಲೂ ತಪ್ಪಿಸ್ತೇ ಅದು ಅಲ್ಲೂ ಹೋಗ್ಬೇಕಾರವ ಆ ಮಾರ್ಗನೂ ತಪ್ಪಿಸ್ತೇ ಅದು ಆಟೋಮೆಟಿಕ್ ಅಟೋಮೆಟಿಕ್ ನನಗೆ ಅಲ್ಲೆಲ್ಲ ಸರ್ಗೂರ್ ಕೋಟೆ ಹೋಗ್ತೀನಿ ಆಟೋಮೆಟಿಕ್ ತಪ್ಪೋಯ್ತು ಅದು ಅದು ಪ್ರಜ್ಞೆ ತಪ್ಪಿತ್ತು ಅಂದ್ರೆ ಆ ಕಡೆ ಜ್ಞಾನ ತಪ್ಪೋಯ್ತು ನನಗೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮನಸ್ಸು ಬರ್ತಿತ್ತು ಆ ಕಡೆಗೆ, ಯಾವಾಗ ಓಡಾಡ್ತಾ ಓಡಾಡ್ತಾ ಸ್ವಲ್ಪ ಆಟೋಮೆಟಿಕ್ ಅದೇ ಆ ಕಡೆ ಜ್ಞಾನ ತಪ್ಪೋಯ್ತೀನಿ. ಡೈಲಿ ಹೋಗ್ತೀನಿ, ಮನೆಯೆಲ್ಲ ಹೋಗ್ತೀನಿ, ಇಲ್ಲ ಹೋದ್ರೂ ಅದ್ರ ಮೇಲೆ ಜ್ಞಾನ ಬರಲ್ಲ. ಇವಾಗ ನೆನೂ ಹೋಗಿದ್ದೆ ಎಲ್ಲ ಡೈಲಿ ಹೋಗ್ತಿರ್ತೀನಿ, ಹೋದ್ರೆ ಯಾವತ್ತಷ್ಟು ಅದ್ರ ಮೇಲೆ ಇಲ್ಲ, ಅದು ಜ್ಞಾನನೂ ಬರಲ್ಲ, ಅದು ಜ್ಞಾಪನ ಶಕ್ತಿನೂ ಬರಲ್ಲ ನನಗೆ.
1: ಹಾಗಿದ್ರೆ ಏನಾದರೂ ಕುಡಿತ ಸಮಯದಲ್ಲಿ ತಮ್ಮ ಆರೋಗ್ಯದ ಮೇಲೆ ಏನಾದರೂ ತೊಂದರೆಗಳು ಕಾಣಿಸ್ಕೊತೈತಾಯಿಯಾಗಿ?
0: ಅದು ಕುಡಿತಿರ್ಬೇಕಾರೆ ವಾಮಿಟ್ ಆಗ್ತಿತ್ತು, ಆಮೇಲೆ ಎದೆನೋ ಬರ್ತಿತ್ತು, ಎದೆನೋ ವಾಮಿಟ್ ಜಾಸ್ತಿ ಆಗಿ ವಾಮಿಟ್ ಆಗ್ತಿತ್ತು. ವಾಮಿಟ್ ಆಗಿ ಪುನಃ ಆಮೇಲೆ ಸುಸ್ತು ಎಲ್ಲ ಆಗಿ ಪುನಃ ನನಗೆ 2 ದಿನ 3 ಗಂಟೆ ಊಟ ಮಾಡೋಕ್ಕಾಗ್ತಿದ್ದಿಲ್ಲ, ಊಟ ಮಾಡೋಕ್ಕಾಗ್ತಿಲ್ಲ. ಇದರ ನಾನು ಏನ್ಬಿಟ್ಟು ಗಂಜಿ ಎಲ್ಲ ನಮಗೆ ಸುಸ್ತಾಗಿ ನಾನು ಗಂಜಿ ಮೀದೆಲ್ಲ ಕೈಸ್ಕೊಡ್ತಿರೋ ಮನೆ ನಮ್ಮ ಅಜ್ಜಿ ನಮ್ಮ ತಾಯಿ ಅದಕ್ಕಾಗಿ ಪುನಃ ಸ್ವಲ್ಪ ರೆಸ್ಟ್ ಮಾಡಿ ಪುನಃ ಕುಡಿತೀವಿ ನಾವು ಕುಡಿತಿರ್ಬೇಕಾದ್ರೆ ಒಂದು ಮೂರು ದಿನ ರೆಸ್ಟ್ ಮಾಡಿ

0: ಪುನಃ ಸ್ವಲ್ಪ ಸ್ಟಡಿ ಮಾಡ್ಕೊಂಡು ಪುನಃ ಮತ್ತೆ ಸ್ಟಾರ್ಟ್ ಮಾಡ್ಬಿಡ್ತಿದ್ವಿ. ಕುಡಿತಿರ್ಬೇಕಾದ್ರೆ ಆರೋಗ್ಯ ಸ್ವಲ್ಪ ಏರುಪೇರು ಆಗ್ತಿತ್ತು, ಸಮಸ್ಯೆನೇ ಆಗ್ತಿತ್ತು. ಈಗ ನಾನು ಯಾವಾಗ ಈ ಕುಡಿತ ಬಿಡ್ತೋಡಿದ್ರೆ ನನಗೆ ಯಾವುದೇ ಥರ ಸಮಸ್ಯೆಗಳಿಲ್ಲ, ಯಾವುದೇ ಥರದ ತೊಂದರೆಗಳಿಲ್ಲ. ಆರಾಮಾಗಿ ಊಟ ಮಾಡ್ತೀನಿ, ಟೈಮ್ ಟೈಮ್ ಕರೆಕ್ಟ್ ಊಟ ಮಾಡ್ತೀನಿ, ಟೀ ಕಾಫಿ ಎಲ್ಲ ಮಾಮೂಲಿ ಇದೆಲ್ಲ ಮಾಡ್ತೀನಿ. ಯಾವುದೇ ಥರ ಆರೋಗ್ಯ ಸಮಸ್ಯೆ ಇಲ್ಲ.
1: ಅದೇ ಇವಾಗ ಕೆಲವರು ಕುಡಿತಿರೋರು ಈ ರೀತಿ ನಾನು ಸಡನ್ ಆಗಿ ಕುಡಿತವನ್ನು ಬಿಟ್ಟು ನನ್ನ ಆರೋಗ್ಯದ ಮೇಲೆ ಏನಾದರೂ ತೊಂದರೆಗಳು ಕಾಣಿಸ್ಕೊಳ್ತಾ ಇರ್ತವೆ ಅಂತ ಕೆಲವರು ಹೇಳ್ತಿರ್ತಾರೆ. ಇಂಥವ್ರಿಗೆ ಏನಾದರೂ ತಮ್ಮೊಂದು ಅನುಭವದ ಪ್ರಕಾರ ಹೇಳ್ತೀರಾ ಏನಾದರೂ?
0: ಇಲ್ಲ ಸರ್, ಅದು ಆರೋಗ್ಯ ಸಡನ್ ಆಗಿ ಕುಡಿತ ಬಿಟ್ಟು ನಾನು ಆರೋಗ್ಯ ಪುನಃ ಸಮಸ್ಯೆ ಇತ್ತಾಗುತ್ತೆ ಅಂದ್ರೆ ಅದೆಲ್ಲ ಸುಳ್ಳು. ಅದು ನನ್ನೇ ನಾನು ಬಿಟ್ಟಿದ್ದೀನಿ, ಈಗ ಒಂದೂವರೆ ವರ್ಷ ಆಯಿತು ನಾನು ಬಿಟ್ಟಿದ್ದೀನಿ. ಯಾನು ಆರೋಗ್ಯ ಸಮಸ್ಯೆ, ಏನು ಸಮಸ್ಯೆ ಇಲ್ಲ, ಏನು ಸಮಸ್ಯೆ ಇಲ್ಲ. ನಾವು ಅನ್ಕೊಳ್ ತಪ್ಪು, ಅದು ನಾವು ಯಾವಾಗ ಅನ್ಕೊಳ್ತೀವೋ ಅದು ತಪ್ಪು. ಅದು ಜಾಸ್ತಿನೇ ಆಯ್ತು ಹೊರ್ತದು, ಅದೆಲ್ಲ ಕಡಿಮೆ ಆಗಲ್ಲ. ನಾವು ಕುಡಿಯೋದು ಬೇಡ ಬೇಡ ಅಷ್ಟೇ, ಅದು ಅದು ಆರೋಗ್ಯ ಸಮಸ್ಯೆ ಆಗಲ್ಲ. ಅದರಲ್ಲಿ ನಮ್ಮ ಆರೋಗ್ಯನ ಒಳ್ಳೇದಾಗುತ್ತಲ್ಲ, ಅದು ಹೆಲ್ತ್ ಚೆನ್ನಾಗಿರುತ್ತೆ. ಅದು
1: ಮೊದಲ ಬಾರಿಗೆ ಕುಡಿದಾಗ ನಮ್ಮೊಂದು ಅನುಭವ ಹೇಗಾಗ್ತಾ ಇತ್ತು?
0: ಫಸ್ಟ್ ಟೈಮ್ ಕುಡಿದಾಗ ನಮ್ಗೆ ಸ್ಟಾರ್ಟಿಂಗ್ ಕುಡಿಬೇಕಾದ್ರೆ ನಮ್ಗೆ ಅನುಭವ ಗೊತ್ತಾಗ್ತಿಲ್ಲ. ಇದು ಏನಾಗ್ತಿದ್ದು ನಮ್ಗೆ ಸ್ಟಾರ್ಟಿಂಗ್ ಒಂದು ಮೊದಲು ಮೊದಲು ಅಭ್ಯಾಸ ಮಾಡೋಕೆ ಬರೋಕೆ ಇದೇನೋ ಒಂದು ಸ್ವಲ್ಪ ಸ್ವಲ್ಪ ಏನೋ ಸಣ್ಣ ಸ್ವಲ್ಪ ತಗೋತೀವಿ ನಾವು ಗೊತ್ತಾಗ್ತಿಲ್ಲ. ಅದು ಬತಾ ಬತಾ ಇದು ಈ ಥರ ಗೊತ್ತಾಗುತ್ತೆ ನಮ್ಗೆ, ಈ ಥರ ಇಷ್ಟು ಜಾಸ್ತಿ ಆದಾಗ ಈ ಥರ ಆಗುತ್ತಾ ಇದು, ಈ ಥರ ಹಿಂಗೆ ನಮ್ಗೆ ಇಷ್ಟು ಪ್ರಜ್ಞೆ ಇಲ್ದಂಗಾಗುತ್ತಾ ಅಂತ ಗೊತ್ತಾಗುತ್ತೆ ನಮ್ಗೆ. ಸ್ಟಾರ್ಟಿಂಗಲ್ಲಿ ಗೊತ್ತಾಗ್ತಿಲ್ಲ ನಮ್ಗೆ, ಮಸ್ತ್ ನಮ್ಗೆ ಕುಡಿಬೇಕಾದ್ರೆ ನಮ್ಗೆ ಇದ್ರ ಬಗ್ಗೆ ಜಾಸ್ತಿ ಇರ್ಬೋದಿಲ್ಲ. ಈ ಸ್ನೇಹಿತರ ಫ್ರೆಂಡ್ಸ್ ಸರ್ಕಲ್ ಇಂದ ಕುಡಿಯೋದು ಸ್ವಲ್ಪ ಸ್ವಲ್ಪ ಕುಡಿಯೋದು ಗೊತ್ತಾದಾಗ ನಮ್ಗೆ ಏನೋ ಒಂಥರ ಹುಮ್ಮಸ್ ಆಗ್ತಿತ್ತು. ಸ್ಟಾರ್ಟಿಂಗ್ ಕುಡಿಬೇಕಾರೆ
1: ಖುಷಿ ಆಗ್ತಿತ್ತು,
0: ಖುಷಿ ಆಗ್ತಿತ್ತು. ಸ್ಟಾರ್ಟಿಂಗ್ ನಮ್ಗೆ ಗೊತ್ತಿಲ್ಲ ಅದು ಕುಡಿಬೇಕು. ಕುಡಿತಾ ಕುಡಿತಾ ನಮ್ಗೆ ಏನಾಗಿತ್ತು, ಜಾಸ್ತಿ ಆದಾಗ ಅದು ಈ ಥರ ಇದು ಈ ಕುಡಿತದಿಂದ ಈ ಥರ ಸಮಸ್ಯೆಗಳಿತ್ತು, ಇಷ್ಟೆಲ್ಲ ಸಮಸ್ಯೆ ಆಯ್ತಾವಾಗ ಎಂತ ನಮಗೆ ಇತ್ತೀಚೆಗೆ ಗೊತ್ತಾದ್ದು. ಇಷ್ಟು ತೊಂದರೆಗಳಾಗುತ್ತಾ, ನಮ್ಮ ಆರೋಗ್ಯಕ್ಕೆ ತೊಂದರೆ ಆಗುತ್ತಾ, ಪ್ರತಿಯೊಂದಕ್ಕೂ ನಮ್ಮ ಎಲ್ಲ ಸಮಸ್ಯೆಗಳಾಗುತ್ತೆ, ಇದು ನಮ್ಮ ಫ್ಯಾಮಿಲಿಗೆ ಸಮಸ್ಯೆ ಆಗುತ್ತಾ, ಮತ್ತು ಎಲ್ಲದಕ್ಕೂ ಸಮಸ್ಯೆ ಅಂತ ಈಚೆಗೆ ಗೊತ್ತಾಗುತ್ತೆ. ಗೊತ್ತಾದ್ರೂ ಕೂಡ ಗೊತ್ತಾಗ್ಬಿಟ್ಟು ನಮಗೆಲ್ಲ ಗೊತ್ತಾಗುತ್ತೆ, ಅನುಭವ ಎಲ್ಲ ಗೊತ್ತಾಗಿದ್ರು ಕೂಡ ಬಿಡೋಕ್ಕಾಯ್ತಿಲ್ಲ. ಇದು
1: ಈಗ ತಮ್ಮ ಅಡಿಯಲ್ಲೇ ಯುವಕರಾಗಿರ್ಬೋದು, ಈ ಕುಡಿತಿರ್ತಾರೆ ಅಂತ ಯುವಕರುಗಳಿಗೆ ತಮ್ಮ ಒಂದು ಅನುಭವವನ್ನು ಏನಾದರೂ ಹಂಚ್ಕೊಂಡಿದ್ದಾರೆ? ಈ ರೀತಿ ಕುಡಿಬೇಡಿ, ರೀತಿ ಕುಡ್ಕೊಂಡು ಹೋದ್ರೆ ನನಗೆ ಕೂಡ ಆರೋಗ್ಯನ ಹಾಳು ಮಾಡ್ಕೊಳ್ತಿಲ್ಲ ಅಂತ ತಮ್ಮ ಒಂದು ಅನುಭವವನ್ನು ತಮ್ಮ ಅಡಿಯಲ್ಲಿರುವಂತಹ ಯುವಕರಿಗೆ ಏನಾದರೂ ಹೇಳ್ಕೊಂಡಿದ್ದಾರೆ?
0: ಹೇಳಿದ್ದೀನಿ ನಾನು, ನಮ್ಮ ಯುವಕರಿಗೆ ನಮ್ಮ ಫ್ರೆಂಡ್ ಸರ್ಕಲ್ಗೆ ಹೇಳ್ತೀನಿ, ಈಗ ಕುಡ್ತಿದ್ದೀನಪ್ಪ ಕುಡಿಯೋ ದುಡ್ಡಿಗೆ ನೀವು ಇಷ್ಟೊಂದು ದಿನ 1,000 2,000 ಎಲ್ಲ ಕಳೀತಿರಲ್ಲ, ಅದೇ ದುಡ್ಡು ಮನೆಗೆ ಹಾಕಿ, ಮನೆ ಮಕ್ಳು ಇರ್ತಾವ, ಹೆಂಡ್ತಿಯವರ ಹೆಂಡ್ತಿ ನಿಮ್ಮನ್ನೇ ನಂಬ್ಕೊಂಡು ಹೆಂಡ್ತಿ ಜೀವನ ಮಾಡ್ತಾವ, ಮಕ್ಕಳು ಪಾಪ ನಿಮ್ಮ ಚಿಕ್ಕ ಚಿಕ್ಕ ಮಕ್ಳು ಇರ್ತಾವ, ಅದು ಮೆಚುರಿಟಿ ಬಂದಿರ್ತಾವ, ಆ ಮಕ್ಳು ಭವಿಷ್ಯಕ್ಕೆ ನಮ್ಮ ಮುಂದೆ ಅವು ಮೆಚುರಿಟಿ ಮಾಡಿದವ್ರ ಮದುವೆ ಮಾಡೋಕ್ಕೆ ಏನಾಗಿದೆಲ್ಲ ಸಮಸ್ಯೆ ಇರ್ತಾವೆ. ನಿಮ್ಮಿಂದ ಜೀವನ ಮಾಡ್ತಿರೋದವ್ರು ನೀವೇ ಕಳ್ಕೊಂಡಾಗ ಅವ್ರ ಮಕ್ಕಳು ಪರಿಚಿತರ ನಿನ್ನ ಹೆಂಡ್ತಿ ಪರಿಚಿತಗಳನ್ನಂತ ಎಲ್ಲ ನಾನು ಇವಾಗಲೂ ಕೆಲವರು ಸಡನ್ನಾಗಿ ಬಿಡೋಕ್ಕಲ್ಲ ಅಂತ ಹೇಳಿದ್ರು. ನಾವು ಏನು ಹೇಳ್ತೀನಿ, ಸಡನ್ನಾಗಿ ಬಿಡಬೇಡಪ್ಪ ಅಂತ ತಗೋತಪ್ಪ ಅಂತ ಹೇಳ್ಬೋದು. ನಾವು ಬಿಟ್ಟು ಸಡನ್ನಾಗಿ ಈಗ ನಿನ್ನ ಸಡನ್ನಾಗಿ ಬಿಡೋಕ್ಕಲ್ವಾ, ಈಗ ಎಷ್ಟೋ ಲಿಮಿಟು, ಲಿಮಿಟಾಗಿ 2 ಕ್ವಾರ್ಟರ್ ತಗೋತಿದ್ದ, 1 ವಾರಕ್ಕೆ ಬಾ, 1 ವಾರ ಒಂದಕ್ಕೆ ಬಾ, ಒಂದ್ ತಾತ್ವಾಗಿ 1 ರಿಂದ ಅರ್ಧಕ್ಕೆ ಬಾ, ಅದು ಕಂಟಿನ್ಯೂ ಸಡನ್ನಾಗಿ ಅಂತ ಕಡಿಮೆ ಮಾಡ್ಕೋಬಾ, ಕಡಿಮೆ ಮಾಡ್ಕೊ ಸಡನ್ನಾಗಿ ಬಿಡ್ಬೋದು. ನಮ್ಮಲ್ಲಿ ಸುಮಾರು ಜನ ನಾನು ಹಿಂಗೆ ಕೆಲವರು ಅದೇ ಹೇಳಿದ್ದೀನಿ, ಅದೇ ಕೆಲವರು ಬಿಟ್ಟೇ ಬಿಡ್ತಾರೆ ನಾವು ಹೇಳಿದಾಗ, ಕೆಲವರು ಒಂದು 2 ಸೀಟ್ ಬಿಟ್ಟವರ
1: ಈ ಮಾತುಗಳನ್ನ ಕೇಳಿ
0: ಕೇಳಿ ಬಿಟ್ಟವರ ಬಿಟ್ಟವರ ಅಂತ ಬಿಟ್ಟವರ.
1: ನೀವು ಹೇಗೆ ಬಿಟ್ಟರೆ ಈ ಕುಡಿತವ ನನಗೆ ಸಡನ್ನಾಗಿ?
0: ಸಡನ್ನಾಗಿ ನನ್ನ ನಮ್ಮ ಫ್ಯಾಮಿಲಿ ನಮ್ಮ ಕುಟುಂಬದವರ ನನಗೆ ಎಲ್ಲ ನೋಡಿದೆ, ನಮಗೆಲ್ಲ ನಾನು ಹೆಚ್ಚು ಕಡಿಮೆ ಆದಾಗ ನಮ್ಮ ಕುಟುಂಬದ ಯಾರು ನೋಡ್ಕೋತಾರೆ, ನಮ್ಮ ಫ್ಯಾಮಿಲಿ ಯಾರು ನೋಡ್ಕೋತಾರ ಅಂತ ನನಗೆ ಒಂದು ನೈಟ್ ಎಲ್ಲ ಪೂರ್ತಿ ಮುಳುಗಿದಾಗ ನಂಗೆ ನಿದ್ರೆನೇ ಬರಲ್ಲ, ಅದೇ ಯೋಚನೆ ಮಾಡ್ತು ನನಗೆ. ಆ ಡಿಸೈಡೇ ಮಾಡಿದೆ ನನ್ನ ಮನಸ್ಸಲ್ಲಿ ಯಾವಾಗ ಅದು ಅಂತ ನೆನೆಸ್ಕೊಂಡು ಯೋಚನೆ ಮಾಡ್ಬಿಟ್ಟು, ಇದು ನನ್ನ ಮಕ್ಕಳೆಲ್ಲ ಏನು ಪರಿಸ್ಥಿತಿಗಳೇ, ನಮ್ಮ ಮುಂದಿನ ಭವಿಷ್ಯಗಳು ಪಾಪ ಏನು, ನಾವು ಹೆಚ್ಚು ಕಡಿಮೆ ಆದಾಗ ನಮ್ಗೆ ಎಲ್ಲ ನೋಡೋಕ್ಕಾಗುತ್ತೆ, ಇವ್ರನ್ನೆಲ್ಲ ನನ್ನ ಮನ್ ಕುಟುಂಬದ ನೋಡೋಕ್ಕತ್ತೆ, ನನ್ನ ಮಕ್ಕಳು ನೋಡೋಕ್ಕಾಗತ್ತೆ ಅಂತ ಹೆಚ್ಚು ಆಲೋಚನೆ ಮಾಡ್ತಾರೆ ನನಗೆ. ಅದು
1: ಅದೇ ತಾವುಗಳು ಹಲವಾರು ವರ್ಷಗಳಿಂದ ಈ ಕುಡಿತಕ್ಕೆ ಒಳಗಾಗಿದ್ರೆ, ಈಗ ತಮ್ಮ ಒಂದು ಕುಟುಂಬದ ಪರಿಸ್ಥಿತಿಯನ್ನು ತಾವೇ ಅರ್ಥ ಮಾಡಿಕೊಂಡು ನಾನು ಇದೇ ರೀತಿ ಕುಡಿತವನ್ನು ಮುಂದುವರಿಸ್ಕೊಂಡು ಹೋದರೆ ನಮ್ಮ ಒಂದು ಮನೆಯ ಜೀವನವನ್ನು ಯಾರು ನೋಡ್ಕೊಳ್ತಾರೆ, ನನ್ನ ಮಕ್ಕಳ ಭವಿಷ್ಯತನೇ ಮುಂದೆ ಹಾಳಾಗುತ್ತೆ ಅಂತಂದ್ಬಿಟ್ಟು ತಾವೇ ಯೋಚನೆ ಮಾಡಿ ಈ ಕುಡಿತವನ್ನು ಬಿಟ್ಟಿದ್ದೀರ?
0: ಬಿಟ್ಟಿದ್ದೀರಾ.
1: ಹಾಗೆಯೇ ಕುಮಾರ್ ಅವರೇ, ತಮ್ಮ ಒಂದು ಮನೆಗಳಲ್ಲಿ ಕೆಲವು ಹಬ್ಬಗಳು ಮಾಡ್ಕೊಂಡು ಹೋಗ್ತಿರ್ತೀರಾ, ಈ ಹಬ್ಬಗಳು ಕೂಡ ಆ ಮನೆಗಳಿಗೆ ಅತಿಥಿಗಳನ್ನ ಬರಮಾಡ್ಕೊಳ್ತೀರಾ, ಈ ಕುಡಿಯಂತ ಸಂದರ್ಭದಲ್ಲಿ ಆ ಅತಿಥಿಗಳು ಬಂದಾಗ ನಿಮ್ಮ ಮನೆಗೆ ಯಾವ ರೀತಿ ನಡ್ಕೊಂಡು ಹೋಗ್ತಿದ್ರಿ, ಅವ್ರ ಜೊತೆ ಯಾವ ರೀತಿ ಇರ್ತಾ ಇದ್ರಿ?
0: ಹಬ್ಬ ಮಾಡಿದಾಗ ನಾವು ಕುಡಿತಿರ್ಬೇಕಾದ ಮನೆಗೆ ಅತಿಥಿಗಳು ಮತ್ತು ನಮ್ಮ ಸಂಬಂಧಿಕರೇ ಬರಲಿ, ನಿಮ್ಮ ಮನೆಗೆ ರೇಷನ್ ಇರ್ತಿದ್ದಿಲ್ಲ, ಒಂದ್ಸರಿ ಬೆಲ್ಲ ಇದೆ ಟೀ ಶಾಪ್ ಇರಲ್ಲ, ಟೀ ಶಾಪ್ ಇದ್ರೆ ಬೆಲ್ಲ ಇರಲ್ಲ, ಹಂಗಂತಿದ್ದು ನಾನೆಲ್ಲ ಕುಡಿಯೋದಕ್ಕೆ ಹಾಕ್ತೀನಿ. ಆ ದುಡ್ಡಿದ್ರೆ ನಾನು ಅದೇನು 500 ರೂಪಾಯಿ ದುಡ್ಡಿದ್ರೆ ಸಾಮಾನು ನಾನು ಕುಡಿತಿದ್ದಲ್ಲ, ಏನು ಸಾಮಾನು ತಂದಾಕಂಗಿಲ್ಲ. ಅವ್ರು ಬಂದ್ರೆ ಏನು ಮಾಡ್ತಿದ್ರು, ನಾನು ಕುಡಿತಾನೆ ಕುಡಿ ಅವ್ರಿಗೆ ಗೊತ್ತು, ಈ ಕುಮಾರ ಇಷ್ಟು ಫುಲ್ಲ ಕುಡಿತಾನೆ ನಮ್ಮ ಜೊತೆಗೆ ಏನಪ್ಪ ಮಾಡೋದು ಮತ್ತೆ ಎಲ್ಲ ಹೇಳ್ಕೊತಾರೆ ನಮ್ಮ ಸಾಮಾಜಿಕರು. ಒಂದು ಮನೆಗೆ ಒಂದು ರೇಷನ್ ತಂದಾಕಂಗಿಲ್ಲ, ಅವ್ರ ಜೊತೆಗೆ ಏನು ನಾನು ಜಾಸ್ತಿ ಮಾತಾಡೋಂಗಿಲ್ಲ, ನಾನು ಮಾತಾಡೋಂಗಿಲ್ಲ, ಅವ್ರ ಜೊತೆ ಮಾತಾಡೋಂಗಿಲ್ಲ. ಯಾಕೆ ನಾನು ಡ್ರಿಂಕ್ಸ್ ಜಾಸ್ತಿ ಮಾಡ್ತಿದ್ದಿಲ್ಲ, ಹಾಗಾಗಿ ನಾನು ಮಾತಾಡ್ತಿಲ್ಲ. ನಾನು ಬಂದ್ರೆ ನಾನು ಒಂದು ಕಡೆ ಮಲಿಕೊಂಡ್ಬಿಡ್ತೀವಿ, ಎಣ್ಣೆ ಜಾಸ್ತಿ ಮಾಡ್ಕೊತಿದ್ದೆ ಒಂದು ಕಡೆ ಮಲಿಕೊಂಡು, ಅವ್ರು ಒಂದಿನ ಇರ್ತೀರೋ 2 ದಿನ ಇರ್ತೀರೋ ಅದ್ರ ಬಗ್ಗೆ ನಾವು ಅವ್ರು ಏನು ಸ್ಪಂದಿಸ್ತಿದ್ದಿಲ್ಲ. ನಾನು ಅವ್ರು ಇದ್ದ ಇಷ್ಟೇನೋ ಇದ್ದು ಅವ್ರು ಪಡ್ಕೊಂಡಿರ್ತಿದ್ರು ಮನೇಲಿ ಏನೋ ಅದಕ್ಕೆ ಏನೋ ಅವ್ರು ಇರೋದೇನೋ ಸೊಪ್ಪ ಮತ್ತೆ ಏನೋ ಗಂಜಿನ ಅದು ಮುದ್ದೆ

0: ಏನ ಮಾಡಿ ಏನೋ ಒಂದಿನ ಹೇಳ್ತಕ್ಕೆ ಏನೋ ಮಾಡಿ ಮಾಡ್ಬಿಟ್ಟು ಕಳಿಸ್ಬಿಡ್ತಿದ್ರು. ಅವ್ ಪುನಃ ಅವ್ರು ಹೋದ್ಮ ನನ್ಗೆ ಬೈತಿರು ಮನೆಯಿಂದ, ಹಿಂಗೆಲ್ಲ ಸಂಬಂಧಿಕರು ಬಂದಂಗೆ ಈ ಥರ ಮಾಡಿದಾಗ ನಮ್ದೆಲ್ಲ ಹಿಂಗೆ ಆಡ್ತಾತಾರಲ್ಲಪ್ಪ, ನೀನು ಇಷ್ಟೆಲ್ಲ ಮಾಡಬೇಡ ನೀನು, ನೀನು ಹಂಗೆ ಕುಡಿಬೇಡ ಅಂತ ಎಲ್ಲ ಬೈತಿರು. ನಾವು ಅದನ್ನ ಕಿವಿಗೆ ಹಾಕೋತಿದ್ದಿಲ್ಲ, ಅದೆಲ್ಲ ಯಾವುದು ಕಿವಿಗೆ ತಗೋತಿದ್ದಿಲ್ಲ. ಅದು ಏ ಬಿಡು ನಾನೇನೇನಿತ್ತು ಯಾವತ್ತಿದ್ರು ಒಂದಿನ ಸಾಯೋದ್ಕಿನಕ್ಕೆ ಹೋಗ್ಲಿ ಬಿಡು ಅಂತಿದ್ರು.
1: ಒಟ್ಟಾರಿಯಾಗಿ ಕುಡಿತಾ ಬಿಟ್ಟಂತರ ಒಳ್ಳೆ ಉತ್ತಮವಾದ ಜೀವನ ನಡೆಸ್ಕೊಂಡು ಹೋಗ್ತಿದ್ರ. ಅಯ್ಯನ ಮೊದಲು ಕುಡಿತಿದ್ದಾಗ ಸಿಗ್ತಿರೋ ಗೌರವ ಕೂಡ ಇವಾಗ ಕುಡಿತಾನು ಬಿಟ್ಟಂತರ ಎಲ್ಲ ಗೌರವವನ್ನು ಕೊಟ್ಟು ತುಂಬ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಿದ್ದಾರೆ.
0: ಎಲ್ಲ ಈಗ ನಾನು ಯಾವಾಗ ಕುಡಿತಾನು ಬಿಟ್ಟದೋಡಿಂದ ನಮ್ಮ ಸಂಬಂಧಿಕರಾಗಲಿ, ನಮ್ಮ ಎಲ್ಲ ಜನಾಂಗದಾರಾಗಲಿ, ನಮ್ಮ ಆಡಿ ಜನ ಆಗಲಿ, ಅಧಿಕಾರಿ ವರ್ಗದವರಾಗಲಿ, ಎಲ್ಲ ನಮ್ಮ ಕುಡಿತಾ ಬಿಟ್ಟಂದಾಗೆಲ್ಲ ಗೊತ್ತಿರೋದ್ರಿಂದ ಎಲ್ಲ ರೆಸ್ಪಾನ್ಸ್ ಕೊಟ್ಟು ಚೆನ್ನಾಗಿ ಮಾತಾಡ್ತಾರೆ ಸರ್.
1: ಬಹಳ ಸಂತೋಷ ಕುಮಾರ್ ಅವರೇ. ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀನಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನತ್ವನ ಕೇಳುವುದೇ ಇರ್ಬೋದು, ಹಾಗೆಯೇ ಈ ಕುಡಿತಕ್ಕೆ ಒಳಗಾಗಿರುವಂತಹ ಎಷ್ಟೋ ಕುಟುಂಬಗಳಿಗೆ, ಹಾಗೆಯೇ ಈ ಇತ್ತೀಚಿನ ದಿನಗಳಲ್ಲಿ ಯುವಕರು ಈ ಚಿಕ್ಕ ವಯಸ್ಸಿಗೆ ಕುಡಿತಕ್ಕೆ ಒಳಗಾಗಿ ತಮ್ಮ ಒಂದು ಭವಿಷ್ಯವನ್ನು ಹಾಳು ಮಾಡ್ಕೊತಿದ್ದಾರೆ. ಅಂತ ಯುವಕರಿಗೆ ಕೊನೆಯದಾಗಿ ಏನು ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀರಾ?
0: ನಾನು ನಮ್ಮ ಯುವಕರು ನಮ್ಮ ಚಿಕ್ಕ ಚಿಕ್ಕ ಹುಡುಗರಲ್ಲೂ ಎಲ್ಲ ಕುಡಿತಾರೆ ಸರ್. ಕುಡಿಯೋದ್ರಿಂದ ನಾನು ಹೇಳ್ತೀನಿ, ನಾನು ಎಷ್ಟು ಓದಿದ್ದೀನಿ, ನಾನು ನನ್ನ ಕುಡಿಯುತ್ತಾ ಬಿಟ್ಟು ತೊಟ್ಟಿಂದ ಹೇಳ್ತಿರೋದು. ಅದಕ್ಕೆ ಅದ್ರದ್ದು ಹಿಂದೆ ನಾನು ಬೈತಿದ್ದಿಲ್ಲ, ನಾನು ಕುಡಿತಾ ಬಿಟ್ಟೋದ್ರಿಂದ ನಾನು ಕುಡಿಯೋರನ್ನ ನಾನು ಬೈತೀನಿ. ನಮ್ಮ ಆಡಿಯವ್ರ ಸುಮಾರು ಜನ ನಮಗೆ ದೊಡ್ಡವರೆಲ್ಲ ಕುಡಿತಾವ್ರ, ಕುಡಿದ್ರು ಕೊಡೋದಾಗ ಬೈತೀನಿ. ಆರೋಗ್ಯನ ಸರಿ ಇದೆಯಪ್ಪ ನಾನು ಬಿಡ್ಬಿಡೋ ಅಂತ ಬೈತೀನಿ. ಅವ್ರನ್ನೆಲ್ಲ ಬೈಕ್ ಇಷ್ಟಪಡ್ತೀನಿ, ಎಲ್ಲ ಬದುಕಿ ಬೇಕಾದ್ರೆ ಮನೇಲಿ ಬಾ. ನಮ್ಮ ಕಡೆಯಿಂದ ನಾನು ಹೇಳ್ತೀನಿ, ನಾನು ನನ್ನ ಫಿರಷ್ಟು ಅನುಭವ ಕೊಡ್ತೀನಿ, ಅಂತ 50 ರೂಪಾಯಿ 100 ರೂಪಾಯಿ ನಾನು ಸಹಾಯ ಮಾಡ್ತೀನಿ. ಮತ್ತೆ ಒಳ್ಳೆ ಮಕ್ಕಳು ಕೈಯನ್ನು ಕೊಡಿಸು ತಗೋದು ಅಂತ ನಾನು ಕೊಡ್ತೀನಿ. ನಾನು ಇವಾಗಲೂ ಕೊಡ್ತೀನಿ. ನಾನು ಯಾವಾಗ ಅಂದರೆ ನಾನು ಕುಡಿತಾ ಬಿಡ್ತೋಡಿಂದ ನಾನು ಎಲ್ಲ ತರುವ ಗೌರವಿಸ್ತಿರ್ತೀನಿ.
1: ಬಹಳ ಸಂತೋಷ ಕುಮಾರ್ ಅವರೇ. ಇಷ್ಟೊತ್ತು ನಮ್ಮ ಒಂದು ಮುಕ್ತ ವ್ಯಸನ ಬದುಕೋಸನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕುಡಿತೆ ಅನ್ನುವುದು ತಮ್ಮ ಜೀವನದ ಮೇಲೆ ಯಾವ ರೀತಿಯ ಒಂದು ಪ್ರಭಾವವನ್ನು ಬೀರಿತ್ತು, ಅದು ಆರ್ಥಿಕವಾಗಿರ್ಬೋದು, ಕೌಟುಂಬಿಕವಾಗಿರ್ಬೋದು, ಹಾಗೂ ವೈಯಕ್ತಿಕ ಕೂಡ ಆಗಿರ್ಬೋದು, ಇಷ್ಟೆಲ್ಲ ಕಷ್ಟಗಳನ್ನು ಎದುರಿಸ್ತು ಬಂದು ನಂತರದಲ್ಲಿ ತಾವೇ ಒಂದು ತಮ್ಮ ಒಂದು ಕುಟುಂಬದ ಪರಿಸ್ಥಿತಿಯನ್ನು ನೋಡಿ ಆ ಒಂದು ವೈಯಕ್ತಿಕವಾಗಿ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿ ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗ್ತಿದ್ದೀರಾ. ಇದೇ ರೀತಿ ತಮ್ಮೊಂದು ಜೀವನ ತುಂಬ ಸುಖಕರವಾಗಿ ನಡ್ಕೊಳ್ಳಿ ಅಂತ ನಾವು ಕೂಡ ಆಶಿಸಿದ್ದ. ಹಾಗೆಯೇ ಇಷ್ಟೊತ್ತು ಹೇಳ್ತಕ್ಕಂಥ ಪ್ರತಿಯೊಂದು ಮಾತುಗಳು ಕೂಡ ಈ ಒಂದು ಮದ್ಯಪಾನ ಸೇವಿಸ್ತಕ್ಕಂಥ ಮದ್ಯಪ್ರಿಯರಿಗೆ ಸ್ಫೂರ್ತಿದಾಯಕವಾಗಿರುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಧನ್ಯವಾದಗಳು.
0: ಧನ್ಯವಾದಗಳು ಸರ್.
1: ಕೇಳುಗರೆ ಕೇಳ್ತಿದ್ರೆ ಇಷ್ಟೊತ್ತು ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಸರಗೂರು ತಾಲೂಕಿನ ನೆಟ್ಕಾಲದ ಉಂಡಿಯಾಡಿಯ ನಿವಾಸಿಗರಾದ ಶ್ರೀಯುತ ಕುಮಾರ್ ಅವರು. ಇದಾಗಿತ್ತು ಇವತ್ತಿನ ನಮ್ಮ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮ. ಹಾಗೂ ಮತ್ತೊಂದು ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ವ್ಯಕ್ತಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಇವತ್ತಿನವರೆಗೂ ಮುಕ್ತ ವ್ಯಸನ ಬದುಕು ವ್ಯಸನ ಕಾರ್ಯಕ್ರಮದಲ್ಲಿ ಕುಡಿತವನ್ನ ಬಿಟ್ಟು ಸಕಾರಾತ್ಮಕವಾಗಿ ಉತ್ತಮ ಜೀವನ ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ಸರಗೂರು ತಾಲೂಕಿನ ನೆಟ್ಕಾಲಹುಂಡಿ ಹಾಡಿಯ ಶ್ರೀಯುತ ಕುಮಾರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೆ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತ ಇರ್ತಾನೆ. ಹಾಕೋ
3: ಕುಮಾರ. ರಾಮ,
0: ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆಗೆ ಕುಡ್ಕೊಂಡಾಗ

0: ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಳಗಾಗತ್ತಲ್ಲ. ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ, ಸಿಗರೇಟು, ಪಾನ್ ಪರಕು, ಗುಟ್ಕಾ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
1: ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ.

ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ರಾಜ್ಯ ಪೊಲೀಸ್ ಇಲಾಖೆಗೆ ಅತ್ಯಾಧುನಿಕ ವಾಹನಗಳನ್ನು ಹಸ್ತಾಂತರಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಪಂಚಾಯಿತಿ ಚುನಾವಣೆ, ಸಚಿವ ಈಶ್ವರ್ ಖಂಡ್ರೆ. ಮಳೆ ಅಭಾವ ಹಿನ್ನೆಲೆ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅಗತ್ಯಕ್ಕೆ ಮೊದಲ ಆದ್ಯತೆ, ಸಚಿವ ಎಂಬಿ ಪಾಟೀಲ್. ರಾಜ್ಯದ ಎಲ್ಲಾ ಉಪನೋಂದಣಿ ಕಚೇರಿಗಳು ನಾಳೆಯೂ ಎಂದಿನಂತೆ ಕಾರ್ಯನಿರ್ವಹಣೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ವತಿಯಿಂದ ಇಂದು ವಿಧಾನಸೌಧದ ಎದುರು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದ ಎಲ್ಲಾ ಘಟಕಗಳಿಗೆ 32 ಅತ್ಯಾಧುನಿಕ ಮೊಬೈಲ್ ಫೋರೆನ್ಸಿಕ್ ವ್ಯಾನ್ಗಳು ಮತ್ತು 75 ಬೊಲೋರೋ ವಾಹನಗಳನ್ನು ಲೋಕಾರ್ಪಣೆ ಮಾಡಿದರು. ಈ ವೇಳೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾ ಎಂಎ ಸಲೀಂ ಇನ್ನಿತರ ಗಣ್ಯರು ಪಾಲ್ಗೊಂಡಿದ್ದರು. ಇದಕ್ಕೂ ಮುನ್ನ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರು ಬೆಂಗಳೂರು ಪೊಲೀಸರು ವಶಪಡಿಸಿಕೊಂಡಿರುವ ಮಾದಕ ವಸ್ತುಗಳು ಮತ್ತು ಫೊರೆನ್ಸಿಕ್ ಪ್ರಾತ್ಯಕ್ಷಿಕೆಯನ್ನು ವೀಕ್ಷಿಸಿ ಮಾಹಿತಿ ಪಡೆದರು. ರಾಜ್ಯದ ಬಹುತೇಕ ಪಂಚಾಯಿತಿಗಳ ಆಡಳಿತಾವಧಿ ಮುಗಿದಿದ್ದು ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಚುನಾವಣೆ ನಡೆಯಲಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ವಿಕಾಸಸೌಧದ ತಮ್ಮ ಕಚೇರಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಸಚಿವರು ಕೆಲವು ಪಂಚಾಯಿತಿಗಳ ಮೇಲ್ದರ್ಜೆಯಿಂದಾಗಿ ಕ್ಷೇತ್ರ ಪುನರ್ ವಿಂಗಡಣೆ ಮಾಡಬೇಕಾಗಿ ಬಂದಿದೆ. ಈ ತಿಂಗಳ ಅಂತ್ಯ ಅಥವಾ ಮುಂದಿನ ತಿಂಗಳಲ್ಲಿ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಮೀಸಲಾತಿ ನಿರ್ಧರಿಸಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಲ್ಲಿಸಲಾಗುವುದು. ಆಯೋಗ 45 ದಿನಗಳಲ್ಲಿ ಚುನಾವಣೆ ನಡೆಸಲಿದೆ ಎಂದರು. ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ವಿಳಂಬದ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಎಲ್ಲಾ ಸರ್ಕಾರಿ ಸಿಬ್ಬಂದಿ ಆ ಕಾರ್ಯದಲ್ಲಿ ನಿರತರಾಗಿದ್ದಾರೆ, ಹೀಗಾಗಿ ಕಾಲಾವಕಾಶ ಕೇಳಲಾಗಿದೆ ಎಂದು ತಿಳಿಸಿದರು. ರಾಜ್ಯದ ಗ್ರಾಮೀಣ ಭಾಗದ ಜನರಿಗೆ ಕುಡಿಯುವ ನೀರು ಪೂರೈಕೆ ಮಾಡಲು ಹಣಕಾಸಿನ ಕೊರತೆ ಇಲ್ಲ. ಈಗಾಗಲೇ 117 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಲಾಗಿದೆ. ಮಿಗಿಲಾಗಿ ಬೆಳಗಾವಿ ಪ್ರಾದೇಶಿಕ ಮಟ್ಟದ ಸಭೆ ನಡೆಸಿದ ಮುಖ್ಯಮಂತ್ರಿಯವರು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ನೀಡುವುದಾಗಿ ಘೋಷಿಸಿದ್ದಾರೆ. ಹೀಗಾಗಿ ಬರ ಪರಿಸ್ಥಿತಿ ನಡುವೆಯೂ ನೀರು ಪೂರೈಕೆಗೆ ಆರ್ಥಿಕ ಸಮಸ್ಯೆ ಎದುರಾಗುವುದಿಲ್ಲ ಎಂದು ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ಮಳೆ ಅಭಾವದ ಹಿನ್ನೆಲೆಯಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಕೊರತೆ ತಪ್ಪಿಸಲು ಮುನ್ನೆಚ್ಚರಿಕೆ ಕ್ರಮವಾಗಿ ತುಬಚಿ ಬಬಲೇಶ್ವರ ಯೋಜನೆಯಡಿ ತಿಕೋಟಾ ತಾಲೂಕಿನ ಕಾಲುವೆಗಳಿಗೆ ಇಂದಿನಿಂದ ನೀರನ್ನು ಹರಿಸಲಾಗುತ್ತಿದೆ ಎಂದು ಕೈಗಾರಿಕೆ ಮೂಲಸೌಲಭ್ಯ ಅಭಿವೃದ್ಧಿ ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಈ ಕುರಿತು ಪ್ರಕಟಣೆ ನೀಡಿರುವ ಸಚಿವರು, ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅಗತ್ಯಕ್ಕೆ ಮೊದಲ ಆದ್ಯತೆ ನೀಡುವ ಉದ್ದೇಶದಿಂದ ನೀರನ್ನು ಹರಿಸಲಾಗುತ್ತಿದ್ದು ಕೃಷಿ ಚಟುವಟಿಕೆಗಳಿಗೆ ಈ ನೀರನ್ನು ಬಳಸಬಾರದು ಎಂದು ರೈತರಲ್ಲಿ ಮನವಿ ಮಾಡಿದ್ದಾರೆ. ಬೆಂಗಳೂರು, ಕೋಲಾರ ಸೇರಿದಂತೆ ರಾಜ್ಯದ ಎಲ್ಲಾ ಉಪನೋಂದಣಿ ಕಚೇರಿಗಳು ನಾಳೆ ಸಾರ್ವಜನಿಕ ರಜಾ ದಿನವಾಗಿದ್ದರೂ ಸಹ ಸಾರ್ವಜನಿಕರ ಅನುಕೂಲಕ್ಕಾಗಿ ಮತ್ತು ಇಲಾಖೆಯ ಕಾರ್ಯದೊತ್ತಡ ನಿವಾರಣೆಗಾಗಿ ಎಂದಿನಂತೆ ತೆರೆದಿದ್ದು ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಲಿವೆ. ಈ ದಿನದಂದು ಎಂದಿನಂತೆ ಆಸ್ತಿ ನೋಂದಣಿ, ಮುದ್ರಾಂಕ ಖರೀದಿ ಹಾಗೂ ಇಲಾಖೆಗೆ ಸಂಬಂಧಿಸಿದ ಇತರ ಸೇವೆಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಸಾರ್ವಜನಿಕರು ಈ ವಿಶೇಷ ಅವಕಾಶದ ಸದುಪಯೋಗ ಪಡೆದುಕೊಳ್ಳಬಹುದು ಎಂದು ನೋಂದಣಿ ಮತ್ತು ಮುದ್ರಾಂಕಗಳ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ರಾಜ್ಯದಲ್ಲಿ ಕಳೆದ 3 ವರ್ಷಗಳಲ್ಲಿ 12,204 ಎಕರೆ ಅರಣ್ಯ ಪ್ರದೇಶದ ಒತ್ತುವರಿ ತೆರವುಗೊಳಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ವಿಕಾಸಸೌಧದ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ತಾವು ಅರಣ್ಯ ಸಚಿವರಾಗಿದ್ದಾಗ ಬೆಂಗಳೂರಿನಲ್ಲಿ 10,000 ಕೋಟಿ ರೂಪಾಯಿ ಬೆಲೆ ಬಾಳುವ 252 ಎಕರೆ ಅರಣ್ಯ ಒತ್ತುವರಿ ತೆರವು ಮಾಡಲಾಗಿದ್ದು ಗಿಡಗಳನ್ನು ನೀಡಲಾಗಿದೆ. ಇದರಲ್ಲಿ ಒಂದೇ ಒಂದು ಇಂಚು ಕೂಡ ಮಾರಾಟ ಮಾಡದೆ ಹಸಿರು ಹೊದಿಕೆಯನ್ನು ಹೆಚ್ಚಿಸಲಾಗಿದೆ. ಇದರ ಜೊತೆಗೆ 15,000 ಎಕರೆ ಭೂಮಿಯನ್ನು ಕರ್ನಾಟಕ ಅರಣ್ಯ ಕಾಯ್ದೆಯಡಿ ಹೊಸದಾಗಿ ಅರಣ್ಯವೆಂದು ಘೋಷಿಸಲಾಗಿದೆ. ಬೆಂಗಳೂರು ಹೊರವಲಯದ ಹೆಸರಘಟ್ಟ ಕೆರೆಯ ಸುತ್ತಲಿನ 5,678 ಎಕರೆ ಪ್ರದೇಶವನ್ನು ಗ್ರೇಟರ್ ಹೆಸರಘಟ್ಟ ಸಂರಕ್ಷಿತ ಹುಲ್ಲುಗಾವಲೆಂದು ಘೋಷಿಸಿ ರಕ್ಷಿಸಲಾಗಿದೆ ಎಂದು ಹೇಳಿದರು. ಅರಣ್ಯೇತರ ಉದ್ದೇಶಕ್ಕೆ ಭೂ ಪರಿವರ್ತನೆಯಾಗದ ಎಚ್ಎಂಟಿ ಭೂಮಿಯು ಅರಣ್ಯವಾಗಿದ್ದು ಅದು ಅರಣ್ಯ ಭೂಮಿಯಂತೆ ಉಳಿಯಲಿದೆ. ಇದರ ಮೇಲೆ ರಾಜ್ಯ ಸರ್ಕಾರಕ್ಕೆ ಹಕ್ಕಿದೆಯೇ ಹೊರತು ಎಚ್ಎಂಟಿಗಲ್ಲ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಆರೋಪಕ್ಕೆ ಪ್ರತ್ಯುತ್ತರ ನೀಡಿದರು. ಭಾರತೀಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ದಾವಣಗೆರೆ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಯ ಮನೆ ಮನೆ ಸಮೀಕ್ಷೆ ಪ್ರಕ್ರಿಯೆ ನಡೆಯುತ್ತಿದೆ. ಇದುವರೆಗೆ ಒಟ್ಟು 5,910 ಅನರ್ಹ ಮತದಾರರನ್ನು ಗುರುತಿಸಲಾಗಿದೆ. ಇದರಲ್ಲಿ ಮರಣ ಹೊಂದಿದ

0: ಹೊಂದಿರುವವರು, ಸ್ಥಳಾಂತರಗೊಂಡವರು ಹಾಗೂ ದ್ವಿಪ್ರತಿ ಹೆಸರು ಹೊಂದಿರುವವರೇ ಹೆಚ್ಚಾಗಿದ್ದು, ಇವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ಕೈಬಿಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಜೂನ್ 30ರಿಂದ ಬೂತ್ ಮಟ್ಟದ ಅಧಿಕಾರಿಗಳು ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುತ್ತಿದ್ದು, ಜುಲೈ 1ರವರೆಗಿನ ವರದಿ ಅನ್ವಯ ಜಿಲ್ಲಾದ್ಯಂತ 2766 ಮರಣ ಪ್ರಕರಣಗಳು ಹಾಗೂ 980 ದ್ವಿಪ್ರತಿ ನಮೂನೆಗಳನ್ನು ಪತ್ತೆ ಹಚ್ಚಲಾಗಿದೆ. ಇದರೊಂದಿಗೆ 2042 ಶಾಶ್ವತ ವಲಸೆ ಪ್ರಕರಣಗಳು ಸೇರಿದಂತೆ ಒಟ್ಟು 5910 ಮತದಾರರನ್ನು ಕೈಬಿಡಲು ಗುರುತಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕೈಬಿಡಬೇಕಾದ ಮತದಾರರ ಪಟ್ಟಿಯಲ್ಲಿ ಚನ್ನಗಿರಿ ಕ್ಷೇತ್ರವು ಜಿಲ್ಲೆಯಲ್ಲಿ ಅತಿ ಹೆಚ್ಚು, ಅಂದರೆ 1142 ಪ್ರಕರಣಗಳೊಂದಿಗೆ ಮೊದಲ ಸ್ಥಾನದಲ್ಲಿದೆ. ಚನ್ನಗಿರಿಯಲ್ಲಿ ಅತಿ ಹೆಚ್ಚು ದ್ವಿಪ್ರತಿ ಒಟ್ಟು 203 ಪ್ರಕರಣಗಳು ಪತ್ತೆಯಾಗಿವೆ. ಇನ್ನುಳಿದಂತೆ ಹರಿಹರ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಗರಿಷ್ಠ ಸಂಖ್ಯೆಯ 573 ಮರಣ ಪ್ರಕರಣಗಳು ದಾಖಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವ ಕೌಶಲ್ಯ ದಿನದ ಅಂಗವಾಗಿ ಜುಲೈ 16ರಂದು ಚಿತ್ರದುರ್ಗ ನಗರದ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದ ಕಚೇರಿ ಆವರಣದಲ್ಲಿ ವಿಶೇಷ ಮಿನಿ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಮೇಳದಲ್ಲಿ 8ಕ್ಕೂ ಹೆಚ್ಚು ಪ್ರತಿಷ್ಠಿತ ಖಾಸಗಿ ಕಂಪನಿಗಳು ಭಾಗವಹಿಸಲಿದ್ದು, ತಮ್ಮ ಸಂಸ್ಥೆಗಳಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಅರ್ಹ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದ್ದಾರೆ. 18ರಿಂದ 30 ವರ್ಷದೊಳಗಿನ ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮಾ ಮತ್ತು ಯಾವುದೇ ಪದವಿ ಪಾಸಾಗಿರುವ ಅಭ್ಯರ್ಥಿಗಳು ಭಾಗವಹಿಸಲಿದ್ದಾರೆ. ಬೆಳಿಗ್ಗೆ 10:30ರಿಂದ 3:00 ಸಂದರ್ಶನ ಜರುಗಲಿದೆ. ಆಸಕ್ತ ಅಭ್ಯರ್ಥಿಗಳು ತಮ್ಮ ವಿದ್ಯಾರ್ಹತೆಯ ಮೂಲ ದಾಖಲಾತಿಗಳೊಂದಿಗೆ 5 ಪ್ರತಿ ಬಯೋಡೇಟಾ ತರುವುದು ಕಡ್ಡಾಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕಚೇರಿಯ ದೂರವಾಣಿ ಸಂಖ್ಯೆಗಳಾದ 7022245904, 8105691902509555870 ಸಂಪರ್ಕಿಸಬಹುದು. ದೇಶಾದ್ಯಂತ ನಡೆಯುತ್ತಿರುವ ಬೃಹತ್ ರಾಷ್ಟೀಯ ಲೋಕ ಅದಾಲತ್ ಅಂಗವಾಗಿ ಕೋಲಾರ ಜಿಲ್ಲೆಯಲ್ಲೂ ಲೋಕ ಅದಾಲತ್ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ನ್ಯಾಯಾಲಯದಲ್ಲಿ ವರ್ಷಾನುಗಟ್ಟಲೆ ಬಾಕಿ ಉಳಿದಿದ್ದ ಅನೇಕ ಸಿವಿಲ್, ಕ್ರಿಮಿನಲ್ ಹಾಗೂ ಕೌಟುಂಬಿಕ ಪ್ರಕರಣಗಳನ್ನು ಉಭಯ ಪಕ್ಷಕಾರರ ಸಮ್ಮತಿಯೊಂದಿಗೆ ರಾಜಿ ಸಂಧಾನದ ಮೂಲಕ ಸುಖಾಂತ್ಯಗೊಳಿಸಲಾಯಿತು. ಸಣ್ಣಪುಟ್ಟ ಕಾರಣಗಳಿಗೆ ವಿಚ್ಛೇದನದ ಹಾದಿ ಹಿಡಿದಿದ್ದ ದಂಪತಿಗಳು ಪರಸ್ಪರ ಹೂವಿನ ಹಾರ ಬದಲಾಯಿಸಿಕೊಂಡು ತಮ್ಮ ಹಳೆಯ ಕಹಿ ಘಟನೆಗಳನ್ನು ಮರೆತು ಹೊಸ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು ಈ ಬಾರಿಯ ಲೋಕ ಅದಾಲತ್ನ ಪ್ರಮುಖ ಆಕರ್ಷಣೆಯಾಗಿತ್ತು. ಈ ವೇಳೆ ಮಾತನಾಡಿದ ಹಿರಿಯ ನ್ಯಾಯಾಧೀಶರಾದ ಬಿಎಸ್ ಜಯಶ್ರೀ, ಲೋಕ ಅದಾಲತ್ ಪ್ರಕ್ರಿಯೆಯನ್ನು ರಾಷ್ಟೀಯ ಹಬ್ಬ ಎಂದು ಬಣ್ಣಿಸಿದರು. ವಕೀಲರ ಸಂಘದ ಅಧ್ಯಕ್ಷ ಎಲ್ ಶ್ರೀನಿವಾಸ್ ಮಾತನಾಡಿ, ಸಹೋದರ ಸಹೋದರಿಯರ ನಡುವಿನ ಆಸ್ತಿ ವಿವಾದಗಳನ್ನು ರಾಜಿ ಮೂಲಕ ಬಗೆಹರಿಸಿಕೊಳ್ಳುವುದರಿಂದ ಭವಿಷ್ಯದಲ್ಲಿ ಕುಟುಂಬದಲ್ಲಿನ ದ್ವೇಷ, ಅಸೂಯೆ ಮತ್ತು ಜಗಳಗಳು ದೂರವಾಗುತ್ತವೆ ಎಂದರು. ಚಿತ್ರದುರ್ಗ ಜಿಲ್ಲೆಯ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 2027-28ನೇ ಶೈಕ್ಷಣಿಕ ಸಾಲಿನ 6ನೇ ತರಗತಿ ಪ್ರವೇಶಕ್ಕಾಗಿ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಜವಾಹರ್ ನವೋದಯ ವಿದ್ಯಾಲಯ ಆಯ್ಕೆ ಪರೀಕ್ಷೆ 2027ರ ನೋಂದಣಿಗಾಗಿ ಅಧಿಕೃತ ಪೋರ್ಟಲ್ ಆರಂಭವಾಗಿದ್ದು, ಆಸಕ್ತ ವಿದ್ಯಾರ್ಥಿಗಳು ನವೋದಯ ವಿದ್ಯಾಲಯ ಸಮಿತಿಯ ಅಧಿಕೃತ ವೆಬ್ಸೈಟ್ navodaya.gov.in ಮೂಲಕ ಜುಲೈ 31ರ ಒಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಪ್ರವೇಶಾತಿಗೆ ಸಂಬಂಧಿಸಿದ ಸಂಪೂರ್ಣ ಅರ್ಹತಾ ನಿಯಮಾವಳಿಗಳು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ನ ಅಡ್ಮಿಷನ್ ನೋಟಿಫಿಕೇಷನ್ಸ್ ಪುಟವನ್ನು ವೀಕ್ಷಿಸಬಹುದು ಎಂದು ನವೋದಯ ವಿದ್ಯಾಲಯದ ಪ್ರಾಂಶುಪಾಲರು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಪ್ರಸಿದ್ಧ ಶೃಂಗೇರಿ ಶಾರದಾ ಪೀಠವು ಭಕ್ತಿ, ಸಂಸ್ಕೃತಿ, ಧಾರ್ಮಿಕ ವಿಚಾರಗಳ ಪ್ರಚಾರದ ಜೊತೆಗೆ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿದೆ. ಶೃಂಗೇರಿ ಮಠದ ವತಿಯಿಂದ ಕೊಪ್ಪ ತಾಲೂಕಿನ ಗ್ರಾಮೀಣ ಭಾಗದ ದರೆಕೊಪ್ಪ ಸರ್ಕಾರಿ ಶಾಲೆಗೆ ಕಂಪ್ಯೂಟರ್ಗಳನ್ನು ವಿತರಣೆ ಮಾಡಲಾಗಿದ್ದು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ಇದು ಅನುಕೂಲವಾಗಿದೆ. ಹಾಗೆಯೇ ಆರ್ಥಿಕವಾಗಿ ಹಿಂದುಳಿದವರ ಜೀವನೋಪಾಯಕ್ಕಾಗಿ ಎನ್ಆರ್ಪುರ ತಾಲೂಕಿನಲ್ಲಿ ರೋಟರಿ ಕ್ಲಬ್ ಮೂಲಕ 10 ಹೊಲಿಗೆ ಯಂತ್ರಗಳನ್ನು ನೀಡಲಾಗಿದೆ ಎಂದು ಮಠದ ಪ್ರಕಟಣೆ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಪೊಲೀಸ್ ಇಲಾಖೆಗೆ ಅತ್ಯಾಧುನಿಕ ವಾಹನಗಳನ್ನು ಹಸ್ತಾಂತರಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಪಂಚಾಯಿತಿ ಚುನಾವಣೆ, ಸಚಿವ ಈಶ್ವರ್ ಖಂಡ್ರೆ. ಮಳೆ ಅಭಾವ ಹಿನ್ನೆಲೆ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅಗತ್ಯಕ್ಕೆ

0: ಆದ್ಯತೆ ಸಚಿವ ಎಂಬಿ ಪಾಟೀಲ್. ರಾಜ್ಯದ ಎಲ್ಲಾ ಉಪನೋಂದಣಿ ಕಚೇರಿಗಳು ನಾಳೆಯೂ ಎಂದಿನಂತೆ ಕಾರ್ಯನಿರ್ವಹಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಇನ್ನು ಮುಂದೆ ಕೇಳಿಬರೋಣ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ಪಟ್ಟಣದ 2ನೇ ವಾರ್ಡಿನ ಸ್ಥಿತಿಗತಿ, ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಪ್ರಸ್ತುತ ದಿನಗಳಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಸರಗೂರು ಪಟ್ಟಣ ಪಂಚಾಯಿತಿಯ ಪ್ರಸ್ತುತ ಅಧ್ಯಕ್ಷರು ಹಾಗೂ 2ನೇ ವಾರ್ಡಿನ ಚುನಾಯಿತ ಸದಸ್ಯರಾದ ಶ್ರೀಮತಿ ಚೈತ್ರಾ ಸ್ವಾಮಿ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM ನಲ್ಲಿ.
4: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಒಂದು ಮುಖ್ಯವಾದ ವಿಷಯದ ಕುರಿತು ಮಾತನಾಡಲಿದ್ದೇವೆ. ಆ ವಿಷಯ ಏನೆಂದರೆ ವಾರ್ಡಿನ ಅಭಿವೃದ್ಧಿ ಮತ್ತು ಸಾರ್ವಜನಿಕರ ಪಾತ್ರ. ವಾರ್ಡು ಎಂದರೇನು, ಅಲ್ಲಿ ಏನೇನೆಲ್ಲ ಸೌಲಭ್ಯಗಳಿರಬೇಕು, ನೈರ್ಮಲ್ಯವನ್ನು ಯಾವ ರೀತಿ ನಿರ್ವಹಿಸಬೇಕು, ವಾರ್ಡಿನ ಅಭಿವೃದ್ಧಿಯಲ್ಲಿ ನಿವಾಸಿಗರ ಪಾತ್ರ ಎಂತಹದ್ದು ಎಂಬ ಹಲವಾರು ವಿಷಯಗಳ ಕುರಿತು ಮಾತನಾಡಲು, ತಮ್ಮ ಅನಿಸಿಕೆಯನ್ನು ಒಂದಷ್ಟು ವಿಚಾರಗಳೊಂದಿಗೆ ಹಂಚಿಕೊಳ್ಳಲು ಈ ದಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ಪಟ್ಟಣದ 2ನೇ ವಾರ್ಡಿನ ಚುನಾಯಿತ ಸದಸ್ಯರಾದ ಹಾಗೂ ಸರಗೂರು ಪಟ್ಟಣದ ಪಟ್ಟಣ ಪಂಚಾಯಿತಿಯ ಪ್ರಸ್ತುತ ಅಧ್ಯಕ್ಷರಾಗಿರುವ ಶ್ರೀಮತಿ ಚೈತ್ರಾ ಸ್ವಾಮಿರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚಿಸೋಣ. ಮೇಡಮ್, ಪ್ರಥಮವಾಗಿ ತಮಗೆ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
5: ಧನ್ಯವಾದ
4: ಮೇಡಮ್. ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
5: ನನ್ನ ಹೆಸರು ಚೈತ್ರಾ ಸ್ವಾಮಿ. ನಾನು ಸರ್ಗೂರೆ 2ನೇ ವಾರ್ಡಿಂದ ಎಲೆಕ್ಷನಲ್ಲಿ ಗೆದ್ದಿರೋದು. ಅಧ್ಯಕ್ಷರಾಗಿ ಇವಾಗ 7 ತಿಂಗಳಾಯಿತು. ನಾನು ಗೃಹಿಣಿ. ನಾನು 4.5 ವರ್ಷ ಆಯಿತು ಗೆದ್ದಿ.
4: ಈ ಪ್ರಸ್ತುತ ನೂತನ ಸರಗೂರು ಪಟ್ಟಣ ಪಂಚಾಯಿತಿಯ
5: ಅಧ್ಯಕ್ಷರಾಗಿ
4: ಕಾರ್ಯನಿರ್ವಹಿಸ್ತಾ ಇದ್ದೀರಾ. ಮೇಡಮ್, ಸರಗೂರಿನಲ್ಲಿ ಪ್ರಸ್ತುತ ವಾರ್ಡ್ಗಳ ಸ್ಥಿತಿಗತಿ ಹೇಗಿದೆ ಪ್ರಸ್ತುತವಾಗಿ ನೀವು ಕಂಡಂತೆ, ಅದ್ರ ಬಗ್ಗೆ ಹೇಳೋದಾದ್ರೆ?
5: ಸರ್, ಮೊದ್ಲಿಗಿಂತ ಇವಾಗ ಪರವಾಗಿಲ್ಲ. ಕೆಲಸ ಕಾರ್ಯಗಳೆಲ್ಲ ನಡೀತಾ ಇದೆ. ವರ್ಕ್ಗಳೆಲ್ಲ ಆಗಿದೆ, ವರ್ಕ್ಗಳು ಮಾಡಿಸ್ತಾ ಇದ್ದೀವಿ.
4: ಸರಗೂರು ಪಟ್ಟಣ ನೀವು ಕಂಡಂತೆ ಹೇಗಿತ್ತು, ಈಗ ಪ್ರಸ್ತುತ ಎಷ್ಟೆಲ್ಲ ಬದಲಾವಣೆಗಳಾಗಿದೆ?
5: ಮೊದ್ಲು ಹೋಲಿಸ್ಕೊಂಡ್ರೆ ಇವಾಗ ಪರವಾಗಿಲ್ಲ ಸರ್. ನಾವು ಬಂದ ಮೇಲೆ ತಕ್ಕಮಟ್ಟಿಗೆ ಕೆಲಸಗಳು ಕಾರ್ಯಗಳು ನಡೀತಾ ಇದೆ. ಅವಾಗ ಪರವಾಗಿಲ್ಲ ಸರ್, ಇವಾಗ ಕೆಲಸ ಕಾರ್ಯಗಳೆಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ. ವರ್ಕ್ಗಳು ನಾವು ಗೌರ್ಮೆಂಟ್ಗೆ ಏನು ಅಪ್ರೂವಲ್ ಕೊಡ್ಬೇಕು ಅದನ್ನೆಲ್ಲ ಕೊಟ್ಟು ಕೆಲಸ ಕಾರ್ಯಗಳೆಲ್ಲ ಬರ್ತಾ ಇದೆ, ಮಾಡಿಸ್ತಾ ಇದೀವಿ. ಇವಾಗ ರಸ್ತೆಗಳೇನು ಇರಲಿಲ್ಲ ಸರ್. ಇವಾಗ ಮೇನ್ ಸೆಕೆಂಡ್ ರೋಡಲ್ಲೆಲ್ಲ ಕೆಲಸ ಮಾಡಿಸ್ತಾ ಇದೀವಿ. ನಮ್ಮ ವಾರ್ಡ್ಗಳಲ್ಲೂ ಕೆಲಸ ಮಾಡಿಸ್ತಾ, ಎಲ್ಲಾ ವಾರ್ಡ್ಗಳಲ್ಲೂ ಏನ್ ಸೌಲಭ್ಯ ಬೇಕು, ವಾರ್ಡು ಲಿ ಚರಂಡಿ ನೀರಿನ ವ್ಯವಸ್ಥೆ, ಮಾಮೂಲಿ ರೋಡದು ಲೈಟ್ ಕಂಬದ್ದು ಅದೆಲ್ಲ ನಡೀತಾ ಇದೆ ಸರ್. ಕೆಲಸ ಕಣ್ಗಳು ನಡೀತಾ ಇದೆ.
4: ಮೇಡಮ್, ತಮ್ಮ ಒಂದು ವಾರ್ಡಿನ ಸ್ಥಿತಿಗತಿ ಹೇಗಿದೆ? ಈಗ ತಾವು 2ನೇ ವಾರ್ಡಿನ ಚುನಾಯಿತ ಸದಸ್ಯರಾಗಿದ್ದೀರಾ, ಈಗ ನಿಮ್ಮ ವಾರ್ಡಿನ ಸ್ಥಿತಿಗತಿ ಹೇಗಿದೆ
5: ಸರ್? ಅಲ್ಲೂ ಅಂದ್ರೆ ತುಂಬಾ ಇದಾಗಿತ್ತು. ನಾವು ಕೆಲಸ ಕಾರ್ಯಗಳು, ಈಗ ಒಂದು ಮರ ತುಂಬಾ ದಿನದಿಂದ ಬಿದ್ದೋಯ್ತದೆ ಆತರ ಈ ತರ ಅಂತ ಹೇಳ್ತಾ ಇದ್ರು. ಯಾರು ಅದನ್ನ ಕೈಗೊಂಡು ಕೆಲಸ ಮಾಡಿಸಿರ್ಲಿಲ್ಲ, ಮರನ ತೆರವುಗೊಳಿಸಿರ್ಲಿಲ್ಲ. ನಾವು ಬಂದ ಮೇಲೆ ಅದು ತೆರವುಗೊಳಿಸಿದೀವಿ. ಆಮೇಲೆ ನೀರೊಂದು ತುಂಬಾ ಪ್ರಾಬ್ಲಮ್ ಇತ್ತು, ನೀರಿನ ವ್ಯವಸ್ಥೆನೂ ಇದೆ. ಆಮೇಲೆ ಚರಂಡಿಗಳೆಲ್ಲ ಮಾಡಿಸ್ತಾ ಇದೀವಿ. ರೋಡು ಸೆಕೆಂಡ್ ಮೇನ್ ರೋಡಲ್ಲಿ ಮಾಮೂಲಿ ಮಾಸ್ತಮ್ಮನ ದೇವಸ್ಥಾನದಲ್ಲಿ ಅಲ್ಲಿ ತುಂಬಾ ರೋಡು ಅದ್ಗೇಟಿತ್ತು, ಅದೆಲ್ಲ ಮಾಡಿಸ್ತಾ ಇದೀವಿ. ಇವಾಗ ಅದೂ ಶಾಂಕ್ಷನ್ ಆಗಿದೆ. ಮಧ್ಯ ಇದಿತ್ತಲ್ಲ ರೋಡ್ ಮಾಡಿರ್ಲಿಲ್ಲ, ಅದೆಲ್ಲ ಅನುದಾನದಲ್ಲಿ ಬಿಡುಗಡೆ ಆಗಿದೆ, ಮಾಡಿಸ್ತಾ ಇದೀವಿ ಸರ್. ಪ್ರಸ್ತುತ ವಾರ್ಡ್ಗಳಲ್ಲಿ ಸ್ಥಿತಿಗತಿ ಉತ್ತಮವಾಗಿದ್ದು ನಗರ ಉತ್ಪಾದನದಲ್ಲಿ 4 ಕೋಟಿ ಹಣ ಬಿಡುಗಡೆಯಾಗಿದೆ. ಬಿಡುಗಡೆಯಾಗಿ ಎಲ್ಲಾ ವಾರ್ಡ್ಗಳು ಪ್ರಮುಖವಾಗಿ ಪ್ರಮುಖ ಸಮಸ್ಯೆಗಳಿಗೂ ಕೆಲಸಗಳು ವಿವಿಧ ಕಾಮಗಾರಿಗಳಿಗೆ ಮುಗಿಸಿದ್ವಿ. ಹಾಗೂ

0: ಮುಂದೆ ಅನುದಾನಕ್ಕೆ ಸರ್ಕಾರಕ್ಕೆ ಬಿಡುಗಡೆ ನೀಡಿದ್ದೀವಿ. ಪ್ರಸ್ತುತವಾಗಿ ಎಮ್ ಎಲ್ ಎ ಅವರು ಅನಿಲ್ ಚಿಕ್ಕಮತ ಸಾಹೇಬ್ ಇದ್ದಾರಲ್ಲ, ಅವ್ರ ಕಡೆಯಿಂದ 1,70,00,000 ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಸಮಸ್ಯೆ ಇದೆ, ಆ ಸಮಸ್ಯೆಗಳ ಬಗ್ಗೆ ಸರ್ಕಾರಕ್ಕೆ ಗಮನ ತಂದು ಇನ್ನೂ ಹೆಚ್ಚು ಅನುದಾನವನ್ನು ಬಿಡುಗಡೆ ಮಾಡಿಕೊಂಡು ಅಂತಾರಾಜ್ಯ ಸರ್ಕಾರಕ್ಕೆ ಮನವಿ ಏನು ಸಲ್ಲಿಸಿರುತ್ತೇವೆ. ಹಾಗೂ ಸೆಕೆಂಡ್ ಹ್ಯಾಂಡ್ ರೋಡ್ ಮತ್ತು ಸಂತಮಸ್ತಮನ ದೇವಸ್ಥಾನ ಹತ್ತಿರ ಅಲ್ಲಿ 1 ರಸ್ತೆಗಳು ಹಾಗೂ ಆಗಿದ್ದೇವೆ, ಕಾಮಗಾರಿಗಳು ಮುಗಿಸಿ ಕೆಲಸಗಳು ನಡೀತಾ ಇದೆ. ಇನ್ನು ವರ್ಕು ಅಂದರೆ ನಮ್ಮ ಕೆಲಸ ಹೊರಡಲ್ಲಿ ಅಂದರೆ ಅಂಗನವಾಡಿ ಇದೆ, ಅಂದರೆ ಅದು ಗೌರ್ಮೆಂಟ್ ಇದಿಲ್ಲ, ಒಂದು ಕಟ್ಟಡ ಆಗಲಿ ಏನದು ಸೈಟು ಅದು ಗೌರ್ಮೆಂಟಿಂದ ಬಂದಿಲ್ಲ ಸರ್. ಅಂಗನವಾಡಿ ಇದೆ, ಅದನ್ನು ನಾವು ಗೌರ್ಮೆಂಟ್ಗೆ ಕೊಟ್ಟಿದ್ದೀವಿ, ಮಾತಾಡಿದ್ದೀವಿ, ಎಮ್ಎಲ್ಎ ಸರ್ ಹತ್ರ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ.
1: ಪ್ರಸ್ತುತ ಇರುವಂತಹ ಅಂಗನವಾಡಿ ಒಂದು
0: ಸರ್ಕಾರದ್ದಲ್ಲ, ಅದು ಮಾಮೂಲಿ ನಡೀತಾ ಇದೆ, ಅಂದ್ರೆ ಕಟ್ಟಡನು ಗೌರ್ಮೆಂಟ್ ಅಲ್ಲ, ಜಾಗನು ಗೌರ್ಮೆಂಟ್ ಅಲ್ಲ, ಬೇರೆಯವ್ರದ್ದು ಅದು. ಆ ಮಾಮೂಲಿ ಅಂಗನವಾಡಿ ನಡೀತಾ ಇದೆ, ಅದನ್ನ ನಾವು ಬೇಡಿಕೆ ತಂದಿದ್ದೀವಿ, ಅದು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ.
1: ಮೇಡಮ್, ವಾರ್ಡಿನ ಅಭಿವೃದ್ಧಿಗೆ ಈಗ ಪ್ರಸ್ತುತ ನಿಮಗೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕಾದ್ರೆ ಏನೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ, ಏನೆಲ್ಲ ತೊಡಕುಗಳಾಗುತ್ತೆ, ಅದ್ರ ಬಗ್ಗೆ ಹೇಳೋದಾದ್ರೆ
0: ಸರ್? ಅದು ಆನ್ಲೈನಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅದೆಲ್ಲ ಸರಿಪಡಿಸ್ಕೊಂಡು ನಮ್ಮ ಕೈಯಿಂದ ಏನು ಸಹಾಯ ಆಗುತ್ತೆ, ನಾವು ಏನು ಹೆಲ್ಪ್ ಮಾಡ್ಬೋದು ಅದನ್ನೆಲ್ಲ ನಾವು ಜನಗಳಿಗೆ ಮಾಡ್ಕೊಡ್ತಾ ಇದ್ದೀವಿ. ಆ ಥರ ಏನಿಲ್ಲ ಸರ್, ಮಾಡ್ತಾ ಇದ್ದಾರೆ, ಅದನ್ನ ಆದಷ್ಟು ಮಾಡ್ಕೊಡ್ತಾ ಇದ್ದಾರೆ, ಅಲ್ಲೂ ವರ್ಕರ್ಸ್ ಏನೂ ಇದಿಲ್ಲ, ಮಾಡ್ಕೊಡ್ತಾ ಇದ್ದಾರೆ ಸರ್. ಏನು ಪ್ರಾಬ್ಲಮ್ ಆಗುತ್ತೆ ಅದನ್ನು ಬೇಗ ಸಾಲ್ವ್ ಮಾಡ್ಕೊಂಡು ಮಾಡ್ಕೊಡ್ತಾ ಇದ್ದಾರೆ.
1: ಜೊತೆಗೆ ಈಗ ಪಟ್ಟಣ ಪಂಚಾಯತಿಲಿ ಏನೆಲ್ಲ ಒಂದು ಸೌಲಭ್ಯಗಳು ಜನರಿಗೆ ಸಿಗ್ತಾ ಇದೆ ಪ್ರಸ್ತುತವಾಗಿ ಪಟ್ಟಣ ಪಂಚಾಯತಿಯಿಂದ ಸರಗೂರು ಪಟ್ಟಣದಲ್ಲಿ ವಾಸ ಮಾಡ್ತಾರಂತ ಜನಗಳಿಗೆ ಪ್ರತಿಯೊಂದು ವಾರ್ಡ್ನವರೆಗೂ ಆಗಿರ್ಬೋದು ಏನೆಲ್ಲ ಒಂದು ಸೌಲಭ್ಯಗಳು ಸಿಗ್ತಾ ಇದೆ, ಅದು ಸ್ಕೀಮ್ಗಳಲ್ಲಾಗಿರ್ಬೋದು ಮತ್ತೊಂದರಲ್ಲಾಗಿರ್ಬೋದು, ಅದ್ರ ಬಗ್ಗೆ ಹೇಳೋದಾದ್ರೆ
0: ಸರ್? ಇವಾಗ ಮಾಮೂಲಿ ಎಲ್ಲ ಕೆಲಸ ಮನೆ ಇಲ್ದೇದವ್ರಿಗೆ ಮನೆ ಬಂದಿದೆ, ಸೈಟ್ ಇಲ್ದೇದವ್ರಿಗೆ ಆಶ್ರಯ ಬಡಾವಣೆಯಲ್ಲಿ ಸೈಟ್ ಹೊಸದಾಗಿ ಸೈಟ್ ಕೊಟ್ಟಿದ್ದಾರೆ, ಅಲ್ಲಿ ಅಲ್ಲೂ ಮಾಮೂಲಿ ಮನೆಗಳು ಕಟ್ಕೊಟ್ಟಿದ್ದಾರೆ ಗೌರ್ಮೆಂಟಿಂದ. ಇಲ್ಲಿ ಮಾಮೂಲಿ ವಾರ್ಡ್ಗಳಲ್ಲಿ ಮನೆಗಳೆಲ್ಲ ಬಿದ್ದೋಗಿ ಮಳೆಯಲ್ಲಿ ಎಲ್ಲ ಬಿದ್ದೋಗಿ ಎಲ್ಲ ಮನೆ ಇರ್ಲಿಲ್ವಲ್ಲ, ಅವ್ರಿಗೂ ಮನೆಗಳು ಕೊಟ್ಟಿದ್ದಾರೆ, ಎಲ್ಲ ಕೆಲಸಗಳು ನಡೀತಾ ಇದೆ ಸರ್. ಅಂದರೆ ಸರ್ ಅವರು ಕೊಟ್ಟಿದ್ದೀವಿ, ಅದ್ರ ಮೇಲೂ ಹಾಕ್ಬಿಟ್ಟು ಕಟ್ಕೊಂಡಿದ್ದಾರೆ. ಇರೋರು ಇಲ್ದೇದವರು ನಮ್ಗಾಗಲ್ಲ, ನಾವು ಕೈಯೇ ಬಿಟ್ಬಿಡ್ತೀನಿ ಅಂತ ಎಷ್ಟೋ ಜನ ಹೇಳಿದ್ದಾರೆ. ನಾವು ಅವ್ರನ್ನ ಬಲವಂತ ಮಾಡಿ ನಾವೂ ಆದಷ್ಟು ಮಾಡ್ಕೊಳ್ಳಿ, ನಿಮಗೆ ತಕ್ಕಂಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಳ್ಳಿ ಅಂತಲೂ ಹೇಳಿದ್ದೀವಿ ಸರ್. ನಾವು ಅವ್ರಿಗೆ ಎಷ್ಟು ಆಲ್ಮೋಸ್ಟ್ ಎಷ್ಟು ಶಕ್ತಿ ಇದೆ ಅಷ್ಟು ಮಾಡ್ಕೊಳ್ಳಿ ಅಂತ ನಮ್ಮ ಕಡೆಯಿಂದ ಏನು ಹೇಳಬೇಕೋ ಅದನ್ನೆಲ್ಲ ಹೇಳಿ ಮಾಡಿಸಿದ್ದೀವಿ ಸರ್ ನಾವು ನಮ್ಮ ವಾರ್ಡಲ್ಲಿ.
1: ದಿನನಿತ್ಯ ಕೆಲಸ ಮಾಡುವಂತಹ ದಿನಗೂಲಿ ಕಾರ್ಮಿಕರಿಗಾಗಿರ್ಬೋದು ಅಥವಾ ಕೆಲಸಗಾರರಿಗೆ ಆಗಿರ್ಬೋದು, ಈಗ ಸರ್ಕಾರದಿಂದ ಯಾವುದಾದ್ರೂ ಒಂದು ಮನೆಯ ಒಂದು ಸೌಲಭ್ಯಗಳನ್ನು ಒದಗಿಸ್ಕೊಟ್ಟಾಗ ಸರ್ಕಾರದಿಂದ ಕೊಡುವಂಥ ಸೌಲಭ್ಯಗಳು ನಿಜವಾಗ್ಲೂ ಸಹ ಸಾಕಾಗತ್ತಾ? ಜೊತೆಗೆ ಇನ್ನೂ ಹೆಚ್ಚು ಹೆಚ್ಚಿನ ಪ್ರಮಾಣದ ಹಣ ಬೇಕಾಗತ್ತೆ ಅವ್ರ ಮನೆಯನ್ನ ಮಾಡ್ಕೊಳ್ಳೋದಿಕ್ಕೆ, ಅದೆಷ್ಟು ತೊಂದರೆ ಆಗುತ್ತೆ ಅದ್ರ ಬಗ್ಗೆ ತಿಳಿಸೋದಾದ್ರೆ
0: ಸರ್? ಅವ್ರು ಕೊಡೋದು ಕಾಲ್ಭಾಗ ಕೊಡ್ತಾರೆ, 30% ಜನ ಹಾಕ್ಲೇಬೇಕು, ಅದರಿಂದ ಅವರು ಕಷ್ಟಪಟ್ಟು ಮನೆ ಕಟ್ಕೋತಾ ಇದ್ದಾರೆ ಒಬ್ಬೊಬ್ರು. ಒಬ್ಬೊಬ್ರು ಕೈಯೇ ಬಿಟ್ಬಿಡ್ತೀವಿ ನಮ್ಗಾಗಲ್ಲ ಅಂದ್ರೆ ಆ ಶಕ್ತಿಯಿಂದ ಹಾಕಿರ್ತಾರೆ, ಹಾಕವ್ರೆ ನಮ್ಗೆ ಮನೆ ಬರುತ್ತೆ, ನಮಗೆ ಮನೆ ಇಲ್ಲ ಅನ್ನೋದೊಂದು ಖುಷಿಯಿಂದ ಹಾಕಿರ್ತಾರೆ. ಅವರು ನಮ್ಗಿಷ್ಟು ಈಗ 1,00,000-1,70,000 ಕೊಟ್ರೆ ನಮ್ಗಾಗಲ್ಲ, ನಾವು ಅಷ್ಟು ದುಡ್ಡು ಇದ್ದಿದ್ರೆ ನಾವು ಕಟ್ಕೊಳ್ಳೋವು ಮೊದ್ಲೇ, ಇದೊಂದು 1,00,000-1,70,000 ಏನು ಮಾಡೋಕ್ಕಾಗಲ್ಲ ಅಂತ ಕೈ ಬಿಡ್ತೀವಿ ಅಂದಿದ್ರು. ನಾವು ಹೇಳಿದ್ವಿ ಸರ್ ಅವ್ರಿಗೆ, ಈಗ ಎಷ್ಟು ಬರುತ್ತೆ ಅಷ್ಟು ಕಟ್ಕೊಳ್ಳಿ, ಮುಂದೆ ನೀವು ಮೇಲೆ ಏನು ನಿಮ್ಮ ಕೈಲಿ ಶಕ್ತಿ ಆಗುತ್ತೆ ಅದನ್ನ ಹಾಕೊಂಡು ಮಾಡಿ ಅಂತ ಹೇಳಿದ್ವಿ ಸರ್ ನಾವು. ಉತ್ತಮ ಮಟ್ಟದಲ್ಲಿ ಈಗ ತುಂಬಾ ಕಡು ಬಡವರು ಇದ್ದಾರೆ, ಮೀಡಿಯಂ ಬಡವರು ಇದ್ದಾರೆ, ಈಗ ಎಲ್ಲರೂ ಒಂದೇ ಸಮ ನೋಡಕ್ಕಾಗಲ್ಲ ಸರ್ ನಾವು. ಈಗ ಎಲ್ಲರೂ ಒಂದೇ ಸಮ ಇರಲ್ಲ, ಅವ್ರಿಗೂ ದುಡ್ಡಿರತ್ತೆ ದುಡ್ಡಿರಲ್ಲ, ಅವರು ಕೆಲಸ ಇರತ್ತೆ ಕೆಲಸ ಇರಲ್ಲ, ಅದರಿಂದ ತಕ್ಕಮಟ್ಟಿಗೆ ಒಂದು ಸ್ವಲ್ಪ ಇದನ್ನು ಒಂದು ಸ್ವಲ್ಪ ಒಂದು 0.5% 1/4% ಜಾಸ್ತಿ ಮಾಡಿದ್ರೆ ಗೌರ್ಮೆಂಟು ಎಷ್ಟೋ ಹೆಲ್ಪ್ ಆಗುತ್ತೆ ಬಡವ್ರ ಜನಕ್ಕೆ. ಅಂದರೆ ಎಸ್ಟಿಎಸ್ಸಿಗೆ ಒಂದು ಸ್ವಲ್ಪ ಜಾಸ್ತಿ ಇದೆ ಸರ್, ಈಗ ಜನರಲ್ಗೆನೆ ಕಡಿಮೆ, ಜನರಲ್ಲೇ ಕಡಿಮೆ, ಅದರಿಂದ ಈಗ ಎಲ್ರಿಗೂ ಒಂದೇ ಥರ ಅಂತ ಮಾಡೋಕ್ಕಾಗಲ್ಲ, ಈಗ ಗೌರ್ಮೆಂಟಲ್ಲೂ ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ಈ ಜನರಲ್ಸ್ ಅವ್ರಗಳಿಗೆ ಒಂದು ಸ್ವಲ್ಪ ಜಾಸ್ತಿ ಮಟ್ಟ ಕೊಟ್ಟರೆ ಒಳ್ಳೆಯದು ಉತ್ತಮ ಅಂತ ನಾವೂ ಕೇಳ್ಕೊತೀವಿ ಸರ್.
1: ಅಂದ್ರೆ ಸರ್ಕಾರದಿಂದ ಮನೆಯನ್ನ ಮಾಡ್ಕೊಳ್ಳೋದಿಕ್ಕೆ ಈಗ ಕೊಡ್ತಾ ಇರೋ
0: ಸ್ವಲ್ಪ ಇನ್ನೊಂದ್ ಸ್ವಲ್ಪ ಜಾಸ್ತಿ ಮಾಡಿ ಗೌರ್ಮೆಂಟ್ ಇಂದ ಕೊಟ್ರೆ ಅವ್ರಿಗೂ

0: ಪಾಪ ಖುಷಿ ಆಗುತ್ತೆ, ಅವು ಕಟ್ಕೊಳ್ಳೋಕು ಒಂದು ಧೈರ್ಯ ಅನ್ನೋದು ಬರುತ್ತೆ. ಇವಾಗನೇ ರೈಟ್ ಅಲ್ಲಿ ಪಾಪ ಜನಗಳು ಎಲ್ಲ ತುಂಬಾ ರೈಟ್ ಆಗಿದೆ ಈಗ ಎಲ್ಲ, ಅದರಿಂದ ಅವ್ರಿಗೂ ಕಷ್ಟ ಇದೆ ಕಟ್ಕೊಳಕ್. ಇನ್ನೊಂದ್ ಸ್ವಲ್ಪ ಜಾಸ್ತಿ ಅಮೌಂಟ್ ಕೊಟ್ರೆ ಮಾಡ್ಕೊಳಕ್ ಅವ್ರಿಗೂ ಖುಷಿ ಕೊಡ್ತಾರೆ ಸರ್. ಈಗ ಅವ್ರಿಗಿಷ್ಟ್ ಕೊಟ್ರು ನಮ್ಗಿಷ್ಟ್ ಕೊಟ್ರು ಅನ್ನೋದು ಭೇದ ಭಾವ ಕಮ್ಮಿ ಆಗುತ್ತೆ. ಅವ್ರಿಗೆ 1% ಕೊಟ್ರೆ ಇವ್ರಿಗೆ 0.5% ಕೊಡ್ತಾ ಇದಾರೆ. 75% ಕೊಟ್ರೆ ಅವ್ರಿಗೂ ಖುಷಿ ಬರುತ್ತೆ. ಈಗ ಜನರಲ್ಗೆ ಇಷ್ಟ ಕೊಡ್ತಾರೆ, ಎಸ್ಟಿಎಸ್ಸಿಗೆ ಮಾಮೂಲಿ ಕೊಡಲ್ಲ ಅಂತ ಕೊಡ್ತಾರೆ ಅಂತ ಅವ್ರಿಗೂ ಒಂದು ಇದಿರುತ್ತೆ, ಅವ್ರಿಗೆ ಅಷ್ಟು ಕೊಡ್ತಾರೆ ಇವ್ರು ನಮ್ಗಿಷ್ಟು ಕೊಡ್ತಾರೆ ಅಂತ. ಈಗ 1% ಅಲ್ಲಿ ಒಂದು 100% ಅವ್ರು ಕೊಟ್ರೆ 75% ಇವ್ರು ಕೊಡ್ಬೋದು ಅನ್ಕೊಂಡು ನಮ್ಮ ಅನಿಸಿಕೆ. ಈಗ 50% ಕೊಡ್ತಾರೆ, ಅಯ್ಯೋ ನಮ್ಗೆ ಇಷ್ಟ ಆಗಲ್ಲ ಅಷ್ಟಾಗಲ್ಲ ಅಂತ ಅವ್ರಿಗೂ ಒಂಥರ ಬೇಜಾರಾಗುತ್ತೆ. 75% ಅವ್ರು ಕೊಟ್ರು 100% ಕೊಡೋದು ಬೇಡ. ಈ ಗೌರ್ಮೆಂಟ್ ಅಲ್ಲಿ ತುಂಬಾ ಕೊಡಿ ನಮ್ಗೆ ಎಲ್ಲಾನು ಕೊಡಿ ಅಂತ ನಾವು ಕೇಳಕ್ ಆಗಲ್ಲ.
1: ಹೌದು,
0: ಒಂದ್ 75 ಕೊಡ್ಬೋದು ಅಂತ ನಾವು ಕೇಳ್ಕೊತೀವಿ.
1: ಆ ರೀತಿ ಕೊಟ್ಟಾಗ ಜನರಲ್ಲಿ
0: ಭೇದ ಭಾವ ಕಮ್ಮಿ ಆಗುತ್ತೆ ಸರ್. ಅವ್ರು ಕೂಲಿ ಮಾಡ್ಕೊಂಡು ಜೀವನ ಮಾಡೋದ್ರಿಂದ ಮನೆಯ ಅವೆಲ್ಲ ಕಟ್ಕೋಬೇಕು ಅಂದ್ರೆ ತುಂಬಾನೇ ಕಷ್ಟ ಇರುತ್ತೆ. ಅಂದ್ರೆ ಅವರು ಪಾಪ ಕೂಲಿ ಮಾಡ್ಕೊಂಡು ಜೀವನ ಮಾಡೋದ್ರಿಂದ ತುಂಬಾ ಕಷ್ಟ ಆಗುತ್ತೆ. ನೋಡ್ ಮಾಡಿ ಮಾಡ್ಕೋಬೇಕು ಸರ್. ಸರ್, ಇವಾಗ ರೈಟ್ ಎಲ್ಲ ತುಂಬಾ ಗಗನಕ್ಕೇರಿದೆ, ಏನ್ ಪ್ರತಿಯೊಂದು ಎಲ್ಲ ಗಗನಕ್ಕೇರ್ ಹೋಗಿದೆ. ಅಂದ್ರೆ ಈಗ ನಾವು ಕೂಲಿ ಕಮ್ಮಿ ತಗೊಂಡು ಎಲ್ಲಾ ತುಂಬಾ ರೈಟ್ ಆಗಿದ್ರಿಂದ ಅದನ್ನ ನಾವು ಬಂಡವಾಳ ಹಾಕ್ತಿವಿ ಅಂದ್ರೆ ಈಗ ನಮ್ಗೂ ಕಷ್ಟ ಆಗುತ್ತೆ ಅವ್ರಿಗೊಳಗು. ನೋ ಮಾಡ್ಕೋಬೇಕು.
1: ಪ್ರಸ್ತುತ ತಮ್ಮ ವಾರ್ಡಿನ ಒಂದು ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಹೇಗಿದೆ, ಜೊತೆಗೆ ಕಸ ವಿಲೇವಾರಿ ನಿರ್ವಹಣೆ ಪ್ರಸ್ತುತ ತಮ್ಮ ವಾರ್ಡಲ್ಲಾಗಿರ್ಬೋದು ಸರಗೂರು ವಾರ್ಡ್ಗಳಲ್ಲಾಗಿರ್ಬೋದು ಯಾವ ರೀತಿಯಾಗಿ ನಡೀತಾ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ
0: ಸರ್. ಕಸ ನಿವಾರಣೆ ಅಂದ್ರೆ ಕಸದ ಗಡಿ ಎಲ್ಲ ವಾರ್ಡ್ಗಳಿಗೂ ಹೋಗುತ್ತೆ. ಮಾಮೂಲಿ ಬೀದಿ ಕಸಗಳು ಚರಂಡಿ ಕಸಗಳೆಲ್ಲ ಕ್ಲೀನ್ ಮಾಡ್ತಾ ಇದಾರೆ ಗ್ಯಾಂಗ್ಗಳು ಬಿಟ್ಕೊಂಡು. ಇವಾಗ ವಾರ್ಡ್ಗೆ ಒಬ್ಬೊಬ್ಬರು ಬಿಟ್ಟಿದ್ರು, ಇವಾಗ ಏನೋ ಬೇಡ ಅಂತ ಎಲ್ಲ ಫುಲ್ ಗ್ಯಾಂಗೆ, ಅದೇನ್ ಗ್ಯಾಂಗ್ ಇದೆ ಅದಕ್ಕೆ ಒಂದೊಂದು. ಈ ವಾರ್ಡ್ ಎರಡನೇ ವಾರ್ಡಲ್ಲಿ ಇವತ್ತು ಒಂದು 4 ದಿನ ಮಾಡಿದ್ರೆ 3ನೇ ವಾರ್ಡಲ್ಲಿ ಒಂದು 4 ದಿನ ಆ ತರ ಮಾಡ್ಕೊಂಡು ಹೋಗ್ತಾ ಇದಾರೆ. ಆ ತರ ಏನ್ ಕೆಲಸ ಎಲ್ಲ ನಡೀತಾ ಇದೆ ಸರ್. ಕಸ ನಿವಾರಣೆಗಳದೇನು ಪ್ರಾಬ್ಲಮ್ ಇಲ್ಲ, ಅದು ಚೆನ್ನಾಗಿ ನಡೀತಾ ಇದೆ. ಕಸದ ಗಾಡಿಗಳೆಲ್ಲ ಮನೆ ಕಸಗಳಿಗೆ ಹಾಕಕ್ಕೆ ಎಲ್ಲ ಬರ್ತಾ ಇದೆ. ಬೀದಿ ಕಸಗಳನ್ನು ಹಂಗೆ ಇವತ್ತು ಎತ್ತಾಕಿದ್ರೆ ಪುನಃ ನಾಳೆ ಎಲ್ಲ ಬಂದು ಎತ್ಕೊಂಡು ಹೊರಟೋಗ್ತಾರೆ. ಅದನ್ನ ಪ್ರಾಬ್ಲಮ್ ಏನಿಲ್ಲ ಸರ್.
1: ಈ ಹಸಿ ಕಸಕ್ಕೆ ಒಣ ಕಸಕ್ಕೆ ಸಪರೇಟ್ ಡಬ್ಬಿಗಳನ್ನೆಲ್ಲ
0: ನೀಡಿದ್ದಾರೆ. ಅಂದ್ರೆ ಮನೆಯವರು ಅದನ್ನ ನಿವಾರಣೆ ಮಾಡ್ತಾ ಇಲ್ಲ, ಬೇರೆ ಕಸ ಒಣ ಕಸ ಹಸಿ ಕಸ ಮಾಡ್ತಾ ಇಲ್ಲ, ಎಲ್ಲ ಒಟ್ಟೊಟ್ಟಿಗೆ ಹಾಕ್ಬಿಡ್ತಾ ಇದಾರೆ. ಅವರು ಮನೆ ಭೇಟಿ ಮಾಡಿ 3 ಸಲ 4 ಸಲನೆ ಹೇಳಿದ್ದಾರೆ, ಆದ್ರೆ ಮನೆಗಳಲ್ಲಿ ಯಾರು ಕೇಳ್ತಾ ಇಲ್ಲ. ಮೊದ್ಲೆಲ್ಲ ಒಂದೇ ಡಬ್ಬಕ್ಕೆ ಹಾಕ್ಬಿಡ್ತಾ ಇದಾರೆ,
1: ಒಟ್ಟಿಗೆ
0: ಒಣ ಕಸ ಹಸಿ ಕಸ ಎಲ್ಲಾನು ಒಟ್ಟಿಗೆ ಹಾಕಿ ಹಾಕ್ತಾ ಇದಾರೆ. ಅಂದ್ರೆ ಪೌರ ಕಾರ್ಮಿಕರು ಮಾಮೂಲಿ ಎಲ್ಲ ಬಂದು ಹೇಳಿದ್ರು ಸರ್, ನಾವು ಮನೆಗೂ ಒಂದ ಹೋಗಿ ಹೇಳಿದ್ವಿ, ಯಾರೂ ಆಗ್ತಾ ಇಲ್ಲ, ಎಲ್ಲ ಒಂದೇ ಡಸ್ಟ್ಬಿನ್ಗೆ ಹಾಕ್ತಾರೆ, ತಗೊಂಡಾಗ ಹಾಕ್ತಾರೆ ಕಸದ ಗಡಿಗೆ. ಎಷ್ಟು ಹೇಳಿದ್ರು ಅವರು ಕೇಳ್ತಾ ಇಲ್ಲ. ದಿನ ಹುಡುಗರುಗಳು ಹೋಗ್ತಾರೆ, ಹಸಿ ಕಸ ಒಣ ಕಸ ಎಲ್ಲ ಬೇರೆ ಬೇರೆ ಮಾಡಿ ಅಲ್ಲಿ ಏನು ಕೆಲಸ ಕಾರ್ಯಗಳು ಮಾಡ್ಬೇಕು ಅದನ್ನು ಮಾಡ್ತಾ ಇದಾರೆ ಹುಡುಗರುಗಳು. ಮಾಮೂಲಿ ಪೌರ ಕಾರ್ಮಿಕರು ಮಾಡ್ತಾ ಇದಾರೆ. ಕಸ ಹಾಕ್ತಾ ಇದ್ರು ರೋಡಲ್ಲಿ ತುಂಬಾ, ಈ ಮೇನ್ ರೋಡಲ್ಲಿನೇ ವಿವೇಕಾನಂದ ಹಾಸ್ಪಿಟಲ್ಗೆ ಬರ್ಬೇಕಾದ್ರೆ ತುಂಬಾ ಗಲೀಜ್ ಆಗ್ತಾ ಇತ್ತು ಇಲ್ಲೇ ರೋಡ್ಗಳು. ಆಮೇಲೆ ಚಾನಲ್ಗೆಲ್ಲ ತಗೊಂಡೋಗಿ ಒಳಗಡೆ ಇಡ್ತಾ ಇದ್ರು ತುಂಬಾ. ಇವಾಗ ತಕ್ಕಮಟ್ಟಿಗೆ ರೋಡೆಲ್ಲ ಒಂದ್ ಸ್ವಲ್ಪ ಪರವಾಗಿಲ್ಲ, ಕಸದ ಗಾಡಿಗಳು ಮನೆ ಕಸ ಗಾಡಿಗಳು ಬಂದ್ಮೇಲೆ ರೋಡಲ್ಲೆಲ್ಲ ಒಂದ್ ಸ್ವಲ್ಪ ಪರವಾಗಿಲ್ಲ ಸರ್. ಮೊದ್ಲು ಹೋಲ್ಸ್ಕೊಂಡ್ರೆ ಇವಾಗ ಕಸಗಳು ಕಮ್ಮಿ ಆಗಿದೆ ರೋಡ್ಗಳಲ್ಲೆಲ್ಲ, ಹಾಕ್ತಾ ಇದ್ರೆ ಗಾಡಿಗೆ ಎಲ್ಲ ಹಾಕ್ತಾ ಇದಾರೆ, ಪ್ರತಿಯೊಬ್ರು ಹಾಕ್ತಾ ಇದಾರೆ, ಯಾರು ಹಾಕಲ್ಲ ಅಂತೆಲ್ಲ. ಅದೇ ಸರ್, ಹಸಿ ಕಸ ಒಣ ಕಸ ಬೇರೆ ಮಾಡ್ತಾ ಇಲ್ಲ, ಒಟ್ಟೊಟ್ಟಿಗೆ ಹಾಕ್ತಾ ಇದಾರೆ,
1: ಒಟ್ಟೊಟ್ಟಿಗೆ ಹಾಕ್ತಾ ಇದಾರೆ ಹಸಿ ಕಸ ಒಣ ಕಸವನ್ನ ಬೇರೆ ಮಾಡಿ.
0: ಅವರು ಮಾಮೂಲಿ ದಿನ ಮೈಕೆ ಹಾಕೊಂಡು ಬಂದು ಹಸಿ ಕಸ ಒಣ ಕಸ ಬೇರೆ ಪಡಿಸಿ ಹಾಕಿ ಅಂದ್ರು ಅವ್ರು ಹಾಕ್ತಾ ಇಲ್ಲ, ಒಂದೇ ಡಸ್ಟ್ಬಿನ್ ಹಾಕ್ತಾ ಇದಾರೆ.
1: ಅದನ್ನ
0: ಜನಗಳಿಗೆ ಇನ್ನು ಅಂದ್ರೆ ಇನ್ನು ಇದಾಗಿಲ್ಲ, ಅವ್ರು
1: ಅಪ್ರೂವಲ್
0: ಮಾಡ್ಕೊಂಡಿಲ್ಲ. ಅಂದ್ರೆ ಒಂದೇ ಡಸ್ಟ್ಬಿನ್ ತೆಗ್ದು ಹಾಕ್ತಾರೆ ಹೋಗ್ತಾರೆ. ಅವ್ರು ಎಷ್ಟೋ 3 ಸಲ 4 ಸಲ ಪಾಪ ಮನೆಗೆ ಬಂದು ಡಸ್ಟ್ಬಿನ್ಗಳು ಕೊಟ್ಟಿದ್ದಾರೆ, ಡಸ್ಟ್ಬಿನ್ಗಳು ಇವಾಗ 1-2 ವರ್ಷಲೇನು ಕೊಟ್ಟಿದ್ದಾರೆ, ಗ್ರೀನ್ ಬ್ಲೂ ಕೊಟ್ಟಿದ್ದಾರೆ, ಅದನ್ನ ಬಳಸದೇ ಇಲ್ಲ, ಮಾಮೂಲಿ ಡಸ್ಟ್ಬಿನ್ಗೆ ಹಾಕ್ತಾರೆ, ತಗೊಂಡಾಗ ಹಾಕ್ತಾರೆ.
1: ಅಂದ್ರೆ ಜನಗಳಲ್ಲೂ ಸಹ
0: ಅರಿವು ಮೂಡಿಲ್ಲ.
1: ಮೇಡಮ್, ಪ್ರಸ್ತುತ ತಮ್ಮ ಒಂದು ವಾರ್ಡ್ನಲ್ಲಿ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಹೇಗಿದೆ, ಅವುಗಳ ಒಂದು ನಿರ್ವಹಣೆ ಯಾವ ರೀತಿಯಾಗಿ ನಡೀತಾ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ.
0: ನಿವಾರಣೆ ಅಂದ್ರೆ ಎಲ್ಲ ಕೆಲಸಗಳು ನಾವು ತಕ್ಕಮಟ್ಟಿಗೆ ಸರ್. ನಮ್ಮ ಅಧಿಕಾರಕ್ಕೆ ಬಂದ್ಮೇಲೆ ನಾವು ಏನೇನು ರೋಡ್ಗಳೇ ಆಗಿರ್ಲಿಲ್ಲ, ರೋಡ್ಗಳಿರ್ಲಿಲ್ಲ ನಮ್ಮ ವಾರ್ಡಲ್ಲಿ, ರೋಡ್ಗಳು ಮಾಡಿಸಿದೀವಿ. ಆಮೇಲೆ ಕರೆಂಟ್ಗಳಿರ್ಲಿಲ್ಲ, ಅದೆಲ್ಲ ಹಾಕ್ಸಿದೀವಿ. ಆಮೇಲೆ ಚರಂಡಿಗಳು ಒಂದ್ ಸ್ವಲ್ಪ ಇರ್ಲಿಲ್ಲ,

0: ಅದು ಚರಂಡಿಗಳು ಮಾಡಿಸಿದ್ದೀವಿ, ಮನೆಯಲ್ದೇದವ್ರಿಗೂ ಮನೆ ಕೊಡಿಸಿದ್ದೀವಿ. ನಮ್ಮ ಕೈಲಿ ಏನು ಸಹಾಯ ಆಗಿದೆ ನಮ್ಮ ವಾರ್ಡಲ್ಲಿ ನಾವು ತಕ್ಕ ಮಟ್ಟಿಗೆ ನಮ್ಮ ಅವಧಿ ಮೂಲಿ ಮಾಡಿಕೊಟ್ಟಿದ್ದೀವಿ ಇಲ್ಲಿ ತನಕ.
1: ಜೊತೆಗೆ ಶೌಚಾಲಯಗಳು,
0: ಶೌಚಾಲಯಗಳೆಲ್ಲ ಮಾಡಿಸ್ಕೊಟ್ಟಿದ್ದೀವಿ ಸರ್, ಶೌಚಾಲಯಗಳು ಮಾಡಿಸ್ಕೊಟ್ಟಿದ್ದೀವಿ. ನಮ್ಮ ಕೈಯಲ್ಲಿ ಏನು ಸಹಾಯ ಆಗಿದೆ ಇಲ್ಲಿ ತನಕ ಅದನ್ನು ನಾವು ಮಾಡಿಕೊಟ್ಟಿದ್ದೀವಿ.
1: ಮೇಡಮ್, ನಿಮ್ಮ ವಾರ್ಡ್ನಲ್ಲಿರುವಂತಹ ಸರ್ಕಾರಿ ಶಾಲೆಗಳಾಗಿರ್ಬೋದು ಅಥವಾ ಆರೋಗ್ಯ ಕೇಂದ್ರಗಳ ಅಭಿವೃದ್ಧಿಗೆ ನೀವು ನೀಡ್ತಾ ಇರುವಂತಹ ಒತ್ತು ಯಾವ ರೀತಿಯಾಗಿದೆ, ಅದ್ರ ಬಗ್ಗೆ ತಿಳಿಸೋದಾದ್ರೆ?
0: ಸರ್, ನಮ್ಮಲ್ಲಿ ಉರ್ದು ಸ್ಕೂಲು ಒಂದೇ ಗೌರ್ಮೆಂಟ್ ಸ್ಕೂಲ್ ಇರೋದು, ಅಂದರೆ ಆರೋಗ್ಯ ಕೇಂದ್ರ ಅಂದರೆ ಒಂದೇ ಸರ್ಗೂರ್ಗೆ ಒಂದೇ ಹಾಸ್ಪಿಟ್ಲ್ ಇರೋದು. ಅಲ್ಲೂ ಸ್ಟಾಫ್ಗಳು ಇವಾಗ ಇವಾಗ ಬರ್ತಾ ಇದ್ದಾರೆ. ನಮ್ಮ ವಾರ್ಡಲ್ಲಿ ಅಂದರೆ ಒಂದೇ ಸ್ಕೂಲು ಉರ್ದು ಸ್ಕೂಲ್ ಇರೋದ್ರಿಂದ ಅಲ್ಲೂ ಟೀಚರ್ಸ್ಗಳಿದ್ದಾರೆ, ಅಲ್ಲೂ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಉರ್ದು ಸ್ಕೂಲಲ್ಲಿ.
1: ಮಕ್ಕಳ ಸಂಖ್ಯೆ ಹೇಗಿದೆ ಈಗ ಎಲ್ಲಾ ಕಡೆನೂ ಗೌರ್ಮೆಂಟ್ ಸ್ಕೂಲ್
0: ಅಂದ್ರೆ ಅವ್ರದ್ದು ಉರ್ದು ಸ್ಕೂಲ್ ಇರೋದ್ರಿಂದ ಅವರು ಉರ್ದು ಸ್ಕೂಲ್ ಉರ್ದುಗೆ ಯಾರು ಪ್ರಾಮುಖ್ಯತೆ ಕೊಡ್ತಾರೆ ಅವರು ಅಲ್ಲಿನೂ ಕಳಿಸ್ತಾ ಇದ್ದಾರೆ. ಈಗ ಕನ್ನಡಕ್ಕೂ ನಾವು ಪ್ರಾಮುಖ್ಯತೆ ಕೊಡಕ್ ಆಗಲ್ಲ, ಇದಕ್ಕೆ ನಮ್ಮ ಭಾಷೆ ಕೊಡ್ಬೇಕು ಅಂದ್ಬಿಟ್ಟು ಅಲ್ಲಿ ಕಳಿಸ್ತಾ ಇದ್ದಾರೆ. ಈ ತರ ಸೌಲಭ್ಯ ಬೇಕು ನಮ್ಗೂನು, ಅಂದ್ರೆ ಶೌಚಾಲಯ ಬೇಕು ಅಂತ ಹೇಳಿದ್ದಾರೆ, ನಾವು ಹಾಕೊಟ್ಟಿದೀವಿ ಮಾಡ್ತಾ ಇದಾರೆ ಸರ್.
1: ಪ್ರಸ್ತುತ ಈಗ ಶಾಲೆ ಹೇಗಿದೆ ಮೇಡಮ್?
0: ಚೆನ್ನಾಗಿ ನಡೀತಾ ಇದೆ ಸರ್.
1: ಮೇಡಮ್, ತಮ್ಮ ಒಂದು ವಾರ್ಡ್ನಲ್ಲಿ JJM ಯಾವ ಹಂತದಲ್ಲಿದೆ, ಜನರಿಗೆ ಅದರಿಂದ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆಯಾ ಪ್ರಸ್ತುತ, ಅದರ ಬಗ್ಗೆ ಹೇಳೋದಾದ್ರೆ?
0: ಸರ್, ಅದು ಕಾಮಗಾರಿಕೆ ಇನ್ನೂ 4-5 ತಿಂಗಳು ಬೇಕು, ಇನ್ನೂ ಎಲ್ಲ ವಾರ್ಡ್ಗಳಿಗೂ ನೀರು ಬಿಟ್ಟಿಲ್ಲ. ಅಂದ್ರೆ ಈಗ ತಕ್ಕ ಮಟ್ಟಿಗೆ ಅವರು ಚೆಕ್ ಮಾಡ್ಕೊಳಕ್ಕೆ ಬಿಡ್ತಾ ಇದ್ದಾರೆ, ನೀರು ಬಿಡ್ತಾ ಇದ್ದಾರೆ. ಅಂದ್ರೆ ನೀರು ಬಿಡ್ತಾವ್ರೆ, ಜನ ಅದನ್ನು ಉಪಯೋಗಿಸ್ಕೊಂಡು ಕುಡಿಯಕ್ಕೆ. ಈಗ ಮೊದಲು ನೀರು ಎಷ್ಟು ಪ್ರಾಬ್ಲಮ್ ಇತ್ತು, ಇವಾಗ ನೀರು ಪ್ರಾಬ್ಲಮ್ ಇರಲ್ಲ ನಮಗೆ, ಮಾಡ್ಬೇಕು ಅಂತ ಇವಾಗ ತಕ್ಕಮಟ್ಟು ಬಿಡ್ತಾ ಇದಾರೆ, ಚೆನ್ನಾಗಿ ಬಿಡ್ತಾ ಇದಾರೆ, ನೀರು ಬರ್ತಾ ಇದೆ. ಇನ್ನು ಕಾಮಗಾರಿಕೆ ನಡೀತಾ ಇದೆ ಸರ್, ಅದು ಇನ್ನು 4-5 ತಿಂಗಳು ಬೇಕು ಕೆಲಸ ನಡೆಯಕ್ಕೆ ಮುಗಿಯಕ್ಕೆ.
1: ಅದು ಪೂರ್ತಿಯಾಗಿ ಸಂಪೂರ್ಣವಾಗಿ ಮುಗಿದ ನಂತರ
0: ಮಾಮೂಲಿ ನೀರು
1: ಎಲ್ಲರಿಗೂ ಸಹ ಒಂದು JJM ಮಷಿನ್ ಇಂದ ಶುದ್ಧ ಕುಡಿಯುವ ನೀರು
0: ಸಿಗುತ್ತೆ ಸರ್. ಇವಾಗಲೇ ಆಲ್ಮೋಸ್ಟ್ 3/4 ಭಾಗ ಬರ್ತಾ ಇದೆ, ಕಾಲ್ಭಾಗ ಎಲ್ಲೆಲ್ಲಿ ನೀರು ಬರಲ್ಲ ಎಲ್ಲೆಲ್ಲಿ ಇದಾಗಿದೆ ಅದನ್ನ ಅವ್ರು ಚೆಕ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಬೇಗ ಕೆಲಸ ನಡೀತಾ ಇದೆ ಅದು.
1: ಮೇಡಮ್, ವಾರ್ಡಿನ ಅಭಿವೃದ್ಧಿಯಲ್ಲಿ ಇದುವರೆಗೆ ತಮ್ಮ ಪಾತ್ರ ಹೇಗಿತ್ತು, ಅದ್ರ ಬಗ್ಗೆ ಹೇಳೋದಾದ್ರೆ?
0: ಅಂದ್ರೆ ನಾವು ಸರ್ ರಾಜಕೀಯಕ್ಕೆ ಫಸ್ಟ್ ಬಂದಿರೋದು, ಇದೇ ಫಸ್ಟ್. ಆದ್ರಿಂದ ನಮ್ಗೆ ನಾವು ಒಬ್ರು ಸಲಹೆ ಹೆಂಗ್ ಮಾಡ್ಬೋದು ಏನು ಅಂತ, ಈಗ ಫಸ್ಟ್ ಯಾರಿದ್ರು ನಮ್ಗೆ ಹೆಲ್ಪ್ ಮಾಡೋಂಥವ್ರ ಹತ್ರ ನಾವು ಸಲಹೆ ತಗೊಂಡು, ಈಗ ನಮ್ಮ ವಾರ್ಡಲ್ಲಿ ಏನು ಅವಶ್ಯಕತೆ ಇದೆ ಏನು ಅವಶ್ಯಕತೆ ಇಲ್ಲ ಅಂತ ನಾವು ಒಂದು ವಾರ್ಡ್ಗೆ ವಿಸಿಟ್ ಕೊಟ್ಟು ಎಲ್ಲ ತರ ಕೆಲಸಗಳು ಏನ್ ಬೇಕು ಅಂತ ನಾವು ಅದನ್ನ ಮಾಡ್ಕೊಟ್ಟಿದೀವಿ ಸರ್ ಜನಕ್ಕೆ. ಎಲ್ಲ ತರ ಕೆಲಸಗಳು ನಮ್ಮ ಕೈಲಿ ಏನಾಗಿದೆ, ಈಗ ನಾವು ಒಂದು ಗೌರ್ಮೆಂಟ್ ಇಂದ ಏನು ತಂದು ಜನಕ್ಕೆ ಹೆಲ್ಪ್ ಮಾಡ್ಬೋದು ಅದನ್ನ ನಾವು ಮಾಡಿದ್ದೀವಿ. ನಾನು ನಮಗೆ ಒಂದು ಅದೇ ಅಂಗನವಾಡಿ ಒಂದು ಇದಿದೆ, ಆಮೇಲೆ ಚರಂಡಿಗಳು ಅವುಗಳು ಕೆಲಸ ಇದೆ, ಈಗ ನಿವೇಶನ ಏನು ಯಾರಿಗಿಲ್ಲ ಅದನ್ನು ಇವಾಗ ನಾವು ಮಾಡಿಕೊಡ್ಬೇಕು ಅಂತ ಇದ್ದೀವಿ.
1: ಮೇಡಮ್, ಒಟ್ಟಾರೆಯಾಗಿ ಒಂದು ವಾರ್ಡಿನ ಅಭಿವೃದ್ಧಿಯಲ್ಲಿ ಯುವಕರ ಪಾತ್ರ ಆಗಿರ್ಬೋದು, ಜೊತೆಗೆ ಸ್ಥಳೀಯ ಸಾರ್ವಜನಿಕರ ಪಾತ್ರ ಆಗಿರ್ಬೋದು ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ, ಅದ್ರ ಬಗ್ಗೆ ತಿಳಿಸೋದಾದ್ರೆ?
0: ಸರ್, ನಮ್ಮ ವಾರ್ಡಲ್ಲಿ ಏನಿಲ್ಲ, ಎಲ್ಲ ಹುಡುಗರಾಗ್ಲಿ ವಯಸ್ಸಾದವ್ರಾಗ್ಲಿ ಎಲ್ಲ ಪ್ರತಿಯೊಬ್ರು ನಮಗೆ ಸಪೋರ್ಟ್ ಮಾಡೋರೆ. ಈಗ ವರ್ಗ ಮಾಮೂಲಿ ಸರ್ಗೂರಲ್ಲೂ ಅಷ್ಟೇನೆ, ಅಧ್ಯಕ್ಷ ಆದಾಗ್ಲೂ ಎಲ್ಲ ಕಡೆಯಿಂದನೂ ಪಾಸಿಟಿವ್ ಬಂದಿದೆ, ಪಾಸಿಟಿವ್ ಆಗಿ ತಗೊಂಡು ಎಲ್ಲ ಒಂದು ಒಳ್ಳೇದೇ ಬಯಸೋರೆ ನಮಗೆ, ನೆಗೆಟಿವ್ ಆಗಿ ಯಾರೂ ಇದು ತಗೊಂಡಿಲ್ಲ, ಪಾಸಿಟಿವ್ ಆಗಿ ತಗೊಂಡು ಎಲ್ಲ ಮಾಡಿದ್ದಾರೆ ಸರ್. ಈಗ ಮನೆ ಹತ್ರ ಬಂದು ಒಂದು ನೀರು ಬಿಡದೇ ಇದ್ದಾಗಲೇ ಆಗಲಿ, ಒಂದು ಚರಂಡಿ ಕ್ಲೀನ್ ಮಾಡದೇ ಇದ್ದಾಗಲಿ, ಬೀದಿ ಕಸ ಗುಡಿಸ್ದೇ ಇದ್ದಾಗಲೇ ಆಗಲಿ, ಒಂದು ಕರೆಂಟು ಇಲ್ಲದೇ ಇದ್ದಾಗ ಏನೇ ಪ್ರಾಬ್ಲಮ್ ಆದಿದ್ರೂ ಒಂದು ಕಾಲ್ ಮಾಡ್ತಾರೆ, ಇಲ್ಲ ಮನೆ ಹತ್ರನೇ ಲೇಡೀಸ್ಗಳು ಬಂದು ನಮ್ಗಿಂಥ ಪ್ರಾಬ್ಲಮ್ ಆಗಿದೆ ಮೇಡಮ್ ಬಂದು ಮಾಡಿಕೊಡಿ, ಇಲ್ಲ ಒಂದು ಕಾಲ್ ಮಾಡಿ ಅದು ಏನು ಅದಕ್ಕೆ ಏನು ವ್ಯವಸ್ಥೆ ಇದೆ ಅದು ಮಾಡಿಕೊಡಿ ಅಂತ ಎಷ್ಟೊತ್ತಲ್ಲಿ ಹೇಳಿದ್ರು ಸರ್ ನಾವು ಮಾಡ್ಕೊಡೋಕ್ಕೆ ಸಿದ್ಧ ಆಗಿದ್ದೀವಿ.
1: ಮೇಡಮ್, ಈಗ ಪ್ರಸ್ತುತ ತಾವು ಸರಗೂರು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದೀರಾ, ಮುಂದಿನ ದಿನಗಳಲ್ಲಿ ತಾವು ಸರಗೂರು ಪಟ್ಟಣ ಪಂಚಾಯಿತಿಯ ಒಂದು ವ್ಯಾಪ್ತಿಯಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ?
0: ಸರ್, ಇವಾಗ ಅದೇನೆ ನಾವು ಈ ಮುಂದಿನ ಇದರಲ್ಲಿ ಒಳಚರಂಡಿಗಳ ವ್ಯವಸ್ಥೆ ಮಾಡಬೇಕು ಬಂದಿದೆ, ಅದನ್ನು ನಾವು ಅವಧಿಯಲ್ಲಿ ಎಷ್ಟಾಗುತ್ತೆ ಅಷ್ಟು ನಾವು ಮಾಡಿಕೊಡ್ತೀವಿ. ಇನ್ನೂ ಇದು ನಗರ ಉತ್ಪನ್ನದಲ್ಲಿ ಏನೇನು ಬರುತ್ತೆ ಹೆಲ್ಪು ಅದನ್ನೆಲ್ಲ ನಾವು ಮಾಡಿಕೊಡೋಕ್ಕೆ ಸಿದ್ಧವಾಗಿದ್ದೀವಿ ಸರ್.
1: ಮೇಡಮ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಸರಗೂರಿನ ಒಂದು ಸಾರ್ವಜನಿಕರಿಗೆ ಏನಾದರೂ ಒಂದು ಸಂದೇಶವನ್ನು ಕೊಡೋದಾದರೆ ಏನಂತ ಕೊಡೋದಕ್ಕೆ ಬಯಸ್ತೀರಾ?
0: ಈ ಕಾರ್ಯಕ್ರಮಕ್ಕೆ ಬಂದು ತುಂಬ ಖುಷಿಯಾಯಿತು. ಒಳ್ಳೆ

0: ತರದಲ್ಲಿ ಜನಗಳಿಗೆ ಒಳ್ಳೆ ಜನ ಧ್ವನಿ ಪ್ರಚಾರವಾಗ್ತಿದೆ, ತುಂಬ ಖುಷಿಯಾಯಿತು.
1: ಇಲ್ಲಿಯವರೆಗೂ ತಮ್ಮ ವಾರ್ಡಿನ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ವಾರ್ಡಿನ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್.
0: ಧನ್ಯವಾದ.
1: ಇಂದು ನಾವು ಸರಗೂರು ಪಟ್ಟಣದ 2ನೇ ವಾರ್ಡಿನ ಚುನಾಯಿತ ಸದಸ್ಯರಾದ ಹಾಗೂ ಸರಗೂರು ಪಟ್ಟಣ ಪಂಚಾಯಿತಿಯ ಪ್ರಸ್ತುತ ಅಧ್ಯಕ್ಷರಾಗಿರುವ ಚೈತ್ರ ಸ್ವಾಮಿರವರಿಂದ ಅವರ ವಾರ್ಡಿನ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ವಾರ್ಡಿನ ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ಸಮಸ್ಯೆಗಳನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ಪಟ್ಟಣದ 2ನೇ ವಾರ್ಡಿನ ಸ್ಥಿತಿಗತಿ, ಅಭಿವೃದ್ಧಿ ಹಾಗೂ ಪ್ರಸ್ತುತ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಸರಗೂರು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ 2ನೇ ವಾರ್ಡಿನ ಚುನಾಯಿತ ಸದಸ್ಯರಾದ ಶ್ರೀಮತಿ ಚೈತ್ರಾ ಸ್ವಾಮಿರವರ ಜೊತೆಗಿನ

0: ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳು ಬಿತ್ತರಗೊಂಡವು.
1: ಎಲ್ಲರಿಗೂ ನಮಸ್ಕಾರ.
2: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
1: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
2: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
1: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
2: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
2: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
2: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
2: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
2: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
2: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ಇನ್ನು ಮುಂದೆ ಕೇಳಿ ಬರೋಣ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಮತದಾರರ ದಿನದ ಇತಿಹಾಸ, ಹಿನ್ನೆಲೆ ಹಾಗೂ ಆಚರಣೆ ಕುರಿತು ಯಶ್ರಿಕೋಟೆಯ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ ಬಿಎನ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM ನಲ್ಲಿ.
3: ಆತ್ಮೀಯ ಕೇಳುವರಿಗೆ ನಮಸ್ಕಾರ, ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕಾನೂನು ಕೇವಲ ಪುಸ್ತಕದ ಸಾಲುಗಳಲ್ಲ, ಅದು ನಮ್ಮ ನೆಮ್ಮದಿಯ ಬದುಕಿನ ರಕ್ಷಾ ಕವಚ. ಗೊಂದಲಗಳಿಗೆ ತೆರೆ ಎಳೆಯಲು, ನ್ಯಾಯದ ಹಾದಿ ತೋರಿಸಲು ಇಂದು ನಿಮ್ಮ ಮುಂದೆ ಬಂದಿದೆ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಕಾನೂನು ಸಲಹೆ. ಇಂದಿನ ಸಂಚಿಕೆಯಲ್ಲಿ ನಾವು ಚರ್ಚಿಸಲಿರುವ ವಿಷಯ ರಾಷ್ಟ್ರೀಯ ಮತದಾರರ ದಿನದ ಕುರಿತು. ಈ ವಿಷಯದ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ವಕೀಲರಾಗಿರುವ HD ಕೋಟೆಯ ಶ್ರೀಯುತ ಮಹೇಶ್ ಕುಮಾರ್ ಬಿಎನ್ ರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯದ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸರ್, ಪ್ರಥಮವಾಗಿ ತಮಗೆ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್.
4: ಎಲ್ಲರಿಗೂ ನಮಸ್ಕಾರ.
3: ಸರ್, ಮೊದಲನೆಯದಾಗಿ ಈ ಒಂದು ರಾಷ್ಟ್ರೀಯ ಮತದಾರರ ದಿನದ ಹಿನ್ನೆಲೆಯನ್ನು, ಈ ಒಂದು ರಾಷ್ಟ್ರೀಯ ಮತದಾರರ ದಿನವನ್ನು ಆಚರಣೆ ಮಾಡುವುದರ ಉದ್ದೇಶವೇನು, ಅದರ ಒಂದು ಕಾನೂನಿನ ಅಂಶಗಳೇನು, ಅದರ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಕೇಳುಗರ ಜೊತೆ ಹಂಚಿಕೊಳ್ಳೋದಾದ್ರೆ.
4: ನೋಡಿ, ಇದನ್ನು ನಾವು ಏನು ರಾಷ್ಟ್ರೀಯ ಮತದಾನದ ದಿನದ ಬಗ್ಗೆ ತಿಳ್ಕೊಳ್ಳೋಣ. ಭಾರತದಲ್ಲಿ ಪ್ರತಿ ವರ್ಷ ಜನವರಿ 25 ರಾಷ್ಟ್ರೀಯ ಮತದಾರರ ದಿನವನ್ನಾಗಿ ಆಚರಿಸ್ತಾರೆ. ಪ್ರತಿಯೊಬ್ಬ ಹರಿಯ ನಾಗರಿಕನಿಗೆ ಮತದಾನದ ಹಕ್ಕಿನ ಬಗ್ಗೆ ಅರಿವು ಮೂಡಿಸುವುದು ಮತ್ತು ಚುನಾವಣೆ ಪ್ರಕ್ರಿಯೆಯಲ್ಲಿ ಯುವ ಜನರ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವುದು ಮತ್ತು ಪ್ರಜಾಪ್ರಭುತ್ವವನ್ನು ಬಲಪಡಿಸುವುದು ಇದರ ಮುಖ್ಯ ಉದ್ದೇಶ. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತ ಎನ್ನುವುದು ಪ್ರಜೆಗಳ ಅತ್ಯಂತ ಪ್ರಬಲವಾದ ಅಸ್ತ್ರವಾಗಿದೆ. ದೇಶದ ಆಡಳಿತವನ್ನು ನಡೆಸುವಂಥ ನಾಯಕರನ್ನು ಆಯ್ಕೆ ಮಾಡುವ ಪರಮಾಧಿಕಾರ ಇರುವುದು ಮತದಾರರ ಕೈಯಲ್ಲಿಯೇ ಆಗಿದೆ. ಈ ಮಹತ್ವದ ಹಕ್ಕಿನ ಬಗ್ಗೆ ಜನಸಾಮಾನ್ಯರಲ್ಲಿ, ವಿಶೇಷವಾಗಿ ಯುವಕರಲ್ಲಿ ಜಾಗೃತಿ ಮೂಡಿಸಲು ಭಾರತ ಸರ್ಕಾರ ಮತ್ತು ಚುನಾವಣಾ ಆಯೋಗವು ಪ್ರತಿ ವರ್ಷ ಜನವರಿ 25 ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನಾಗಿ ಆಚರಿಸಿಕೊಂಡು ಬರುತ್ತಾರೆ. ಈ ನಮ್ಮ ಈ ಮತದಾನದ ದಿನಾಚರಣೆ ಬರುವ ಇತಿಹಾಸ ಮತ್ತು ಹಿನ್ನೆಲೆಯನ್ನು ನಾವು ಒಂದ್ಸತಿ ನೋಡೋಣ. ಅಂದರೆ ಲೈನ್ ಹೇಳ್ತೀನಿ, ಭಾರತದಲ್ಲಿ ಸ್ವತಂತ್ರ ಮತ್ತು ನ್ಯಾಯಸಮ್ಮತ ಚುನಾವಣೆಗಳನ್ನು ನಡೆಸಲು 1950 ಜನವರಿ 25 ಭಾರತೀಯ ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಇದನ್ನು ನಾವು ಸ್ಥಾಪನೆ ಮಾಡಿಸಲಾಯಿತು. ಈ ಐತಿಹಾಸಿಕ ದಿನದ ನೆನಪಿಗಾಗಿ ಮತ್ತು ಚುನಾವಣಾ ಆಯೋಗದ ಸಂಸ್ಥಾಪನಾ ದಿನವನ್ನು ಗುರುತಿಸಲು ಮೊದಲ ಬಾರಿಗೆ 2011 ಜನವರಿ 25 ರಾಷ್ಟ್ರೀಯ ಮತದಾರರ ದಿನವನ್ನು ಆಚರಿಸಲು ಅಂದಿನಿಂದ ಇಂದಿನವರೆಗೂ ಮುಂದೆನೂ ಸಹ ನಾವು ಪ್ರತಿ ವರ್ಷ ದೇಶಾದ್ಯಂತ ಈ ದಿನವನ್ನು ವಿಶೇಷವಾಗಿ ಆಚರಣೆಯನ್ನು ಮಾಡಿ. ಈ ನಮ್ಮ ರಾಷ್ಟ್ರೀಯ ಮತದಾರರ ದಿನದ ಮಹತ್ವ ಏನು ಏನಿರ್ಬೋದು? ಮತದಾರರ ನೋಂದಣಿ, ಪ್ರತಿ ವರ್ಷ ಹೊಸ ಹೊಸ ಮತದಾರರ ಸೇರ್ಪಡೆ, 18 ತುಂಬಿದ ಪ್ರತಿಯೊಬ್ಬ ಭಾರತೀಯ ಪ್ರಜೆಯು ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿಕೊಳ್ಳುವಂತೆ ಹೇಳಲಾಗುತ್ತೆ. ಯುವ ಮತದಾರರ ಪಾಲ್ಗೊಳ್ಳುವಿಕೆ, ಪ್ರಜಾಪ್ರಭುತ್ವದ ಭವಿಷ್ಯ ಯುವಕರ ಕೈಯಲ್ಲಿದೆ. ಹೊಸ ಮತ್ತು ಯುವ ಮತದಾರರು ರಾಜಕೀಯ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ಯೋಜನೆ ಮಾಡಲಾಗಿದೆ. ನೈತಿಕ ಮತದಾನ, ದಟ್ ಈಸ್ ದ ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತಿನ ಒಂದು ಹಂತದಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು ನೈತಿಕ ಮತದಾನ. ಯಾವುದೇ ಅಂಶಗಳಿಗೆ

ಆಗದೆ ಯಾವುದೇ ಜಾತಿ ಯಾವುದೇ ಧರ್ಮ ಇವುಗಳನ್ನು ನಾವು ಗಣನೆ ತೆಗೆದುಕೊಳ್ಳದೆ ಈ ಜಾತಿ ಧರ್ಮಗಳನ್ನ ಮೀರಿ ದೇಶದ ಅಭಿವೃದ್ಧಿಗಾಗಿ ದೇಶವನ್ನು ಒಂದು ಉತ್ತಮವಾದಂಥ ಅತ್ಯುತ್ತಮವಾದ ಮಟ್ಟಕ್ಕೆ ತರುವಲ್ಲಿ ಶ್ರಮಿಸುವ ಸಮರ್ಥ ನಾಯಕರನ್ನು ಆಯ್ಕೆ ಮಾಡುವ ಜವಾಬ್ದಾರಿಯನ್ನು ತಿಳಿಸಿ ನಮ್ಮ ಇದರಲ್ಲಿ ಈ ಮತದಾನದ ಅವಶ್ಯಕತೆ ಅದರ ಜವಾಬ್ದಾರಿ ಎಷ್ಟಿದೆ ಅಂತ ಅಂದರೆ ಮತದಾನ ಕೇವಲ ನಮ್ಮ ಹಕ್ಕು ಮಾತ್ರವಲ್ಲ ಅದೊಂದು ಪವಿತ್ರ ಕರ್ತವ್ಯ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇಟ್ಸ್ ರೈಟ್. ಮತ ಹಾಕುವುದು ನನ್ನ ಹಕ್ಕು, ಪವಿತ್ರ ಕರ್ತವ್ಯ. ಒಂದು ಉತ್ತಮ ಸರ್ಕಾರವನ್ನು ಆಯ್ಕೆ ಮಾಡಲು ನಮ್ಮದೊಂದು ಮತ ಅಂತ ಇದೆಯಲ್ಲ ವೋಟ್, ತುಂಬ ಅತ್ಯಂತ ನಿರ್ಣಾಯಕವಾಗಿದೆ. ನನ್ನ ಮತ ನನ್ನ ಭವಿಷ್ಯ ಎಂಬ ಪರಿಕಲ್ಪನೆಯೊಂದಿಗೆ ಪ್ರತಿಯೊಬ್ಬರು ಮತದಾನ ಮಾಡಿದಾಗ ಮಾತ್ರ ಪ್ರಜಾಪ್ರಭುತ್ವವು ಸಾರ್ಥಕವಾಗುವುದು. ಅರ್ಹರಾಗಿದ್ದುಕೊಂಡು ಮತದಾನ ಮಾಡದಿರುವುದು ದೇಶದ ಪ್ರಗತಿಗೆ ಮಾಡುವ ಅನ್ಯಾಯದಂತೆ ಅಂದರೆ ನಾವು ತಪ್ಪಾಗಲಾರದು. ಸರ್ಕಾರದ ಮತ್ತು ಆಯೋಗದ ಉಪಕ್ರಮಗಳು, ಚುನಾವಣಾ ಆಯೋಗವು ಮತದಾನ ಪ್ರಮಾಣ ಪತ್ರವನ್ನು ಹೆಚ್ಚಿಸಲು SBEP ಹಲವಾರು ಶೈಕ್ಷಣಿಕ ಮತ್ತು ಜಾಗೃತಿ ಕಾರ್ಯಕ್ರಮಗಳು ಹಮ್ಮಿಕೊಳ್ಳುತ್ತಿದೆ. ಅದಲ್ಲದೆ ಮತದಾರರ ಅನುಕೂಲಕ್ಕಾಗಿ ಸ್ವಿಗ್ಲಿನಂಥ ಮೊಬೈಲ್ ಅಪ್ಲಿಕೇಶನ್ಗಳನ್ನು ಪರಿಚಯಿಸಲಾಗಿದೆ. ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಸೇರಿಸಲು, ತಿದ್ದುಪಡಿ ಮಾಡಲು ಆಯೋಗವು ಆನ್ಲೈನ್ ಸೇವೆಗಳನ್ನು ಸಹ ಒದಗಿಸಿದೆ. ರಾಷ್ಟ್ರೀಯ ಮತದಾರರ ದಿನಾಚರಣೆಯು ಕೇವಲ ಒಂದು ಆಚರಣೆ ಸೀಮಿತವಾಗಬಾರದು ಅನ್ನೋದು ಅದರ ಒಂದು ಅಭಿಪ್ರಾಯ. ಪ್ರತಿಯೊಬ್ಬ ಭಾರತೀಯನು ತನ್ನ ಮೂಲ್ಯವಾದ ಮತವನ್ನು ಚಲಾಯಿಸುವ ಮೂಲಕ ದೇಶದ ಅಭಿವೃದ್ಧಿ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿಡಿಯುವಂಥ ಪ್ರತಿಜ್ಞೆ ಮಾಡಬೇಕು. ಯಾರೋ ಮತದಾರರು ಮತದಾನದಿಂದ ವಂಚಿತರಾಗಬಾರದು ಎಂಬ ಒಂದು ಉದ್ದೇಶದಿಂದ ಎಲ್ಲರೂ ಒಗ್ಗೂಡಿದಾಗ ಮಾತ್ರ ಈ ನಮ್ಮ ಪ್ರಜಾಪ್ರಭುತ್ವದ ಬೇರುಗಳು ಗಟ್ಟಿಯಾಗಿರಲು ಸಾಧ್ಯ. ಅದಲ್ಲದೆ ನೋಡಿ, ಮೊದಲು ನಾವು ತಿಳ್ಕೋಬೇಕಾಗಿರೋದು ಮತದಾರ ಅಂದರೆ ಯಾರು. ಸಿಂಪಲ್ ಆಗಿ ಹೇಳಬೇಕೆಂದರೆ ಒಬ್ಬ ಮತದಾರ ಅಂತ ಅಂದರೆ ನಮ್ಮ ದೇಶದ ಭವಿಷ್ಯ ನಿರ್ಧರಿಸೋ ಜನ, ನಮ್ಮ ದೇಶದ ಭವಿಷ್ಯ ನಿರ್ಧರಿಸೋ ಸಾಧನ. ನೋಡಿ, ಮತದಾರ ಆಗೋಕ್ಕೆ ಏನೇನು ಅರ್ಹತೆಗಳಿರಬೇಕು? ಮೊದಲನೇದಾಗಿ 18 ವರ್ಷ ತುಂಬಿರಬೇಕು, ಭಾರತದ ಪ್ರಜೆಯಾಗಿರಬೇಕು. ಒಬ್ಬ ವ್ಯಕ್ತಿ ಎಲ್ಲಿ ವಾಸ ಇರ್ತಾನೋ ಆ ಕ್ಷೇತ್ರದ ಮತದಾರ ಪಟ್ಟಿಯಲ್ಲಿ ಅವನ ಹೆಸರಿರಬೇಕು. ಮತದಾರನ ಕೆಲಸ ಏನು, ಏನು ಮಾಡ್ತಾನೆ ಅಂತಂದರೆ MLA MP ಕಾರ್ಪೊರೇಟರ್, ಯಾರು ನಮ್ಮನ್ನು ಆಳಬೇಕು ಅಂತ ಬ್ಯಾಲೆಟ್ ಅಥವಾ EVMನಲ್ಲಿ ಬಟನ್ ಒತ್ತಿ ನಿರ್ಧರಿಸ್ತಾನೆ ಅವನೇ ಮತದಾರ. ಮತದಾರ ಅಂತ ಅಂದರೆ ಗೊತ್ತಾಯ್ತಾ, ಒಬ್ಬ ಮತದಾರನಿಗಿರುವಂಥ ಪವರ್ ತುಂಬ ದೊಡ್ಡ ಮಟ್ಟ. ನೋಡಿ, ಯಾರು ಮತ ಚಲಾಯಿಸಬಹುದು? ದೇಶದ ನಮ್ಮ ದೇಶದ ಯಾವುದೇ ನಾಗರಿಕ, ಯಾವುದೇ ಜಾತಿ ಲಿಂಗ ಧರ್ಮ ಹುಟ್ಟು ಸಾಮಾಜಿಕ ಸ್ಥಾನಮಾನ ಮಾಡದೆ 18 ವರ್ಷ ತುಂಬಿದ ಎಲ್ಲ ವಯಸ್ಕರು ಸಂವಿಧಾನದ ಮತ ಚಲಾಯಿಸಬೇಕು ಅನ್ನುಕೊಟ್ಟಿದೆ. ಚುನಾವಣೆ ಮತ್ತು ಮತದಾನ ಒಂದೇ ನಾಣ್ಯದ ಎರಡು ಮುಖಗಳಿದ್ದು. ನೋಡಿ, ಚುನಾವಣೆ ಮತ್ತು ಮತದಾನ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಚುನಾವಣೆ ಗುಪ್ತ ಮತದಾನದ ಮೂಲಕ ನಡೆಯುತ್ತದೆ. ಗುಪ್ತ ಮತದಾನದಿಂದ ಯಾವುದೇ ಭಯವಿಲ್ಲದೆ ತನಗಿಷ್ಟ ಬಂದವರಿಗೆ ಒಬ್ಬ ಮತದಾರ ಮತ ಚಲಾಯಿಸ್ತಾರೆ. ಆದರೆ ಇತ್ತೀಚೆಗೆ ನಾವು ನೋಡ್ಬೋದು, ಅದನ್ನು ಹೇಳೋದಕ್ಕೂ ನಮಗೆ ಅಸಹ್ಯ ಆಗುತ್ತೆ. ಹಣ, ಹೆಂಡ ಮತ್ತಿತರ ಅಮೀಷಗಳಿಗೆ ತನ್ನ ಗುಪ್ತ ಮತವನ್ನು ನಮ್ಮ ನಾವುಗಳು ಇವತ್ತು ತಮ್ಮ ಹಕ್ಕನ್ನು ಬಹಿರಂಗಗೊಳಿಸಿ ನಮ್ಮ ಮತನ ಮರ್ಕತ್ತೀವಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ನೆಕ್ಸ್ಟು ಈ ಒಂದ್ರ ಬಗ್ಗೆ ಮಾತಾಡಕ್ಕೆ ಬಂದರೆ ಚುನಾವಣೆಯ ವಿಧಾನ ಹೀಗಿರುತ್ತೆ ಅಂತಂದರೆ, ನೋಡಿ, ಪ್ರತ್ಯಕ್ಷ ವಿಧಾನ ಮತ್ತು ಪರೋಕ್ಷ ವಿಧಾನ. ಚುನಾವಣೆಯ ವಿಧಾನ ಎರಡಿರುತ್ತೆ, ಒಂದು ಪ್ರತ್ಯಕ್ಷ ವಿಧಾನ ಮತ್ತೊಂದು ಪರೋಕ್ಷ ವಿಧಾನ. ಪ್ರತ್ಯಕ್ಷ ವಿಧಾನ ಅಂತಂದರೆ ನೇರವಾಗಿ ಸಾರ್ವತ್ರಿಕ ಮತದಾನದ ಮೂಲಕ ಮತ ಪಡೆದು ಆಯ್ಕೆಯಾಗುವುದೇ ಪ್ರತ್ಯಕ್ಷ ಮತದಾನ. ಉದಾಹರಣೆಗೆ ಪಂಚಾಯತ್ ಸದಸ್ಯರು, ಶಾಸಕರು ಮತ್ತು ಸಂಸದರು ಇತ್ಯಾದಿ. ನೇರವಾಗಿ ನಾವು ಸಾರ್ವತ್ರಿಕ ಮತದಾನವನ್ನು ಪಡೆದು ಅದರ ಮೂಲಕ ನಾವು ಆಯ್ಕೆಯಾಗೋದನ್ನು ನಾವು ಪ್ರತ್ಯಕ್ಷ ವಿಧಾನ ಅಂತ ಹೇಳಿ ನಾವು ಕರಿತೀವಿ. ಸೊ ನೆಕ್ಸ್ಟ್ ಬಂದು ಪರೋಕ್ಷ ವಿಧಾನ. ಸಾರ್ವತ್ರಿಕ ಚುನಾವಣೆ ನಡೆಯದೆ ಜನರಿಂದ ಆಯ್ಕೆಯಾದ ನಾಯಕರಿಂದ ಆಯ್ಕೆಯಾಗುವ ವಿಧಾನವೇ ಪರೋಕ್ಷ ವಿಧಾನ. ಸಾರ್ವತ್ರಿಕ ಚುನಾವಣೆಗಳು ನಡೆಯದೆ ಜನರಿಂದ ಆಯ್ಕೆಯಾದ ನಾಯಕರಿಂದ ಆಯ್ಕೆಯಾಗುವ ವಿಧಾನವೇ ಪರೋಕ್ಷ ವಿಧಾನ. ಇದರಲ್ಲಿ ಯಾರು ಬರ್ತಾರೆ ಅಂದರೆ ವಿಧಾನ ಪರಿಷತ್ ಸದಸ್ಯರುಗಳು, ರಾಜ್ಯಸಭಾ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಇತ್ಯಾದಿಗಳು ಬರ್ತಾರೆ.
ಇನ್ನೂ ಹೆಚ್ಚಿಗೆ ಹೇಳಬೇಕು ಅಂತಂದರೆ ನಮ್ಮ ಮತದಾರನ ಪ್ರಾಮುಖ್ಯತೆ

ಎಷ್ಟಿದೆ ಅಂತ ಅಂದರೆ ಒಬ್ಬ ಮತದಾನದ ಮೂಲಕ ಅಂತ ಒಂದು ಮತದಾನದ ಮೂಲಕ ಆಡಳಿತದ ಚುಕ್ಕಾಣಿ ಹಿಡಿಯುವಂಥ ಪ್ರಜಾಪ್ರತಿನಿಧಿಗಳನ್ನು ಪ್ರಜಾಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಂಥ ಒಂದು ಸಮರ್ಥ ಇದೆ. ಜನರಿಗೆ ತಮಗೆ ಇಷ್ಟವಾದಂಥ ನಾಯಕನನ್ನು ಆಯ್ಕೆ ಮಾಡುವ ಅಧಿಕಾರ ಇದೆ. ಜನಾಭಿಪ್ರಾಯದ ಮೂಲಕ ಸರ್ಕಾರವನ್ನು ಜಾರಿಗೆ ತರಲು ಇದು ಸಹಾಯವಾಗುತ್ತೆ. ಪ್ರಜೆಗಳು ಸರ್ಕಾರವನ್ನು ನಿಯಂತ್ರಿಸುತ್ತಾರೆ ಎಂದು ಸಮರ್ಥಿಸುತ್ತದೆ ಈ ಒಂದು ಮತದಾನ. ಮತ್ತು ಕೆಲವೊಂದು ಈ ಒಂದು ಸರ್ಕಾರದ ಬದ್ಧತೆಗಳನ್ನು ನಿರ್ಣಯಿಸುವುದಕ್ಕೆ ಇದೊಂದು ಮಾನದಂಡವಾಗಿದೆ. ರಾಷ್ಟ್ರದ ಭವಿಷ್ಯ ನಿರ್ಮಾಣ ಮಾಡಲು ಸ್ವಂತ ಒಂದು ಸಿಗುವ ಒಂದು ಉತ್ತಮವಾದಂಥ ಅವಕಾಶ. ನಮ್ಮ ರಾಷ್ಟ್ರನ, ನಮ್ಮ ದೇಶನ, ನಾವಿರುವಂಥ ಪ್ರದೇಶಗಳನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಪ್ರತಿಯೊಬ್ಬ ಮತದಾರರಿಗೆ ಸಿಗುವಂಥ ಒಂದು ಉತ್ತಮವಾದಂಥ ಅವಕಾಶ. ಸರ್ಕಾರಗಳು ಜವಾಬ್ದಾರಿತವಾಗಿ ಕಾರ್ಯನಿರ್ವಹಿಸಲು ಮತದಾನ ಪ್ರಕ್ರಿಯೆ ಅನ್ನೋದು ತುಂಬ ಎಚ್ಚರಿಕೆಯ ಗಂಟೆಯಾಗಿದೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿರ್ಬೋದು ನಮ್ಮ ಮತದಾರರು ಮಾಡುವಂಥ ತಪ್ಪುಗಳು ಯಾವ್ಯಾವು. ನಾವೇನು ಪದೇ ಪದೇ ಹೇಳಬೇಕಾಗಿಲ್ಲ, ಒತ್ತಿ ಹಣ ಮತ್ತು ಕುಡಿತ ಹೆಂಡ ಉಡುಗೊರೆ ಉತ್ತಿತರ ಅಂಶಕ್ಕೆ ನಾವು ಸಮರ್ಥ ಮತ್ತು ಅರ್ಹ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡೋದಲ್ಲಿ ದಾರಿ ತಪ್ತಾ ಇದ್ದೀವಿ. ಕೆಲವೊಂದು ಸುಳ್ಳು ಆಶ್ವಾಸನೆಗಳನ್ನು ಅತಿಯಾಗಿ ನಂಬುತ್ತಿರೋದೀನಿ. ಸಮಾಜದ ಹಿತ ಮರೆತು ಸ್ವಾರ್ಥಿಗಳಾಗಿ ಚಿಂತೆ ಮಾಡ್ತಾ ಇದ್ದೀನಿ. ಅನ್ಎಜುಕೇಟೆಡ್ ವೋಟರ್ಸ್, ಅನಕ್ಷರಸ್ಥ ಮತದಾರರ ಅಭ್ಯರ್ಥಿಯ ಪೂರ್ವಪರ ತಿಳಿಯದೆ ಮತ ಚಲಾಯಿಸ್ತೀರಿ. ಪ್ರಜ್ಞಾವಂತ ಮತದಾರರ ಸಮಾಜ ವಿರೋಧಿ ಆಲೋಚನೆಗಳು ಬೆಳೆಸಿಕೊಳ್ಳುತ್ತಿರುವುದು ಹಾಗೂ ಸ್ವಾರ್ಥ ಮತ್ತು ಅಧಿಕಾರದ ಹೆಚ್ಚಿಸಿಕೊಂಡಿರುವುದು ನಕಲಿ ಮತದಾನ ನಡೆಯುವುದು ತಡೆಯುವಲ್ಲಿ ನಿರಾಸಕ್ತಿ ತೋರುತ್ತಿರುವ ಮತದಾನ. ಎಷ್ಟೋ ಜನಗಳಿಗೆ ನಕಲಿ ಮತದಾನ ನಡೀತಾ ಇರುತ್ತೆ ಅಂತ ಗೊತ್ತಿರುತ್ತದೆ, ಆದರೂ ಅದಕ್ಕೆ ಸಂಬಂಧಪಟ್ಟಾಗಿ ಯಾವುದನ್ನು ಸಹ ತಡೆಯಲು ಪ್ರಯತ್ನ ಮಾಡದೇ ಇರುವುದು ಸಹ ಮತದಾರನ ತಪ್ಪು. ಈ ಒಂದು ವ್ಯವಸ್ಥೆಗೆ ಬೇಸತ್ತು ಮತದಾನದಲ್ಲಿ ಅನಾಸಕ್ತಿ ತೋರುತ್ತಿರುವಂಥ ಯುವ ಜನಾಂಗ, ಅಂದರೆ ನಾವು ಯುವಕರು, ಈ ವ್ಯವಸ್ಥೆಯ ಮತದಾನದಲ್ಲಿ ನಾವು ಈ ಥರ ನಡೀತಾ ಇದೆ ಅಂತ ಎಲ್ಲರಿಗೂ ಗೊತ್ತಿರ್ತದೆ ಯುವಕರಿಗೆ, ಆದರೂ ನಾವೇನು ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಆಸಕ್ತಿನೇ ವಹಿಸೋದಿಲ್ಲ. ನಮ್ಗೆ ಯಾಕೆ ಅಂತ ಹೇಳಿ ನಮ್ಮ ಪಾಡಿನ ಕುಂತಿರ್ತೀವಿ. ರೈಟ್. ಚುನಾವಣಾ ದಿನ ಸಾರ್ವಜನಿಕ ರಜೆ ಇರುವುದರಿಂದ ಮತದಾನ ಮಾಡುವುದು ಬಿಟ್ಟು ಮೋಜು ಮಸ್ತಿಗಾಗಿ ಪ್ರವಾಸ ಹೊರಡುತ್ತಿರುವಂಥ ಎಜುಕೇಟೆಡ್ ಪೀಪಲ್ಸ್, ಇವತ್ತು ಚುನಾವಣೆ ನಡೀಬೇಕು, ಸರ್ಕಾರ ರಜೆ ಘೋಷಣೆ ಮಾಡಿದೆ, ಆದರೆ ನಮ್ಮ ಕರ್ತವ್ಯ ಆ ದಿನ ವೋಟಿಂಗ್ ಮಾಡುವಂಥದ್ದು. ನಮ್ಮ ದೇಶನ ಅಭಿವೃದ್ಧಿಗೊಳಿಸೋಕ್ಕೋಸ್ಕರ ಪರ್ಫೆಕ್ಟ್ ಪರ್ಸನ್ನ ಸೆಲೆಕ್ಟ್ ಮಾಡುವಂಥ ಒಂದು ಸಮಯ. ಅದೇ ನಾವುಗಳೇನು ಮಾಡ್ತೀವಿ ಆ ದಿನ ಟ್ರಿಪ್ ಹೋಗೋದು, ಎಜುಕೇಟೆಡ್ ಪೀಪಲ್ಸ್ಗಳು ಮಾಡುವಂಥ ಇತ್ತೀಚಿನ ಕೆಲಸಗಳು ಆರಾಮಾಗಿ ಹೋಗಿ ಎಂಜಾಯ್ ಮಾಡೋದು. ಸೊ ಅದಕ್ಕೆ ಬೇರೆ ಬೇರೆ ದಿನಗಳು ಇದನ್ನು ಆಯ್ಕೆ ಮಾಡಿಕೊಂಡು ಮತದಾನದ ದಿನ ನಾವು ಆದಷ್ಟು ನಮ್ಮ ದೇಶದ ಅಭಿವೃದ್ಧಿಗಾಗಿ ಮತ ಚಲಾಯಿಸೋದು ಸರಿ ಅಂತ ಹೇಳ್ಬೋದು. ಮತದಾನದ ಏನು ಮತದಾರ ಇದನ್ನ ಅದರ ಜವಾಬ್ದಾರಿ ಹೇಗಿರಬೇಕು ಅಂತಂದರೆ, ಮತದಾನ ಮಾಡೋದು ನನ್ನ ಹಕ್ಕು ಅಂತ ಹೇಳ್ತೇನೆ. ಆ ಹಕ್ಕು ಅನ್ನೋದನ್ನು ಹಬ್ಬದಂತೆ ಸಂಭ್ರಮಿಸಬೇಕು ಮತದಾರ. ನಾನು ಅರ್ಹ ವ್ಯಕ್ತಿಗೆ ಮತಬಂಧ ಚಲಾಯಿಸಬೇಕು, ಆ ದಿನ ಬೇಕು ಅಂತ ಹೇಳಿ ಹಬ್ಬ ಅಂತ ಹೇಳಿ ಅವನು ಖುಷಿ ಪಡಬೇಕು. ಆದರೆ ಮತದಾರರ ದಿನ, ಆ ದಿನ ಏನಾಗುತ್ತೆ ಅಂದರೆ ಕುರುಕರಿಗೆ ಹಬ್ಬ ಆಗುತ್ತೆ. ಸೊ ಜಸ್ಟ್ ವಾಸ್ತವ, ಯಾವುದೇ ಒಂದು ಕಳ್ಳದಾರಿ ಅಂದರೆ ಹಣ ಹೆಂಡ ಇನ್ನಿತರಗಳಿಗೆ ದೂರ ನಿಂತು ಮತ ಚಲಾಯಿಸಲು ನಾವು ಸಿದ್ಧರಾಗಬೇಕು. ಪ್ರತಿಯೊಬ್ಬ ಪ್ರಜೆಯೂ ಮತದಾನ ಮಾಡಬೇಕು, ದಟ್ ಇಸ್ ಕಂಪಲ್ಸರಿ ಫಸ್ಟ್ ಆನ್ಸರ್ಡ್. ಪ್ರತಿಯೊಬ್ಬರಿಗೂ ಮತದಾನ ಮಾಡಲು ಪ್ರೋತ್ಸಾಹ ನೀಡಬೇಕು. ದೇಶದ ಭವಿಷ್ಯದ ದೃಷ್ಟಿಯಿಂದ ನಾವು ಮತದಾನ ಅವಶ್ಯಕತೆ ತುಂಬ ಇರುತ್ತೆ ಅಂತ ನಾವು ಹುರ್ತ್ಕೋಬೇಕು. ಒಬ್ಬ ಅಭ್ಯರ್ಥಿಯ ಗುಣ, ಅವರ ನಡತೆ, ಅವರ ಸಾಮಾಜಿಕ ಬದ್ಧತೆಗಳನ್ನು ಆಧರಿಸಿ ನಾವು ಮತ ನೀಡಬೇಕು. ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮ ಭಾರತ. ಇಲ್ಲಿ ಪ್ರಜೆಯ ಪ್ರಭು ಹಣಬಲ ತೋಳುಬಲ ಜಾತಿ ಬಲಗಳ ಮೂಲಕ ನಡೀತಾ ಇರುವುದರಿಂದ ರಾಜಕೀಯ ನಾಯಕರು ಇವುಗಳ ಮೂಲಕ ಪ್ರಭಾವಿಗಳಾಗುತ್ತಾರೆ. ಇದರಿಂದ ಪ್ರಾಮಾಣಿಕ ರಾಜಕಾರಣಿಗಳು ಮೂಲೆ ಗುಂಪಾಗ್ತಿದ್ದಾರೆ. ಮತಪುತ್ರವು ಬಂದೂಕಿನ ಬುಲೆಟ್ಗಿಂತ ಹೆಚ್ಚು ಶಕ್ತಿಶಾಲಿಯಾಗಿದೆ ಅಂತ ಹೇಳಿ ಅಬ್ದುಲ್ ಮಿಂಕನ್ ಅವರು ಹೇಳಿದ್ದಾರೆ. ನಾವೊಂದು ಮತಪತ್ರಕ್ಕೆ ಮತ ಹಾಕ್ತೀವಲ್ಲ, ಅದು ಬಂದೂಕಿನ ಬುಲೆಟ್ಗಿಂತ ಹೆಚ್ಚು ಶಕ್ತಿಶಾಲಿಯಾಗಿದೆ ಅಂತ ಹೇಳ್ತಾರೆ. ಅಂತಂದರೆ ಎಷ್ಟು ನೋಡಿ,
ಮೈ ಜುಮ್ಮನಿಸುತ್ತೆ ಆ ಒಂದು ಅಭ್ರ

0: ಲಿಂಕನ್ ಅವರು ಹೇಳಿರೋ ಪದಗಳು ಈಗ ಅನ್ಸುತ್ತೆ. ಅದರಿಂದಾಗಿ ನಾನು ಹೇಳೋದಿಷ್ಟೇ, ಈ ಒಂದು ದಿನ ಇವನ್ನ ನಾವು ಯುಟಿಲೈಸ್ ಮಾಡಿಕೊಂಡು ಪ್ರತಿಯೊಬ್ಬರು ಮತ ಚಲಾಯಿಸಿ ಅರ್ಹ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ನಮ್ಮ ದೇಶನ ಒಂದು ಮುಂದಿನ ಪೀಳಿಗೆಗೆ ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದ ಹಂತಕ್ಕೆ ತರುವಲ್ಲಿ ನಾವುಗಳು ಯಶಸ್ವಿ ಆಗಬೇಕು ಅಂತ ಹೇಳ್ತಾ ಈ ಒಂದು ರಾಷ್ಟ್ರೀಯ ಮತದಾನದ ಬಗ್ಗೆ ನಾನು ಅರಿವು ನೀಡ್ತಾ ಇದ್ದೀನಿ.
1: ಸರ್, ತಾವು ಇಷ್ಟು ಸಮಯದವರೆಗೆ ಈ ಒಂದು ರಾಷ್ಟ್ರೀಯ ಮತದಾರರ ದಿನದ ಕುರಿತು ನಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ, ನಿಮ್ಮ ಒಂದು ಬಿಡುವಿಲ್ಲದ ಸಮಯದ ನಡುವೆಯೂ ಸಹ ನಮಗೆ ಮತ್ತು ನಮ್ಮ ಕೇಳುವರಿಗೆ ಇಷ್ಟೊಂದು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಕೇಳುವರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಕಾನೂನಿನ ಅರಿವೆ ಸಂಕಷ್ಟಗಳಿಗೆ ಪರಿಹಾರ, ಇಂದಿನ ಮಾಹಿತಿಯು ನಿಮ್ಮ ಬದುಕಿನ ಯಾವುದೋ ಒಂದು ಸಮಸ್ಯೆಗೆ ದಾರಿದೀಪವಾಗಲಿದೆ ಎಂಬ ನಂಬಿಕೆ ನಮಗಿದೆ. ಹಕ್ಕುಗಳನ್ನು ತಿಳಿಯಿರಿ, ಜವಾಬ್ದಾರಿಯುತ ನಾಗರಿಕರಾಗಿರಿ. ಮತ್ತೆ ಭೇಟಿಯಾಗೋಣ ಕಾನೂನು ಸಲಹೆಯ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.
2: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
3: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
2: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
3: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
2: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
3: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8
2: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
4: ಇದುವರೆಗೂ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಮತದಾರ ದಿನದ ಇತಿಹಾಸ, ಹಿನ್ನೆಲೆ ಹಾಗೂ ಆಚರಣೆಯ ಕುರಿತು ಎಚ್ಡಿಕೋಟೆಯ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ BN ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಬಹಳ ಮುಖ್ಯವಾದಂತಹ ವಿಷಯದ ಬಗ್ಗೆ ಮಾತನಾಡುತ್ತೇವೆ. ಅದೇನೆಂದರೆ ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ. ಏನಿದು ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ, ಯಾವ ರೀತಿಯ ತೊಂದರೆಗಳು ಇದರಿಂದ ಆಗುತ್ತವೆ ಎಂಬುದರ ಬಗ್ಗೆ ತಿಳಿಯೋಣ. ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ. ಡಿಜಿಟಲ್ ಯುಗದಲ್ಲಿ ನಾವು ಹಣ ವ್ಯವಹಾರವನ್ನು ಸುಲಭವಾಗಿ ಮಾಡ್ತಾ ಇದ್ದೀವಿ, ಆದರೆ ಸುರಕ್ಷತೆ ಇಲ್ಲದಿದ್ದರೆ ಅಪಾಯವೂ ಇದೆ. ಹೀಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ನಾಟಕದ ಮೂಲಕ ಮಾಹಿತಿಯನ್ನು ತಿಳಿಯೋಣ.
1: ಹಲೋ, ಯಾರು?
2: ನಾವು ಬ್ಯಾಂಕ್ನಿಂದ ಮಾತನಾಡುತ್ತಿದ್ದೇವೆ. ನಿಮ್ಮ ಖಾತೆ ಬ್ಲ್ಯಾಕ್ ಆಗಿದೆ, ನಿಮ್ಮ ಯಾವುದೇ ರೀತಿಯ ವ್ಯವಹಾರಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಅದನ್ನು ಸರಿಪಡಿಸಬೇಕು ಅಂದರೆ ನಿಮಗೆ ಒಂದು OTP ಬರುತ್ತೆ, ಅದನ್ನು ಹೇಳಿ, ಇಲ್ಲದಿದ್ದರೆ ಖಾತೆ ಮುಚ್ಚಲಾಗುತ್ತದೆ.
1: ಅಯ್ಯೋ, ಸರಿ ಸರ್, ಈಗಲೇ ಹೇಳ್ತೀನಿ, OTPನ ತಗೊಳ್ಳಿ ಸರ್.
0: ಕೇಳಿದ್ರೆ ನಾವು ಮಾಡುವ ದೊಡ್ಡ ತಪ್ಪು ಎಂದರೆ ಯಾವುದೇ ಬ್ಯಾಂಕ್ ಅಥವಾ ಅಧಿಕಾರಿಗಳು ಕೂಡ ನಿಮ್ಮ OTP ಪಿನ್ ಅಥವಾ ಪಾಸ್ವರ್ಡ್ ಅನ್ನ ಕೇಳೋದಿಲ್ಲ, ಬ್ಯಾಂಕಿಗೆ ಬಂದು ವಿಚಾರಿಸಿ ಎಂದು ಹೇಳ್ತಾರೆ.
3: ರವಿ, ನೀನು OTP ಯಾಕೆ ಕೊಟ್ಟೆ? ಇದು ನೀನು ಮೋಸದ ಕರೆ ಅಂತ ಅನ್ನಿಸ್ಲಿಲ್ವಾ?
1: ನನಗೆ ಗೊತ್ತಿರಲಿಲ್ಲ, ಈಗ ನನ್ನ ಖಾತೆಯಿಂದ ಹಣ ಕಳೆದುಕೊಂಡಿದ್ದೇನೆ.
3: ಯಾವಾಗಲೂ ನೆನಪಿರಲಿ, OTP ಅನ್ನೋದು ನಿಮ್ಮ ಹಣದ ಕೀಲಿ ಇದ್ದಾಗೆ, ಅದನ್ನು ಯಾರಿಗೂ ಶೇರ್ ಮಾಡಬೇಡಿ.
0: ನೋಡಿದ್ರಲ್ಲ ಕೇಳಿದ್ರೆ, OTP ಮತ್ತು ಪಿನ್ ರಹಸ್ಯವಾಗಿರಲಿ, ಯಾರಿಗೂ ಕೂಡ ಹೇಳಬೇಡಿ. ಅನುಮಾನಾಸ್ಪದ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಬೇಡಿ. SMS ಅಥವಾ WhatsApp ಲಿಂಕ್ಗಳು ಕೂಡ ಮೋಸವಾಗಿರಬಹುದು. ಅಧಿಕೃತ ಆಪ್ಗಳನ್ನು ಮಾತ್ರ ಬಳಸಿ ಪ್ಲೇಸ್ಟೋರ್ ಮತ್ತು ಆಪ್ಸ್ಟೋರ್ನಿಂದ ಮಾತ್ರ ಡೌನ್ಲೋಡ್ ಮಾಡಿಕೊಳ್ಳಿ. ಯಾರಾದರೂ ನಿಮ್ಮ ಮೊಬೈಲ್ಗೆ ಲಿಂಕ್ ಕಳುಹಿಸಿ ಡೌನ್ಲೋಡ್ ಮಾಡಿಕೊಳ್ಳಿ ಎಂದರೆ ಅದನ್ನು ನಿರ್ಲಕ್ಷ್ಯ ಮಾಡಿ. ಹಣ ಪಡೆಯಲು ಪಿನ್ ಬೇಕಾಗುವುದಿಲ್ಲ, ಪಿನ್ ಹಾಕಿದರೆ ನಿಮ್ಮ ಹಣ ಕಳೆದು ಹೋಗುತ್ತದೆ. ಸಾರ್ವಜನಿಕವಾಗಿ ಸಿಗುವಂತಹ ವೈಫೈಗಳನ್ನು ಬಳಸಬೇಡಿ. ಬ್ಯಾಂಕಿಂಗ್ ಮಾಡುವಾಗ ಸುರಕ್ಷಿತ ನೆಟ್ವರ್ಕ್ಗಳನ್ನು ಮಾತ್ರ ಬಳಸಿ. ಯಾವುದೇ ಬ್ಯಾಂಕ್ ಅಧಿಕಾರಿ ಅಥವಾ ಬ್ಯಾಂಕ್ OTP ಅಥವಾ ಪಿನ್ ಅನ್ನು ಎಂದಿಗೂ ಕೇಳುವುದಿಲ್ಲ. ಒಂದು ವೇಳೆ ಮೋಸವಾದರೆ ತಕ್ಷಣವೇ ಕ್ರಮ ತಗೊಳ್ಳಿ.
3: ಒಂದು ವೇಳೆ ನೀವೇನಾದರೂ ಮೋಸವಾದರೆ ತಕ್ಷಣ ಸೈಬರ್ ಸಂಖ್ಯೆಗೆ ಕರೆ ಮಾಡಿ. ಸೈಬರ್ ಸಂಖ್ಯೆ 1930 ಅಥವಾ cybercrime.gov.in ದೂರು ದಾಖಲಿಸಿ.
0: ಈ ಡಿಜಿಟಲ್ ಯುಗದಲ್ಲಿ ಸುರಕ್ಷತೆ ನಮ್ಮ ಹೊಣೆಗಾರಿಕೆ. OTPಯನ್ನ ಎಂದಿಗೂ ಯಾರೊಂದಿಗೂ

0: ಬಿಡಿ. ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಯೋಚಿಸಿ, ಸುರಕ್ಷಿತ ಆಪ್ಗಳನ್ನು ಮಾತ್ರ ಬಳಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವಂತಹ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 70 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವ್ ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVG ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
4: ಅಣುಭೂತ ಭೂಗೋಳ
5: ಅಣುಭೂತ ಭೂಗೋಳ
4: ತಾರಾಂಬರಾದಿಗಳನ್
5: ತಾರಾಂಬರಾದಿಗಳನ್
4: ಅಣಿ ಮಾಡಿ ಬಿಗಿದು ನಸು ಸಡಿಲವನು ಇರಿಸಿ
5: ಕುಣಿಸುತ್ತಿರುವನು ತನ್ನ
4: ಕೃತಿ ಕಂತುಕವನ್
5: ಅದರೊಳ್ ಅಣಗಿದ್ದು ಪರಬೊಮ್ಮ ಮಂಕುತಿಮ್ಮ.
3: ಈ ಭಗವಂತನ ಸೃಷ್ಟಿ ವೈವಿಧ್ಯಮಯ ಅಂತ ನೋಡಿದ್ವಿ. ಎಲ್ಲಕ್ಕೂ ಆದಿ ಪರಬ್ರಹ್ಮ, ಒಂದು ಸಿಂಗ್ಯುಲಾರಿಟಿ, ಒಂದು ಬ್ರಹ್ಮಾಂಡ. ಅದರ ಒಂದು ಸಣ್ಣ ಬೀಜ ಇತ್ತು, ಅದು ವಿಸ್ಫೋಟಗೊಂಡು ಎಲ್ಲ ಸೃಷ್ಟಿಯಾಯಿತು. ಆ ಸೃಷ್ಟಿಯಾದದ್ದೇನು? ಎಲ್ಲವೂ ಕೂಡ ಅಂದ್ರೇನು, ಅಣು ಅಂದ್ರೆ ಆಟಮ್, ಅತ್ಯಂತ ಸಣ್ಣ ವಸ್ತು, ಅತ್ಯಂತ ಸಣ್ಣ ಮೂಲಭೂತವಾದಂತ ಪಾರ್ಟಿಕಲ್, ಅದು ಕೂಡ ಅಲ್ಲಿಂದಾನೆ ಬಂತು. ಅಲ್ಲಿಂದ ಮುಂದೆ ಅಂಬರಾದಿಗಳು, ಅಂಬರಾದಿಗಳು, ಆಕಾಶ ನಕ್ಷತ್ರ ಅವೆಲ್ಲವೂ ಕೂಡ. ಅದರ ಮಧ್ಯ ಇರುವಂತದ್ದೇನು? ಭೂತ ಭೂಗೋಳಗಳು ಅಂದ್ರೆ ಪಂಚಭೂತಗಳು. ನಾವು ಏನೋ ಬೆಂಕಿ ಇತ್ಯಾದಿಗಳನ್ನ ಭೂಮಿ ಅದೆಲ್ಲ ಹೇಳ್ತೀವಿ, ಅವೆಲ್ಲವೂ. ಜೊತೆಗೆ ಭೂತ ಅಂದ್ರೆ ಎಲ್ಲ ಜೀವಿಗಳು ಅಂತ ಕೂಡ ನಾವು ತಗೊಳ್ಬಹುದು, ಎಲ್ಲಿ ಜೀವ ಇರುವಂತ ಎಲ್ಲ ವಸ್ತುಗಳು. ಭೂಗೋಳ ಅಂದ್ರೆ ಭೂಮಿ ಇತ್ಯಾದಿಯ ಎಲ್ಲ ಸೃಷ್ಟಿ, ಎಲ್ಲ ನಾವು ಪ್ಲಾನೆಟ್ಸ್ ಅಂತೆಲ್ಲ ಗ್ರಹಗಳು ಅವೆಲ್ಲ ಏನ್ ಹೇಳ್ತೀವಿ ಅವೆಲ್ಲ. ಸೊ ಅಣುವಿನಿಂದ ಹಿಡಿದು ಅತ್ಯಂತ ವಿಸ್ತಾರವಾದಂತ ಆಕಾಶದ ವರೆಗೆ ಎಲ್ಲವನ್ನೂ ಸೃಷ್ಟಿ ಮಾಡಿ ಅಣಿ ಮಾಡಿ ಅಂದ್ರೆ ಅದೆಲ್ಲ ರೆಡಿ ಮಾಡಿಕೊಂಡು ಅದನ್ನ ಒಂದಕ್ಕೊಂದು ನಂಟು ಬರೋ ರೀತಿಯಲ್ಲಿ ಬಿಗಿದು ಒಂದಕ್ಕೊಂದು ಸೇರಿಸಿದ್ದಾನೆ, ಅವೆಲ್ಲವನ್ನು ಸೇರಿಸಿ ಬಿಗಿದಿದ್ದಾನೆ. ಅಂದ್ರೆ ಈಗ ಇಂಡಿಪೆಂಡೆಂಟ್ ಆಗಿ ಭೂಮಿ ಮಾತ್ರ ನಾನಿರ್ತೀನಿ ಅಂತ ಅನ್ನಕ್ಕಾಗಲ್ಲ ಭೂಮಿಗೆ. ಭೂಮಿ ಇಲ್ಲಿ ಇರೋದಿಕ್ಕೆ ಅದರ ಸುತ್ತು ಇರೋಂತ ಎಲ್ಲ ಗ್ರಹಗಳು ಮತ್ತೆ ನಕ್ಷತ್ರಗಳು ಕಾರಣ. ನಾನು ಒಂದು ಇಂಚ್ ಆಚೆ ಈಚೆ ಹೋಗ್ಬಿಡ್ತೀನಿ ಅಂತಂದ್ರೆ ಭೂಮಿ ಇಲ್ಲಿ ಈ ಒಂದು ವ್ಯವಸ್ಥೆಯಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಹಾಗೆ ಪ್ರತಿಯೊಂದು ಕೂಡ ಒಂದಕ್ಕೊಂದು ಬಿಗಿದಂತೆ ಇದೆಯಂತೆ, ಒಂದಕ್ಕೊಂದು ಗಟ್ಟಿಯಾಗಿ ಟೈ ಮಾಡಿದ್ದಾರೆ. ಸೊ ಹಾಗಾಗಿ ಈ ಆಕಾರ, ಈ ವ್ಯವಸ್ಥೆ ಇದೆಲ್ಲ ಚಾಲ್ತಿಯಲ್ಲಿದೆ. ಆದ್ರೆ ಭಗವಂತ ಬರೀ ಬಿಗಿದು ಟೈಟ್ ಆಗಿ ಇಟ್ಬಿಟ್ಟಿಲ್ವಂತೆ, ಅದನ್ನ ನಸು ಸ್ವಲ್ಪ ಸಡಿಲವನು ಇರಿಸಿ ಸ್ವಲ್ಪ ಲೂಸ್ ಕೊಟ್ಟಿದ್ದಾನೆ. ಇದು ಹೇಗೆ? ನಾವು ನಿತ್ಯ ನಮ್ಮ ಮನೇಲಿ ನಾಯಿ ಇದೆ, ಆ ನಾಯಿಗೆ ಚೈನ್ ಕಟ್ಟಿರ್ತೀವಿ. ಚೈನ್ ಕಟ್ಟಿ ನಾವು ವಾಕಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದಿಷ್ಟು ಉದ್ದ ಬಿಟ್ಟಿರ್ತೀವಿ, ಆ ನಾಯಿ

ಅಲ್ಲಿ ಇಲ್ಲಿ ಎಲ್ಲ ಸುತ್ತಾಡಬೇಕು, ಅಲ್ಲೆಲ್ಲೋ ವಾಸನೆ ನೋಡಬೇಕು, ಇಲ್ಲೆಲ್ಲೋ ಹೋಗಬೇಕು, ಇಲ್ಲೇನೋ ಸಿಕ್ಕತ್ತೆ, ಅದನ್ನು ಹುಡುಕ್ಬೇಕು. ನಾಯಿ ಹೋದ ಕಡೆ ಎಲ್ಲ ನಾವು ಹೋಗೋದನ್ನು ಬಿಟ್ಟು ನಾವೇನು ಮಾಡ್ತೀವಿ, ಆ ಚೈನ್ ಅನ್ನು ಬಿಡ್ತೀವಿ, ಅದು ಮುಂದಕ್ಕೆ ಹೋಗುತ್ತೆ. ಬಟ್ ನಾಯಿ ಎಲ್ಲೋ ಹೊರಟೋಗ್ಬಿಡೋಕೆ ಸಾಧ್ಯನಾ ಅಂದರೆ ಇಲ್ಲ ಇಲ್ಲ ಚೈನ್ ಇದೆ ವಾಪಸ್ ಬಾ ಹೇಳ್ಕೊಳ್ತೀವಿ. ಸೊ ಹಾಗೆ ಈಗ ಹಸು ನಾವು ಕಟ್ಟಬೇಕಾದ್ರೂ ಕೂಡ ಒಂದು ಹೊಲದಲ್ಲೋ ಎಲ್ಲೋ ನಾವು ಕಟ್ಟಿರ್ತೀವಿ, ಗೂಟ ಹಾಕಿ ಹೊಡೆದು ಕಟ್ಟಿರ್ತೀವಿ. ಆ ಹಗ್ಗ ಎಷ್ಟು ದೂರ ಬಿಟ್ಟಿರ್ತೀವಿ, ಬಹಳ ಜೋಪಾನ, ಅದು ರಾಗಿ ತನಕ ಹೋಗಂಗಿಲ್ಲ. ಹುಲ್ಲನ್ನು ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಬೇಕು. ಸೊ ಅಷ್ಟನ್ನು ಮಾತ್ರ ಸಡಿಲ ಕೊಟ್ಟಿರ್ತೀವಿ ನಾವು. ಬಿಗಿದಿರ್ತೀವ? ಹೌದು. ತುಂಬ ಬಿಗಿದಿರ್ತೀವ? ಇಲ್ಲ, ಸ್ವಲ್ಪ ಸಡಿಲವನ್ನು ಕೊಟ್ಟಿರ್ತೀವಿ. ಸೊ ಹಾಗೆ ಆ ಸಡಿಲವನ್ನೂ ಕೊಟ್ಟು ಬಿಗಿತವನ್ನೂ ಮಾಡಿ ಸೃಷ್ಟಿಯ ವ್ಯವಸ್ಥೆಯನ್ನು ತಯಾರು ಮಾಡಿದಾನಂತೆ, ಅಣಿ ಮಾಡಿದಾನಂತೆ ಭಗವಂತ. ಹಾಗಾಗಿ ಇಲ್ಲಿ ಎರಡೂ ಇದೆ, ಒಂದು ನಿಯಮಾನುಸಾರ ನಡಿಲೇಬೇಕು ಅನ್ನೋಂಥ ಕಟ್ಟಲೆನೂ ಇದೆ, ಆದರೆ ನನಗೆ ವ್ಯಕ್ತಿಗತವಾದಂಥ ಸ್ವಲ್ಪ ಸ್ವಾತಂತ್ರ್ಯವೂ ಇದೆ. ಆ ಸ್ವಾತಂತ್ರ್ಯ ಎಷ್ಟರ ಮಟ್ಟಗಪ್ಪ ಅಂದರೆ ಈ ಚೌಕಟ್ಟನ್ನು ಮೀರಿ ನಾನು ಹೋಗೋಕ್ಕಾಗಲ್ಲ. ಆ ಚೌಕಟ್ಟು ಹೇಗಿದೆಯಪ್ಪ ಅಂತಂದರೆ ನನ್ನನ್ನು ಉಸಿರುಗಟ್ಟಿಸೋಷ್ಟು ಟೈಟಾಗೂ ಇಲ್ಲ. ಸೊ ಹಾಗಾಗಿ ಈ ಅನ್ಯೋನ್ಯತೆ ಇದೆ, ಈ ಅನ್ಯೋನ್ಯತೆ ಇದೆ. ಸೊ ಹಾಗೆ ವ್ಯವಸ್ಥೆಯನ್ನು ಮಾಡಿ ಭಗವಂತ ಈ ಎಲ್ಲ ಜಗತ್ತನ್ನು ಆಟ ಆಡಿಸ್ತಾ ಇದ್ದಾನೆ, ಕುಣಿಸ್ತಾ ಇದ್ದಾನೆ. ಇಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ಒಂದು ಉಪಮೆಯನ್ನು ಕೊಡ್ತಾರೆ, ಹೋಲಿಕೆಯನ್ನು. ಕಂತುಕ ಅಂದರೆ ಬಾಲ್, ಕಂತುಕ ಅಂದರೆ ಬಾಲ್, ಬಾಲ್ ಆಡಿಸ್ತಾ ಇದ್ದಾನಂತ. ನಾವು ಚಿಕ್ಕವರಾಗಿದ್ದಾಗ ಒಂಥರ ಬಾಲ್ ಬರ್ತಾ ಇತ್ತು, ಅದು ರಬ್ಬರ್ ಬಾಲು, ಅದಕ್ಕೆ ಒಂದು ಅದರ ಒಳಗಡೆಗೆ ಒಂದು ಗಂಟು ಹಾಕಿರುವಂಥ ಒಂದು ಇಷ್ಟುದ್ದದ ರಬ್ಬರ್ ಬ್ಯಾಂಡ್ ಬರ್ತಾ ಇತ್ತು. ಅದು ಇವಾಗಿನ ಇದರಲ್ಲಿ ಅದು ಸಿಕ್ಕುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನನಗೆ ನನ್ನ ಚಿಕ್ಕ ವಯಸ್ಸಿನಲ್ಲಿ ಅದರ ಜೊತೆ ಆಟ ಆಡಿದ ನೆನಪುಗಳು ಈಗಲೂ ಹಸಿರಾಗಿದೆ. ಅದು ಹೇಗೆ ಅಂದರೆ ಆ ರಬ್ಬರ್ ಬ್ಯಾಂಡನ್ನು ನಾವು ಒಂದು ಕೈಯಲ್ಲಿ ಹಿಡ್ಕೊಂಡು ಇನ್ನೊಂದು ಕೈಯಿಂದ ಬಾಲನ್ನು ಎಸೆದ್ರೆ ಬಾಲ್ ದೂರ ಹೋಗುತ್ತೆ, ಆದರೆ ಈ ರಬ್ಬರ್ ಬ್ಯಾಂಡ್ ನನ್ನ ಕೈಲೇ ಇರುತ್ತೆ. ಅದು ಎಷ್ಟು ದೂರನೇ ಹೋದರೂ ವಾಪಸ್ ನನ್ನ ಹತ್ರಕ್ಕೆ ರಬ್ಬರ್ ಬ್ಯಾಂಡಿದು ಹೇಳ್ಕೊಳ್ಳುತ್ತೆ, ಬಾಲನ್ನು ಹೇಳ್ಕೊಳ್ಳುತ್ತೆ. ಸೊ ಹಾಗೆ ಹಿಂಗೆ ಎಸೆಯೋದು, ತಿರ್ಗಾ ಅದು ಆಟೋಮ್ಯಾಟಿಕ್ಕಾಗಿ ಅದು ನನ್ನ ಹತ್ರಕ್ಕೆ ಬರುತ್ತೆ, ಎಸಿ ಆಟೋಮ್ಯಾಟಿಕ್ಕಾಗಿ ನನ್ನ ಹತ್ರಕ್ಕೆ ಬರುತ್ತೆ. ಸೊ ಹಾಗೆ ನಾನು ಬಾಲನ್ನು ಎಸೆದ್ರೂ ಕೂಡ ಅದನ್ನು ವಾಪಸ್ ನನ್ನ ಕಡೆಗೆ ಎಳ್ಕೊಳ್ಳುವಂಥ ಶಕ್ತಿ ನನ್ನಲ್ಲಿದೆ, ಯಾಕೆ ಆ ರಬ್ಬರ್ ಬ್ಯಾಂಡು ನನ್ನ ಕೈನಲ್ಲಿದೆ. ಸೊ ಆ ಬಾಲು ಮತ್ತು ರಬ್ಬರ್ ಬ್ಯಾಂಡು ಹೇಗೆ ನಾನು ವ್ಯವಸ್ಥೆ ಮಾಡಿದ್ದೀನಪ್ಪ ಅಂದರೆ ಅದರ ಒಳಗಡೆ ಇರುವಂಥ ಯಾವುದೋ ಒಂದು ಅಡ್ಜಸ್ಟ್ಮೆಂಟು ಅದನ್ನು ನನ್ನ ಹತ್ರಕ್ಕೆ ವಾಪಸ್ ಎಳ್ಕೊಂಬರುತ್ತೆ. ಸೊ ಹಾಗೆ ಭಗವಂತ ಕಂತುಕ ಬಾಲ್ ಆಡದಂಗೆ ಇಡೀ ವಿಶ್ವವನ್ನು ಆಡಿಸ್ತಾ ಇದ್ದಾನಂತೆ. ಅದರಲ್ಲೂ ಇದೇ ಥರ ಒಂದು ರಬ್ಬರ್ ಬ್ಯಾಂಡ್ ಇದೆ, ಆಚೆ ಈಚೆ ಯಾರಾದರೂ ಹೋದರೆ ನೀನು ವಾಪಸ್ ಬಾ ಅಂತ ಹೇಳ್ಕೊಳ್ಳೋ ಅಂತ ಒಂದು ಶಕ್ತಿ ಇದೆ. ಆ ಶಕ್ತಿ ಹೇಗೆ ಹೊರಗಡೆ ಇರುವಂಥ ರಬ್ಬರ್ ಬ್ಯಾಂಡಾ ಅಂತಂದರೆ ಅಲ್ಲ, ಅದರ ಒಳಗೆ ಅಣಗಿರೋಂಥ ಒಂದು ಶಕ್ತಿ. ಅದ್ಯಾರು ಅಂತಂದರೆ ಅದು ಕೂಡ ಪರಬ್ರಹ್ಮನೇ. ಸೊ ಹೊರಗಡೆ ಇರೋಂಥ ಬಾಲ್ ಪರಬ್ರಹ್ಮ, ಅದನ್ನು ಹಿಡಿದು ನನ್ನ ಕಡೆಗೆ ತಿರ್ಗಾ ವಾಪಸ್ ಎಳೆಯುವಂಥ ರಬ್ಬರ್ ಬ್ಯಾಂಡು ಅದು ಕೂಡ ಪರಬ್ರಹ್ಮನೇ. ನಾಯಿ ಕರ್ಕೊಂಡು ಹೋಗ್ತಾ ಇರುವಾಗ ನಾಯಿಯು ಪರಬ್ರಹ್ಮನೇ, ಆದರೆ ಅದು ಆಚೆ ಈಚೆ ಎಲ್ಲಾದರೂ ಹೋದಾಗ ಅದನ್ನು ನಾನು ಎಳಿತೀನಲ್ಲ, ಆ ಚೈನೂ ಕೂಡ ಪರಬ್ರಹ್ಮನೇ. ಸೊ ಹಾಗೆ ಒಳಗೆ ಹೊರಗೆ ಇಡೀ ಎಲ್ಲದರಲ್ಲೂ ವ್ಯಾಪಿಸಿ ಒಂದು ಕಟ್ಟಲೆ, ಒಂದು ನಿಯಮ, ಅದನ್ನು ಮಾಡಿ ಆ ನಿಯಮ ಯಾರನ್ನೂ ತುಂಬ ಬಂಧಿಸದಂತೆ ಬಿಗಿಸದಂತೆ ಸ್ವಲ್ಪ ಮಟ್ಟಿಗೆ ಸಡಿಲ ಕೊಟ್ಟು ನನಗನ್ನಿಸ್ಬೇಕು, ಓ ಹೌದಪ್ಪ ನಾನೂ ಕೂಡ ಏನೋ ಒಂದು ನನ್ನದೇ ಆದಂಥದ್ದನ್ನು ಸೃಷ್ಟಿಸ್ಕೊಳ್ತೀನಿ, ನನ್ನದ್ದೇ ಆದಂಥ ಒಂದು ವ್ಯಕ್ತಿತ್ವವನ್ನು ನಾನು ಇಟ್ಕೊಳ್ತೀನಿ ಅಂತ ನನಗೆ ಅನ್ನಿಸ್ಬೇಕು. ಆಗ ನನ್ನ ಚೈತನ್ಯಕ್ಕೆ ಒಂದು ಸಾರ್ಥಕತೆ ಬರುತ್ತೆ ಅಲ್ವಾ. ಸೊ ಹಾಗೆ ಭಗವಂತ ನಮಗೆ ಆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ, ಆದರೆ ಇದನ್ನು ಮೀರಬೇಡಪ್ಪ ಅಂತನ್ನುವಂಥ ಒಂದು ರೂಲ್ಸ್ನು ಕೂಡ ಮಾಡಿದ್ದಾನೆ. ಇದು ನಮ್ಗೆ ಬಹಳ ಮುಖ್ಯವಾದಂಥ ಒಂದು ಮೇಲ್ಪಂಕ್ತಿ. ನಾವು ಕೂಡ ಬೇರೆಯವ್ರ ಜೊತೆ ವ್ಯವಹರಿಸುವಾಗ ಇದನ್ನು ನಾವು ನೆನ್ಪಿಟ್ಕೊಂಡಿರ್ಬೇಕು. ಬಿಗಿ ಮಾಡಬೇಕು ನಿಜ, ಆದರೆ ಅದು ವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರೋ ರೀತಿಯಲ್ಲಿ ಆಗಬಾರ್ದು. ಸ್ವಾತಂತ್ರ್ಯ ಕೊಡಬೇಕು ನಿಜ, ಆದರೆ ಅದು ಸ್ವೇಚ್ಛೆಯಾಗಬಾರ್ದು. ಸೊ ನಾವು ಇತರರೊಂದಿಗೆ ನಮ್ಮ ಸಂಬಂಧವನ್ನು ಕಲ್ಪಿಸ್ಕೊಳ್ಳುವಾಗ ಇದನ್ನ ಈ ಒಂದು ಬ್ಯಾಲೆನ್ಸ್ನ ಭಗವಂತ ಮಾಡಿದಾನಲ್ಲ, ನಾನು ಕೂಡ ಇದನ್ನ ಅಳವಡಿಸ್ಕೊಳ್ಳೋಣ ಅಂತ ನೆನ್ಪಿಟ್ಕೊಳ್ಳುವಂಥದ್ದು ಒಳ್ಳೋದು. ಒಂದು ಆಫೀಸ್ನಲ್ಲೋ, ಒಂದು ನಾವು ಕೆಲಸದ ಒಂದು ವಾತಾವರಣದಲ್ಲೋ, ಮನೆಯಲ್ಲೋ, ಮನೆಯಲ್ಲಿ ಮಕ್ಕಳನ್ನು ಬೆಳೆಸುವಾಗ, ಸೊ ಯಾವುದೇ ಒಂದು ಈ ಥರದ
ಸಂಬಂಧವನ್ನು ನಾವು ಕಲ್ಪಿಸ್ಕೊಂಡು

ಅದನ್ನು ಬೆಳೆಸ್ಕೊಳ್ಬೇಕು ಅಂತ ಅನ್ನುವಾಗ ಇದನ್ನು ನೆನ್ಪಿಟ್ಕೊಳ್ಳೋಣ. ನಮ್ಮ ಮಕ್ಕಳ ಜೊತೆನೂ ಅಷ್ಟೇ, ಮಕ್ಕಳು ತಂದೆ ತಾಯಿಯರ ಜೊತೆನೂ ಅಷ್ಟೇ. ಏನಪ್ಪ ಇಷ್ಟು ಬಿಗಿ ಮಾಡಿಬಿಟ್ರು ಅಂತ ಮಕ್ಕಳಿಗೆ ಅನ್ನಿಸ್ತಾ ಇರ್ಬೋದು, ಆದರೆ ಅವ್ರಿಗೆ ಗೊತ್ತಿರಬೇಕು ಓ ಬಿಗಿ ಇರಬೇಕು, ಸ್ವಚ್ಛ ಆಗಬಾರ್ದು ಅಂತ. ಹಾಗೆ ತಂದೆ ತಾಯಿಯರ್ಗೂ ಈ ಬಿಗಿತವೇ ಜಾಸ್ತಿ ಮಾಡುವಂಥ ಒಂದು ಟೆಂಡೆನ್ಸಿ ಇರುತ್ತೆ. ಅದನ್ನು ಬಿಟ್ಟು ಮಕ್ಕಳಿಗೆ ಒಂದು ಸ್ವಲ್ಪ ಅವಕಾಶವನ್ನು ಕೊಟ್ಟಾಗ

0: ಭಗವಂತನ ಸೃಷ್ಟಿಯಲ್ಲಿರುವಂತಹ ನಿಯಮವೇ ಅದು. ಬಿಗಿತವೂ ಇರಬೇಕು, ಸಡಿಲವೂ ಇರಬೇಕು. ಇದನ್ನ ನಾವು ನೆನ್ಪಿಟ್ಕೋಬೇಕು.
1: ಕೇಳುಗರ, ಇದುವರೆಗೂ ನಿತ್ಯದ ಬದುಕಿಗೆ ಕಾಗದ ಬೆಳಗು ಸಂಚಿಕೆ 70 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ನಿತ್ಯದ ಬದುಕಿಗೆ ಕಾಗದ ಬೆಳಕು ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನಸುಧ, ನೆಮ್ಮದಿಯ ಬದುಕಿಗೆ ಹಣ ಮಾನದಂಡವೇ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಬಳಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ನೆಮ್ಮದಿಯ ಬದುಕಿಗೆ ಹಣ ಮಾನದಂಡವೇ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಮೊದಲೆಲ್ಲ ಹೆಂಗಸರ ವಯಸ್ಸು ಕೇಳಬಾರದು, ಗಂಡಸರ ಸಂಬಳ ಕೇಳಬಾರದು ಅನ್ನೋ ಒಂದು ವಾಡಿಕೆ ಇದ್ದಿತ್ತು. ಆದರೆ ಇತ್ತೀಚೆಗೆ ಐಟಿ ಕ್ಷೇತ್ರದಲ್ಲಿ ಯಾರಿಗಾದರೂ ಕೆಲಸ ಸಿಕ್ಕಿದೆ ಎಂದರೆ ಸಾಕು, ಜನಗಳು ಎಷ್ಟು ಪ್ಯಾಕೇಜ್ ಎಂದು ಯಾವುದೇ ಮುಲಾಜಿಲ್ಲದೆ ಕೇಳಿಬಿಡುತ್ತಾರೆ. ಇತ್ತೀಚೆಗೆ ನಮ್ಮ ಸಂಬಂಧಿ ಹುಡುಗನೊಬ್ಬನಿಗೆ ಸಾಫ್ಟ್ವೇರ್ ಕಂಪನಿಯೊಂದರಲ್ಲಿ ಉದ್ಯೋಗ ಸಿಕ್ಕಿತು. ಆತನನ್ನು ಅಭಿನಂದಿಸಿದಾಗ ಆತ ನಿರ್ಭಾವನಕನಾಗಿ ಶುಷ್ಕನಗೆ ಬೀರಿದ. ಅವನು ಮುಖ ಬಾಡಿಸಿಕೊಂಡು ಕೂತಿದ್ದನ್ನು ನೋಡಿ ಈಗ ಕೆಲಸ ಸಿಗೋದೇ ಕಷ್ಟ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಂಥದ್ದರಲ್ಲಿ ನಿನಗೆ ಕೆಲಸ ಸಿಕ್ಕರೂ ಯಾಕೆ ಬೇಜಾರಲ್ಲಿದ್ದೀಯಾ ಎಂದು ಆಶ್ಚರ್ಯದಿಂದ ಕೇಳಿದೆ. ಹ್ಞೂ ಕಣಪ್ಪ, ನಿನ್ನ ಮಾತು ನಿಜ. ನನಗೂ ಕಾಲೇಜಿಗೆ ಬಂದ 16 ಕಂಪನಿಗಳ ಇಂಟರ್ವ್ಯೂ ಎದುರಿಸಿ ಸಾಕಾಗಿತ್ತು. ಕೆಲವದರಲ್ಲಂತೂ ಲಾಸ್ಟ್ ರೌಂಡ್ವರೆಗೂ ಬಂದು ರಿಜೆಕ್ಟ್ ಆದಾಗ ತುಂಬಾ ಹತಾಶೆಯಾಗಿ ನನಗಿನ್ನು ಕೆಲಸವೇ ಸಿಗೋದಿಲ್ಲ ಅಂತ ದಿನವಿಡೀ ಉಪವಾಸ ಇದ್ದು ಅಳ್ತಾ ಇದ್ದೆ. ಕೊನೆಗೆ ಈ ಕೆಲಸ ಸಿಕ್ಕಾಗ ನೀತಿ ಸಿಕ್ಕ ಹಾಗೆ ಆಗಿತ್ತು. ನನ್ನ ಅಪ್ಪ ಅಮ್ಮನಿಗೂ ಕೊನೆಗೂ ಮಗನಿಗೆ ಇಂಜಿನಿಯರಿಂಗ್ ಓದಿಸಿದ್ದು ಸಾರ್ಥಕ ಆಯಿತು ಎನಿಸಿತ್ತು. ಮತ್ತೇನಾಯ್ತೋ, ಈ ಜನಗಳಿದ್ದಾರಲ್ಲ ಸುಮ್ಮನೆ ಇಡ್ತಾರೆ ಅಂದುಕೊಂಡಿದ್ದೀಯಾ? ಹುಡುಗಂದು ಇಂಜಿನಿಯರಿಂಗ್ ಓದಿ ಆಯ್ತಲ್ಲ, ಕೆಲಸ ಸಿಕ್ತ ಅಂತ ಕೇಳುತ್ತಾರೆ. ಸಿಕ್ತು ಅಂತ ಹೇಳಿದ ಕೂಡಲೇ ಪುರುಸೊತ್ತಿಲ್ಲದಂತೆ ಸಂಬಳದ ಪ್ಯಾಕೇಜ್ ಎಷ್ಟು ಲಕ್ಷ ಅಂತ ವಿಚಾರಿಸೋಕೆ ಶುರು ಮಾಡ್ತಾರೆ. ನನ್ನ ಪ್ಯಾಕೇಜ್ ಕಡಿಮೆ ಇರೋದ್ರಿಂದ ಅಯ್ಯೋ ಇಷ್ಟೇನಾ ಅಂತ ಹೇಳಿ ತಮ್ಮ ಮಕ್ಕಳ ಮೊಮ್ಮಕ್ಕಳ ದೂರದ ಸಂಬಂಧಿಕರ ಮಕ್ಕಳ ಐಟಿ ಸ್ಯಾಲರಿ ಪ್ಯಾಕೇಜ್ ಲೆಕ್ಕ ಒಪ್ಸೋಕೆ ಶುರು ಮಾಡ್ತಾರೆ. ಯಾರಿಗೂ ಜಾಸ್ತಿ ಪ್ಯಾಕೇಜ್ ಸಿಕ್ಕಿದ್ದನ್ನು ಎತ್ತಿ ಹಾಡಿ ತೋರಿಸುತ್ತಾರೆ. ಅವರು ಹಾಗೆಲ್ಲ ಹೇಳಿ ಪರೋಕ್ಷವಾಗಿ ನನ್ನನ್ನು ಅನುಮಾನಿಸುತ್ತಿದ್ದಾರೆ ಅನಿಸುತ್ತದೆ. ಇದರಿಂದ ನನ್ನ ಹೆತ್ತವರಿಗೂ ಬೇಸರ, ನನಗೂ ಬೇಸರ. ಕೆಲಸ ಸಿಕ್ಕರೂ ಕೂಡ ಖುಷಿ ಪಡೋಕೆ ಬಿಡೋದಿಲ್ಲ ಈ ಜನ ಎಂದ. ನನಗೂ ಅವನನ್ನು ನೋಡಿ ಪಾಪ ಎನಿಸಿತು. ಮೊದಲ ವರ್ಷದಿಂದ ವರ್ಷಕ್ಕೆ ಇಂಜಿನಿಯರಿಂಗ್ ಡಿಗ್ರಿ ಹೋಲ್ಡರ್ಗಳ ಸಂಖ್ಯೆ ಏರುತ್ತಿದೆ, ಜೊತೆಗೆ ಎಐ ಐಟಿ ಕ್ಷೇತ್ರಗಳ ಕೆಲಸವನ್ನು ನುಂಗುತ್ತಿದೆ. ಹೀಗಿರುವಾಗ ಕೆಲಸ ಸಿಗುವುದೇ ಕಷ್ಟವಾಗಿರುವಾಗ ಸಿಕ್ಕ ಕೆಲಸದ ಸಂತೋಷವನ್ನು ಪ್ಯಾಕೇಜ್ ಲೆಕ್ಕದಲ್ಲಿ ಅಳತೆ ಮಾಡಿ ಒಬ್ಬರಿಗೊಬ್ಬರು ಹೋಲಿಸಿಕೊಂಡು ಇನ್ನೊಬ್ಬರ ಸಂತೋಷವನ್ನು ಕಸಿಯುವ ವಿಘ್ನ ಸಂತೋಷಿಗಳ ಸಂಖ್ಯೆ ಈಗೀಗ ಹೆಚ್ಚಾಗುತ್ತಿದೆ ಎನಿಸಿತು. ದುಡಿಮೆಯ ಸಂತೋಷ ಕೇವಲ ದೊಡ್ಡ ಮಟ್ಟದ ಸಂಬಳದಲ್ಲಿ ಮಾತ್ರ ಇದೆಯಾ? ಈ ದೇಶದ ಅದೆಷ್ಟೋ ಜನ ದಿನಗೂಲಿ ನೌಕರರಾಗಿ ದುಡಿಯುತ್ತಿದ್ದಾರೆ, ಅನೇಕರು ಸ್ವಂತ ಉದ್ಯೋಗ ಮಾಡುತ್ತಿದ್ದಾರೆ. ಅವರಿಗೆಲ್ಲ ನಿರ್ದಿಷ್ಟ ಮೊತ್ತದ ಆದಾಯವಿಲ್ಲ. ಕೂಲಿ ಕಾರ್ಮಿಕರಿಗಂತೂ ಇವತ್ತು ಕೂಲಿ ಸಿಕ್ಕರೆ ನಾಳೆ ಸಿಗುತ್ತದೆ ಎಂಬ ಭರವಸೆ ಕೂಡ ಇರುವುದಿಲ್ಲ. ಆದರೂ ಅವರಲ್ಲಿ ಅನೇಕರು ಇರುವುದರಲ್ಲೇ ಅಚ್ಚುಕಟ್ಟಾಗಿ ತೃಪ್ತಿಯಿಂದ ಬದುಕು ಸಾಗಿಸುತ್ತಿದ್ದಾರೆ. ಇರುವ ಆದಾಯವನ್ನು ಒಂದು ಮಿತಿಯಿಟ್ಟು ಖರ್ಚು ಮಾಡಿ ಒಂದಷ್ಟು ನಾಳಿಗಾಗಿ ಹೂಡಿಕೆ ಮಾಡಿ ಲೆಕ್ಕಾಚಾರದಲ್ಲಿ ಬದುಕಿದರೆ ಒಬ್ಬ ಕಡಿಮೆ ಪ್ಯಾಕೇಜಿನವನು

ಸಾಧಾರಣ ಆದಾಯದವನು ಒಂದು 10 ವರ್ಷದಲ್ಲಿ ಶ್ರೀಮಂತನಾಗಬಹುದು. ಆದರೆ ಅದೇ ದೊಡ್ಡ ಮೊತ್ತದ ಸಂಬಳವೆಂದು ಹಿಂದು ಮುಂದು ನೋಡದೆ ಐಷಾರಾಮಿ ಬದುಕು. ದುಡ್ಡು ಉಡಾಯಿಸುವವನಿಗೆ 1/2 ಕೋಟಿ ಪ್ಯಾಕೇಜು ಸಾಲಲಿಕ್ಕಿಲ್ಲ. ಈ ಪ್ರಪಂಚ ಎಷ್ಟು ವಿಚಿತ್ರವಲ್ಲವೇ. ಲಕ್ಷಾಂತರ ರೂಪಾಯಿ ಸಂಬಳ ಪಡೆಯುತ್ತಾ ಎಸಿ ರೂಮ್ನಲ್ಲಿ ವರ್ಕ್ ಮಾಡುವವರು ಕೆಲವೊಮ್ಮೆ ತಮ್ಮ ಕೆಲಸದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸುತ್ತಿರುತ್ತಾರೆ. ಸಂಬಳ ಕಡಿಮೆಯಾಯಿತು, ಇನ್ಕ್ರಿಮೆಂಟ್ ಸಿಗಲಿಲ್ಲ, ಪ್ರಮೋಷನ್ ಸಿಗಲಿಲ್ಲ ಎಂದು ಸದಾ ಒಂದಲ್ಲ ಒಂದು ದೂರು ಹೇಳುತ್ತಲೇ ಇರುತ್ತಾರೆ. ಆದರೆ ಅದೇ ತಳ್ಳುಗಾಡಿಯಲ್ಲಿ ಹಣ್ಣು ತರಕಾರಿ ತುಂಬಿಕೊಂಡು ಬೀದಿ ಬೀದಿ ಅಲೆದು ವ್ಯಾಪಾರವನ್ನು ಮಾಡುವವರೊಮ್ಮೆ ಹೋಗಿ ನೋಡಿ. ಬದುಕಿನ ಬಗೆಗೆ ಕಂಪ್ಲೇಂಟುಗಳೇ ಇಲ್ಲ ಅವರಿಗೆ. ಸಂಜೆ ವೇಳೆಗೆ ತಮ್ಮ ಸರಕು ಖಾಲಿಯಾದರೆ ಅವರು ಅಷ್ಟರಲ್ಲೇ ಸಂತೋಷವನ್ನು ಪಡುತ್ತಾರೆ. ಜೀವನದಲ್ಲಿ ನೆಮ್ಮದಿ, ತೃಪ್ತಿ, ಸಂತೋಷ ಹಣದಿಂದ ಬರುವುದಿಲ್ಲ. ಅದನ್ನು ನಾವೇ ಗಳಿಸಿಕೊಳ್ಳಬೇಕು. ಇರುವ ಭಾಗ್ಯವನೆನೆದು ಬಾರೆನೆಂಬುದನ್ನು ಬಿಡು, ಹರುಷಕ್ಕಿದೆ ದಾರಿ ಎಂಬ ಕಗ್ಗದ ಸಾಲುಗಳು ನಮ್ಮ ಬದುಕಿಗೆ ಸದಾ ಪ್ರೇರಣೆಯಾಗಿರಲಿ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ನೆಮ್ಮದಿಯ ಬದುಕಿಗೆ ಹಣ ಮಾನದಂಡವೇ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ನೆಮ್ಮದಿಯ ಬದುಕಿಗೆ ಹಣ ಮಾನದಂಡವೇ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು

0: ಛೇದಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
1: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮಹಾಭಾರತ, ಧರ್ಮರಾಜನ ಪಟ್ಟಾಭಿಷೇಕ ಮತ್ತು ಭೀಷ್ಮನ ಮರಣ ಕುರಿತು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ ಎಂಸಿ ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಸುಮಾರ್ವ್ಯಾಸ ವ್ಯಾಸ ಭಾರತದ ಅಥವಾ ಮಹಾಭಾರತದ 18 ಪರ್ವಗಳಲ್ಲಿ ಮೊದಲನೆಯ 10 ಮಾತ್ರ ಬರೆದಿದ್ದಾನೆ. ಕೆಲವರು ಅದು ಅಪೂರ್ಣ ಅಂತ ಹೇಳೋದು ಉಂಟು, ಆದರೆ ನೋಡಿದರೆ ಸರಿಯಾಗಿ ಅವನು ಅಪೂರ್ಣ ಮಾಡಿಲ್ಲ, ಅದನ್ನು ಅಲ್ಲಿ ಪೂರ್ಣಗೊಳಿಸಿದ್ದಾನೆ. ಸೂತ ಕಥೆ ಮುಗೀತು ಅಂತ ಹೇಳ್ತಾನೆ, ಧರ್ಮರಾಜ ಎಲ್ಲ ಕೊನೆಗೆ ಏನು ಮಾಡಿದ್ರು ಎಲ್ಲನೂ ಹೇಳ್ತಾನೆ, ಕೃಷ್ಣ ವಾಪಸ್ಸು ದ್ವಾರಕೆ ಹೋದ ಅಂತ ಹೇಳ್ತಾನೆ. ಈ ಥರ ಪ್ರತಿಯೊಂದನ್ನು ಯಾವುದನ್ನು ಸಡಿಲ ಬಿಡದೆ ಎಲ್ಲನೂ ಅಂತಿಮವಾಗಿ ಗಂಟು ಕಟ್ಟೋದು ಅಂದರೆ ಕಟ್ಟಿ ಮುಗಿಸೋದು ಅಲ್ಲಿ ಕಾಣಿಸುತ್ತೆ. ಅದನ್ನು ನೋಡಿದಾಗ ಕುಮಾರವ್ಯಾಸನ ಉದ್ದೇಶವೇ ಮೊದಲ 10 ಪರ್ವಗಳ ಕಥೆಯನ್ನು ಹೇಳೋದು ಅಂತ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಈಗ ಎಲ್ಲರೂ ಸತ್ತುಹೋಗಿದೆ, ಗಾಂಧಾರಿ ತನ್ನ ದುಃಖ ಕೋಪಗಳನ್ನು ತೋರಿಸಾಗಿದೆ, ಧೃತರಾಷ್ಟ್ರ ಕೂಡ ತನ್ನ ದುಃಖ ಕೋಪ ಎಲ್ಲ ತೋರಿಸಾಗಿದೆ. ಈಗ ಆ ಕೋಪತಾಪವನ್ನು ತೋರಿಸ್ತಾ ಇರೋಷ್ಟು ಅವಕಾಶ ಈಗಿಲ್ಲ, ಮಧ್ಯೆ ಮಧ್ಯೆ ಬರುತ್ತೆ. ಈಗ ಮುಖ್ಯವಾಗಿ ದುಃಖ, ಮಕ್ಕಳು ಹೋಗಾಗಿದೆ ಅನ್ನೋದು ಗೊತ್ತು, ಈ ಮಕ್ಕಳನ್ನು ಈಗ ನೋಡಬೇಕಲ್ಲ, ಅವರ ಶವಗಳನ್ನಾದರೂ ನೋಡಬೇಕಲ್ಲ. ನೋಡೋದು ಅಂತಂದರೆ ಕಣ್ಣಲ್ಲೇ ನೋಡೋದು ಅಂತಲ್ಲ, ಇವ್ರಿಗೇನು ಕಣ್ಣಲ್ಲಿ ನೋಡೋಕ್ಕಲ್ಲ, ಹಾಗೆ ನೋಡಿ ಅವ್ರಿಗೆ ಸಂಸ್ಕಾರ ಎಲ್ಲ ಆಗಬೇಕಲ್ಲ. ಅದಕ್ಕೆ ಗಾಂಧಾರಿ ತನ್ನ ದುಃಖವನ್ನು ಹಾಗೆಯೇ ತಡ್ಕೊಳ್ತಾ, ಎಲ್ಲರೂ ದುಃಖ ತಡ್ಕೊಳ್ಳೋರೇನೆ ಅಲ್ಲಿ, ದ್ರೌಪದಿ ಆದರೂ ಸರಿ, ಯಾರಾದರೂ ಸರಿ, ಗಾಂಧಾರಿ ಆದರೂ ಸರಿ, ಕುಂತಿ ಆದರೂ ಸರಿ, ತನ್ನ ದುಃಖವನ್ನು ತಡ್ಕೊಂಡು ಪಾಪ ಕೃಷ್ಣನನ್ನೇ ಕೇಳ್ಕೊತಾಳೆ, ಅಪ್ಪ ತಂದೆ ಈ ಯುದ್ಧವೆಂಬ ಸರ್ಪದ ವಿಷದಿಂದ ಸುಟ್ಟು ಹೋಗ್ಬಿಟ್ಟಿದ್ದಾರೆ ಎಲ್ಲ ರಾಜರು, ರಾಜವರ್ಗದವರು, ಹಾಗೆ ಸುಟ್ಟು ಹೋಗಿರುವಂತಹ ರಾಜವರ್ಗವನ್ನು ತೋರಿಸಪ್ಪ ನಮಗೆ ಅಂತ ಪಾಪ ಕಣ್ಣೀರು ಬಿಟ್ಕೊಂಡು ಕೇಳ್ತಾಳೆ. ತೋರಿಸೋದು ಅಂದರೆ ಅವಳಿಗೇನು ಹಂಗೆ ಕಾಣೋದಿಲ್ಲ, ಆದರೆ ಎಲ್ಲಿದೆ ಶವ ಅಂತೆಲ್ಲ ನೋಡಬೇಕಲ್ಲ. ಕೃಷ್ಣ ಅವಳು ಕೈ ಹಿಡ್ಕೊಂಡು ತಾನೇ ಕರ್ಕೊಂಡು ಹೋಗ್ತಾನೆ, ಅವಳಿಗೆ ಸಮಾಧಾನ ಮಾಡ್ಕೊಂಡು ಹೋಗ್ತಾನೆ. ಎಲ್ಲ ಕಡೆ ಕೃಷ್ಣನೇ ಸಮಾಧಾನ ಸಾಂತ್ವನ ಮಾಡೋರು. ಅಲ್ಲಮ್ಮ ಯಾರಿಗೆ ತಾನೇ ಸಾವು ಬಿಟ್ಟಿದೆ, ಎಲ್ರಿಗೂ ಸಾವು ಅನಿವಾರ್ಯ ಅಲ್ವೇ, ದುಃಖ ತಡ್ಕೋತಾರ ತಾಯಿ ಅಂಥೇಳಿ ಕರ್ಕೊಂಡು ಹೋಗ್ತಾನೆ ಕೈ ಹಿಡ್ಕೊಂಡ್ರು. ಅವಳು ಹೊರಟು ಬಿಟ್ಟರೆ ಅವಳು ಹಿಂದ್ಗಡೆ ಇಷ್ಟು ರಾಣಿ ವರ್ಗದವರು, ಈ ಥರ ಹೆಂಗಸರು ಎಲ್ಲರೂ ತಮ್ಮ ತಮ್ಮ ಪತಿಯಂದ್ರನ್ನ ಹುಡುಕ್ತಾ ಹುಡುಕ್ತಾ ಹೋಗ್ತಾ ಇದ್ದಾರಂತೆ ಆ ರಣಭೂಮಿಯಲ್ಲಿ. ಅವರವರ ಶವ ಸಿಕ್ಕಾಗ ದೂರ ಗಳ್ತಾರೆ, ಏನು ಶವ ಕಾಣಿಸಿದ್ರೆ ಕಾಣಿಸ್ತು, ಅರ್ಧಂಬರ್ಧ ತುಂಡಾಗಿದ್ರು ಆಯಿತು, ಯುದ್ಧದಲ್ಲಿ ಸತ್ತವರಪ್ಪ, ಹೀಗೆ ಪೂರ್ಣ ದೇಹ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಗಾಂಧಾರಿ ಅಲ್ಲಿ ನಡ್ಕೊಂಡು ಹೋಗ್ತಿದ್ದಾಳೆ, ರನ್ನ ಪಂಪರಲ್ಲೂ ರನ್ನದಲ್ಲೂ ವಿಶೇಷವಾಗಿ ಗಾಂಧಾರಿ ಮತ್ತು ಧೃತರಾಷ್ಟ್ರ ದುರ್ಯೋಧನ ಹುಡ್ಕೊಂಡು ಹೋಗೋದನ್ನು ಭಾಳ ಚೆನ್ನಾಗಿ ತೋರಿಸಿದ್ದಾನೆ. ಆ ಗುಂಡಿ ರಕ್ತದಿಂದ ಮಾಂಸಗಳಿಂದ ಆದಂತಹ ಜಾರುವ ಗುಂಡಿಗಳು, ಅದರಲ್ಲಿ ನಡ್ಕೊಂಡು ಹೋಗೋದು ಬೀಳೋದು ಹೀಗೆ, ಇಲ್ಲೂ ಅದೇ ಥರ ಮಂಡಿಯ ತನಕ ರಕ್ತ ಪ್ರವಾಹವಂತೆ ಅಲ್ಲಿ ಕಾಲು ಕೊಡುತ್ತಾ ಹಾಗೆ ನಡೀತಾ ಹಾಗೆ ಬೀಳೋ ಹಂಗಾಗ್ಬಿಡುತ್ತೆ. ಬೀಳೋಗಾದಾಗ ಕೃಷ್ಣ ಅವಳನ್ನು ಹಿಡ್ಕೋತಾ ಇರ್ತಾನೆ, ಹಾಗೆ ಎಲ್ಲರನ್ನೂ ಹುಡ್ಕೊಂಡು ಹೋಗ್ತಾ ಇರೋರು. ಅವ್ರು ಹೋಗ್ತಾ ಇದ್ದಾಗ ಮುಂದೆ ಹೋಗ್ತಾರೆ ಪಾಪ, ಅಲ್ಲಿ ಅವಳು ದುಃಖದ ಕೂಗನ್ನು, ಉಳಿದವ್ರದ್ದು ದುಃಖದ ಕೂಗನ್ನು ಕೇಳ್ತಾ ಅದನ್ನು ಹೇಳ್ತಾ ನಡೀತಾ ಇರ್ತಾಳೆ. ಅಲ್ಲಿ ಕರ್ಣನ ದೇಹ ಸಿಗುತ್ತೆ, ಅವನು ಸ್ವಲ್ಪ ಕೊನೆಗೆ ಸತ್ತವಂತಾನೆ. ಅವಳು ಕೃಷ್ಣನಿಗೆ ಹೇಳ್ತಾಳೆ, ಅವಳು ಆ ಕೋಪ ಬಿಡೋದಿಲ್ಲ, ಕೃಷ್ಣ ಇಲ್ಲಿ ನಿನ್ನೊಬ್ಬನ್ ಬಿಟ್ಟು ಎಲ್ಲರೂ ಅಳುತ್ತಿದ್ದಾರೆ ನೋಡು ಅಂತ. ಏಕೆಂತಂದರೆ ಕೃಷ್ಣನಿಗೆ ಜೀವನದ ಸತ್ಯ ಚೆನ್ನಾಗಿ ಗೊತ್ತು, ಸಾವು ಅನ್ನೋದು ಅನಿವಾರ್ಯವಾದದ್ದು, ಅಳೋದ್ರಿಂದ ಸಾವೇನು ಬಿಟ್ಟು ಹೋಗೋದಿಲ್ಲ ಅನ್ನೋದು ಗೊತ್ತು, ಹಾಗಾಗಿ ಅವನಿಗೆ ಅಳೋದಕ್ಕೇನು

0: ಅನ್ನಿಸ್ತಿಲ್ಲ. ಮತ್ತೆ ಅವನಿಗೆ ಯುದ್ಧವನ್ನು ನೋಡ್ತಾ ಇದ್ದವನು ಮೊದಲೇ ಅನ್ನಿಸ್ತೇನೆ.
1: ಆದರೆ ಅಲ್ಲಿ ಶವಗಳಿವೆ, ಅವುಗಳನ್ನು ತಿನ್ನೋದಕ್ಕೆ ನರಿಗಳು ಬರ್ತಾ ಇದೆಯಂತೆ. ಅದನ್ನು ನೋಡಿ ಅವಳು ಮೂರ್ಛೆ ಬೀಳ್ತಾಳೆ. ಗಾಂಧಾರಿ ಆ ಕ್ಷಣದಲ್ಲಿ ಕೃಷ್ಣನಿಗೆ ಹೇಳ್ತಾಳೆ, ಎಲ್ಲ ವೀರರು ಸೇರಿ ನನ್ನ ಅಳಿಯನನ್ನು ಜಯದ್ರಥ ಎಲ್ಲರೂ ಸೇರಿ ನನ್ನ ಅಳಿಯನ್ನು ಕಾಪಾಡೋಕ್ಕೆ ರಕ್ಷಿಸೋಕೆ ಕಾದಿದ್ದಾಗ ನೀನು ಮಾಯೆಯಿಂದ ಅವನನ್ನು ಕೊಲಿಸ್ಬಿಟ್ಟಿಯಲ್ಲ ಅಂತ ಬೈತಾಳೆ. ಜಯದ್ರಥನ ಸೈನ್ಯದ ಮಧ್ಯೆ ಹುದುಗಿಸಿಟ್ಟಿರ್ತಾರಲ್ಲ ಅವನ್ನು ಕಾಪಾಡೋದಕ್ಕೆ ಅರ್ಜುನ ಬಾಣದಿಂದ. ಅದನ್ನು ಅಲ್ಲಿದ್ದ ಕುಂತಿ ಕರ್ಣನ ಶವವನ್ನು ನೋಡಿ ಅವನ ಮೇ ಬಿದ್ದು ಜೋರಾಗಿ ಅಳಕ್ಷ ಮಾಡ್ತಾಳೆ. ಯೋ ಕರ್ಣ ನನ್ನ ಮಗನೇ ಅಂದ್ಕೊಂಡು ಹೇಳ್ಬಿಡ್ತಾಳೆ. ಎಲ್ಲರ ಸ್ವಭಾವನೂ ಒಂದೇನೆ ಇಂಥ ದುಃಖದ ಆವೇಶದ ಸಂದರ್ಭದಲ್ಲಿ. ಕೃಷ್ಣ ಏನೂ ಮಾಡಿಲ್ಲ ಅಲ್ಲೇ, ಕೃಷ್ಣ ಕರ್ಣಂತರ ಈ ಕಡೆ ಬಾಂತ್ಲೆ ಹೇಳಿದ್ದು ಮೊದಲು. ಕೃಷ್ಣನಿಗೆ ಹೇಳ್ತಾಳೆ, ನೀನೇ ಮಾಯಾವಿತನ ಮಾಡಿ ನನ್ನ ಮಗನನ್ನು ಕೊಂದೆ, ಅವನು ಕಾಪಾಡ್ತೀನಿ ಬಾರೋ ಈ ಕಡೆ, ನೀನು ಸಾಯಿಬೇಡ ಎಲ್ಲರೂ ಒಟ್ಟಿಗೆ ಇರಿ ಅಂತ ಹೇಳಿದವನು. ಅಂತೂ ಆ ದುಃಖದಲ್ಲಿ ಯಾರನ್ನು ಹೇಗೆ ಬೈತೀವಿ ಗೊತ್ತಾಗೋದಿಲ್ಲ. ಆ ಹಿಡಿಂದೆಯ ಪ್ರಸಂಗದಲ್ಲಿ ಎಲ್ಲರೂ ನಡ್ಕೊಂಡು ನಡ್ಕೊಂಡು ಕಾಲೆಲ್ಲ ಪೆಟ್ಟಾದಾಗ ಕುಂತಿ ಅದೇ ಥರ ಹೇಳ್ತಾಳೆ, ಅಯ್ಯೋ ನಮಗೆ ಶತ್ರು ದುರ್ಯೋಧನ ಅಲ್ಲ, ಈ ಭೀಮನೇ ಶತ್ರು ನಮಗೆ, ಸುಮ್ಮನೆ ನಮ್ಮ ಪಾಡ ನಾವು ಅಲ್ಲಿ ಬೆಂಕಿ ಬಿದ್ದಾಗ ಸತ್ತೋಗ್ತಿದ್ದು ಸುಟ್ಟು ಇವನು ಹೇಳ್ಕೊಂಡು ಬಂದ ನಮ್ಮನ್ನು ಇಲ್ಲಿಗೆ ಕರ್ಕೊಂಡು ಪೆಟ್ಟಾಯ್ತು ಅಂತ ಅವನ ಮೇಲೆ ಕಾಪಾಡಿದ ಅವನಿಗೆ ಬೈತಾಳೆ. ಇದು ಮನುಷ್ಯನ ಸ್ವಭಾವ ಅಂದರೆ ನಿಜವಾಗಿ ದ್ವೇಷ ಅಲ್ಲ ಆ ಕ್ಷಣದಲ್ಲಿ. ಹೀಗೆ ಅವಳು ಹತ್ತಾಗ ಧರ್ಮರಾಜನಿಗೆ ನಿಜ ಗೊತ್ತಾಗ್ಬಿಡುತ್ತೆ. ಮೊದಲೇ ಅಳೋವನು, ಈಗಂತೂ ಇನ್ನೂ ಹೆಚ್ಚು ಅಳೋದು ಮುಗಿಯೋದೇ ಇಲ್ಲ. ಅಯ್ಯೋ ಸ್ವಂತ ಅಣ್ಣನನ್ನು ಕೊಂದು ಬಿಟ್ವ ನಾವು ಅಂತ ಆಲೋಚನೆ ಮಾಡ್ಬಿಡ್ತಾರೆ. ಇಂಥ ಪಾಪಕೃತ್ಯ ಮಾಡಿಬಿಟ್ಟು ತಾಯಿನೂ ನಿಂದಿಸ್ತಾ, ನೀನು ಹೇಳಿದರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ, ಒಂದು ಮಾತು ಹೇಳಬಾರ್ದಿತ್ತೆ ಅಂತ ಈ ಥರ. ಸರಿ ಆಯಿತು, ದುಃಖ ದುಃಖನೇ. ಅಲ್ಲಿಗೆ ಮುಂದೆ ಹೋದರು, ಅಲ್ಲೇನೆ ನದಿ ತಟದಲ್ಲಿ ಒಂದು ಜಾಗ ಎಲ್ಲ ಮಾಡಿ ಬೇಕಾದಷ್ಟು ಮರಗಳನ್ನೆಲ್ಲ ಒಡ್ಡಿ ಸಾವಿರಾರು ಹೆಣಗಳು ಎಲ್ಲ ಸೈನಿಕರುಗಳು ಒಟ್ಟೊಟ್ಟಿಗೆ ಹಾಕ್ಬಿಟ್ಟು ಅಗ್ನಿ ಸಂಸ್ಕಾರ ಮಾಡಿಕೊಂಡು ಸಹಸ್ರಾರು ಸೈನಿಕರನ್ನ ದಹನ ಮಾಡಿದ್ರಂತೆ. ಅದಾದಮೇಲೆ ಧರ್ಮರಾಜ ಅದೇ ನದಿ ತೀರದಲ್ಲಿಯೇ ತಮ್ಮಂದರೊಂದಿಗೆ ಇನ್ನೊಂದು ತಿಂಗಳು ಇದ್ದು ಅಲ್ಲೇನೇ ಇದ್ದು ಎಲ್ಲ ಶಾಸ್ತ್ರಗಳನ್ನು ಅಂದರೆ ಏನೇನು ಸಂಸ್ಕಾರಗಳನ್ನು ಮಾಡಬೇಕು ಸತ್ತವ್ರಿಗೆ ಎಲ್ಲಾನು ಮಾಡ್ಕೊಂಡು ಹೋಗ್ತಾನೆ, ತರ್ಪಣ ಕೊಡೋದು ಇನ್ನೊಂದು ಅವರ ನಂಬಿಕೆ ಅವರ ರೀತಿ ಎಲ್ಲ ಮಾಡ್ದ. ಇದೆಲ್ಲ ಆದಮೇಲೆ ಕೃಷ್ಣ ಎಲ್ಲರನ್ನು ಮತ್ತೆ ಹಸ್ತಿನಾವತಿ ಕರ್ಕೊಂಡು ಬರ್ತಾನೆ. ಧರ್ಮರಾಜನ ದುಃಖ ಮುಗಿತಾನೇ ಇಲ್ಲ, ಅಳೋದೇ ಅಳೋದು ಒಂದು ಕಡೆಯಿಂದ ಅವನು. ಆದರೆ ಅವನಿಗೆ ಮತ್ತೆ ಕೃಷ್ಣನೇ ಸಾಂತ್ವನ ಮಾಡ್ತಾನೆ, ಅವನಿಗೆ ಸಮಾಧಾನ ಹೇಳ್ತಾನೆ, ಇಲ್ಲಪ್ಪ ಯುದ್ಧ ಎಲ್ಲ ಆಗಲೇಬೇಕು, ಯಾಕೆಂದರೆ ನೀನು ಸಾಕಷ್ಟು ಪ್ರಯತ್ನ ಪಟ್ಟೆ, ನಾನು ಪ್ರಯತ್ನ ಪಟ್ಟೆ ಯುದ್ಧ ನಿಲ್ಲಿಸೋಣ ಅಂತ, ಆಗಲಿಲ್ಲ ಯುದ್ಧ ಬೇಕು ಅಂದ್ರೆ ಇನ್ನೇನು ಮಾಡ್ತೀಯ ಸಾವು ಅನ್ನೋದಿದ್ದಿದ್ದೆ ಅಂತ ಸಮಾಧಾನ ಮಾಡಿ ಅವನು ಬರೋದೇ ಇಲ್ಲ ಅಂತ ಕೂತ್ಕೊಳ್ಳೋದಕ್ಕೆ. ಈ ಕಡೆ ಜನರಿಗೆಲ್ಲ ಸಂಭ್ರಮ ಸಂತೋಷ, ಧರ್ಮರಾಜನ ಪಟ್ಟಾಭಿಷೇಕ ಅಂತ ಅವ್ರಿಗೆ ಅವನ ಮೇಲೆ ನಂಬಿಕೆ. ಧರ್ಮರಾಜ ಪಟ್ಟಾಭಿಷೇಕ ಮಾಡಿಕೊಂಡು ಅದು ರಾಜನಾದರೆ ನಮ್ಗೆ ಒಳ್ಳೆ ದಿನ ಬರುತ್ತೆ ಅಂತ. ವ್ಯಾಸ ಭಾರತೀ ಧರ್ಮರಾಜ ರಾಜ ಆಗೋಕ್ಕೆ ಸಿದ್ಧನಿರೋದಿಲ್ಲ. ಅಯ್ಯೋ ಇದೆಲ್ಲ ಸತ್ರು ಎಲ್ಲರೂ ಸತ್ರು, ಅಣ್ಣ ಸತ್ತ ಕರ್ಣನೇ ಅಣ್ಣನಂತೆ ನಾನು ಕಾಡು ವಾಪಸ್ ಹೋಗ್ತೀನಿ ಅಂತ. ಅದಕ್ಕೆ ದ್ರೌಪದಿ ಭೀಮ ಎಲ್ಲ ಅರ್ಜುನ ಮೊದಲಾದವರು ಅವನಿಗೆ ಹೇಳ್ತಾ ಸಮಾಧಾನ, ಕಾಡಿಗೆ ಹೋಗೋದಕ್ಕೆ ಇಷ್ಟೆಲ್ಲ ಕಷ್ಟಪಡ್ಬೇಕಿತ್ತು, ಅಲ್ಲೇ ಇದ್ರೆ ಆಗೋಗಿತ್ತು, ಮತ್ತೇನು ಕಾಡಿಗೆ ಹೋಗಿ ಅಲ್ಲಿಂದ ಬಂದು ಯುದ್ಧ ಮಾಡಿ ಮತ್ತೆ ವಾಪಸ್ ಕಾಡಿಗೆ ಹೋಗೋದು ಯಾತಕ್ಕಂತೆ, ಅಲ್ಲೇ ಇದ್ಬಿಡ್ಬೋದಿತ್ತು. ಹೀಗೆಲ್ಲ ಹೇಳಿದ ಮೇಲೆ ಅವನು ಸ್ವಲ್ಪ ನಿಧಾನ ಸಮಾಧಾನ ಮಾಡಿಕೊಂಡು ಧರ್ಮರಾಜನು ಸಿದ್ಧನಾಗ್ತಾನೆ. ರಾಜ್ಯಭಾರ ಮಾಡಲೇಬೇಕು, ಅದು ಒಂದು ಕರ್ತವ್ಯ. ಎಲ್ಲ ಜನರು ಬರ್ತಾರೆ, ಸಾಮಂತರು ಎಲ್ಲ ಬರ್ತಾರೆ, ಊರ ಹಿರಿಯರು ಬರ್ತಾರೆ, ದೊಡ್ಡವರು ಮುನಿಗಳು ಋಷಿಗಳು ಎಲ್ಲ ಬಂದು ಅವನಿಗೆ ನಮಸ್ಕಾರ ಮಾಡಿ ಕಾಣಿಕೆಗಳನ್ನು ಕೊಟ್ಟು ಅಂದರೆ ನಾವು ನಿನ್ನ ಜೊತೆ ಇದ್ದೀವಪ್ಪ ಅಂತ ಒಂದು ಹೇಳಿ ಅವನ ದರ್ಶನ ಮಾಡಿಕೊಡ್ತಾರೆ. ಒಂದು ಭಾನುವಾರದ ದಿವಸವಂತೆ ದೋಷವಿಲ್ಲದೆ ಇರುವಂಥ ಒಂದು ಮುಹೂರ್ತವನ್ನು ಹುಡುಕಿದ್ರಂತೆ. ಆ ಮುಹೂರ್ತದಲ್ಲಿ ಮಾಡಬೇಕು ಅಂತ ಪಟ್ಟಾಭಿಷೇಕಕ್ಕೆ ಸಮಸ್ತ ಸಿದ್ಧತೆ ಎಲ್ಲ ಆಯಿತು. ಆ ಸಂದರ್ಭದಲ್ಲಿ ಭಾಷ್ಕಳ ಅಂತ ಒಬ್ಬ ರಾಕ್ಷಸ, ಅವನೊಬ್ಬ ರಾಕ್ಷಸ, ಇವ್ರಿಗೆ ಗೊತ್ತಿಲ್ಲ ಮಧ್ಯೆ ಸೇರ್ಕೊಂಡಿರ್ತಾನೆ, ಹಿರಣ್ಯಕಶಿಪುವಿನ ಮಗನಂತೆ. ಅವನೇ ಭಗದತ್ತನ ರೂಪದಲ್ಲಿ ಭೂಮಿ ಮೇಲೆ ಜನಿಸಿದ್ದ ಅಂತ ಹೇಳ್ತಾರೆ. ಏನೋ ಅಂತೂ ಅವನು ಬಂದು ಪಾಂಡವನ್ನು ಬಯ್ಯೋಕ್ಷ ಮಾಡ್ತಾನೆ. ಪಟ್ಟಾಭಿಷೇಕ ಮಾಡ್ಕೊಂಡು ಸಂತೋಷ ಪಟ್ಕೋತೀರ, ಎಲ್ಲರನ್ನು ಕೊಂದು ದಯಾದಿಗಳನ್ನು ಕೊಂದು ಅಂದ್ಕೊಂಡು ಇದೆಲ್ಲ ಶುರು ಆಗುತ್ತೆ. ಆಗ ಅಲ್ಲಿರೋ ಉಳಿದವರೆಲ್ಲ ಅವನು ರಾಕ್ಷಸ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ಸೂಕ್ಷ್ಮ ಗೊತ್ತಾಗುತ್ತೆ ಗುಟ್ಟು ಅತಿಶಯವಿಂದ ವಿಷಾದದಿಂದ ಅತಿಶಯವಾದ ವಿಷಾದನ ಉಂಟಾದಂತಹ ಕೋಪಾಗ್ನಿಯ ದುಃಖದಿಂದ ಉಂಟಾದಂತಹ ಕೋಪಾಗ್ನಿಯಿಂದ ಅವನು ಸುಟ್ಟು ಹಾಕ್ಬಿಟ್ರು. ಮತ್ತೆ ಧರ್ಮರಾಜನ ಬೇಜಾರು ಮಾಡ್ಕೊಳ್ಳೋಕೆ ಇನ್ನೊಂದು ಕಾರಣ ಸಿಗ್ತು.

ಏನೋ ಹೀಗಾಗೋಯ್ತಲ್ಲ ಅಂತ. ಮತ್ತೆ ಯಥಾಪ್ರಕಾರ ಕೃಷ್ಣ ಸಮಾಧಾನ ಮಾಡಿದ. ಈಗ ಪಟ್ಟಾಭಿಷೇಕ ಆಯಿತು. ಹಿರಿಯನಾದ ಧರ್ಮರಾಜ ರಾಜನಾದ. ನಮಗೆ ಗೊತ್ತು, ನಾವು ನೋಡ್ತಾನೆ ಇರ್ತೀವಿ, ಒಂದೊಂದು ಚುನಾವಣೆ ಆದಮೇಲೆ ಒಂದು ಹೊಸ ಸರ್ಕಾರ ಬರುತ್ತೆ. ಹೊಸ ಸರ್ಕಾರ ಬಂದ ತಕ್ಷಣ ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಉಪಮುಖ್ಯಮಂತ್ರಿ, ಯಾರು ಗೃಹ ಮಂತ್ರಿ, ಯಾರೇನಾಗಬೇಕು, ಯಾರಿಗೆ ಸಚಿವ ಸ್ಥಾನ, ಮತ್ತು ಆವಾಗ ಇದೆಲ್ಲ ಶುರು. ನನಗೆ ಕೊಡು ನನಗೆ ಕೊಡು ಗೊತ್ತಿರೋದೆ ನಮಗೆ. ಇಲ್ಲಿ ಆ ಥರ ಏನಿಲ್ಲ, ಆದರೆ ಅವರು ಒಬ್ಬೊಬ್ಬರು ಒಂದೊಂದು ಸ್ಥಾನ ಕೊಟ್ಟರು. ಧರ್ಮರಾಜ ಮಹಾರಾಜನಾದ. ಭೀಮ ಅವನಿಗೆ ನಂತರದವನು, ಯುವರಾಜ. ಅವನು ಹಿರಿಯನೂ ಹೌದು, ಅವನು ಯುವರಾಜನಾದ. ಅರ್ಜುನ ಸೇನಾಧಿಪತಿ, ಒಳ್ಳೆಯ ಯುದ್ಧ ಪಟು ಅವನು. ನಕುಲ ಸಹದೇವರಿಗೆ ಒಂದು ಸಮಾನವಾದ ಅಧಿಕಾರವನ್ನು ಕೊಟ್ಟರು. ಅಲ್ಲಿ ಮತ್ತೆ ಹೆಚ್ಚು ಕಡಿಮೆ ಇಲ್ಲ, ಏನಾಗಲಿ ಅವಳಿ ಜವಳಿ ಒಟ್ಟಿಗೆ ಇರೋರು ಅವರು. ವಿದುರ ಪ್ರಧಾನ ಸಚಿವ, ಏನೇನೋ ಒಂದು ಸ್ಥಾನಗಳು, ಒಬ್ಬೊಬ್ಬರು ಒಂದೊಂದು ಪೋರ್ಟ್ಫೋಲಿಯೋ ಅಂತ ಕೊಡ್ತಾರಲ್ಲ. ಯುಯುತ್ಸು ಕಡೆ ಕ್ಷಣದಲ್ಲಿ ಪಾಂಡವರ ಪಕ್ಷಕ್ಕೆ ಬಂದು ಯುದ್ಧ ಮಾಡಿದ್ದವನು, ಅವನನ್ನು ಸರ್ವಾಧಿಕಾರಿ ಅಂತ. ಅದೇನೋ ಒಂದು ಸ್ಥಾನ. ಆಮೇಲೆ ಶ್ರೇಷ್ಠರಾದ ಋಷಿಗಳನ್ನೆಲ್ಲ ಕರೆದು ಅವರಿಗೆ ಗೋವು, ಹಸುಗಳು, ವಸ್ತ್ರ ಇತ್ಯಾದಿ ಕಾಣಿಕೆ ಎಲ್ಲ ಕೊಟ್ಟು ಅವರಿಗೆ ಸನ್ಮಾನ ಮಾಡಿದಂತೆ. ಧರ್ಮರಾಜನಿಗೆ ವಿದ್ಯಾವಂತರನ್ನ, ಋಷಿಗಳನ್ನ ನಿಸ್ವಾರ್ಥದಿಂದ ಸಮಾಜ ಸೇವೆಗೂ ಸಾಗಿರುವಂತ ಕಂಡ್ರೆ ಇಷ್ಟ, ಅವರಿಗೆ ಸನ್ಮಾನ ಮಾಡ್ದ. ಆಮೇಲೆ ಅರಮನೆ ಆಯ್ಕೆ. ಈಗ ಅದು ಮತ್ತೆ ಅದೇನೆ ಆಧುನಿಕ ಯುಗದಲ್ಲಿ ನಡೆಯೋದೇನೆ. ಹೊಸ ಸರ್ಕಾರ ಬಂದಾಗ ಯಾರಿಗೆ ಯಾವ ಮನೆ ಕೊಡಬೇಕು ಅದನ್ನು ಖಾಲಿ ಮಾಡಿಸಿ, ಅದಕ್ಕೆ ಪೇಂಟ್ ಎಲ್ಲ ಮಾಡಿಸಿ ಹೊಸದಾಗಿ, ಅದಕ್ಕೆ ಪರದೆ ಗಿರದೆ ಎಲ್ಲ ಬದಲಾಯಿಸಿ ಎಲ್ಲ ಮಾಡಬೇಕಲ್ಲ. ಹಾಗೆ ಇಲ್ಲೂ ದುರ್ಯೋಧನನ ಅರಮನೆ, ಅದನ್ನು ಧರ್ಮರಾಜನ ಕೊಟ್ಟರು. ಯಾಕೆಂದರೆ ಇದು ದುರ್ಯೋಧನ ರಾಜನ ಥರನೇ ಇದ್ದ, ಅವನು ಮಹಾರಾಜ ಅಲ್ಲ, ಅಪ್ಪ ಇದ್ದ, ನಮಕವಾಸ್ಥ ಅಪ್ಪ ಅಲ್ಲಿ ರಾಜ ಅಷ್ಟೇ. ಅವನೇ ನಿಜವಾದರಾದ್ಮೇಲೆ ಇವನೇ ಎಲ್ಲ ಮಾಡ್ತಿದ್ದು. ದುರ್ಯೋಧನ ಅರಮನೆ ಧರ್ಮರಾಜನಿಗೆ. ಅದೇ ಕ್ರಮದಲ್ಲಿ ದುಶ್ಯಾಸನ ಅರಮನೆ ಭೀಮನಿಗೆ, ಅರ್ಜುನನಿಗೆ ಕರ್ಣನ ಅರಮನೆ, ಅವರವರ ಸ್ಪರ್ಧಿಗಳು. ನಕುಲ ಸಹದೇವರಿಗೆ ದುಶ್ಯಾಸನ ತಮ್ಮಂದಿರ ಅರಮನೆಗಳಂತೆ. ಹಾಗೆ ಉಳಿದ ಮನೆಗಳನ್ನು ಭಂಡಾರ ಅಂದರೆ ಖಜಾನೆ ಥರ ಭಂಡಾರಗಳನ್ನಾಗಿ ಅಲ್ಲಿ ಎಲ್ಲ ವಸ್ತುಗಳನ್ನು ಸಂಗ್ರಹವಾಗಿ ಇಡಬೇಕು ಆ ಥರದ್ದು ಅದನ್ನು ಮಾಡಿಟ್ರು. ಯುಯುತ್ಸು ಒಳ್ಳೆ ವೈಭವದಿಂದ ತನ್ನ ಮನೆಗೆ ಪ್ರವೇಶ ಮಾಡಿದಂತೆ. ಭೀಷ್ಮ, ದ್ರೋಣ ಮೊದಲಾದವರ ಮನೆಗಳು ಧರ್ಮರಾಜನ ಅಧಿಕಾರಿ ವರ್ಗಕ್ಕೆ, ಅವರುಗಳು ಹಾಗೆ ತಾನೇ ಇದ್ದವರು, ಅಧಿಕಾರದಲ್ಲಿ ಇದ್ದವರು ಬೇರೆ ಬೇರೆ ಸ್ಥಾನದಲ್ಲಿ, ಅವರುಗಳಿಗೆ ಒಬ್ಬೊಬ್ಬರು ಕೊಟ್ಟರು. ಮತ್ತೆ ಹೆಚ್ಚಿನ ವ್ಯತ್ಯಾಸ ಮಾಡಲಿಲ್ಲ. ಮೊದಲು ಯಾರ್ಯಾರಿಗೆ ಯಾವ್ಯಾವ ಜವಾಬ್ದಾರಿ ಇತ್ತೋ ಅದೇ ಜವಾಬ್ದಾರಿಗಳನ್ನ ಈಗಲೂ ಹೆಚ್ಚು ವ್ಯತ್ಯಾಸ ಇಲ್ಲದೆ ಕೊಟ್ಟರಂತೆ. ಆದರೆ ಧರ್ಮರಾಜನ ಒಂದು ಒಳ್ಳೆಯದಿದೆ, ಪರವಾದದ್ದು, ಜನರಿಗೆ ಒಂದು ಅವನಲ್ಲಿ ವಿಶ್ವಾಸ, ನಂಬಿಕೆ, ಧೈರ್ಯ. ಧರ್ಮರಾಜ ತಮ್ಮ ರಾಜನಾದರೆ ನಮಗೆ ಭಯವಿಲ್ಲ ಅಂತ. ಹಿಂದೆ ಅವನು ವರ್ಣಾಮತಕ್ಕೆ ಹೋಗೋ ಸಂದರ್ಭದಲ್ಲೇ ಅವರುಗಳು ಹೇಳಿದ್ರು, ಧರ್ಮರಾಜ ನಾವು ನಿಮ್ಮ ಜೊತೆ ಬರ್ತೀವಿ ಅಂತ. ಅವನು ಕಾಡಿಗೆ ಹೋಗ್ತಿರ್ಬೇಕಾದ್ರೂ ಹೇಳಿದ್ರು, ಬೇಡ ಬೇಡ ಅಂತ, ಇಲ್ಲ ಇಲ್ಲ ನಾವು ನಿಮ್ಮ ಜೊತೆ ನೀನು ಇದ್ರೆ ಸಾಕು ನಮಗೆ ಅಂತ ಹೊರಟಿದ್ರು. ಆ ವಿಷಯದಲ್ಲಿ ಅವನು ಜನರ ಪ್ರೀತಿ ವಿಶ್ವಾಸವನ್ನು ಚೆನ್ನಾಗಿ ಗಳಿಸ್ಕೊಂಡವನು. ಒಳ್ಳೆಯ ನಡವಳಿಕೆ, ಮೃದುವಾದ ಮಾತು ಎಲ್ಲಾನು ಇದ್ದಿದ್ದು. ಅದಕ್ಕೋಸ್ಕರ ಅವ್ರಿಗೆ ಏನು ನಂಬಿಕೆ ಅಂದರೆ, ಇವನು ಇದ್ದುಬಿಟ್ರೆ ನಮಗೆ ಇಹ ಪರ ಎರಡೂ ದಾಟುವಂತಹ ದೊರಕುವಂತಹ ಭಾಗ್ಯ ಸಿಕ್ಕಿತು ನಮಗೆ ಅಂತ ಅವರ ಅಭಿಪ್ರಾಯ. ಇದೆಲ್ಲ ಸಂಭ್ರಮ ಎಲ್ಲ ಮುಗಿದ ಮೇಲೆ ಧರ್ಮರಾಜ ಕೃಷ್ಣನ ಹತ್ರ ಬಂದು, ಕೃಷ್ಣ ಈಗ ನಿನಗೆ ಸಂತೋಷ ಆಗಿರಬೇಕಲ್ಲ ಅಂತ ಕೇಳ್ತಾನೆ. ಈಗ ಸಮಾಧಾನ ಆಗಿರಬೇಕು, ಯುದ್ಧ ಎಲ್ಲ ಮುಗೀತು, ಎಲ್ಲ ಆಯ್ತಲ್ಲ ಅಂತ. ಕೃಷ್ಣ ಏನೋ ಯೋಚನೆಯಲ್ಲಿ ಇರ್ತಾನೆ. ಏನು ಯೋಚನೆಯಲ್ಲಿ ಇದೆಯಾ ಅಂತ ಕೇಳಿದ. ಕೃಷ್ಣ ಹೇಳ್ತಾನೆ, ನೋಡು ನಾವಿಲ್ಲಿ ಇದ್ದೀವಿ, ಅಲ್ಲಿ ಮಹಾಜ್ಞಾನ ಸೂರ್ಯ, ತಿಳುವಳಿಕೆ ಅರಿವಿನ ಸೂರ್ಯ ಅಲ್ಲಿ ಮುಳುಗ್ ಹೋಗ್ತಾ ಇದ್ದಾನೆ. ಪ್ರಪಂಚ ಜ್ಞಾನವಿಲ್ಲದೆ ಹೋಗ್ಬಿಡುತ್ತೆ, ಅವನು ಹೊರಟೋಗ್ಬಿಟ್ರೆ ಪ್ರಪಂಚದ ಅಜ್ಞಾನದ ಅಂಧಕಾರ ತುಂಬಿಕೊಂಡ್ಬಿಡುತ್ತೆ. ಅದಕ್ಕೆ ಯೋಚನೆ ಮಾಡ್ತಿದ್ದೀನಿ. ಯಾರು ಅಂತಂದರೆ ಅಲ್ಲಿ ಭೀಷ್ಮ ಸಾಯುವುದಕ್ಕೆ ಸಿದ್ಧನಾಗಿ ಶರಶಯ್ಯೆಯಲ್ಲಿ ಬಾಣದ ಮಂಚದ ಮೇಲೆ ಮಲ್ಕೊಂಡಿದ್ದಾನಪ್ಪ, ತನ್ನ ಸಾವನ್ನು ನಿರೀಕ್ಷಿಸ್ತಾ. ಅವನು ಕುರಿತು ಯೋಚನೆ ಮಾಡ್ತಿದ್ದೀನಿ. ಅವನು ಮಹಾಜ್ಞಾನಿ, ಅವನು ಅವನ ಅನುಭವ ಎಷ್ಟು ದೊಡ್ಡದು, ಅವನು ಎಷ್ಟು ವಿಷಯ ತಿಳ್ಕೊಂಡವನು, ಸಮಸ್ತ ರಾಜ್ಯಾಧಿಕಾರ ಆಡಳಿತ ಎಲ್ಲವೂ ಗೊತ್ತು, ಅಷ್ಟೇ ಅಲ್ಲ ವೇದಾಂತ ಎಲ್ಲ ಗೊತ್ತು. ಅವನು ಹೋಗ್ಬಿಟ್ರೆ ಅಜ್ಞಾನದ ಕತ್ತಲೆಯಲ್ಲಿ ಜಗತ್ತು ಮುಳುಗಿ ಹೋಗ್ಬಿಡುತ್ತಪ್ಪ. ಅದೇ ಹಿಂದಿನಿಂದ ಬಂದ ಜ್ಞಾನವನ್ನ ಕಳ್ಕೋಬಾರ್ದು ಅನ್ನೋದು ಕೃಷ್ಣನ ಕಾಳಜಿ. ಅದು ಎಷ್ಟು ದೊಡ್ಡದು ಅಂತ ಅಂದ್ಬಿಟ್ಟು ಬಾ, ಅವನ ಹತ್ರ ಹೋಗೋಣ, ಭೀಷ್ಮಂತರ ಎಲ್ಲ ವಿಷಯ ತಿಳಿಯೋಣ, ಬಹಳ ಮುಖ್ಯ ಅದು, ಬಾ ಅಂತ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡಿದ್ರು ಹೋಗ್ತಾರೆ. ಅವನು ಒಂಥರ ಭೀಷ್ಮರು ದೊಡ್ಡವರು ಏನೇ ಆಗಲಿ, ಅಲ್ಲಿಗೆ ಹೋಗಿ ಹೋದರೆ ಅಲ್ಲಿ ಓಘವತಿ ಅಂತ ನದಿ, ಆ ನದಿಯ ಪಕ್ಕದಲ್ಲಿ ತೀರದಲ್ಲಿ ಇವನು ಮಲ್ಕೊಂಡಿದ್ದಾನೆ. ಕೃಷ್ಣ ಅವನಿಗೆ ನಮಸ್ಕಾರ ಮಾಡಿ

ಹೇಗಿದೆ ಮಹಾಸ್ವಾಮಿ, ನಿಮ್ಮ ಬುದ್ಧಿ ತಿಳಿಯಾಗಿದೆ ಅಂದರೆ ಸ್ಪಟ್ ಮಂಕಾಗಿಲ್ಲ ತಾನೆ, ರಕ್ತ ಎಲ್ಲ ಹೋಗಿ ತಂದೆಯ ವರದಿಂದ ನಿಮಗೆ ಮನಸ್ಸಾದಾಗ ಮರಣವನ್ನು ಪಡೀಬಹುದು ನಿಜ, ಆದರೆ ಅದರಿಂದ ಮೈಯ ನೋವೇನು ಕಡಿಮೆ ಆಗುವುದಿಲ್ಲ, ಸಾವು ಯಾವಾಗಾದರೂ ಬರ್ಬೋದು, ಅದು ಚುಚ್ಚೋ ನೋವು. ಆಮೇಲೆ ಭೀಷ್ಮ, ನೀನು ಭೂತ ಭವಿಷ್ಯ ವರ್ತಮಾನ ಎಲ್ಲಗಳನ್ನು ತಿಳಿದವನು, ಎಲ್ಲ ಶಾಸ್ತ್ರ ಸಾಂಖ್ಯ ವೇದಗಳನ್ನು ತಿಳಿದವನು, ಅವುಗಳಲ್ಲಿ ಸಂದೇಹ ಬಂದರೆ ನಿವಾರಿಸೋಕೆ ಯಾರಿದ್ದಾರೆ ನಮಗೆ, ನೀನು ಹೋಗ್ಬಿಟ್ರೆ, ನೀನು ಬಿಟ್ಟರೆ ಯಾರೂ ಇಲ್ಲ. ಅದಕ್ಕಾಗಿ ಯುಧಿಷ್ಠಿರು ನಿಮಗೆ ಎರಡು ಒಳ್ಳೆ ಮಾತನ್ನು ಉಪದೇಶ ಹೇಳು ಅಂದರೆ ವಿಷಯ ಹೇಳು ಅಂತಾನೆ, ನಾನು ಕೇಳ್ತೇನೆ ಅಂತ ಅಂದರೆ ನಾನು ಕೇಳ್ಕೋತೇನೆ ಪ್ರಾರ್ಥಿಸ್ತೀನಿ ಅಂತ. ಅದಕ್ಕೆ ಧರ್ಮರಾಜ ಅಲ್ಲಿ ಸಂಕೋಚದಿಂದ ಕೃಷ್ಣ ಹಿಂದ್ಗಡೆ ನಿಂತುಬಿಟ್ಟಿದ್ದಾನೆ. ಅವನಿಗೆ ಅಜ್ಜನ್ ಕೊಂದ್ಬಿಟ್ಟಿದ್ವಲ್ಲ, ಕೊಂದ್ಬಿಟ್ಟಿದೀವಲ್ಲ, ಸಾಯ್ತಾ ಇದ್ದಲ್ಲ, ಅವನ ದುಃಖ. ಅದಕ್ಕೆ ಭೀಷ್ಮ ಅವನು ಕರೆದು, ಯಾಕಪ್ಪ ಸಂಕೋಚ ಪಡ್ತೀಯ, ಅವರವರಿಗೆ ಅವರವರ ಧರ್ಮ ಇರುತ್ತೆ, ಕ್ಷತ್ರಿಯನಿಗೆ ಯುದ್ಧವೇ ಧರ್ಮ, ತಪ್ಪು ದಾರಿಯಲ್ಲಿ ಹೋಗುವವರನ್ನ ಅವನು ಶಿಕ್ಷಿಸಬೇಕು, ಅದು ಯಾರೇ ಆಗಿರಲಿ ಅದು ಕ್ಷತ್ರಿಯನ ಧರ್ಮಪ್ಪ, ಅದಕ್ಕಾಗಿ ನೀವು ಮಾಡಿರೋ ಸರಿ, ಯೋಚನೆ ಮಾಡಬೇಡ ಬಾ ಅಂತ. ಆವಾಗ ಧರ್ಮರಾಯನ ಪಾಪ ಧೈರ್ಯ ಬಂದು ಮುಂದೆ ಬಂದು ಅವನ ಪಾದ ಬುಟ್ಟಿ ನಮಸ್ಕಾರ ಮಾಡಿ ಈಗ ತನ್ನ ಸಂದೇಹಗಳನ್ನು ಕೇಳ್ತಾ ಹೋಗ್ತಾನೆ, ಎಲ್ಲವನ್ನು ನಿವಾರಣೆ ಮಾಡ್ಕೋತಾನೆ. ರಾಜಕೀಯ, ಅರ್ಥಶಾಸ್ತ್ರ, ವೇದ, ವೇದಾಂಗ, ಇನ್ನೊಂದು ಹಲವಾರು ವಿಷಯಗಳನ್ನು, ಪ್ರಶ್ನೆಗಳನ್ನು, ಹೀಗಿದ್ರೆ ಏನು ಮಾಡಬೇಕು, ಇಂಥ ಸಂದರ್ಭ ಬಂದರೆ ರಾಜನ ಕೆಲಸ ಏನು, ಇಂಥ ಪರಿಸ್ಥಿತಿ ಬಂದರೆ ಏನು ಮಾಡಬೇಕು, ಯುದ್ಧ ಬಂದರೆ ಏನು ಮಾಡಬೇಕು, ಕ್ಷಾಮ ಬಂದರೆ ಏನು ಮಾಡಬೇಕು, ವಿಪರೀತ ಪ್ರವಾಹ ಬಂದರೆ ಅದೂಂತಲ್ಲ, ಎಲ್ಲ ಆ ಥರ ಬೇಕಾದಷ್ಟು. ಮುಖ್ಯವಾಗಿ ಇವನು ಧರ್ಮ ಸೂಕ್ಷ್ಮಗಳನ್ನು ಕೇಳ್ಕೊತಾ ಹೋಗ್ತಾನೆ. ಹಿಂಗೆ ಧರ್ಮ ಸೂಕ್ಷ್ಮ ಬಂದರೆ ಅವನು ಭಾಳ ವಿವರವಾಗಿ ಹೇಳ್ತಾನೆ, ಎಲ್ಲದಕ್ಕೂ ಕಥೆಗಳು ನಿದರ್ಶನಗಳು ಕೊಟ್ಟು ಹಿಂಗಾಯ್ತಪ್ಪ ಹೀಗಾಯ್ತು ಅಂತ. ಹೀಗೆ ಹೀಗೆಲ್ಲ ಸಂದೇಹ ನಿವಾರಣೆ ಆದ್ರೂ ಧರ್ಮರಾಜಕ್ಕೆ ಸಮಾಧಾನ ಆಗಿಲ್ಲ. ಯಾಕೆ ಅಂತಂದರೆ ಈ ಭೀಷ್ಮ ಹೀಗೆ ಬಾಣಗಳನ್ನು ಚುಚ್ಚಿಕೊಂಡು ರಕ್ತ ಸುರಿಸ್ತಾ ಇರುವುದನ್ನು ನೋಡಿ ಅವನಿಗೆ ಸಂಕಟ ಆಗಿಬಿಡುತ್ತೆ, ಯೋ ನೋಡೋಕ್ಕಾಗಲ್ಲ ಅಂತ. ಮತ್ತೆ ಭೀಷ್ಮನೇ ಹಲವಾರು ಉದಾಹರಣೆಗಳು ಕೊಟ್ಟು ಅವನಿಗೆ ಸಮಾಧಾನ ಮಾಡ್ತಾನೆ, ಹಂಗಲ್ಲಪ್ಪ ಅಂತ. ಆಮೇಲೆ ಧರ್ಮರಾಜ ಹಿಂತಿರುಗಿ ಹೋಗಬೇಕು. ಅವಾಗ ಹೇಳ್ತಾರೆ, ನೋಡು ಉತ್ತರಾಯಣ ಬರಬೇಕಾದ್ರೆ ನಾನು ಹೋಗಬೇಕು ಅಂತ ಮಾಡ್ಕೊಂಡಿದ್ದೀನಿ, ಅದು ಒಳ್ಳೆಯ ಕಾಲ ಸಾಯೋದಕ್ಕೆ, ಇನ್ನು 50 ದಿನ ಬಿಟ್ಟು ಬಾ ನೀನು ಅಂತ. ಸರಿ ಅಂದ್ಬಿಟ್ಟು ಹೋಗ್ಬಿಟ್ಟು 51ನೇ ದಿವಸ ಉತ್ತರಾಯಣ ಆರಂಭ ಆದ ತಕ್ಷಣ ಧರ್ಮರಾಜ ಹೊರಟು ಬಂದುಬಿಡ್ತಾನೆ, ಜೊತೆಯಲ್ಲಿ ಚಂದನ ಅಗುರು ಎಲ್ಲ ಅಂತ. ಅದಕ್ಕೆ ನಾವು ಭೀಷ್ಮ ನಿರ್ಧಾರ ಮಾಡಾಗಿದೆ ಅವತ್ತು ಹೋಗ್ಬೇಕು ತಾನು ಅಂತ. ಅದನ್ನೆಲ್ಲ ಬೇರೆ ಬೇರೆ ವಸ್ತು ಪದಾರ್ಥಗಳು ಸಂಭಾರಗಳನ್ನೆಲ್ಲ ತರಿಸ್ಕೊಂಡು ಬರ್ತಾನೆ. ಅವನ ಜೊತೆ ಅವನೊಬ್ಬನೇ ಬರುವಲ್ಲ, ಅವನ ಜೊತೆ ಧೃತರಾಷ್ಟ್ರ, ಗಾಂಧಾರಿ, ಕುಂತಿ, ಕೃಷ್ಣ, ವಿದುರ ಮತ್ತೆಲ್ಲರೂ ಬಂದುಬಿಡ್ತಾರೆ. ಯಾಕೆಂದರೆ ಭೀಷ್ಮ ಎಲ್ಲರಿಗಿಂತ ಹಿರಿಯ, ಅಷ್ಟು ಹಿರಿಯನನ್ನ ಅವನು ಹೋಗ್ತಾ ಇದ್ದಾನೆ ಅಂತ ಗೊತ್ತಾದಾಗ, ನಾವು ಆಸ್ಪತ್ರೆಯಲ್ಲಿ ಇದ್ರು ಯಾರಾದರೂ ಹಾಗೆ ಹಿರಿಯರು ಸಾಯೋಕ್ಕಾಗಿದ್ರೆ ಅಲ್ಲಿ ಹೋಗಿ ನಿಂತ್ಕೋತೀವಿ ಇರ್ತೀವಿ, ಅದೇ ಥರ ಭೀಷ್ಮನ ಹತ್ರ ಎಲ್ಲರೂ ಬಂದರು. ಭೀಷ್ಮನೇ ಧೃತರಾಷ್ಟ್ರನಿಗೆ ಸಮಾಧಾನ ಹೇಳ್ತಾನೆ, ಕೃಷ್ಣನಿಗೆ ಹೇಳ್ತಾರೆ. ಆಮೇಲೆ ಕೃಷ್ಣ, ದುರ್ಯೋಧನಿಗೆ ಬೇಡಪ್ಪ ಯುದ್ಧ, ಸಂಧಿ ಮಾಡ್ಕೋ, ಕೃಷ್ಣ ಎಲ್ಲಿರ್ತಾನೋ ಅಲ್ಲೇ ಗೆಲುವು, ಅದಕ್ಕೆ ಸಂಧಿ ಮಾಡ್ಕೋ ಅಂತ. ನಾನು ಎಷ್ಟು ಹೇಳಿದ್ರೂ ಕೇಳಲಿಲ್ಲ, ಕೊನೆಗೆ ಈ ಥರ ಆಗೋಯ್ತು, ಮರಣ ಆಗೋಯ್ತು. ನೀನು ನಾರಾಯಣನ ಅವತಾರ ಅಂತ ಎಲ್ಲರೂ ನಂಬಿದ್ದಾರೆ, ವ್ಯಾಸ ನಾರದರು ಹೇಳಿದ್ದಾರೆ, ನೀನು ನನಗೆ ಅಪ್ಪಣೆ ಕೊಟ್ಟರೆ ನಾನು ಪ್ರಾಣ ಬಿಡ್ತೀನಿ. ಅವನು ಕೃಷ್ಣ ಭಕ್ತನೇ ಸದಾ. ಅದೇ ಕೃಷ್ಣ, ಆಯಿತು ಭೀಷ್ಮ, ಅನುಜ್ಞೆ ಕೊಟ್ಟಿದ್ದೇನೆ, ಹೋಗ್ಬಾ. ಹೋಗಿ ನನ್ನ ಅಷ್ಟ ವಸುಗಳನ್ನು, ಅವನು ಶಾಪಗ್ರಸ್ತನಾದ ವಸು ತಾನೆ, ಅವರನ್ನು ಹೋಗಿ ಸೇರ್ಕೋ ನೀನು. ಭೀಷ್ಮ ಎಲ್ಲರಿಗೂ ಕೈ ಮುಗಿದು, ಎಲ್ಲರೂ ಸತ್ಯವಂತರಾಗಿ ಬಾಳಿ, ಸತ್ಯವೇ ದೊಡ್ಡ ಬಲ ಅಂತ ಹೇಳ್ತಾನೆ. ಇವೆಲ್ಲ ವ್ಯಾಸಭಾರತದ ವಿವರಗಳು, ಇವು ಕುಮಾರವ್ಯಾಸನಲ್ಲಿ ಅಷ್ಟೆಲ್ಲ ಏನು ಇಲ್ಲ. ಶ್ವಾಸವನ್ನು ಧಾರಣೆ ಮಾಡ್ತಾನೆ, ಸ್ಥಿರನಾಗ್ತಾನೆ ಅಂದರೆ ಅಚಲನಾಗ್ತಾನೆ. ದೇಹ ಒಂದೇ ಥರ ಇದ್ದ ತಕ್ಷಣ ಅವನ ಪ್ರಾಣ ಮೇಲ್ಕೇರ್ತಾ ಇರ್ತಾ ಇರ್ತಾ ಬರುತ್ತೆ, ಪಾದದಿಂದ ಶುರುವಾಗಿ ಹಾಗೆ ಪ್ರಾಣ ಮೇಲ್ ಮೇಲ್ ಮೇಲ್ಕ್ ಹೋಗ್ತಾ ಇದ್ದಂಗೆ ಆಯಾ ಅಂಗಗಳಿಂದ ಪಾದದ ಥರ ಪಾದದಿಂದ ಬಾಣಗಳು ಬಿದ್ದು ಹೋಗ್ತಾ ಇರ್ತವೆ. ಅವನ ಪ್ರಾಣ ಮುಂದಕ್ಕೆ ಹೋದಂಗೆ ಬಾಣಗಳು ಪಟ ಪಟ ಪಟ ಪಟ ಬಿದ್ದುಕೊಂಡು ಹೋದ್ವಂತೆ. ಹೀಗೆ ಹೋಗಿ ಆ ಪ್ರಾಣ ನೆತ್ತಿ ತನಕ ಬಂದು ಅವನ ನೆತ್ತಿಯನ್ನು ಒಡೆದುಕೊಂಡು ಉಲ್ಕೆ ಥರ ಹಾರ ಹೋಯ್ತು ಅಂತ ಹೇಳ್ತಾನೆ. ತಕ್ಷಣ ಆಕಾಶದಿಂದ ಮಾಂ ದೊಡ್ಡ ಮನುಷ್ಯ, ಅವನು ಏನೋ ತಪ್ಪುಗಳು ಕೆಲವು ಆಗಿರಬಹುದು ಅವನಿಂದ, ಇಲ್ಲ ಅಂತಲ್ಲ, ಆದರೆ ಯಾವುದೋ ಒಂದು ಉದ್ದೇಶವನ್ನು, ಯಾವುದೋ ಒಂದು ಪ್ರತಿಜ್ಞೆ, ದೃಢವಾದ ಒಂದು ಮನಸ್ಸನ್ನು ಇಟ್ಕೊಂಡು ಜೀವನವನ್ನು ಅದಕ್ಕೋಸ್ಕರ ಸಹಿಸಿದವನು ಅವನು. ಪಾಪ ಮದುವೆ ಆಗಿರಲಿಲ್ಲ ಅವನಿಗೆ, ಮಾತು ಕೊಟ್ಬಿಟ್ಟ ತಂದೆಗೆ,

ತಂದೆಯ ಪರವಾಗಿ ಮಾತು ಕೊಟ್ಟ, ತಂದೆಗೆ ಮಾತು ಕೊಡ್ಲಿಲ್ಲ. ಪ್ರಪಂಚದ ಎಲ್ಲ ಸ್ತ್ರೀಯರು ನನ್ನ ಗಂಗೆಗೆ ಸಮಾನ ಅಂತ ಹೇಳ್ಬಿಟ್ಟ ಅವನು. ಹಾಗೆ ಇದ್ದ, ಹಾಗೆ ಇದ್ರೂ ಕೂಡ ಭೀಷ್ಮನಿಗೆ ಸಂಸಾರದ ತಾಪತ್ರಯಗಳು ಬಿಡಲಿಲ್ಲ. ಅವನ ಎಲ್ಲ ತೊಂದರೆಗಳು ಗೃಹಸ್ಥರಿಗಿರೋದೆಲ್ಲ ಅವನು ನೋಡಿದ. ಯಾಕಂದ್ರೆ ಇವ್ರ ಕಷ್ಟ ನಿಷ್ಠೆಗಳು, ಇವ್ರ ನಿಷ್ಠೂರುಗಳು, ಇವ್ರ ಜಗಳಗಳು, ಇವ್ರ ಪ್ರತಿ ಸಂದರ್ಭದಲ್ಲೂ ಅವನು ಒದ್ದಾಡ್ಕೊಂಡು ಕೌರವ ಪಾಂಡವರದ್ದು ಹೇಗಾದ್ರೂ ಒಂದು ಮಾಡೋಣ ಅಂತ ಪ್ರಯತ್ನ ಪಟ್ಟು, ಆ ಕಷ್ಟಗಳು, ಆ ದುರ್ಯೋಧನ ದುಷ್ಟ ಚಟುವಟಿಕೆಗಳು ಇದೆಲ್ಲ ನೋಡ್ಕೊಂಡು ಬಂದಿದ್ದು ಭೀಷ್ಮ. ಅಂತಹ ಒಂದು ತುಂಬ ದೀರ್ಘ ಜೀವನ ಅದು. ದೀರ್ಘ ಜೀವನ ಮಾಡೋರು ಸಂತೋಷವಾಗಿರೋದು ಕಷ್ಟವಂತೆ. ಹಾಗೆ ಇದು ಹೀಗಾಯಿತು. ಅದನ್ನೆನದು ಆಕಾಶದಿಂದ ಪುಷ್ಪ ವೃಷ್ಟಿಯಾಯ್ತಂತೆ ಭೀಷ್ಮನ ದೇಹದ ಮೇಲೆ ಅಂತಹ ಸಾವುಗಳು. ಈಗ ಒಂದು ಶ್ರೀಗಂಧದ ಮರಗಳನ್ನು ಹಾಕಿ ಅಲ್ಲಿ ದೊಡ್ಡದೊಂದು ಚಿತೆಯನ್ನು ಮಾಡಿದ್ರಂತೆ. ಅದು ಪಾಂಡವರುಗಳೇ ಆಳುಗಳು ಮಾಡಿದ್ದಲ್ಲ, ಪಾಂಡವರುಗಳೇ ಸೇರಿ ಮಾಡಿದ್ದು ಆ ಪ್ರೀತಿಯ ಗೌರವದಿಂದ. ಯುಧಿಷ್ಠಿರ ಮತ್ತು ಧೃತರಾಷ್ಟ್ರ ಅವನ ದೇಹಕ್ಕೆ ಪಟ್ಟೆ ಬಟ್ಟೆಯನ್ನು ಉಡಿಸಿದ್ರಂತೆ ಭೀಷ್ಮನ ದೇಹಕ್ಕೆ. ಯುಯುತ್ಸು ಛತ್ರಿ ಹಿಡಿದಂತೆ. ಎಲ್ಲ ದೊಡ್ಡವರು, ಭೀಷ್ಮ ಎಲ್ಲರಿಗೂ ದೊಡ್ಡವನು. ಭೀಮಾರ್ಜುನರು ಚಾಮರ ಹಾಕಿ ಗಾಳಿ ಬೀಸ್ತಿದ್ರು. ಹೆಣಕ್ಕೆ ಶವಕ್ಕೆ ಗಾಳಿ ಗೊತ್ತಾಗಲ್ಲ, ಒಂದು ಗೌರವ ಸಮರ್ಪಣೆ ಅದು. ಇಷ್ಟೆಲ್ಲ ಮಾಡಿ ಕಡೆಗೆ ಚಿತೆಗೆ ಅಗ್ನಿ ಇಟ್ಟರು. ಅದು ಉರಿಯೋಕ್ ಶುರು ಆಯಿತು. ಅದು ಉರಿತಿರ್ಬೇಕಾದ್ರೆ ಗಂಗಾದೇವಿ ನದಿಯಿಂದ ಎದ್ದು ಬಂದ್ಲಂತೆ. ಇದು ಸ್ವಾರಸ್ಯ. ಗಂಗಾದೇವಿನೇ ಅವರನ್ನೆಲ್ಲ ಎತ್ತು ವಾಪಸ್ ಕಳಿಸಿದವಳು. ಅವನು ಈ ಕಡೆ ಅವನು ವಿದ್ಯೆ ಕಲಿಸಿ ಅವರ ಅಪ್ಪನ ಹತ್ರ ಬಿಟ್ಟು ಹೋದವಳು. ಅವಳಿಗೇನು ಅಂಟ್ಕೊಳ್ಳಲ್ಲ. ಆದರೆ ವ್ಯಾಸರಿಗೆ ತಾಯಿಯ ಮನೋಭಾವ ಚೆನ್ನಾಗಿ ಗೊತ್ತಿತ್ತು. ತಾಯಿಯ ಮನಸ್ಸು ಹೃದಯ ಅಂದರೆ ಏನು ಅನ್ನೋದು ಗೊತ್ತಿತ್ತು. ದೇವರೋ ದೇವರಲ್ವೋ ಮನುಷ್ಯರೋ, ಆ ತಾಯಿಯ ಪ್ರೀತಿ ಮಾತ್ರ ಅಷ್ಟೇ ದೊಡ್ಡದು ಎಲ್ಲರ ವಿಷಯದಲ್ಲೂ, ಮಗನ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ. ಗಂಗಾದೇವಿ ಅಳುತ್ತಾ ಬಂದಂತೆ ನದಿಯಿಂದ ಎದ್ದು ಬಂದು, ಎಂಥ ವೀರ ಇವನು ನನ್ನ ಮಗ, ಸತ್ಯವ್ರತ ಅಂತ ಹೆಸರು ಪಡೆದ, ಮಹಾವೀರನಾದ, ಪಿತೃಭಕ್ತನಾಗಿ ತಂದೆಯ ಮಾತನ್ನು ನಡೆಸೋದಕ್ಕೆ ಆಜನ್ಮ ಬ್ರಹ್ಮಚಾರಿಯಾಗಿದ್ದ, ಅಷ್ಟೇ ಮಹಾಶೀಲವಂತ ಅಂತ ಎಲ್ಲರ ಹತ್ರನೂ ಹೊಗಳಿಸ್ಕೊಂಡಂತಹ ಭೀಷ್ಮ ಕೊನೆಗೆ ಶಿಖಂಡಿಯಿಂದ ಹತನಾಗಿ ಹೋಗ್ಬಿಟ್ನಲ್ಲ, ಇದನ್ನು ನೋಡಿಯೂ ನನ್ನ ಎದೆ ಸೀರ್ ಹೋಗ್ತಾ ಇಲ್ವಲ್ಲ ಅಂತ ದುಃಖಿಸಿದ್ಲಂತೆ. ಮತ್ತೆ ಅಲ್ಲಿ ಕೃಷ್ಣ ಇದ್ದೇ ಇದ್ದಾನೆ ಸಮಾಧಾನ ಮಾಡೋದಕ್ಕೆ. ಕೃಷ್ಣ ಅವಳಿಗೆ ಸಮಾಧಾನ ಹೇಳಿ, ತಾಯಿ ಸಮಾಧಾನ ಮಾಡ್ಕೋ, ನಿನ್ನ ಮಗ ಪರಲೋಕವನ್ನು ಸೇರಿದ್ದಾನೆ, ಸ್ವರ್ಗಕ್ಕೆ ಹೋಗಿದ್ದಾನೆ. ಅವನು ನಿಜವಾಗಿಯೂ ಬಸ್ಸು ಅಲ್ವೇ, ಅವನು ಅಲ್ಲಿಂದ ಬಂದಿದ್ದ, ಅಲ್ಲೇ ವಾಪಸ್ ಹೋಗಿದ್ದಾನೆ, ಬಸ್ಸುಗಳನ್ನು ಹೋಗಿ ಸೇರ್ಕೊಂಡಿದ್ದಾನೆ. ಒಂದು ಪಾತ್ರ ಮಾಡೋಕೆ ಬಂದಂಗೆ ಅದು, ಇಲ್ಲಿ ಬಂದ, ನಾಟಕದಲ್ಲಿ ತನ್ನ ಪಾತ್ರ ಮುಗಿಸ್ದ, ವಾಪಸ್ಸು ಸ್ಟೇಜಿಂದ ಹೊರಟು ಹೋದ, ರಂಗಮಂಟಪದಿಂದ ಹೋದಪ್ಪ ಅಷ್ಟೇ ಅನ್ನೋ ಅವನ ಕೆಲಸ ಮುಗೀತು. ಈ ಥರ ಅವನು ಕೃಷ್ಣ ಸಮಾಧಾನ ಮಾಡ್ತಾನೆ. ಆಮೇಲೆ ಕ್ಷತ್ರಿಯ ಧರ್ಮದಿಂದ ಅವನು ಮಾಡಿದಾನಮ್ಮ, ಕ್ಷತ್ರಿಯ ಧರ್ಮವನ್ನು ಇಟ್ಕೊಂಡು ಯುದ್ಧ ಮಾಡಿ ವೀರ ಮರಣವನ್ನು ಪಡೆದಿದ್ದಾನೆ, ಹಾಗಾಗಿ ಅವನ ಬಗ್ಗೆ ದುಃಖಿಸೋಬೇಕಿಲ್ಲ ಅಂತ ಹೇಳಿದ. ಇದಾದಮೇಲೆ ಯುದ್ಧವನ್ನು ಈ ರೀತಿ ಪಾಂಡವರಿಗೆ ಜಯ ಆಗುವಾಗಿ ಕೃಷ್ಣ ಕೊನೆಗಾಣಿಸಿದ್ದಾನೆ. ಈ ಮಾತು ವ್ಯಾಸಭಾರತದಲ್ಲಿ ಇಲ್ಲದೇ ಇರ್ಬೋದು, ಆದರೆ ಕುಮಾರವ್ಯಾಸ ಅದನ್ನ ಬಹಳ ಸಲ ಹೇಳಿಸಿದ್ದಾನೆ ಆ ಮಾತನ್ನು. ಅವನು ಬಂದಿರೋದು ಭೂಭಾರವನ್ನು ಇಳಿಸೋದಕ್ಕೆ ಅಂತ. ಹೀಗೆ ಇಲ್ಲಿ ಭೂಭಾರವನ್ನು ಇಳಿಸಿ ಪಾಂಡವರನ್ನ ಸಿಂಹಾಸನ ಮೇಲೆ ಸ್ಥಾಪಿಸಿ ಅದಕ್ಕೋಸಾಗಿ ಅದನ್ನು ಆಧುನಿಕ ಪುಸ್ತಕಗಳು ಯಾವುದು, ಆರ್ಯಾವರ್ತ ಕ್ರಾನಿಕಲ್ಸ್ ಅಂತ, ಆರ್ಯಾವರ್ತ ಟ್ರೈಲೋಜಿ ಅಂತ ಮೂರು ಪುಸ್ತಕಗಳದ್ದು ಒಂದಿದೆ. ಅಂಥವರೆಲ್ಲ ಹೇಳೋದು ಏನಂದರೆ, ಇಡೀ ಪ್ರಪಂಚದಲ್ಲಿ ಅರಾಜಕತೆಯನ್ನು ಕಡಿಮೆ ಮಾಡಿ ಒಂದು ಶಾಂತಿಯನ್ನು ಸ್ಥಾಪಿಸಬೇಕು, ದೃಢವಾದ ಒಂದು ಸಾಮ್ರಾಜ್ಯವನ್ನು, ಗಟ್ಟಿಯಾದ ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸಿ ಜನರ ನೆಮ್ಮದಿ ಸುಖಕ್ಕೆ ಕಾರಣ ಮಾಡಬೇಕು. ಸಣ್ಣ ಸಣ್ಣ ಚಿಲ್ಲರೆ ಚಿಲ್ಲರೆ ರಾಜ್ಯಗಳು ತುಂಬ ಇದ್ದುಬಿಟ್ರೆ ಜನಕ್ಕೆ ನೆಮ್ಮದಿ ಇರೋದಿಲ್ಲ, ಬರೀ ಯುದ್ಧ ಜಗಳವೇ ನಿತ್ಯವನು ಅಂದ್ಬಿಟ್ಟು ಕೃಷ್ಣ ಇವರನ್ನೆಲ್ಲ ಸೇರಿಸಿ ಅದಕ್ಕೆ ಸ್ಥಾಪಿಸಿದ. ಅಂದರೆ ಅದು ಮೊದಲನೇ ಪ್ರಯತ್ನ ತುಂಬ ಚೆನ್ನಾಗಿ ಮಾಡಿದ್ದ. ಜರಾಸಂಧನ ಮುಗಿಸಿ ಅಲ್ಲಿ ರಾಜರನ್ನೆಲ್ಲ ಬಿಡುಗಡೆ ಮಾಡಿಸಿ ಎಷ್ಟು ಕೆಲಸ ಮಾಡಿಸಿದ. ಧರ್ಮರಾಜನಿಗೆ ಧೈರ್ಯ ತುಂಬಿ ರಾಜಸೂಯಾಗ ಮಾಡು, ಮೊದಲು ಬೇಡ ಅಂತಾನೆ ಏನು ರಾಜಸೂಯಿ ಕೊಟ್ಟೋಗ್ಬಿಟ್ಟಿಲ್ಲ ಮಹಾಬುದ್ಧಿವಂತರ ಅಂದ್ಬಿಟ್ಟು, ಆಮೇಲೆ ಆಯಿತು ರಾಜ ನಾವು ನಿಮ್ಮ ಜೊತೆ ಇದ್ದೀವಿ ಮಹಾರಾಜ ಮಾಡು ರಾಜಸೂಯವನ್ನು ಅಂತೇಳಿ ಮಾಡು. ಹಾಗೆ ಮಾಡಿ ಒಬ್ಬ ರಾಜ ಗಟ್ಟು ಮುಟ್ಟಾದ ಒಬ್ಬ ರಾಜ ಇರೋ ಹಾಗೆ ಮಾಡ್ದ. ಆಗಿನ ಕಾಲದ ಅರ್ಥ ಅದು, ಒಬ್ಬ ಗಟ್ಟಿಯಾದ ರಾಜ, ಸ್ಥಿರನಾದ ರಾಜ ಇದ್ರೆ ಒಂದು ಸ್ಥಿರವಾದ ಆಡಳಿತ ಜನರಿಗೆ ಸಿಗುತ್ತೆ, ಸ್ಥಿರವಾದ ಜೀವನನೂ ಜನರಿಗೆ ಸಿಗುತ್ತೆ ಅನ್ನೋದು ಅವತ್ತಿನ ರೀತಿ. ಒಂದು ಇಲ್ಲದೆ ಹೋದರೆ ದಿನ ಯುದ್ಧ, ಅಸ್ಥಿರತೆ,

ಆತಂಕ ಇದೇ ಇರುತ್ತೆ, ಜನಕ್ಕೆ ಬದುಕೋಕೆ ಆಗಲ್ಲ, ಅದನ್ನು ಮಾಡೋದೇ ಅವನ ಉದ್ದೇಶ ಆಗಿತ್ತು ಅಂತ ಹೇಳೋದು. ಹಾಗೆ ಮಾಡೋದಕ್ಕೆ ಬಂದಿದ್ದ, ಅದನ್ನ ಮಾಡ್ದ. ಆದ್ರೆ ಏನ್ ಮಾಡ್ತೀರ, ಧರ್ಮರಾಜನ ದುರದೃಷ್ಟವೋ ಅಥವಾ ಮೂರ್ಖತನವೋ, ಜೂಜಾಗಿ ಮತ್ತೆ ದುರ್ಯೋಧನಕ್ಕೆ ಹೋಗಿ ಮತ್ತೆ ಅವರೆಲ್ಲ ಕಾಡಿಗೆ ಹೋಗಿ ಎಲ್ಲ ಅಲ್ಲೋಲ್ ಕಲ್ಲೋಲ್ ಆಗ್ಬಿತ್ತು. ಆ ಇಂದ್ರಪ್ರಸ್ಥವಂತೂ ಇವ್ರು ಕಟ್ಟಿದ ಇಂದ್ರಪ್ರಸ್ಥ ಜೇಡದ ಬಲೆ ಮಯ ಅಷ್ಟೇ, ಹಾಗಾಗಿ ಹೋಗ್ಬಿಡುತ್ತೆ. ಆಮೇಲೆ ಯುದ್ಧ ಆಯ್ತು, ಎಲ್ಲ ಖಾಲಿ ಆಯ್ತು, ಜನ್ಮೇ ಇಲ್ಲ, ಇದೆಲ್ಲ ಆಗೋಯ್ತು. ಆಯ್ತು, ಈಗಂತೂ ಇದನ್ನೆಲ್ಲ ಮಾಡಿ ಈಗ ಧರ್ಮರಾಜ ಮತ್ತೆ ರಾಜ್ಯವನ್ನ ಕೊಡಿಸಿ, ಈಗ ಇನ್ನು ಧರ್ಮರಾಜ ಒಳ್ಳೆ ಆಡಳಿತ ಮಾಡ್ತಾನೆ ಅಂತ ಒಂದು ಭರವಸೆಯಿಂದ ದ್ವಾರಕೆಗೆ ವಾಪಸ್ಸು ಪ್ರಯಾಣ ಮಾಡ್ತಾನ. ವಾಪಸ್ಸು ಪ್ರಯಾಣ ಮಾಡಬೇಕಾದ್ರೆ ಇವರೆಲ್ಲ ಪಾಂಡವರು ಅವನಿಗೆ ಉಡುಗೊರೆಗಳನ್ನ ಎಲ್ಲ ಕೊಟ್ಟು, ಅದಕ್ಕಿಂತ ಮುಖ್ಯ ಗೌರವ ಆದರಗಳನ್ನ ಕೊಟ್ಟು, ಅವನಿಗೆ ಸನ್ಮಾನ ಅಂದ್ರೆ ಗೌರವವನ್ನು ತೋರಿಸಿ, ಅವನದನ್ನೆಲ್ಲ ಸ್ವೀಕರಿಸಿ ಸಂತೋಷದಿಂದ ಬೀಳ್ಕೊಂಡು ದ್ವಾರಕೆಗೆ ಪ್ರಯಾಣ ಮಾಡ್ತಾನೆ. ಅವ್ರು ಕಳಿಸ್ಕೋಕೆ ಇಷ್ಟ ಇರೋದಿಲ್ಲ ನಿಜವಾಗಿ, ನಾವು ಪಾಂಡವರು ಅಯ್ಯೋ ಇಲ್ಲೇ ಇದ್ಬಿಡ್ಲಿ ಅಂತ ಎಷ್ಟು ವರ್ಷ ಇರೋಕ್ಕಾಗುತ್ತೆ ಹಾಗೆ ಇಷ್ಟೆಲ್ಲ ಮಾಡಿ. ದ್ವಾರಕೆಗೆ ಹೋದ ಕೃಷ್ಣ, ಅಲ್ಲಿ ಎಲ್ಲರಿಗೂ ಯುದ್ಧದ ವಿವರಗಳನ್ನ ಹೇಳ್ತಾನೆ. ಅಭಿಮನ್ಯು ಮಾತ್ರ ಹೇಳೋಲ್ಲ, ಅದನ್ನು ಸುಭದ್ರೆ ಜ್ಞಾಪಿಸ್ತಾಳೆ, ಅಭಿಮನ್ಯು ಹೋಗಿದ್ದನ್ನ ಹೇಳಲ್ವೇ ಕೃಷ್ಣ ಅಂದ್ಬಿಟ್ಟು ಜ್ಞಾನ ತಬ್ಬಿದ್ದು ಬಿಡ್ತಾಳೆ. ಇವೆಲ್ಲ ಇರುತ್ತೆ, ಎಲ್ಲಾನು ಅವ್ರಿಗೆಲ್ಲ ಹೇಳ್ದ. ಆಮೇಲೆ ಇಲ್ಲೆಲ್ಲ ಇವರು ರಾಜ್ಯ ಮಾಡಿಕೊಂಡು ಎಲ್ಲ ಇದ್ರು. ಹೀಗಾಗಿ ಎಲ್ಲವೂ ಒಂದು ಕೊನೆಗೆ ಬಂದಂತೆ, ಒಂದು ಅಂತ್ಯಕ್ಕೆ ಬಂದ ಹಾಗೆ ಕುಮಾರವ್ಯಾಸ ತೋರಿಸ್ತಾನೆ. ಹಾಗಾಗಿ ಇವ್ರಿಗೆ ಹೀಗಾಯ್ತು, ಅವ್ರಿಗಾಗಾಯ್ತು, ಎಲ್ಲ ಇದ್ರು ಚೆನ್ನಾಗಿದ್ರು, ಈ ಥರ ಹೇಳಿದಾಗ ಅವನು ಶಾಸ್ತ್ರೋಕ್ತವಾಗಿ ಕಥೆಯನ್ನು ಮುಗಿಸಿದಾನೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಒಂದು ಮಾತಿನ ಕಡೆ ಹೇಳ್ತಾನೆ ಕವಿ, ಕುಮಾರವ್ಯಾಸ ಸೂಕ್ತದ ನವೆಯದ ಸವೆಯದ ಅಮೃತವನ್ನು ಒಲಿದು ಒಲಿದು ಸುಶ್ರವಣದಲ್ಲಿ ಪದವಿಯ ಪಡೆವುದೀ ಲೋಕ. ಕುಮಾರವ್ಯಾಸನ ಹೇಳಿರುವಂತಹ ಒಳ್ಳೆಯ ಮಾತಿನ ಸವಿಯದಂತಹ ಅಮೃತ ಇದು, ಅದು ಖಾಲಿನೇ ಆಗೋಲ್ಲ ಅಮೃತ ಅಂದ್ರೆ. ಆಕೆ ಕುಮಾರವ್ಯಾಸನ ಕಾವ್ಯ ಅವನ ಮಾತು, ಅವನ ಶಬ್ದ, ಅದನ್ನು ಒಲಿದು ಒಲಿದು ಅನ್ನ ಇಷ್ಟಪಟ್ಟು ಚೆನ್ನಾಗಿ ಇಷ್ಟಪಟ್ಟು ಸುಶ್ರವಣದಲ್ಲಿ ಚೆನ್ನಾಗಿ ಕೇಳಿ ಪದವಿಯ ಪಡೆಯುವುದೀ ಲೋಕ, ಈ ಲೋಕ ತಾನು ಉನ್ನತ ಸ್ಥಾನವನ್ನು ಪಡೆಯುತ್ತೆ ಅಂತ ಹೇಳಿ ಅವನು ಮುಕ್ತಾಯ ಮಾಡ್ತಾನೆ. ಹೀಗೆ ಸೂಟ ಕತೆ ಹೇಳಿ ಕಥೆಯನ್ನು ಮುಗಿಸ್ತಾನೆ ಅಲ್ಲಿಗೆ ಅಂತ. ಅಲ್ಲಿ ಕಾವ್ಯ ಮುಗಿಯುತ್ತೆ, ಅದು ಮೂಲ ಮಹಾಭಾರತದಲ್ಲಿ ಮುಂದುವರಿಯುತ್ತೆ, ಅಲ್ಲಿಗೆ ಅದು ಒಂದು ಹಂತಕ್ಕೆ ಬರುತ್ತೆ ಅದು. ಆಮೇಲೆ ಕೊನೆಯದಾಗಿ ಇದನ್ನು ಕೇಳಿದ್ರೆ ಪ್ರೀತಿಯಿಂದ ಗೌರವದಿಂದ ಒಂದು ಅಕ್ಷರ ಕೇಳಿದ್ರು ಸಾಕು, ದೊಡ್ಡ ದೊಡ್ಡ ಯಾಗ ಮಾಡಿದ ಫಲ, ದಾನ ಮಾಡಿದ ಫಲ, ಭೂದಾನ ಮಾಡಿದ ಫಲ, ವಸ್ತ್ರದಾನ ಮಾಡಿದ ಫಲ, ತಪಸ್ಸು ಮಾಡಿದ ಫಲ ಎಲ್ಲ ಸಿಗುತ್ತೆ ಅಂತ ಹೇಳಿ. ಅಂದ್ರೆ ಕಾವ್ಯದಲ್ಲಿ ಜನಕ್ಕೆ ಆಸಕ್ತಿ ಮೂಡಿಸೋದಕ್ಕೆ ಇಂಥ ಮಾತನ್ನು ಹೇಳೋದು, ಅಂದ್ರೆ ಪುಣ್ಯ ಸಿಗುತ್ತಪ್ಪ ಕೇಳಿ ಕಾವ್ಯನ ಅಂತ. ಈ ತರ ಹೀಗೆ ಸಾಹಿತ್ಯಾಭಿರುಚಿಯನ್ನ ಬೆಳೆಸೋದನ್ನ ನಾವು ನೋಡ್ತೀವಿ. ಹಾಗೆ ಕುಮಾರವ್ಯಾಸ ಕಾವ್ಯವನ್ನ ಮುಗಿಸಿದ್ದಾರೆ.

0: ಕೇಳುಗರೆ, ಇದುವರೆಗೂ ಧರ್ಮರಾಜನ ಪಟ್ಟಾಭಿಷೇಕ ಮತ್ತು ಭೀಷ್ಮನ ಮರಣ ಕುರಿತು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ ಎಂಸಿ ಪ್ರಕಾಶ್ ರವರು ನಡೆಸಿಕೊಟ್ಟ ಮಹಾಭಾರತ ಕಾರ್ಯಕ್ರಮವನ್ನು ಕೇಳಿದಿರಿ.
1: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
2: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
1: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ನಲ್ಲಿ.
2: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು. ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
0: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ, ಈಗ ಪ್ರೋಟೀನ್ಗಳನ್ನು ನೋಡಬಹುದು ಎಂಬ ವಿಷಯದ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ. ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಈಗ ಪ್ರೋಟೀನ್ಗಳನ್ನು ನೋಡಬಹುದು ಎಂಬ ವಿಷಯದ ಬಗ್ಗೆ ಮಾಹಿತಿ

ಪ್ರೋಟೀನ್ಗಳೆಂದರೆ ನಮಗೆ ಗೊತ್ತು ಎನ್ನುವುದು ಬರಿಯ ಭ್ರಮೆ. ಅವು ಹೇಗಿವೆ ಎನ್ನುವುದರ ಚಿತ್ರವು ನಮಗೆ ಕಣ್ಣಿಗೆ ಬರುವುದಿಲ್ಲ. ಹನಿ ರಕ್ತದಲ್ಲಿರುವ ಸಾವಿರಾರು ಪ್ರೋಟೀನ್ಗಳಲ್ಲಿ ಕೆಲವು ರಕ್ತಕ್ಕೆ ಬಣ್ಣ ಕೊಟ್ಟರೂ ಆ ಬಣ್ಣ ಕೊಟ್ಟ ಪ್ರೋಟೀನ್ಗಳು ಹೇಗಿವೆ ಎಂಬುದನ್ನು ಕಣ್ಣಾರೆ ಕಾಣುವುದು ಸಾಧ್ಯವೇ ಇಲ್ಲ. ಇಂತಹ ಸೂಕ್ಷ್ಮವಾದ ಕಣಗಳನ್ನು ಇದೀಗ ನೋಡಲು ಸಾಧ್ಯವಂತೆ. ಅದು ಹೇಗೆ ಎಂದರೆ ಅಮೆರಿಕದ ಮ್ಯಾಂಚೆಸ್ಟರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಜೀವ ವಿಜ್ಞಾನಿ ಇಂಜಿನಿಯರ್ ಎಡ್ವರ್ಡ್ ಬಾನೆಡ್ ಮತ್ತು ಸಂಗಡಿಗರ ಪ್ರಕಾರ ಕಾಣುವಷ್ಟು ದೊಡ್ಡದಾಗಿಸಿ ನೋಡಬಹುದಂತೆ. ಅಂದರೆ ಕಣ್ಣಿಗೆ ಕಾಣದಷ್ಟು ಸೂಕ್ಷ್ಮ ವಾಮನನಾಗಿರುವ ಕಣಗಳನ್ನು ಕಣ್ಣಿಗೆ ಅಲ್ಲದಿದ್ದರೂ ಸಾಧಾರಣ ಸೂಕ್ಷ್ಮ ದರ್ಶಕದ ಅಡಿಯಲ್ಲಿ ಕಾಣುವಷ್ಟು ದೊಡ್ಡದಾಗಿಸಿ ಕಾಣುವಂತಹ ತಂತ್ರವನ್ನು ಇವರು ರೂಪಿಸಿದ್ದಾರೆಂದು ಬಯೋ ಆಕ್ಸಿವರ್ಸ್ ಪತ್ರಿಕೆ ವರದಿ ಮಾಡಿದೆ. ಕಣ್ಣಿಗೆ ಕಾಣದಷ್ಟು ಸೂಕ್ಷ್ಮವಾಗಿರುವುದನ್ನು ಹಿರಿದಾಗಿಸಿದರೆ ನೋಡುವುದು ಸಾಧ್ಯ ಎನ್ನುವುದು ಸಾಮಾನ್ಯ ಜ್ಞಾನ. ಅದೇ ತಂತ್ರವನ್ನು ದೂರದಲ್ಲಿರುವ ಚುಕ್ಕಿಗಳನ್ನು ನೋಡಲು ಬಳಸುವ ದೂರದರ್ಶಕ ಹಾಗೂ ಅತಿ ಸೂಕ್ಷ್ಮವಾದ ರೋಗಾಣುಗಳನ್ನು ಕಾಣಲು ಬಳಸುವ ಸೂಕ್ಷ್ಮದರ್ಶಕ ಅಥವಾ ಮೈಕ್ರೋಸ್ಕೋಪ್ ಮಾಡುತ್ತವೆ. ನಮ್ಮ ಕಣ್ಣು ಸುಮಾರು 1 ಮಿಲಿಮೀಟರ್ ಅಥವಾ 0.0167 ಡಿಗ್ರಿಯಷ್ಟು ದೂರ ನಡುವೆ ಇರುವ ಎರಡು ವಸ್ತುಗಳನ್ನು ಸ್ಪಷ್ಟವಾಗಿ ಗುರುತಿಸಬಲ್ಲದು. ಒಂದು ವೇಳೆ ಆ ವಸ್ತುಗಳು ಈ ದೂರಕ್ಕಿಂತಲೂ ಹತ್ತಿರವಾಗಿದ್ದರೆ ಆ ಕಣ್ಣಿಗೆ ಅವೆರಡೂ ಒಂದಾಗಿ ಕಾಣಿಸುತ್ತದೆ. ದೂರದರ್ಶಕಗಳು ಸೂಕ್ಷ್ಮ ದರ್ಶಕಗಳು ಮಾಡುವುದು ಇಷ್ಟ. ತಾವು ತೋರಿಸಿರುವ ವಸ್ತುಗಳನ್ನು ಇಗ್ಗಲಿಸಿ ಅವುಗಳ ನಡುವಣ ದೂರ ಹೆಚ್ಚಿಸಿ ಅವು ನಮ್ಮ ಕಣ್ಣಿಗೆ ಸ್ಪಷ್ಟವಾಗುವಂತೆ ಮಾಡತೊಡಗುತ್ತವೆ. ಇದನ್ನೇ ಮ್ಯಾಗ್ನಿಫಿಕೇಶನ್ ಅಥವಾ ಹಿಗ್ಗಲಿಕೆ ಎಂದು ಹೇಳುತ್ತಾರೆ. ವಾಸ್ತವದಲ್ಲಿ ವಸ್ತುಗಳು ಹಿಗ್ಗುವುದಿಲ್ಲ, ಅವುಗಳ ನಡುವಣ ದೂರವು ಬದಲಾಗುವುದಿಲ್ಲ. ಆದರೆ ದೂರದರ್ಶಕ ಸೂಕ್ಷ್ಮ ದರ್ಶಕಗಳಲ್ಲಿ ಜೋಡಿಸಿರುವ ಮಸೂರಗಳು ಬೆಳಕನ್ನು ಹಿಗ್ಗಲಿಸುವುದರಿಂದ ಈ ಪರಿಣಾಮ ಕಾಣಿಸುತ್ತದೆ. ಅಂದರೆ ವಸ್ತುವನ್ನಲ್ಲ, ಅದರ ಬಿಂಬವನ್ನಷ್ಟೇ ಇವು ಹಿಗ್ಗಿಸುತ್ತವೆ. ಈ ರೀತಿಯಲ್ಲಿ ಕಾಣುವುದಕ್ಕೂ ಒಂದು ಮಿತಿ ಇದೆ. ಬೆಳಕಿನ ತರಂಗ ದೂರಕ್ಕಿಂತಲೂ ಬಹಳ ಕಿರಿದಾಗಿರುವ ವಸ್ತುಗಳನ್ನು ಕಾಣಲಾಗುವುದು. ಸೂಚಿಯ ಮೊನೆಗಿಂತಲೂ ಕಿರಿದಾದ ವಸ್ತುವಿಗೆ ಸೂಚಿಯಿಂದ ಚುಚ್ಚಿದರೂ ಅದು ಸುತ್ತಿಗೆಯಿಂದ ಬಡಿದಂತೆ ಆಗುತ್ತದೆ ಅಷ್ಟೆ. ಹಾಗೆಯೇ ಇದುವೂ ಕೂಡ ಬೆಳಕಿನ ತರಂಗಗಳ ದೂರಕ್ಕಿಂತಲೂ ಕಿರಿದಾಗಿರುವ ವಸ್ತುಗಳನ್ನು ಬೆಳಕು ಸ್ಪಷ್ಟವಾಗಿ ಗುರುತಿಸಲಾಗದು. ವೈರಸ್ಗಳು, ಜೀವಕೋಶದ ಹಲವಾರು ಅಂಗಗಳು, ಇಂತಹ ಅತಿ ಸೂಕ್ಷ್ಮ ವಸ್ತುಗಳು, ಇವನ್ನು ಕಾಣಲು ಬೇರೆ ತಂತ್ರಗಳು ಬಳಸಬೇಕು. ಅದಕ್ಕಾಗಿ ವಿಜ್ಞಾನಿಗಳು ಎಲೆಕ್ಟ್ರಾನಿಕ್ ದೂರದರ್ಶಕಗಳನ್ನು ಬಳಸತೊಡಗುತ್ತಾರೆ. ಎಲೆಕ್ಟ್ರಾನಿಕ್ ದೂರದರ್ಶಕ ಕೆಲಸ ಮಾಡುವುದು ಹೀಗೆ: ಅದು ಬೆಳಕಿಗಿಂತಲೂ ಕಿರಿದಾದ ತರಂಗ ದೂರದ ಎಲೆಕ್ಟ್ರಾನಿಕ್ಗಳನ್ನು ಕಾಣಬೇಕಿರುವ ವಸ್ತುಗಳತ್ತ ಬೀಸುತ್ತದೆ. ವಸ್ತುವನ್ನು ತಾಗಿದ ಎಲೆಕ್ಟ್ರಾನ್ಗಳು ಅಲ್ಲಿಂದ ಅಡ್ಡಾಡಿ ಚದುರುತ್ತವೆ ಅಷ್ಟೆ. ಅವು ಚದುರಿ ಹುಟ್ಟುವ ವಿನ್ಯಾಸವನ್ನು ಬಳಸಿಕೊಂಡು ಆ ವಸ್ತುವಿನ ಚಿತ್ರಣವನ್ನು ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ಗುರುತಿಸುತ್ತದೆ. ವೈರಸ್ಗಳ ಚಿತ್ರಣ ಹೀಗೆ ಸಾಧ್ಯ. ಪ್ರೋಟೀನ್ಗಳು ವೈರಸ್ಗಿಂತಲೂ ಬಲು ಸೂಕ್ಷ್ಮ. ಅವನ್ನು ಕಾಣುವುದು ಹೇಗೆ ಎಂದಿರ? ಇದುವರೆಗೂ ಪ್ರೋಟೀನ್ನ ಚಿತ್ರಗಳು ಸ್ಪಷ್ಟವಾಗಿ ಕಾಣಲಾಗಿರಲಿಲ್ಲ. ಏನಿದ್ದರೂ ಅದಕ್ಕೆ ಬಣ್ಣ ಹಚ್ಚಿ ಆ ಬಣ್ಣವಷ್ಟು ನೋಡಬಹುದು ಸಾಧ್ಯವಿತ್ತು. ಒಟ್ಟಾರೆ ಪ್ರೋಟೀನ್ನ ಇರುವನ್ನು ಕಾಣಬಹುದಿತ್ತಾದರೂ ಅದರ ಪ್ರಕಾರ, ಅದರ ಆಕಾರ, ವಿನ್ಯಾಸ ಗೊತ್ತಾಗುತ್ತಿರಲಿಲ್ಲ. ಇದನ್ನು ತಿಳಿಯಲು ಎಕ್ಸ್ರೇ ಕ್ರಿಸ್ಟಲೋಗ್ರಫಿ ಎನ್ನುವ ತಂತ್ರವನ್ನು ಬಳಸುತ್ತಿದ್ದರು. ಇದು ಪ್ರೋಟೀನ್ನಿಂದ ಚದುರಿದ ಎಕ್ಸ್ರೇಯನ್ನು ಗುರುತಿಸಿ ತನ್ನ ಮೂಲಕ ಪ್ರೋಟೀನ್ನ ಮೈಮೇಲಿರುವ ಉಬ್ಬು ತಗ್ಗುಗಳನ್ನು ಗುರುತಿಸುತ್ತಿತ್ತು. ಒಂದು ರೀತಿಯಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕಲ್ಲಿನ ಶಿಲ್ಪದ ಮೇಲೆ ಕೈಯಾಡಿಸಿ ಅದು ಹೇಗೆ ಎಂದು ಊಹಿಸಿದ ರೀತಿ ಎನ್ನಬಹುದು. ಇದೀಗ ಬಾಲ್ನೆಟ್ ತಂಡ ಇಷ್ಟು ಸೂಕ್ಷ್ಮವಾದ ಪ್ರೋಟೀನ್ ಅಣು, ಆ ಅಣುವನ್ನು ಸಾಧಾರಣ ಸೂಕ್ಷ್ಮದರ್ಶಕದ ಮೂಲಕ ಕಾಣಿಸುವಂತೆ ಮಾಡಿದ. ಇದಕ್ಕಾಗಿ ಇವರು ಹೂಡಿದ ಉಪಾಯ ವಿಶಿಷ್ಟ. ಸೂಕ್ಷ್ಮವಾದ ವಸ್ತುವಿನ ಬಿಂಬವನ್ನು ಹಿರಿದಾಗಿಸುವ ಬದಲು ವಸ್ತುವನ್ನೇ ಹಿರಿದಾಗಿಸಿಬಿಟ್ಟರೆ ಹೇಗೆ ಎನ್ನುವುದು ಇವರ ಉಪಾಯವಾಗಿದೆ. ಅಂದರೆ ಕಣ್ಣಿಗೆ ಕಾಣದ ಪ್ರೋಟೀನನ್ನು 1000 ಅಥವಾ 10,000 ಪಟ್ಟು ಹಿಗ್ಗಿಸಿ ಬಿಟ್ಟರೆ ಅದು ಕಾಣಬಹುದಷ್ಟೆ. ಈ ರೀತಿಯಲ್ಲಿ ಪ್ರೋಟೀನ್ನ ಪ್ರತಿಯೊಂದು ಅಣುವನ್ನು ಸಮ ಪ್ರಮಾಣದಲ್ಲಿ ದೊಡ್ಡದಾಗಿಸಿದರೆ ವಾಮನನೇ ದೊಡ್ಡದಾಗಿಸಿ ತ್ರಿವಿಕ್ರಮ ಗಾತ್ರದಲ್ಲಿ ತೋರಿದಂತೆ ಆಗುತ್ತದೆ. ಇದು ಸಾಧ್ಯವೇ ಎನ್ನುವ ಅನುಮಾನ ವಿಜ್ಞಾನಿಗಳಿಗೆ ಇತ್ತು. ಏಕೆಂದರೆ ಯಾವುದೇ ಅಣುವನ್ನು ಹಿಡಿದು ಎಳೆದಾಗ ಅದು ಒಂದು ದಿಕ್ಕಿನಲ್ಲಿ ಹಿಗ್ಗಿ ಇನ್ನೊಂದು ದಿಕ್ಕಿನಲ್ಲಿ ಕುಗ್ಗಬಹುದಷ್ಟೆ. ಹಂಗಾದಂತೆ ಎಲ್ಲ ದಿಕ್ಕಿನಲ್ಲೂ ಸಮವಾಗಿ ಇದು ಹಿಗ್ಗುವಂತೆ ಮಾಡಿಕೊಟ್ಟಿತು. ಇದನ್ನು ಕೇವಲ ವಿಶಿಷ್ಟ ಪಾಲಿಮರ್ಗಳಲ್ಲಿ ಬಳಸಬಹುದು ಎಂದು ಬಾಲ್ಡೆನ್ ತಂಡ ರೂಪಿಸಿದ. ಇದೊಂದು ಹೈಡ್ರೋಜೆಲ್, ಅರ್ಥಾತ್ ನೀರನ್ನು ಹೀರಿಕೊಂಡು ಉಬ್ಬುವ ಅಣು. ಇದನ್ನು ಪ್ರೋಟೀನ್

ತಳುಕಿಸಿಟ್ಟು ನೀರನ್ನ ಉಡಿಸಿದರೆ ಸಾಕು, ಪ್ರೋಟೀನ್ ಜೊತೆಗೆ ಅದು ಉಬ್ಬತೊಡಗುತ್ತದೆ. ಹೀಗೆ 18 ರಿಂದ 1000 ಪಟ್ಟು ಹುಬ್ಬುವಂತೆ ಮಾಡಬಹುದಂತೆ. ಅಷ್ಟೇ ಅಲ್ಲ, ಉಬ್ಬಿದ ಪ್ರೋಟೀನ್ ದೀರ್ಘಕಾಲ ದಿನಗಟ್ಟಲೆ ಹಾಗೆ ಇರುತ್ತದೆ. ಇದರಿಂದ ಬೇಕಿದ್ದಾಗ ಅದನ್ನ ಅಧ್ಯಯನ ಮಾಡಬಹುದು ಎಂದು ಹೇಳತೊಡಗಿದ್ದಾರೆ. ಬಾಲ್ಡನ್ 1000 ಪಟ್ಟು ಹುಗ್ಗಿಸುವುದು ಎಂದರೆ 1 ಮಿಲಿಮೀಟರ್ ಉದ್ದಗಲ ಎತ್ತರದ ವಸ್ತುವನ್ನ 1 ಮಿಲಿಮೀಟರ್ ಉದ್ದಗಲ ಎತ್ತರ ಇರುವಂತೆ ಹಿಗ್ಗಿಸಿದಂತೆ. 1 ಹನಿ ನೀರನ್ನ ಮೀಟರ್ ಉದ್ದಗಲ ಎತ್ತರ ಇರುವ ತೊಟ್ಟಿಯಷ್ಟು ಮಾಡಿದಂತೆ. ಏನೇ ಹೇಗೆ ಮಾಡಿದರೂ ಪ್ರೋಟೀನ್ ನಮ್ಮ ಕಣ್ಣಿಗೆ ಕಾಣಲಿಕ್ಕಿಲ್ಲ, ಆದರೆ ದೂರದರ್ಶಕದ ಅಡಿಯಲ್ಲಿ ಅದು ಗೋಚರಿಸುತ್ತದೆ. ಆಗ ಅದನ್ನ ವಿವಿಧ ತಂತ್ರಗಳಿಂದ ಸುಸ್ಪಷ್ಟವಾಗಿ ಕಾಣುವಂತೆ ಮಾಡಿ ಚಿತ್ರಿಸಬಹುದು. ಪ್ರೋಟೀನ್ನ ಅಂಗಾಂಶದ ಪ್ರತಿ ಅಮೈನೋ ಆಮ್ಲವನ್ನು ಸುಸ್ಪಷ್ಟವಾಗಿ ಗುರುತಿಸಬಹುದಂತೆ. ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಈಗ ಪ್ರೋಟೀನ್ಗಳನ್ನು ನೋಡಬಹುದು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಈಗ ಪ್ರೋಟೀನ್ಗಳನ್ನು ನೋಡಬಹುದು ಎಂಬ ವಿಷಯದ ಕುರಿತು ಕಾರ್ಯಕ್ರಮವನ್ನು ಕೇಳಿದ್ದೀರಿ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಇಬ್ರಾಹಿಂ ಅಧಮ್ ಅನ್ನುವಂಥವನು 8ನೇ ಶತಮಾನದ ಬಹುದೊಡ್ಡ ಸೂಫೀಸ್ ಅಂತ, ಮತ್ತು ದೊಡ್ಡ ಸುಲ್ತಾನ್ ಆಗಿದ್ದಂತೆ ಅವನು. ಅತ್ಯಂತ ಶ್ರೀಮಂತಿಕೆಯಲ್ಲಿ ಬದುಕಿದಂಥವನವನು. ಯಾವುದೋ ಒಂದು ದೈವಿ ಕ್ಷಣ, ಅಮೃತ ಕ್ಷಣ ಅಂತ ಕರಿಬೇಕು. ಅವನ ಜ್ಞಾನೋದಯ ಆಗಿ

ಅಂತ ಆಗ್ಬಿಟ್ಟ. ಆದ್ರೆ ಅವನ ತಂದೆ ಇಬ್ರಾಹಿಮನನ್ನ ಮೊದಲಿನಂತೆ ಶ್ರೀಮಂತಿಕೆಯಲ್ಲೇ ಇಟ್ಟಿದ್ದಂತೆ. ಇಬ್ರಾಹಿಂ ಎಲ್ಲಿ ಹೋಗ್ತಾನೋ ನೂರಾರು ಜನ ಸೇವಕರು ಹೋಗ್ಬೇಕು, ಅವನು ವಿಶೇಷವಾದ ಚಪ್ರ ಕಟ್ಟಬೇಕು. ಚಪ್ರ ನಿರ್ಮಿಸುವಾಗ ಕೆಲವು ಕಾವ್ಯಗಳಲ್ಲಿ ಬರ್ತದೆ ಹೇಗಿದ್ದ ಇಬ್ರಾಹಿಂ ಅಂದ್ರೆ, ಚಪ್ರ ಕಟ್ಟಬೇಕಲ್ಲ ಇರೋದಕ್ಕೆ, ಅವನಿಗೆ ಟೆಂಟ್ ಹಾಕ್ಬೇಕಲ್ಲ, ಹಗ್ಗ ಕಟ್ಟಬೇಕಲ್ಲ, ನೆಲಕ್ಕೆ ಗೂಟ ಹೊಡೆದು ನೆಲಕ್ಕೆ ಹೊಡೆದ ಗೂಟ ಕೂಡ ಬಂಗಾರದಾಗಿರ್ತಿತ್ತಂತೆ. ಇಬ್ರಾಹಿಂ ಯಾವುದಾದ್ರೂ ವಸ್ತುವನ್ನ ಅಪೇಕ್ಷೆ ಮಾಡೋ ಮೊದಲೇ ಸಿದ್ಧ ಆಗ ಅವನ ಮುಂದೆ ಬಂದ್ಬಿಡ್ಬೇಕು. ಅಷ್ಟು ಶ್ರೀಮಂತಿಕೆ ಅವರ ಅಪ್ಪಂದು. ಇಬ್ರಾಹಿಮನ್ ಹಾಗೆ ನಡೆಸ್ಕೊಂಡ. ಒಂದು ಬಾರಿ ಇಬ್ರಾಹಿಂ ತನ್ನ ಅತ್ಯಂತ ದೊಡ್ಡ ಸೈನ್ಯದೊಂದಿಗೆ ಪರಿವಾರದೊಂದಿಗೆ ಪ್ರವಾಸ ಮಾಡಿಕೊಂಡು ಒಂದೆಡೆ ಬಂದ, ವಾಸ್ತವ್ಯ ಹೂಡಿದ್ದ. ಅವನ ಪರಿವಾರದವ್ರದ ವಾಹನದ್ದು ಜೊತೆ ಬಂದ ಒಂಟೆ ಕುದುರೆ ಇತರ ಪ್ರಾಣಿಗಳ ಸದ್ದು ಎಲ್ಲ ಪೂರ್ತಿ ವಾತಾವರಣ ತುಂಬಿಬಿಟ್ಟಿತ್ತು. ಅವ ಭಿಕ್ಷುಕ ಬಂದ, ಯಾರೋ ಮಹಾರಾಜ ಬಂದಿದ್ದಾನೆ, ತನಗೇನಾದರೂ ದಾನ ಸಿಕ್ಕಿತ್ತು, ಹೆಚ್ಚಿನ ಭಿಕ್ಷೆ ದೊರಕಿತ್ತು ಅಂತ ಆಸೆಯಿಂದ ಇಬ್ರಾಹಿಂ ಇದ್ದ ಡೇರಿ ಒಳಗೆ ಬಂದ. ಅಲ್ಲಿದ್ದವ್ರ ಕಾವಲುಗಾರ ಹೇಳಿದ್ರು, ಬಂದವನು ರಾಜ ಅಲ್ಲಪ್ಪ, ಅವನು ಸೂಫಿ ಸಂತ ಅಂತ ಹೇಳಿದ್ರು. ಇವಾಗ ಆಶ್ಚರ್ಯವಾಯಿತು, ದುಃಖನೂ ಆಯಿತು. ಏನ್ರಿ ಸಂತ ಹಿಂಗಿರೋಕೆ ಸಾಧ್ಯ ಇದೆಯಾ, ಈ ಪರಿವೈಭವದಲ್ಲಿ ಇರೋ ಸಾಧ್ಯನಾ, ಸರಿನಾ ಅದು, ಸಂತ ಅಂದ್ರೆ ಹಿಂಗಿರ್ಬೇಕಾ, ಇಷ್ಟು ಶ್ರೀಮಂತಿಕೆನಾ. ದ್ವಾರಪಾಲಕರ ಅಪ್ಪಣೆ ತಗೊಂಡು ಇಬ್ರಾಹಿಮಿನ ಡೇರೆ ಒಳಗೆ ಭಿಕ್ಷುಕ ಬಂದ. ಇದನ್ನು ಡೇರೆ ಅಂತ ಯಾರು ಹೇಳ್ಬೇಕ್ರಿ, ಒಂದು ಅರಮನೆ ಇದ್ದಂಗಿದೆ, ಏನು ಪರದೆ, ಏನು ಮೆತ್ತನೆ ಹಾಸುಗಳು ಹಾಕಿದ್ದಾರೆ, ವಜ್ರ ಖಚಿತವಾದ ಸಿಂಹಾಸನಗಳು, ಹೂವಿನ ಕರಂಡಕಗಳು, ಒಂದು ಹಂಸತೂಲಿಕ ತಲುಪದ ಮೇಲೆ ಅರ್ಧ ಆಣಿಸ್ಕೊಂಡು ಇಬ್ರಾಹಿಂ ಕೂತಿದ್ದಾನೆ. ಅವನು ಬಟ್ಟೆಗಳೇನ ಸಾಧ್ಯ, ಅದು ಮೈ ಮೇಲೆ ವಜ್ರದ ಆಭರಣಗಳ ಮಿಂಚು ಚಕ ಚಕ ಚಕ ಹೊಳಿತಾ ಇದೆ, ಆದ್ರ ಮುಖದ ಮೇಲೆ ಏನು ಕಾಂತಿ ಅಂತ ಪ್ರಖರ ಆಗಿದೆಯಲ್ಲ. ಭಿಕ್ಷುಕ ಇಬ್ರಾಹಿಮನ್ ಕೇಳೇಬಿಟ್ಟ, ಸ್ವಾಮಿ ನೀವೇನು ಸಂತರೋ ರಾಜರೋ, ಸಂತರಾಗಿದ್ರೆ ಈ ವೈಭವ ಎಲ್ಲ ಯಾಕೆ ಬೇಕು ನಿಮಗೆ? ಇಬ್ರಾಹಿಂ ಅತ್ಯಂತ ಶಾಂತವಾಗಿ ಹೇಳ್ದ, ಹೌದು ಇದೆಲ್ಲ ಬೇಕಿಲ್ಲ, ಇದ್ರೆ ತೊಂದರೆನೂ ಇಲ್ಲ ಅಂದ. ಹೌದೇ ತೊಂದರೆ ಇಲ್ವಾ, ಹಾಗಾದ್ರೆ ಇದನ್ನೆಲ್ಲ ಬಿಟ್ಟು ನನ್ನ ಜೊತೆಗೆ ಬರ್ತೀರಾ ಮಕ್ಕಕ್ಕೆ ಹೋಗೋಣ ಅಂದ. ನಡಿ ಹೋಗೋಣ ಅಂದ ಇವನು. ಇಬ್ರಾಹಿಂ ತನ್ನ ಆಭರಣಗಳನ್ನು ವಸ್ತುಗಳನ್ನು ತೆಗೆದಿರಿಸಿ ಯಾರಿಗೂ ಹೇಳ್ದೇನೆ ಹಿಂದಿನ ಬಾಗಿಲಿಂದ ಭಿಕ್ಷುಕರನ್ನು ಕರ್ಕೊಂಡು ಹೊರಟೇ ಬಿಟ್ಟ. ಇಬ್ಬರು ಮರುಭೂಮಿಯಲ್ಲಿ ನಡೀತಾ ಸ್ವಲ್ಪ ದೂರ ಹೋದರು, ಕತ್ಲೆ ಆಗ್ತಾಯಿತ್ತು. ತಕ್ಷಣ ಭಿಕ್ಷುಕನ ನೆನಪಾಯಿತು, ಅಯ್ಯೋ ನನ್ನ ಭಿಕ್ಷಾ ಪಾತ್ರೆಯನ್ನು ಡೇರೆಯಲ್ಲೇ ಬಿಟ್ಟು ಬಂದಿದ್ದಾನೆ. ಇಬ್ರಾಹಿಂ ನನ್ನ ಭಿಕ್ಷಾ ಪಾತ್ರೆಯಲ್ಲಿ ಬಿಟ್ಟು ಬಂದಿದ್ದೇನೆ, ತೊಗೊಂಬರೋಣ ಬಾ, ಇಲ್ಲದೆ ನಾಳೆ ನನ್ನ ಊಟಕ್ಕೆ ಕಷ್ಟ ಆಗುತ್ತೆ, ಅಥವಾ ನೀನು ಇಲ್ಲೇ ಕೂತಿರು, ನಾನು ಹೋಗಿ ಬೇಗ ತಂದುಬಿಡ್ತೇನೆ ಅಂತ ಭಿಕ್ಷಕ ಓಡ್ ಹೊರಟ. ಅವನನ್ನು ತಡೆದು ನಕ್ಕ ಹೇಳಿದಂತೆ, ಇಬ್ರಾಹಿಮು ವ್ಯತ್ಯಾಸ ಗೊತ್ತಾಯ್ತೇನಪ್ಪ ಗೆಳೆಯ, ನಿನ್ನಲ್ಲಿದ್ದದ್ದು ಒಂದು ಭಿಕ್ಷಾ ಪಾತ್ರೆ ಮಾತ್ರ, ನೀನು ಅದಕ್ಕೆ ಅಂಟುಕೊಂಡಿದ್ಯಾ, ಭಿಕ್ಷಾ ಪಾತ್ರೆ ಇಲ್ಲ ಅದಿಲ್ಲದೆ ಬದುಕೋದು ಕಷ್ಟ ಆಗತ್ತೆ ಅಂತ. ನಾನು ನನ್ನ ಸುತ್ತಮುತ್ತ ಇದ್ದು ಏನೆಲ್ಲ ಇದ್ರೂ ನನಗೆ ಬೇಕಿಲ್ಲ, ಅವುಗಳನ್ನ ಹಾಗೆ ಬಿಟ್ಟು ಬಂದ್ಬಿಟ್ಟೆ ನಾನು ಅಂತ ಹೇಳಿದಂತೆ. ಆಗ ಭಿಕ್ಷುಕ ಇಬ್ರಾಹಿಮನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದಂತೆ, ಸ್ವಾಮಿ ನಿಜವಾಗ್ಲೂ ತಾವು ಸಂತರೆ, ಸಂತತ್ವ ಅಂದರೆ ಯಾವುದಕ್ಕೂ ಅಂಟ್ಕೊಳ್ಳದೇ ಇರುವಂಥದ್ದು, ನೀರಿನಲ್ಲಿದ್ದು ಕೂಡ ಅಂಟಿಸಿಕೊಳ್ಳದೇ ಇರುವಂಥ ಕಮಲದ ಎಲೆ ಥರ ಬದುಕಬೇಕು. ನಿಮ್ಮ ಸುತ್ತಲ ಶ್ರೀಮಂತಿಕೆ ಇದೆಯೋ ಬಡತನ ಇದೆಯೋ ಅದು ಯಾವುದೂ ನನ್ನದಲ್ಲ, ಅಂಟದೆ ಬದುಕುವಂಥ ಗುಣ ಸಂತತ್ವ. ಇಬ್ರಾಹಿಂ ಆ ಸಂತತ್ವಕ್ಕೆ ಒಬ್ಬ ಮಾದರಿಯಾದಂಥವನು.

0: ಪ್ರಿಯ ಕೇಳುಗರೇ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸಿದ ಕರುನಾಡು ಬಾಬೆಳಿಕೆ ಕಾರ್ಯಕ್ರಮ ಪ್ರಸಾರವಾಯಿತು.
1: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೇ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
2: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ

0: ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
1: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
0: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
1: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
0: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ, ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
1: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
0: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
1: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
1: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾಡು ಹಸೆ ಸರಗೂರಿನ ಶ್ರೀಯುತ ನಟರಾಜ್ ಅವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಆಲಿಸಿ ಬರೋಣ.

0: ಕೇಳುಗರೆ, ಇದುವರೆಗೂ ಹಾಡು ಹಸಿ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಯುತ ನಟರಾಜರವರು ಹಾಡಿರುವ ಹಾಡುಗಳನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
3: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
3: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
3: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 ಹ್ಯಾಶ್ಟ್ಯಾಗ್ ಸೇಫ್.
4: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆ್ಯಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ, ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್, ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು

0: ನಿಜವಾದ ವಿಳಾಸವನ್ನ ಹೇಳಬಾರದು, ನಮ್ಮ ಫೋನ್ ನಂಬರ್ ಅನ್ನ ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನ ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
1: ಹಾಗಾದ್ರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡು ಬಂದರೆ ಇದನ್ನ ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
0: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
1: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
0: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
1: ಜವಾಬ್ದಾರಿಯಿಂದ ಬಳಸಿ
0: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಕೇಳುಗರೆ, ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮವನ್ನ ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವೃತ್ತಿ ಸಂತೃಪ್ತಿ ವೈದ್ಯ ವೃತ್ತಿಯ ಅನಾವರಣ ಕುರಿತು ಹೆಚ್ಡಿಕೋಟೆಯ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಸೋಮಣ್ಣರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮದ ಮುಂದುವರೆದ ಭಾಗ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ವೃತ್ತಿ ಸಂತೃಪ್ತಿ
2: ಕಾಯಕವೇ ಕೈಲಾಸ.
1: ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ.
2: ಯಾವ ವೃತ್ತಿಯು ಕೀಳಲ್ಲ, ಯಾವ ವೃತ್ತಿಯು ಮೇಲಲ್ಲ.
1: ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ.
2: ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ.
1: ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ
2: ವೃತ್ತಿ ಸಂತೃಪ್ತಿ.
3: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
4: ಈಗಿನ ಒಂದು ಕಾಲಮಾನದಲ್ಲಿ ಈಗ ವೈದ್ಯಕೀಯ ವೃತ್ತಿಯಲ್ಲಿ ಇರುವಂತವರು ಒಂದು ಸೇವೆಯನ್ನ ಮನೋಭಾವ

0: ಮರೆತು ವ್ಯವಹಾರಿಕ ದೃಷ್ಟಿಯಲ್ಲಿ ಒಂದು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ. ಈ ಒಂದು ವ್ಯವಹಾರಿಕ ವೃತ್ತಿಯನ್ನು ನಿರ್ವಹಿಸ್ತಾ ಇರಬೇಕಾದ್ರೆ ಈಗ ಯಾರೇ ಆದರೂ ಸಹ ಒಬ್ಬ ರೋಗಿ ವೈದ್ಯರನ್ನ ಮೇಲೆ ಸಂಪೂರ್ಣ ನಂಬಿಕೆಯನ್ನು ಇಟ್ಟು ಬಂದಂತಹ ಸಂದರ್ಭದಲ್ಲಿ ಈ ರೀತಿ ಅವರು ಈಗ ಕೆಲವೊಂದು ಕಡೆ ಒಂದು ಸಣ್ಣ ಪುಟ್ಟ ತಪ್ಪುಗಳು ಸಹ ಆಗ್ಬೋದು. ಅವ್ರಿಗೆ ಯಾವುದೇ ಒಂದು ಸಮಸ್ಯೆಗಳಿದ್ರೂ ಅದರಿಂದ ಇವರು ಹಣವನ್ನು ಮಾಡೋದಕ್ಕೆ ಮುಂದಾಗುವಂಥದ್ದು ಯಾವ ರೀತಿ ರೋಗಿಯ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ, ಅದು ವೈದ್ಯಕೀಯ ವೃತ್ತಿಗೂ ಸಹ ಯಾವ ರೀತಿ ಒಂದು ಅವಮಾನವನ್ನು ಮಾಡಿದಂತಾಗುತ್ತೆ, ಅದ್ರ ಬಗ್ಗೆ ನಿಮ್ಮ ಒಂದು ಸ್ವಯಂ ಅಭಿಪ್ರಾಯವನ್ನು ತಿಳಿಸೋದಾದ.
1: ಆ್ಯಕ್ಚುಲಿ ಪೇಷಂಟು ಬಂದಾಗ ಅವರು ನಾವು ಸಾಮಾಜಿಕವಾಗಿ ಅವರ ಹಿನ್ನೆಲೆ ಆರ್ಥಿಕವಾದ ಹಿನ್ನೆಲೆ ತಿಳ್ಕೊಂಡಿರ್ಬೇಕು. ಯಾಕಂದರೆ ಈ ಕಾಯಿಲೆಗೆ ಅವನ ಕೈಲಿ ಬರ್ಸ್ಲಿಕ್ಕೆ ಸಾಧ್ಯವಾಗುತ್ತೆ, ಅಥವಾ ಈ ಕಾಯಿಲೆಗೆ ನಮ್ಮಿಂದ ಏನಾದರೂ ಬೇರೆ ಮಾರ್ಗ ತೋರಿಸ್ಬೋದಾ, ಅದು ಸುಗಮವಾಗಿ ಅದನ್ನ ನಡ್ಕ ಅವನಿಗೆ ಚಿಕಿತ್ಸೆಗೆ ದಾರಿ ತೋರಿಸ್ಬೋದಾ, ಅದು ನಡಿಲಿಕ್ಕೆ ಈ ಥರದಲ್ಲಿ ಯೋಚನೆ ಮಾಡಬೇಕು. ಈಗ ಏನಕ್ಕಾಗಿ ಇದು ವ್ಯವಹಾರಿಕ ಆಗ್ಬಿಟ್ಟಿದೆ ಅಂದರೆ ಇತ್ತೀಚಿನ ಇದರಲ್ಲಿ ಅವರು ಅಷ್ಟೇ ಖರ್ಚು ಮಾಡಿ ಬಂದಿರ್ತಾರೆ. ಬಂಡವಾಳ ಅವ್ರು ಹಾಕಿದಾಗ ನಾವು ಈಗ ಅದಕ್ಕೆ ಬಂಡವಾಳ ಎತ್ತಬೇಕು, ಅದಕ್ಕೆ ಲಾಭ ಎತ್ತಬೇಕು ಅಂತ ಯೋಚನೆ ಮಾಡ್ತಾರೆ.
0: ಹೌದು,
1: ಇದನ್ನು ಸರ್ಕಾರ ಮನಗಂಡು ಈ ಥರದನ್ನ ತೆಗೆದಾಕಿದ್ರೆ ಮೆರಿಟ್ ಆಧಾರದಲ್ಲೇ ಕೊಟ್ಟು ಯಾವನು ಮೆರಿಟಲ್ಲಿ ಬಂದಿರ್ತಾನೆ ಅಂತವ್ರಿಗೆ ಮಾತ್ರ ನಾವು ಮೆಡಿಕಲ್ ಕೊಟ್ಟು ಫ್ರೀ ಆಗಿ ಓದಿಸಿದಾಗ ಅವ್ರನ್ನ ನಾವು ಇವ್ರೂ ನಾವು ದುಡ್ಡು ಕೊಟ್ಟಿಲ್ಲ, ನಮ್ಮ ಮನೆಯಿಂದ ಹಣ ಹಾಕಿಲ್ಲ, ನಾವು ಬಂಡವಾಳ ಹಾಕಿಲ್ಲ ಅಂದಾಗ ಸ್ವಲ್ಪ ಮೋಸ್ಟ್ಲಿ ಈ ಫ್ರೀ ಆಗಿ ಚಿಕಿತ್ಸೆ ನೀಡಲಿಕ್ಕೆ ಅವ್ರ ಮನಸ್ಸಲ್ಲಿ ಭಾವನೆ ಬರ್ಬೋದು. ಯಾವಾಗ ನಾವು ಹಣನೇ ಕೊಟ್ಟು ಈಗ ಬಡ್ಡಿಗೆ ತಂದು ಅವ್ನು ಡೊನೇಷನ್ ಕೊಟ್ಟು ಸೇರಿದ್ರೆ
0: ಹೌದು
1: ಅವನಿಗೆ ಮನಸ್ಸಲ್ಲಿ ಏನು ಬರುತ್ತೆ, ನಾನು ಕೊಟ್ಟಿರೋ ಬಡ್ಡಿ ಸಮೇತ ನಾನು ಚಕ್ರ ಬಡ್ಡಿ ವಸೂಲು ಮಾಡ ಈ ಭಾವನೆ ಬರುತ್ತೆ. ಇದು ಏನಾಗುತ್ತೆ, ಸಮಾಜದಲ್ಲಿ ಸಾಮಾನ್ಯ ಮನಸ್ಸಿನ ಮೇಲೆ ದುಷ್ಪರಿಣಾಮಗಳು ಬೀರ್ತವೆ. ಆರ್ಥಿಕ ದುಷ್ಪರಿಣಾಮ ಖಂಡಿತ ಬಿದ್ದೇ ಬೀಳುತ್ತೆ. ಅವನು ಪಾಪ ರೋಗಿ ಆದವನು ಅವನ ಕೈಲಿ ಆರ್ಥಿಕ ಇದನ್ನ ಬರ್ಸ್ಲಿಕ್ಕೆ ಆಗದೆ ಇದ್ದ ಸಮಯದಲ್ಲಿ ಅವನಿಗೆ ಪ್ರಾಣ ಬಿಡೋದೊಂದೇ ದಾರಿ, ಇನ್ನೇನಿಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂತ ಹಣ ಹೊಂದಿಸ್ಲಿಕ್ಕೆ ಸರಿಯಾದ ಸಮಯದಲ್ಲಿ ಸರಿಯಾದ ಇದನ್ನ ಅವನು ಒದಗಿಸ್ಲಿಕ್ಕೆ ಸಾಧ್ಯವಾಗದೆ ಇದ್ದಾಗ ಅವನಿಗೆ ಬೇರೆ ದಾರಿ ಇಲ್ಲ. ಈ ತರ ದುಷ್ಪರಿಣಾಮಗಳು ಸಮಾಜದಲ್ಲಿ ಆಗ್ತವೆ. ಈ ತರದವು ಆಗ್ಬಾರ್ದು. ಇದು ಆಗ್ಬಾರ್ದು ಅಂದ್ರೆ ಸ್ವಲ್ಪ ಎಲ್ಲರೂ ಮಾನವೀಯ ದೃಷ್ಟಿಯಿಂದ ಮನುಷ್ಯತ್ವದಿಂದ ಸರ್ಕಾರ ಆಗ್ಲಿ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಾಗ್ಲಿ ವೈದ್ಯರಾಗ್ಲಿ ಬೇರೆಯವರೇ ಆಗ್ಲಿ ಯಾರೇ ಆಗ್ಲಿ ಕೆಲಸ ಮಾಡೋರು ಫಸ್ಟ್ ಮಾನವೀಯತೆ ಗುಣಗಳನ್ನ ಬೆಳೆಸ್ಕೋಬೇಕು. ಬೆಳೆಸ್ಕೊಂಡಾಗ ಇವೆಲ್ಲ ಆಗಲ್ಲ.
0: ಹೌದು,
1: ಈ ತರ ದುಷ್ಪರಿಣಾಮಗಳು ಯಾರು ಆಗಲ್ಲ. ಯಾಕಂದ್ರೆ ಮೊದ್ಲೇ ನಾನು ಹೇಳಿದ್ದೀನಿ, ಊಟದವನು ಯಾವತ್ತಿದ್ರು ಸಾಯ್ಲೇಬೇಕು.
0: ಹೌದು,
1: ಹೋಗಾಗ ಏನೂ ಹೊತ್ಕೊಂಡು ಹೋಗಲ್ಲ. ಈಗ ನಾನು ದೊಡ್ಡ ಬಿಲ್ಡಿಂಗ್ ಕಟ್ಟಿರೋ ಅದು ಹೋಗುವಾಗ ನಾನು ಅದನ್ನ 6 ಅಡಿ 3 ಅಡಿ ಜಾಗ ಬಿಟ್ರೆ ಬೇರೆ ಏನೂ ಇಲ್ಲ.
0: ಹೌದು,
1: ನಾವು ಶಾಶ್ವತ ಬಿಟ್ಟು ಹೋಗೋದು ಯಾವುದು, ನಮ್ಮನ್ನ ಸ್ಮರಿಸ್ಕೋತಾರಲ್ಲ. ಉದಾಹರಣೆಗೆ ಬಸವಣ್ಣನವರಾಗಿರ್ಬೋದು, ಅಂಬೇಡ್ಕರ್ ಅವರಾಗಿರ್ಬೋದು, ವಾಲ್ಮೀಕಿಯವರ ಅಥವಾ ಕನಕದಾಸರಾಗಿರ್ಬೋದು, ಇವ್ರು ಯಾರನ್ನ ನಾವು ನೋಡಿಲ್ಲ.
0: ಹೌದು,
1: ಬಟ್ ಕೇಳ್ತಾ ಇರ್ತೀವಿ ಅಂದ್ರೆ ಅವರು ಶಾಶ್ವತವಾಗಿ ಬದುಕಿದ್ದಾರೆ. ಅವರೆಲ್ಲ ಹಣ ಮಾಡಕ್ ಕೊಟ್ಟಿದ್ರೆ ಅವ್ರ ಹೆಸರು
0: ಇರ್ತಿರ್ಲಿಲ್ಲ,
1: ಅವ್ರು ಯಾರು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಸಮಾಜಕ್ಕೆ.
0: ಹೌದು,
1: ಇತ್ತೀಚಿನ ಪೀಳಿಗೆಯಲ್ಲಿ ಅವರು ಪ್ರಪಂಚ ಎಲ್ಲಿವರೆಗಿರುತ್ತೆ ಅಲ್ಲಿವರೆಗೂ ಶಾಶ್ವತವಾಗಿರ್ತಾರೆ. ಅಂದ್ರೆ ಅವರೇ ಶಾಶ್ವತ, ಅವರೇ ದೇವರುಗಳಾಗೋದು. ಈಗ ರಾಮನಾಗಿರ್ಬೋದು ಕೃಷ್ಣ ಆಗಿರ್ಬೋದು ಅವರು ಮನುಷ್ಯರಾಗಿದ್ದವ್ರೆ.
0: ಹೌದು,
1: ಅವ್ರು ಮಾಡಿರ್ತಕ್ಕಂತ ಒಳ್ಳೆ ಕಾರ್ಯಗಳಿಂದ ಅವರು ದೇವರಾಗಿದ್ದಾರೆ. ಹಾಗೆ ಈ ಅಂಬೇಡ್ಕರು, ಬುದ್ಧ, ಬಸವಣ್ಣ, ವಾಲ್ಮೀಕಿ, ಕನಕದಾಸರು, ಪುರಂದರಸರು ಇವರೆಲ್ಲರೂ ದೇವರ ಸ್ವರೂಪ ಈ ಕಾರಣದಿಂದ. ಯಾಕಂದ್ರೆ ಅವರಲ್ಲಿ ಸ್ವಾರ್ಥ ಭಾವನೆ ಇಲ್ಲ. ಯಾವನಿಗೆ ಸ್ವಾರ್ಥ ದುರಾಸೆ ದುರ್ಬುದ್ಧಿಗಳಿರ್ತವೆ ಇವರುಗಳಿಂದ ಕೆಡುಕು ಸಮಾಜಕ್ಕೆ ಮತ್ತೆ ಮನಸ್ಸಿಗೆ ಯಾರಿಗೂ ಒಳ್ಳೇದು ಮಾಡಲಿಕ್ಕೆ ಆಗಲ್ಲ. ಅವ್ರ ಮನಸ್ಸಲ್ಲೇ ಅದು ಹುಟ್ಟದೇ ಇಲ್ವಲ್ಲ, ನಾನು ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ಬೇಕು ಅನ್ನೋ ಭಾವನೆ ಬರ್ಬೇಕಾದ್ರೆ ಅವನ ಮನಸ್ಸಿನಾಗಿರ್ಬೇಕು, ಅವನಲ್ಲಿ ಮಾನವೀಯತೆ ಗುಣಗಳಿರ್ಬೇಕು. ಆಗ ಮಾತ್ರ ಈ ತರ ಕಾರ್ಯಗಳನ್ನ ನಾವು ನಿರೀಕ್ಷೆ ಮಾಡ್ಬೋದು. ಅವರಿಂದ ಮನಸ್ಸನ್ನೇ ಅಲ್ಲ ಅಂದ್ಮೇಲೆ ನಾವ್ ಏನನ್ನು ನಿರೀಕ್ಷೆ ಮಾಡಕ್ಕಾಗಲ್ಲ. ಅವರೆಲ್ಲ ಹಣದಲ್ಲೇ ಇದ್ ಮಾಡ್ತಾರೆ, ಹೋಗುವಾಗ ಏನು ಹೊತ್ಕೊಂಡು ಹೋಗೋದಿಲ್ಲ. ಅದನ್ನ ಫಸ್ಟ್ ಅವ್ರು ಅರ್ಥ ಮಾಡ್ಕೋಬೇಕು. ಯಾವುದೇ ನಮ್ದು ಈ ಒಬ್ಬ ಸಾಮಾನ್ಯ ಮನಸ್ಸಿನಿಂದ ಹಿಡಿದು ಕ್ಲಾಸ್ 1 ಆಫೀಸರ್ ಆಗಿರ್ಬೋದು, ರಾಜಕಾರಣದಲ್ಲಿ ಉನ್ನತ ಮಾಡ್ತಾ ಇವರು ಇರ್ಬೋದು, ಯಾವನು ಏನನ್ನು ಕೊಂಡು ಹೋಗಲ್ಲ. ಹಾಗಾಗಿ ಫಸ್ಟ್ ಮಾನವೀಯ ಗುಣಗಳ ಬೆಳೆಸ್ಕೊಂಡ್ರೆ ಇವೆಲ್ಲ ಅವ್ರಿಗೆ ಆಟೋಮೆಟಿಕ್ ಆಗಿ ಅಡಾಪ್ಟ್ ಆಗ್ತವೆ. ಸಮಾಜದಲ್ಲಿ ಸಾಮಾನ್ಯ ಮನುಷ್ಯರಿಗೂ ನಾವು ಕಟ್ಟ ಕಡೆಯ ಮನಸ್ಸನಿಗೂ ನಾವು ಎಲ್ಲಾನು ತಲುಪಿಸ್ಬೋದು. ಅವರು ಆವಾಗ ಸ್ಮರಿಸ್ಕೋತಾರೆ, ಅವಾಗ ನೀನು ದೇವರಾಗ್ತೀವಿ.
0: ಹೌದು,
1: ಇಲ್ಲಾಂದ್ರೆ ನೀನೇನು ಇಲ್ಲ, ಮಣ್ಣೊಳಗೆ ಮಣ್ಣಾಗಿ ಗೆದ್ಲು ತಿಂದು ನೀನು ಮಲಗ್ತೀಯ ಅಷ್ಟೇ. ನಾಳೆ ದಿನ ನೀನು ಹುಟ್ಟಿಸ್ತಾವ ಮಕ್ಕಳು ನಿನ್ನ ಜೊತೆ ಹೆಂಡತಿನು ನಿಮ್ಮನ್ನು ಸ್ಮರಿಸ್ಕೊಳ್ಳಲ್ಲ.
0: ಹೌದು,
1: ನಿನ್ನ ಯಾವಾಗಲೂ ಒಳ್ಳೆಯ ಮನಸ್ಸತ್ವವನ್ನು ಬೆಳೆಸ್ಕೊಂಡು ಮಾನವೀಯ ಗುಣಗಳು ಬೆಳೆಸ್ಕೊಂಡ್ರೆ ಎಲ್ಲರೂ ನಿಮ್ಮನ್ನು ಸ್ಮರಿಸ್ತಾರೆ, ನೀವು ಯಾವಾಗಲೂ ಜೀವಂತವಾಗಿರ್ತೀರಿ.
0: ಹೌದು,
1: ಅದಷ್ಟು ಈ ವೈದ್ಯಕೀಯ ವೃತ್ತಿಯಲ್ಲಿ ನಾವು ಕಾಣಬೇಕು. ಸಾಮಾನ್ಯವಾಗಿ ವೈದ್ಯಕೀಯ ವೃತ್ತಿ ಒಂದೆಲ್ಲ ಸಮಾಜದಲ್ಲಿ ಪ್ರತಿಯೊಬ್ಬ ಮನಸ್ಸಿನಿಂದ ಬೆಳೆಸ್ಕೊಂಡ್ರೆ ಒಬ್ಬರು ಪರಸ್ಪರ ಗೌರವ ಕೊಡೋದು, ಸಹಕಾರ ಕೊಡೋದು ಇನ್ನೊಬ್ಬರಿಗೆ. ಮೊದಲಿತ್ತು ಹಳ್ಳಿಯೊಳಗೆ ನಮ್ಮ ತಾತ ನಮ್ಮ ಅಪ್ಪನ ಕಾಲದಲ್ಲಿ ನಾವು ಚಿಕ್ಕವರಿದ್ದಾಗ ನೋಡ್ತಿದ್ದೋ, ಯಾರಿಗಾದ್ರೂ ಒಂದು ಚಿಕ್ಕ ಕಾಯಿಲೆ ಆದ್ರೂ ಇಡೀ ಹಳ್ಳಿಗೆ ಹಳ್ಳಿ ಬಂದು ನಿಂತ್ಕೊಬಿಡೋದು ಏನು ಅಂತ.
0: ಹೌದು,
1: ಇವಾಗ ಏನಾಗಿದೆ ಪಕ್ಕದ ಮನೆಯವನು ಏನಾಗಿದೆ ಅಂದ್ರೂ ತಿರುಗಿ ನೋಡಲ್ಲ, ಅವ್ನು ತಾನೇ ನೋಡ್ಕೋಯ್ತಾನೆ. ಆ ಮನೇಲಿರೋ ಮಕ್ಕಳಲ್ಲೂ ದೊಡ್ಡವ ನೋಡ್ಕೋತಾನೆ, ಮಧ್ಯದವ ನೋಡ್ಕೋತಾನೆ, ಇಲ್ಲ ಚಿಕ್ಕವ ನೋಡ್ಕೋತಾನೆ ಅನ್ಕೊಂಡು ಅವರು ತತ್ಸರಮ ಅನುಭವ.
0: ಹೌದು,
1: ಈ ತರ ಆಗ್ಬಿಟ್ಟಿದೆ ಅಂದ್ರೆ ಮಾನವೀಯ ಮೌಲ್ಯಗಳಿಗೆ ಬೆಲೆನೇ ಇಲ್ದಂಗೆ ಆಗ್ಬಿಟ್ಟಿದೆ. ಹಾಗಾಗಿ ನಾವು ನೋಡ್ತಾ ಇದ್ವಿ ಕಣ್ಮುಂದೆ ಇವೆಲ್ಲ ನೋಡ್ತಾ ಇದ್ರೆ ಇವೆಲ್ಲ ಏನಪ್ಪ ಅನ್ಸುತ್ತೆ. ಹಾಗಾಗಿ ಮನಸ್ಸು ಯಾವನೇ ಆಗ್ಲಿ ಇದನ್ನೆಲ್ಲ ಬೆಳೆಸ್ಕೊಳ್ಳಿ ಅಂತ ನಾ ಕೇಳ್ಕೊತಾ ಇದ್ದೀನಿ.
0: ಸರಿ, ಈಗ ಪ್ರತಿನಿತ್ಯ ತಾವು ಹಲವಾರು ರೋಗಿಗಳನ್ನ ನೋಡ್ತಾ ಇರ್ತೀರಾ, ಈಗ ತಮಗೆ ಒಂದು ವೈಯಕ್ತಿಕವಾಗಿ ಮಾನಸಿಕ ಸ್ಥೈರ್ಯ ಆಗಿರ್ಬೋದು ಮತ್ತೆ ಒಂದು ಭಾವನಾತ್ಮಕ ಸ್ಥೈರ್ಯ ಆಗಿರ್ಬೋದು ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಈ ಒಂದು ವೈದ್ಯ ವೃತ್ತಿಯಲ್ಲಿ ತಾವು ಮುಂದುವರೆದುಕೊಂಡು ಹೋಗೋದಿಕ್ಕೆ?
1: ಅದೇ ಹೇಳಿದ್ನಲ್ಲ, ಹುಡುಗ ಒಬ್ಬ ಆಕ್ಸಿಡೆಂಟ್ ಆಗಿ ಒಂದ್ಸಾರಿ ನಮ್ಮಲ್ಲಿಗೆ ಬರ್ತಾನೆ, ಅವನಿಗೆ ಸ್ಪೈನಲ್ ಕಾರ್ಡ್ ಇಂಜುರಿ ಆಗುತ್ತೆ. ಭಯಂಕರ ಒಳ್ಳೆ ಹುಡುಗ, ದೊಡ್ಡ ಘಟ. ಆ ಹುಡುಗ ಏನಾಗ್ತದೆ ಬಂದಾಗ ಎರಡು ಕಾಲು ಎರಡು ಕೈ ಸ್ವಾಧೀನನೇ ಇರಲ್ಲ. ನಾನು ಸಾಕಷ್ಟು ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಕಳಿಸಿದೆ, ಈ ಗಂಗಾ ಹಾಸ್ಪಿಟ್ಲಿಗೂ ಕಳಿಸಿದ್ದೆ. ಅವರೆಲ್ಲ ಏನು ಹೇಳಿದ್ರು ಅಂದರೆ ಇದು ಬರಲ್ಲ, ಪ್ರಯೋಜನ ಇಲ್ಲ, ಇವನು ಇವತ್ತೋ ನಾಳೆ ಸಾಯ್ತಾನೆ ಅಂತ ಹೇಳಿ ಕಳಿಸಿದ್ರು. ಬಟ್ ಆಗ ಅಂತ ಹೇಳ್ಬಿಟ್ಟು ನಾನು ಇಂಜುರಿ ಇರಲಿಲ್ಲ ಅಥವಾ ಧೃತಿಗೆಡಲಿಲ್ಲ, ಅವ್ನು ನಮ್ಮ ಹಾಸ್ಪಿಟ್ಲಲ್ಲೇ ಇಟ್ಕೊಂಡು ಸತತವಾಗಿ 6 ತಿಂಗಳು ಅವನಿಗೆ ಚಿಕಿತ್ಸೆ ಕೊಟ್ಟೆ. ಸ್ವಲ್ಪ ಕೈ ಕಾಲು ಅಳ್ಳಾಡ್ಸಕ್ಕೆ ಶುರುವಾದ, ಆಮೇಲೆ ಸ್ವಲ್ಪ ಚೇತರಿಕೆ ಕಾಣಿಸ್ತಾ ಹೋದ. ಪಾಪ ಅದೇ ಹುಡುಗನ್ನ ಸ್ವಲ್ಪ ಇದಾದ್ಮೇಲೆ ಮನೇಲಿ ನಾವು ನೋಡ್ಕೋತೀವಿ ಸರ್ ಕಳಿಸ್ಕೊಡಿ ಅಂದ್ಮೇಲೆ ಕಳಿಸ್ಕೊಟ್ನಲ್ಲ, ಕಳಿಸ್ಕೊಟ್ಟ ಬಹಳ ಸಂತೋಷ ಆಗಿತ್ತು. ಅದ ಅದೇ ಹುಡುಗ ಪಾಪ ಮನೆಗೆ 3-4 ದಿನ ಆದ್ಮೇಲೆ ತಿರೋಬಿಟ್ಟ. ಅದು ಬಹಳ ಮನಸ್ಸಿಗೆ ಬೇಜಾರಾದಂತ ವಿಷಯ.
0: ಸರ್, ಇತ್ತೀಚೆಗೆ ನಾವು ಎದುರಿಸಿದಂತಹ COVID-19 ಅಂತಹ ಸಂದರ್ಭಗಳಲ್ಲಿ ವೈದ್ಯರಾದ ಒಂದು ನಿಮ್ಮ ಮೇಲೆ ಅದೊಂದು COVID-19 ಅನ್ನೋಂಥ ಒಂದು ಸಾಂಕ್ರಾಮಿಕ ರೋಗದ ಒಂದು ಅಲೆ ಯಾವ ರೀತಿ ಒಂದು ಪರಿಣಾಮವನ್ನು ಬೀರಿತ್ತು, ಜೊತೆಗೆ ಆ ಸಮಯದಲ್ಲಿ ನೀವು ಅನುಭವಿಸಿದಂತಹ ಒಂದು ಸಂತೃಪ್ತಿ, ಭಯ ಮತ್ತು ಭರವಸೆಯ ಬಗ್ಗೆ ನಮ್ಮ ಕೇಳುವವರಿಗೆ ತಿಳಿಸೋದಾದರೆ.
1: ಅಲ್ಲ, COVID-19 ಇದ್ದಾಗ ನಾನು ಆ್ಯಕ್ಚುಲಿ ತೆರಕನಾಂಬಿ PHCನಲ್ಲಿದ್ದೆ. ಮೂಡ್ಲಪೇಟೆ ತಾಲೂಕಿನ ಇನ್ಚಾರ್ಜ್ TH ಆಗಿ ಕಾರ್ಯನಿರ್ವಹಿಸ್ತಿದ್ದೆ. ಆ ಸಮಯದಲ್ಲಿ ನನ್ನ ಕಾರ್ಯಕ್ಷಮತೆಯನ್ನು ನೋಡಿ ನಮ್ಮ DHO ನನಗೆ ಇನ್ಚಾರ್ಜ್ TH ಕೊಟ್ಟರು. ನಾನೇನು ಮಾಡ್ತಿದ್ದೆ, ನನಗೆ ಬೇಕಾದಂಥ ಸ್ವಾಮಿ ಅಂತ ಒಬ್ಬರು ಮತ್ತು ಚಂದ್ರು ಅಂತ ಇಬ್ಬರು ಇವರಿದ್ದರು, ಮೇಲಲ್ಲಿ ತೋರ್ಕರು ಅಂತ ಹೇಳ್ತೀವಿ ನಾವು. ಅವ್ರ ಸಹಾಯದಲ್ಲಿ ಇಡೀ ತಾಲೂಕನೇ ನಾನೇ ವಾಲಂಟಿಯರ್ಗೆ ಅವ್ರ ಜೊತೆ ಹೋಗ್ತಿದ್ದೆ, ಅವ್ರಿಗೆ ಧೈರ್ಯ ತುಂಬ್ತಿದ್ದೆ, ಪೇಷಂಟ್ಗಳನ್ನೂ ನಾನೇ ನೋಡ್ತಿದ್ದೆ, ಇವನ್ ಟೆಸ್ಟ್ಗಳನ್ನೂ ನಾನೇ ಮಾಡ್ತಿದ್ದೆ. ಮಾಡಿ ಸಾಕಷ್ಟು ಹಂಚಿಕೊಂಡು ಎದುರುಕೊಂಡು ಹಾಸ್ಪಿಟ್ಲ್ ಕಡೆ ಬರದೆ ಅಲ್ಲಿ ಭಯದಲ್ಲಿರ್ತಕ್ಕಂಥವ್ರ ಮನೆಗೆ ಹೋಗಿ ಅಲ್ಲಿ ನಾನೇ ಹೋಗಿ ಟೆಸ್ಟ್ನ ಇದು ಮಾಡ್ಕೊ ಬರ್ತಿದ್ದೆ. ಮಾಡ್ಬೇಕಾದ್ರೆ ನನಗೂ ಅಂಟಿಸ್ಕೊಂಡಿದ್ದೆ,
0: ನಿಮಗೂ ಸಹ ಬಂದು
1: ನನಗೂ ಕೋವಿಡ್ ಅಂಟಿಸ್ಕೊಂಡೆ. ಬಟ್ ನಾ ಧೃತಿಗೆ ಇಡಲಿಲ್ಲ, ಯಾಕಂದ್ರೆ ಇದೊಂದು ಕಾಯಿಲೆ. ಮನುಷ್ಯ ಯಾವಾಗ ಸ್ಥೈರ್ಯ ಧೈರ್ಯದಲ್ಲಿರ್ತಾನೆ ಯಾವುದು ಏನು ನಮ್ಮನ್ನು ಏನು ಮಾಡಕ್ ಆಗಲ್ಲ.
0: ಹೌದು,
1: ನಾವು ಯಾವಾಗ ಒಂದ್ಸರಿ ಧೃತಿಗೆಡ್ತೀವಿ ಎಲ್ಲ ಬಂದು ನಮ್ಮನ್ನು ಅಟ್ಯಾಕ್ ಮಾಡ್ತಾ ಒಂದೇ ಸಾರಿ. ಹಾಗಾಗಿ ಅದನ್ನು ಹೊರತುಕೊಂಡಿದ್ರೆ ಯಾವತ್ತಿದ್ರೂ ಸಾಯ್ಲೇಬೇಕು ಅಂತ ನಮ್ಮ ಮನಸ್ಸಲ್ಲಿ ನಾವು ದೃಢ ಸಂಕಲ್ಪ ಮಾಡಿಕೊಂಡಾಗ
0: ಹೌದು
1: ಯಾವುದು ಯಾವುದಕ್ಕೂ ಎದುರಬೇಕಾಗಿಲ್ಲ, ಸಾವಿಗೂ ಎದುರಬೇಕಾಗಿಲ್ಲ, ಸಾವು ಯಾವತ್ತಿದ್ರು ಸಾಯ್ಲೇಬೇಕಲ್ಲ.
0: ಹೌದು,
1: ಈಗ ನಾವೇನು ಇಲ್ಲಿ ಬಿಟ್ಟೋಗೋದೇನು ತಗೊಂಡು ಹೋಗೋದೇನು ಏನೂ ಇಲ್ಲ.
0: ಹೌದು,
1: ಹಾಗಾಗಿ ಪ್ರತಿಯೊಬ್ಬ ಮನಸ್ಸನ್ನು ಧೈರ್ಯವಾಗಿರ್ಬೇಕು ಅಂತ ನಾನೇ ವಾಲಂಟಿಯರ್ಗೆ ಹೋಗಿ ಹಳ್ಳಿ ಹಳ್ಳಿಗಳಲ್ಲಿ ಹೇಳ್ತಾ ಅವ್ರಿಗೆಲ್ಲ ಆಹಾರ ಪದಾರ್ಥಗಳನ್ನ ಸರ್ಕಾರದಿಂದ ಕೊಡ್ತಕ್ಕಂಥವ್ರು ಸಂಘ ಸಂಸ್ಥೆಯವ್ರು ಕೊಡ್ತಕ್ಕಂಥವು ಪ್ರತಿಯೊಂದನ್ನು ಪ್ರತಿ ಮನೆಗೂ, ಯಾಕಂದ್ರೆ ಐಸೋಲೇಷನ್ ಮಾಡಿ ಯಾರನ್ನೂ ಒಳಗಡೆ ಎಂಟ್ರಿ ಮಾಡಕ್ ಬಿಡ್ತಿರ್ಲಿಲ್ಲ. ನಾವೇ ನಮ್ಮ ವರ್ಕರ್ಗಳನ್ನೆಲ್ಲ ಕರ್ಕೊಂಡು ಹೋಗಿ ಹಂಚೋದು, ಆಹಾರ ಪದಾರ್ಥಗಳು ಹಂಚೋದು, ಅವ್ರು ಬೇಕಾದಂಥ ಔಷಧಿಗಳನ್ನ ಪ್ರತಿಯೊಂದನ್ನು ಹಂಚಿ ಅವ್ರನ್ನ ಧೈರ್ಯ ಕೊಟ್ಟು ನಾವೇ ನಿಂತು ಎಲ್ಲ ಮಾಡ್ತಾ ಇದ್ದೆ.

0: ಬೆಳಿಗ್ಗೆ ಮನೆ ಬಿಟ್ಟು ನಮ್ಮ ಮನೆಗೆ ಹೋಗ್ತಾ ಇರಲಿಲ್ಲ. ಅದು ಎರಡ್ ಮೂರು ತಿಂಗಳು ಅದು ಕೋವಿಡ್ ಕಂಟ್ರೋಲ್ ಬರೋವರೆಗೂ ಅಲ್ಲೇ ಐ ಬಿನಲ್ಲಿ ರೂಮ್ ಮಾಡ್ಕೊ, ಅಲ್ಲೇ ಇದ್ಕೊಂಡು ಡಾಕ್ಟರ್ಗಳ ಬೆಟಲಿಯನ್ ಇಟ್ಕೊಂಡು ಪ್ರತಿ ಒಂದನ್ನು ನಾವು ಅಲ್ಲೇ ಇದ್ಕೊಂಡು, ನನಗೂ ಬಂದಿದ್ರು ಸಹ ನಾನೇ ಚಿಕಿತ್ಸೆ ಸ್ವಯಂ ಚಿಕಿತ್ಸೆ ತಗೊಂಡು ಗುಣಮುಖನಾಗಿ ನಾನು ಅಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ದೆ. ಈವನ್ ಕೋವಿಡ್ ಬಂದ್ರು ಮಲಿಕತ್ತೆ ಇರಲಿಲ್ಲ, ನನ್ನ ಕೆಲಸ ನಾನು ಮಾಡ್ಕೊ ಹೋಗ್ತಾ ಇದ್ದೆ. ಸಾಕಷ್ಟು ಕೆಲಸ ಮಾಡಿ ನನ್ನ ಮನಸ್ಸಿಗೆ ತೃಪ್ತಿ ತರುವಷ್ಟು ಕೆಲಸ ಮಾಡಿ ಸಾಕಷ್ಟು ಜನನ ಕೋವಿಡ್ ಇಂದನೂ ಬಚಾವ್ ಮಾಡಿದ್ವಿ. ಸರಿಯಾದ ಸಮಯದಲ್ಲಿ ಅವ್ರನ್ನ ಗುರುತಿಸಿ ಅವ್ರಿಗೆ ಸೂಕ್ತವಾದಂಥ ಸ್ಥಳಕ್ಕೆ ಕಳಿಸಿ ಅವ್ರಿಗೆ ಸರಿಯಾದ ಸೂಕ್ತ ಚಿಕಿತ್ಸೆ ನೀಡಿಸಿ ಅವರೆಲ್ಲ ಕೋವಿಡ್ ಇಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆ ಟೈಮಲ್ಲಿ ನಮ್ಗೇನು ಅದು ಹೋಗ್ತಾ ಹೋಗ್ತಾ ಇದು ಸಾಮಾನ್ಯ ಮಾಮೂಲಿ ಒಂದು ಕಾಯಿಲೆ ಏನಂಗೆ ಮನವರಿಕೆ ಆಯಿತು. ಮನವರಿಕೆ ಆದಮೇಲೆ ಅವ್ರಿಗೆಲ್ಲ ಇದು ಕಮ್ಮಿ ಆದ ನಂತರ ನಮ್ಮ ಭಾರತ ಸರ್ಕಾರದಿಂದ ಈ ಕೋವಿಡ್ ವ್ಯಾಕ್ಸಿನ್ ಅಂತ ಬಿಟ್ಟರು, ಅದನ್ನ ಕೊಟ್ಟು ಎಲ್ರಿಗೂ ಯಶಸ್ವಿ ಅದು. ವ್ಯಾಕ್ಸಿನ್ ತಗೊಂಡಾಗಿದ್ದರಿಂದ ಇದ್ರಗ ಪ್ರಮಾಣ ಇಳಿಕೆ ಆಗ್ತಾ ಬಂತು.
1: ಹೌದು, ಕೋವಿಡ್ ಸೋಂಕಿಗೆ ತಗುಲುತ್ತಿದ್ದಂತವರ ಪ್ರಮಾಣ ವ್ಯಾಕ್ಸಿನ್ ತಗೊಂಡು
0: ಆಟೋಮೆಟಿಕ್ ಆಗಿ
1: ಕಡಿಮೆ ಆಯ್ತು.
0: ಹೌದು, ಇಳಿಕೆ ಆಗೋಯ್ತು, ಗಣನೀಯ ಪ್ರಮಾಣದಲ್ಲಿ ಇಳಿಕೆ ಆಗೋಯ್ತು.
1: ಸರಿ, ವೈದ್ಯಕೀಯ ವೃತ್ತಿಯನ್ನು ಆಯ್ಕೆ ಮಾಡಲು ಬಯಸುವಂತವರಿಗೆ ನೀವು ನೀಡುವಂತಹ ಪ್ರಮುಖ ಸಂದೇಶ ಏನು? ಈ ವೃತ್ತಿ ಕೇವಲ ಒಂದು ಆದಾಯದ ಮೂಲವಲ್ಲದೆ ಬದಲಾಗಿ ಒಂದು ಬದುಕನ್ನು ರೂಪಿಸುವ ಸಾಧನ ಅಂತ ತಾವು ಹೇಳೋದಾದ್ರೆ, ಈ ವೃತ್ತಿಯನ್ನು ಬಯಸುವಂತಹ ಯುವಕರಿಗಾಗಿರ್ಬೋದು ಯುವತಿಯರಿಗಾಗಿರ್ಬೋದು ಒಂದು ಕಿವಿಮಾತನ್ನ ಹೇಳೋದಾದ್ರೆ ತಾವು?
0: ಏನು ನಾನು ಏನು ಹೇಳ್ತೀನಿ ಅಂದ್ರೆ, ಅದೇ ಫಸ್ಟ್ ಮಾನವೀಯ ಗುಣ ಬೆಳೆಸ್ಕೊಳ್ಳಿ. ಹಣದಿಂದ ಯಾವಾಗ್ಲೂ ಹೋಗ್ಬಾರ್ದು, ನಾವು ನಮ್ಮಿಂದ ಹಣ ಬರ್ಬೇಕೆ ಹೊರತು ನಾವು ಹಣದ ಹಿಂದೆ ಹೋಗ್ಬಾರ್ದು.
1: ಹೌದು,
0: ಯಾವಾಗ್ಲೂ ನಮ್ಮಿಂದೆ ನೀನು ಮಾಡುವ ಕಾಯಕ. ಈಗ ಒಬ್ಬ ಭಕ್ತ ದೇವಸ್ಥಾನಕ್ಕೆ ಹೋಗ್ತಾನೆ, ಅವನು ದೇವಸ್ಥಾನಕ್ಕೆ ಹೋದಾಗ ದೇವರೇನೋ ನನಗೆ ಉಂಡಿಗೆ ದುಡ್ಡಾಕು ಮಂಗಳಾರತಿಗೆ ದುಡ್ಡಾಕು ಅಂತ ಕೇಳಲ್ಲ.
1: ಹೌದು,
0: ನಿಮ್ಮ ಭಕ್ತಿಗೆ ತಕ್ಕನಷ್ಟೇ, ನಿಮ್ಮ ಭಾವನೆಗೆ ತಕ್ಕಷ್ಟು, ನಿಮ್ಮ ಕೈಲಾದಷ್ಟೇ ನೀವು ಹಾಕ್ಬಿಟ್ಟು ಹೋಗ್ತೀರಿ. ಅದೇ ರೀತಿ ನೀವು ನಿಮ್ಮ ಸೇವೆಯನ್ನು ನಿಸ್ವಾರ್ಥವಾಗಿ ಮಾಡಿದ್ರೆ ನಿಜವಾಗೂ ಮನುಷ್ಯರು ನಿಮಗೆ ಬೇಕಾದಂಥ ಧನ ಸಹಾಯ, ಧಾನ್ಯ ಸಹಾಯ, ನಿನಗೆ ನೀನು ಬದುಕಲಿಕ್ಕೆ ಏನು ಬೇಕು ಎಲ್ಲ ಸಹಾಯನೂ ಮಾಡಿಕೊಡ್ತೀನಿ. ನಿಮಗೆ ನಿಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ, ಆರ್ಥಿಕ ಬದುಕನ್ನು ಕಟ್ಕೊಳ್ಳಿಕ್ಕೂ ಅವರೇ ಇದು ಮಾಡ್ತಾರೆ. ನೀವು ಆ ರೀತಿಯಲ್ಲಿ ನೀವು ಸಾಕಬೇಕು. ಹಣನೇ ಮಾಡ್ತೀನಿ, ಹಣನೇ ನನಗೆ ಅಲ್ಲ, ಹಣದಿಂದ ನಾನು ಮಜಾ ಮಾಡ್ತೀನಿ ಅದು ಸಾಧ್ಯವೇ ಇಲ್ಲ. ನಿನ್ನ ಆತ್ಮಸಾಕ್ಷಿ ಮತ್ತು ನಿನ್ನ ಮನಸ್ಸು ಸಂತೋಷವಾಗದಿಲ್ಲದೆ ಇಲ್ಲ ಅಂದರೆ ನೀನು ಸುಖದ ಸುಪ್ಪತ್ತಿಗೆ ಅನ್ಕೊಂಡು ಹಣದ ಮೇಲೆ ಮಲಗಿದ್ರು, ಚಿನ್ನದ ಮೇಲೆ ವಜ್ರ ವೈಡೂರು ಯಾವ್ದ್ರ ಮೇಲೆ ಮಲಗಿದ್ರು ನಿನಗೆ ತೃಪ್ತಿನೇ ಇಲ್ಲ ಅಂದಾಗ ನಿನಗೆ ಇನ್ನು ಸಂತೋಷನೂ ಬರಲ್ಲ, ನೀನು ವೈದ್ಯನಾಗಿ ನಿನಗೆ ಉಪಯೋಗನೂ ಬರಲ್ಲ.
1: ಹೌದು,
0: ನಿನಗೆ ತೃಪ್ತಿ ಅನ್ನೋದು ಯಾವಾಗ ಅಂದರೆ ನೀನು ನಿನ್ನ ಆತ್ಮವನ್ನು ಸಂತೃಪ್ತಗೊಳಿಸಿದಾಗ, ನಿನ್ನ ಸೇವೆಯನ್ನು ತೃಪ್ತಿಯಾಗಿ ಕೊಟ್ಟಾಗ, ಮನಸ್ಸು ತೃಪ್ತಿಯಾಗಿ ನಿನಗೆ ಏನೇನು ಬೇಕು ಎಲ್ಲ ಅದೇ ಭಗವಂತನೇ ಕರುಣಿಸ್ತಾನೆ, ತೊಂದರೆ ಇದಿಲ್ಲ. ಹಾಗಾಗಿ ನೀನು ಮನಸ್ಸೋ ಕಾಯ ಇಚ್ಛೆ ನೀನು ಮಾಡ್ತೀನಿ ಕಾರ್ಯನ, ನನ್ನ ಕಾಯಕವನ್ನು ನಾನು ಬಸವಣ್ಣವ್ರು ಹೇಳ್ದಂಗೆ ಕಾಯಕವೇ ಕೈಲಾಸ ಅಂತ ಮಾಡ್ತೀನಿ ಅನ್ನೋದಾದರೆ ನೀವು ಈ ವೃತ್ತಿಗೆ ಬರಬೇಕು. ವ್ಯವಹಾರ ಮಾಡ್ತೀನಿ ಅನ್ನೋದಾದ್ರೆ ವ್ಯವಹಾರ ಯಾವ ಥರದಲ್ಲಿ, ಈಗ ಇತ್ತೀಚೆಗೆ ರಿಯಲ್ ಎಸ್ಟೇಟು ಏನೇನೋ ದಗಲ್ಬಾಜಿ ಕೆಲಸಗಳು ಏನೇನೋ ಇದ್ದಾವೆ, ಹಣ ಮಾಡಲಿಕ್ಕೆ ಬೇಕಾದಷ್ಟು ದಾರಿಗಳಿವೆ, ದರೋಡೆ ಎಲ್ಲ ಇದಾವೆ. ಬಟ್ ಇದನ್ನ ಹಣ ಮಾಡಬೇಕು ಅಂತ ಬರಬೇಡಿ, ಕಾಯಕ ಅಂತ ತಿಳ್ಕೊ ಬನ್ನಿ. ನೀವು ಕಾಯಕನ ನಿಮ್ಮ ಮನಸ್ಸು ಇಚ್ಛೆ ಮಾಡಿದಾಗ ಕರೆಕ್ಟಾಗಿ ನಿಮಗೆ ಆ ಸೇವೆಯಲ್ಲಿ ತೊಡಗಿಸ್ಕೊಂಡ್ರೆ ನಿಮಗೆ ಧನ, ಆತ್ಮತೃಪ್ತಿ, ನಿಮ್ಮ ಆರೋಗ್ಯ ಎಲ್ಲ ವೃದ್ಧಿ ಆಗುತ್ತೆ.
1: ನಿಮ್ಮ ಒಂದು ಪ್ರಸ್ತುತ ವೃತ್ತಿ ಜೀವನದಲ್ಲಿ ಇನ್ನು ಏನೆಲ್ಲ ಒಂದು ಹೊಸ ವಿಷಯಗಳನ್ನು ಸಾಧಿಸಬೇಕು ಅಂತ ಅನ್ಕೊಂಡಿದ್ದೀರಾ? ಈ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಭವಿಷ್ಯದಲ್ಲಿ ಆಗಬಹುದಾದಂತಹ ಒಂದು ಬದಲಾವಣೆಗಳ ಬಗ್ಗೆ ನಿಮ್ಮ ದೃಷ್ಟಿಕೋನದಲ್ಲಿ ಏನಾದರೂ ತಿಳಿಸೋದಾದ್ರೆ?
0: ನಾನು ಏನು ಇಲ್ಲ, ಇತ್ತೀಚಿನ ಕಾಯಿಲೆಗಳು ಬೇರೆ ಬೇರೆ ನೀವು ಕೇಳೇ ಇರಲ್ಲ. ಮೊದಲು ಯಾವುದು ಈ ಕಾಲ್ರಾ, ಪ್ಲೇಗು ಈ ಥರ ಕಾಯಿಲೆಗಳು ಬರ್ತಿದ್ವಿ. ಈಗ ಈ ಎಬೋಲೋ ಅಂತ ಇನ್ನೊಂದು ಆಫ್ರಿಕಾ ಖಂಡದಲ್ಲಿ ಉತ್ಪತ್ತಿಯಾಗಿದೆ. ಅದು 70-80% ಡೆತ್ ರೇಟು ಅಂತ ಹೇಳ್ತಾರೆ. ಸೊ ಈ ಥರ ಕಾಯಿಲೆಗಳು ಈ ಮನುಷ್ಯನ ದುರಾಸೆ ಹೇಗಿರುತ್ತೆ ಅದಕ್ಕೆ ತಕ್ಕನಾಗೆ ಕಾಯಿಲೆಗಳು ಹುಟ್ಕೋತಾ ಇರ್ತವೆ. ಯಾಕಂದ್ರೆ ಪ್ರಕೃತಿ ಸಮತೋಲನದಲ್ಲಿ ಇದ್ರೆ ಮಾತ್ರ ನಾವು ಆರೋಗ್ಯವಾಗಿರ್ತೀವಿ. ಪ್ರಕೃತಿಯನ್ನು ನೀವು ಯಾವಾಗ ನಾಶ ಮಾಡ್ಕೋತಾ ನಿಮ್ಮ ದುರಾಸೆಗೆ ಪ್ರಕೃತಿಯನ್ನು ನಾಶಪಡಿಸ್ತೀರಿ, ಅಲ್ಲಿ ಮಾಮೂಲಿ

0: ನಾವು ಕಂಡು ಕಾಣದಂತ ರೋಗಗಳು ಉಲ್ಬಣ ಹೋಗ್ತಾ ಹೋಗ್ತವೆ, ಉತ್ಪತ್ತಿಯಾಗಿ ಉಲ್ಬಣ ಆಗ್ತಾ ಹೋಗ್ತವೆ. ಅದನ್ನು ನಿಮ್ಮ ಸರ್ವನಾಶಕ್ಕೂ ದಾರಿ ಮಾಡಿಕೊಡುತ್ತೆ. ಆದ್ದರಿಂದ ಯಾರು ಪ್ರಕೃತಿ ಜೊತೆ ಆಟ ಆಡಬಾರ್ದು. ಪ್ರಕೃತಿಯನ್ನು ಹೇಗಿರುತ್ತೆ ಹಾಗೇ ಬಿಡಬೇಕು. ಭೂಮಂಡಲ ಹೇಗಿದೆ ಅದು ಪ್ರಕೃತಿಯಲ್ಲಿ ಯಾವ ಥರ ಇದೆ, ಮಡ ಗಿರಗಳು, ನೀರು, ಗಾಳಿ ಇವೆಲ್ಲ ನಾವು ಹೇಗೆ ಸೇವಿಸ್ತಾ ಇರ್ತೀವಿ ಇನ್ ನ್ಯಾಚುರಲ್ ಆಗಿ, ಅದು ಹಾಗೇರಾಗೆ ಬಿಡಬೇಕು. ನೀವು ಅದನ್ನು ಮರಗಳನ್ನ ಕಟ್ ಮಾಡ್ತಾ ಹೋಗೋದು, ನದಿಗಳನ್ನ ಕಲುಷಿತಗೊಳಿಸೋದು, ಈ ಗಾಳಿಯನ್ನ ಕಲುಷಿತಗೊಳಿಸೋದು ಅಂದ್ರೆ ನಿಮ್ಮ ಮಾನವನ ಅವನತಿಗೆ ಅದೇ ದಾರಿ. ಈ ತರ ಮಾಡ್ತಾ ಹೋದಾಗ ಬೇರೆ ಬೇರೆ ರೋಗಗಳು ಉತ್ಪತ್ತಿ ಆಗ್ತವೆ. ಮನುಷ್ಯ ಅವನ ಅಂತ್ಯವನ್ನ ಅವನೇ ನೋಡ್ತಾ ಇರ್ತಾನೆ. ಹೀಗಾಗಿ ಈ ಮನಸ್ಸನಾದವನು ಈ ದುರಾಸೆಯನ್ನ ಬಿಟ್ಟರೆ, ಮತ್ತೆ ಸ್ವಾರ್ಥ ದುರಾಸೆ ಈ ದುರ್ಬುದ್ಧಿಗಳನ್ನು ಬಿಟ್ಟರೆ ಎಲ್ಲ ಸುಲಲಿತವಾಗಿ ನಡ್ಕೊಂಡು ಹೋಗುತ್ತೆ. ಇಂದಿನ ಮುಂದಿನ ಪೀಳಿಗೆ ಮತ್ತೆ ನಮ್ಮ ಈ ಹಿಂದಿನ ಪೀಳಿಗೆ ಯಾವ ತರ ಇತ್ತು, ಮುಂದಿನ ಈಗಿನ ಪೀಳಿಗೆ ಹೇಗಿದೆ, ಮುಂದೆ ಬರ್ತಕ್ಕಂಥ ಪೀಳಿಗೆ ಹೇಗಿರುತ್ತೆ, ಇದಕ್ಕೆಲ್ಲ ನಾವು ದಾರಿದೀಪವಾಗಬೇಕು. ನಾವು ದುರ್ನಡತೆ ನಡೆದ್ರೆ ಅವು ನಮ್ಮನ್ನ ಅನುಸರಿಸ್ತಾ ಹೋಗ್ತವೆ.
1: ಹೌದು,
0: ಈಗಿನ ಕಾಲದಲ್ಲಿ ಅದೇ ಆಗಿರೋದು. ಏನು ಈ ಮೊಬೈಲ್ ಬಂದು ನಮಗೆ ಬೇಕಾಗಿರ್ತಕ್ಕಂಥದ್ದು ಜಾಸ್ತಿಗಿಂತ ಬೇಡವಾರದೇ ಜಾಸ್ತಿ ಆಗಿದೆ.
1: ಹೌದು,
0: ಇದರಿಂದ ಈಗಿನ ಚಿಕ್ಕ ಮಕ್ಕಳಿಂದ ಹಿಡಿದು ಯುವಕರವರೆಗೂ ಅದಗೇಳಲಿಕ್ಕೆ ಇದು ಒಂದು ಮುಖ್ಯ ದಾರಿ. ಇದರಿಂದ ಸಾಕಷ್ಟು ರೋಗಗಳು ಬರ್ತಾ ಇದ್ದಾವೆ, ಮಾನಸಿಕ ರೋಗಗಳು ಈ ಮೊಬೈಲಿಂದನೂ ಬರ್ತಾ ಇದ್ದಾವೆ. ಈ ಥರ ಅನೇಕ ಕಾಯಿಲೆಗಳು ನಮಗೆ ಗೊತ್ತಿಲ್ಲದಂಗೆ ಉತ್ಪತ್ತಿ ಆಗ್ತಾ ಹೋಗ್ತವೆ. ಇವನ್ನೆಲ್ಲ ಮನಸ್ಸು ಮನಗಂಡು ಸರಿಯಾದ ದಾರಿಗೆ ತೋರಿಸ್ಬೇಕಾದವರು, ಸಮಾಜವನ್ನು ತಿದ್ದಬೇಕಾದಂಥವರು ಯಾರು ನಾವು ಮೇಲ್ಪಂಕ್ತಿಯಲ್ಲಿರ್ತೀವಿ ಅವರುಗಳು ಸಮಾಜವನ್ನು ಒಂದು ಸರಿದಾರಿ ತರ್ತಕ್ಕ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕೇ ಹೊರತು ಅವ್ರನ್ನ ದುಶ್ಚಟಕ್ಕೆ ಮತ್ತು ದುರ್ಬುದ್ಧಿಗೆ ನೂಕುವಂಥ ಒಂದು ಇದು ಮಾಡಬಾರ್ದು. ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಹಾಗಾಗಿ ನಾವು ಮುಂದೆ ಈಗ ನಮ್ಮದು ಸರ್ಕಾರಿ ಸೇವೆಯಿಂದ ನಿವೃತ್ತಿ ಆಗ್ಬೋದು, ಆದರೆ ನಾವು ನಮ್ಮ ವೈದ್ಯಕೀಯ ವೃತ್ತಿ ಇದೆಯಲ್ಲ ಇದಕ್ಕೆ ಫುಲ್ ಸ್ಟಾಪ್ ಇಲ್ಲ, ಅಂತಿಮ ಇಲ್ಲ.
1: ಹೌದು,
0: ನಾವು ರಿಟೈರ್ಡ್ ಆದರೂ ಡಾಕ್ಟ್ರೆ, ವೃತ್ತಿಲಿದ್ರು ಡಾಕ್ಟ್ರೆ.
1: ಹೌದು,
0: ಹಾಗಾಗಿ ಇದ್ರ ಜೊತೆಗೆ ಬೇರೆ ಬೇರೆ ಸಾಮಾಜಿಕ ಕೆಲಸ ಕಾರ್ಯಗಳನ್ನ ನಂಬಿಕೊಂಡು ಸಾರ್ವಜನಿಕರಿಗೆ ಬಡ ಬಗ್ಗರಿಗೆ ನಾವು ಸಹಾಯ ಮಾಡಬಹುದು. ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕು ಅಂತ ನನ್ನ ಒಂದು ಅನಿಸಿಕೆ ಇದೆ. ನಂತರ ನಮ್ಮಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಿಸಿ ರಾಯ್ ಅಂತ ಇದ್ರು ಮುಖ್ಯಮಂತ್ರಿಯಾಗಿ. ಅವರು ಮುಖ್ಯಮಂತ್ರಿಯಾಗಿದ್ದರು ಒನ್ ಅವರ್ ಅರ್ಧ ಗಂಟೆ ಪೇಷಂಟ್ ನೋಡಲಿಕ್ಕೆ ಸಮಯ ಕೊಡ್ತಿರುವಂಥ ಡೈಲಿ. ಆ ರೀತಿ ನಾನು ಮುಂದೆ ಯಾವುದೇ ಇದಿದ್ರು ಆ ಕಾಯಕನೇ ಮಾಡಬೇಕು ಅಂತ ನಾನು ಯೋಚನೆ ಮಾಡ್ಕೊಂಡಿದ್ದೀನಿ. ನಾವು ಯಾವುದೇ ಉನ್ನತ ಮಟ್ಟದ ಒಂದು ಇದಕ್ಕೆ ಹೋದ್ರು ಪ್ರತಿ ಹಳ್ಳಿಗೆ ಹೋದಾಗ್ಲೂ ಒಂದು ಗಂಟೆ ಎರಡು ಗಂಟೆ ಅದಕ್ಕೆ ಮೀಸಲಿಟ್ಬಿಡೋದು. ಫಸ್ಟ್ ಪೇಷಂಟ್ಗಳು ನೋಡೋದು, ಆಮೇಲೆ ಮಿಕ್ಕಿದ ಕಾಯಕಗಳು ನೋಡಬೇಕು. ಒಂದು ಮನೋಭಾವ ನನ್ನಲ್ಲಿ ಆಗ್ಲಿಂದ ಇದೆ, ಅದನ್ನೇ ಮುಂದುವರ್ಸ್ಕೋಬೇಕು.
1: ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುವವರಿಗೆ ಮತ್ತು ತಾಲೂಕಿನ ಜನತೆಗೆ ಏನಾದರೂ ಒಂದು ಕಿವಿಮಾತನ್ನು ಹೇಳೋದಾದರೆ ಏನಂತ ಹೇಳೋದಕ್ಕೆ ಬಯಸ್ತೀರಾ?
0: ನನ್ನ ತಾಲೂಕಿನಲ್ಲಿ ಏನಾಗಿದೆ ಅಂದರೆ ಇತ್ತೀಚಿನ ಇದರಲ್ಲಿ ವ್ಯಸನಿಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಏನೋ ಈ ದುಶ್ಚಟಗಳಿಗೆ, ಈ ಕುಡಿತದ ದುಶ್ಚಟ, ಭಂಗಿ, ಅದೇನೋ ಗಾಂಜಾ, ಈ ಥರದ್ದು ಜಾಸ್ತಿ ಕೇಳ್ಪಡ್ ಚಿಕಿತ್ಸೆ ನೀಡ್ತಾ ಇರ್ತೀನಿ ನನ್ನ ಹತ್ರ ಬಂದಾಗ. ಸೊ ಜೀವನ ಅನ್ನೋದು ಬರೀ ಈ ದುಶ್ಚಟಗಳಲ್ಲಿ ಎಂಜಾಯ್ ಮಾಡ್ತೀವಿ, ಕುಡಿದು ನನಗೆ ಎಂಜಾಯ್ ಬರ್ತದೆ, ನಾನು ಹಂಗೆ ಎಂಜಾಯ್ ಮಾಡ್ತೀನಿ. ನೀನು ಒಬ್ಬ ಮನುಷ್ಯನ, ನನಗೆ ಎಷ್ಟೋ ಜನ ನನಗೂ ಹೇಳಿಸಿದ್ರು ನನ್ನ ಫ್ರೆಂಡ್ಗಳು, ನಿಂದು ಒಂದು ಜನ್ಮನ, ನೀನು ಕುಡಿದ್ಮೇಲೆ ಅದೇನಾಗಬೇಕು. ಹಾಗೆ ನಾವು ಜೀವನ ಎಷ್ಟು ದಿನ ಬದುಕ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾವ ರೀತಿ ಬದುಕ್ತೀವಿ ಅನ್ನೋದು ಭಾಳ ಮುಖ್ಯ.
1: ಹೌದು,
0: ಆ ನಿಟ್ಟಿನಲ್ಲಿ ಬೇರೆ ಯುವಜನತೆಯನ್ನು ಸಮಾಜವನ್ನು ಆ ನಿಟ್ಟಿನಲ್ಲಿ ತರಬೇಕು. ಯಾಕಂದರೆ ತಾಯಿ ತಂದೆಗಳು ನಮ್ಮ ಮೇಲೆ ಭಾಳ ಭರವಸೆ ಇಟ್ಕೊಂಡಿರ್ತಾರೆ, ನನ್ನ ಮಗ ಒಳ್ಳೆ ಬುದ್ಧಿ ಕಲಿತಾನೆ, ಒಳ್ಳೆ ನಡತೆ ಕಲಿತಾನೆ, ನನ್ನ ಮಗಳು ಒಳ್ಳೆ ಬುದ್ಧಿ ಕಲಿತಾಳೆ, ಒಳ್ಳೆ ಈ ಥರ ಅವರು ನಮ್ಮ ಮೇಲೆ ಬಹಳ ಭರವಸೆ ಇಟ್ಕೊಂಡಿದ್ದಾಗ ನಾವು ಆ ದಾರಿಲೇ ನಡಿಬೇಕೇ ಹೊರತು ಹೇಳೋರು ಕೇಳೋರು ಮಾತು ಕೇಳ್ಕೊಂಡು ನಾವು ಆಳೋದ್ರೆ ತಾಯಿ ತಂದೆಯವರು ಮಾನಸಿಕವಾಗಿ ಅನುಭವಿಸ್ತಾ ಇರ್ತಾರೆ.
1: ಹೌದು,
0: ಪಾಪ ಅವರು ದುಃಖವನ್ನು ಹೇಳ್ಕೊಳಕ್ಕಾಗಲ್ಲ, ಹೇಳಿದ್ರು ಇವ್ರು ಕೇಳೋ ಪರಿಸ್ಥಿತಿಯಲ್ಲಿ ಇವು ಇರಲ್ಲ, ಮೀರೋಗ್ಬಿಟ್ಟಿರ್ತಾರೆ. ಹಾಗಾಗಿ ಯುವಕರಾಗಿರ್ಬೋದು, ಮಕ್ಕಳಿಗೆ ಬೆಳೀತಕ್ಕಂಥ ಮಕ್ಕಳಾಗಿರ್ಬೋದು, ಅವ್ರಿಗೆ ಒಳ್ಳೆ ಮಾರ್ಗದರ್ಶನ ಕೊಡ್ಬೋದು.

ಒಳ್ಳೆ ಸಂಸ್ಕಾರ ಕೊಡ್ಬೇಕು. ಮೊದಲು ಜಾಯಿಂಟ್ ಫ್ಯಾಮಿಲಿ ಅಂತ ಇತ್ತು, ಅಲ್ಲಿ ಯಾರೇ ಆಗ್ಲಿ ಅವ್ರು ಆ ಕಡೆ ಈ ಕಡೆ ಹೋಗ್ಬಾರ್ದಂಗೆ ಹಿರಿಯವರು ನಮ್ಗೆ ಒಳ್ಳೆ ಬುದ್ಧಿವಾದ ಹೇಳೋದು, ತಪ್ಪು ಮಾಡಿದ್ರು. ಈಗೆಲ್ಲ ಮದುವೆ ಆಗ್ತಿದ್ದಂಗೆ ಗಂಡನ್ನ ಬೇರೆ ಕಡೆ ಮಾಡ್ಕೋಬಿಡ್ತಾರೆ, ಅವ್ರಿಗೆ ತಿದ್ದವರು ಇರಲ್ಲ, ಹೇಳೋರು ಇರಲ್ಲ, ಕೇಳೋರು ಇರಲ್ಲ, ದಾರಿ ತಪ್ತಾರೆ. ಹೀಗಾಗಿ ಸಮಾಜ ಹಾಳಾಗ್ತಾ ಇದೆ. ಇನ್ನು ಮುಂದೆನಾದ್ರೂ ಆ ಕೂಡು ಕುಟುಂಬದಲ್ಲಿ ಇದ್ಕೊಂಡು ಒಳ್ಳೆ ಸಂಸ್ಕಾರ

0: ಇಲ್ಲಿ ಜನಗಳೇನ್ ಮಾಡ್ತಾ ಇದಾವೆ, ಇತ್ತೀಚಿನ ಪೀಳಿಗೆ ಆ ಸಂಸ್ಕೃತಿಯನ್ನ ಅಳವಡಿಸಿಕೊಂಡು ಕುಡಿದು ಯುವಕರು ಯುವತಿಯರು ಕುಡಿದು ಆಳು ಬಿದ್ದು ಹೋಗ್ತಾ ಇದೆ. ಸಮಾಜದಲ್ಲಿ ತಲೆ ಎತ್ಕೊಂಡು ಹೋಗಕ್ಕಾಗಲ್ಲ. ಆ ರೀತಿ ತಾಯಿ ತಂದೆಯ ಗೌರವವನ್ನು ಹಾಳು ಮಾಡಲಿಕ್ಕೆ ಇತ್ತೀಚಿನ ಇದು ಮಾಡ್ತವೆ. ಸೊ ಹಾಗಾಗಿ ತಾಯಿ ತಂದೆ ತಮ್ಮನ್ನು ಬೆಳೆಸಲಿಕ್ಕೆ, ಓದಿಸ್ಲಿಕ್ಕೆ, ವಿದ್ಯೆ ಕೊಡಿಸ್ಲಿಕ್ಕೆ, ನಿಮ್ಮನ್ನು ಒಂದು ಒಳ್ಳೆ ಉತ್ತಮ ಮಟ್ಟಕ್ಕೆ ತರಲಿಕ್ಕೆ ಎಷ್ಟು ಶ್ರಮ ವಹಿಸ್ತಾರೆ ಅಂತ ಅದು ಅವ್ರಿಗೆ ಗೊತ್ತಿರುತ್ತೆ.
1: ಹೌದು,
0: ಅದನ್ನು ತಾವು ಹಾಳು ಮಾಡಬೇಡಿ ಅನ್ನೋದನ್ನ ಈ ಮುಖಾಂತರ ಈ ಯುವಕರಿಗೆ ಇತ್ತೀಚಿನ ಪೀಳಿಗೆಗೆ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಈ ಜನಧ್ವನಿ ಮೂಲಕ ಅವರಿಗೆ ಒಂದು ಕಿವಿ ಮಾತನ್ನ ಈ ರೀತಿಯಾಗಿ ಹೇಳಲಿಕ್ಕೆ ಇಚ್ಛಪಡ್ತೀನಿ.
1: ನಿಮ್ಮ ಮಾತುಗಳು ನಮ್ಮ ಕೇಳುಗರಿಗೆ ಮತ್ತು ವಿಶೇಷವಾಗಿ ವೈದ್ಯರಾಗಲು ಕನಸು ಕಾಣುತ್ತಿರುವಂತಹ ಯುವಕರಿಗೆ ಖಂಡಿತ ಪ್ರೇರೇಪಣೆಯನ್ನು ನೀಡುತ್ತೆ. ನಿಮ್ಮ ವೃತ್ತಿ ಜೀವನದಲ್ಲಿ ಮತ್ತಷ್ಟು ಯಶಸ್ಸು ಹೀಗೆ ಸಿಗಲಿ ಎಂದು ನಾವು ಸಹ ಹಾರೈಸುತ್ತೇವೆ. ನಮ್ಮ ಜೀವನದ ಅತ್ಯಂತ ಅಮೂಲ್ಯವಾದ ಸಂಪತ್ತಾದ ಆರೋಗ್ಯವನ್ನು ಕಾಪಾಡುವ ನಿಮ್ಮಂತಹ ಮಹಾನ್ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿರುವುದು ನಮಗೆಲ್ಲ ಸಹ ಹೆಮ್ಮೆಯ ಸಂಗತಿ. ನಿಮ್ಮ ಪ್ರತಿಯೊಂದು ಉತ್ತರವೂ ಸಹ ವೈದ್ಯರ ಕಠಿಣ ಪರಿಶ್ರಮ ಮತ್ತು ಮಾನವೀಯತೆಯನ್ನು ಬಿಂಬಿಸಿದೆ. ನಮ್ಮೆಲ್ಲರಿಗೂ ವೃತ್ತಿ ಸಂತೃಪ್ತಿ ಎಂದರೆ ಏನು ಎಂಬುದನ್ನು ನೀವು ಮತ್ತೊಮ್ಮೆ ಮನವರಿಕೆ ಮಾಡಿಸಿದ್ದೀರಿ. ತಮಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮ ಜನಧ್ವನಿ ಕೇಳುಗರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಸರ್.
0: ತುಂಬಕ್ಕೂ ಧನ್ಯವಾದಗಳು.
1: ಪ್ರಿಯ ಕೇಳುಗರೆ, ಇದೇ ರೀತಿ ಮತ್ತೊಂದು ವೃತ್ತಿಯ ಕುರಿತು ಮುಂದಿನ ಸಂಚಿಕೆಯಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.
2: ವೃತ್ತಿ ಸಂತೃಪ್ತಿ, ಕಾಯಕವೇ ಕೈಲಾಸ. ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ. ಯಾವ ವೃತ್ತಿಯೂ ಕೀಳಲ್ಲ, ಯಾವ ವೃತ್ತಿಯೂ ಮೇಲಲ್ಲ. ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ. ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ. ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ ವೃತ್ತಿ ಸಂತೃಪ್ತಿ.
3: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
4: ಕೇಳುಗರೆ, ಇದುವರೆಗೂ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ವೈದ್ಯ ವೃತ್ತಿಯ ಅನಾವರಣ ಕುರಿತು HD ಕೋಟೆಯ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಸೋಮಣ್ಣ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನು ಕೇಳಿದಿರಿ.

0: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತ ಸುನಾದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮಧುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಹುರವು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
0: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
0: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
0: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಸೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 26ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅರ್ಜುನ, ಹಿಂದೆ ಆಗಿ ಹೋಗಿರುವ, ಈಗ ಇರುವ ಮತ್ತು ಮುಂದೆ ಆಗುವ ಸಕಲ ಭೂತಗಳನ್ನೂ ಕೂಡ ನಾನು ಬಲ್ಲೆ. ಆದರೆ ನನ್ನನ್ನು ಮಾತ್ರ ಯಾರೂ ಅರಿತಿಲ್ಲ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಒಂದು ಮಾತಿನ ಅರ್ಥ ಇಷ್ಟೇ, ಪರಮೇಶ್ವರನಿಗೂ ಜೀವರಾಶಿಗಳಿಗೂ ಇರುವ ವ್ಯತ್ಯಾಸವನ್ನು ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಭಗವಂತನಿಗೆ ಪ್ರತಿಯೊಂದು ಪ್ರಾಣಿಯು ಹಿಂದೆ ಏನಾಗಿತ್ತು ಎಂಬುವುದು ಗೊತ್ತಿದೆ, ಅದೇ ಪ್ರಾಣಿ ಮುಂದೆ ಏನಾಗುವುದು ಎಂಬುವುದು ಕೂಡ ಗೊತ್ತಿದೆ, ಅದರ ಜೊತೆಗೆ ಈಗ ಏನಾಗಿದೆ ಎಂಬುವುದು ಕೂಡ ಚೆನ್ನಾಗಿಯೇ ಗೊತ್ತಿದೆ. ಏಕೆಂದರೆ ಆ ಪರಮೇಶ್ವರ ಸೃಷ್ಟಿಸಿದವನು, ಪಾಲಿಸುತ್ತಿರುವವನೂ ಅವನೇ, ಕೊನೆಗೆ ಸೆಳೆದುಕೊಳ್ಳುವವನೂ ಕೂಡ ಆ ಪರಮಾತ್ಮನೇ. ಅವನು ಈ ಸೃಷ್ಟಿಯ ನಾಟಕವನ್ನು ಎಷ್ಟು ವೇಳೆ ಸೂತ್ರಧಾರನಂತೆ ಆಡಿಸಿರುವನು.

ಆಟವನ್ನು ಆಡಿಸುವವನಿಗೆ ಯಾರು ಯಾರು ಪಾತ್ರಧಾರಿಗಳು, ಅವರು ಏನೆಲ್ಲ ಮಾಡಬೇಕಾಗಿದೆ ಮತ್ತು ಅದು ಎತ್ತ ಸಾಗುವುದು, ಅದನ್ನ ಹೇಗೆ ಪರ್ಯಾವಸನಗೊಳ್ಳುವುದು ಅಥವಾ ಹೇಗೆ ಕೊನೆಗೊಳಿಸಿಕೊಳ್ಳುವುದು ಎಂಬುದು ಎಲ್ಲವೂ ಗೊತ್ತಿದೆ. ಅದನ್ನೇ ಕುಳಿತು ನೋಡುವವನಿಗೆ ಹಿಂದಿರುವ ಸೂತ್ರಧಾರನ ಪರಿಚಯ ಆಗೋದಿಲ್ಲ. ನಾವು ಕಾಲದಲ್ಲಿ ಹಿಂದೆ, ಈಗ, ಮುಂದೆ ಎಂಬ ಭಾಗಗಳನ್ನು ನೋಡ್ತೇವೆ. ಇದು ಕೃತಕ. ಒಂದೇ ಒಂದು ಘಟನೆ ಒಬ್ಬನಿಗೆ ಭೂತ, ಮತ್ತೊಬ್ಬನಿಗೆ ವರ್ತಮಾನ, ಮತ್ತೊಬ್ಬನಿಗೆ ಭವಿಷ್ಯವಾಗಿರಬಹುದು. ಅಂದರೆ ನೋಡಿ, ಒಂದು ಘಟನೆ ಏನು ನಡೀತಾ ಇದೆ, ಆ ಘಟನೆ ಒಬ್ಬ ಮನುಷ್ಯನಿಗೆ ಅದು ಭೂತಕಾಲವಾದರೆ ಮತ್ತೊಬ್ಬನಿಗೆ ವರ್ತಮಾನವಾಗಿರ್ಬೋದು, ಮತ್ತೊಬ್ಬನಿಗೆ ಭವಿಷ್ಯವಾಗಿರಬಹುದು. ಉದಾಹರಣೆಗೆ ಯೌವನಾವಸ್ಥೆ ಅಂತ ಇಟ್ಕೊಳ್ಳಿ. ಯೌವನಾವಸ್ಥೆ ಅನ್ನುವಂಥದ್ದು ಒಂದು ಘಟನೆ, ಅದು ಈಗಾಗಲೇ ವಯಸ್ಸು ದಾಟಿರುವವನಿಗೆ ಭೂತಕಾಲ, ಯೌವನಾವಸ್ಥೆಯಲ್ಲಿ ಇರುವವನಿಗೆ ಅದು ವರ್ತಮಾನ ಕಾಲ, ಇನ್ನು ಬಾಲ್ಯಾವಸ್ಥೆಯಲ್ಲಿರುವವರಿಗೆ ಯೌವನಾವಸ್ಥೆ ಎಂಬುದು ಭವಿಷ್ಯತ್ ಕಾಲ. ಹೀಗೆ ಹಲವು ಜ್ಯೋತಿರ್ವತ್ಸರಗಳೇ ಅದರ ಆಚೆ ಇರುವಂಥ ಒಂದು ನಕ್ಷತ್ರ ಲೋಕದಲ್ಲಿ ಒಂದು ಘಟನೆ ನಡೆಯುವುದು ಎಂದು ಇಟ್ಕೊಳ್ಳೋಣ, ಭಾವಿಸ್ಕೊಳ್ಳೋಣ. ಅದು ಒಂದು ವರ್ಷದ ಹಿಂದೆ ಆಯಿತು ಅಂತ ಇಟ್ಕೊಳ್ಳೋಣ. ಅವರಿಗೆ ಈ ಘಟನೆ ಭೂತಕಾಲದ್ದು. ಈ ಘಟನೆ ಬೆಳಕಿನ ವೇಗದಲ್ಲಿ ಚಲಿಸುತ್ತಾ ಸುಮಾರು ಒಂದು ಜ್ಯೋತಿರ್ವತ್ಸರದ ದೂರದಲ್ಲಿರುವ ಈ ಗ್ರಹಕ್ಕೆ ಈಗ ಮುಟ್ಟುತ್ತದೆ. ಅದನ್ನು ನೋಡುವವರಿಗೆ ಅದು ವರ್ತಮಾನ. ಇನ್ನು ನಮ್ಮಿಂದ ಇನ್ನೂ ದೂರದಲ್ಲಿರುವವರಿಗೆ ಆ ಘಟನೆ ಇನ್ನೂ ಆಗಿಯೇ ಇಲ್ಲ ಅಂತಂದರೆ ಅದು ಭವಿಷ್ಯತ್ ಕಾಲ. ಹಾಗೆ ಅಲ್ವಾ? ಹಾಗಾಗಿ ಕಾಲದಲ್ಲಿರುವವರು ಯಾವುದೋ ಒಂದು ಸ್ಥಳಕ್ಕೆ ತಮ್ಮನ್ನು ಬಿಗಿದುಕೊಂಡು ಇದು ಭೂತ, ಇದು ವರ್ತಮಾನ, ಇದು ಭವಿಷ್ಯ ಎಂದು ಹೇಳ್ತಾರೆ. ಆದರೆ ಯಾರು ದೇಶ ಮತ್ತು ಕಾಲಕ್ಕೆ ಅತೀತನೋ ಅವನು ಎಲ್ಲವನ್ನು ಏಕಕಾಲದಲ್ಲಿಯೇ ನೋಡ್ತಾನೆ. ಈಗಿರುವ ಪ್ರಾಣಿಯ ಹಿಂದೆ ಮುಂದೆ ಎಲ್ಲವೂ ಕೂಡ ವೇದ್ಯವಾಗುತ್ತದೆ. ಭಗವಂತ ದೇಶ, ಕಾಲ ಮತ್ತು ನಿಮಿತ್ತಕ್ಕೆ ಅತೀತನಾಗಿರುವುದರಿಂದ ಅವನಿಗೆ ಎಲ್ಲವನ್ನೂ ಕೂಡ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿದೆ. ಆದರೆ ಸಾಧಾರಣ ಜೀವರಾಶಿಗಳಿಗಾದರೂ ಈಗ ಆಗುತ್ತಿರುವುದು ಒಂದೇ ಗೊತ್ತಿರುವಂಥದ್ದು. ಹಿಂದಿನ ಜನ್ಮದಲ್ಲಿ ನಾವು ಏನೇನು ಮಾಡಿದ್ದೇವೆ, ಎಲ್ಲೆಲ್ಲಿ ಹುಟ್ಟಿದ್ದೇವೆ, ಹೇಗೆಲ್ಲ ಬೆಳೆದಿದ್ದೇವೆ, ಯಾವುದನ್ನೆಲ್ಲ ಅನುಭವಿಸಿದ್ದೇವೆ ಎಂಬುದು ನಮಗೆ ಗೊತ್ತಿಲ್ಲ. ಎಲ್ಲ ಈ ಮರೆವು ಎಂಬ ಜಾಡಿನಲ್ಲಿ ಮುಳುಗಿ ಹೋಗಿದೆ. ಇನ್ನು ನಮ್ಮ ಭವಿಷ್ಯವನ್ನು ಇನ್ನೂ ರೂಪಿಸಿಕೊಳ್ಳಬೇಕು ಆಗಿರುವುದರಿಂದ ಅದು ಹೇಗಿದೆ ಎಂಬುದನ್ನು ಕೂಡ ನಾವು ಊಹಿಸುವುದಕ್ಕೆ ಸಾಧ್ಯ ಅನ್ನೋದಕ್ಕೆ ಆಗೋದೇ ಇಲ್ಲ. ಇನ್ನು ಅಜ್ಞಾನಿಗೆ ಮುಂದಿನದು ಕಾಣದು, ಆದರೆ ಭಗವಂತನಿಗೆ ಹೊಸದು ಎಂಬುವಂಥದ್ದು ಏನೂ ಇಲ್ಲ. ಅವನು ಯಾವ ಮಾರ್ಗದಲ್ಲಿ ನಡೆಯುತ್ತಾನೆ, ಹೇಗೆ ನಡೆಯುತ್ತಾನೆ ಎಂಬುದೆಲ್ಲ ಅದಾಗಲೇ ನಿರ್ಧಾರವಾಗಿ ಹೋಗಿದೆ. ಈಗ ಒಂದು ಈ ಪ್ರೊಜೆಕ್ಟರ್ನ ಮೂಲಕ ಬೀಳುವಂಥ ಒಂದು ಸಿನಿಮಾದ ರೋಲಿನಲ್ಲಿ ಅದಾಗಲೇ ಕತೆ ಆ ರೀಲ್ನಲ್ಲಿ ತಯಾರಾಗಿ ಜೋಡಿಸಿಟ್ಟಾಗ್ಬಿಟ್ಟಿದೆ. ಅದು ತೆರೆ ಮೇಲೆ ಬೀಳೋದಷ್ಟೇ ಬಾಕಿ, ಹೊಸದೇನೂ ಇಲ್ಲ ಅಲ್ವಾ? ಹಾಗೆಯೇ ದೇವರು ಈ ಸೃಷ್ಟಿಯ ಸಿನಿಮಾದ ಡೈರೆಕ್ಟರ್ ಇದ್ದಂಗೆ. ಈಗ ನಾವು ಏನನ್ನು ನೋಡ್ತಾ ಇದ್ದೇವೋ ಅದಾಗಲೇ ಒಂದು ರೋಲಿನಲ್ಲಿ ಒಂದು ಫಿಲಮ್ನಿಂದ ಬೀಳ್ತಾ ಇದೆ. ಮುಂದೇನಾಗುವುದು ಎಂಬುದು ಅದನ್ನು ಜೋಡಿಸಿದ ಡೈರೆಕ್ಟರ್ಗೆ ಮಾತ್ರ ವೇದ್ಯ. ಹಾಗಾಗಿ ದೇವರಿಗೆ ನಮ್ಮದು ಅನ್ನುವಂಥದ್ದು ಎಲ್ಲವೂ ಕೂಡ ಗೊತ್ತು. ನಮ್ಮ ಕಥೆಯನ್ನೆಲ್ಲ ಬರೆದಿರುವಂಥವನು ಅವನೇ. ಅವನು ಬರೆದಂತೆ ನಾವು ಬಾಳ್ತಾ ಇದ್ದೇವೆ ಈಗ. ಆದರೆ ಜೀವರಾಶಿಗಳಿಗಾದರೂ ಈಗ ತೆರೆಯ ಮೇಲೆ ಬೀಳ್ತಾ ಇರುವಂಥದ್ದು ಒಂದೇ ಕಾಣುವುದು. ಅದನ್ನು ಮೀರಿ ನೋಡಲಾರರು ಅವರು. ಆ ಶಕ್ತಿಯನ್ನು ಇನ್ನೂ ಸಂಪಾದಿಸಿಕೊಂಡಿಲ್ಲ. ಸಂಪಾದಿಸಿಕೊಂಡ್ರೆ ಅದನ್ನು ನೋಡಬಹುದೇನೋ. ಹಾಗಾಗಿ ಯಾವ ಯೋಗಿಗೆ ಈ ಜಾತಿ ಸ್ಮರಣೆ ಉಂಟಾಗುವುದೋ ಆತ ತನ್ನ ಹಿಂದಿನದನ್ನು ತಿಳಿದುಕೊಳ್ಳಬಲ್ಲ.

ಜಾತಿ ಸ್ಮರಣೆ ಅಂತೇಳಂದ್ರೆ, ಈಗ ನಾವು ಸಮಾಜದಲ್ಲಿ ಏನು ವಿಭಜನೆ ಆಗುವಂತಹ ಒಂದು ಜಾತಿಯನ್ನ ಮಾತಾಡ್ತೇವೆ ಅದಲ್ಲ. ಯೋಗಿಗೆ ಜಾತಿ ಸ್ಮರಣೆ ಅಂತಂದ್ರೆ ಜಾತ ಸ್ಮರಣೆ, ಹುಟ್ಟಿದಾಗಿನಿಂದ ಹಿಂದಿನ ಸ್ಮರಣೆ, ಮುಂದಿನ ಸ್ಮರಣೆ ಎಲ್ಲವನ್ನ ಇಟ್ಟುಕೊಳ್ಳುವಂತಹ ಒಂದು ಅಪ್ರತಿಮವಾದ ಶಕ್ತಿ ಉಳ್ಳವನಿಗೆ ಮಾತ್ರ ಹಿಂದಿನದನ್ನ ತಿಳಿದುಕೊಳ್ಳಿಕ್ ಸಾಧ್ಯ ಇದೆ. ಆದರೆ ದೇವರನ್ನ ತಿಳಿದುಕೊಳ್ಬೇಕಾದ್ರೆ ಅದನ್ನ ಮೀರಿದ ಸಾಧನೆಯನ್ನ ನಾವು ಮಾಡಬೇಕು. ಅಂಥ ಸಾಧನೆಗೆ ಮೂಲ ವಸ್ತುವೇ ಈ ಭಗವದ್ಗೀತೆ. ಇಂಥ ಸಾಧನಾತ್ಮಕವಾದಂಥ ಪಥದಲ್ಲಿ ಇದೇವೆ ನಾವು ಅನ್ನುವಂಥದ್ದೇ ಒಂದು ಉತ್ತಮೋತ್ತಮವಾದಂಥ ಮಾತು. ಈ ಒಂದು ಶ್ಲೋಕಕ್ಕೆ ಅದು ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಅರಸದಿರು ಸಿರಿತನವ ಒಲಿಯುತ್ತಿರು ಹಿರಿತನಕ್ಕೆ ಅರ

ಹಾಗಾಗಿ ಸಿರಿತನವನ್ನೇ ಅರಸ್ತಾ ಹೋದ್ರೆ ಹಿರಿತನ ಅನ್ನುವಂಥದ್ದು ಒಲಿಯೋದಿಲ್ಲ. ಭಗವಂತ ಇಲ್ಲಿದ್ದಾನೋ ಅಲ್ಲಿದ್ದಾನೋ ಎಲ್ಲಿದ್ದಾನೋ ಎನ್ನುವ ಚಿಂತೆಯನ್ನ ಮಾಡದೆ ನಿಂತ ನೆಲೆಯೇ ಇರುವಂತಹ ಭಾಗ್ಯವೇ ಪಡೆದಿರುವಂತಹ ಭಾಗ್ಯವೇ ನಮ್ಮ ಭಗವಂತನ ಭಾಗ್ಯ ಎಂದು ಎಣಿಸಿ ಮುಂದುವರೆದ್ರೆ ನಾವು ಬದುಕಿನಲ್ಲಿ ಸಾರ್ಥಕತೆಯನ್ನು ಪಡೀಲಿಕ್ಕೆ ಸಾಧ್ಯ. ಅಂದರೆ ಹಿಂದೆ ಏನಾಗಿದೆ, ಮುಂದೆ ಏನಾಗುತ್ತದೆ, ಇಂದು ಏನಾಗ್ತಾ ಇದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋ ಅಂಥ ಒಂದು ಸಾಧನೆಯನ್ನು ನಾವು ಪಡಿಬೇಕು ಅಂತಂದರೆ ಭಗವಂತನ ಸಾಕ್ಷಾತ್ಕಾರವನ್ನು ಪಡಿಬೇಕು. ಅಂಥ ಸಾಕ್ಷಾತ್ಕಾರಕ್ಕೆ ಸಾಧನೆಯ ಹಾದಿ ಅನ್ನುವಂಥದ್ದು ಸದಾ ಕಾಲ ಭಗವತ್ ಚಿಂತನೆಯಲ್ಲೇ, ಆತನ ನಾಮಸ್ಮರಣೆಯಲ್ಲಿಯೇ, ಅವನ ಒಂದು ಸೇವೆಯಲ್ಲಿಯೇ, ಭಕ್ತಿಯ ಮೂಲಕ, ಜ್ಞಾನದ ಮೂಲಕ, ಕರ್ಮದ ಮೂಲಕ ನಾವು ಸಾಗಿದ್ದೇ ಆದಲ್ಲಿ ಇವೆಲ್ಲವನ್ನು ಪಡೆಯೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದೇ ಈ ಒಂದು ಮುದ್ದುರಾಮನ ಮಾತು ಮತ್ತು ಭಗವಂತನಾದ ಶ್ರೀಕೃಷ್ಣನ ಮಾತು. ಅತ್ತ ಕಡೆ ನಮ್ಮ ಚಿತ್ತ ಹರಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಗಡಿಯಲ್ಲಿ ಸೈನಿಕ, ಗಡಿಯೊಳಗೆ ಆರಕ್ಷಕ, ಈ ಇಬ್ಬರಿಂದ ದೇಶಕ್ಕೆ ನೆಮ್ಮದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಅಭಿವೃದ್ಧಿ ಮತ್ತು ಜನಸೇವೆಯಲ್ಲಿ ಸರ್ಕಾರಿ ನೌಕರರ ಪಾತ್ರ ಮಹತ್ವದಾಗಿದೆ, ಮುಖ್ಯಮಂತ್ರಿ ಶ್ಲಾಘನೆ. ವಿಶ್ವ ಜನಸಂಖ್ಯಾ ದಿನವು ಪ್ರತಿಯೊಬ್ಬ ನಾಗರಿಕನ ಅಗತ್ಯ ಮತ್ತು ಆಕಾಂಕ್ಷೆಗಳ ಅಭಿವೃದ್ಧಿ ವೇಗವನ್ನು ನೆನಪಿಸುವ ದಿನ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. ಗ್ರಾಮ ಆಡಳಿತಾಧಿಕಾರಿ ನೇಮಕಾತಿ, ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ. ಗಡಿಯಲ್ಲಿ ಸೈನಿಕ, ಗಡಿಯೊಳಗೆ ಆರಕ್ಷಕ, ಈ ಇಬ್ಬರಿಂದ ನಮ್ಮ ರಾಜ್ಯ ಹಾಗೂ ದೇಶ ನೆಮ್ಮದಿಯಾಗಿರಲು ಅನುಕೂಲಕರವಾಗುತ್ತಿದೆ. ಪೊಲೀಸ್ ಇಲಾಖೆಗೆ ವಾಹನಗಳನ್ನು ನೀಡುತ್ತಿರುವುದು ಹೊಸ ಶಕ್ತಿ ತುಂಬಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ವಿಧಾನಸೌಧದ ಭವ್ಯ ಮೆಟ್ಟಲುಗಳ ಮುಂಭಾಗದಲ್ಲಿ ಇಂದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಜಿಲ್ಲಾ ಘಟಕಗಳಿಗೆ 32 ಅತ್ಯಾಧುನಿಕ ಮೊಬೈಲ್ ಫೋರೆನ್ಸಿಕ್ ವಾಹನಗಳು ಹಾಗೂ 75 ಬೊಲೋರೋ ವಾಹನಗಳನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದರು. ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡು ಪೊಲೀಸ್ ಅಧಿಕಾರಿಗಳು ಸಾಧನೆ ಮಾಡಿದ್ದಾರೆ. ಅವರಿಗೆ ಸರ್ಕಾರದ ಪರವಾಗಿ, ರಾಜ್ಯದ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸಿದರು. ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಸಾವಿರಾರು ಡ್ರಗ್ ಪೆಡ್ಲರ್ಗಳನ್ನು ಬಂಧಿಸಿದ್ದಾರೆ. ಇದೊಂದು ದೊಡ್ಡ ದಾಖಲೆಯಾಗಿದೆ. ಕರ್ನಾಟಕ ಪೊಲೀಸ್ ಇಲಾಖೆ ಅಧಿಕಾರಿಗಳ ಸಾಮರ್ಥ್ಯವನ್ನು ಇಡೀ ದೇಶವೇ ಕೊಂಡಾಡುತ್ತಿದೆ. ನಿಮ್ಮ ದಕ್ಷತೆ, ಕಾರ್ಯಪಡೆ, ನಿಷ್ಠತೆಯಿಂದ ರಾಜ್ಯಕ್ಕೆ ಹೆಸರನ್ನು ತಂದಿದ್ದೀರಿ. ಹಗಲು ರಾತ್ರಿ ಕೆಲಸ ಮಾಡುವ ನಿಮ್ಮ ಪರವಾಗಿ ಸರ್ಕಾರ ನಿಲ್ಲಲಿದೆ. ಜನರಿಗೆ ನಿಮ್ಮ ಮೇಲೆ ವಿಶ್ವಾಸ ಮೂಡುವ ರೀತಿಯಲ್ಲಿ ಕೆಲಸ ಮಾಡಿ. ಇಂದು ಎಲ್ಲಾ ಜಿಲ್ಲಾ ಘಟಕಗಳಿಗೆ ಬೊಲೆರೋ ವಾಹನಗಳನ್ನು ನೀಡುತ್ತಿದ್ದು, ಇವುಗಳಿಂದ ಅಪರಾಧಿಗಳನ್ನು ಕಂಡುಹಿಡಿಯಲು ಅನುಕೂಲವಾಗಲಿ ಎಂದು ಶುಭ ಹಾರೈಸಿದರು. ರಾಜ್ಯದ ಅಭಿವೃದ್ಧಿ ಮತ್ತು ಜನಸೇವೆಯಲ್ಲಿ ಸರ್ಕಾರಿ ನೌಕರರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಅವರ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಸೇವಾ ಮನೋಭಾವ ಶ್ಲಾಘನೀಯ.

0: ಉತ್ತಮ ಆಡಳಿತಕ್ಕಾಗಿ ಸರ್ಕಾರ ಸದಾ ಅವರೊಂದಿಗೆ ಕೈಜೋಡಿಸಿ ಕೆಲಸ ಮಾಡಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಅರಮನೆ ಮೈದಾನದಲ್ಲಿ ಇಂದು ನಡೆದ ನಮ್ಮಭಿಮಾನದ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧಿಪತಿಗಳಾದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ, ಸಿದ್ದಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿ, ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಎಸ್ ಷಡಾಕ್ಷರಿ, ಎಲ್ ಭೈರಪ್ಪ, ರಮೇಶ್ ಸಂಗ, ಅಮೃತ್ ರಾಜ್, ಬಸವರಾಜು ಮತ್ತಿತರರು ಉಪಸ್ಥಿತರಿದ್ದರು. ಇಂದು ವಿಶ್ವ ಜನಸಂಖ್ಯಾ ದಿನ. ಪ್ರತಿ ವರ್ಷ ಜುಲೈ 11ರಂದು ಆಚರಿಸಲಾಗುವ ಈ ದಿನ ಹೆಚ್ಚುತ್ತಿರುವ ಜನಸಂಖ್ಯೆಯಿಂದ ಉಂಟಾಗುವ ಸವಾಲುಗಳು ಮತ್ತು ಅವಕಾಶಗಳ ಬಗ್ಗೆ ಬೆಳಕು ಚೆಲ್ಲುತ್ತದೆ. ಅಲ್ಲದೆ ಜನಸಂಖ್ಯೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಸುಸ್ಥಿರ ಭವಿಷ್ಯದತ್ತ ಕೆಲಸ ಮಾಡುವುದನ್ನು ನೆನಪಿಸುತ್ತದೆ. ಇಂದು ಮತ್ತು ಭವಿಷ್ಯಕ್ಕಾಗಿ ಯುವಜನರ ನಿರೀಕ್ಷೆ ಮತ್ತು ಆಕಾಂಕ್ಷೆಗಳನ್ನು ಅರಿತುಕೊಳ್ಳುವುದು ಈ ವರ್ಷದ ವಿಶ್ವ ಜನಸಂಖ್ಯಾ ದಿನದ ಘೋಷವಾಕ್ಯವಾಗಿದೆ. ವಿಶ್ವ ಜನಸಂಖ್ಯಾ ದಿನವು ಪ್ರತಿಯೊಬ್ಬ ನಾಗರಿಕನ ಅಗತ್ಯತೆಗಳು ಮತ್ತು ಆಕಾಂಕ್ಷೆಗಳಿಗೆ ಅನುಗುಣವಾಗಿ ಅಭಿವೃದ್ಧಿಯು ವೇಗವನ್ನು ಪಡೆದುಕೊಳ್ಳಬೇಕು ಎಂಬುದನ್ನು ನೆನಪಿಸುವ ದಿನವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಆರೋಗ್ಯ ರಕ್ಷಣೆ, ಶಿಕ್ಷಣ, ಲಿಂಗ ಸಮಾನತೆ, ಮಾಹಿತಿ ಆಧಾರಿತ ಆಯ್ಕೆಗಳು ಮತ್ತು ಸುಸ್ಥಿರ ಬೆಳವಣಿಗೆಯನ್ನು ಬಲಪಡಿಸುವ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಯು ಘನತೆ, ಭದ್ರತೆ ಮತ್ತು ಭರವಸೆಯೊಂದಿಗೆ ಬದುಕಲು ಅವಕಾಶವಿರುವಂತಹ ಕರ್ನಾಟಕವನ್ನು ನಾವು ನಿರ್ಮಿಸಬಹುದು ಎಂದು ಹೇಳಿದ್ದಾರೆ. ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ವಿವಿಧ ಜಿಲ್ಲೆಗಳಲ್ಲಿನ ಗ್ರೂಪ್ ಸಿ ವೃಂದದ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳನ್ನು ಭರ್ತಿ ಮಾಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಅಧಿಸೂಚನೆ ಹೊರಡಿಸಿದೆ. ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಧಿಸೂಚನೆಯ ಪ್ರಕಾರ ಕಲಬುರಗಿ ಜಿಲ್ಲೆಯಲ್ಲಿ 40 ಹುದ್ದೆಗಳು, ಬೀದರ್ನಲ್ಲಿ 17 ಹುದ್ದೆಗಳು ಮತ್ತು ರಾಯಚೂರಿನಲ್ಲಿ 10 ಹುದ್ದೆಗಳು ಖಾಲಿ ಇದ್ದು ಒಟ್ಟು 67 ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಭರ್ತಿ ಮಾಡಲಾಗುತ್ತದೆ. ಅಭ್ಯರ್ಥಿಗಳು ಪಿಯುಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು. ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಜುಲೈ 11ರಿಂದ ಆರಂಭವಾಗಿ ಜುಲೈ 30ರವರೆಗೆ ನಡೆಯಲಿದ್ದು ಶುಲ್ಕ ಪಾವತಿಗೆ ಕೊನೆಯ ದಿನಾಂಕ ಜುಲೈ 31 ಎಂದು ನಿಗದಿಯಾಗಿದೆ. ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು 18 ವರ್ಷ ಮತ್ತು ಗರಿಷ್ಠ ವಯಸ್ಸು 35 ವರ್ಷವಾಗಿರಬೇಕು. ಮೀಸಲಾತಿ ವರ್ಗದ ಅಭ್ಯರ್ಥಿಗಳಿಗೆ ಸರ್ಕಾರದ ನಿಯಮಾನುಸಾರ ವಯೋಮಿತಿ ಸಡಲಿಕೆ ನೀಡಲಾಗುತ್ತದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ 2026-27 ಸಾಲಿನ ಮುಂಗಾರು ಹಂಗಾಮಿನ ತೋಟಗಾರಿಕೆ ಬೆಳೆಗಳ ಬೆಳೆ ವಿಮಾ ನೋಂದಣಿ ಆರಂಭವಾಗಿದೆ. ಚಿತ್ರದುರ್ಗ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಮಳೆಯಾಶ್ರಿತ ಹಾಗೂ ನೀರಾವರಿ ಈರುಳ್ಳಿ, ಮಳೆಯಾಶ್ರಿತ ಟೊಮ್ಯಾಟೊ ಮತ್ತು ಕೆಂಪು ಮೆಣಸಿನಕಾಯಿ ಬೆಳೆಗಳನ್ನು ವಿಮೆಗೆ ಅಧಿಸೂಚಿಸಲಾಗಿದೆ. ಇಫ್ಕೋ ಟೋಕಿಯಾ ಜನರಲ್ ಇನ್ಶೂರೆನ್ಸ್ ಕಂಪನಿ ಯೋಜನೆಯನ್ನು ಜಾರಿಗೊಳಿಸಲಿದೆ. ನೀರಾವರಿ ಈರುಳ್ಳಿ ಬೆಳೆಗೆ ವಿಮೆ ನೋಂದಣಿಯ ಕೊನೆಯ ದಿನಾಂಕ ಜುಲೈ 15, ಉಳಿದ ಬೆಳೆಗಳಿಗೆ ಜುಲೈ 31ರವರೆಗೆ ಅವಕಾಶವಿದೆ. ಅರ್ಹ ರೈತರು ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ ಅಥವಾ ಗ್ರಾಮ ಒನ್ ಕೇಂದ್ರಗಳಲ್ಲಿ ನೋಂದಾಯಿಸಿಕೊಳ್ಳಬಹುದಾಗಿದೆ. ಹೆಚ್ಚಿನ ಮಾಹಿತಿಗೆ ತೋಟಗಾರಿಕೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸುವಂತೆ ಇಲಾಖೆ ತಿಳಿಸಿದೆ. ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾಯರ 146ನೇ ಜನ್ಮದಿನಾಚರಣೆ ನಾಳೆ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಜರುಗಲಿದೆ. ಹಿರಿಯ ಸಾಹಿತಿ ಡಾ ಸಿದ್ದಲಿಂಗ ಪಟ್ಟಣಶೆಟ್ಟಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಕರ್ನಾಟಕ ಏಕೀಕರಣ ಹೋರಾಟಗಾರರ ವ್ಯಕ್ತಿ ಚಿತ್ರ ಮಾಲೆಯಡಿ ಮರುಮುದ್ರಿತ ಡೆಪ್ಯೂಟಿ ಚನ್ನಬಸಪ್ಪ ಹಾಗೂ ಆಲೂರು ವೆಂಕಟರಾಯರ ಪುಸ್ತಕಗಳನ್ನು ಬಿಡುಗಡೆ ಮಾಡಲಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಸಂದರ್ಭದಲ್ಲಿ ಕಂಬಳವನ್ನು ಆಯೋಜಿಸಲು ಮುಂದಾಗಿರುವ ರಾಜ್ಯ ಸರ್ಕಾರದ ನಡೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನಲ್ಲಿ ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ದಸರಾ ವೇಳೆ ಕಂಬಳ ಆಯೋಜಿಸುವುದು ಸೂಕ್ತವಲ್ಲ. ಸರ್ಕಾರ

0: ಹಠಮಾರಿ ಧೋರಣೆ ಬಿಟ್ಟು ಮೈಸೂರಿನ ಜನರ ಸಾಂಸ್ಕೃತಿಕ ಭಾವನೆಗಳಿಗೆ ಗೌರವ ನೀಡಬೇಕು ಎಂದು ಒತ್ತಾಯಿಸಿದರು. ಕರಾವಳಿ ಭಾಗದ ವಿಶಿಷ್ಟ ಪರಂಪರೆಯಾದ ಕಂಬಳಕ್ಕೆ ತನ್ನದೇ ಆದ ಶ್ರೀಮಂತ ಇತಿಹಾಸವಿದೆ. ಅದನ್ನು ಕರಾವಳಿ ಜಿಲ್ಲೆಗಳಲ್ಲೇ ಅತ್ಯಂತ ಅದ್ದೂರಿಯಾಗಿ ಆಯೋಜಿಸಲಿ, ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರವಿರಲಿದೆ. ಆದರೆ ಕರಾವಳಿಯ ಪರಂಪರೆಯನ್ನ ಮೈಸೂರಿನ ದಸರಾ ಸಂಸ್ಕೃತಿಯೊಂದಿಗೆ ಬೆರೆಸುವುದು ಬೇಡ ಎಂದು ವಿಜಯೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದ್ದು, ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಅವರು ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದ ಮತಗಟ್ಟೆಗಳಿಗೆ ಭೇಟಿ ನೀಡಿ ಎಸ್ಐಆರ್ ಪ್ರಕ್ರಿಯೆಗಳನ್ನು ಪರಿಶೀಲನೆ ನಡೆಸಿದರು. ಜಿಲ್ಲೆಯಲ್ಲಿ ಈಗಾಗಲೇ ಮತದಾರರ ಪಟ್ಟಿಯಲ್ಲಿ 912,913 ಮತದಾರರಿದ್ದು, ಈ ಪೈಕಿ 876,556 ಅಂದರೆ ಶೇಕಡಾ 96% ಗಣತಿ ನಮೂನೆಯನ್ನು ವಿತರಿಸಲಾಗಿದೆ. ಸಂಗ್ರಹಿಸಲಾದ ಮಾಹಿತಿ ಪ್ರಕಾರ 968 ಮೃತಪಟ್ಟಿರುವ ಮತದಾರರು, 388 ಶಾಶ್ವತವಾಗಿ ಸ್ಥಳಾಂತರಗೊಂಡ ಮತದಾರರು ಹಾಗೂ 264 ಈಗಾಗಲೇ ನೋಂದಣಿಯಾಗಿರುವ ಮತದಾರರನ್ನು ಗುರುತಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ರಾಜ್ಯದಲ್ಲಿ ತಲೆದೋರಿರುವ ಭೀಕರ ಬರಗಾಲದ ಸಂದರ್ಭದಲ್ಲಿ ರೈತರ ಕೈ ಹಿಡಿಯಬೇಕಾದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದೆ. ಮುಖ್ಯಮಂತ್ರಿಗಳು ಸಭೆ ಸಮಾರಂಭ ಬಿಟ್ಟು ಬರ ತಾಲೂಕುಗಳ ಕಡೆ ಗಮನ ಕೊಡಲಿ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ಗದಗದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ, ಮುಂಬೈ ಕರ್ನಾಟಕದ ಬಹುತೇಕ ಬಯಲುಸೀಮೆ ಪ್ರದೇಶಗಳು ಭೀಕರ ಬರಗಾಲಕ್ಕೆ ತುತ್ತಾಗಿವೆ. ಕರಾವಳಿ ಮತ್ತು ಮಲೆನಾಡಿನ ಕೆಲವು ತಾಲೂಕುಗಳಲ್ಲಿ ಮಾತ್ರ ಮಳೆಯಾಗಿದೆ. ಅದನ್ನು ನೆಪವಾಗಿಟ್ಟುಕೊಂಡು ಮುಖ್ಯಮಂತ್ರಿಗಳು ನೋಡಿಕೊಂಡು ಬರ ಘೋಷಣೆ ಮಾಡುತ್ತಿವೆ ಎಂದು ಗಾಂಭೀರ್ಯವಲ್ಲದ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಎಂದು ಟೀಕಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗಡಿಯಲ್ಲಿ ಸೈನಿಕ, ಗಡಿಯೊಳಗೆ ಆರಕ್ಷಕ, ಈ ಇಬ್ಬರಿಂದ ದೇಶಕ್ಕೆ ನೆಮ್ಮದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಅಭಿವೃದ್ಧಿ ಮತ್ತು ಜನಸೇವೆಯಲ್ಲಿ ಸರ್ಕಾರಿ ನೌಕರರ ಪಾತ್ರ ಮಹತ್ವದಾಗಿದೆ, ಮುಖ್ಯಮಂತ್ರಿ ಶ್ಲಾಘನೆ. ವಿಶ್ವ ಜನಸಂಖ್ಯಾ ದಿನವು ಪ್ರತಿಯೊಬ್ಬ ನಾಗರಿಕನ ಅಗತ್ಯ ಮತ್ತು ಆಕಾಂಕ್ಷೆಗಳ ಅಭಿವೃದ್ಧಿ ವೇಗವನ್ನು ನೆನಪಿಸುವ ದಿನ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಗ್ರಾಮ ಆಡಳಿತಾಧಿಕಾರಿ ನೇಮಕಾತಿ, ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮದಲ್ಲಿ ತಾಲೂಕಿನ ಅಭಿವೃದ್ಧಿ ಯೋಜನೆಗಳ ಕುರಿತು ಮೈಸೂರು ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಯೋಜನಾಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರ ಜೊತೆಗಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
3: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನ್ಇನ್ ಕಾರ್ಯಕ್ರಮದಲ್ಲಿ ತಾಲೂಕಿನ ಅಭಿವೃದ್ಧಿ ಯೋಜನೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಯೋಜನಾಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
4: ಜನಧ್ವನಿ ಕಾರ್ಯಕ್ರಮದ ಎಲ್ಲ ಕೇಳುಗರಿಗೆ ನಾನು ಪೂರ್ವಕವಾದಂತಹ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರಗಳು
3: ಸರ್. ನಾವಿವತ್ತು ಈ ಒಂದು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯಿತಿ ಒಂದು ಯೋಜನೆಗಳ ಸಂಬಂಧಪಟ್ಟಂತೆ ನಾವು ಮಾತನಾಡ್ತಾ ಇದ್ದೀವಿ ಸರ್. ಸರ್, ಮೊದಲನೇದಾಗಿ ಈ ಒಂದು ಜಿಲ್ಲೆಯ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅಥವಾ ಗ್ರಾಮಾಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯಿತಿ ಒಂದು ಯೋಜನೆ ಒಂದು ಮುಖ್ಯ ಉದ್ದೇಶ ಏನು ಸರ್?
4: ಪ್ರಸ್ತುತ ಈಗಾಗ ಎಲ್ಲ ಮುಂಗಾರು ಪ್ರಾರಂಭ ಆಗಿದೆ ಮತ್ತು ಬೇಸಿಗೆಯನ್ನು ಸಹ ನಾವು ನೋಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಬಹುಮುಖ್ಯವಾಗಿ ನಾವು ಗ್ರಾಮೀಣ ಕುಡಿಯುವ ನೀರು ಯೋಜನೆ ಬಗ್ಗೆ ನಿರ್ವಹಣೆ ಮತ್ತು ನಿರ್ಮಾಣದ ಪ್ರಮುಖವಾದ ಘಟ್ಟ ಆ ನಿಟ್ಟಿನಲ್ಲಿ ಈಗ ಕುಡಿಯುವ ನೀರದ್ದು ಏನೇ ಸಮಸ್ಯೆ ಇದೆ ಅದಕ್ಕೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ಸಮಿತಿಯನ್ನು ರಚನೆ ಮಾಡಿ ಸೊ ಏನಾದ್ರು ಸಮಸ್ಯೆಗಳಿದ್ರೆ ಅದ್ರ ಬಗ್ಗೆ ನಿರ್ವಹಣೆ ಮಾಡಬೇಕು ಅಂತ ನಾವು ಈಗ ಆಲ್ರೆಡಿ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ನಿರ್ದೇಶನ ನೀಡಿದ್ದೀವಿ. ಮತ್ತು ಪ್ರಮುಖವಾದಂಥ ಒಂದು ಈ ಒಂದು ಕುಡಿಯುವ ನೀರು ನಿರ್ವಹಣೆಯಲ್ಲಿ ಗ್ರಾಮೀಣ ಕುಡಿಯುವ ನೀರು ವಿಭಾಗ ಅಂತ ಒಂದು ಇರುತ್ತೆ,

0: ಅಲ್ಲಿ ಸಪ್ರೇಟವಾಗಿ ಅದು ಪ್ರತ್ಯೇಕವಾಗಿ ಒಂದು ಘಟಕ ಇದೆ, ಅಲ್ಲಿ ಇಂಜಿನಿಯರ್ಗಳು ಇರ್ತಾರೆ, ಎ ಡಬಲ್ ಇರ್ತಾರೆ ತಾಲೂಕು ಮಟ್ಟದಲ್ಲಿ. ಬಟ್ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಪಿ ಡಿ ಒ ಮತ್ತು ಕಾರ್ಯದರ್ಶಿಗಳು ಸಿಬ್ಬಂದಿಗಳೇ ನಿರ್ವಹಣೆ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಾ ಈಗ ಆಲ್ರೆಡಿ ನಮ್ಮಲ್ಲಿ ಬಹುತೇಕ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಮತ್ತು ಎಚ್ ಡಿ ಕೋಟೆ ಸರಗೂರು ಸೇರಿದಂತೆ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಅಂತ ಏನು ಹೇಳ್ತಾ ಇದ್ದೀವಿ. ಸೊ ಅದನ್ನು ನಾವು ಈಗ ಜೆ ಜಿ ಎಂ ಜಲ್ ಜೀವನ್ ಮಿಷನ್ಗೆ ಒಂದು ಯೋಜನೆ ಪ್ರಕಾರ ಆಲ್ಮೋಸ್ಟ್ ಆಲ್ 73% ಇವಾಗ ಇಂಡಿವಿಜುವಲ್ ಟ್ಯಾಪ್ ಕನೆಕ್ಷನ್ ಕೊಟ್ಟಿದ್ದೀವಿ. ಸೊ ಇನ್ನುಳಿದಂಗೆ ಈಗ 4 ಹಂತಗಳು ಪೂರ್ಣಗೊಂಡಿದೆ. ಮತ್ತು ಈಗ ಕೇಂದ್ರ ಪುರಸ್ಕೃತ ಯೋಜನೆ ಇದಾಗಿದೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅನುದಾನ ಬಳಸ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಉಳಿದಂಥ ಕಾಮಗಾರಿಗಳೇನಿದ್ರೆ ಅದನ್ನು ಮುಂದಿನ 2028ವರೆಗೂ ಇದು ಯೋಜನೆಯನ್ನು ಕಂಟಿನ್ಯೂ ಮಾಡಿದ್ದಾರೆ. ಸೊ ಯಾವುದಾದ್ರೂ ಇನ್ನೂ ಗ್ಯಾಪ್ಗಳಿದ್ರೆ, ಕಾಮಗಾರಿ ಇದ್ರೆ ಅದನ್ನು ಪೂರ್ಣಗೊಳಿಸುವಂತಹ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಸೊ ಇಲ್ಲಿ ಪ್ರಮುಖವಾಗಿ ಈ ಸಂದರ್ಭದಲ್ಲಿ ನಾನು ಕೇಳುಗರಲ್ಲಿ ಮತ್ತೆ ಸಾರ್ವಜನಿಕರಲ್ಲಿ ಒಂದು ಏನಂತೆ, ಗ್ರಾಮೀಣ ಕುಡಿಯುವ ನೀರು ಯೋಜನೆಯಲ್ಲಿ ನೀರು ನಿರ್ವಹಣೆ ಬಹುಮುಖ್ಯವಾದಂತಹ ಘಟ್ಟ ಈ ಸಂದರ್ಭದಲ್ಲಿ. ಯಾಕೆಂದ್ರೆ ಸಂಪೂರ್ಣವಾಗಿ ಈಗ ಮಳೆ ಆಗಿಲ್ಲ, ಈಗ ತಾನೇ ಪ್ರಾರಂಭವಾಗಿದೆ. ಇನ್ನು 2-3 ತಿಂಗಳು ನಾವು ನಿರ್ವಹಣೆಯನ್ನ ಬಾರಿ ಸರಿಯಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಬೇಸಿಗೆ ಸಂದರ್ಭದಲ್ಲಿ ನಮ್ಗೆ ಅನೇಕ ಗ್ರಾಮಗಳಲ್ಲಿ ಹಬ್ಬ ಹರಿದಿನಗಳು ಬರ್ತವೆ, ಮದುವೆ ಮುಂಜಿಗಳಾಗ್ತವೆ. ಸೊ ನೀರು ಬಳಕೆ ಜಾಸ್ತಿ ಆಗುತ್ತೆ, 2-3 ಪಟ್ಟು ಜಾಸ್ತಿ ಆಗುತ್ತೆ. ಬಟ್ ಇದೇ ಸಂದರ್ಭದಲ್ಲಿ ನೀರನ್ನ ಪೂರೈಕೆ ಮಾಡುವಲ್ಲಿ ಸ್ವಲ್ಪ ನಮಗೆ ಸಮಸ್ಯೆ ಆಗುತ್ತೆ. ವಿದ್ಯುತ್ ಅಭಾವ ಇರ್ಬೋದು ಅಥವಾ ಅಂತರ್ಜಲ ಕಡಿಮೆ ಆಗ್ಬೋದು, ಈ ರೀತಿ ಬೇಡಿಕೆ ಮತ್ತು ಪೂರೈಕೆಯಲ್ಲಿ ವ್ಯತ್ಯಾಸ ಇರೋದ್ರಿಂದ ಸಾರ್ವಜನಿಕರು ನೀರನ್ನ ಸರಿಯಾಗಿ ಬಳಕೆ ಮಾಡ್ಕೋಬೇಕಾಗುತ್ತೆ, ನಿರ್ವಹಣೆ ಸರಿಯಾಗಿ ಮಾಡಬೇಕಾಗುತ್ತೆ. ಸೊ ಆದಷ್ಟು ಟ್ಯಾಪ್ಗಳನ್ನ ಬಂದ್ ಮಾಡಬೇಕಾಗುತ್ತೆ ನೀರು ಯೂಸ್ ಮಾಡ್ಕೊಂಡ ನಂತರ. ಮತ್ತೆ ಸಾರ್ವಜನಿಕವಾಗಿ ನಾವು ಈ ಹಿಂದೆ ಹೆಚ್ಚು ಖರ್ಚು ಮಾಡ್ತಾ ಇದ್ವಲ್ಲ ನೀರನ್ನ, ಅದನ್ನ ಆದಷ್ಟು ಮಿತಿಗೊಳಕ್ಬೋದು. ಅಗತ್ಯವಾಗಿ ಮಾತ್ರ ಬಳಕೆ ಮಾಡ್ಕೊಂಡು ವೇಸ್ಟ್ ನ ನಾವು ಆದಷ್ಟು ಕಡಿಮೆ ಮಾಡಬೇಕಾಗುತ್ತೆ.
1: ಓಕೆ ಸರ್, ಒಂದು ಕರೆ ಇದೆ. ಹಲೋ,
2: ನಮಸ್ಕಾರ ಸರ್.
1: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ರಮೇಶ್ ಅಂತ, ದೊಡ್ಡಬರ್ಗಿಂದ ಮಾತಾಡ್ತಾರೆ.
1: ಹಾ ರಮೇಶ್ ಅವ್ರೆ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ಸರ್ ನಮಸ್ಕಾರ, ನಾನು ಏನು ಏನು ಫೋನ್ ಮಾಡ್ತೀನಿ ಅಂದ್ರೆ ಸರ್, ಇಲ್ಲಿ ನಮ್ದು ವಾರ್ಡ್ ಪಂಚಾಯತಿ ಇಲ್ಲಿ ಮೊದಲನೇ ಆದಾಯ ಅಂದ್ರೆ ಸರ್ ನೀರಿನ ಕಂದಾಯ, ಮನೆ ಕಂದಾಯ, ಅದೇ ಇಂಪಾರ್ಟೆಂಟ್ ಅಲ್ಲ ಸರ್. ಈ ಕಂದಾಯಗಳು ಬರ್ಬೇಕು ಅಂದ್ರೆ ನಮ್ಮಲ್ಲಿ ವಾಚ್ಮ್ಯಾನ್ ಗಳು ಸರಿಯಾಗಿ ನೀರು ಬಿಡ್ತಿಲ್ಲ ಸರ್. ನೀರು ಅಂದ್ರೆ ಅವರು ದುಡ್ಡು ಇಸ್ಕೊಂಡು ನೀರು ಬಿಡ್ತಾರೆ ಅದು. ಆಮೇಲೆ ಅಂದ್ರೆ ಅವ್ರ ಗುಂಪಿದೆ ಅಂದ್ರೆ ಯಾರಾದ್ರೂ ಬಡ ಮಹಿಳೆ ನೀರು ಬಿಡಿ ಅಂತಂದ್ರೆ ಅವ್ರಿಗೆ ಜಗಳ ಮಾಡೋದು, ಆತರ ಎಲ್ಲ ಸಮಸ್ಯೆ ಆಗುತ್ತೆ. ದಯಮಾಡಿ ನೀವು ವಾಚ್ಮ್ಯಾನ್ ಗಳ ಪಂಚಾಯತಿ ಚೇಂಜ್ ಮಾಡ್ಕೊಡೋದು ಒಳ್ಳೇದು. ಒಂದು ಸರ್. ಎರಡನೇದು, ಹಲೋ ಸರ್.
1: ಹಾ ಹೇಳಿ ಹೇಳಿ. ಹಾ
2: ಎರಡನೇದು ಸರ್, ಈ ಮಡಿಗೆ ಗ್ರಾಮ ಪಂಚಾಯತಿ ಐತಲ್ಲ, 44 ವಿಲೇಜ್ ಬರ್ತದೆ ಸರ್ ಆ ಪಂಚಾಯತಿಗೆ, 45 ವಿಲೇಜಸ್.
1: ಈ ಮಡಿಕೇರಿ ಪಂಚಾಯತಿ ಗಂದೆ?
2: ಈ ಮಡಿಕೇರಿ ಗ್ರಾಮ ಪಂಚಾಯತಿ.
1: ಓಕೆ. ಹಾ ಹಾ,
2: ಅದನ್ನ ಎರಡು ಗ್ರಾಮ ಪಂಚಾಯತಿ, 3 ಗ್ರಾಮ ಪಂಚಾಯತಿ ಮಾಡ್ಕೊಟ್ರೆ ಅನುಕೂಲ. ಏನಕ್ಕೆ ಅಂದ್ರೆ ಸರ್ಕಾರ ಸೌಲಭ್ಯಗಳನ್ನ ಪಡ್ಕಾಕ್ ಆಗ್ತಿಲ್ಲ ಸರ್. ಹೌದು ಸರ್, ಈ ತರ ಆಗಿದೆ ಸರ್. ಮತ್ತೆ ಸರ್ ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ಕುಡಿಯೋ ನೀರಿನ ಸಮಸ್ಯೆ ಆಮೇಲೆ ಪಂಚಾಯತಿಲಿ.
1: ಹಾ ಹೇಳಿ ಹೇಳಿ, ಕೇಳಿಸ್ಕೊಂತಾರೆ ಸರ್. ಹೇಳಿ
2: ಸರ್. ಈಗ ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳಿಲ್ಲ ಸರ್. ಚುನಾಯಿತಿ ಪ್ರತಿನಿಧಿಗಳಿದ್ದಾಗ ಒಬ್ಬ ಸಾಮಾನ್ಯ ಜನ ಹೋಗಿ ಅವ್ರ ಶೌಚಾಲಯಗಳ ಕೇಳೋದಾಗ್ಲಿ, ಒಂದು ಕೊಟ್ಟಿಗೆ ಕೇಳೋದಾಗ್ಲಿ, ಏನಾದ್ರು ಒಂದು ಅಂದ್ರೆ ಅವ್ರಿಗೆ ಸೌಲಭ್ಯಗಳ ಕೇಳಕ್ ಹೋಯ್ತು ಅಂದ್ರೆ ಅಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಪ್ರತಿನಿಧಿಗಳಿದೆಲ್ಲ, ಅವ್ರಿಗೆ ಓಟ್ ಹಾಕಿದ್ರೆ ಮಾತ್ರ ಅವ್ರಿಗೆ ಸಿಗುತ್ತೆ ಸರ್. ಇಲ್ಲ ಅಂದ್ರೆ ಅವ್ರೇನ್ ಮಾಡ್ತಾರೆ, 100 ಆಸ್ತಿ ಮಾಡ್ತಾರೆ ಸರ್. ಅಂದ್ರೆ ಅವ್ರಿಗೆ ಒಂಥರ ಇದು ಇಕ್ಕೊಟ್ಟಾಗೆ, ಅವ್ರಿಗೆ ಒಂಥರ ದತ್ತು ಕೊಟ್ಟಂಗೆ, ಗ್ರಾಮನ ದತ್ತು ಕೊಟ್ಟಿರ್ತಾರೆ.
1: ಹಾಗೆ
2: ಜನ ಅವನೇ ಹೋಗಿ ಸೌಲಭ್ಯಗಳನ್ನ ಪಡ್ಕೊಳ್ತಾರ, ಇದು ಪಡ್ಕೊಂಡ್ರೆ ಯಾವ್ದೇ ತರ ಕಂದಾಯಗಳಾಗ್ಲಿ, ನೀರಿನ ಕಂದಾಯ, ಮನೆ ಕಂದಾಯ ಎಲ್ಲ ಕಟ್ಟಿರ್ತಾರೆ ಸರ್.
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
0: ರಮೇಶ್ ಅವರು ನಮಸ್ಕಾರ. ಈಗ ನೀವು 2-3 ಪ್ರಶ್ನೆಗಳನ್ನ ಕೇಳಿದ್ರೆ, ಒಂದು ವಾಟರ್ ಮ್ಯಾನ್ಗಳ ಪ್ರಾಬ್ಲಮ್ ಅಂತ. ಸೊ ಈಗ ನೋಡಿ, ಗ್ರಾಮ ಪಂಚಾಯತಿ ಘಟಕ, ಗ್ರಾಮ ಪಂಚಾಯತಿ ಘಟಕ ಅಂದಮೇಲೆ ನಿಮ್ಗೆಲ್ಲ ಗೊತ್ತಿರಂಗೆ ಪಂಚಾಯತ್ ರಾಜ್ ಅಧಿನಿಯಮದ ಪ್ರಕಾರ ಅಲ್ಲಿ ಬರ್ತಕ್ಕಂಥ ನೌಕರರು ಯಾರ್ಯಾರು ಇದ್ದಾರೆ, ವಾಟರ್ ಮ್ಯಾನ್ಗಳಿರ್ಬೋದು, ಆಮೇಲೆ ಬಿಲ್ ಕಲೆಕ್ಟರ್ ಇರ್ಬೋದು, ಸ್ವಚ್ಛತಾಗಾರರು ಇರ್ಬೋದು, ಇವರೆಲ್ಲ ಗ್ರಾಮ ಪಂಚಾಯತಿ ನೌಕರರು. ಅವರು ಟ್ರಾನ್ಸ್ಫರ್ಗೆ ಪ್ರಾವಿಷನ್ ಇಲ್ಲ, ಬೇರೆ ಗ್ರಾಮ ಪಂಚಾಯತಿಗೆ ಟ್ರಾನ್ಸ್ಫರು ಅಥವಾ ಬೇರೆ ತಾಲೂಕಿಗೆ ಟ್ರಾನ್ಸ್ಫರು, ಬೇರೆ ಜಿಲ್ಲೆಗೆ ಪ್ರಾವಿಷನ್ ಇಲ್ಲ. ಅದು ಘಟಕ ಅಂದರೆ ಗ್ರಾಮ ಪಂಚಾಯತಿ. ಸೊ ಅದು ಪಂಚಾಯತ್ ರಾಜ್

0: ಒಂದು ನಿಯಮ. ಆ ನಿಟ್ಟಿನಲ್ಲಿ ಪ್ರಸ್ತುತ ಅದಕ್ಕೆ ಟ್ರಾನ್ಸ್ಫರ್ ಅವ್ರಿಗೆ ಎಲಿಜಿಬಲ್ ಇಲ್ಲ. ಏನಾದರೂ ವಾಟರ್ಮೆನ್ಗಳದ್ದು ಸಮಸ್ಯೆಗಳಿದ್ರೆ ನೀವು ರೈಟಿಂಗಲ್ಲಿ ಅಥವಾ ಮೌಖಿಕವಾಗಿ ಹೇಳಿದ್ರೆ, ಈಗ ಪ್ರಸ್ತುತ ತಾವು ಹೇಳ್ದಂಗೆ ಈಗ ಬಾಡಿ ಇಲ್ಲ, ಆದರೆ ಒಬ್ಬರು ಆಡಳಿತಾಧಿಕಾರಿ ಅಂತ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ನಾವು ನೇಮಕ ಮಾಡಿದ್ದೀವಿ. ಅವರು ಅವಾಗವಾಗ ಭೇಟಿ ನೀಡ್ತಾರೆ. ಅವರ ಒಂದು ಮೊಬೈಲ್ ನಂಬರ್ ತಗೊಂಡು ನೀವು ನೇರವಾಗಿ ಮಾತಾಡಿ, ಏನಾದ್ರು ಸಮಸ್ಯೆ ಇದ್ರೆ ಹೇಳಿ, ಮತ್ತು ಜೊತೆಗೆ ರೈಟಿಂಗಲ್ಲೂ ಸಹ ಕೊಟ್ಟರೆ ಅವರು ಅದನ್ನು ಪರಿಶೀಲನೆ ಮಾಡಿ ಅಗತ್ಯ ಕ್ರಮ ವಹಿಸ್ತಾರೆ, ಮತ್ತು ಕಟ್ಟುನಿಟ್ಟಿನ ನಿರ್ದೇಶನ ನೀಡ್ತಾರೆ. ಮತ್ತು ಬಾಡಿ ಇಲ್ಲ ಅಂದ ತಕ್ಷಣ ವಾಟರ್ಮ್ಯಾನ್ಗಳೇ ಆಗಲಿ, ಬಿಲ್ ಕಲೆಕ್ಟರ್ ಅವರು ಸ್ವಇಚ್ಛೆಗೆ ಏನೇ ಕೆಲಸ ಮಾಡೋಂಗಾಗಲ್ಲ. ಪಂಚಾಯತ್ ರಾಜ್ ಕಾಯ್ದೆ ಏನಿದೆ, ಬಾಡಿ ಇಲ್ಲ ಅಂದ್ರೂ ಆಡಳಿತಾಧಿಕಾರಿ ಸಂಪೂರ್ಣ ಅಧಿಕಾರ ಇದೆ. ಸೊ ಪ್ರಕರಣ 113 ಪ್ರಕಾರ ಅವ್ರನ್ನ ವಜಾ ಮಾಡಿ ಶಿಫಾರಸು ಮಾಡುವಂಥ ಒಂದು ಅಧಿಕಾರ ಇದೆ. ಆ ನಿಟ್ಟಿನಲ್ಲಿ ಬಾಡಿ ಇಲ್ಲ ಅಂದ್ರೂ ಏನು ದಿನನಿತ್ಯದ ಕೆಲಸ ಕಾರ್ಯಗಳ ನಿರ್ವಹಣೆಗೆ ಏನು ತೊಂದರೆ ಇಲ್ಲ, ಆಡಳಿತಾಧಿಕಾರಿ ಕ್ರಮ ವಹಿಸ್ಬೋದು. ಇದು ಒಂದು. ಎರಡನೇದು, ನೀವು ಬಿ ಮಟ್ಟಗೆರೆ ದೊಡ್ಡ ಗ್ರಾಮ ಪಂಚಾಯತ್ ಬೈಫರ್ಕೇಷನ್ ಮಾಡಬೇಕು ಅಂತ ಹೇಳಿದ್ದೀರಾ. ಸೊ ಈಗ ಹಲವು ಬಾರಿ ಇದು ಚರ್ಚೆ ಆಗಿದೆ ನಿಮ್ಮ ಗ್ರಾಮ ಪಂಚಾಯತಿ, ಗ್ರಾಮ ಸಭೆಯಲ್ಲಿರ್ಬೋದು, ವಾರ್ಡ್ ಸಭೆಯಲ್ಲಿರ್ಬೋದು, ಬೇರೆ ಬೇರೆ ವೇದಿಕೆಯಲ್ಲಿ ಇದು ಚರ್ಚೆ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಸರ್ಕಾರ ಏನಾದರೂ ಇದು ಮಾಡಿದ್ರೆ, ಆಯಾ ಭಾಗದಲ್ಲಿ ನೀವು ಜನಪ್ರತಿನಿಧಿಗಳು ಸಾರ್ವಜನಿಕರು ಮೆಮೊರಾಂಡಮ್ ಕೊಟ್ಟರೆ, ಅದನ್ನು ಮುಂದಿನ ಒಂದು ಅವಕಾಶ ಕೊಟ್ಟರೆ ಸರ್ಕಾರದ ಅಂತಲ್ಲಿ ಕ್ರಮ ಆಗುತ್ತೆ. ಅದು ಚರ್ಚೆಯಲ್ಲೂ ಸಹ ಇದೆ. ಸೊ ಇಲ್ಲಿ ನಿಮ್ಗೆ ಗೊತ್ತಿರೋಂಗೆ ಬಿ ಮಟ್ಕೆಲ್ಲಿ ಸುಮಾರು 14-15 ಆಡಿಗಳು ಬರ್ತವೆ. ಸೊ ತುಂಬ ವಿಸ್ತೀರ್ಣದಲ್ಲಿ ದೊಡ್ಡದು ಸಹ, ನಮಗೂ ಅದು ಆದರ್ಶ ಗ್ರಾಮ ಅಂತ ಆಯ್ಕೆ ಆಗಿತ್ತು. ಹಿಂದೆ MP ಧ್ರುವನಾರಾಯಣ ಅವರಿದ್ದಾಗ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದರು. ಸೊ ಇನ್ನೂ ಅನೇಕ ಸಮಸ್ಯೆಗಳಿದೆ, ಅದನ್ನು ಹಂತವಾಗಿ ಪರಿಹಾರ ಮಾಡೋಕ್ಕೆ ಸರ್ಕಾರದ ಮಟ್ಟದಲ್ಲಿ ನೀವೇನಾದ್ರು ಇಂಡಿವಿಜುವಲ್ ಆಗಿ ಪರ್ಟಿಕ್ಯುಲರ್ ಆಗಿ ಇಂಥ ಆಡಿ ಇಂಥ ಗ್ರಾಮದಲ್ಲಿ ಸಮಸ್ಯೆ ಇದ್ದರೆ ಅದನ್ನು ನಾವು ಸಂಬಂಧಪಟ್ಟಂಥ EO ಇರ್ಬೋದು ಅಥವಾ ಆಡಳಿತಾಧಿಕಾರಿಗಳ ಗಮನಕ್ಕೆ ತಂದು ಪರಿಹಾರ ಕ್ರಮ ತಗೊಳ್ತೀವಿ. ಮತ್ತೆ
1: ಒಂದ್ ಸೆಕೆಂಡ್, ಪಂಚಾಯತಿ ಬೇರೆ ಪಂಚಾಯತಿ ಹಾಕದಾರ ಅಟ್ಲೀಸ್ಟ್ ಫಸ್ಟ್ ವಿಲೇಜ್ ಹಾಕಿ. ಏನಕ್ಕಪ್ಪ ಅಂದ್ರೆ ಇಲ್ಲಿ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಗುಂಪುಗಳಿದ್ದಾರೆ ಸರ, ಈಗ ಅವರೇ ದೊಡ್ಡ ಗುಂಪು ಇರುತ್ತೆ ಅಂತ ಹೇಳಿ. ಒಬ್ಬ ಮಹಿಳೆ ಅಣ್ಣ ನೀರ್ ಬಿಟ್ಟಿಲ್ಲ ಅಂದ್ರೆ ಅವ್ರಿಗೆ ಎಣ್ಣೆ ಕುಡ್ಬಿಟ್ಟು ಜಗಳ ಆಡ್ತಂಗದು. ಈಗ ಪ್ರತಿಯೊಬ್ರು ವಾಟರ್ ಮೇನ್ ಎಣ್ಣೆ ಕುಡಿತಾರೆ ಸರ್, ಡ್ರಿಂಕ್ ಮಾಡ್ಬಿಟ್ಟು ರಾತ್ರಿ ಬೈಯೋದು, ಒಂಥರ ಕಾಮಾಚ ಶಬ್ದಗಳನ್ನ ಬೈತಂಗದ್ದು.
0: ಖಂಡಿತ, ಅದು ಪರ್ಟಿಕ್ಯುಲರ್ ಆಗಿ ನನಗೆ ಹೆಸರು ಹೇಳಿ ಯಾರು ವಾಟರ್ ಮ್ಯಾನ್.
1: ಇಲ್ಲಿ ಏನಂತ ಪರ್ಟಿಕ್ಯುಲರ್ ಹೆಸರು ಒಂದು ಹೆಸರು ಇರ್ತು ಅಂದ್ರೆ ನಾಳೆ ದಿನ ಮತ್ತೆ ಗುಂಪು ಕಷ್ಟ ಆಗ್ತದೆ ಸರ್. ಹೆಂಗಂದ್ರೆ ಸರ್, ಈಗ ಈಗ ಅಣ್ಣ ಅಣ್ಣ ನೀರ್ ಬಿಟ್ಟಿರ್ತಾರೆ, ತಮ್ಮ ಬಂದು ಕೆಲ ಅಣ್ಣನ ಅಣ್ಣ ಸರ್ ನೀರ್ ಬಿಟ್ಕೊಳಿ ಅಂತಂದ್ರೆ ತಮ್ಮ ಅವ್ವ ಅಪ್ಪ ಎಲ್ಲ ಬಂದು ಜೋರ ಇದನ್ನ ಬೈಯೋದು ಸರ್, ಹೊಡೆಯಕ್ ಹೋಗೋದು. ಆತರ ಎಷ್ಟೋ ಘಟನೆಗಳಾಗಿದೆ ಸರ್, ಆಮೇಲೆ ಕುಡ್ಕೊಂಡ್ ಬೈಯೋದು ಅಷ್ಟೆಲ್ಲ ಆಗ್ತಿದೆ ಸರ್. ಜನಗಳಿಗೆ ಈಗ ನೋಡಿ ಪಾಪ, ಎಷ್ಟೋ ಜನಗಳಿಗೆ ನೀರೇ ಇಂಪಾರ್ಟೆಂಟ್ ಅಲ್ಲ ಸರ್. ಬೆಳಿಗ್ಗೆಯಿಂದ ಕೆಲಸ ಮಾಡ್ತಾರೆ, ಬೆಳಿಗ್ಗೆಯಿಂದ ಕೆಲಸ ಮಾಡಕ್ ಹೋಗ್ತಾರೆ ಸರ್, ಕೂಲಿ ಮಾಡ್ಕೊ ಬರ್ತಾರೆ, ಸಾಯಂಕಾಲ ನೀರಿಲ್ಲ ಅಂದ್ರೆ ಎಷ್ಟು ಕಷ್ಟ ಆಗ್ತದಲ್ಲ ಸರ್.
0: ಹೌದೌದು, ನೀವು ಇಂಥ ಸಮಸ್ಯೆಗಳು ಗ್ರಾಮದಲ್ಲಿ ನಾವು ನೋಡಿದ್ದೀವಿ. ಸೊ ಇದನ್ನ ನಾವು ಸಂಬಂಧಪಟ್ಟಂತ ಆಡಳಿತಾಧಿಕಾರಿಗಳಿಗೆ ಮತ್ತೆ PDO ಸೂಕ್ಷ್ಮವಾಗಿ ತಿಳಿಸಿ ನಾವು ಕ್ರಮ ವಹಿಸ್ತೀವಿ.
1: ಆಮೇಲೆ ಇನ್ನೊಂದು ಸರ್, ಇನ್ನೊಂದು ಕೊನೆ ಪ್ರಶ್ನೆ, 10-7 ಫೋನಿಂಗ್ ಕಾರ್ಯಕ್ರಮ ಇತ್ತು ಜಿಲ್ಲಾ ಮಟ್ಟದಲ್ಲಿ, ಅದು ಪ್ರತಿ 3ನೇ ಗುರುವಾರ ಇತ್ತು, ಪ್ರತಿ ತಿಂಗಳ 3ನೇ ಗುರುವಾರ. ಅದು ಮತ್ತೆ ಅದೇ ರೀತಿ ಕಂಟಿನ್ಯೂ ಆಯ್ತು ಅಂದ್ರೆ ಎಷ್ಟೋ ಜನಗಳಿಗೆ ಸಮಸ್ಯೆಗಳು ಬಗೆ ಇರುತ್ತೆ ಸರ್. ಯಾಕಂದ್ರೆ ಒಂದ್ ತಾಲೂಕಾಪಿ ಸಮಸ್ಯೆ ಆಗ್ಲಿ, ಒಂದು ಪಂಚಾಯತಿ ಸಮಸ್ಯೆ ಆಗ್ಲಿ, ಒಂದು ಯಾರೇ ಆಗ್ಲಿ, ಒಂದು ಸಮಸ್ಯೆ ಆಗ್ಲಿ, ಅಲ್ಲಿ ನಾವು 10-7 ತಿಂಗಳ 3ನೇ ಗುರುವಾರ ಆದ್ರೆ ಎಲ್ಲಾ ಅಧಿಕಾರಿಗಳಿಗೆ ಇರೋ ಸಮಸ್ಯೆ ಅಲ್ಲೇ ಬಗ್ಗೆ ಇರುತ್ತೆ ಸರ್. ಈಗ ಮತ್ತೆ ಭ್ರಷ್ಟಾಚಾರ ಇಡೀ ನಮ್ ಕೋಟೆ ತಾಲೂಕಿಗೆ ಭ್ರಷ್ಟಾಚಾರಗಳೇ ಜಾಸ್ತಿ ಆಗ್ತದೆ ಸರ್.
0: ನಮ್ಮ ಜಿಲ್ಲಾಧಿಕಾರಿಗಳ ಒಂದು ಇದರಲ್ಲಿ ಆಗ್ತಾ ಇತ್ತು. ಸೊ ಅದನ್ನ ಮತ್ತೊಮ್ಮೆ ನಾನು ಸಹ ಅದನ್ನ ನೆನಪು ಮಾಡಿಸ್ತೇನೆ. ಖಂಡಿತ ಖಂಡಿತ ಆಡಳಿತಾಧಿಕಾರಿಗಳಿಗೆ ಹೇಳ್ತೇನೆ.
2: ಧನ್ಯವಾದಗಳು ನಮಸ್ಕಾರ ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ಮಾತನಾಡ್ತಾ ಇದ್ರಿ, ಪ್ರಮುಖವಾಗಿ ಗ್ರಾಮಾಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇದ್ರೆ, ಬಹುಮುಖ್ಯವಾದ ಒಂದು ಘಟಕ ಅಂದರೆ ನೀರು, ಇದನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಬಳಸಬೇಕು ಅಂತ. ಸೊ ಅದೇ ರೀತಿ ಸರ್, ಪ್ರಸ್ತುತ ಯಾವ್ಯಾವ ಒಂದು ಪ್ರಮುಖ ಯೋಜನೆಗಳು ಈ ಒಂದು ಜಿಲ್ಲಾ ಪಂಚಾಯತಿ ಮೂಲಕ ಈ ಒಂದು ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಜಾರಿ ಆಗ್ತಾ ಇದೆ ಸರ್?
0: ಈಗ ಒಂದು ಕುಡಿಯೋ ನೀರದ್ದು ಹೇಳಬೇಕಾದ್ರೆ, ನಾವು ಕುಡಿಯೋ ನೀರದ್ದು ವಿಭಾಗ ಸಪ್ರೇಟ್ ಇರೋದ್ರಿಂದ ಅವ್ರಿಗೆ ಅನುದಾನ ಬರ್ತಾ ಇದೆ. ಗ್ರಾಮೀಣ ಕುಡಿಯೋ ನೀರಿನಲ್ಲಿ 4 ವಿಧಗಳಿದೆ. ಒಂದು ಮಲ್ಟಿ ವಿಲೇಜ್ ಸ್ಕೀಮ್ ಇರ್ಬೋದು, JJM ಮಿನಿ ವಾಟರ್ ಸಪ್ಲೈ, ಪೈಪ್ಡ್ ವಾಟರ್ ಸಪ್ಲೈ, ಮತ್ತೆ ಬೋರ್ವೆಲ್ಲು. ಇವುಗಳೆಲ್ಲ ನಿರ್ವಹಣೆ ಮತ್ತು ನಿರ್ಮಾಣವನ್ನು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಾಟರ್ ಸಪ್ಲೈ ಇದೆ. ಬಟ್ ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಆದ್ಮೇಲೆ, ಅದು ಹಸ್ತಾಂತರ ಆದ್ಮೇಲೆ, ಅದು ಸಂಪೂರ್ಣ ನಿರ್ವಹಣೆ
2: ಗ್ರಾಮ ಪಂಚಾಯತಿ.
0: ಗ್ರಾಮ ಪಂಚಾಯತಿಗಳಿಗೆ ನಿರ್ವಹಣೆ ಏನಾಗ್ತಾ ಇದೆ ಅಂದ್ರೆ, ಸೊ ಈ ಹಿಂದೆ 14ನೇ ಹಣಕಾಸು ಇರ್ಬೋದು, 15ನೇ ಹಣಕಾಸು ಇದ್ಬಿಡ್ಬೋದು, ಅದರಲ್ಲಿ ಟೋಟಲ್ ಟೈಟ್.

0: ಅಮೌಂಟ್ ಇದೆ ಇರ್ತೀವಿ. ನಿರ್ಬಂಧಿತ ಅನುದಾನದಲ್ಲಿ 50% ಅನುದಾನವನ್ನ ವಾಟರ್ ಸಪ್ಲೈಗೆ ನಿರ್ವಹಣೆಗೆ ಗ್ರಾಮ ಪಂಚಾಯತಿಗಳು ಕ್ರಿಯಾ ಯೋಜನೆ ಮಾಡಿ ಅದನ್ನ ನಿರ್ವಹಣೆ ಮಾಡ್ತಾ ಇದ್ದು. ಬಟ್ ಇತ್ತೀಚೆಗೆ ಅದು ಈಗ 15th ಫೈನಾನ್ಸ್ ಮುಗಿದೋಗಿದೆ, 16th ಫೈನಾನ್ಸ್ ಏಪ್ರಿಲ್ ಇಂದ ಸ್ಟಾರ್ಟ್ ಆಗಿದೆ. ಸೊ ಇನ್ನೂ ಅನುದಾನ ಬಂದಿಲ್ಲ. ಆದ್ರೆ ಈ ಹಿಂದೆ ಏನಾದ್ರು 15th ಫೈನಾನ್ಸ್ ಅನುದಾನ ಅಥವಾ ಬೇರೆ ಅನುದಾನ ಇದ್ರೆ ಅದರಲ್ಲಿ ನಿರ್ವಹಣೆ ಮಾಡಕ್ಕೆ ಪ್ರಾವಿಷನ್ ಇದೆ. ಸೊ ಜೊತೆಗೆ ಓನ್ ಫಂಡ್ ಅಂತ ಹೇಳ್ತೀವಿ, ಏನು ಈಗ ಗ್ರಾಮ ಪಂಚಾಯತಿ ಕಂದಾಯ ವಸೂಲಿ ಏನ್ ಮಾಡ್ತಾರೆ ಅದರಲ್ಲಿ ನಿರ್ವಹಣೆ ಕೆಲವೊಂದು ಸಂದರ್ಭದಲ್ಲಿ ಆಕ್ಷನ್ ಪ್ಲಾನ್ ಮಾಡಿ ನಿರ್ವಹಣೆ ಮಾಡ್ತಾರೆ. ಕೇವಲ ವಾಟರ್ ಸಪ್ಲೈ ನಿರ್ವಹಣೆ ಅಂದ್ರೆ ಮೇಜರ್ ಆಗಿ ಇತ್ತೀಚೆಗೆ ಪೈಪ್ ಹೊಡೆದೋಗುವಂಥದ್ದು ಅಥವಾ ಬೋರ್ವೆಲ್ ಕೆಟ್ಟೋಗುವಂಥದ್ದು ಅಥವಾ ಮೋಟರ್ ರಿಪೇರಿ ಇಂಥ ಸಣ್ಣ ಪುಟ್ಟ ವರ್ಕ್ಗಳು ಬರ್ತವೆ. ಮೇಜರ್ ಆಗಿ ಹಿಂದೆ ಇತ್ತಲ್ಲ ದೊಡ್ಡ ದೊಡ್ಡ ಸ್ಕೀಮ್ ಮಾಡೋದೆಲ್ಲ ಇವಾಗ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ವಾಟರ್ ಸಪ್ಲೈ ವಿಂಗೇನೆ ಮಾಡ್ತಾ ಇರೋದ್ರಿಂದ ಗ್ರಾಮ ಪಂಚಾಯತಿ ಓನ್ಲಿ ನಿರ್ವಹಣೆ ಮಾಡುವಂಥದ್ದು ಒಂದು ಮಾಡ್ತಾ ಇದ್ದಾರೆ. ಸೊ ಬೇಸಿಗೆ ಆಗಿರೋದ್ರಿಂದ ಇವಾಗ ಕಂಟಿಜೆಂಟ್ ಆಕ್ಷನ್ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ದಾರೆ ಗ್ರಾಮ ಪಂಚಾಯತಿಯಲ್ಲಿ. ಮುಂದಿನ ದಿನಗಳಲ್ಲಿ ಒಂದು 2 ತಿಂಗಳಲ್ಲಿ ಏನೆಲ್ಲ ಸಮಸ್ಯೆಗಳು ಬರಬಹುದು ಅಂತ ಗ್ರಾಮಗಳನ್ನ ಐಡೆಂಟಿಫೈ ಮಾಡಿ ವಾಟರ್ ಸಪ್ಲೈ ವಿಂಗು ಮತ್ತೆ ಗ್ರಾಮ ಪಂಚಾಯತರು ಇಬ್ಬರು ಸಹಕಾರದಿಂದ ಒಂದು ಪ್ಲಾನ್ ಮಾಡ್ಕೊಂಡು ಅಂತ ಸಮಸ್ಯೆಗಳಿರೋ ಗ್ರಾಮಗಳನ್ನ MLA ಗಮನಕ್ಕೆ ತಂದು ಮತ್ತೆ ಆಯಾ ಭಾಗದಲ್ಲಿ ಆಡಳಿತಾಧಿಕಾರಿಗಳು ಅದನ್ನು ನೋಡಿ ಕ್ರಮ ವಹಿಸ್ತಾ
1: ಇದ್ದಾರೆ. ಹಲೋ ಹಲೋ
2: ಹಲೋ
1: ಹಾ ನಮಸ್ತೆ, ತನ್ನ ಹೆಸರು?
2: ನಮಸ್ಕಾರ, ನನ್ನ ಹೆಸರು ಮಹೇಶ್ ಅಂದ್ಬಿಟ್ಟು.
1: ಮಹೇಶ್ ಅವ್ರು ಎಲ್ಲಿಂದ ಮಾತನಾಡ್ತಿದ್ದೀರಾ?
2: ಸರ್ ಹೂವಿನಕೊಳದಿಂದ, ಮುನಿನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು.
1: ಹೂವಿನಕೊಳ, ಹಾ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್ ನಮ್ಮ ಊರಲ್ಲಿ ಫುಲ್ ಕುಡಿಯೋ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ ಸರ್. ಜಾನುವಾರುಗಳಿಗೆ ಕುಡಿಯೋ ಮನುಷ್ಯರಿಗೂ ಕೂಡ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ.
1: ಹಲೋ, ಹಾ ಹೇಳಿ ಹೇಳಿ
2: ಸರ್. ಕೇಳಿಸ್ತಾ ಇಲ್ವಾ?
1: ಕೇಳಿಸ್ತದೆ, ಹೇಳಿ. ಹಾ,
2: ಕುಡಿಯೋ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ ಸರ್. ಪಿಡಿಒ ಫೋನ್ ಮಾಡಿದ್ರ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಏನ್ ಮಾಡೋದು ಸರ್? ಈ ಬ್ಯಾಸಿಗೆ ಟೈಮಲ್ಲಿ ತುಂಬಾ ಮಳೆ ಸಮಸ್ಯೆ ಆಗದೆ, ನೀರಿನ ಸಮಸ್ಯೆ ಜಾಸ್ತಿ ಆಗುತ್ತೆ. ಕೇಳಿದ್ರೆ ಪಿಡಿಒ ಒಂಥರ, ಪಂಚಾಯತಿಲಿ ದುಡ್ಡು ಇಲ್ಲ, ಹಣ ಇಲ್ಲ, ಏನ್ ಮಾಡೋದು ಒಂಥರ. ಅದಕ್ಕೂ ಇದಕ್ಕೂ ಏನ ಸಮಸ್ಯೆ? ಕುಡಿಯೋ ನೀರಿಗೆ ಆದ್ಯತೆ ಕೊಡ್ಬೇಕು ಅಂದ್ಬಿಟ್ಟು ಸರ್ಕಾರ ಪೇಪರ್ ಸ್ಟೇಟ್ಮೆಂಟ್ ಎಲ್ಲಾನು ಕೊಡ್ತದೆ. ಮನುಷ್ಯನಿಗೆ ಮೂಲ ಸೌಲಭ್ಯಗಳು ಇಲ್ಲದ ಮೇಲೆ ಹೆಂಗೆ ಸರ್?
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ಮಹೇಶ್ ಅವ್ರ.
0: ಮಹೇಶ್ ಅವ್ರೀಗ ಗೊತ್ತಾಯ್ತು ನಿಮ್ ಪ್ರಾಬ್ಲಮ್. ಹೂವಿನ ಕುಲದ ಎಲ್ಲಿ, ಯಾವ ಏರಿಯಾದಲ್ಲಿ ಪರ್ಟಿಕ್ಯುಲರ್ ಆಗಿ ವಾಟರ್ ಪ್ರಾಬ್ಲಮ್? ಅಲ್ಲ ಗೊತ್ತಾಯ್ತು, ಅಲ್ಲಿ ಎಲ್ಲಿ ಯಾವ ಬೀದಿ ಅಥವಾ ಇಡೀ ಗ್ರಾಮಕ್ಕೆ ಪ್ರಾಬ್ಲಮ್ ಆಗಿದೆಯಾ ಏನಂತ?
2: ಸರ್ ಗ್ರಾಮಕ್ಕೆ ಪ್ರಾಬ್ಲಮ್ ಆಗಿದೆ.
0: ಇಲ್ಲಿ
2: ಫೋನ್ ಮಾಡಿದ್ರು ರೆಸ್ಪಾನ್ಸ್ ಹಣ ಇಲ್ಲ ಅಂತಾರ. ಸರ್ಕಾರದಿಂದ ಹಣ ಬಿಡುಗಡೆ ಆಗದ, SC/ST ಹಣ ಬಿಡುಗಡೆ ಆಗದ, ಕುಡಿಯೋ ನೀರು ತೊಂದರೆ ಇಲ್ಲ ಅಂತ ಅನೌನ್ಸ್ಮೆಂಟ್ ಮಾಡ್ತಾರ. ನೀವು ಒಂದ್ಸತಿ ಹೇಳ್ತಿದ್ರಿ, ಒಂದ್ಸತಿ ಸಮಸ್ಯೆ ಬಗೆಹರಿಸೋರು ಯಾರಿಗರು ಸರ್?
0: ಹೌದು, ಈಗ ನಾನು ಈಗ PDO ಮತ್ತೆ EO ಜೊತೆಗೆ ಮಾತಾಡ್ತೀನಿ. ಮಾತಾಡಿ ಈಗ ಸಮಸ್ಯೆ ಏನಿದೆ ಅಲ್ಲಿ, ಹ್ಯಾಂಡ್ ಪಂಪ್ ಅಥವಾ ಏನು ಸಮಸ್ಯೆ ತಿಳ್ಕೊಂಡು ಇವತ್ತೇನೆ ನಾನು ಇಂಟಿಮೇಶನ್ ಕೊಡ್ತೀನಿ.
2: ಯಾರು ಕೇಳೋದು ಸರ್? ನಿಮ್ಮ ಮೇಲಧಿಕಾರಿಗಾಗ ನೀವು ಕೇಳ್ಬೋದು, ಅವರು ಮಾಡ್ತೀನಿ ಅಂತ.
0: ಇಲ್ಲ ಇಲ್ಲ, ನಿಮ್ಗೆ ಈಗಲೇ ಫೋನ್ ಮಾಡಿಸ್ತೀನಿ ಇನ್ನು 1 ಅವರ್ ಅಲ್ಲಿ. ಅನುದಾನ ಇಲ್ಲ, ಆಕ್ಷನ್ ಪ್ಲಾನ್ ಇಲ್ಲ, ಅದೆಲ್ಲ ಸಮಸ್ಯೆ. ಸೊ ಕುಡಿಯೋ ನೀರು ತಕ್ಷಣ ಆಗ್ಬೇಕಂತದ್ದು. ಅದಕ್ಕೆ ಇಲ್ಲ ಇಲ್ಲ, ಸಮಸ್ಯೆ ಅದಲ್ಲ ಬಿಡಿ, ಅದನ್ನ ನಾವು ಮಾಡಿಸ್ತೀವಿ ಬಿಡಿ.
2: ಸರ್ ಇನ್ನೊಂದು ಮಾಹಿತಿ ಬೇಕಾಯ್ತು
0: ಹೇಳಿ.
2: PMI ಮನೆದು ಎಲ್ಲ ಕಟ್ಟಡ ಕಟ್ಟಾಗಿದೆ, 10 ತಿಂಗಳಿಂದ ಬಿಡುಗಡೆ ಆಗಿಲ್ಲ. ಕೇಳಿದ್ರೆ ನಮ್ಗೆ CS ಕಡೆಯಿಂದ ಯಾವುದೇ ರೀತಿಯ ಸುಮ್ಮ ಆಗಿಲ್ಲ ಅಂತಾರ. ಸಮಸ್ಯೆಗಳು
0: ಈಗ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಸ್ಕೀಮ್ ಅಲ್ಲಿ ಆಗಿರೋದಾ?
2: ಹೌದು ಸರ್, 24-25 ಆಗಿರೋದು.
0: ಓಕೆ, ಈಗ ಏನಾಗಿದೆ, ಅಡ್ವಾನ್ಸ್ ನಿಮ್ಗೆ 70,000 ಕೊಟ್ಟಿದ್ರಲ್ವಾ?
2: 30,000 ಸರ್.
0: ಓಕೆ, 30,000. ಹಾ, ನಿಮ್ದು ಹಳೆ ಇದು. ಓಕೆ,
2: ಗೋಡೆ 7 ಅಡಿ ಗೋಡೆ ಆಗದ, ಮೇಲ್ಚಾವಣಿ ಆಗದ, ಏನು ಆಗಿಲ್ಲ. ಇಲ್ಲಿಂದ ಎಲ್ಲಾನು ಕಳಿಸ್ಕೊಟ್ಟಿದ್ರೆ GPS ಆಗದ, ಏನು ಆಗಿಲ್ಲ. ಆದ್ರೆ ಹೆಂಗೆ ಸರ್ ಸಮಸ್ಯೆಗಳು?
0: ಅದೇ ಅದೇ,
2: ಸಮಸ್ಯೆ ಹೆಂಗೆ ಸರ್?
0: ಆಡಿಟ್ ಅದು ಆಡಿಟ್ ಹಂತದಲ್ಲಿದೆ. ಸೊ ಆಗುತ್ತೆ, ಏನು ಅದು ತೊಂದ್ರೆ ಇಲ್ಲ. ಪಿ ಎಂ ಎ ಇದು ಏನು
2: ಸರ್, ಇದೇ ಮಾಹಿತಿ ಗೊತ್ತಿರೋದು ನಮ್ಗೆ, ಎಲ್ಲೂ ಫೋನ್ ಮಾಡಿದ್ರು ಆಗುತ್ತೆ ಆಗುತ್ತೆ ಆಗುತ್ತೆ. ಸಮಸ್ಯೆ ಬಗ್ಗೆ ಸರ್.

0: ಇಲ್ಲ ಇಲ್ಲ, ಅದು ಅಮೌಂಟ್ ಸ್ವಲ್ಪ ಟೆಕ್ನಿಕಲಿ ಪ್ರಾಬ್ಲಮ್ ಆಗಿತ್ತು, ಸಾಫ್ಟ್ವೇರ್ ಏನೋ ಚೇಂಜ್ ಮಾಡೋಕ್ಕೆ ಹಂತದಲ್ಲಿ ಅದು ಡಿಲೇ ಆಯಿತು. ಈಗ ಏನು ಮೊದಲನೇ ಹಂತದಲ್ಲಿ ಪೇಮೆಂಟ್ ಆಗಿದೆ ಅವ್ರಿಗೆ, ಎರಡನೇ ಹಂತದಲ್ಲಿ ಪೇಮೆಂಟ್ ಆಗೋದಕ್ಕೆ ಏನು ತೊಂದರೆ ಆಗಲ್ಲ, ಆಗುತ್ತೆ. ಸೊ ಮತ್ತೆ ಇವಾಗ ಮಾರ್ಚ್ ಎಂಡ್ ಮುಗ್ದೋಗಿರೋದ್ರಿಂದ ಇವಾಗೆಲ್ಲ ಆಗುತ್ತೆ ಅದನ್ನ, ಬಟ್ ಇನ್ನೊಂದ್ಸಲ ರಿಮೈಂಡರ್ ಮಾಡ್ತೀವಿ.
1: ನೀವ ಸರ್ ಜೊತೆ ಮಾತಾಡೋದು, ನಾವು ಮೈಸೂರಲ್ಲಿ ಮಾತಾಡ್ತೀನಿ ಅಂತ ಮೀಟಿಂಗ್ ಇದೆ ಅಂತಂದ್ರು, ಬಗ್ಗೆ ರೆಸ್ಪಾನ್ಸ್ ಇಲ್ಲ, ಏನಿಲ್ಲ
0: ಇಲ್ಲ
1: ಆಗಿದೆ ಸರ್.
0: ನಿಮ್ಮ ಕೋಟೆಲಿ 508 ಮನೆ ಸ್ಯಾಂಕ್ಷನ್ ಆಗಿದೆ, 306 ಪ್ರೋಗ್ರೆಸ್ ಅಲ್ಲಿ ಇದೆ. 306 ಮನೆಗೂ ಅಡ್ವಾನ್ಸ್ 30,000 ಕೊಟ್ಟು ಈಗ ಎರಡನೇ ಹಂತದಲ್ಲಿ ಲಿಂಟಲು ಮತ್ತೆ ರೂಫ್ ಅಂತಲ್ಲಿ ಇರೋಗೆ ಜಿ ಪಿ ಎಸ್ ಸಹ ಆಗಿದೆ. ಎರಡೆರಡು ಸರಿ ಜಿ ಪಿ ಎಸ್ ಮಾಡಿ. ಹೌದು ಹೌದು, ಹಾ ಜಿ ಪಿ ಎಸ್ ಆಗಿದೆ. ಮತ್ತೊಮ್ಮೆ ನಾನು ರಿಮೈಂಡರ್ ಮಾಡ್ತೀವಿ. ಮಹೇಶ್ ಅವರು ಇವತ್ತೇ ನಿಮ್ ಫೋನ್ ಮಾಡಿಸ್ತೀನಿ, ನಿಮ್ ನಂಬರ್ ತಗೊಂಡಿದ್ದೀನಿ.
2: ಧನ್ಯವಾದಗಳು ಮಹೇಶ್ ಅವರ ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ಮಾತನಾಡ್ತಾ ಇದ್ರಿ, ಪ್ರಮುಖ ಯೋಜನೆಗಳ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ ಸರ್. ಇದೇ ರೀತಿಯಲ್ಲಿ ಈಗ ಒಂದು ಗ್ರಾಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಒಂದು ಜಿಲ್ಲಾ ಪಂಚಾಯತಿ ಒಂದು ಪಾತ್ರ ಏನು ಸರ್?
0: ನೋಡಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ 3 ಘಟಕಗಳಿವೆ, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ. ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ನಾವು ಕ್ರಿಯಾ ಯೋಜನೆ ಮಾಡಬೇಕಾದ್ರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲೇ ನಾವು ಮಾಡ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರುವಂಥ ವಾರ್ಡ್ ಸಭಾ, ಗ್ರಾಮ ಸಭಾ ಮೂಲಕ ಅವಶ್ಯಕ ಮೂಲಭೂತ ಸೌಕರ್ಯಗಳೇನಿದೆ, ಸೊ ಮತ್ತೆ ವೈಯಕ್ತಿಕ ಸಮಸ್ಯೆಗಳೇನಿದೆ, ಎರಡು ರೀತಿಯ ಒಂದು ಕಾರ್ಯಕ್ರಮಗಳನ್ನು ನಾವು ಸಂಘಟನೆ ಮಾಡ್ತೀವಿ. ಸೊ ಇದಕ್ಕೋಸ್ಕರ ಪ್ರತಿ ವರ್ಷ ಕನಿಷ್ಠ 6 ತಿಂಗಳಿಗೊಮ್ಮೆ ಒಂದು ಗ್ರಾಮ ಸಭಾ, ವಾರ್ಡ್ ಸಭಾ ಮಾಡಿ ಏನೆಲ್ಲ ವಾಸ್ತವ ಸ್ಥಿತಿ ಅನಾಲಿಸಿಸ್ ಅಂತ ಹೇಳ್ತೀವಿ ಅದನ್ನ ಮಾಡಿ, ತದನಂತರ ಅದಕ್ಕೆ ಪೂರಕವಾದಂತ ಒಂದು ಯೋಜನೆಯನ್ನ ಸಿದ್ಧಪಡಿಸಿ ನಿಗದಿತ ಅನುಬಂಧದಲ್ಲಿ ನಾವು ಅಪ್ರೂವಲ್ ತಗೊಳ್ತೀವಿ. ಇಂಪ್ಲಿಮೆಂಟೇಷನ್ ಸ್ಟೇಜ್ ಅಲ್ಲಿ 3 ರೀತಿ ಅನುದಾನ ಬರುತ್ತೆ. ಒಂದು ಡಿಸ್ಟ್ರಿಕ್ಟ್ ಸೆಕ್ಟರ್ ಜಿಲ್ಲಾ ವಲಯದ ಕಾರ್ಯಕ್ರಮದಲ್ಲಿ ಅನುದಾನ ಬರುತ್ತೆ, ರಾಜ್ಯ ವಲಯದ ಕಾರ್ಯಕ್ರಮ ಬರುತ್ತೆ, ಕೇಂದ್ರ ಪುರಸ್ಕೃತ ಯೋಜನೆಯಲ್ಲಿ ಬರುತ್ತೆ. ಕೇಂದ್ರ ಸರ್ಕಾರ, ಕೇಂದ್ರ ಪುರಸ್ಕೃತ ಅಂದ್ರೆ ರಾಜ್ಯ ಸರ್ಕಾರ ಮತ್ತೆ
2: ಕೇಂದ್ರ
0: ಎರಡನ್ನೂ ಹಾಕುತ್ತೆ, ಮತ್ತೆ ಕೇಂದ್ರ ಸರ್ಕಾರದ 100% ಆದ್ರೆ ಕೇಂದ್ರ ಪುರಸ್ಕೃತ ಯೋಜನೆ, ಕೇಂದ್ರ ಸರ್ಕಾರದ ಅನುದಾನ ಹೇಳ್ತೀವಿ. ಈ ರೀತಿ ಅನುದಾನದ ಮೂಲ ನಮಗೆ ಗೊತ್ತಿರುತ್ತೆ, ಗ್ರಾಮ ಪಂಚಾಯತಿಗೆ, ತಾಲೂಕು ಪಂಚಾಯತ್ಗೆ, ಜಿಲ್ಲಾ ಪಂಚಾಯತಿ ಅಧಿಕಾರಿಗಳಿಗೆ. ಸೊ ಈಗ ಏನು ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ನಾವು ಗ್ರಾಮ ಸಭಾ, ವಾರ್ಡ್ ಸಭಾ ಮಾಡಿರ್ತೀವಿ, ಸಂಗ್ರಹಣೆ ಮಾಡಿರ್ತೀವಿ ಡ್ಯೂರಿಂಗ್ ದ ಮಂತ್ ಆಫ್ ಅಕ್ಟೋಬರ್ 2 ಮಾಡ್ತೀವಿ ವಿಶೇಷ ಗ್ರಾಮ ಸಭೆ, ಅದನ್ನ ನಾವು ಬೈಪರ್ಕೇಶನ್ ಮಾಡ್ತೀವಿ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾವ್ದು ಇಂಪ್ಲಿಮೆಂಟೇಷನ್ ಆಗ್ಬೇಕು, ತಾಲೂಕು ಪಂಚಾಯತಿಲಿ ಯಾವ್ದಾಗಬೇಕು, ಜಿಲ್ಲಾ ಹಂತದಲ್ಲಿ ಯಾವ್ದಾಗಬೇಕು, ರಾಜ್ಯ ಮಟ್ಟದಲ್ಲಿ ಯಾವ್ದಾಗಬೇಕು, ಈ ರೀತಿ 4 ರೀತಿಯ ವಿಂಗಡಣೆ ಮಾಡಿ ಕಾರ್ಯಕ್ರಮಗಳನ್ನ, ಕಾರ್ಯಗಳನ್ನ. ಸೊ ಆಯಾ ಸಂಬಂಧಪಟ್ಟಂತ ಇಲಾಖೆಯವರು ಅದನ್ನ ಇಂಪ್ಲಿಮೆಂಟೇಷನ್ ಮಾಡಕ್ಕೆ ನಾವು ಶಿಫಾರಸ್ ಮಾಡ್ತೀವಿ. ಮತ್ತೆ ನಾವೆಲ್ಲ ನೋಡ್ತಾ ಇದೀವಿ, ಏಕಕಾಲದಲ್ಲಿ ಒಂದೇ ಸರಿ ಎಲ್ಲಾ ಕಾಮಗಾರಿಗಳು, ಎಲ್ಲಾ ಯೋಜನೆಗಳು ನಾವು ಇಂಪ್ಲಿಮೆಂಟ್ ಆಗಲ್ಲ. ಅವಶ್ಯಕ್ಕಾಗಿ ಈಗ ಕುಡಿಯೋ ನೀರು, ಇದು ತುರ್ತು ಮನುಷ್ಯನಿಗೆ ಬೇಕಾದ್ದು, ಅದನ್ನ ಇಮಿಡಿಯೇಟ್ಲಿ ನಾವು ಆಕ್ಷನ್ ಆಗುತ್ತೆ. ಕೆಲವೊಂದು ಬ್ರಿಡ್ಜ್, ರೋಡ್ಸ್ಗಳು ಅವೆಲ್ಲ ವಿಳಂಬ ಆಗುತ್ತೆ, ಡಿಪೆಂಡ್ಸ್ ಆನ್ ಸೋರ್ಸ್. ಸೊ ಈ ರೀತಿ ನಾವು ಬೈಫರ್ಕೇಶನ್ ಮಾಡಿದ ನಂತರ ನಮಗೆ ಕಾರ್ಯಕ್ರಮಗಳು ಏನು ಲಿಂಕ್ ಅನುದಾನ ಬರುತ್ತೆ, 15th ಫೈನಾನ್ಸ್ ಇರ್ಬೋದು, ಸ್ವಂತ ಸಂಪನ್ಮೂಲ ಇರ್ಬೋದು, ಅಥವಾ ಸ್ಟೇಟ್ ಸೆಕ್ಟರ್ ಕಾರ್ಯಕ್ರಮಗಳದು ಅನುದಾನ ಬಂದ ನಂತರ ಅದಕ್ಕೆ ಪೂರಕವಾಗಿ ನಾವು ಕಾರ್ಯಕ್ರಮಗಳ ಇಂಪ್ಲಿಮೆಂಟೇಷನ್ ಮಾಡುತ್ತೀವಿ.
2: ಓಕೆ ಸರ್, ಮತ್ತೆ ಕರೆ ಇದೆ, ಅದ್ರ ಬಗ್ಗೆ ಮಾತಾಡೋಣ. ಹಲೋ
1: ಸರ್, ನಮಸ್ಕಾರ.
2: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ
1: ಸರ್? ನನ್ನ ಹೆಸರು ಶ್ರೀಧರ್ ಅಂತ, ಕೆಬ್ಬೆಪುರ ಆಡಿ ಸರ್, ನಿಮ್ಮಟ್ಟಿಗೆ ಪಂಚಾಯತಿ.
2: ಹಾ ಶ್ರೀಧರ ಅವರೇ, ಹೇಳಿ ತಮ್ಮ ಪ್ರಶ್ನೆ ಏನಂತ
1: ಸರ್? ನಮ್ಮ ಗ್ರಾಮ ಈ ಭಾಗದ ಒಂದಷ್ಟು ಸಮಸ್ಯೆ ಕುರಿತು ತಮ್ಮಲ್ಲಿ ವಿಷಯಗಳನ್ನ ನಾನು ಈಗ ಹೇಳ್ಬೇಕಂತಿದೆ ಸರ್. ಈಗ ನಮ್ದು ಈ ಪಿ ಎಂ ಜನ್ಮಗೆ ಒಂದು ರೋಡ್ ಆಗಿದೆ ಸರ್, ಒಂದು 380 ಒಂದು ರೋಡ್ ಆಗಿದೆ. ಅದು ನಡಡಿಯಿಂದ ಕೆಬ್ಬೆಪುರ ಎ ಬಿ ಮತ್ತೆ ಮುಳಿಯೂರವರೆಗೆ ಸೆಟ್ಟಾಗ್ತದೆ ಸರ್. ಹಾಗಾಗಿ ನಮ್ಗೆ ಆ ಕಡೆ ಈ ಕಡೆ ಒಂದಷ್ಟು ಖಾಸಗಿ ವ್ಯಕ್ತಿಗಳು ಏನಿದ್ದಾರೆ ಒತ್ತುವರಿ ಮಾಡಿದ್ದಾರೆ ಸರ್. ಅದು ಅಲ್ಲಿ ಅವರು ರೋಡ್ ಪ್ಲಾನಿಂಗ್ ಅಲ್ಲಿ ಅದು 30 ಬರ್ಬೇಕಂತೆ. ಈಗ ನಮ್ಗೆ ಆ ಕಡೆ ಈ ಕಡೆ ಒತ್ತುವರಿ ಮಾಡಿ 10-15-12 ಈ ರೀತಿ ಇದೆ ಸರ್ ಇವಾಗ ರೋಡು. ಮತ್ತೆ ಆ ರೋಡದ್ದು ಇನ್ನೊಂದು ಮ್ಯಾಪ್ ಅಲ್ಲಿ ಸ್ಕೆಚ್.

0: ಅಲ್ಲಿ ನಮ್ಗೆ ಸಿಕ್ಸ್ಕಿ ಅಂತ ಇತ್ತು ಸರ್. ಆ ಸಿಕ್ಸ್ಕಿ ಅಲ್ಲಿ ನಮ್ಗೆ ಅವಾಗ ಕಲ್ಕೆರೆ ಆಡಿ ಅಂತ, ಇವಾಗ ಮ್ಯಾಪ್ ಅಲ್ಲಿ ಕಲ್ಕೆರೆ ಆಡಿ ಅಂತಾನೆ ಬರೋದು. ಅಲ್ಲಿಂದ ನಮ್ಗೆ ನೇರವಾಗಿ ರೋಡ್ ಇದೆ ಸರ್. ಇವರು ಏನ್ ಮಾಡ್ದಂದ್ರೆ ಆ ಕಡೆ ಖಾಸಗಿ ವ್ಯಕ್ತಿ ಆಂಧ್ರದವರು ರಮಣ್ ಕುಮಾರ್ ರೆಡ್ಡಿ ಅಂದ್ಬಿಟ್ಟು, ಮತ್ತೆ ಈ ಕಡೆ ಪಕ್ಕದಲ್ಲಿ ಗೌಡರು ಒಂದು ಮೂರ್ನಾಲ್ಕು ಜನ ಇದ್ದಾರೆ, ಮತ್ತೆ ಕೇರಳ ಒಂದು ನಾಲ್ಕೈದು ಜನ ಇದ್ದಾರೆ. ಅವರು ಏನ್ ಮಾಡ್ದಂದ್ರೆ ನಿಮ್ಗೆ ಈ ಮಧ್ಯದಲ್ಲಿ ರೋಡ್ ಬೇಡ, ಇವತ್ತಿಂದ ಬಳಸ್ಕೊಂಡ್ ಬರಕ್ಕಾಗಲ್ಲ, ಆಗ ನಾವಿಲ್ಲೇ ನಿಮ್ಗೆ ರೋಡ್ ವ್ಯವಸ್ಥೆಗಳನ್ನ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಅಲ್ಲಿ ಒಂದು ತಿರುಗಾಡಕ್ಕೆ ಒಂದು ರೋಡ್ ವ್ಯವಸ್ಥೆ ಕೂಡ ಅವರು ಬಿಟ್ಕೊಟ್ರು ಆ ಜಾಗದಲ್ಲಿ. ಯಾಕಂದ್ರೆ ಪ್ಲಾನ್ ಪ್ರಕಾರ ನಮ್ಗೆ ಅದೆಲ್ಲ ರೋಡ್, ಅವ್ರ ಜಮೀನಲ್ಲೇ ಹೋಗ್ಬೇಕು ಸರ್. ಇವಾಗ ಏನಾಗಿದೆ, ಅವ್ರ ಅಷ್ಟಕ್ಕೆ ಬಿಟ್ಕೊಟ್ಬಿಟ್ಟು ಏನ್ ಮಾಡಿದ್ರು, ಇದು ಟ್ರೆಂಚ್ ಅನ್ನ ತೆಗೆದು ಕಮ್ಮಿ ಆಗಿದೆ ಇವಾಗ, ಅದು ಮಳೆಗೆ ಕುಸ್ತು ಕುಸ್ತು ಈಗ ಟ್ರೆಂಚ್ ಆಗಿದೆ ಸರ್ ಇವಾಗ. ಮತ್ತೆ ಅಲ್ಲಿ ಏನ್ ಮಾಡಿದ್ದಾರೆ, ಆ ಮರ ಮತ್ತೆ ಬಿದಿರುಗಳನ್ನ ಕೂಡ ಅಲ್ಲಿ ನೆಟ್ಬಿಟ್ಟಿದ್ದಾರೆ ಸರ್ ಇವಾಗ.
1: ಹಾಗಾದನ್ನ ನಾನು ತಹಸೀಲ್ದಾರ್ ಅವರಿಗೆ ನಾನು ಅದನ್ನ ರಿಕ್ವೆಸ್ಟ್ ಕೊಟ್ಟಿದ್ವಿ, ಮತ್ತೆ ಒಂದಷ್ಟು ಲೈವ್ ಆಗಿ ಕೂಡ ನಾವು ಅದು ಮಾಡಿ ಅದನ್ನ ಬಿಟ್ಟಿದ್ವಿ ಸರ್. ಹಾಗಾಗಿ ಅದೊಂದು ವಿಷಯ ಒಂದಿದೆ ಸರ್. ಆಮೇಲೆ ನಮ್ಗೆ ಈ ಮನೆಗಳು ಅದು ಒಂದಷ್ಟು ಬಂದಾಗ ಕರೆಕ್ಟ್ ಆದ ಒಂದು ಕಾಮಗಾರಿಗಳು ಮಾಡೋ ಅಂತವ್ರು ಅಲ್ಲಿ ಇಲ್ಲ. ಒಂದು ಅವ್ರು ಕಾಟಾಚಾರಕ್ಕೆ ಬಂದು ಆ ಮನೆಗಳನ್ನ ಇಷ್ಟ ಬಂದಾಗಿ ಮಾಡಿ ಹಾಗೆ ಬಿಟ್ಬಿಟ್ಟು ಹೋಗಂತ ಒಂದು ವ್ಯವಸ್ಥೆಗಳಿಗೆ ಜಾಸ್ತಿ ಆಗ್ಬಿಟ್ಟಿದೆ ಸರ್. ದಯಮಾಡಿ ಅದೊಂದಕ್ಕೆ ಏನಾದ್ರೂ ಮಾಡ್ಬೇಕು. ಮತ್ತೆ ರೋಡ್ ತುಂಬಾ ಅಗತ್ಯವಾಗಿರೋದ್ರಿಂದ ನಮ್ಗೆ ರೋಡ್ ಬೇಕು ಸರ್. ಇತಿಹಾಸದಲ್ಲಿ ನಮ್ಗೆ ಕಾಡಿಂದ ಹೊರಗಡೆ ಬಂದಾಗ ಇದೇ ನಾವು ನೋಡ್ತಾ ಇರೋದು ಡಾಂಬರ್ ರೋಡ್ ನಮ್ಗೆ ಆಗ್ತಾ ಇರೋದು ಅಂದ್ರೆ ಇದೊಂದು ಖುಷಿ ವಿಚಾರ ಸರ್. ಇದು ಏನಿದೆ ಸರ್ ಅಲ್ಲಿ, ಅಲ್ಲಿಂದ ನಮ್ಗೆ ನಡಡಿಯಿಂದ ಕೆಬೆಪುರ ಎಬಿಗೆ ಒಂದು ಬಸ್ಸಿನ ವ್ಯವಸ್ಥೆ ಕೂಡ ಆಗ್ಬೇಕು ಸರ್. ಯಾಕಂದ್ರೆ ಇವಾಗ ಅಲ್ಲಿ ಬಿದ್ರು ಅವರು ತೋಟ ಎಲ್ಲ ಖಾಸಗಿ ವ್ಯಕ್ತಿಗಳು ತೋಟ ಮಾಡಿರೋದ್ರಿಂದ ಯಾವ ಟೈಮಲ್ಲಿ ಬರ್ತದೆ ಹೋಗ್ತೇವೆ ಅಂತ ನಮ್ಗೆ ಹೇಳಕ್ಕಾಗಲ್ಲ. ಯಾಕಂದ್ರೆ ನೈಟ್ 9:00 to 9:30 ಗಾಡಿಗೆ ಬಂತು ಅಂದ್ರೆ, 10 ಗಂಟೆಗೆ ಬಂತು ಅಂದ್ರೆ ಅಲ್ಲಿ ಆನೆಗಳು ತುಂಬಾ ಇರ್ತವೆ ಬಿದ್ರು ಇರೋದ್ರಿಂದ.
2: ಸರ್ ಮಾತಾಡ್ತಾರೆ ಕೇಳಿಸ್ಕೊಳ್ಳಿ ಶ್ರೀಧರ್ ಅವರೇ.
0: ಸರ್
2: ಶ್ರೀಧರ್ ಅವರೇ, ತಾವ್ ಹೇಳ್ದಂಗೆ PM ಜನ್ಮನ್ ಯೋಜನೆ ಅಡಿ 9 ಇಲಾಖೆ ಸುಮಾರು 11 ಕಾರ್ಯಕ್ರಮಗಳು ಇಂಟರ್ವೆನ್ಷನ್ ಅಲ್ಲಿ ಈ ಯೋಜನೆ ಜಾರಿಗೆ ಬಂದಿದೆ. ಸೊ ಅದರಲ್ಲಿ ಜೇನು ಕುರುಬರು ಎಲ್ಲೆಲ್ಲಿದ್ದಾರೆ ಇದೆಲ್ಲ ಕಾರ್ಯಕ್ರಮ ಇಂಪ್ಲಿಮೆಂಟ್ ಆಗ್ತಾ ಇದೆ. ಈಗ ನೀವು ಹೇಳ್ದಂಗೆ ರಸ್ತೆದು ಒನ್ ಆಫ್ ದ ಕಾಂಪೋನೆಂಟು ಅದರಲ್ಲಿ. ಸೊ ಈಗ ಅದನ್ನು ನೀವು ಹೇಳಿರೋದನ್ನ ನೋಟ್ ಮಾಡ್ಕೊಂಡಿದ್ದೀನಿ. ನಡಾಡಿ ಏನು ರಸ್ತೆ ನಿರ್ಮಾಣ ಆಗ್ತಾ ಇದೆ, ಅಕ್ಕಪಕ್ಕದವ್ರು ಏನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಸೊ ಈಗ ಆಲ್ರೆಡಿ ನೀವು ಇದ್ರ ಬಗ್ಗೆ ನೀವು ತಹಸೀಲ್ದಾರ್ ಕೊಟ್ಟಿದ್ದೀರ, ಆದರೂ ಸಹ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಒಬ್ಬರು ಇದಕ್ಕೆ ಅಧಿಕಾರಿ ಇರ್ತಾರೆ, PM ಜನ್ಮನ ಇದು ನೋಡೋದು ಟ್ರೈಬಲ್ ವೆಲ್ಫೇರ್ ಆಫೀಸರು, ಅವ್ರ ಗಮನಕ್ಕೆ ತರ್ತೀನಿ, ಮಲ್ಲೇಶ್ ಅಂತ ಇರ್ತಾರೆ. ಸೊ ನಿಮಗೆ ನಂಬರ್ನೂ ಕೊಟ್ಟಿರ್ತೀನಿ, ಹೆಚ್ಚಿನ ವಿಚಾರವನ್ನು ಅವ್ರ ಜೊತೆಗೆ ಶೇರ್ ಮಾಡಿ. ಸೊ ರಸ್ತೆ ತೆರವು ಬಗ್ಗೆ ಇದು 3-4 ಇಲಾಖೆಯವರು ಸೇರಿ ಮಾಡುವಂಥದ್ದು, ರೆವಿನ್ಯೂ ಡಿಪಾರ್ಟ್ಮೆಂಟು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ಯಾರು ಏಜೆನ್ಸಿ ಇದ್ದಾರೆ ರಸ್ತೆ ನಿರ್ಮಾಣದು. ಸೊ ಇವರು 3 PWD ಇರ್ಬೋದು. ಸೊ ಇವರೆಲ್ಲ ಸೇರಿ ಇದನ್ನು ಮಾಡ್ತಾರೆ. ನಾನು ಇದನ್ನು ಸಂಬಂಧಪಟ್ಟಂತೆ ಆ್ಯಕ್ಷನ್ ಟೇಕನ್ ಮಾಡ್ತೀನಿ. ಮತ್ತು PM ಜನ್ಮನಲ್ಲಿ ಇವಾಗ ಏನು ಮನೆ ಮಂಜೂರಾಗಿದೆ, ಸೊ ಈ ಹಿಂದೆ 2 ಲಕ್ಷ ಯೂನಿಟ್ ಕಾಸ್ಟ್ ಇತ್ತು, ಈಗ ಅದನ್ನು ರಿವೈಸ್ ಮಾಡಿದ್ದಾರೆ, 4.5 ಮಾಡಿದ್ದಾರೆ. ಸೊ ಈಗ ನಮ್ಮ ಮೊದಲನೇ ಕರೆಯವರು ಮಾಡ್ದಂಗೆ, ಸೊ ಮೊದಲನೇ ನಾವು ಅಡ್ವಾನ್ಸ್ ಪೇಮೆಂಟ್ ಕೊಟ್ಟ ನಂತರ ಇವಾಗ ಲಿಂಟಲ್ ರೂಫ್ ಆಗಿರೋರಿಗೆ ಆಡಿಟ್ ಆಗಿ 2ನೇ ಕಂತು ಮತ್ತು ಅಂತಿಮ ಕಂತು ರಿಲೀಸ್ ಆಗಿಲ್ಲ. ಸೊ ಇದನ್ನು ಮಾಡ್ತೀವಿ. ಮತ್ತು ಕೆಲವರೆಲ್ಲ ಈ PM ಜನ್ಮನ ಟ್ರೈಬ್ ಅಂಬೇಡ್ಕರ್ ಆವಾಸ್ ಯೋಜನೆ ಅದು 4.5 ಲಕ್ಷ ಅದು ಯೂನಿಟ್ಟು. ಸೊ ಅಲ್ಲಿ ಏನಾಗಿದ್ರೆ ಖಾಸಗಿ ವ್ಯಕ್ತಿಗಳು ಕೊಟ್ಟಿದ್ದೀರ, ಅಂದರೆ ಅವರು ಏಜೆನ್ಸಿ ಒಂದು 30-40 ಜನ ಸೇರಿಬಿಟ್ಟು ಒಂದು ಏಜೆನ್ಸಿ ಫಿಕ್ಸ್ ಮಾಡಿಬಿಟ್ಟು ಅವ್ರ ಕಡೆಯಿಂದ ಮಾಡ್ತಾ ಇದ್ದೀರಾ. ಸೊ ಅದು ಏನಂದರೆ ಅನ್ಅಫಿಷಿಯಲಾಗಿ ನೀವು ಮಾಡ್ಕೊಂಡಿರೋದು ಆ ಖಾಸಗಿ ವ್ಯಕ್ತಿಗಳನ್ನ, ಬಟ್ ಸರ್ಕಾರದ ಒಂದು ಕಾರ್ಯಕ್ರಮ ಏನು ಅದು SOP ಅಂದರೆ ಸ್ವಂತ ನೀವು ಓನ ಕಟ್ಸ್ಕೋಬೇಕು, ನಿಮ್ಮ 4.5 ಲಕ್ಷ ಕೊಡ್ತೀವಿ ಅಂತ ಹೇಳಿರೋದು. ಸೊ ನಿಮ್ಮ ಒಂದು ಖಾಸಗಿ ವ್ಯಕ್ತಿಗಳ ನಿಮ್ಮ ಪರ್ಸ್ನಲ್ ಒಡಂಬಡಿಕೆ. ಸೊ ಆದರೂ ಸಹ ನಾವು ಇಲಾಖಾಧಿಕಾರಿಗೆ ಗಮನಕ್ಕೆ ತರ್ತೀನಿ ಅದನ್ನು, ಆ ರೀತಿ ಯಾರಿದ್ದಾರೆ ಅವ್ರಿಗೆ ಉತ್ತಮ ಗುಣಮಟ್ಟದ ಒಂದು ಕಾಮಗಾರಿ ಮಾಡಿಸ್ಬೇಕು ಅಂತ ಹೇಳ್ತೀವಿ. ನಾವು ಕೆಲವು ಕಡೆ ಹೋಗಿದ್ದು ಮೇಟಿಕುಪ್ಪೆ ಆ ಕಡೆ ಎಲ್ಲ ಚೆನ್ನಾಗಿ ಕಟ್ಕೋತಾ ಇದ್ದಾರೆ, ಮತ್ತು ಆ ಏಜೆನ್ಸಿನೂ ಚೆನ್ನಾಗಿ ಕಟ್ತಾ ಇದ್ದಾನೆ, ಖುಷಿ ಪಡ್ತಾ ಇದ್ದಾರೆ ಆಡಿ ಜನ. ಬಟ್ ನೀವೇ

0: ಅಲ್ಲದಂಗೆ ನಿಮ್ಮ ಕೆಬ್ಬೆಪುರ ಆಡಿ ಸುತ್ತಮುತ್ತ ಏನಿದೆ ಸಮಸ್ಯೆಗಳು ಅದನ್ನ ಮಹೇಶ್ ಅವ್ರು ಕಳಿಸ್ತೀನಿ, ಟ್ರೈಬಲ್ ವೆಲ್ಫೇರ್ ಆಫೀಸರ್ ತಾಲೂಕ್ನವ್ರು ಇದ್ದಾರೆ. ಸೊ ಆ ಸಮಸ್ಯೆಗಳನ್ನ ಅವ್ರ ಗಮನಕ್ಕೆ ತರ್ತೀನಿ. ಸೊ ಇದನ್ನ ನಾನು ಸಂಬಂಧಪಟ್ಟಂಥವ್ರ ಗಮನಕ್ಕೆ ತಂದು ಮತ್ತೊಮ್ಮೆ ನಿಮ್ಮ ಸಮಸ್ಯೆಗೆ ಪೂರಕವಾಗಿ ಸ್ಪಂದಿಸುವ ರೀತಿ ನಾವು ಕ್ರಮ ವಹಿಸ್ತೀವಿ.
1: ಅದೊಂದು ದಯ ಮಾಡಿ ಅವರು ನಾವೊಂದು ರಿಕ್ವೆಸ್ಟ್ ಕೊಟ್ಟು ಇದುವರೆಗೂ ಅವರು ಈಗ ನಾವು ಮಹೇಶ್ ಅವ್ರಿಗೂ ಸಹ ನಮ್ಮ ಐ ಟಿ ಡಿ ಪಿಗೂ ಕೂಡ ನಾವು ಹೇಳಿದ್ವಿ, ಮತ್ತೆ ಪಿಶಿ ಅವ್ರಿಗೂ ಕೂಡ ನಾವು ಹೇಳಿದ್ವಿ ಸರ್, ಅವರು ಇದುವರೆಗೂ ಅವರಿಂದ ಯಾವ ಒಂದು ನಮ್ಗೆ ರೆಸ್ಪಾನ್ಸ್ ಸಿಕ್ಕಿಲ್ಲ ಸರ್. ನಾವು ಕಾಯ್ತಾ ಇನ್ನೇನೋ ರೋಡ್ ಮುಗಿ ಅಂತ ಸರ್, ಅದಿನ್ನು ಹಾಕಿ ಲೆವೆಲ್ ಆಯ್ತು. ಇವಾಗ ಮಣಿಯೂರು ಮತ್ತೆ ಚಿತ್ತೂರದಿಂದ ಇದು ಜಲ್ಲಿನ ಹಾಕಿ ಎಲ್ಲ ಲೆವೆಲ್ ಮಾಡ್ಕೊಂಡು ಬರ್ತಾ ಇದಾರೆ ಸರ್. ಇನ್ನೇನ ಈ ತಿಂಗಳಲ್ಲೆಲ್ಲ ಮುಗಿಯಂತ ಇದಿದೆ ಸರ್ ಅವ್ರು.
0: ಇಲ್ಲ ಇಲ್ಲ, ಈ ಕಾರ್ಯಕ್ರಮ ಮುಗಿಯೋದ ತಕ್ಷಣ ನಾನು ಮಲ್ಲೇಶ್ ಅವ್ರಿಗೆ ಫೋನ್ ಮಾಡಿ ಅವ್ರನ್ನೇ ಕಳಿಸ್ತೀನಿ ನಿಮ್ಮಲ್ಲಿಗೆ.
1: ಸರಿ ಸರ್,
0: ಥ್ಯಾಂಕ್ ಯು. ಓಕೆ ಓಕೆ, ಧನ್ಯವಾದಗಳು ಶ್ರೀಧರ್ ಅವರೇ, ಕರೆ ಮಾಡಿದ್ದೆ.
1: ಓಕೆ
2: ಸರಿಗೆ ತಾವು ಮಾತನಾಡ್ತಾ ಇದ್ರಿ, ಏನೊಂದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಏನೋ ಒಂದು ನಾಲ್ಕು ಹಂತಗಳಲ್ಲಿ ನಾವು ಅಭಿವೃದ್ಧಿ ಯೋಜನೆಗಳನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರಿ ಸರ್. ಅದೇ ರೀತಿ ಈಗ ನಮ್ಮ ಜಿಲ್ಲಾ ಪಂಚಾಯತಿ ಮುಖಾಂತರ ಅಥವಾ ಗ್ರಾಮ ಪಂಚಾಯತಿ ಮುಖಾಂತರ ರೈತರಿಗೆ ಸಹಾಯವಾಗ್ತಕ್ಕಂಥ ಏನಾದರೂ ಪ್ರಮುಖ ಯೋಜನೆಗಳೇನಾದರೂ ಇದೆಯಾ, ಹೇಗೆ ಸರ್?
0: ಸೊ ಈಗ ನಾವು ನೀವು ಚರ್ಚೆ ಮಾಡಿದಂಗೆ ಕಳೆದ ಒಂದು ವಾರದಲ್ಲಿ ಕೃಷಿ ಇಲಾಖೆ ಮತ್ತು ಸಂಬಂಧಪಟ್ಟಂಥ ಇಲಾಖೆಯವ್ರ ಜೊತೆಗೆ ಸಂವಾದ ಮಾಡಿದ್ದೀರಾ, ಆ ಸಂದರ್ಭದಲ್ಲಿ ಅವರು ಹೇಳಿರ್ಬೋದು. ಸೊ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತ ಸುಮಾರು ಕೇಂದ್ರ ಸರ್ಕಾರದ್ದು 8 ಕಾರ್ಯಕ್ರಮ ಇದೆ, ಅದೇ ರೀತಿ ನಮ್ಮ ರಾಜ್ಯ ಮಟ್ಟದ್ದು 8 ಕಾರ್ಯಕ್ರಮ ಇದೆ. 16 ಕಾರ್ಯಕ್ರಮಗಳು ಕೃಷಿಗೆ ಸಂಬಂಧಪಟ್ಟಿದೆ. ಈಗ ನಿಮ್ಗೆ ಗೊತ್ತಿರಂಗೆ ಕೃಷಿ ಭಾಗ್ಯ ಯೋಜನೆ ಇರ್ಬೋದು, ಡ್ರಿಪ್ ಇರಿಗೇಷನ್ ಇರ್ಬೋದು, ಮತ್ತು ಕೃಷಿ ಯಂತ್ರೋಪಕರಣ ಯೋಜನೆ ಇರ್ಬೋದು, ಮತ್ತು ಮಣ್ಣು ಪರೀಕ್ಷೆ ಇರ್ಬೋದು, ಈ ರೀತಿ ಅನೇಕ ವಿಧವಾದಂಥ ಕಾರ್ಯಕ್ರಮಗಳು ಯೋಜನೆಗಳು ಕೃಷಿ ಇಲಾಖೆ ತೋಟಗಾರಿಕೆಯಲ್ಲಿದೆ. ಸೊ ಇದನ್ನ ಇವಾಗ ಏನ್ ಮಾಡಿದಾರೆ ಅಂದ್ರೆ, ಮೊದಲಂಗೆ ಮ್ಯಾನ್ಯುವಲ್ಲಿ ಅರ್ಜಿ ತಗೊಳ್ಳೋದು, ಸಂಬಂಧಪಟ್ಟಂತ ಫಲಾನುಭವಿಗಳಿಗೆ ಏನೋ ಒಂದು ಸಬ್ಸಿಡಿ ಕೊಡಬಹುದು, ಆ ರೀತಿ ಇತ್ತು. ಬಟ್ ಇವಾಗ ಆನ್ಲೈನ್ ಸಿಸ್ಟಮ್ ಮಾಡಿರೋದ್ರಿಂದ ಸೊ ಯಾವುದೇ ಒಂದು ನೀವು ಯೋಜನೆಯಲ್ಲಿ ಸವಲತ್ತು ಪಡ್ಕೋಬೇಕಾದ್ರೆ ನಿಮ್ಗೆ ಬೇಕಾದಂತ ಯೋಜನೆಗಳ ಕುರಿತು ಆನ್ಲೈನ್ ನೀವು ಅರ್ಜಿ ಸಲ್ಲಿಸಿದ್ರೆ ಸೊ ಬೇಸ್ಡ್ ಆನ್ ಸೀನಿಯಾರಿಟಿ ಮತ್ತೆ ಆದ್ಯತೆ ಪ್ರಕಾರ ಅವರಿಗೆ ಎಲಿಜಿಬಿಲಿಟಿ ಇದ್ರೆ ಖಂಡಿತ ಈ ಯೋಜನೆಗಳ ಸದುಪಯೋಗನ ಪಡಿಸ್ಕೊಳ್ಬಹುದು. ಸೊ ಈ ನಿಟ್ಟಿನಲ್ಲಿ ಇದಕ್ಕೆ ಕೃಷಿ ಇಲಾಖೆ RSKಗಳಿಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ, ಮತ್ತೆ ನಾವು EC ಕಾರ್ಯಕ್ರಮದಲ್ಲಿ ಹ್ಯಾಂಡ್ ವಿಲ್ಸ್ ಮಾಡಿಸಿದ್ವಿ, ಮತ್ತೆ ನೀವು RSKಗೆ ಹೋದ್ರೆ ಅಲ್ಲಿ ನಮ್ಮ ಕೃಷಿ ಸಖಿಯರು ಅಂತ ಇರ್ತಾರೆ, ಅವರು ನಮ್ಮ NRLM ಅವರ ಸ್ತ್ರೀಶಕ್ತಿ ಸಂಘದ ಸದಸ್ಯರಾಗಿರ್ತಾರೆ, ಅವರು ಹೆಚ್ಚಿನ ಮಾಹಿತಿ ಇರುತ್ತೆ ಅವ್ರ ಹತ್ರ. ಅವ್ರಿಗೆ ನಾವು 9 ಹಂತದಲ್ಲಿ ತರಬೇತಿ ಕೊಟ್ಟಿದ್ದೀವಿ ಯೋಜನೆಗಳ ಬಗ್ಗೆ, ಮತ್ತೆ ಸರ್ಕಾರದ ಸವಲತ್ತುಗಳ ಬಗ್ಗೆ, ಮತ್ತೆ ಸರ್ಕಾರದಲ್ಲಿ ಏನೆಲ್ಲ ಸೌಲಭ್ಯಗಳಿದೆ ಅದನ್ನೆಲ್ಲ ಪೂರ್ಣ ಮಾಹಿತಿ ಅವ್ರಿಗೆ ಅರಿವಿರುತ್ತೆ. ಸೊ ತಾವು ಅವರನ್ನು ಸಂಪರ್ಕ ಮಾಡಿದ್ರೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಇನ್ಪುಟ್ ಸಬ್ಸಿಡಿ ಇರ್ಬೋದು, ಮತ್ತೆ ಕೃಷಿ ಸಾಧನ ಸಲಕರಣೆಗಳಿರ್ಬೋದು, ಡ್ರಿಪ್ ಇರಿಗೇಷನ್ ಬಗ್ಗೆ, ಕೃಷಿ ಭಾಗ್ಯ ಯೋಜನೆ ಪ್ರತಿಯೊಂದು ಸಿಗುತ್ತೆ. ಸೊ ದಯವಿಟ್ಟು ಇದನ್ನ ಸದುಪಯೋಗ ಪಡ್ಕೋಬೇಕು ಅಂತ ನಾನು ರೈತರಲ್ಲಿ ಒಂದು ಕಳಕಳಿ ಮನವಿ ಮಾಡ್ಕೊಳ್ತೇನೆ.
2: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ
3: ಹಲೋ
2: ಸರ್. ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಮಲ್ಲೇಶ್ವರ್ ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ಮಚ್ಚೂರ ಹಾಡಿಯಿಂದ ಮಾತಾಡ್ತಾರೆ ಸರ್.
2: ಹಾ ಮಲ್ಲೇಶ್ವರ್ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
3: ಸರ್, ನಮ್ಮ ಹಾಡಿಗಳಿಗೆ ಒಂದು ರಸ್ತೆ ಸರಿ ಇಲ್ಲ, ರಸ್ತೆಗೆ ಮಳೆಗಾಲದಲ್ಲಂತೂ ಹೋಗಕ್ಕಾಗಲ್ಲ, ಅತಿ ಕಲ್ಲು ಮಣ್ಣು ಏನು ಹಾಕಿರೋ ಒಂದ್ ಕಾಲ್ದಾರಿ ತೀರ ಇರೋದು. ಸೊ ಅದೊಂದೇ ವ್ಯವಸ್ಥೆ ಆಗ್ಬೇಕು ಸರ್. ಮತ್ತೆ ಮನೆ ಆಗಿಲ್ಲ ಹಾಡಿಗಳಲ್ಲಿ, ಸೊ ಮನೆಗೆ ಬಹಳ ಪ್ರಾಬ್ಲಮ್ ಇರೋದು. ಅಂದ್ರೆ ಈಗ ಕೆಲವು ಮನೆಗಳು ಟಾರ್ಪಲ್ ಇದೆ, ಕೆಲವು ಮನೆಗಳು ಹುಲ್ಲಿಂದ ಕವಿಸ್ಕೊಂಡಿರೋದು, ಟಾರ್ಪಲ್ ಮನೆಗಳೇ ಜಾಸ್ತಿ. ಸೊ ಹಾಗಾಗಿ ಇದೊಂದು ವ್ಯವಸ್ಥೆ ಮಾಡಿಕೊಟ್ರೆ ಬಾರಿ ಒಳ್ಳೇದು ಸರ್.
2: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ಮಲ್ಲೇಶ್ವರ.
0: ಮಲ್ಲೇಶ್ವರ ನಮಸ್ಕಾರ. ಈಗ ರಸ್ತೆ ಅಭಿವೃದ್ಧಿ ಅಂತ ನೀವು ಹೇಳಿದಿರಿ, ಈ ರಸ್ತೆಯಲ್ಲಿ 4-5 ವಿಧ ಇದೆ. ಒಂದು ಫಾರೆಸ್ಟ್ ವ್ಯಾಪ್ತಿಲಿ ಬರೆದ್ರೆ ಫಾರೆಸ್ಟ್ ನಿರ್ವಹಣೆ ಮಾಡ್ತಾರೆ, PWD ವ್ಯಾಪ್ತಿ ಬಂದರೆ PWD ಇಲಾಖೆ ಅವ್ರು ಮಾಡ್ತಾರೆ, PRED ಅಂದರೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಅಂದರೆ ಅವ್ರದ್ದು ನಿರ್ವಹಣೆ ಮಾಡ್ತಾರೆ, ಇರಿಗೇಷನ್. ಸೊ ಹಾಗಾಗಿ ಐ ಥಿಂಕ್ ನಿಮ್ಮದು ಮಚ್ಚೂರಾಡಿ ಅಂದರೆ ಇನ್ಸೈಡ್ ದ ಫಾರೆಸ್ಟ್ ಇರಬೇಕು, ಫಾರೆಸ್ಟ್ ಅರಣ್ಯ ವ್ಯಾಪ್ತಿಲಿ ಬರ್ತಕ್ಕಂಥದ್ದು. ಸೊ
3: ಫಾರೆಸ್ಟ್ ಫುಲ್ ಒಳಗಡೆ ಬರಲ್ಲ ಸರ್, ಜನರಲ್ ಪಕ್ಕದಲ್ಲಿ ಬರೋದು.

0: ಅಂಗನವಾಡಿ ಇರ್ಬೋದು, ಶಾಲಾ ಸ್ಕೂಲ್ಗಳಿಗಿರ್ಬೋದು, ಈ ರೀತಿ ಸೌಲಭ್ಯ ಕಲ್ಪನೆ ಮಾಡೋಕ್ಕೆ ಪಿ ಎಂ ಜನ್ಮನಲ್ಲಿ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ನಾನು ತಿಳಿಸ್ತೀನಿ. ಜೊತೆಗೆ ಇನ್ನೊಂದು ಹೇಳಿದೆ ಮನೆಗಳದ್ದು ಪ್ರಾಬ್ಲಮ್ ಅಂತ. ಈಗ ಆಲ್ರೆಡಿ ನಮ್ಮ ತಾಲೂಕಿಗೆ, ಈಗ ಶ್ರೀಕೋಟೆ ತಾಲೂಕಿಗೆ 508 ಮನೆ ಸ್ಯಾಂಕ್ಷನ್ ಆಗಿ 386 ಅಂಡರ್ ಪ್ರೋಗ್ರೆಸ್ ಇದೆ. ಇನ್ನೂ ಸುಮಾರು ಜನ ಅದನ್ನ ಸ್ಟಾರ್ಟ್ ಮಾಡಿಲ್ಲ ಅಡ್ವಾನ್ಸ್ ತಗೊಂಡು. ಸೊ ಇದು ಒಂದು ಕಟ್ಟೆ ಇರಲಿ. ಇನ್ನೊಂದು ಕಡೆ ನಿಮ್ಮ ಮಚ್ಚೂರ ಆಡಿಲ್ ಏನಾದ್ರು ಎಲಿಜಿಬಲ್ ಇದ್ರೆ, ಅಂದರೆ ಅವ್ರಿಗೆ ಜಾಗ ಅವ್ರ ಹೆಸರಲ್ಲೇ ಇದ್ರೆ, ಮತ್ತೆ ಅವರು ಅಲ್ಲಿ ಏನಾದ್ರು ಗುಡಿಸ್ಲಿದ್ರೆ. ಈಗ ನಮ್ಮಲ್ಲಿ ಸರ್ವೆ ಆಗಿದೆ ಈಗ ಇತ್ತೀಚೆಗೆ, ಕಳೆದ ಒಂದು ವರ್ಷದಿಂದ ನಿಮ್ಗೆಲ್ಲ ಗೊತ್ತಿರ್ಬೋದು, ವಸತಿ ರಹಿತರು ನಿವೇಶನ ರಹಿತರು ಅಂತ ಸರ್ವೆ ಆಗಿದೆ. ಆ ಪ್ರಕಾರವಾಗಿ ಕೋಟೆದಲ್ಲೇ 9,200 ಮನೆ ವಸತಿ ರಹಿತರು ನಿವೇಶನ ರೈತರು ಇದ್ದಾರೆ. ಅದೇ ರೀತಿ ಸರಗೂರ್ ತಾಲೂಕಲ್ಲಿ 5,500 ಫಲಾನುಭವಿಗಳು ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ಈಗ ಅದನ್ನೆಲ್ಲ ಆಡಿಟ್ ಮಾಡ್ತಾ ಇದ್ದಾರೆ. ಆಡಿಟ್ ಅಂದ್ರೆ ಅವ್ರಿಗೆ ಸ್ವಂತ ಜಾಗ ಇದೆಯಾ, ಅವ್ರ ಹೆಸರಲ್ಲೇ ಇದೆಯಾ, ಅಥವಾ ಬಾಡಿಗೆ ಮನೇಲಿ ಇದ್ದಾರೆ. ಈ ರೀತಿ ಅದನ್ನ ಆಡಿಟ್ ಮಾಡ ನಂತರ, ಅದು ಅಪ್ರೂವಲ್ ಆದ ನಂತರ, ಸೊ ಈಗ ಹೊಸದಾಗಿ ಯಾವ್ಯಾವುದು ಮನೆ ಸ್ಯಾಂಕ್ಷನ್ ಆಗುತ್ತೆ, ಅಂಬೇಡ್ಕರ್ ಆವಾಸ್ ಯೋಜನೆಯಲ್ಲಾಗುತ್ತೆ, ಪಿ ಎಂ ಜನ್ಮನಲ್ಲಾಗುತ್ತೆ, ಸೊ ಆ ಮಂಜೂರಾತಿ ಟಾರ್ಗೆಟ್ ಕೋಟ್ ನಂತರ ಇಲ್ಲಿ ಯಾರು ಎಲಿಜಿಬಲ್ ಇದ್ದಾರೆ ಈಗ ಸರ್ವೆ ಮಾಡಿ ಅವರಿಗೆ ಮನೆಯನ್ನು ವಿವಿಧ ಹಂತದಲ್ಲಿ ಕೊಡುವಂಥ ಒಂದು ಇದು ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಸರ್ಕಾರದಲ್ಲಿ ಇವಾಗ ಮನೆ ಕೊಡೋದೇನು ಸ್ಟಾಪ್ ಆಗಿಲ್ಲ, ನಿರಂತರವಾಗಿ ಈಗ ಕಾರ್ಯಕ್ರಮ ನಡೀತಾ ಇದೆ. ಸೊ ಬಟ್ ಈಗ ಯಾರ್ಯಾರು ಎಲಿಜಿಬಲ್ ಇದೆ ಆ ಪಟ್ಟಿಲಿ ಈಗ ಏನು ಮಾಡಿದ್ದಾರೆ ಸರ್ವೆ, ಆ ಪಟ್ಟಿಲಿ ನೀವು ಹೇಳಿರೋಂಥ ಫಲಾನುಭವಿಗಳು ಇದ್ದರೆ ಖಂಡಿತ ಅವ್ರಿಗೆ ಮನೆ ಬರುತ್ತೆ. ಸೊ ಹಾಗಾಗಿ ಇದನ್ನು ಸಹ ನಾನು ನಿಮ್ಮ ಜೊತೆಗೆ ಮಾತಾಡೋಕ್ಕೆ ಹೇಳ್ತೀನಿ ಮಹೇಶ್ ಅವ್ರಿಗೆ. ಸೊ ಸರ್ವೆ ಮಾಡಿ ಫಲಾನುಭವಿಗಳು ಅದರಲ್ಲಿ ಇದಾರ ಸರಿ ಒಂದು ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಅವ್ರು ಬಂದಂಥ ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿ ನೀವು ಕೊಡಬೇಕಾಗುತ್ತೆ.
1: ಓಕೆ
2: ಓಕೆ ಓಕೆ, ಧನ್ಯವಾದಗಳು ಮಲ್ಲೇಶ್ವರ ಕರೆ ಮಾಡಿದ್ದಕ್ಕೆ.
1: ಸರ್ ಇನ್ನೊಂದು, ಹಲೋ,
2: ಹಾ ಹೇಳಿ ಹೇಳಿ.
1: ಇನ್ನೊಂದು ಸಣ್ಣ ಪ್ರಶ್ನೆ ಕೇಳಬೇಕಾಗಿರೋದು ಸರ್, ಇದು ಈ ಟ್ರೆಂಚ್ ಹೊಡೆದಿದ್ರು ಸರ್, ಟ್ರೆಂಚ್ ಆನೆಗಳು ಒಳಗಡೆ ಬರಬಾರ್ದು ಅಂತ ಹೇಳಿ ಒಂದು ಟ್ರೆಂಚ್ ಹೊಡೆದಿದ್ರು, ಅದು ಭೋಗಪುರ ಮತ್ತೆ ಮಜ್ಜೂರು ಹಾಡಿ ಬಂದಿರೋಂತ ಲೈನ್, ಅದ್ರಲ್ಲಿ ಹಲೋ
2: ಹೇಳಿ ಹೇಳಿ ಕೇಳಿಸ್ತದೆ.
1: ಅದ್ರಲ್ಲಿ ಸರ್ ಏನಾಗಿದೆ ಅಂತಂದ್ರೆ, ಈ ಆ ಟ್ರೆಂಚ್ ಮಣ್ಣು ಎಲ್ಲ ಕಿತ್ತೋಗಿದೆ, ಅದ್ರ ಮಣ್ಣು ತರಿಸ್ಕೊಡಿ ಅಂತ ನಾವು ಆರ್ಎಸ್ಅವ್ರನ್ನ ಕೇಳಿದ್ದೆ. ಅವ್ರೇನಂದ್ರೆ ಬಜೆಟ್ ಏನಿಲ್ಲ ಮನೆಯಿಂದ ಮಾಡಕ್ ಆಗ್ತಾ ಇಲ್ಲ, ಕಷ್ಟ ಅಂತ ಹೇಳ್ತಾರೆ. ಅಲ್ಲಿ ಬಹಳ ಇಕ್ಕಟ್ಟು ಸರ್, ಸಂಜೆ 6 ಗಂಟೆ ಆಯ್ತು ಅಂದ್ರೆ ಆನೆಗಳು ಅದೇ ಜಾಗದಲ್ಲಿ ಇರ್ತದೆ ಒಂದು. ಅಲ್ಲಿ ಟ್ರೆಂಚ್ ಹೋಗಿದೆ ಸರ್, ಅಲ್ಲಿ ಕೆರೆ ಇದೆ, ಅಲ್ಲಿ ಆಲ್ರೆಡಿ ಟ್ರೆಂಚ್ ತಗಿದ್ರೆ ಮಣ್ಣು ತರಿಸ್ಕೊಟ್ರೆ ಸರ್ ಸರ್ ಅಷ್ಟೇ.
0: ಓಕೆ, ಇದು ಅದೇ ನಮ್ಮ ನೇರವಾಗಿ ಆನೆಕೆ ಕಂದಕ ಇದೆಲ್ಲ ನಿರ್ವಹಣೆ ಮಾಡೋದು ಫಾರೆಸ್ಟ್ ಇಲಾಖೆನೇ, ವೈಲ್ಡ್ ಫಾರೆಸ್ಟು. ಸೊ ಅವರು ಆರ್ ಎಫ್ ಓ ಏನು ಹೇಳಿದ್ದಾರೆ, ಅದು ಅನುದಾನ ಕೊರತೆ ಮತ್ತೊಂದು ಮಗದೊಂದು ಏನೇ ಇದ್ರೂ, ಸೊ ತುಂಬ ಎಸೆನ್ಸಿಯಲ್ ಇದ್ದರೆ ಅವರು ಮಾಡ್ಬೋದು, ಬೇರೆ ಬೇರೆ ಸ್ಕೀಮ ಇದೆ. ಸೊ ಆದರೂ ಇದ್ರ ಗಮನ ಸಂಬಂಧಪಟ್ಟಂಥ ಡಿ ಎಫ್ ಅವ್ರಿಗೂ ನಾವು ಲೆಟರ್ ಬರೆದು ತಿಳಿಸ್ತೀವಿ.
2: ಓಕೆ, ಧನ್ಯವಾದಗಳು ಮಲ್ಲೇಶ್ ಕರೆ ಮಾಡಿದ್ದೆ. ಸರ್, ಈಗ ತಾವು ಮಾತನಾಡ್ತಾ ಇದ್ರಿ, ಈಗ ರೈತರಿಗೆ ಸಹಾಯ ಆಗ್ತಕ್ಕಂಥ ಯೋಜನೆಗಳ ಬಗ್ಗೆ ಮಾತನಾಡ್ತಾ ಇದ್ರಿ, ಜೊತೆಗೆ ರೈತರು ಇದನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಸರ್, ಅದೇ ರೀತಿ ಈ ಒಂದು ಮಹಿಳೆಯರ ಸಬಲೀಕರಣಕ್ಕಾಗಿ ಈ ಒಂದು ಜಿಲ್ಲಾ ಪಂಚಾಯತಿ ಮುಖಾಂತರ ಏನೇನು ಯೋಜನೆಗಳನ್ನು ಜಾರಿ ಮಾಡಲಾಗಿದೆ ಸರ್?
0: ಮಹಿಳೆಯ ಸಬಲೀಕರಣಕ್ಕೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಪ್ರಮುಖವಾದಂಥ ಒಂದು ಯೋಜನೆ ಅಂದರೆ NRLM. ಸೊ ಅದನ್ನು ನಾವು ಸಂಜೀವಿನಿ ಅಂತ ಏನು ಹೇಳ್ತೀವಿ. ಸೊ ಇಲ್ಲಿ ಈ ಯೋಜನೆಯಡಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 11,755 ಸಂಘಗಳು ರಚನೆಯಾಗಿದೆ. ಸುಮಾರು 220,000 ಮಹಿಳಾ ಸದಸ್ಯರಿದ್ದಾರೆ. 11,755 ಸಂಘಗಳು, ಸುಮಾರು 220,000 ಮಹಿಳಾ ಸದಸ್ಯರು. ಸೊ ಇವರಿಗೆಲ್ಲ ನಾವು ವಿವಿಧ ಯೋಜನೆಯಡಿ ನಾವು ಅವರಿಗೆ ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಮತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರಲಿಕ್ಕೆ ಸಹಾಯಧನ ನೀಡ್ತಾ ಇದ್ದೀವಿ. ಪ್ರಮುಖವಾದಂಥ ಒಂದು ಕಾರ್ಯಕ್ರಮ ಅಂದರೆ ಸಮುದಾಯ ಬಂಡವಾಳ ವಂತಿಕೆ ಅಂತ ಕೊಡ್ತೀವಿ, ಅದನ್ನು ಕಮ್ಯುನಿಟಿ ಇನ್ವೆಸ್ಟ್ಮೆಂಟ್ ಫಂಡ್ ಅಂತ ಹೇಳ್ತೀವಿ. ಸುಮಾರು 125,000 ಅನುದಾನವನ್ನು ಆ ಸಂಘಕ್ಕೆ ಕೊಡ್ತೀವಿ. ಆ ಸಂಘದಲ್ಲಿರ್ತಕ್ಕಂಥ ಸದಸ್ಯರು ಯಾರಿಗೆ ಅವಶ್ಯಕತೆ ಇದೆ ಅವರ ಚಟುವಟಿಕೆಗಳ ಆಧಾರದ ಮೇಲೆ, ಈ ಕೆಲವರು ಮರಿ ಕುರಿ ಸಾಕ್ತಾರೆ, ಕೆಲವರು ಜೇನು ಕೃಷಿ ಮಾಡ್ತಾರೆ, ಕೆಲವರು ಹೂವು ಕಟ್ತಾರೆ, ಕೆಲವರು ಅಂಗಡಿ

0: ಇಟ್ಕೊಂಡಿರ್ತಾರೆ, ಬಳೆ ಶಾಪ್ ಇಟ್ಕೊಂಡಿರ್ತಾರೆ. ಈ ರೀತಿ ಅವರ ಆಕ್ಟಿವಿಟಿಗೆ ಸಂಬಂಧಪಟ್ಟಂತ ಒಂದು ಪೂರಕವಾಗಿ ಈ ಅನುದಾನವನ್ನು ಅವರು ಆ ಸಂಘದಲ್ಲೇ ಒಕ್ಕೂಟದಲ್ಲಿ ತೀರ್ಮಾನ ತಗೊಂಡು ಅನುದಾನವನ್ನು ಬಳಕೆ ಮಾಡ್ಕೊಂಡು, ಇದು ಒಂದು. ಜೊತೆಗೆ ರಿವಾಲ್ವಿಂಗ್ ಫಂಡ್ ಅಂತ ಕೊಡ್ತೀವಿ ಸಂಘಗಳಿಗೆ, ಅದು ಸುಮಾರು 30,000 ಇರುತ್ತೆ. ಸ್ಟಾರ್ಟಿಂಗ್ ಆಕ್ಟಿವಿಟಿಗೆ ಏನೆಲ್ಲ ಬೇಕು ಅವರಿಗೆ, ಒಂದು ಚೇರ್ ಬೇಕು, ಟೇಬಲ್ ಬೇಕು, ಒಂದು ಯಾವುದಾದ್ರೂ ಬುಕ್ಸ್ಗಳ ಖರೀದಿ ಮಾಡೋ, ಇದಕ್ಕೆಲ್ಲ ಪೂರಕವಾಗಿ ಅನುಕೂಲವಾಗುವಂಥ ರೀತಿಯಲ್ಲಿ ನಾವು ಅದನ್ನು ಸಹ ಕೊಡ್ತೀವಿ. ಇದ್ರ ಜೊತೆಗೆ ಇತ್ತೀಚೆಗೆ ನೀವೆಲ್ಲ ನೋಡಿರ್ಬೋದು, ಈ ಗ್ರಾಮ ಪಂಚಾಯತಿಲಿ ಘನತ್ಯಾಜ್ಯ ವಿಲೇವಾರಿ ನಿರ್ವಹಣೆ ಅಂತ ಹೇಳ್ತೀವಿ, ಅದನ್ನು ಸಹ ಮಹಿಳೆಗೆ ಕೊಡ್ತಾ ಇದೀವಿ ನಿರ್ವಹಣೆ. ಸೊ ನಮ್ಮಲ್ಲಿ ಇವಾಗ 256 ಗ್ರಾಮ ಪಂಚಾಯತಿಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿ ಇಬ್ಬರು ಮಹಿಳೆಯರ ಸದಸ್ಯರನ್ನ ಆಯ್ಕೆ ಮಾಡಿ, ಯಾರು ವಾಲಂಟಿಯರ್ ಬರ್ತಾರೆ ಈ ಡ್ರೈವಿಂಗ್ ಕಲಿಯೋದಕ್ಕೆ, ಮತ್ತು ವೆಹಿಕಲ್ ನಿರ್ವಹಣೆ ಮಾಡೋದಕ್ಕೆ, ಮತ್ತು ಘನತ್ಯಾಜ್ಯ ನಿರ್ವಹಣೆ ಮಾಡೋಕ್ಕೆ. ಆ ಮಹಿಳಾ ಸದಸ್ಯರಿಗೆ ನಾವು ಫ್ರೀ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟು, ತರಬೇತಿ ಕೊಟ್ಟು, ಅವರಿಗೆ ನಾವು ಇವಾಗ DL ಸಹ ಕೊಟ್ಟಿದ್ವಿ. ಈಗ ಆ ಪೈಕಿ 256 ಗ್ರಾಮ ಪಂಚಾಯತಿಯಲ್ಲಿ 93 ಜನ ಇವಾಗ ಆಲ್ರೆಡಿ ವೆಹಿಕಲ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅವರೇ ವೆಹಿಕಲ್ ತಗೊಂಡೋಗಿ ಅವರನ್ನೇ ಸಂಗ್ರಹಣೆ ಮಾಡ್ತಾರೆ, ಅವರೇ ಸೆಗ್ರಿಗೇಷನ್ ಮಾಡ್ತಾರೆ. ಸೊ ಈ ಪ್ರಕ್ರಿಯೆದಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಅವ್ರಿಗೆ ಒಂದು ಸ್ಯಾಲ್ರಿ ಬರುತ್ತೆ. ಇನ್ನೊಂದು ಕಡೆ ಅವರು ಪಾರ್ಟ್ ಟೈಮ್ ರೀತಿ ಬೆಳಗ್ಗೆ 1-2 hours ಮಾಡ್ತಾರೆ, ಸಂಜೆ 1-2 hours ಮಾಡ್ತಾರೆ. ಉಳಿದ ಸಮಯದಲ್ಲಿ ಅವ್ರು ಬೇರೆ ಬೇರೆ ಅವರ ಆರ್ಥಿಕ ಚಟುವಟಿಕೆ, ಅವರ ಒಂದು ಆಕ್ಟಿವಿಟಿ ಇನ್ವಾಲ್ವ್ ಆಗ್ತಾರೆ. ಸೊ ಆ ದೃಷ್ಟಿಯಿಂದ ಇದು ಒಂದು ರೀತಿ ವರದಾನ ಆಗಿದೆ ಮಹಿಳೆಯರಿಗೆ.
1: ಅದ್ರ ಬಗ್ಗೆ ಮಂತೋಷಣ ಸರ್, ಮತ್ತೆ ಕರೆ ಇದೆ. ಹಲೋ, ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಎಲ್ಲಿಂದ? ಗೋಳೂರಾಡಿಯಿಂದ. ಹಾ ಹೇಳಿ, ತಮ್ಮ ಹೆಸರು?
2: ಗೌರಿ.
1: ಗೌರಿ, ಹಾ ಗೌರಿ ಅಮ್ಮ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್ ನಮ್ಗೆ ಸರ್ವ ಆಗಿದೆ ಸರ್, ಆದ್ರೆ ನೀ ಎಷ್ಟು 2 ಕುಂಟೆನ 2 ಕುಂಟೆನ 1 ಕುಂಟೆನೂ ಆಗಿಲ್ಲ, ನಮ್ಗೆ ಗೊತ್ತಾಗಿಲ್ಲ. ಸರ್ವ ಆಗಿದೆ, ಆದ್ರೆ ರಸ್ತೆಗಳು ನಮ್ಗೆ ಆಗಿಲ್ಲ. ಬೀದಿ ಲೈಟ್ ಅಂತ ಕೊಡಿ.
1: ಬೀದಿ ಲೈಟ್ ಇಲ್ಲ. ಹಾ
2: ಮನೆ ಅಂತಂದ್ರೆ ಜೇನು ಕುರುಬರಿಗೆ ಮಾತ್ರ ಏನೋ ಇದು, ಅವ್ರಿಗೆ ಮಾತ್ರ ಪಾಸ್ ಆಗಿರೋದು. ಮತ್ತೆ ನಮ್ಗೆ ಎರವಸ್ ಇದ್ರಲ್ಲಿ ಒಬ್ರಿಗೂ ಮನೆ ಯಾವ್ದು ಒಂದು ಒಪ್ಪು ಪತ್ರ ಇಲ್ಲ, ಮನೆ ಯಾವ್ದು ಕೊಟ್ಟಿಲ್ಲ ನಮ್ಗೆ. ಅಂದ್ರೆ ಇವಾಗ ಅಕ್ಕು ಪತ್ರ ಮೊದ್ಲೆಲ್ಲ ಸರ್ವೆ ಮಾಡಿ ಅವ್ರಿಗೆ ಅಕ್ಕು ಪತ್ರ ಎಲ್ಲ ಕೊಟ್ಟರೆ, ಒಂದ್ ಕುಂಟೆ ಅಷ್ಟೇ ಕೊಟ್ಟರದ ಅವ್ರಿಗೆ. ಅದು ಯಾರ್ಯಾರ ಹೆಸರಿಗೆನೆ ಸರ್ವೆ ಮಾಡಿ ಅವ್ರ ಹೆಸರಿಗೆ ಇದು ಸೇರಿಸ್ಬಿಟ್ಟು, ಮಕ್ಳ ಹೆಸರು ಬೇರೊಬ್ರು ಹೆಸರಿಗೆ ಸೇರಿಸ್ಬಿಟ್ಟು ಕೊಟ್ಟಿರೋದು ನಮ್ಗೆ. ಅಂದ್ರೆ ಇವಾಗ ಕೆಲವ್ರು ಇವಾಗ ಒಂದ್ 5-6 ತಿಂಗಳಿಂದ ಮತ್ತೆ ಸರ್ವೆ ಮಾಡಿ ಹಕ್ಕು ಪತ್ರಗಳ ಅರ್ಜಿ ಹಾಕಿ ಮತ್ತೆ 18 ವರ್ಷ ಆಗಿಲ್ಲ ಅಂತ ಅಂದ್ಬಿಟ್ಟು ರಿಜೆಕ್ಟ್ ಮಾಡಿದ್ದಾರೆ. ಮತ್ತೆ ಮನೆಯೆಲ್ಲ ಕರೆಂಟ್ ಕೊಟ್ಟಿದ್ದಾರೆ ಕೆಲವ್ರಿಗೆಲ್ಲ, ಶೆಡ್ ಮನೆಗೆಲ್ಲ ಕರೆಂಟ್ ಕೊಟ್ಟಿದ್ರೆ ನಮ್ಗೆ ತುಂಬಾನೇ ತೊಂದ್ರೆ. ಯಾಕಂತಂದ್ರೆ ಇದು ಇದು ಟಾರ್ಪ ಇದಲ್ವಾ, ಹಂಚು ಮನೆ ಅಲ್ಲ, ನಮ್ಮ ನಮ್ಮಲ್ಲೆಲ್ಲ ಕಾಡಿಗಳಲ್ಲೆಲ್ಲ ತಾರ್ಪಾಯಿ
1: ಮನೆನೆ. ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ. ಹಾ ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ.
0: ಗೌರಮ್ಮ ನಮಸ್ಕಾರ. ಈಗ ಸ್ಟ್ರೀಟ್ ಲೈಟ್ದು ನಾನು ಮಾತಾಡ್ತೀನಿ ಸಂಬಂಧಪಟ್ಟವನ್ಗೆ, ಗೋಳೂರು ಆಡಿದು. ಮತ್ತೆ ಈಗ JK ಮಾತ್ರ ಮನೆ ಬರ್ತಾ ಇದೆ, ಉಳಿದವ್ರು ಬರಲ್ಲ ಅಂತ ಹೇಳ್ತಾ ಇದ್ದೀರಾ. JK ಜೇನು ಕುರುಬರಿಗೆ ಅವ್ರದ್ದು ಟ್ರೈಬಲ್ ವೆಲ್ಫೇರ್ ಇಂದ ಸಪ್ರೇಟ್ ಆಗಿ ಅವ್ರಿಗೆ ಒಂದು ಸ್ಕೀಮಲ್ಲಿ ಮನೆ ಕೊಡ್ತಾರೆ. ಬಟ್ ನಿಮಗೆ ಯರವ ಕಮ್ಯುನಿಟಿ ಇರೋರ್ಗು ಜನರಲ್ ಗ್ರೂಪಲ್ಲಿ PMAY ಇರ್ಬೋದು, ಅಥವಾ ಅಂಬೇಡ್ಕರ್ ಆವಾಜ್ ಯೋಜನೆ ಇರ್ಬೋದು, ಅಥವಾ ಬಸವ ವಸತಿ ಯೋಜನೆ ಇರ್ಬೋದು, ಬೇರೆ ಬೇರೆ ಸ್ಕೀಮಲ್ಲಿ ಮನೆ ಕೊಡುವಂಥ ಒಂದು ಪ್ರಕ್ರಿಯೆ ಇದೆ. ಆ ನಿಟ್ಟಿನಲ್ಲಿ ನಿಮಗೆ ಸ್ವಂತ ಸೈಟ್ ಇದ್ದರೆ, ನಿಮಗೆ ಮನೆ ಇಲ್ಲ ಅಂದರೆ ಖಂಡಿತ ನೀವು ಎಲಿಜಿಬಲ್ ಇರ್ತೀರಾ, ನೀವು ನಿಮಗೆ ಬರ್ಬೋದು. ಆದರೆ ಜನರಲ್ ಬರುತ್ತೆ, JK ಬರಲ್ಲ. ಸೊ ಹಾಗಾಗಿ ಅದನ್ನು ನಾನು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತ್ ಅವ್ರಿಗೆ ಹೇಳ್ತೀನಿ. ಬಟ್ ನಿಮ್ಮ ಹೆಸರಲ್ಲಿ ಅದು ಜಾಗ ಇರಬೇಕು, ಜಾಗ ಇದ್ರೆ ಮಾತ್ರ.
2: ಸರ್ ಇದು ಈಗ ಜೇನು ಕುರುಬರು ಅಂತ ಹೇಳಿದ್ರಲ್ಲ, ನಾವೆಲ್ಲ ಒಂದೇ ಸಂಖ್ಯೆ ಆದಿವಾಸಿ, 3-4 ಪಂಗಡ ಇರ್ತದೆ ಅಲ್ವಾ, ಎರವ ಪಣಿಯ ಮತ್ತೆ ಜೇನು ಕುರುಬ ಬೆಟ್ಟ ಕುರುಬ.

0: ಈಗ
1: ಈಗ
0: ನಿಮ್ದು ಸಮಸ್ಯೆ ಗೊತ್ತಾಯ್ತು. ಸಿ ಎಂ ಅವ್ರು ಬಂದಿದಾಗ್ಲೂ ನಿಮ್ಮ ಎಲ್ಲ ಮುಖಂಡರು ಮೆಮೊರಾಂಡಮ್ ಕೊಟ್ಟಿದ್ದಾರೆ. ಈಗ ಅದು ಈಗ ಸದ್ಯಕ್ಕೆ ಜೇನು ಕುರುಬಾ ಮತ್ತೆ ಕೊರವ ಎರಡು ಮಾತ್ರ ಈ ಸಪ್ರೇಟ್ ಮಾಡಿ ಉಳಿದವನ್ನ ಸಪ್ರೇಟ್ ಮಾಡಿದ್ದಾರೆ. ಬಟ್ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನು ನಿರ್ಧಾರ ತಗೊಂಡು ಅವ್ರೇನಾದ್ರು ತಿದ್ದುಪಡಿ ಆದೇಶ ಬಂದ ನಂತರ ಇದಾಗುತ್ತೆ. ಪ್ರಸ್ತುತ ಏನಿದೆ ಅದರ ಪ್ರಕಾರ ಅಧಿಕಾರಿಗಳು ನಿಮಗೆ ಸವಲತ್ತು ಕೊಡುವಂಥ ಒಂದು ನಿಮ್ಗೆ ಏನು ಎಲಿಜಿಬಲ್ ಇದೆ ಅದನ್ನು ಕೊಡುವಂಥ ಒಂದು ಪ್ರಕ್ರಿಯೆ ಮಾಡ್ತಾರೆ. ಸೊ ಈಗ ಪ್ರಸ್ತುತ ಇನ್ನೂ ಅದನ್ನು ನಿಮ್ದೆಲ್ಲ ಸೇರಿಲ್ಲ. ಸೊ ಈಗ ಜೆ ಕೆ ಮತ್ತು ಕೊರವ ಮಾತ್ರ ಎರಡು ಕಮ್ಯುನಿಟಿ ಇದೆ, ಇನ್ನು ಉಳಿದಂಥದ್ದು ಮಾಮೂಲಿ ಟ್ರೈಬಲ್ ಅಂತಲೇ ಟ್ರೀಟ್ ಆಗ್ತಿದೆ. ಸೊ ಪ್ರಸ್ತುತ ಏನಿದೆ ಎಸ್ ಒ ಪಿ ಸ್ಟ್ಯಾಂಡರ್ಡ್ ಆಫ್ ಪ್ರೊಸೀಜರು ಅದ್ರ ಪ್ರಕಾರ ನಿಮ್ಗೆ ಏನು ಸವಲತ್ತಿದೆ ಅದನ್ನು ಕೊಡ್ತೀವಿ. ಆಮೇಲೆ ಹಕ್ಕುಪತ್ರದ ಹೇಳಿದ್ರಲ್ಲ, ಹಕ್ಕುಪತ್ರದ್ದು ಈಗ ನಿಮ್ಮ ಹತ್ರ ಒರಿಜಿನಲ್ ಇದ್ದರೆ ಅದನ್ನು ನೀವು ಜೆರಾಕ್ಸ್ ಮಾಡಿ, ಒರಿಜಿನಲ್ನ ಇದ್ದರೆ ಅದನ್ನು ಜೆರಾಕ್ಸ್ ಮಾಡಿ ನೀವು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿ ಕೊಟ್ಟರೆ ಸೊ ಖಂಡಿತ ಅದನ್ನು ಈ ಸೊತ್ತು ಮಾಡಿಕೊಡ್ತಾರೆ, ಏನು ಸಮಸ್ಯೆ ಇಲ್ಲ. ಬಟ್ ಒರಿಜಿನಲ್ ಇರಬೇಕು. ಈಗೇನಾಗಿ ಅಂದರೆ ಕೆಲವರೆಲ್ಲ ತಿದ್ದುಪಡಿ ಮಾಡ್ಕೊಂಡು ಅದೆಲ್ಲ ಕೈಯಲ್ಲೆಲ್ಲ ಕರೆಕ್ಷನ್
1: ನಾವು ಹಳೆ ಹಕ್ಕು ಪತ್ರ ಐತಲ್ಲ ಅದನ್ನ ನಾವು ಅವಲಂಬಿಸಿಗೆ ಅರ್ಜಿ ಎಲ್ಲ ಹಾಕಿದೀವಿ. ಆದ್ರೆ ಅವರು ಹಳೆ ಹಕ್ಕು ಪತ್ರ ಇದ್ರಲ್ಲೆಲ್ಲ ಅರ್ಜಿ ಹಾಕೇನು ಪ್ರಯೋಜನ ಅವ್ರಿಗೆಲ್ಲ? ಈಗ ನಾವು ವ್ಯವಸಾಯ ಜಮೀನು ಮಾಡ್ತಿದೀವಲ್ಲ, ಅದು ಬರೀ ಮನೆ ಸುತ್ತ ಮಾತ್ರ ಅವ್ರು ಒಂದ್ ಕುಂಟೆ ಮಾತ್ರ ಕೊಟ್ಟರೋದು. ನಾವು ಜಮೀನ್ ಮಾಡ್ತಾರದು ಉಳ್ಮೆ ಮಾಡ್ತಾರದು ಜಾಗನ ಅವ್ರು ಸರ್ವೆ ಮಾಡಿಲ್ವಲ್ಲ, ಅದು ಒಂದೇ ಸರಿ ಮಾಡ್ಬೋದಲ್ಲ ಅವರು.
0: ಈಗ
1: ರಿಓಪನ್ ಮಾಡ್ಬೋದಲ್ಲ ಅವರು.
0: ಈಗ ಕಮಿಟಿ ಮೀಟಿಂಗ್ ಆಗುತ್ತಲ್ಲ, ಕಮಿಟಿ ಮೀಟಿಂಗ್ ಅಲ್ಲಿ ಇದ್ರ ಬಗ್ಗೆ ನೀವು ಸಮಸ್ಯೆನ ಹೇಳಿದೀರಾ?
2: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ನ್ಯೂಜಿಲೆಂಡ್ ಭೇಟಿ ಸಂಪನ್ನ, ಉಭಯ ದೇಶಗಳ ನಡುವೆ 5 ಒಪ್ಪಂದಗಳಿಗೆ ಸಹಿ. ಬೆಂಗಳೂರು ಹೈದರಾಬಾದ್ ನಡುವೆ ಬುಲೆಟ್ ರೈಲು ಯೋಜನೆಗೆ ಚಿಂತನೆ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ವಿಯೆಟ್ನಾಂನಲ್ಲಿ ಸ್ಪೀಡ್ ಬೋಟ್ ಮುಗಚಿ 15 ಮಂದಿ ಭಾರತೀಯರ ಸಾವು. ಫಿಫಾ ವಿಶ್ವಕಪ್ ಫುಟ್ಬಾಲ್ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ಇಂಗ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ 2 ದಿನಗಳ ನ್ಯೂಜಿಲೆಂಡ್ ಭೇಟಿಯನ್ನು ಪೂರ್ಣಗೊಳಿಸಿ ಭಾರತಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. 4 ದಶಕಗಳಲ್ಲಿ ಭಾರತೀಯ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ನೀಡಿದ ಮೊದಲ ಭೇಟಿ ಇದಾಗಿದ್ದು ದ್ವಿಪಕ್ಷೀಯ ಸಂಬಂಧಗಳಿಗೆ ಪ್ರಮುಖ ಉತ್ತೇಜನ ನೀಡಿದೆ. ಭೇಟಿಯ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ಮಾತುಕತೆ ನಡೆಸಿದರು. ರಕ್ಷಣೆ, ಪ್ರವಾಸೋದ್ಯಮ, ಕ್ರೀಡೆ, ವಿಪತ್ತು ನಿರ್ವಹಣೆ, ಹೈನುಗಾರಿಕೆ ಮತ್ತು ಪಶುಸಂಗೋಪನೆ ಕ್ಷೇತ್ರಗಳು ಸೇರಿದಂತೆ 5 ತಿಳುವಳಿಕೆ ಒಪ್ಪಂದಗಳ ವಿನಿಮಯಕ್ಕೆ ಉಭಯ ನಾಯಕರು ಸಾಕ್ಷಿಯಾದರು. ಇದೇ ವೇಳೆ ಆಕ್ಲೆಂಡ್ನ ಸ್ಪಾರ್ಕ್ ಅರೇನಾದಲ್ಲಿ ನಡೆದ ಸಮುದಾಯ ಕಾರ್ಯಕ್ರಮದಲ್ಲಿ 10,000 ಹೆಚ್ಚು ಭಾರತೀಯ ಸಮುದಾಯದವರು ಭಾಗವಹಿಸಿದ್ದರು. ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಭಾರತವನ್ನು ವಿಶ್ವಾಸಾರ್ಹ ಸ್ನೇಹಿತ ಎಂದು ಬಣ್ಣಿಸಿದರು. ನ್ಯೂಜಿಲೆಂಡ್ನ ಪ್ರಗತಿಗೆ ಭಾರತೀಯ ಸಮುದಾಯದ ಕೊಡುಗೆಯನ್ನು ಶ್ಲಾಘಿಸಿದರು. ಈ ಭೇಟಿಯು ಭಾರತ ನ್ಯೂಜಿಲೆಂಡ್ ಸಂಬಂಧಗಳಲ್ಲಿ ಹೊಸ ಅಧ್ಯಾಯವನ್ನು ಬರೆದಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನ್ಯೂಜಿಲೆಂಡ್ನಲ್ಲಿರುವ ಭಾರತೀಯ ಸಮುದಾಯವು ಉಭಯ ದೇಶಗಳ ನಡುವಿನ ಬೆಳೆಯುತ್ತಿರುವ ಪಾಲುದಾರಿಕೆಗೆ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಆಕ್ಲೆಂಡ್ನಲ್ಲಿ ನಡೆದ ಸಮುದಾಯ ಕಾರ್ಯಕ್ರಮದಲ್ಲಿ ಭಾರತೀಯ ವಲಸಿಗರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ ನ್ಯೂಜಿಲೆಂಡ್ ಸಂಬಂಧಗಳು ಹಂಚಿಕೆಯ ನೆನಪುಗಳು, ನಿರಂತರ ಸ್ನೇಹ, ಸಾಮಾನ್ಯ ಮೌಲ್ಯಗಳು ಮತ್ತು ಉಜ್ವಲ ಭವಿಷ್ಯದ ಬದ್ಧತೆಯ ಮೇಲೆ ನಿರ್ಮಿಸಲಾಗಿದೆ ಎಂದರು. ಹೊಸ ದಿಗಂತಗಳ ಕಡೆಗೆ ನೋಡುವ ನ್ಯೂಜಿಲೆಂಡ್ನ ಸಂಪ್ರದಾಯದಂತೆ ಎರಡೂ ದೇಶಗಳು ತಮ್ಮ ಮುಂದೆ ಅವಕಾಶಗಳ ಮುಕ್ತ ಸಮುದ್ರವನ್ನು ಹೊಂದಿವೆ ಮತ್ತು ಪಾಲುದಾರಿಕೆಯನ್ನು ಹೆಚ್ಚಿನ ಎತ್ತರಕ್ಕೆ ಕೊಂಡೊಯ್ಯಲು ಬದ್ಧವಾಗಿದೆ ಎಂದು ತಿಳಿಸಿದರು. ಆಕ್ಲೆಂಡ್ನಿಂದ ವೆಲ್ಲಿಂಗ್ಟನ್ವರೆಗೆ ಮತ್ತು ಕ್ರೈಸ್ಟ್ ಚರ್ಚ್ನಿಂದ ಕ್ವೀನ್ಸ್ಟೌನ್ವರೆಗೆ ಭಾರತೀಯ ಸಮುದಾಯವು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸಲು ಅಪಾರ ಕೊಡುಗೆ ನೀಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಎರಡೂ ರಾಷ್ಟಗಳ ನಡುವೆ ಬೆಳೆಯುತ್ತಿರುವ ಕಾರ್ಯತಂತ್ರ ಮತ್ತು ಆರ್ಥಿಕ ಪಾಲುದಾರಿಕೆಯನ್ನು ಎತ್ತಿ ತೋರಿಸಿದರು. ಪ್ರಜಾಪ್ರಭುತ್ವದಲ್ಲಿ ಭಿನ್ನಾಭಿಪ್ರಾಯಗಳು ಸಹಜ, ಆದರೆ ಸಂವಿಧಾನ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ಬದ್ಧತೆ ಇರಬೇಕು ಎಂದು ಉಪರಾಷ್ಟ್ರಪತಿ ಸಿಪಿ

0: ರಾಧಾಕೃಷ್ಣನ್ ಹೇಳಿದ್ದಾರೆ. ಗಯಾದ ಬಿಹಾರ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಲ್ಲಿ 18ನೇ ಬಿಹಾರ ವಿಧಾನಸಭೆಯ ಸದಸ್ಯರಿಗೆ 2 ದಿನಗಳ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಶಾಸಕರು ತಮ್ಮ ಸಾಂವಿಧಾನಿಕ ಜವಾಬ್ದಾರಿಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಜ್ಜುಗೊಳಿಸುವ ಮೂಲಕ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ಬಲಪಡಿಸುತ್ತಾರೆ ಎಂದರು. ಪ್ರಶ್ನೋತ್ತರ ಅವಧಿ, ಶೂನ್ಯ ವೇಳೆ ಮತ್ತು ವ್ಯವಹಾರ ಸಲಹಾ ಸಮಿತಿಯ ಮಹತ್ವವನ್ನು ಎತ್ತಿ ತೋರಿಸಿದ ಉಪರಾಷ್ಟಪತಿ, ಶಾಸಕಾಂಗ ಕಾರ್ಯವನ್ನು ಹೆಚ್ಚು ಪರಿಣಾಮಕಾರಿ, ಪಾರದರ್ಶಕ ಮತ್ತು ನಾಗರಿಕ ಕೇಂದ್ರವಾಗಿಸಲು ಕೃತಕ ಬುದ್ದಿಮತ್ತೆ, ನೈಸರ್ಗಿಕ ಭಾಷಾ ಸಂಸ್ಕರಣೆ ಮತ್ತು ನೇವಾನಂತಹ ಡಿಜಿಟಲ್ ಶಾಸಕಾಂಗ ಉಪಕ್ರಮಗಳಂತಹ ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವಂತೆ ಕರೆ ನೀಡಿದರು. ಬೆಂಗಳೂರು, ಪುಣೆ ಮತ್ತು ಚೆನ್ನೈಗೆ ಸಂಪರ್ಕಿಸುವ ಪ್ರಸ್ತಾವಿತ ಬುಲೆಟ್ ರೈಲು ಕಾರಿಡಾರ್ಗಳೊಂದಿಗೆ ಹೈದರಾಬಾದ್ ಅನ್ನು ಪ್ರಮುಖ ಹೈಸ್ಪೀಡ್ ರೈಲು ಕೇಂದ್ರವಾಗಿ ಅಭಿವೃದ್ಧಿಪಡಿಸುವ ಯೋಜನೆಗಳನ್ನು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಪ್ರಕಟಿಸಿದ್ದಾರೆ. ಹೈದರಾಬಾದ್ನಲ್ಲಿ ಇಂದು ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಹೈಸ್ಪೀಡ್ ರೈಲು ಜಾಲವು ಪ್ರಯಾಣದ ಸಮಯವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ಮತ್ತು ದಕ್ಷಿಣ ಭಾರತದ ಪ್ರಮುಖ ಆರ್ಥಿಕ ಕೇಂದ್ರಗಳ ನಡುವಿನ ಸಂಪರ್ಕವನ್ನು ಬಲಪಡಿಸುತ್ತದೆ ಎಂದು ಹೇಳಿದರು. ಬಲವಾದ ದೇಶೀಯ ಚಿಪ್ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಲು 315 ವಿಶ್ವವಿದ್ಯಾಲಯಗಳಲ್ಲಿ ಸೆಮಿಕಂಡಕ್ಟರ್ ವಿನ್ಯಾಸ ಪರಿಕರಗಳನ್ನು ಪರಿಚಯಿಸಲಾಗಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಜಿ ಕಿಶನ್ ರೆಡ್ಡಿ, ಕೇಂದ್ರ ಸರ್ಕಾರ ಬುಲೆಟ್ ರೈಲು ಯೋಜನೆಗಳಿಗಾಗಿ 5 ಟ್ರಿಲಿಯನ್ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ಸಿಕಂದರಾಬಾದ್ ಮತ್ತು ನಾಂಪಲ್ಲಿ ಸೇರಿದಂತೆ ತೆಲಂಗಾಣದ 42 ರೈಲು ನಿಲ್ದಾಣಗಳನ್ನು ಆಧುನೀಕರಿಸಲಾಗುತ್ತಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪುಸ್ತಕಗಳು ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಯುವ ಪೀಳಿಗೆ ಗ್ರಂಥಾಲಯಗಳೊಂದಿಗೆ ಸಂಪರ್ಕ ಸಾಧಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮನವಿ ಮಾಡಿದ್ದಾರೆ. ನವದೆಹಲಿಯಲ್ಲಿ ಇಂದು ಜಯಪ್ರಕಾಶ್ ನಾರಾಯಣ್ ಸಾರ್ವಜನಿಕ ಗ್ರಂಥಾಲಯ ಉದ್ಘಾಟಿಸಿ ಮಾತನಾಡಿದ ಅವರು, ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ್ ಅವರು ದೇಶಕ್ಕೆ ಗಮನಾರ್ಹ ಕೊಡುಗೆ ನೀಡಿದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ, ಚಿಂತಕ ಮತ್ತು ರಾಷ್ಟೀಯ ನಾಯಕ ಎಂದು ಹೇಳಿದರು. ಆಧುನಿಕ ಶಿಕ್ಷಣದ ಜೊತೆಗೆ ಜನಸಾಮಾನ್ಯರಲ್ಲಿ ದೇಶದ ಸಂಸ್ಕೃತಿ ಮತ್ತು ಜ್ಞಾನವನ್ನು ಹರಡಲು ಪುಸ್ತಕಗಳು ಪ್ರಬಲ ಮಾಧ್ಯಮವಾಗಿದೆ ಎಂದರು. ರಾಷ್ಟ ನಿರ್ಮಾಣಕ್ಕೆ ಕೊಡುಗೆ ನೀಡುವ ಮತ್ತು ದೇಶಕ್ಕೆ ವೈಭವ ತರುವ ಎಲ್ಲಾ ಚಟುವಟಿಕೆಗಳು ಜ್ಞಾನದಲ್ಲಿ ಬೇರೂರಿವೆ. ಇದು ಆಚರಣೆಯಲ್ಲಿ ಅನುಷ್ಠಾನಕ್ಕೆ ಬಂದಾಗ ಬುದ್ದಿವಂತಿಕೆ ಮತ್ತು ವಿವೇಕವಾಗಿ ರೂಪಾಂತರಗೊಳ್ಳುತ್ತದೆ ಎಂದು ಸಚಿವ ಅಮಿತ್ ಶಾ ಹೇಳಿದರು. ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳ ಯೋಜನೆಯಡಿ ದೇಶಾದ್ಯಂತ 2 ಲಕ್ಷಕ್ಕೂ ಹೆಚ್ಚು ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳಿಗೆ ಸಾಲ ಮಂಜೂರು ಮಾಡಲಾಗಿದೆ. ಈ ಯೋಜನೆಯು 20,300 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಯೋಜನಾ ಹೂಡಿಕೆಗಳನ್ನು ಬಳಸಿಕೊಳ್ಳುವ ಮೂಲಕ ಸುಮಾರು 11 ಲಕ್ಷ ನೇರ ಮತ್ತು ಪರೋಕ್ಷ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಿದೆ. ನವದೆಹಲಿಯಲ್ಲಿ ಇಂದು ನಡೆದ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವ ಚಿರಾಗ್ ಪಾಸ್ವಾನ್, ಈ ಸಾಧನೆಯು ದೇಶಾದ್ಯಂತ ಅಳೆಯಬಹುದಾದ ಫಲಿತಾಂಶಗಳಾಗಿ ರೂಪಾಂತರಗೊಳ್ಳುತ್ತಿದೆ ಎಂಬುದನ್ನು ತೋರಿಸುತ್ತಿದೆ ಎಂದು ಹೇಳಿದರು. ಎಲ್ಲಾ ಫಲಾನುಭವಿಗಳಲ್ಲಿ ಸುಮಾರು 44% ಮಹಿಳಾ ಉದ್ಯಮಿಗಳ ಭಾಗವಹಿಸುವಿಕೆಯು ವಿಕಸಿತ ಭಾರತದ ಮೂಲಾಧಾರವಾದ ಮಹಿಳಾ ನೇತೃತ್ವದ ಅಭಿವೃದ್ಧಿಯ ನಿಜವಾದ ಮನೋಭಾವವನ್ನು ಪ್ರತಿಬಿಂಬಿಸುತ್ತದೆ ಎಂದು ಅವರು ತಿಳಿಸಿದ್ದಾರೆ. ವಿಯೆಟ್ನಾಂನ ಪುಕ್ವಾಕ್ ದ್ವೀಪದ ಬಳಿ ಇಂದು ಭಾರತೀಯ ಪ್ರವಾಸಿಗರನ್ನು ಕರೆದೊಯ್ಯುತ್ತಿದ್ದ ಸ್ಪೀಡ್ ಬೋಟ್ ಮಗುಚಿ ಬಿದ್ದಿದೆ. ಸ್ಥಳೀಯ ಮಾಧ್ಯಮ ವರದಿಗಳ ಪ್ರಕಾರ 15 ಮಂದಿ ಭಾರತೀಯರು ಸಾವನ್ನಪ್ಪಿರುವ ಶಂಕೆ ಇದ್ದು 21 ಜನರನ್ನು ರಕ್ಷಿಸಲಾಗಿದೆ. 32 ಭಾರತೀಯ ಪ್ರವಾಸಿಗರು ಮತ್ತು 4 ಸಿಬ್ಬಂದಿಯನ್ನ ಹೊತ್ತೊಯ್ಯುತ್ತಿದ್ದ ದೋಣಿ ಹಾನ್ಮೆರಿ ರೋಟ್ ನೊಯ್ಗಿ ದ್ವೀಪದಿಂದ ಸುಮಾರು 400 ಮೀಟರ್ ದೂರದಲ್ಲಿ ಉರುಳಿ ಬಿದ್ದಿದ್ದು ರಕ್ಷಣಾ ಕಾರ್ಯಾಚರಣೆ ಆರಂಭವಾಗಿದೆ. ಪೀಡಿತ ಕುಟುಂಬಗಳಿಗೆ ಮಾಹಿತಿ ಮತ್ತು ಸಹಾಯವನ್ನು ಒದಗಿಸಲು ಹೋಚಿಮೆನ್ ನಗರದಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ನಿಯಂತ್ರಣ ಕೊಠಡಿಯಲ್ಲಿ ಸ್ಥಾಪಿಸಲಾಗಿದೆ. 8436281793 ಮತ್ತು 8433452044 ಸಂಪರ್ಕಿಸಬಹುದಾಗಿದೆ. ದುರಂತಕ್ಕೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ಗಾಯಾಳುಗಳು ಶೀಘ್ರವಾಗಿ ಮತ್ತು ಸಂಪೂರ್ಣವಾಗಿ ಚೇತರಿಸಿಕೊಳ್ಳಲಿ ಎಂದು ಹಾರೈಸಿದ್ದಾರೆ.

0: ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೂರನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ವಿರುದ್ಧ ಸೆಣಸಲಿದೆ. ಮಿಯಾಮಿ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಯಲಿದ್ದು ಭಾರತೀಯ ಕಾಲಮಾನ ಮಧ್ಯರಾತ್ರಿ 2:30 ಆರಂಭವಾಗಲಿದೆ. ಅರ್ಜೆಂಟೀನಾ ಸ್ವಿಟ್ಜರ್ಲ್ಯಾಂಡ್ ನಡುವಿನ ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯ ಭಾರತೀಯ ಕಾಲಮಾನ ನಾಳೆ ಬೆಳಗ್ಗೆ 6:30 ಕಾನ್ಸಸ್ ಸಿಟಿ ಕ್ರೀಡಾಂಗಣದಲ್ಲಿ ಆರಂಭವಾಗಲಿದೆ. ಸ್ಪೇನ್ ಮತ್ತು ಫ್ರಾನ್ಸ್ ತಂಡಗಳು ಸೆಮಿಫೈನಲ್ನಲ್ಲಿ ಈಗಾಗಲೇ ತಮ್ಮ ಸ್ಥಾನಗಳನ್ನು ಕಾಯ್ದಿರಿಸಿವೆ. ಬೆಲ್ಜಿಯಂ ವಿರುದ್ಧ ಸ್ಪೇನ್ 2-1 ರೋಮಾಂಚಕ ಜಯ ಸಾಧಿಸಿ ಮುನ್ನಡೆ ಸಾಧಿಸಿದರೆ ಮೊರಾಕೊ ವಿರುದ್ಧ ಫ್ರಾನ್ಸ್ 2-0 ಅಂತರದ ಗೆಲುವು ಸಾಧಿಸಿ ಮುನ್ನಡೆ ಸಾಧಿಸಿದೆ. ಇಂಗ್ಲೆಂಡ್ನ ಸೌತಂಪ್ಟನ್ ರೋಸ್ ಬೌಲ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ ಕೊನೆಯ ಪಂದ್ಯ ನಡೆಯುತ್ತಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಇಂಗ್ಲೆಂಡ್ 1.4 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 8 ರನ್ ಮಾಡಿ ಆಡುತ್ತಿದೆ. ಈಗಾಗಲೇ 3-0 ಅಂತರದಿಂದ ಸರಣಿಯನ್ನ ಇಂಗ್ಲೆಂಡ್ ವಶಪಡಿಸಿಕೊಂಡಿದೆ. ಒಂದು ಪಂದ್ಯ ಮಳೆಯಿಂದಾಗಿ ರದ್ದಾಗಿತ್ತು. ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಮಹಿಳಾ ಟೆಸ್ಟ್ ಕ್ರಿಕೆಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ 285 ರನ್ ಗಳಿಸಿದೆ. ಮೊದಲ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ ಮಹಿಳಾ ತಂಡ 120 ರನ್ ಗಳಿಸಿದೆ. ಈ ಮೂಲಕ ಇಂಗ್ಲೆಂಡ್ 115 ರನ್ಗಳ ಹಿನ್ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನ್ಯೂಜಿಲೆಂಡ್ ಭೇಟಿ ಸಂಪನ್ನ. ಉಭಯ ದೇಶಗಳ ನಡುವೆ 5 ಒಪ್ಪಂದಗಳಿಗೆ ಸಹಿ. ಬೆಂಗಳೂರು ಹೈದರಾಬಾದ್ ನಡುವೆ ಬುಲೆಟ್ ರೈಲು ಯೋಜನೆಗೆ ಚಿಂತನೆ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ವಿಯೆಟ್ನಾಂನಲ್ಲಿ ಸ್ಪೀಡ್ ಬೋಟ್ ಮುಗಚಿ 15 ಮಂದಿ ಭಾರತೀಯರ ಸಾವು. ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೂರನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಓಕೆ, ಮತ್ತೊಮ್ಮೆ ನಾನು ಜಿಲ್ಲಾ ಮಟ್ಟದ ಅಧಿಕಾರಿಗೆ ಮಲ್ಲೇಶ್ ಅವ್ರಿಗೆ ಹೇಳ್ತೀನಿ ಈ ರೀತಿ ಏನ್ ಪ್ರೊಸೀಡಿಂಗ್ಸ್ ಆಗಿದೆ, ಅದರ ಬಗ್ಗೆ ಏನ್ ಆಕ್ಷನ್ ಟೇಕನ್ ಆಗಿದೆ. ಸೊ ಮತ್ತೊಮ್ಮೆ ನಿಮ್ಮ ನಂಬರ್ ತಗೊಂಡಿರ್ತೀನಿ. ಸೊ ಮಲ್ಲೇಶ್ ಅವ್ರು ಇದಾರಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿ, ಅವ್ರಿಗೆ ಹೇಳ್ತೀನಿ ನಿಮ್ಗೆ ಒಂದ್ಸರಿ ಗೋಳೂರಾಡಿಗೆ ಭೇಟಿ ನೀಡಿ ಏನ್ ಸಮಸ್ಯೆಗಳಿದೆ, ಮೂಲಭೂತ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಪರಿಹಾರ ಕ್ರಮ ವಹಿಸಕ್ಕೆ ಹೇಳ್ತೀನಿ.
2: ಸುಮ್ನೆ ಸರ್, ಅವ್ರ ಮೂಲಭೂತ ಆದಿವಾಸಿಗಳಿಗೆ ಮೂಲಭೂತ ಸೌಕರ್ಯ ಏನಂತ ಹೇಳಿಕೊಟ್ಟಿದಾರೆ ಸರ್, ಯಾವ್ದು ಇಲ್ಲ, ಎಲ್ಲಾ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ. ಸರ್ವ ಮಾಡಿದಾರೆ ಅದು ಅರ್ಧಕ್ಕೆ, ಕೆಲವ್ರಿಗೆಲ್ಲ ಒಂದು ಕುಂಟೆ ಎಲ್ಲ ಕೊಟ್ಟು ಹಂಗೇನ ಅರ್ಧ ಮಾಡ್ತೇವೆ, ಅದ್ರ ಹೆಸರಿಗೆ ಮಾತ್ರ ಅವರು ಮಾಡಿದೀವಿ ಹಿಂಗ್ ಕೊಟ್ಟಿದೀವಿ ಅಂತ ಹೇಳಿದಾರೆ. ನೋಡಿ ಇವಾಗ ಅವ್ರ ಮನೆ ಜೆಕೆ ಅವ್ರಿಗೆ ಮನೆ ಪಾಸ್ ಆಗಿದೆ ಸರ್, ಅವ್ರದ್ದೆಲ್ಲ ಹಂಗೆ ಪೆಂಡಿಂಗ್ ಅಲ್ಲಿ ಹಂಗೆ ಹೋಗ್ತಾ ಅವ್ರಿಗೆ ಕಟ್ಟಿ ಈಗ ತುಂಬಾ 2 ವರ್ಷನೇ ಆಗೈತೆ ಅವ್ರಿಗೆ.
1: ನೋಡೋಣ ಇದನ್ನ ಮಲ್ಲೇಶ್ ಅವ್ರಿಗೆ ಜಿಲ್ಲಾ ಮಟ್ಟದ ಅಧಿಕಾರಿ ಗಮನವ್ರ ತರ್ತೀನಿ. ಸೊ ನಿಮ್ಮ ಆಡಿಗೆ ಭೇಟಿ ಕೊಡ್ತಾರೆ, ಒಂದ್ಸರಿ ಅವ್ರಿಗೆ ನಿಮ್ಮ ಸಮಸ್ಯೆಗಳು ಒಂದ್ಸರಿ ಹೇಳಿ.
2: ನೀವು ಬಂದು ನಮ್ಮ ಆಡಿಗೆ ಫಸ್ಟ್ ನೋಡಿ ಸರ್.
1: ಆಯ್ತಾ
2: ಗೌರಮ್ಮ, ಅಲ್ಲೇ ಮೀಟ್ ಮಾಡ್ಕೊಂಡು ಅಲ್ಲೇ ಮೀಟಿಂಗ್ ಮಾಡ್ಕೊಂಡು ಹೋದ್ರೆ ಆಡ ಜನಗಳು ಎಷ್ಟು ಜನ ಇದಾರೆ, ಹೆಂಗೆ ಇದಾರೆ, ಅವರು ಜೀವನ ಹೆಂಗೆ ಅಂತ ನಿಮ್ಗೆ ಗೊತ್ತಾಗಲ್ಲ.
1: ತಾಲೂಕ್ ಮಟ್ಟದ ಅಧಿಕಾರಿಗಳನ್ನು ಕಳಿಸ್ತೀನಿ ಮಹೇಶ್ ಅವ್ರನ್ನ.
2: ಸರ್ಕಾರ ಸಹಾಯಕ್ಕೂ ಬಿಡಲ್ಲ, ನಮ್ನ ಉಳಿಸಕ್ ಬಿಡಲ್ಲ, ಹಿಂಗೆ ಹಿಂಗೆ ನೀವು ಇಟ್ಟಿದಾರಲ್ಲ ನಮ್ನ, ನಮ್ಮ ಮನ್ಸೂರುಗಳಲ್ವಾ.
1: ಇಲ್ಲ, ನಿಮ್ಮ ಆಡಿಗೆ ಲಾಸ್ಟ್ ಒಂದು 6 ತಿಂಗಳಿಂದ ಬಂದಿರೋ ಮಲ್ಲೇಶ್, ನಿಮ್ದು ಹಕ್ಕುಪತ್ರದ ಏನ್ ಸಮಸ್ಯೆ ಇತ್ತು ಅದ್ರ ಬಗ್ಗೆ ಬಂದು ಒಂದ್ಸರಿ ನಿಮ್ಮ ಎಲ್ಲ ಭೇಟಿ ಮಾಡಿ ಚರ್ಚೆ ಮಾಡಿ ಹೋಗಿದ್ರು. ಮತ್ತೊಮ್ಮೆ ನಾನು ಮಲ್ಲೇಶ್ ಮತ್ತೆ ತಾಲೂಕ್ ಮಟ್ಟದ ಅಧಿಕಾರಿ ಮತ್ತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇಬ್ಬರಿಗೂ ಹೇಳ್ತೀನಿ, ಕಳಿಸ್ತೇನೆ.
2: ಬರ್ತಾರ ನೋಡ್ಬೇಕು, ಅದ್ರ ಒಂದು ಬೀಜಲ್ ಆಯ್ತು ನಮ್ಗೆ ಕೊಟ್ರ ಆಯ್ತಿತ್ತು, ಈಗ ಮನೆಗಳಿಗೆ ಕೊಟ್ಟಿದ್ದಾರೆ ಏನೋ ಶೆಡ್ ಮನೆಗೆ ಸ್ವಲ್ಪ ಕರೆಂಟ್ ಕೊಟ್ಟಿದ್ದಾರೆ, ಆದ್ರೆ ಬೀಜಲ್ ಆಯ್ತು ನಮ್ಗೆ ಕೊಟ್ರೆ ಏನೋ ಸ್ವಲ್ಪ ಅನುಕೂಲ ಆಯ್ತಿತ್ತು ನಮ್ಗೆ. ನೋಡಿ ರೈತರು ನಮ್ ಮನೆ ಪಕ್ಕನೆ ನೋಡಿ, ಅವರು ಮನೆ ಮೇಲೆ ತುಂಬಾ ನೋಡಿ ಲೈಟ್ಗಳು ಉಳಿತಾ ಇದೆ ನಮ್ಗೆ ನೋಡಿ, ಕತ್ತು ನಾವು
1: ನೋಡಿ
2: ಪಂಚಾಯತಿ ರೋಡ್ ಇದೆ ನೋಡಿ ನಮ್ಮ ಮನೆ ಪಕ್ಕನೆ, ರೋಡ್ ಬಂದ್ ನೋಡಿ, ರೋಡ್ ಬಂದ್ ನೋಡಿ, ಯಾರ್ ಮಾಡ್ತಾರೆ ಸರ್, ಅದಕ್ಕೆ ಹೇಳೋದು ನಮ್ದು ಸಹಾಯಕ್ಕೂ ಬಿಡಲ್ಲ, ಜೀವನ ಮಾಡಕ್ಲೂ ಬಿಡಲ್ಲ, ಹೋರಾಟ ಮಾಡಿ ಸುಮಾರು ಜನ ಸತ್ತೋಗಿದೆ ಸರ್.

0: ಇಲ್ಲ ಈಗ ಈಗ ಏನಾಗಿದೆ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವ್ರದ್ದು ಏನು ಸಮಸ್ಯೆ ಇದೆ ಒಂದ್ಸರಿ ಕೇಳೋಣ. ಸೊ ಆಯ್ತು, ಈಗ ಹೇಳಿದಿರಲ್ಲ ಮತ್ತೊಮ್ಮೆ ನಿಮ್ಮ ಕಷ್ಟ ಸುಖವನ್ನು ಹೇಳ್ಕೊಂಡಿದ್ದೀರಾ, ನಾನು ಈಗಲೇ ಮಾತಾಡ್ತೀನಿ, ಸಾಧ್ಯವಾದ್ರೆ ಇವತ್ತಿದ್ರೆ ಇವತ್ತೇನೆ ಕಳಿಸ್ತೀನಿ, ಇಲ್ಲಾಂದ್ರೆ ಜೊತೆಗೆ ಕಳಿಸ್ತೀನಿ ಜಿಲ್ಲಾ ಮಟ್ಟದವರು ಮತ್ತೆ ತಾಲೂಕು ಮಟ್ಟದವರು.
1: ನಾವು ಇಲ್ಲಿ ಇದು ಅರಣ್ಯ ಹಕ್ಕು ಸಮಿತಿ ಮುಖಾಂತರ ನಾವು ಗ್ರಾಮ ಸಭೆ ಮಾಡಿ ಮತ್ತೆ ನಮ್ಮ ಸಮುದಾಯ ಹಕ್ಕು ಪತ್ರ ಮತ್ತೆ ನಮ್ಮ ಜಮ್ಮಗಳದ ಮುಖಾಂತರ ನಾವು ಇದು ಹಕ್ಕು ಇದು ಅರಣ್ಯ ಹಕ್ಕು ಸಮಿತಿ ಪತ್ರದಲ್ಲೇ ನಾವು ಎಸಿ ಕಮಿಟಿ ಕೊಟ್ಟಿದೀವಿ ಸರ್. ನಾವು ಕಳೆದ ತಿಂಗಳಲ್ಲಿ 13ನೇ ತಾರೀಕಿಗೆ ನಾವು
0: ಓಕೆ ಗುಡ್ ಆಯ್ತು ಆಯ್ತು ಸರ್ ಬಗ್ಗೆ ನೋಡಿದ್ದಾರೆ ಗೌರಮ್ ಅವರೇ
1: ಮಾಹಿತಿ ಸಿಕ್ಕಿಲ್ಲ
2: ಸರ್ ಬರ್ಕೊಂಡಿದ್ದಾರೆ ಈಗ ನಿಮ್ಮ ಹಾಡಿ ಕಳಿಸ್ತಾರೆ ಸರ್ ಒಂದ್ಸಲ ವಿಸಿಟ್ ಮಾಡ್ತಾರೆ ಭೇಟಿ ಮಾಡ್ತಾರೆ
1: ನೋಡಿ ಮಾಡಿ ಸರ್ ನಮ್ಗೆ ಏನಾದ್ರು ಅನುಕೂಲ ಮಾಡ್ಕೊಡಿ ಸರ್.
2: ಆಯ್ತು ಓಕೆ ಓಕೆ ಧನ್ಯವಾದಗಳು ಗೌರಮ್ ಅವರೇ ಕರೆ ಮಾಡಿ
1: ನಾವು ಸಾಯ ಸತ್ರ ಸಾಯವು ನಾವು ಆದ್ರೆ ನಮ್ಮ ಮಕ್ಕಳ ಬದುಕಲಿ ಮುಂದಕ್ಕೆ ನಿಮ್ದೇ ಧರ್ಮ.
2: ಆಯ್ತು ಓಕೆ ಧನ್ಯವಾದಗಳು ಗೌರಮ್ ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ಮಾತನಾಡ್ತಾ ಇದ್ರಿ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇದ್ರಿ. ಇದ್ರ ಜೊತೆಗೆ ಸರ್ ಈಗ ಉದ್ಯೋಗ ಮತ್ತು ಆದಾಯ ವರ್ತನೆಗೆ ಸಂಬಂಧಪಟ್ಟಂತೆ ಏನಾದರೂ ಮಹಿಳೆಯರಿಗೆ ವಿಶೇಷ ತರಬೇತಿಗಳು ಆ ಥರದ್ದೇನಾದರೂ ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆಯಾ ಅಥವಾ ಹೇಗೆ ಸರ್?
0: ಹೌದು, ಮುಂದುವರೆದ ಭಾಗವಾಗಿ ಈಗ ಏನು ಗ್ರಾಮ ಪಂಚಾಯತಿಯಲ್ಲಿ ಘನತ್ಯಾಜ್ಯ ನಿರ್ವಹಣೆ ಜೊತೆಗೆ ಈಗ ನಾವು ಕೃಷಿ ಮತ್ತು ಪಶುಪಾಲನೆ ಇಲಾಖೆಗೆ ಕೃಷಿ ಸಖಿ ಪಶು ಸಖಿ ಅಂತ ನಮ್ಮ ಮಹಿಳಾ ಸದಸ್ಯರಿಗೆ ತರಬೇತಿ ಕೊಟ್ಟು ಪ್ರತಿಯೊಂದು ಗ್ರಾಮ ಪಂಚಾಯತಿಲಿ ಒಬ್ಬರಿಗೆ ನಿಯೋಜನೆ ಮಾಡಿದ್ವಿ. ಸೊ ಅದನ್ನು ಸಹ ಅತ್ಯಂತ ಪ್ರಮುಖವಾದಂಥ ಒಂದು ಕಾರ್ಯಕ್ರಮ, ಯಾಕೆಂದರೆ ನಾವು ಅವ್ರಿಗೆ ಗೌರವಧನ 3,000 ರೂಪಾಯಿ ಕೊಡ್ತೀವಿ ಪ್ರತಿ ತಿಂಗಳು 15 ದಿನವರೆಗೂ ಮಿನಿಮಮ್ಮು. ಸೊ ಕೆಲವರೆಲ್ಲ ಮಹಿಳೆಯರು ತುಂಬ ಇನ್ವಾಲ್ವ್ ಆಗಿದ್ದಾರೆ ಇಲಾಖೆಗೆ, ಕೃಷಿ ಇಲಾಖೆ ಜೊತೆಗೆ ಅಧಿಕಾರಿಗಳ ಜೊತೆಗೆ ನೌಕರ ಜೊತೆಗೆ ಒಡನಾಡಿಯಾಗಿ ಬೇರೆ ಬೇರೆ ಕಾರ್ಯಕ್ರಮನು ಅವ್ರು ಮಾಡ್ತಾ ಇದ್ದಾರೆ. ಸೊ ಮತ್ತೆ ಬಿ ಸಿ ಸಖಿ ಅಂತ ನಾವು 3-4 ಗ್ರಾಮ ಪಂಚಾಯತಿಗೆ ಒಬ್ಬರು ಮಹಿಳಾ ಸದಸ್ಯರನ್ನು ತಗೊಂಡಿದ್ದೀವಿ. ಅವ್ರಿಗೆ ಏನಂದ್ರೆ ಈ ಅಕೌಂಟ್ ಓಪನ್ ಮಾಡೋದು, ಬ್ಯಾಂಕ್ ಟ್ರಾನ್ಸಾಕ್ಷನ್ ಬಗ್ಗೆ ಜನಗಳಿಗೆ ಅರಿವು ಮೂಡಿಸೋದು ಈ ರೀತಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಕಮಿಷನ್ ಬೇಸಲ್ಲಿ ದುಡ್ಡು ಸಿಗ್ತಾ ಇದೆ. ಸೊ ಈ ರೀತಿ ವಿವಿಧ ಯೋಜನೆಗಳಲ್ಲಿ ನಮ್ಮ ಮಹಿಳಾ ಸದಸ್ಯರು ತೋಡ್ಕೊಂಡಿದ್ದಾರೆ. ಮತ್ತೆ ಇತ್ತೀಚೆಗೆ ನಾವು ಈ ಮಹಿಳಾ ಸದಸ್ಯರು ಯಾರ್ಯಾರು ಇದ್ದಾರೆ ಇವರಿಗೆ ನಾವು ಈ ಅಕ್ಕೆ ಕೆಫೆ ಅಂತ ಕ್ಯಾಂಟೀನ್ ಏನು ಸೌಲಭ್ಯ ನಾವು ಇದೆ ಅದನ್ನು ಸಹ ಅವರಿಗೆ ನಮ್ಮ ಸರ್ಕಾರದಿಂದ ಅವರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಿ ಸುಮಾರು 15 ಲಕ್ಷದಲ್ಲಿ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ. ಬಿಲ್ಡಿಂಗ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಒಳಗಡೆ ಏನೆಲ್ಲ ಪರಿಕರ ಬೇಕು ಅದನ್ನೆಲ್ಲ ಒದಗಿಸ್ತೀವಿ. ಇವರು ಅದನ್ನ ಮೇಂಟೈನ್ ಮಾಡುವಂಥದ್ದು, ಕ್ಯಾಂಟೀನ್ ನಡೆಸುವಂಥದ್ದು. ಇದು ಸಹ ನಮ್ಮ ಮೈಸೂರು ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ಒಂದು ಓಪನ್ ಆಗಿದೆ ಇತ್ತೀಚೆಗೆ. ಮತ್ತೆ ಹುಣಸೂರು ಮತ್ತೆ ಪಿರಿಯಾಪಟ್ಟಣ ಮೇನ್ ರೋಡಲ್ಲಿ 2 ಆಗಿದೆ. ಅದೇ ರೀತಿ ಮೈಸೂರು ತಾಲೂಕು ಪಂಚಾಯತಿಯಲ್ಲಿ ಇದೆ, 4 ಆಗಿದೆ ಈಗ ಆಲ್ರೆಡಿ. ಇನ್ನು ಉಳಿದಂಥ ಕಡೆಗಳು ನಾವು ಜಾಗ ಐಡೆಂಟಿಫೈ ಮಾಡಿ ಅದನ್ನು ಮಾಡ್ತಾ ಇದ್ದೀವಿ. ಸೊ ಇದಲ್ಲದೆ ಅನೇಕ ರೀತಿಯಾದಂಥ ಮೈಕ್ರೋ ಫೈನಾನ್ಸ್ ಅಂತ ಸಪೋರ್ಟ್ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಯಾರ್ಯಾರು ಮಹಿಳಾ ಸದಸ್ಯರು ನಮಗೆ ಯಾವುದಾದ್ರೂ ಒಂದು ಎಕನಾಮಿಕಲ್ ಆಕ್ಟಿವಿಟಿ ಮಾಡ್ತೀವಿ ಅಂತ ಬಂದ್ರೆ, ಸೊ ಅವ್ರಿಗೆ ಬ್ಯಾಂಕ್ನವರು ಲೋನ್ ಸುಮಾರು 5-10 ಲಕ್ಷದವರೆಗೂ ಕೊಡ್ತಾ ಇದ್ದಾರೆ. ಸೊ ಅದರಿಂದ ಅವರು ಒಂದು ಆರ್ಥಿಕ ಚಟುವಟಿಕೆಗಳನ್ನು ಮಾಡುವಂಥದ್ದು, ಸಣ್ಣ ಸಣ್ಣ ಉದ್ಯಮ ಮಾಡುವಂಥದ್ದು, ಒಂದು ಪೆನಾಯಿಲ್ ಫ್ಯಾಕ್ಟ್ರಿ ಮಾಡುವಂಥದ್ದು, ಗಂಧದ ಕಡ್ಡಿ ಫ್ಯಾಕ್ಟ್ರಿ ಮಾಡುವಂಥದ್ದು. ಸೊ ಈ ರೀತಿ ಸಾಕಷ್ಟು ಉದಾಹರಣೆಗಳು ನಮ್ಮ ಈ ಸಂಜೀವಿನಿ ಒಕ್ಕೂಟದಲ್ಲಿ ನಡೀತಾ ಇದೆ. ಮತ್ತೆ ಇದಕ್ಕೆಲ್ಲ ನಾವು ಬೇಕಾದಂಥ ಈ ತರಬೇತಿ ಅಂತ ತಾವೇನು ಹೇಳ್ತಾ ಇದ್ದೀರಾ, ಇದನ್ನ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಡೆಸ್ತಾ ಇದೀವಿ. ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮ ಮಹಿಳೆಯರು ಏನು ಪ್ರೊಡಕ್ಟ್ ಮಾಡ್ತಾ ಇದ್ದಾರೆ ಇದನ್ನ ಡೆಲ್ಲಿ ಮತ್ತೆ ಕೇರಳ ಬೇರೆ ಬೇರೆ ಸ್ಟೇಟಲ್ಲಿ ಏನು ಎಕ್ಸಿಬಿಷನ್ಗಳಾಗ್ತವೆ ಅಲ್ಲಲ್ಲಿ ಮಾರಾಟ ಮಾಡಿ 1-2 ಲಕ್ಷ ಪ್ರಾಫಿಟ್ ತರ್ತಾ ಇದ್ದಾರೆ. ಸೊ ಅವ್ರನ್ನೆಲ್ಲ ನಾವು ಸಕ್ಸಸ್ ಸ್ಟೋರಿಗಳನ್ನ ಮಾಡಿ ಈ ನಮ್ಮಲ್ಲಿ ಮ್ಯಾಗ್ಝಿನ್ಗಳು ರಿಲೀಸ್ ಆಗ್ತಲ್ಲ ಅದೆಲ್ಲ ನಾವು ಪ್ರಕಟಣೆ ಪಡಿಸ್ತಾ ಇದ್ದೀವಿ. ಸೊ ಆ ದೃಷ್ಟಿಯಿಂದ ನೀವು ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 237 ಕೋಟಿ ಓವರ್ಆಲ್ ಟರ್ನ್ ಓವರ್ ಇದೆ ನಮ್ಮ ಸಮುದಾಯ ಬಂಡವಾಳ ವಂತಿಕೆ. ಹಾಗಾಗಿ ಇದು ಅದ್ಭುತವಾದಂತ ಕಾರ್ಯಕ್ರಮ ಮಹಿಳೆಯ ಒಂದು ಆರ್ಥಿಕ ಸಬಲೀಕರಣ ದೃಷ್ಟಿಯಿಂದ.
2: ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಮತ್ತೊಂದು ಕರೆ ಇದೆ. ಹಲೋ, ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ನಮಸ್ಕಾರ ಸರ್.
2: ಹಾಂ ನಮಸ್ತೆ, ತಮ್ಮ ಹೆಸರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ? ಕೆಂಪನಾಡಿಯಿಂದ. ತಮ್ಮ ಹೆಸರು?
3: ಚಿಕ್ಕಮಾರ್ ಅಂತ ಸರ್.
2: ಹಾಂ ಚಿಕ್ಕಮಾರ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ? ಹಾಂ
3: ಸಮಸ್ಯೆ ನಮ್ಮ ಕಟ್ಟದಂಗೆ ನೀರಿನ ಸಮಸ್ಯೆ ತುಂಬಾ ಮುಖ್ಯವಾಗಿದೆ ಸರ್.
2: ನೀರಿಂದ? ಹಾಂ

0: ಬಿಡ್ತೀರಾ ಸರ್? ಒಂದು ವರ್ಷದಿಂದ ನಾವು ಕಂಪ್ಲೇಂಟ್ ಕೊಡ್ತಾ ಇದೀವಿ ಸರ್ ಪಂಚಾಯತ್ಗೆ. ಅಧ್ಯಕ್ಷರು ಉಪಾಧ್ಯಕ್ಷರು ವಾರ್ಡ್ ಮೆಂಬರ್ ಇದ್ದಾಗ್ಲೂ ಕೂಡ ನಾವು ಕಂಪ್ಲೇಂಟ್ ಕೊಟ್ಟಿದೀವಿ. ಅವಾಗ್ಲೂ ಕೂಡ ಒಳ್ಳೆ ನೀರ್ ಸಪ್ಲೈ ಮಾಡ್ತೀರ, ಅದು ಇವಾಗ ಕೂಡ ಫಿಲ್ಟರ್ ನೀರ್ ಆಗ್ತಾ ಇಲ್ಲ ಸರ್. ಅದು ಮತ್ತೆ ಬೋರ್ ರೆಡಿ ಮಾಡ್ತಿ, ಬೋರ್ ರೆಡಿ ಮಾಡ್ತಿ ಅಂತ ಹೇಳ್ತಾ ಇದೀವಿ ಸರ್. ಅನಾರೋಗ್ಯಕ್ಕೆ ತುಂಬಾ ತುತ್ತಾಗ್ತಿದ್ದಾರೆ ಸರ್ ನಮ್ಮ ಮಾಡಿ ಜನಗಳು. ಅಂದ್ರೆ ನಮ್ಮ ವಿವೇಕಾನಂದ ಸ್ಮಾರಕ ಹಾಸ್ಪಿಟಲ್ ಕೂಡ, ಎಂಬೇಗೂರು ಗೌರ್ಮೆಂಟ್ ಹಾಸ್ಪಿಟಲ್ ಕೂಡ ತುಂಬಾ ತಿರ್ತಾ ಇದೆ ಸರ್, ನೆಗಡಿ ಕೆಮ್ಮು ಜ್ವರ. ಒಂದು ವರ್ಷದಿಂದ ಸರ್ ಇದೇ ಕಂಪ್ಲೇಂಟ್ ಆಗ್ತಿದೆ. ಬಹಳ ತುಂಬಾ ಸಣ್ಣ ಮಕ್ಕಳಿಗಂತೂ ತುಂಬಾ ಜ್ವರ ನೆಗಡಿ ಕೆಮ್ಮು ತಡೆಯಕ್ ಆಗ್ತಾ ಇಲ್ಲ
1: ಸರ್. ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ ಚಿಕ್ಕಮಾರ್ ಅವರೇ.
0: ಸರಿ ಸರಿ ಆಯ್ತು
2: ಸರ್. ಈಗ ತಮ್ಮದು ಏನ್ ಸಮಸ್ಯೆ ಇದೆ ನನಗೆ ಅರ್ಥ ಆಯ್ತು. ಕೆಂಪನಾಡಿಲಿ ನೀರ್ದು ಸರಿಯಾಗಿ ಕ್ವಾಲಿಟಿ ಇಲ್ಲ, ಮತ್ತೆ ನಿರಂತರವಾಗಿ ಬಿಡ್ತಾ ಇಲ್ಲ. ಗ್ರಾಮ ಪಂಚಾಯತ್ ಅವ್ರು ಅಂತ ಹೇಳಿದ್ದೀರಾ. ನಾನು ಈಗಲೇ ಇಲ್ಲೇ ಇದ್ದೀನಿ ಸರ್ಗೂರಲ್ಲಿ. ಸೊ ಈಗ ಇಒ ಮತ್ತು ಪಿ ಡಿ ಒ ಜೊತೆಗೆ ಮಾತಾಡ್ತಾ ಇದ್ದೀನಿ, ಮತ್ತು ಅವರು ಸಾಧ್ಯವಾದರೆ ನಾನು ನೇರವಾಗಿ ನಿಮ್ಮ ನಂಬರ್ ಕೊಟ್ಟು ನಿಮ್ಮ ಜೊತೆಗೇ ಮಾತಾಡ್ತಾರೆ. ಸೊ ಸಮಸ್ಯೆ ಇಮಿಡಿಯೇಟ್ಲಿ ಪರಿಹಾರ ಮಾಡೋಕ್ಕೆ ನಾವು ಕ್ರಮ ವಹಿಸ್ತೀವಿ
0: ಸರ್. ಜೊತೆಗೆ ಇನ್ನೊಂದು ಸರ್, ಒಳಚರಂಡಿ ವ್ಯವಸ್ಥೆಗಳು ಸರಿಯಾಗಿ ಆಗ್ತಾ ಇಲ್ಲ ಸರ್, ಸೊಳ್ಳೆ ನೊಣ ಜಾಸ್ತಿ ಆಗ್ತದೆ ಸರ್.
2: ಚರಂಡಿ ನಿರ್ವಹಣೆ ಈಗ ಚರಂಡಿ ನಿರ್ವಹಣೆಗೆ ಅಂತ ನಾವು ಏನು ಸಪ್ರೇಟ್ ಆಗಿ ಸರ್ಕಾರದಿಂದ ಯಾವುದೇ ಇದಿರಲ್ಲ. ನಿರ್ವಹಣೆ ಅನ್ನೋದು ಸಮುದಾಯ ಮತ್ತು ಗ್ರಾಮ ಪಂಚಾಯತಿಗೆ ಒಟ್ಟಿಗೆ ಮಾಡುವಂಥದ್ದು. ಈಗ ಹಬ್ಬ ಹರಿದಿನಗಳಿಗೆ ಒಂದ್ಸರಿ ಅವರು ಚರಂಡಿ ಕ್ಲೀನ್ ಮಾಡಿಸ್ಕೊಡ್ತಾರೆ, ಬಟ್ ದಿನನಿತ್ಯ ನಾವು ಸಹ ಜನರು ಅವ್ರ ಜೊತೆ ಕೈ ಜೋಡಿಸ್ಬೇಕು. ನಾವು ಸುಮಾರು ಕಡೆ ನೋಡಿದ್ದೀವಿ, ಈಗ ಮನೆಗಿನ್ನೇ ಕಟ್ಟಬೇಕಾದ್ರೆ ಮಣ್ಣು ಚರಂಡಿಗೆ ಸುರಿದ್ಬಿಡ್ತಾರೆ, ಮತ್ತೆ ಕ್ಲೀನ್ ಮಾಡಲ್ಲ, ಅದು ಅಲ್ಲೇ ನೀರು ನಿಂತ್ಕೊಳ್ತವೆ. ಸೊ ಜನಗಳನ್ನು ಸಹ ಇದು ಅರಿವಿರಬೇಕು. ಅದರಲ್ಲೂ ಬೇಸಿಗೆ ಸಂದರ್ಭದಲ್ಲಿ ತುಂಬ ಸಮಸ್ಯೆ ಇದು, ನೊಣಗಳು ಜಾಸ್ತಿ ಆಗ್ತವೆ, ಕಾಯಿಲೆ ಕಷಲ ಜಾಸ್ತಿ ಆಗುತ್ತೆ. ಆದರೂ ಸಹ ನೀವು ಹೇಳ್ದಂಗೆ ನಾನು ಅದನ್ನು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿಯವ್ರು ತಿಳಿಸ್ತೀನಿ. ಆ ರೀತಿ ಒಂದ್ಸರಿ ಕ್ಲೀನ್ ಮಾಡಿ ಮತ್ತೊಮ್ಮೆ ಬ್ಲೀಚಿಂಗ್ ಪೌಡರ್ ಹಾಕಿ ಜನಗಳಿಗೆ ಸ್ವಲ್ಪ ಅವೇರ್ನೆಸ್ ಕೊಡೋಕ್ಕೆ ಹೇಳ್ತೀನಿ. ಓಕೆ
0: ಸರಿ ಸರ್.
1: ಓಕೆ ಓಕೆ, ಧನ್ಯವಾದಗಳು ಚಿಕ್ಕಮಾರ್ ಅವರೇ ಕರೆ ಮಾಡಿದ್ದಕ್ಕೆ. ಹಾಂ ಹಾಂ ಸರ್, ಈಗ ತಾವು ಮಹಿಳಾ ಸಬಲೀಕರಣಕ್ಕಾಗಿ ಏನೇನು ಯೋಜನೆಗಳಿದೆ, ಏನೇನು ತರಬೇತಿಗಳಿದೆ ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ ಸರ್. ಅದೇ ರೀತಿ ಈ ಒಂದು ಗ್ರಾಮೀಣ ಯುವಕರಿಗೆ ಒಂದು ಉದ್ಯೋಗವನ್ನು ಕಲ್ಪಿಸ್ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನಾದರೂ ಆ ಸ್ಕಿಲ್ ಡೆವಲಪ್ಮೆಂಟ್ ತರಬೇತಿಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಇಲಾಖೆಯಿಂದ ಆಯೋಜನೆ ಮಾಡಲಾಗ್ತಾ ಇದೆ ಹೇಗೆ ಸರ್?
2: ಈಗ ಸ್ಕಿಲ್ ಡೆವಲಪ್ಮೆಂಟ್ ಅಂತಲೇ ಒಂದು ಇಲಾಖೆ ಇರೋದು ಎಲ್ಲರಿಗೂ ಗೊತ್ತಿರುವಂಥದ್ದು, ಸರ್ಕಾರದ ಒಂದು ಪ್ರಮುಖವಾದಂಥ ಯೋಜನೆ. ಇಲ್ಲಿ ಉಚಿತವಾಗಿ ಅನೇಕ ಸ್ಕಿಲ್ಡ್ ಬೇಸ್ಡ್ ತರಬೇತಿಗಳನ್ನ ಕೊಡ್ತಾ ಇದ್ದಾರೆ. ಸೊ ನಾವು ಸಹ ಪ್ರತಿ ಜಿಲ್ಲಾ ಮಟ್ಟದ ಒಂದು ಪ್ರಗತಿ ಪರಿಶೀಲನೆ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳನ್ನ ಕೇಳುವಂಥ ವಿಚಾರದಲ್ಲಿ ಅನೇಕ ಯುವಜನರು ಬರ್ತಾರೆ, ಒಂದಿನ ತರಬೇತಿ ತಗೊಳ್ತಾರೆ, ಆಮೇಲೆ ಡಿಸ್ಕಂಟಿನ್ಯೂ ಮಾಡಿ ಹೊರಟೋಗ್ತಾರೆ. ಈ ರೀತಿ ಕಂಪ್ಲೇಂಟ್ಗಳನ್ನೇ ಹೇಳ್ತಾ ಇದ್ದಾರೆ. ಸೊ ದಯವಿಟ್ಟು ನಮ್ಮಲ್ಲಿ ಸಾಕಷ್ಟು, ನೀವು ನಮ್ಮಲ್ಲಿ 20-30 ವಿವಿಧ ರೀತಿಯಾದಂಥ ಸ್ಕಿಲ್ಡ್ ಬೇಸ್ಡ್ ತರಬೇತಿ ಇದೆ, ಮತ್ತು ಇದರಲ್ಲಿ 50% ನಾವು ಅದನ್ನು ಜಾಬ್ ಓರಿಯೆಂಟಲ್ ಕೋರ್ಸ್ ಇದೆ, ಮತ್ತು 6 months ಅವ್ರು ಫಾಲೋಅಪ್ ಮಾಡೋಕ್ಕೂ ಇದೆ, ಮತ್ತು ಬ್ಯಾಂಕ್ ಒಂದು ಲಿಂಕಿಂಗ್ ಮಾಡಿ ಅವ್ರ ಲೋನ್ ಫೆಸಿಲಿಟಿ ಕೊಡುವಂಥದ್ದು ಒಂದು ಸರ್ಕಾರದ ಕಾರ್ಯಕ್ರಮ ಇದೆ. ಸೊ ದಯವಿಟ್ಟು ಯುವಕ ಯುವತಿಯರು ಇದನ್ನು ಸದ್ಬಳಕೆ ಮಾಡ್ಕೋಬೇಕು. ಈಗೆಲ್ಲ ಮೊದಲೇ ಹಂಗೆ ನೀವು ಅರ್ಜಿ ತಗೊಂಡೋಗಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕೊಡಬೇಕು ಅಂತಿತ್ತು, ಇವಾಗೇನಿಲ್ಲ, ಆನ್ಲೈನಲ್ಲಿ ನೀವು ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ದು ವೆಬ್ಸೈಟ್ಗೆ ಹೋದರೆ ನಿಮಗೆ ಪೂರಕವಾದಂಥ ಎಲ್ಲ ಮಾಹಿತಿ ಸಿಗುತ್ತೆ. ಸೊ ಅದನ್ನು ಸದ್ಬಳಕೆ ಮಾಡ್ಕೊಂಡ್ರೆ ಅನುಕೂಲ. ಆಮೇಲೆ ಅನೇಕ ಸಕ್ಸಸ್ ಸ್ಟೋರಿಗಳನ್ನು ನಿಮಗೆ ವೆಬ್ಸೈಟಲ್ಲೇ ಪ್ರಕಟಣೆ ಮಾಡಿದ್ದಾರೆ. ಸೊ ಅದನ್ನು ಬಳಕೆ ಮಾಡ್ಕೊಂಡ್ರೆ ನಿಮಗೆ ತುಂಬ ಅನುಕೂಲ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ ಹಲೋ
3: ಹಲೋ,
1: ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ನಾವು ರಾಜೇಗೌಡನಿಂದ ಸರ್.
1: ತಮ್ಮ ಹೆಸರು?
3: ನಮ್ಮ ಹೆಸರು ಮಂಜುಳ ಸರ್.
1: ಹಾಂ ಮಂಜುಳ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. ಹೇಳಿ ಹೇಳಿ, ತಮ್ದು ಏನ್ ಪ್ರಶ್ನೆ ಅಂತ.
3: ಸಮಸ್ಯೆ ಬಗ್ಗೆ
1: ಏನ್ ಸಮಸ್ಯೆ ಇದ್ರೆ ಮಾಡಿ.
3: ಸಮಸ್ಯೆ ನಮ್ಗೆ
1: ಶೌಚಾಲಯ ಮತ್ತು ನೀರಿನ ಸಮಸ್ಯೆನಾ?
3: ನೀರಿನ ಸಮಸ್ಯೆ ಇವಾಗ ಏನಿಲ್ಲ ಸರ್, ಅವಾಗಿತ್ತು, ಇವಾಗಿಲ್ಲ, ಇವಾಗೆಲ್ಲ ಮನೆ ಬಂದ್ಮೇಲೆ ಇಲ್ಲ.
1: ಶೌಚಾಲಯ ಸಮಸ್ಯೆ ಇದೆ
3: ಸಮಸ್ಯೆ ಅಂದ್ರೆ ಸರ್.

0: ಜೈಗ ಜಾಗನೇ ಇಲ್ಲ ಸ್ವಲ್ಪ ಶೌಚಾಲಯ ಕಟ್ಟಗಳಕ್ಕೆ. ನಮ್ಗೆ ಒಂದ್ ಮನೆ ಕಟ್ಟಕ್ಕಷ್ಟೇ ಜಾಗ ಕೊಟ್ಟಿರೋದು, ಶೌಚಾಲಯಕ್ಕೆಲ್ಲ ಜಾಗನೇ ಇಲ್ಲ ಸರ್. ಅದ್ರಿಂದ ನಮ್ಗೆ ಜಾಗ ಇಲ್ಲದ್ರಿಂದ ಶೌಚಾಲಯಗಳಿಗೆ ತೊಂದರೆ ಆಗೋದಿ ಸರ್.
1: ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ ಮಂಜುಳ ಅವರೇ.
0: ಸರಿ,
2: ಈಗ ಮಂಜುಳ ಅವರು ನೀರಿನ ಸೌಲಭ್ಯ ಇದೆ ಅಂತ ಹೇಳಿದ್ರಿ, ತುಂಬಾ ಧನ್ಯವಾದಗಳು ನಿಮ್ಗೆ. ಶೌಚಾಲಯದ್ದು ಏನಾಗಿದೆ ಅಂದ್ರೆ, ನಿಮ್ಗೆ ಸ್ವಂತ ಜಾಗ ಇಲ್ಲ ಅಂದ್ರೆ ಅವರು ಜಿ ಪಿ ಎಸ್ ಮಾಡೋದಕ್ಕೆ ಮತ್ತೆ ಪೇಮೆಂಟ್ ಮಾಡೋದಕ್ಕೆ ಸಮಸ್ಯೆ ಆಗುತ್ತೆ. ಸೊ ಆ ದೃಷ್ಟಿಯಿಂದ ನಿಮ್ಮ ಈಗ ಆಲ್ರೆಡಿ ನೀವು ಮನೆ ಇರೋದ್ರಿಂದ ಮನೆ ಒಳಗಡೆನೆ, ಈಗ ನೀವು ಪಟ್ಟಣ ಪ್ರದೇಶದಲ್ಲಿ ನೋಡಿರ್ಬೋದು, ನೀವು ಮನೆ ಒಳಗಡೆನೆ ಶೌಚಾಲಯ ಕಟ್ಸ್ಕೊಂಡಿರ್ತಾರೆ. ಸೊ ಆ ದೃಷ್ಟಿಯಿಂದ ತಾವು ನಿಮ್ಮ ಮನೇಲಿ ಯಾವುದಾದ್ರೂ ಬಚ್ಚಲ್ ಮನೆ ಅಂತ ನಾವು ಹಳ್ಳಿಲಿ ಏನು ಹೇಳ್ತೀವಿ, ಅಲ್ಲಿ ಒಂದು 3 ಅಡಿ ಜಾಗದಲ್ಲಿ ನೀವು ಕಟ್ಸ್ಕೊಳ್ತೀವಿ ಅಂದರೆ ಖಂಡಿತ ನಮ್ಮ ಪಿ ಡಿ ಒಗಳು ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ನೀವು ಇನ್ಸೈಡೇ ಮನೆ ಒಳಗಡೆನೆ ಕಟ್ಸ್ಕೋಬೋದು, ಶೌಚಾಲಯನೇ ಹೊರಗಡೆನೆ ಇರಬೇಕು ಅಂತ ಏನು ಸಂಪ್ರದಾಯ, ಅದಕ್ಕೆ ನೀವು ಇದು ಆಗಬೇಡಿ. ಸೊ ಒಳಗಡೆ ನೀವು ಕಟ್ಸ್ಕೊಳ್ತೀವಿ ಅಂದರೆ ಖಂಡಿತ ನಮ್ಮವರು ಅಲ್ಲೇ ಕಟ್ಸ್ಕೊಳ್ಳೋಕ್ಕೆ ಜಿ ಪಿ ಎಸ್ ಮಾಡಿ ನಿಮಗೆ ಏನು ಸಹಾಯಧನ ಇದೆ, ಎಸ್ ಸಿ ಎಸ್ ಟಿ ಆದರೆ 20,000, ಜನರಲ್ ಅವರಾದ್ರೆ 12,000 ರೂಪಾಯಿ ಕೊಡೋಕ್ಕೆ ಏನು ಸಮಸ್ಯೆ ಆಗಲ್ಲ. ಸೊ ನಾನು ನಿಮ್ಮ ನಂಬರ್ ತಗೊಂಡಿರ್ತೀನಿ, ಸಂಬಂಧಪಟ್ಟಂಥ ಪಿ ಡಿ ಒಗೆ ಹೇಳ್ತೀನಿ, ಅವ್ರು ಬಂದು ನಿಮ್ಮ ಜೊತೆಗೆ ಮಾತಾಡ್ತಾರೆ.
1: ಓಕೆ, ಧನ್ಯವಾದಗಳು ಮಂಜುಳವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಸ್ಕಿಲ್ ಡೆವಲಪ್ಮೆಂಟ್ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇರಿ, ಅದೇ ರೀತಿ ಈಗ ಸ್ಟಾರ್ಟ್ಅಪ್ ಅಥವಾ ಒಂದು ಸ್ವ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸರ್ಕಾರದಿಂದ ಬೆಂಬಲ ಅಥವಾ ಏನಾದರೂ ಯೋಜನೆ ಇದೆಯಾ ಅಥವಾ ಹೇಗೆ ಸರ್?
2: ಸ್ಟಾರ್ಟಪ್ಪಲ್ಲಿ ಈಗ 2 ರೀತಿ ಇದೆ. ಒಂದು, ಅವ್ರ ಹತ್ರ ಈಗ ಆಲ್ರೆಡಿ ಓನ್ ಲ್ಯಾಂಡ್ ಏನಾದ್ರು ಇದ್ದರೆ ಅಥವಾ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಯಾವುದಾದ್ರು ಮಾಡ್ತೀವಿ ಆಗಿದ್ರೆ ಅವ್ರಿಗೆ ಸರ್ಕಾರದಲ್ಲಿ ಏನು ಸಿಂಗಲ್ ವಿಂಡೋ ಸಿಸ್ಟಮ್ ಅಂತಿದೆ, ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅದನ್ನು ಸಮಿತಿಯಲ್ಲಿ ಅಪ್ರೂವಲ್ ತಗೊಂಡು ಅವ್ರು ಏನು ಸ್ಟಾರ್ಟ್ಅಪ್ ಮಾಡ್ತಾರೆ ಅದಕ್ಕೆ ಪೂರಕವಾದಂಥ ಒಂದು ಸರ್ಕಾರದ ಏನು ಎಸ್ ಓ ಪಿ ಇದೆ ಆ ಪ್ರಕಾರ ಮಾಡೋದು. ಮತ್ತು ಉಳಿದಂಗೆ ಈ ಬೇರೆ ಸಣ್ಣ ಉದ್ಯಮ ಮಾಡ್ತೀವಿ ಅಂದರೆ, ನಾನು ಹೇಳ್ದಂಗೆ ಸ್ಕಿಲ್ ಡೆವಲಪ್ಮೆಂಟಲ್ಲಿ ನೀವು ತರಬೇತಿ ತಗೊಂಡ್ರೆ ಸೊ ಅವರು ಬ್ಯಾಂಕ್ ಲಿಂಕೇಜ್ ಮಾಡ್ತಾರೆ, ಸೊ ನೀವು ಫೈನಾನ್ಷಿಯಲ್ ಸಪೋರ್ಟ್ ತಗೊಂಡು ನೀವು ಮಾಡ್ಬೋದು. ಈಗ ಸಾಕಷ್ಟು ಅವಕಾಶಗಳನ್ನು ಕಲ್ಪಿಸಿದ್ದಾರೆ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ,
3: ನಮಸ್ತೆ ಸರ್.
1: ನಮಸ್ತೆ, ತಮ್ಮ ಹೆಸರು ಇಲ್ಲಿಂದ ಮಾತನಾಡ್ತಾ ಇದ್ದೀನಿ?
3: ನಾನು ರಾಜು ಅಂತ ಹೇಳಿ ಸರ್ಗೂರಿಂದ.
1: ರಾಜು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
3: ಇದು ರಿಲೇಟೆಡ್ ಏನೋ ಗೊತ್ತಿಲ್ಲ, ಆದ್ರೆ ಮಾಹಿತಿ ಅಂತ ಅನ್ಕೊಂಬುದು. ಸರ್ ನಮಸ್ಕಾರ.
2: ನಮಸ್ಕಾರ, ನಮಸ್ಕಾರ ಹೇಳಿ.
3: ಸರ್, ಈಗ ಗ್ರಾಮ ಪಂಚಾಯತಿ ಚುನಾವಣೆಗಳೇ ನಡೆದಿಲ್ಲ, ತಾಲೂಕ್ ಪಂಚಾಯತಿ ಚುನಾವಣೆ ಯಾವುದು ನಡೆದಿಲ್ಲ. ಸೊ ಅಲ್ಲಿನ ಆಡಳಿತ ವ್ಯವಸ್ಥೆ ಹೇಗೆ ಸರ್? ಈಗ ಡೆವಲಪ್ಮೆಂಟ್ ಬಗ್ಗೆ, ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ರಿ, ಬಟ್ ಕ್ಯೂರಿಯಾಸಿಟಿ ಅದ್ರ ಬಗ್ಗೆ ಮಾಹಿತಿ ಇರ್ಬೋದೇನೋ ಒಂದು. ಚುನಾವಣೆಗಳು ನಡೆದಿಲ್ಲ, ಅಲ್ಲಿ ಪಂಚಾಯತಿ ಡೆವಲಪ್ಮೆಂಟ್ ಹೇಗೆ ಸಾಧ್ಯ ಆಗುತ್ತೆ ಅನ್ನೋದು ನಮ್ದೊಂದು ಪ್ರಶ್ನೆ. ಈಗ ಅದನ್ನ ಅಧಿಕಾರಿ ವರ್ಗದವರೇ ಮಾಡ್ತಾ ಇದಾರ ಅಥವಾ ಯಾವಾಗ ಆಗ್ಬೋದು, ಈ ತರದ ಏನಾದ್ರು ಇದೆಯಾ ಸರ್?
2: ಇಲ್ಲ, ಈಗ ತಾವು ಹೇಳ್ದಂಗೆ ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ ಗ್ರಾಮ ಪಂಚಾಯತಿ ಆಗಲಿ, ತಾಲೂಕು ಪಂಚಾಯತಿ ಆಗಲಿ, ಜಿಲ್ಲಾ ಪಂಚಾಯತಿ ಆಗಲಿ, ಸೊ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಏನು ಅಧಿಕಾರ ಇದೆ ಅಥವಾ ಬಾಡಿ ಅಧಿಕಾರ ಏನಿದೆ, ಸಾಮಾನ್ಯ ಸಭೆ ಇರ್ಬೋದು, ಸಬ್ ಕಮಿಟಿಗಳ ಒಂದು ಅಧಿಕಾರ ಇರ್ಬೋದು, ಅಥವಾ ಆರ್ಥಿಕ ಮತ್ತು ಮೂಲಭೂತ ಸೌಕರ್ಯ ಜನಗಳಿಗೆ ಕೊಡುವಂಥದ್ದು ಇರ್ಬೋದು, ಈ ಎಲ್ಲ ಕಾರ್ಯಕ್ರಮಗಳನ್ನು ಏನು ಅಧ್ಯಕ್ಷರು ಉಪಾಧ್ಯಕ್ಷರು ಸಮಿತಿ ಮಾಡ್ತಾ ಇದ್ದಾರೆ ಅಷ್ಟೆಲ್ಲ ಅಧಿಕಾರವನ್ನು ಆಡಳಿತಾಧಿಕಾರಿಗಳು ಮಾಡಬೇಕು ಅಂತ ಸ್ಪಷ್ಟವಾಗಿ ಸರ್ಕಾರದ ಒಂದು ನಿಯಮ ಆಗಿದೆ. ಆಮೇಲೆ ನಿಮಗೆಲ್ಲ ಈಗೆಲ್ಲ ಗೊತ್ತಿರುವಂಥ ವಿಚಾರ ಪತ್ರಿಕೆಯಲ್ಲಿ ಬರ್ತಾ ಇದೆ, ಸರ್ಕಾರದ ಒಂದು ಮುಖ್ಯಮಂತ್ರಿಗಳು ಮತ್ತು ಬೇರೆ ಬೇರೆಯವರು ಹೇಳಿರೋ ಪ್ರಕಾರ ಆದಷ್ಟು ತಕ್ಷಣ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇದಕ್ಕೆ ಅನೇಕ ರೀತಿಯಂಥ ಮೀಸಲಾತಿ ಇರ್ಬೋದು, ಮತ್ತೊಂದಿರು ಕೋರ್ಟಲ್ಲೆಲ್ಲ ಇರೋದ್ರಿಂದ ಸೊ ಇದು ವಿಳಂಬ ಆಗಿದೆ.
3: ಫೈನ್ ಕಟ್ಟಿದ್ದಾರೆ ಅಂತ ಏನೋ ಕೇಳ್ಪಟ್ಟೆ ಸರ್, ನಿಜನಾ ಸರ್? ಅದು ಎಲೆಕ್ಷನ್ ಡಿಲೇ ಆಗಿರೋ ಕಾರಣಕ್ಕೆ ಎಲೆಕ್ಷನ್ ಕಮಿಷನ್ಗೆ ಇದಾಗಿದೆ ಅಂತ?
2: ಅದೇ ನನಗೆ ಮಾಹಿತಿ ಇಲ್ಲ.
3: ಚುನಾವಣೆ ಶೀಘ್ರದಲ್ಲಿ ಆಗ್ಬೋದಾ ಸರ್?
2: ಅದೇ ನನಗೆ ಅಷ್ಟೊಂದು ಮಾಹಿತಿ.
3: ನಾನು ಚುನಾವಣೆ ಪರ್ಪಸ್ ಕೇಳ್ತಾ ಇಲ್ಲ, ಡೆವಲಪ್ಮೆಂಟ್ ರಿಲೇಟೆಡ್ ಟು ಡೆವಲಪ್ ಅದ್ರ ಬಗ್ಗೆ ಕೇಳ್ತಾ ಇದೀನಿ. ಹೀಗೆ ಮುಂದುವರೆದ್ರೆ ಹೇಗೆ ಡೆವಲಪ್ಮೆಂಟ್ ಆಗುತ್ತೆ ಇದ್ರಲ್ಲಿ ಕೇಳಿದ್ ನಾನು ಅಷ್ಟೇ.
2: ಅದೇ ಈಗ ಅಭಿವೃದ್ಧಿ, ಮೂಲಭೂತ ಸೌಕರ್ಯ, ಗ್ರಾಮೀಣದ ಒಂದು ಅಭಿವೃದ್ಧಿ ಅನ್ನೋ ಒಂದು ಇದರಲ್ಲಿ ನೀವು ಹೇಳ್ದಂಗೆ ಸಣ್ಣ ಪುಟ್ಟ ಬಾಡಿ ಇದ್ದಾಗ ಏನು ಆಗ್ತಾ ಇತ್ತು, ಸೊ ಅದಕ್ಕೆ ಮತ್ತೆ
3: ಡೆವಲಪ್ಮೆಂಟ್ ಹೇಗಾಗುತ್ತೆ ಅನ್ನೋದೊಂದು ಪ್ರಶ್ನೆ.

0: ಪ್ರಸ್ತುತ ಆಡಳಿತಾಧಿಕಾರಿ ಇರುವಂತ ಸಂದರ್ಭದಲ್ಲಿ ಹೋಲಿಕೆ ಮಾಡಿದಂತ ಸಂದರ್ಭದಲ್ಲಿ ಅನೇಕ ಸಣ್ಣ ಪುಟ್ಟ ಸಮಸ್ಯೆಗಳು ಇರಬಹುದು. ಯಾಕೆಂದ್ರೆ ಬಾಡಿ ಇದ್ದಾಗ ಅವರು ಆ ವಾರ್ಡ್ ಅಲ್ಲಿ ಪ್ರತಿನಿಧಿ ಇದ್ದೇ ಇದೆ, ಆ ವಾರ್ಡ್ ನಲ್ಲಿ ಸಂಪೂರ್ಣ ಜವಾಬ್ದಾರಿ ವಹಿಸ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಈಗ ಒಬ್ಬರು ಅಧಿಕಾರಿಗಳು ಏಕಕಾಲದಲ್ಲಿ ಇಡೀ ತಾಲೂಕಿನ ಇಡೀ ಜಿಲ್ಲೆಯ ಇಡೀ ಗ್ರಾಮ ಪಂಚಾಯತಿ ನಿರ್ವಹಣೆ ಮತ್ತು ನಿರ್ವಹಿಸುವಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂತ ನಿಮ್ಮ ಭಾವನೆ. ಬಟ್ ಆದರೂ ಸಹ ಇದು ಸರ್ಕಾರದ ನೀತಿ ನಿಯಮಗಳು ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿರೋದ್ರಿಂದ ಖಂಡಿತವಾಗಿ ಈ ಇಷ್ಟು ನಿಖರವಾಗಿ ಇವತ್ತೇ ಯಾವತ್ತಾಗುತ್ತೆ ಯಾವುದು ಚುನಾವಣೆ ಮತ್ತು ಯಾವಾಗ ಇದು ಬಾಡಿ ಬರುತ್ತೆ ಅಂತ ನಾವು ನಿಖರವಾಗಿ ಹೇಳೋಕೆ ಕಷ್ಟ. ಆದರೆ ಪ್ರಸ್ತುತ ಏನು ಸರ್ಕಾರದ ಡೈರೆಕ್ಷನ್ ಏನಿದೆ, ಆಡಳಿತ ಅಧಿಕಾರಿಗಳು ಯಾವುದೇ ಸಮಸ್ಯೆ ಆಗದಂಗೆ ಆಯಾ ಗ್ರಾಮ ಪಂಚಾಯತ್ ಆಯಾ ತಾಲೂಕು ಆಯಾ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ ಅವ್ರಿಗೆ ಸಂಪೂರ್ಣವಾದಂಥ ಅಧಿಕಾರವನ್ನು ಕೊಟ್ಟಿದೆ. ಅಂದರೆ ಬಾಡಿ ಎಷ್ಟು ಅಧಿಕಾರವನ್ನು ಪಡ್ಕೊಂಡಿತ್ತು ಅಷ್ಟು ಅಧಿಕಾರವನ್ನು ಇವರು ಇಂಪ್ಲಿಮೆಂಟ್ ಮಾಡಬಹುದು, ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಹಣಕಾಸಿನ
1: ಜನರಿಗೆ ಕನ್ವೆ ಮಾಡೋದು ಹೇಗೆ ಸರ್? ಈಗ ಇದು ಪ್ರತಿನಿಧಿಗಳ ಇಲ್ಲದೆ ಏನ್ ಯೋಜನೆಗಳಿದೆ ಅದರದ ಸರ್ಕಾರದ ಯೋಜನೆಗಳನ್ನ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಜನಗಳು ತಲುಪಿಸಕಾಗುತ್ತೆ ಅಂತ, ಜನಪ್ರತಿನಿಧಿಗಳ ಒಂದು ಇಲ್ಲದೆ ಅಂತ.
0: ಅದೇ ಈಗ ವಾರ್ಡ್ ಸಭೆ ಗ್ರಾಮ ಸಭೆ ಅದು ಏನು ಆಗ್ತಾ ಇತ್ತು ಅದರಲ್ಲೇ ನಾವು ತಿಳಿಸ್ಬೇಕಾಗತ್ತೆ. ಪ್ರತಿ 6 ತಿಂಗಳಿಗೊಮ್ಮೆ ವಾರ್ಡ್ ಸಭೆ ಗ್ರಾಮ ಸಭೆ ಮಾಡಿ ನಗರ ಆಗ್ಬೋದು ಅಥವಾ ಗ್ರಾಮೀಣ ಭಾಗದಲ್ಲಿರ್ಬೋದು ತಿಳುವಳಿಕೆ ಕೊಡಬೇಕು. ಇದ್ರ ಜೊತೆಗೆ ಸೈಮಲ್ಟೇನಿಯಸ್ಲಿ ಸಂಬಂಧಪಟ್ಟಂಥ ಇಲಾಖಾಧಿಕಾರಿಗಳು ಇದ್ರ ಜೊತೆಗೆ ಕೈ ಜೋಡಿಸ್ಬೇಕು. ಸೊ ಮತ್ತು ವಿವಿಧ ಸರ್ಕಾರದ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಒಂದು ಜನಗಳಿಗೆ ಇದನ್ನು ತಿಳುವಳಿಕೆ ಕೊಡಬೇಕು. ಸೊ ನೋಡೋಣ, ಅದಷ್ಟು ಶೀಘ್ರದಲ್ಲಿ ಆಗ್ಬೋದು, ಸರ್ಕಾರದ ಮಟ್ಟದಲ್ಲಿದೆ. ಆಮೇಲೆ ಸರ್ಗೂರು ಬಿಟ್ಟರೆ ಆಲ್ಮೋಸ್ಟ್ ಅಲ್ಲಿ ನಗರಸಭೆನೂ ಈಗ ಬಾಡಿ ಇಲ್ಲ, ನಿಮ್ಮ ಸರ್ಗೂರ್ ಮಾತ್ರ ಇಡೀ ಜಿಲ್ಲೆಯಲ್ಲಿ ಬಾಡಿ ಇರೋದು.
1: ಎಲ್ಲೂ ಇಲ್ಲ, ಅದಕ್ಕೋಸ್ಕರನೇ ಕೇಳಿದ್ದು. ಆಗ್ಲೇ 4 ವರ್ಷ ಹತ್ರ ಆಗೋಯ್ತು, ಇನ್ನು ಡೆವಲಪ್ಮೆಂಟ್ ಇಲ್ಲಿ ಅನ್ನೋದು ಒಂದು ಪ್ರಶ್ನೆ ಅದು ಅಷ್ಟೇ. ಚುನಾವಣೆ ನನ್ನ ಉದ್ದೇಶ ಅಲ್ಲ, ಪ್ರತಿನಿಧಿಗಳ ಆಯ್ಕೆಯಿಂದ ಹೇಗೆ ಅಭಿವೃದ್ಧಿ ಆಗುತ್ತೆ ಅನ್ನೋದು ಅಷ್ಟೇ ನನ್ನ ಪ್ರಶ್ನೆ.
2: ಧನ್ಯವಾದಗಳು ರಾಜರೇ, ಕರೆ ಮಾಡಿದ್ದು. ಸರ್, ಈಗ ತಾವು ಸಾಕಷ್ಟು ಮಾಹಿತಿಗಳನ್ನು ತಾವು ಹೇಳಿದ್ರಿ ಸರ್. ಈಗ ಒಂದು ಗ್ರಾಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಯೋಜನೆಗಳನ್ನು ಜಾರಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಏನಾದರೂ ಸಮಸ್ಯೆಗಳು ಅಥವಾ ಸವಾಲುಗಳಾಗ್ತಾ ಇದೆಯಾ ಅಥವಾ ಹೇಗೆ ಸರ್?
0: ಖಂಡಿತ ಇಲ್ಲ, ಯಾಕೆಂದರೆ ಈಗ ಸರ್ಕಾರದಿಂದ ಸ್ಪಷ್ಟ ನಿರ್ದೇಶನ ಇದೆ ಮತ್ತು ಕಾಯ್ದೆಯಲ್ಲೂ ಸಹ ಸ್ಪಷ್ಟಪಡಿಸಿದೆ. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮೂರು ಹಂತದಲ್ಲಿ ಏನು ಪಂಚಾಯತಿಗಳು ಮಾಡಬೇಕಾಗಿದೆ ಆ ಎಲ್ಲ ಅಧಿಕಾರವನ್ನ ಆಡಳಿತಾಧಿಕಾರಿಗಳು ನಿರ್ವಹಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಅವರು ಇದನ್ನ ಒಂದು ಸಂದರ್ಭದಲ್ಲಿ ಸದುಪಯೋಗ ಪಡ್ಕೊಂಡು ಸರ್ಕಾರದ ಕಾರ್ಯಕ್ರಮಗಳನ್ನು ಯಾವುದೇ ಜನಗಳಿಗೆ ಸಮಸ್ಯೆ ಉಂಟಾಗದಂತೆ ನಿರ್ವಹಣೆ ಮಾಡುವಂಥ ಜವಾಬ್ದಾರಿ ಅವ್ರದ್ದಾಗಿರುತ್ತೆ. ಮತ್ತು ಯಾವುದೇ ಕಾರ್ಯಕ್ರಮಗಳು ಬಾಡಿ ಇಲ್ಲ ಅಂತ ನಿಂತಿಲ್ಲ ನೋಡಿ. ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ಶೌಚಾಲಯ ಇರ್ಬೋದು, ಮನೆಗಳು ಎಲ್ಲ ಕಾರ್ಯಕ್ರಮ ಇಂಪ್ಲಿಮೆಂಟ್ ಆಗ್ತಾ ಇದೆ. ಬಟ್ ಇದನ್ನು ನಮ್ಮ ಎಲ್ಲ ಆಡಳಿತಾಧಿಕಾರಿಗಳು ಸ್ವಲ್ಪ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ದಿನನಿತ್ಯ ಏನು ಆಕ್ಟಿವಿಟಿ ಇದೆ ಅದನ್ನು ಮೇಲ್ವಿಚಾರಣೆ ಮಾಡಬೇಕಾಗುತ್ತೆ, ಪರಿಶೀಲನೆ ಮಾಡಬೇಕಾಗುತ್ತೆ, ಫೀಲ್ಡ್ಗೆ ಹೋಗಿ ನೋಡಬೇಕಾಗುತ್ತೆ. ಸೊ ಹೆಚ್ಚಿನ ಒಂದು ಕಾಳಜಿ ಅವ್ರ ಇಲಾಖೆ ಕೆಲಸ ಕಾರ್ಯಗಳ ಜೊತೆಗೂ ಇದನ್ನು ಹೆಚ್ಚಿನ ರೀತಿ ತೊಡಗಿಸ್ಕೋಬೇಕಾಗುತ್ತೆ. ಸೊ ಮತ್ತು ಸಮುದಾಯದವ್ರ ಈ ಸಂದರ್ಭದಲ್ಲಿ ಅವ್ರ ಕೈ ಜೋಡಿಸ್ಬೇಕಾಗುತ್ತೆ.
2: ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಸರ್, ಕೊನೆಯದಾಗಿ ಈಗ ನಿಮ್ಮ ಒಂದು ದೃಷ್ಟಿಯಲ್ಲಿ ಒಂದು ಆದರ್ಶ ಗ್ರಾಮ ಅಂತಂದರೆ ಹೇಗಿರಬೇಕು ಸರ್?
0: ನೋಡಿ, ಇತ್ತೀಚೆಗೆ ನಾವೆಲ್ಲ ನೋಡ್ತಾ ಇದ್ವಿ ಅಭಿವೃದ್ಧಿ ಅಂದರೆ ಕೇವಲ ಬಿಲ್ಡಿಂಗು, ರಸ್ತೆ, ಚರಂಡಿ. ಸೊ ಇಷ್ಟೇ ಅಲ್ಲ, ಇದ್ರ ಜೊತೆಗೆ ಮಾನವನ ಅಭಿವೃದ್ಧಿ ಆಗಬೇಕು. ಆಮೇಲೆ ಎಲ್ಲ ಹೇಳ್ತಾ ಇದ್ದಾರೆ ನಮಗೆ ಕುಡಿಯೋ ನೀರು ಬೇಕು, ಶೌಚಾಲಯ ಬೇಕು, ಬಿದಿ ದೀಪ ಬೇಕು ಅಂತ. ಸೊ ಗ್ರಾಮ ಪಂಚಾಯತಿ ಜೊತೆಗೆ ಸಮುದಾಯದವ್ರದ್ದು ಕೈ ಜೋಡಿಸ್ಬೇಕು, ನಿರ್ವಹಣೆಗೆ ನಾವು ಸಹ ಪೂರಕವಾಗಿ ಅವ್ರ ಜೊತೆ ನಿಂತ್ಕೋಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಅದು ಅಭಿವೃದ್ಧಿಯಲ್ಲಿ ಗ್ಯಾಪ್ ತುಂಬ ಆಗುತ್ತೆ. ಮತ್ತೆ ಕೇವಲ ನಾವು ವೈಯಕ್ತಿಕವಾಗಿ ಮಾನವ ಅಭಿವೃದ್ಧಿ ಆದರೆ ಸಾಲ. ಸೊ ಜಾನುವಾರುಗಳು ಮತ್ತೆ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಕಾಪಾಡ್ಕೊಳ್ಬೇಕು. ಈಗ ಅದಕ್ಕೇನೆ ನಾವು ಸುಸ್ಥಿರ ಅಭಿವೃದ್ಧಿ ಅಂತ ಹೇಳ್ತಾ ಇದ್ವಿ. ಈಗ ನೋಡಿ, ಮಾನವ ಅಭಿವೃದ್ಧಿ ಅಂತ ಏನು ಹೇಳ್ತಾ ಇದ್ದೀವಿ 1990 2005 ರವರೆಗೆ, 2015 ನಂತರ 2030 ರವರೆಗೆ ಸುಸ್ಥಿರ ಅಭಿವೃದ್ಧಿನೂ ನಾವು ಮುಂದಿನ ಜನಾಂಗಕ್ಕೆ ನೈಸರ್ಗಿಕ ಸಂಪನ್ಮೂಲ ಇರ್ಬೋದು, ಜೀವ ಜಲರಾಶಿ ಇರ್ಬೋದು, ಇದಕ್ಕೂ ಸಹ ನಾವು ಪೂರಕವಾಗಿ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೋಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರದ ಈಗ ಏನೆಲ್ಲ ಕಾರ್ಯಕ್ರಮಗಳಿದೆ ಅದನ್ನ ಸದ್ಬಳಕೆ ಮಾಡಿಕೊಂಡು ಲಭ್ಯ ಇರುವಂತ ನೈಸರ್ಗಿಕ

0: ಸಂಪನ್ಮೂಲಗಳನ್ನ ಸರಿಯಾಗಿ ಬಳಕೆ ಮಾಡ್ಕೊಂಡು ನಾವು ಹೆಚ್ಚಿನ ಒಂದು ಸುಸ್ಥಿರ ಅಭಿವೃದ್ಧಿಯತೆ ಹೋಗ್ಬೇಕು ಅಂತ ನನ್ನ ಒಂದು ಮನವಿ.
1: ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಕೊನೆಯದಾಗಿ ಒಂದು ಕರೆ ಇದೆ ಸರ್. ಹಲೋ ಹಲೋ, ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ತಮ್ಮ ಹೆಸರು ಮಂಚೇಗೌಳನಹಳ್ಳಿ ಅಡಿ. ತಮ್ಮ ಹೆಸರು
2: ಸುನಂದ ಸರ್.
1: ಹಾ ಸುನಂದ ಅವರು ಹೇಳಿ, ತಮ್ಮ ಏನಾದ್ರು ಸಮಸ್ಯೆ ಇದೆಯಾ?
2: ರೋಡ್ ಸಮಸ್ಯೆ ಇದೆ.
1: ರೋಡ್ ಸಮಸ್ಯೆ? ಹಾ ಆಮೇಲೆ ಮನೆಗಳು ಓಕೆ ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ ಸುನಂದಮ್ಮ ಅವ್ರೆ. ಹಾ
0: ಸುನಂದಮ್ಮ, ಈಗ ನಿಮ್ಮ ಏನು ಎರಡು ಪ್ರಮುಖವಾದಂತ ಸಮಸ್ಯೆಗಳು, ರಸ್ತೆ ಒಂದು, ಮನೆ, ಎರಡದ್ದು ವಿಚಾರವಾಗಿ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ನಮ್ಗೆ ಸಂಬಂಧಪಟ್ಟಂಥ ತಾಲೂಕು ನೋಡಲ್ ಆಫೀಸರ್ ಇದ್ದಾರೆ, ಈ ಮನೆಗಳು ನೋಡ್ಕೊಳ್ಳೋದು, ಅವ್ರನ್ನ ನಿಮ್ಗೆ ಕಳಿಸ್ತೀನಿ, ನಿಮ್ಮ ನಂಬರ್ ತಗೊಂಡಿರ್ತೀನಿ. ಸೊ ಏನು ಸಮಸ್ಯೆ ಇದೆ ಬಂದಾಗ ನೀವು ತಿಳಿಸಿ, ದಯವಿಟ್ಟು ಅದು ಪರಿಹಾರ ಮಾಡ್ತೀವಿ.
1: ಓಕೆ, ಧನ್ಯವಾದಗಳು ಸುನಂದಮ್ಮ ಅವರೇ ಕರೆ ಮಾಡಿದ್ದಕ್ಕೆ. ಸರ್ ತುಂಬ ಧನ್ಯವಾದಗಳು ಸರ್, ತಾವು ಇದುವರೆಗೂ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಹಾಡುಗಳಿಂದ ಕೂಡ ತುಂಬ ಕರೆಗಳು ಬಂತು. ಅವರ ಒಂದು ಆಸೆಗಳು ಕೂಡ ತಮ್ಮ ಮುಖಾಂತರ ಅಂದರೆ ತಮ್ಮ ತಾವು ಕೂಡ ಅವ್ರಿಗೂ ಭರವಸೆಯನ್ನು ಕೊಟ್ಟಿದ್ದೀರಾ. ನಾನು ಅಧಿಕಾರಿಗಳಿಗೆ ತಿಳಿಸಿ ಆದಷ್ಟು ನಮ್ಮ ಒಂದು ಹೌದಿನಲ್ಲಿ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತ. ತಾವು ಇಷ್ಟೊತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಗ್ರಾಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತಿಯಿಂದ ಏನೇನು ಯೋಜನೆಗಳಿದೆ ಅದನ್ನು ಹೇಗೆ ಸದುಪಯೋಗವನ್ನು ಪಡ್ಕೊಳ್ಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಮತ್ತು ಸಾಕಷ್ಟು ಕಾರ್ಯಗಳು ಕೂಡ ತಾವು ಮಾಹಿತಿಗಳನ್ನ ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬಿರುವುದರಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
0: ಜನಧ್ವನಿ ನಿಮಗೂ ಹಾಗೂ ಎಲ್ಲ ತಾಂತ್ರಿಕ ಸಿಬ್ಬಂದಿಯವರಿಗೂ ವೈಯಕ್ತಿಕ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ.
1: ನಮಸ್ಕಾರ. ಥ್ಯಾಂಕ್ ಯು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಗ್ರಾಮ ಅಭಿವೃದ್ಧಿ ಯೋಜನೆಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತ್ ಒಂದು ಯೋಜನೆಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರಿನ ಜಿಲ್ಲಾ ಪಂಚಾಯತಿಯ ಮುಖ್ಯ ಯೋಜನಾಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
3: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
4: ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮವನ್ನ ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನ ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 6:30 ಪ್ರಾರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ತಮಗೆ ಅನಿಸಿಕೆ ಅಭಿಪ್ರಾಯಗಳು ಇದ್ದಲ್ಲಿ ಎಸ್ಎಂಎಸ್ ಮೂಲಕ ವಿವರಗಳನ್ನು ತಿಳಿಸಿ. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900531119. ನಮಸ್ಕಾರ, ಶುಭರಾತ್ರಿ.